ನಮಸ್ಕಾರ ಶ್ರೋತೃಗಳೇ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 12ನೆಯ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಖು, ಗುರುವಾರ. ಸಮಯ 5:58:48. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಇಂದಿನ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಲು ಸ್ವಾಗತಿಸುತ್ತಿರುವುದು ನಿಮ್ಮ ರೇಡಿಯೋ ಗೆಳತಿ ಅಕ್ಷತಾ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಗಿರಿಜಾಪತಿ ಎನ್ಎಂ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40

ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸಿಕೊಡುತ್ತಾರೆ ಭಾರತೀಯ ಅರಣ್ಯ ಸೇವೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವ ಆರ್ ರವಿಶಂಕರ್ ಅವರು. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 7:45 ಚಿತ್ರಗೀತೆಗಳು, 8:30 ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅರಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 11:00 ಸವಿ ನೆನಪು. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಶಿಕ್ಷಕಿ ದಾಕ್ಷಾಯಿಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಬಿ ಬಬಲಾದಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಸಂಗಮೇಶ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನಧನ್ ಯೋಜನೆ ಕುರಿತು ಮಾಹಿತಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಸ್ನೇಹ ಭಾರತಿ ಉರ್ದು ಕಾರ್ಯಕ್ರಮ, ವಿಷಯ ಖ್ವಾಮಿ ಯಾಕ್ ಜಹತಿ ಆರ್ ಎಹದ್ ಇ ಹಾಜಿರ್, ಭಾಗವಹಿಸುತ್ತಾರೆ ಪ್ರೊಫೆಸರ್ ಎಂ ನೂರುದ್ದೀನ್ ಮತ್ತು ಡಾಕ್ಟರ್ ಶಾಯಿಸ್ತಾ ಯೂಸುಫ್. ಸಂಜೆ 5:30 ಗೆರ್ಮೆಟ್, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಗಮನಿಸಿ, ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಕಾಂಗ್ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕರ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಜೆ 7:30-7:34, 7:45-8:45, 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನುಳಿದಂತೆ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ 7:45 ಸಿರಿಗಂಧ, 9:15 ಎಸ್ಜೆ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು, 9:30 ಕನ್ನಡ ಭಾರತಿ ಪದ್ಮಶ್ರೀ ಪುರಸ್ಕೃತರಾದ ಮಂಡ್ಯದ ಪುಸ್ತಕದ ಮನೆಯ ಅಂಕೇಗೌಡ ಅವರೊಡನೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರದಲ್ಲಿ ಪೌಷ್ಠಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಡನೆ ಸಂದರ್ಶನ, ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾ ವರಲಕ್ಷ್ಮಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈಗ ಸಮಯ 6:05 ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ವಾರ್ತೆ.

ಆಕಾಶವಾಣಿ ಬೆಂಗಳೂರು, ಶುಭೋದಯ ಕರ್ನಾಟಕ, ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಶ್ರುತಿ ದಾಸ್ ಬಿಚ್ಚಳ್ಳಿ ಅವರ ಧ್ವನಿಯಲ್ಲಿ ಆವ ರೋಗವೋ ಎನಗೆ ದೇವ ಧನ್ವಂತ್ರಿ, ಗೋಪಾಲದಾಸರ ರಚನೆ.

ಶ್ರುತಿ ದಾಸ್ ಬಿಚ್ಚಳ್ಳಿ ಅವರಿಂದ ಭಕ್ತಿಗೀತೆಗಳನ್ನ ಕೇಳಿದಿರಿ. ಇನ್ನೀಗ ಕೇಳೋಣ ಬಿಆರ್ ಗೀತಾ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಅಲ್ಲಮ್ಮ ಪ್ರಭುಗಳ ಒಂದು ವಚನ. ಹೃದಯ ಕಮಲದೊಳಗೊಂದು ಮರಿದುಂಬಿ ಹುಟ್ಟಿತ್ತು.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು.
1: ಅರಿವು ಮತ್ತು
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ

0: ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ, ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜಯಕುಮಾರ್, ಎಸ್ ಮಳಿಮಠ್ ಭಾರತೀಯ ನ್ಯಾಯಾಂಗದಲ್ಲಿ ಬಹಳ ದೊಡ್ಡ ಹೆಸರು. ಕೇರಳ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದವರು, ಕೇಂದ್ರ ಆಡಳಿತ ನ್ಯಾಯಮಂಡಳಿ ಇದರ ಅಧ್ಯಕ್ಷರಾಗಿದ್ದರು, ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿದ್ದರು, ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ, ಕ್ರಿಮಿನಲ್ ಕಾನೂನುಗಳ ಸುಧಾರಣೆ ಮಾಡಿದವರು ವಿಜಯಕುಮಾರ್ ಎಸ್ ಮಳಿಮಠ್, ವಿಎಸ್ ಮಳಿಮಠ್.
2: ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಆದರೆ ನಮ್ಮ ಮೂಲ ಊರು ಅಥವಾ ಹಳ್ಳಿ ಮರೇವಾಡ. ಧಾರವಾಡದಿಂದ ಒಂದು 6 ಮೈಲಿಗೆ ದೂರ ಅಲ್ಲಿ ಹಳ್ಳಿ ಇದೆ. ಅಲ್ಲಿ ನಮ್ಮ ಹಿರಿಯರು ಅವ್ರಿಗಿಂತ 2 ತಲೆ 3 ತಲೆಯಿಂದ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿಂದ ಇದ್ದಂಥವ್ರು. ನಾವು ಅಲ್ಲಿಂದ ಬಂದವರು. ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ವಕೀಲಿ ಮಾಡ್ತಾಯಿದ್ದರು, ಆದ್ದರಿಂದ ಅಲ್ಲಿಯೇ ಅವರು ನೆಲೆಸಿದರು. ನಮ್ಮ ತಾಯಿ ಹುಬ್ಬಳ್ಳಿಯವರಾದ್ದರಿಂದ ನಾನು ಹುಬ್ಬಳ್ಳಿಯಲ್ಲಿ ಜನಿಸಿದೆ. ನಮ್ಮ ತಂದೆಯವರು ಭಾಳ ದೊಡ್ಡ ವಕೀಲರಿದ್ದರು, ಮುಂದೆ ನ್ಯಾಯಾಧೀಶರಾದರು, ಜಿಲ್ಲಾ ನ್ಯಾಯಾಧೀಶರಾದರು, ಆಮೇಲೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರು ಆಗಿ ಆಮೇಲೆ ಅವರು ನಿವೃತ್ತ

0: ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು, ಒಂದೊಂದ್ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು, ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ. ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ, ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ, ನೆಹರು ಅವರ, ಸುಭಾಷ್ ಚಂದ್ರ ಬೋಸ್ ಅವರ ಇಂಥವರ ಮಾತುಗಳನ್ನು ಕೇಳ್ಕೊತ ಸ್ವಾತಂತ್ರ್ಯದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ, ತ್ಯಾಗ ಬುದ್ಧಿಯ ಬಗ್ಗೆ, ಒಳ್ಳೆಯತನದ ಬಗ್ಗೆ ಮತ್ತು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್, ಸತ್ಯ ಅಹಿಂಸೆಯ ಆಧಾರದ ಮೇಲೆ, ಇವು ನಮಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದನೆಲ್ಲ, ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತು ನನಗೆ ನೆನಪಿದೆ, ಏನಂದರೆ ನಾನು ಅಲ್ಲಿ ಓದುವಾಗ ನಾಲ್ಕನೇ ತರಗತಿನಲ್ಲೇ ಒಂದು ಮೂರನೇ ತರಗತಿಯಲ್ಲಿ ಇದ್ದೆ. ಅಲ್ಲಿ ಇಡುಗುಂಜಿ ಅಂತ, ಶ್ರೀಮತಿ ಇಡುಗುಂಜಿ ಅಂತ ಒಬ್ಬರು, ಅವರು ಈ ಮಂಗಳೂರು ಕಡೆಯವರು, ಸಾರಸ್ವತ ಹೆಣ್ಮಗಳು, ಅವರು ನಮ್ಮ ಗುರುಗಳು. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು. ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯಿತು ನನಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನಿಗೆ ಬಂದಾಗ ಇರೋ ವ್ಯವಸ್ಥೆ ಇತ್ತು. ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದ್ರು, ಅದರಲ್ಲಿ ನಾನೊಬ್ಬ ಅಂತ ಅದೃಷ್ಟ. ಆಮೇಲೆ ಅದನ್ನು ಮಾಡಿಸಿ ನನಗೆಲ್ಲ ಹೇಳಿದ್ರು, ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಅವ್ರ ರೂಮ್ನಲ್ಲಿದ್ದರೆ ಹೊರಗೆ ನಿಲ್ಲಬೇಕು, ಯಾರಾದರೂ ಬಂದರೆ ಚೀಟಿ ತೊಗೊಂಡು ಬಂದು ಒಳಗೆ ಕೊಡಬೇಕು, ಅವ್ರು ಹೇಳಿದರೆ ಅವ್ರನ್ನ ಒಳಗೆ ಬಿಡಬೇಕು, ಅವ್ರು ನೀರು ತಂದು ಕೇಳಿದ ನೀರು ಕೊಡಬೇಕು, ಅದನ್ನು ಕೇಳಿದರೆ ಮಾಡಬೇಕು, ಅದನ್ನೆಲ್ಲ ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ರು. ಅದು ಏನೋ ಆ ಉತ್ಸಾಹ, ನಾವು ವಾಲಂಟಿಯರ್ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್ ಹಿಂದಲೇ ಇರೋದು, ಯಾವತ್ತೂ ನನಗೆ ಹೇಳಿಬಿಟ್ಟಿದ್ರು ನಮ್ಮ ಟೀಚರು, ಅವ್ರು ಹಿಂದೆ ಇರೋದು. ಈ ಆಗಿನ ಕಾರ್ಗಳು ಮೇಲೆ ಟಾಪ್ ಇರ್ತಿರಲಿಲ್ಲ, ಬಟ್ಟೆ ಟಾಪ್ ಇರ್ತಿತ್ತು, ಅದನ್ನು ಓಪನ್ ಮಾಡಿ ಮಡಿಸಿಬಿಟ್ಟು ಸುಭಾಷ್ ಚಂದ್ರವರು ಆ ಸ್ಟೇಷನ್ನಿಂದಲೇ ಅದರಲ್ಲಿ ಎದ್ದು ನಿಂತು ಇದಕ್ಕೆ ಹೋಗೋದು. ಆವಾಗ ಹಿಂದಕ್ಕೆ ಲಗೇಜ್ ಇಡೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದ್ರ ಮೇಲೆ ನಾವು ನಿಂತ್ಕೊಳ್ಳೋದು, ಅದ್ರ ಮುಂದೆ ಇಟ್ಕೊಂಡು ಒಂದು ಅವನೊಬ್ಬನ ಒಂದು ಕಡೆ ನಾನು ಒಂದು ಕಡೆ. ಆ ಸುಭಾಷ್ ಚಂದ್ರಿಗೆ ಆ ಅಭಿಮಾನ ಇತ್ತೋ ಇಲ್ಲೋ ನಮಗಂತೂ ಅದು ಏನೋ ಸುಭಾಷ್ ಚಂದ್ರಕ್ಕಿಂತ ದೊಡ್ಡವರು ಅನ್ನುವಂಥ ಭಾವನೆ ನಮಗೆ, ಅವ್ರ ಹಿಂದೆ ನಾವು ಓಡ್ಕೊಂಡು. ಅದು ನನಗೆ ಅದು ಇಷ್ಟೊಂದು ಅಚ್ಚುಮಚ್ಚಾಗಿ ನನಗೆ ಮನಸ್ಸಿನಲ್ಲಿ ಅದು
1: ಉಳಿದ್ಬಿಟ್ಟು.
0: ಆಮೇಲೆ ಅವ್ರನ್ನ ನೋಡಿಕೊಂಡದ್ದು, ಆಮೇಲೆ ಕಡಪಾ ಮೈದಾನದಲ್ಲಿ ಅವ್ರ ಭಾಷಣ ಕೇಳಿದ್ದು, ಭಾಷಣ ಕೇಳುವಾಗ ಅವ್ರ ಹಿಂದೆ ನಾವು ಎಷ್ಟು ಶಿಸ್ತಿನಿಂದ, ಏನು ನಮ್ಮಿಂದ ಏನೋ ಚ್ಯುತಿ ಆಗಬಾರದು ಅನ್ನುವಂಥ ಒಂದು ದಕ್ಷತೆಯಿಂದ. ಆಮೇಲೆ ಏನಾಯ್ತು ರೀ ಅಂದರೆ, ನಾನು ನ್ಯಾಯಾಧೀಶ ಆದಮೇಲೆ ಬ್ಯಾಡ್ಗಿ ಅಂತ ಒಂದು ಊರಿದೆ, ಅಲ್ಲಿ ಹೊಸದಾಗಿ ನ್ಯಾಯಾಲಯ ಸ್ಥಾಪಿಸೋ ಪ್ರಸಂಗ ಬಂತು. ಆವಾಗ ಅದು ಕಟ್ಟಡ ಇರಲಿಲ್ಲ, ಅದಕ್ಕೆ ಬ್ಯಾಡ್ಗಿಯಲ್ಲಿ ಅಂತ ಟ್ರಾವೆಲರ್ಸ್ ಬಂಗ್ಲೋ ಅಥವಾ ಅಂತ ಏನಂತಾರಲ್ಲ ಸರ್ಕಾರಿ ಬಂಗ್ಲೆ, ಅದನ್ನೇ ಕೋರ್ಟ್ಗೆ ಕೊಟ್ಟಿದ್ರು. ಆ ಕೋರ್ಟ್ಗೆ ಯಾವ ಬಂದಿದ್ರಲ್ಲ ಸುಭಾಷ್ ಚಂದ್ರ ಬಂದವರು, ಆವಾಗ ಬ್ಯಾಡ್ಗಿಗೂ ಹೋಗಿ ಭೇಟಿ ಕೊಟ್ಟು ಆ ಟ್ರಾವೆಲರ್ಸ್ ಬಂಗ್ಲೋನಲ್ಲಿ ಅವರು ಉಳ್ಕೊಂಡಿದ್ದರು. ಅದು ಅದನ್ನಲ್ಲಿ ಲೇಖ ಇದೆ, ಅದರಲ್ಲಿ ಗೋಡೆ ಮೇಲೆ ಅಲ್ಲಿ ಬರೆದಿದೆ. ತಿರುಗಿ ಆ ಕೋರ್ಟನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ಚೀಫ್ ಜಸ್ಟಿಸ್ ಆಗಿ ಅಲ್ಲಿ ಹೋಗಿದ್ದೆ. ಆವಾಗ ಇದನ್ನು ನೆನಪು ಮಾಡಿಕೊಂಡು ಎಷ್ಟು ಪುಣ್ಯವಂತ ನಾನು ಇದು ಮಾತು ಹೇಳಿದ್ದೇನೆ. ಇದು ನಮ್ಮ ವೆಂಕಟೇಶ್ ಕುಲಕರ್ಣಿಯವರು ಅದನ್ನು ತಮ್ಮ ಪುಸ್ತಕದಲ್ಲಿ ಅದನ್ನು ವಿಶೇಷವಾಗಿ ಬರೆದಿದ್ದಾರೆ. ಇದು 1937.
2: ಕನ್ನಡ ರತ್ನ ಭಂಡಾರದಲ್ಲಿ ನ್ಯಾಯಮೂರ್ತಿ ವಿಎಸ್ ಮಳಿಮಠ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
4: ಸಮಯ 6:40 ಇನ್ನೀಗ ಕೇಳೋಣ ಕೆಲವು ದೇಶಭಕ್ತಿ ಗೀತೆಗಳನ್ನು.
5: ವನಸ್ಪಂದನ
6: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇನ್ನೀಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳೋಣ. ಭಾರತ ಎಂಬುದು ನೆಲ ಒಂದೇ, ಕುಲ ಒಂದೇ, ಬಲ ಒಂದೇ.

0: ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಕೇಳೋಣ ರೈತರಿಗೆ ಸಲಹೆ.
1: ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮ ಏನೆಂದರೆ, ಮಣ್ಣು ನೀರು ಮತ್ತು ಇತರೆ ಸ್ವಾಭಾವಿಕ ಸಂಪನ್ಮೂಲಗಳು ಕೃಷಿ ಉತ್ಪಾದನಾ ವ್ಯವಸ್ಥೆಗೆ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಬದಲಾಗುತ್ತಿರುವ ಹವಾಮಾನದಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳು ಅಪಾರ ಒತ್ತಡದಲ್ಲಿವೆ. ತೀವ್ರತರವಾದ ಕೃಷಿ ಪದ್ಧತಿಗಳ ಅಳವಡಿಕೆಯಿಂದ ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿತಗೊಂಡು ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಮಣ್ಣು ಮತ್ತು ಜಲಸಂಪನ್ಮೂಲಗಳ ಸಮಗ್ರ ನಿರ್ವಹಣೆಯು ಕೃಷಿ ಸುಸ್ಥಿರತೆಗೆ ಹಾಗೂ ನೈಸರ್ಗಿಕ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ಅನಿವಾರ್ಯವಾಗಿದೆ. ಸುಧಾರಿತ ತಂತ್ರಜ್ಞಾನಗಳ ಅಭಿವೃದ್ಧಿ ಮತ್ತು ಅಳವಡಿಕೆ, ನೈಸರ್ಗಿಕ ಸಂಪನ್ಮೂಲಗಳ ವಿವೇಚನಾಶೀಲ ಬಳಕೆ ಮತ್ತು ಪರಿಣಾಮಕಾರಿ ನಿರ್ವಹಣಾ ಅಭ್ಯಾಸಗಳು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಅವಶ್ಯಕವಾಗಿವೆ. ಜಲಾನಯನ ಅಭಿವೃದ್ಧಿಯ ಮೂಲ ಉದ್ದೇಶ ಏನೆಂದರೆ, ಓಡುವ ನೀರನ್ನು ನಡೆಯುವಂತೆ ಮಾಡಬೇಕು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಬೇಕು, ನಿಂತ ನೀರನ್ನು ಇಂಗುವಂತೆ ಮಾಡಬೇಕು ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಿ ಮಣ್ಣು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು. ನಮ್ಮ ರಾಜ್ಯದಲ್ಲಿ 49% ಭೌಗೋಳಿಕ ಪ್ರದೇಶವು ನೀರು ಕೊಚ್ಚಣಿಯಿಂದ ಪೀಡಿತವಾಗಿರುತ್ತೆ. ಪ್ರತಿ ವರ್ಷ ಅಂದಾಜು 10 ಮಿಲಿಯನ್ ಹೆಕ್ಟರ್ ಪ್ರದೇಶದಲ್ಲಿ 10 ಟನ್ ಪ್ರತಿ ಹೆಕ್ಟೇರ್ಗೆ ಪ್ರತಿ ವರ್ಷ ಮಣ್ಣಿನ ನಷ್ಟ ಉಂಟಾಗ್ತಾ ಇದೆ. ಇದರಿಂದಾಗಿ ಪ್ರತಿ ವರ್ಷ ಜಲಾಶಯಗಳ ಸಾಮರ್ಥ್ಯ ಹಾನಿ ಕ್ಷೀಣಿಸ್ತಾ ಇದೆ. ಮಣ್ಣು ಮತ್ತು ನೀರಿನ ಸಂಪನ್ಮೂಲಗಳ ಕೊರತೆ ಅಥವಾ ಕ್ಷೀಣಿಸುವ ಕಾರಣ ಏನೆಂದರೆ, ಮುಖ್ಯವಾಗಿ ಗಾಳಿ, ನೀರು, ತಗ್ಗು ದಿಣ್ಣೆಗಳಿಂದ ಕೂಡಿದ ಭೂಮಿ, ಹೆಚ್ಚುತ್ತಿರುವ ಬೇಸಾಯದ ಒತ್ತಡ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ವಿನಾಶವಾಗುತ್ತಿರುವ ಸಸ್ಯ ಹುಲ್ಲಿನ ಕವಚ, ಏರುಪೇರು ಮತ್ತು ಅನಿಶ್ಚಿತತೆಯಿಂದ ಕೂಡಿದ ಮಳೆ ಮತ್ತು ಅತಿಯಾದ ಅಂತರ್ಜಲ ಬಳಕೆಯಿಂದ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕಡಿಮೆ ಆಗ್ತಾ ಇದೆ. ಭೂ ಸವಕಳಿ, ನೀರು ಮತ್ತು ಸಸ್ಯ ಪೋಷಕಾಂಶಗಳ ನಷ್ಟ, ಬೆಳೆ ಉತ್ಪಾದಕತೆ ಕುಂಠಿತವಾಗುವುದು, ಹಳ್ಳ, ಕೆರೆ, ಕುಂಟೆ, ಅಣೆಕಟ್ಟುಗಳಲ್ಲಿ ಹೂಳು ತುಂಬಿಕೆಯಿಂದ ಅವುಗಳ ಸಾಮರ್ಥ್ಯ ಕುಗ್ಗಿ ನಿರುಪಯುಕ್ತವಾಗುವುದು, ಅಂತರ್ಜಲ ಮಟ್ಟ ಕುಸಿದು ನೀರಿನ ಕ್ಷಾಮ ಉಂಟಾಗುವುದು ಇವೆಲ್ಲ ಸೇರಿರುತ್ತೆ. ಹಾಗೆಯೇ ಪರಿಣಾಮಕಾರಿಯಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೇಗೆಂದರೆ, ಒಂದು ಎತ್ತರ ಪ್ರದೇಶದ ಮೇಲ್ಮೈ ಲಕ್ಷಣಗಳುಳ್ಳ ಜಾಗದಿಂದ ಒಂದು ಹಳ್ಳಕ್ಕೆ ಹರಿಯುವ ನೀರಿನ ಪ್ರದೇಶವನ್ನು ಜಲಾನಯನವಾಗಿ ನೋಡಲಾಗುತ್ತೆ. ಒಂದು ಉಪಜಲಾನಯನ ಅಥವಾ ಕಿರು ಜಲಾನಯನಗಳನ್ನು ದಿಬ್ಬದಿಂದ ಕಣಿವೆ ತತ್ವದಲ್ಲಿ ಜನರ ಸಹಭಾಗಿತ್ವದೊಂದಿಗೆ ಜಲಾನಯನದ ಮೇಲುಸ್ತರ, ಮಧ್ಯಸ್ತರ ಮತ್ತು ಕೆಳಸ್ತರಗಳಲ್ಲಿ ವಿವಿಧ ಮಣ್ಣು ಮತ್ತು ನೀರು ಸಂರಕ್ಷಣೆ ಉಪಚಾರಗಳು, ಕೃಷಿ ಅರಣ್ಯ, ಖುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಚಟುವಟಿಕೆಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜಲಾನಯನ ಸಮಿತಿಗಳ ಮೂಲಕ ಅನುಷ್ಠಾನ ಮಾಡಲಾಗುತ್ತೆ. ಜಲಾನಯನ ಪ್ರದೇಶದಲ್ಲಿ ಆಸ್ತಿರಹಿತ ಕೂಲಿ ಕಾರ್ಮಿಕರಿಗೆ ಜೀವನೋಪಾಯ ಚಟುವಟಿಕೆ ಕೈಗೊಳ್ಳಲು ಸುತ್ತು ನಿಧಿ ವಿತರಣೆ, ಜಲಾನಯನ ಉಪಚಾರಗಳ ಕೈಗೊಂಡ ಜಮೀನುಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದನಾ ವ್ಯವಸ್ಥೆ ಚಟುವಟಿಕೆಗಳ ಅನುಷ್ಠಾನ, ಯೋಜನಾ ನಂತರದ ಸುಸ್ಥಿರತೆಯನ್ನು ಕಾಪಾಡಲು ಗ್ರಾಮ ಪಂಚಾಯಿತಿಗಳಿಗೆ ಜಲಾನಯನ ಅನುಷ್ಠಾನದಲ್ಲಿ ಸೃಜಿಸಲಾದ ಸ್ವತ್ತುಗಳನ್ನು ನಿರ್ವಹಿಸಲು ಜಲಾನಯನ ಅಭಿವೃದ್ಧಿ ನಿಧಿಯೊಂದಿಗೆ ಹಸ್ತಾಂತರಿಸುವುದೊಂದಿಗೆ ಜಲಾನಯನ ಅಭಿವೃದ್ಧಿಯ ಮೂಲಕ ಮಣ್ಣು ಮತ್ತು ನೀರು ಸಂರಕ್ಷಣೆ ಮತ್ತು ಮಳೆಯಾಶ್ರಿತ ಕೃಷಿಯಲ್ಲಿ ಸುಸ್ಥಿರತೆ ಸಾಧಿಸಬಹುದಾಗಿದೆ. ಜಲಾನಯನ ತತ್ವದ ಆಧಾರದ ಮೇಲೆ ಅನುಷ್ಠಾನ ಮಾಡಲಾಗುವ ಜಲಾನಯನ ಯೋಜನೆಗಳು ಸುಮಾರು 5,000 ಹೆಕ್ಟೇರ್ ವಿಸ್ತೀರ್ಣದಲ್ಲಿರುವ ಒಂದು ಆಯ್ಕೆಯಾದ ಮಳೆಯಾಶ್ರಿತ ಜಲಾನಯನ ಪ್ರದೇಶದ ಉಪಜಲಾನಯನವನ್ನು ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಚಿಸಿ ಆ ಪ್ರದೇಶಕ್ಕೆ ಅವಶ್ಯಕವಿರುವ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಖುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರಹಿತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಸಮುದಾಯದ ಸಹಭಾಗಿತ್ವದಲ್ಲಿ ಕೈಗೊಳ್ಳಲಾಗ್ತದೆ. ಈ ವಿಧದಲ್ಲಿ ಯೋಜನಾ ವ್ಯಾಪ್ತಿಯ ಎಲ್ಲ ರೈತರು ಮತ್ತು ಆಸ್ತಿರಹಿತ ಕೂಲಿ ಕಾರ್ಮಿಕರು ಯೋಜನೆಯ ಸವಲತ್ತನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ.
0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 6:55 ಇನ್ನೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ ಮೂಡಿಬರಲಿದೆ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಗರೀಕರಣೇನ ಉತ್ಪದ್ಯಮಾನಾನಿ ಆಹ್ವಾನಾನಿ ಪ್ರತಿ ನಗರೀಯ ಸ್ಥಾನೀಯ ನಿಕಾಯೇಭ್ಯಃ ಸಂವೇದನಶೀಲತಾಂ ವರ್ಧಯಿತುಂ ಆಹ್ವಾನಂ ಕೃತವಾನ್. ಏತೇಷು ಆಹ್ವಾನೇಷು ವರ್ಧಮಾನಾ ಜನಸಂಖ್ಯಾ ಅಥ ಭವಿಷ್ಯಸ್ಯ ಜಲಾವಶ್ಯಕ್ತಾಃ ಚ ಪ್ರಮುಖಾಃ ಸಂತಿ. ಅಸೌ ನಗರೀಯ ಸ್ಥಾನೀಯ ನಿಕಾಯೇಭ್ಯಃ ಏತಾದೃಶಾನಾಂ ಚಿಂತನ ಶಿಬಿರಾಣಾಂ ಆಯೋಜನಸ್ಯ ಪರಾಮರ್ಶಂ ಅಪಿ ಪ್ರದತ್ತವಾನ್. ಶ್ರೀ ಮೋದಿ ಹ್ಯಃ ಜಲಶಕ್ತಿ ಮಂತ್ರಾಲಯೇನ ಆಯೋಜಿತಸ್ಯ ದ್ವಿದಿವಸೀಯಸ್ಯ ರಾಷ್ಟ್ರೀಯ ವಿಭಾಗೀಯ ಜಲಶಿಖರ ಸಮ್ಮೇಳನಸ್ಯ ಸಮಾಪನ ಸತ್ರಸ್ಯ ಅಧ್ಯಕ್ಷತಾಂ ಕೃತವಾನ್. ಅಸೌ ಜಲಸಂರಕ್ಷಣ ಪ್ರೌದ್ಯೋಗಿಕೀನಾಂ ಅಧಿಕಾಧಿಕ ಪ್ರಯೋಗಾಯ ಆಹ್ವಾನಂ ಕೃತವಾನ್. ಭಾರತೀಯ ನಿರ್ಮಾತೃಭ್ಯಃ ಹಿತಧಾರಕೇಭ್ಯಶ್ಚ ಕಾರ್ಯಕುಶಲ ಸಮಾಧಾನಾನಾಂ ವಿಕಾಸಾಯ ತೇಷಾಂ ವ್ಯಾಪಕ ಸ್ತರೆ ಪ್ರಯೋಗಾಯ ಚ ಸಮರ್ಥನಂ ಪ್ರದಾತುಂ ಸಮರ್ಪಿತ ಪ್ರದರ್ಶನಾನಾಂ ಕಾರ್ಯಶಾಲಾನಾಂ ಚ ಆಯೋಜನಸ್ಯ ಪರಾಮರ್ಶಂ ಅಪಿ ದತ್ತವಾನ್. ಏತೇಷು ವೈಶ್ವಿಕ ಸ್ತರೆ ಪ್ರಚಲಿತಾನಾಂ ಶ್ರೇಷ್ಠ ಕಾರ್ಯಪದ್ಧತೀನಾಂ ಪರಿಚಯಃ ಅಪಿ ಭವೇತ್ ಇತ್ಯಸೌ ಉಕ್ತವಾನ್. ಪ್ರಧಾನಮಂತ್ರೀ ದ್ವಿದಿವಸೀಯಸ್ಯ ಗಹನ ವಿಚಾರ ವಿಮರ್ಶಸ್ಯ ಪ್ರಶಂಸಾಂ ಕೃತ್ವಾ ಅವದತ್ ಯತ್ ಶಿಖರ ಸಮ್ಮೇಳನೆ ಉದ್ಭೂತಾಃ ಕ್ರಿಯಾನ್ವಯನ ಯೋಗ್ಯಾಃ ಸಮಯಬದ್ಧಾಃ ಚ ಕಾರ್ಯಬಿಂದವಃ ನಿರಂತರ ಸಮೀಕ್ಷೆಯಾ ತಥಾ ಅನುಭವಾಧಾರಿತ ಅಧಿಗಮ ಪ್ರಕ್ರಿಯೆಯಾ ಚ ಅಗ್ರೆ ನೇತವ್ಯಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಬೆಲ್ಜಿಯಂ ದೇಶಸ್ಯ ಪ್ರಧಾನಮಂತ್ರಿ ಬಾಡಿ ವೇವರ್ ಅದ್ಯ ನವದೆಹಲಿಯಾಂ ದ್ವೈಪಾಕ್ಷಿಕ ವಾರ್ತಾಂ ಕರಿಷ್ಯತಃ. ಉಭೌ

0: ಆಕಾಶವಾಣಿ ಬೆಂಗಳೂರು, ಸಮಯ 7 ಗಂಟೆ. ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 8:30 ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅರಸ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬರಲಿದೆ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವದ ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಡನೆ ಸಂದರ್ಶನವಿರುತ್ತದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಕಾರಣಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ದಾಕ್ಷಾಯಿಣಿ ಬಿರಾದಾರ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬರಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ 3ನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ

0: ಬದ್ದವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸೆಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರುವು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕೊತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ, ಅಂಕೋಲಾ, ಗೋಕರ್ಣ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟು ಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ್ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದ್ರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು.

0: ಇದರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವರಿಗೇನಾದ್ರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡ್ಲಿಕ್ಕೂ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೂ ಕ್ಲಸ್ಟರಿಂಗ್ ಅಥವಾ ಔಟ್ ಬ್ರೇಕ್ ತರ ನಮಗೆ ಕಂಡು ಬಂದಿರುವುದಿಲ್ಲ.
1: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ. ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ದಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ವನಸ್ಪಂದನ
3: ವನಸ್ಪಂದನ ಪರಿಸರ
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್ IFS.
4: ನಾವು ಪಡೆಯುವ ಅನಂತ
2: ಕೇಳಿ ಕಾರ್ಯಕ್ರಮ ವನಸ್ಪಂದನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವನಸ್ಪಂದನ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ. ಪ್ರತಿ ಗುರುವಾರ 7:15 ಆಕಾಶವಾಣಿಯಲ್ಲಿ ಹಸಿರು ಹೊನ್ನು ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಯಾವ್ದಪ್ಪ ಇದು ವನಸ್ಪಂದನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಹಸಿರು ಹೊನ್ನು ಕಾರ್ಯಕ್ರಮ ಈಗ ವನಸ್ಪಂದನವಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಪ್ರಾಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯ ಸಂಪತ್ತಿನ ಬಗ್ಗೆ, ಕುತೂಹಲ ಹಾಗೂ ವಿಶೇಷ ವಿಷಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇಲಾಖೆಯ ಅಧಿಕಾರಿಗಳು. ವನಸ್ಪಂದನ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಆರ್ ರವಿಶಂಕರ್ IFS, ಕರ್ನಾಟಕದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ CCF ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
2: ಇತ್ತೀಚೆಗೆ ಭಾರತೀಯ

0: ಅರಣ್ಯ ಸ್ಥಿತಿ ವರದಿ ಅಂದ್ರೆ ISFR 2023 ಪ್ರಕಟಿಸಲಾಯಿತು. ಈ ವರದಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಭೌಗೋಳಿಕ ಮತ್ತು ಅರಣ್ಯ ಸ್ಥಿತಿಗತಿ ಈಗ ಹೇಗಿದೆ?
1: ಕರ್ನಾಟಕವು ಒಟ್ಟು 191,791 ಚತುರ ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣವಾಗಿತ್ತು. ಇದು ಭಾರತದ ಒಟ್ಟು ಭೂಭಾಗದಲ್ಲಿ %5.83% ಆಗಿರುತ್ತದೆ. ಭಾರತೀಯ ಅರಣ್ಯ ಸರ್ವೇಕ್ಷಣ ವರದಿ ಪ್ರಕಾರ ರಾಜ್ಯದ ಅರಣ್ಯ ಹೊದಿಕೆ ಅಂದ್ರೆ ಫಾರೆಸ್ಟ್ ಕವರ್ ಅಂತ ಏನ್ ಹೇಳ್ತೀವಿ, ಅದು 39,754.27 ಚತುರ ಕಿಲೋಮೀಟರ್ ಆಗಿಷ್ಟಿರ್ತದೆ. ಅಂದ್ರೆ ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 20.47% ಭಾಗ ಅರಣ್ಯವಾಗಿರುತ್ತದೆ. ಅರಣ್ಯ ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಮರ ಯಾವಾಗಲೂ ಹಸಿರಿರುವ ಭಾಗ ಮಾತ್ರ ಅಲ್ಲ, ಕುರ್ಚಲ ಅರಣ್ಯಗಳು ಇರ್ತದೆ, ಎಲೆ ಉದುರುವ ಕಾಡುಗಳು ಅಂತ ನಾವು ಏನು ಹೇಳ್ತಿದ್ವಿ, ಡ್ರೈ ಡೆಸ್ಡಿಯಸ್ ಫಾರೆಸ್ಟ್ ಇರ್ತದೆ, ಆಮೇಲೆ ಮಾಯ್ಸ್ ಡೆಸ್ಡಿಯಸ್ ಫಾರೆಸ್ಟ್ ಇರ್ತದೆ, ಫಾರೆಸ್ಟ್ ಕ್ಲಾಸಿಫಿಕೇಶನ್ ಅಂತ ಏನು ಹೇಳ್ತೀವಿ, ಅದು ಕರ್ನಾಟಕದಲ್ಲಿ ಇದೆ.
0: ಇನ್ನು ISFR 2023 ರಾಷ್ಟ್ರೀಯ ಮಟ್ಟದ ಮುಖ್ಯಾಂಶಗಳು ಹಾಗೂ ಕರ್ನಾಟಕದ ಸ್ಥಾನಮಾನ ಅದರಲ್ಲಿ ಹೇಗಿದೆ?
1: ಇತ್ತೀಚಿನ ದಿನಗಳಲ್ಲಿ ನಾವು ಏನು ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ಏನು ರಿಮೋಟ್ ಸೆನ್ಸಿಂಗ್ ಮೂಲಕ ಏನು ರಿಪೋರ್ಟ್ ಕೊಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರಣ್ಯ ಕಡಿಮೆ ಆಗ್ತಾ ಇದೆ, ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಇರಬೇಕು ಅದೇ ಪರಿಸ್ಥಿತಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅರಣ್ಯದ ಹೊರಗಡೆ ಏನು ಸರ್ಕಾರಿ ಭೂಮಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಏನು ಟ್ರೀ ಕವರ್ ಅಂತ ಇದೆ ಮತ್ತು ಪಾರ್ಕ್ಗಳು ಏನು ನಿರ್ಮಾಣ ಮಾಡ್ತಾ ಇದೀವಿ ಅದರೆಲ್ಲ ಸೇರಿಸಿದ್ರೆ ನಮಗೆ ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕ ಮೊದಲ ಇದರಲ್ಲಿ ಇದೆ.
0: ಹಾಗಾಗಿ ಕರ್ನಾಟಕ ಇನ್ನೂ ಹಸಿರು ಹೊದಿಕೆಯನ್ನ ಹೊದ್ಕೊಂಡಿದೆ ಅಂತ ಹೇಳಬಹುದು.
1: ಹೌದು.
0: ಇಲಾಖೆಯ ಅರಣ್ಯ ನಾಶ ಮತ್ತು ಕಾಡ್ಗಿಚ್ಚು ತಡೆಯೋದಿಕ್ಕೆ ಈ ಇಲಾಖೆ ಯಾವ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇದೆ?
1: ನಾವು ಎಲ್ಲಾ ರೀತಿಯಾದ ತಂತ್ರಗಳನ್ನು ಬಳಸಿ ರಾಜ್ಯದ ಅರಣ್ಯ ಭದ್ರತೆ ಆಗ್ಬೇಕು ಅದನ್ನು ಮಾಡ್ತಾ ಇದೀವಿ. ಮೊದಲು ನಾವು ಎದುರಿಸ್ತಾ ಇರೋದು ಒಂದು ಕಾಡ್ಗಿಚ್ಚು. ಕಾಡುಗಿಚ್ಚಿಗೆ ನಾವು ಸಂಬಂಧಪಟ್ಟದಾಗೆ ಈಗಾಗಲೇ ಹೇಳಿದ್ದೀನಿ, ಸ್ಯಾಟಲೈಟ್ ಇಮೇಜರೀಸ್ ರಿಮೋಟ್ ಸೆನ್ಸಿಂಗ್ ಮೂಲಕ ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ರಿಯಲ್ ಟೈಮ್ ಮಾನಿಟರ್ ಮಾಡ್ತಾ ಇದೀವಿ. 6 hoursಗೆ ನಮಗೆ ಡಾಟಾ ಬರ್ತಾ ಇರ್ತದೆ. ನಮ್ಮ ಮುಖ್ಯ ಕಚೇರಿನಲ್ಲಿ ಅದನ್ನು ನಾವು ಸ್ಟಡಿ ಮಾಡಿ ತಕ್ಷಣ ಅಲರ್ಟ್ ಅನ್ನು ನಾವು ಕೊಡ್ತಾ ಇದೀವಿ. ಆ ಒಂದು ಮೆಸೇಜ್ ಅಲರ್ಟ್ ಸಿಸ್ಟಮ್ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರಿಂದ ಹಿಡಿದು ಕೆಳಗಡೆ ಮುಂಚೂಣಿ ಸಿಬ್ಬಂದಿ ಯಾರಿದ್ದಾರೆ, ಫಾರೆಸ್ಟ್ ವಾಚರ್ ಗಾರ್ಡ್ ಯಾರಿದ್ದಾರೆ, ಅವರವರೆಗೆ ಮೆಸೇಜ್ ಹೋಗುತ್ತೆ. ಅದೇ ರೀತಿಯಲ್ಲಿ ಕಾಡು ಕಿಚ್ಚನ್ನ ನಿಯಂತ್ರಣ ಮಾಡಿ ಅವರು ಏನು ರಿಪೋರ್ಟ್ ಕೊಡ್ತಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮೇಲೇನೂ ನಮಗೆ ಬರ್ತದೆ. ಆ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಒತ್ತುವರಿ ಪ್ರಕರಣಗಳು ಹೆಚ್ಚಿಗೆ ಕಂಡು ಬರ್ತದೆ. ಇದನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಇದೇ ಸೇಮ್ ಸ್ಯಾಟಲೈಟ್ ಇಮೇಜರಿ ಯೂಸ್ ಮಾಡಿ ಎಲ್ಲಿ ಯಾವ ಯಾವ ಜಿಲ್ಲೆ ಯಾವ ಯಾವ ಊರಿಗೆ ಸಂಬಂಧಪಟ್ಟ ಅರಣ್ಯಗಳು ಯಾವ ಇದೆ ಎಲ್ಲದಕ್ಕೂ ನಕ್ಷೆಗಳಿದೆ. ಆ ನಕ್ಷೆಗಳಲ್ಲಿ ನಾವು ಸ್ಯಾಟಲೈಟ್ ಇಮೇಜರಿ ಓವರ್ಲೈ ಮಾಡಿ ನೋಡಿದಾಗ ಎಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅದನ್ನು ಕಂಡುಹಿಡಿಯಬಹುದು. ಇಮಿಡಿಯೇಟ್ಲಿ ಅದನ್ನು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇದೀವಿ. ಒತ್ತುವರಿ ತಡೆಗಟ್ಟಲಿಕ್ಕೂ ನಾವು ತಂತ್ರಜ್ಞಾನವನ್ನು ಬಳಸ್ತಾ ಇದೀವಿ. ಅದಲ್ಲದೆ ರಾಜ್ಯದ ರೈತರಿಗೆ ನಾವು ಕೊಡಬೇಕಾಗಿರುವ ಸವಲತ್ತುಗಳು ಏನಾದರೂ ಇದರಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಗಳು ಅದನ್ನು ನಾವು ಡಿಜಿಟೈಸ್ ಮಾಡಿದ್ದೀವಿ. ಪ್ರತಿ ಸಸಿ ಕ್ಷೇತ್ರದಲ್ಲಿ ಯಾವ ಪ್ರಭೇದ ಸಸಿಗಳು ಇರುತ್ತದೆ, ಎಷ್ಟು ಸಸಿಗಳು ರೈತರಿಗೆ ಅವೈಲೇಬಲ್ ಇದೆ, ಕೊಡಲಿಕ್ಕೆ ತಯಾರಿದೆ, ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಇದೆ ಅದನ್ನು ರೆಡಿ ಮಾಡಿದೀವಿ. ಇಂಟರ್ನೆಟ್ ಆಧಾರಿತ ಅಪ್ಲಿಕೇಶನ್ಗಳು ಅವೈಲೇಬಲ್ ಇದೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟರೆ ಪರ್ಟಿಕ್ಯುಲರ್ ಸಸಿ ಡಿಮ್ಯಾಂಡ್ ಬೇಸಿಸ್ ನಲ್ಲಿ ನಾವು ಬೆಳೆಸಿ ಅವರಿಗೆ ಕೊಡ್ತಾ ಇದೀವಿ.
0: ಸರ್, ನೀವು ಹೇಳಿದ್ರಿ ಇವಾಗ ಇಂಟರ್ನೆಟ್ ಮೂಲಕ ನಮ್ಮ ಪೋರ್ಟಲ್ ಅಲ್ಲಿ ಕೂಡ ಅವರು ಬೇಡಿಕೆಯ ಸಸಿಗಳನ್ನ ತಗೊಳ್ಬಹುದು ಅಂತ. ಯಾವ್ದದು ಪೋರ್ಟಲ್ ಸರ್?
1: aranya.gov.in ಹೋದ್ರೆ ಅದರೊಳಗೆ ಇ ನರ್ಸರಿ ಅಂತ ಬರ್ತದೆ. ಆ ಇ ನರ್ಸರಿ ಇದನ್ನ ಅವರು ಬಟನ್ ಅದನ್ನು ಕ್ಲಿಕ್ ಮಾಡಿದ್ರೆ ರೈತರಿಗೆ ಬೇಕಾಗಿರುವ ಮಾಹಿತಿಗಳು ಸಿಗುತ್ತೆ. ಅವ್ರ ಜಿಲ್ಲೆ ಅವ್ರ ತಾಲೂಕು ಅಲ್ಲಿ ಹೋದ್ರೆ ಆ ಪರ್ಟಿಕ್ಯುಲರ್ ನರ್ಸರಿ ಕ್ಲಿಕ್ ಮಾಡಿದ್ರೆ ಆ ನರ್ಸರಿನಲ್ಲಿ ಯಾವ ಯಾವ ಸಸಿಗಳಿದೆ, ರೈತರಿಗೆ ಲಭ್ಯವಿರುವ ಸಸಿಗಳು ಎಷ್ಟು ಸಂಖ್ಯೆ ಇದೆ, ಅದನ್ನ ಅವರು ಯಾವಾಗ ಪಡ್ಕೋಬಹುದು, ಯಾರನ್ನ ಸಂಪರ್ಕ ಮಾಡಬಹುದು ಅಂತ ವರೆಗೂ ಅದರಲ್ಲಿ ವಿವರಗಳನ್ನು ಕೊಟ್ಟಿದೀವಿ.
0: ಓಕೆ, ಆಗ್ಲೇ ಹೇಳಿದ್ವಿ ಬದುಗಳಲ್ಲಿ ಕೂಡ ನಮ್ಮ ರೈತರು ಸಸಿಗಳನ್ನ ತಗೊಂಡು ಹೋಗಿ ನೆಡಬಹುದು ಅಂತ ಹೇಳಿ. ನೆಡುತೋಪುಗಳ ನಿರ್ಮಾಣದಿಂದ ಏನು ಪ್ರಯೋಜನ ಆಗುತ್ತೆ ಸರ್ ಅವರಿಗೆ?
1: ರೈತರು ತಮ್ಮ ಬದುಗಳಲ್ಲಿ ನೆಟ್ರೆ, ಈಗ ಈ ವರ್ಷ ತುಂಬಾ ಬರ ಆಗಿದೆ ರಾಜ್ಯದಲ್ಲಿ, ಮಳೆ ಕೊರತೆಯಿಂದ ತುಂಬಾ ರೈತರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಈ ಮರಗಳೆಲ್ಲ ಇದ್ರೆ ಸ್ವಲ್ಪ ಆ ಮಣ್ಣಿಗೆ ತೇವಾಂಶವನ್ನು
0: ಉಳಿಸ್ಕೋಬಹುದು,
1: ಮಣ್ಣನ್ನು ಹಿಡಿದಿಟ್ಕೋಬಹುದು, ಮಣ್ಣು ಎಕ್ಸ್ಪೋಸ್ ಆಗದಂಗೆ ಕವರ್ ಮಾಡ್ತದೆ, ಅಥವಾ ಮರದಿಂದ ಬೀಳುವ ಎಲೆ ಮತ್ತು ಇದೆಲ್ಲ ಸ್ವಲ್ಪ ಗೊಬ್ಬರನ ಆಗುತ್ತೆ. ಅದು ಅಲ್ಲದೆ ರೈತರು ತುಂಬಾ ಕಷ್ಟದಲ್ಲಿದ್ರೆ ಆ ಮರಗಳನ್ನೇ ಕೂಡ ಅವರು ಹಾರ್ವೆಸ್ಟ್ ಮಾಡಿಕೊಂಡು ಅವರು ತಮ್ಮ ಇದಕ್ಕೆ ಉಪಯೋಗಿಸ್ಕೋಬಹುದು.
0: ಸರ್, ಈಗ ವನಭೂಮಿ ಹೆಚ್ಚಿರುವ ರಾಜ್ಯಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಹಾಗೇನೆ ಮಣ್ಣಿನ ತೇವಾಂಶ ರಕ್ಷಣೆ ಇದೆಲ್ಲ ಹೇಗೆ ನಡೀತಾ ಇದೆ, ಏನ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸರ್?
1: ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ರಾಜ್ಯದ

0: ಅಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿಗೆ ಇದೆ. ಅದಕ್ಕೆ ನಮ್ಮಲ್ಲಿ ಬಯಲುಸೀಮೆ ಪ್ರದೇಶ,
1: ಮಲೆನಾಡು
0: ಪ್ರದೇಶ ಅಂತ, ಗುಡ್ಡಗಾಡು ಪ್ರದೇಶ ಅಂತೆಲ್ಲ ಹೇಳ್ತಾ ಇದೀವಿ. ಬೀದರಿಂದ ಕೋಲಾರವರೆಗೆ ಏನು ರಾಜ್ಯದ ಪೂರ್ವ ಭಾಗ ಏನಿದೆ, ಫುಲ್ ಎಲ್ಲ ಒಣಭೂಮಿ, ಅಂದ್ರೆ ಮಳೆಗೆ ಆಧಾರಿತ ಕೃಷಿಯನ್ನ ನಡೆಸ್ತಾ ಇರುವ ಭೂಮಿ. ಈ ಒಂದು ಪ್ರದೇಶಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ಮಳೆಯ ನೀರು ಕೊಯ್ಯಲು, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೇಸಿಸ್ ನಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಆ ಭೂಮಿನಲ್ಲಿ ಏನೇನು ಸಸ್ಯಗಳಿದೆ, ಆ ನೀರು ಎಲ್ಲಿ ಸೇರುತ್ತೆ, ಎಲ್ಲಿ ಸಂಗ್ರಹಣೆ ಆಗುತ್ತೆ, ಇದು ಒಂದು ಲ್ಯಾಂಡ್ಸ್ಕೇಪ್ ಅಪ್ರೋಚ್ ನಲ್ಲಿ ಆ ಪ್ರದೇಶಗಳಲ್ಲಿ ಮಣ್ಣಿನ ಮತ್ತು ನೀರಿನ ತೇವಾಂಶವನ್ನು ಸಂರಕ್ಷಿಸುವುದಕ್ಕೆ ನಾವು ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ. ನಾಳಾ ಬದುಗಳು ಮಾಡುವುದು, ಚೆಕ್ ಡ್ಯಾಮ್ ಮಾಡುವುದು, ಮತ್ತೆ ಸಾಯಿಲ್ ವಾಟರ್ ಮಾಯಿಶ್ಚರ್ ಕನ್ಸರ್ವೇಶನ್ ಟ್ರೆಂಚಸ್ ಅಂತ ಹೇಳ್ತೀವಿ, ಆ ಇಂಗು ಗುಂಡಿಗಳನ್ನು ತೆಗೆಯುವುದು. ಅದೇ ಪ್ರದೇಶದಲ್ಲಿ ಇರುವ ರೈತರುಗಳ ಭೂಮಿಯಲ್ಲೂ ಸಹ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡಗಳು, ಈ ತರ ಇಂಗು ಗುಂಡಿಗಳು, ನಾಳಾ ಬದುಗಳನ್ನು ಮಾಡಿದ್ರೆ ಆ ಪ್ರದೇಶದಲ್ಲಿ ಮಣ್ಣು ಮತ್ತು ತೇವಾಂಶವನ್ನು ಸಂರಕ್ಷಿಸಬಹುದಾಗಿದೆ.
1: ಈ ಸಾರ್ವಜನಿಕರು ಹಾಗೆ ರೈತರು ಅರಣ್ಯೀಕರಣದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡುವಂತವರಿಗೆ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗಳು ಏನಾದರೂ ಇದೆಯಾ?
0: ಖಂಡಿತ ಇದೆ. 2011-12 ಎಸ್ವಿ ಇಂದನೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೀವಿ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಪ್ರತಿ ಸಸಿಗೆ 125 ರೂಪಾಯಿ, ಅಂದ್ರೆ ಮೊದಲನೇ ವರ್ಷಕ್ಕೆ ನಾವು 35 ರೂಪಾಯಿ ಕೊಡ್ತೀವಿ, ಎರಡನೇ ವರ್ಷ ಬದುಕುಳಿದ್ರೆ 40 ರೂಪಾಯಿ, ಮೂರನೇ ವರ್ಷ ಬದುಕುಳಿದ್ರೆ 50 ರೂಪಾಯಿ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತರು 1 ಹೆಕ್ಟೇರ್ಗೆ 400 ಸಸಿಗೆ ಅವರಿಗೆ ಅವಕಾಶ ಇದೆ. ಈಗ ಸಾಮಾನ್ಯವಾಗಿ 5 ಎಕರೆ ಇದ್ರೆ 1,000 ಸಸಿ ಆಗುತ್ತೆ, 1,000 ಸಸಿಗೆ ಅವರು 125,000 ರೂಪಾಯಿ ನಮ್ಮ ಪಡ್ಕೋಬಹುದಾಗಿದೆ ನಮ್ಮ ಹತ್ರ. ಅದಲ್ಲದೆ ರೈತರಿಗೋಸ್ಕರನೇ ಸಾರ್ವಜನಿಕ ವಿತರಣೆಗಾಗಿ ನಾವು ಮಾರಾಟಕ್ಕೂ ನಾವು ಸಸಿಗಳನ್ನು ಕೊಡ್ತಾ ಇದೀವಿ. ಇದರಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಸಸಿ ಉಚಿತವಾಗಿ ಕೊಡ್ತೀವಿ.
1: ಈ ಕೃಷಿ ಅರಣ್ಯ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹ ಧನಗಳನ್ನ ಕೆಲವೊಂದು ಪ್ರಭೇದಗಳಿಗೆ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಯಾವ ಪ್ರಭೇದಗಳಿಗೆ ಕೊಡ್ತೀರಾ, ಯಾವ ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ ಸಿಗಲ್ಲ?
0: ಸಾಮಾನ್ಯವಾಗಿ ಕೆಲವೊಂದು ಪ್ರಭೇದಗಳು ಅಂದ್ರೆ ಯುಕಲಿಪ್ಟಸ್, ಅಕೇಶಿಯಾ, ಆಮೇಲೆ ಕಾಫಿ ತೋಟಗಳಲ್ಲಿ ಅಲ್ಲಿ ಏನಾದರೂ ಸಿಲ್ವರ್ ಓಕ್ ಗಿಡ ಇದರಲ್ಲಿ ಎಲಿಜಿಬಿಲಿಟಿ ಇರಲ್ಲ ಅವರಿಗೆ. ಬೇರೆ ಕಡೆ ಕಾಫಿ ತೋಟ ಬಿಟ್ಟು ಬೇರೆ ಕಡೆ ಹೋದ್ರೆ ಸಿಲ್ವರ್ ಓಕ್ಗೆ ನಾವು ಅವಕಾಶ ಕೊಡ್ತೀವಿ. ಆಮೇಲೆ ಇದು ನಾವು ಸರ್ವೆ ಗಾಳಿ ಮರ ಅಂತ ಹೇಳ್ತೀವಿ, ಇಲ್ಲ ಕ್ಯಾಶುವಿನ, ಆಮೇಲೆ ಗೊಬ್ಬರದ ಮರ ಅಂತ ಹೇಳ್ತೀವಿ ಗ್ಲೀರಿಸಿಡಿಯಾ, ಆಮೇಲೆ ಎರಿತ್ರಿನ ಅಂತ ಹೇಳ್ತೀವಿ, ರಬ್ಬರ್, ಸೂಬಾಬೋಲ್, ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ತೆಂಗು ಅಡಿಕೆ, ಇದಕ್ಕೆಲ್ಲ ಅವರು ಕ್ಲೈಮ್ ಮಾಡಕ್ಕೆ ಆಗಲ್ಲ. ಉಳಿದಂತೆ ಅವರು ತೇಗ ಬೆಳೆಸ್ತಾ ಇದ್ದಾರೆ, ಹೊನ್ನೆ ಬೆಳೆಸ್ತಾ ಇದ್ದಾರೆ, ಅದಲ್ಲದೆ ಬೇರೆ ಬೇರೆ ಪ್ರಭೇದಗಳು ಇದ್ರೆ ಅದನ್ನು ನೋಡಿ ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ.
1: ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳಿಗೆ ನೀವು ಪ್ರೋತ್ಸಾಹ ಧನಗಳನ್ನ ಕೊಡ್ತೀರಾ, ಹಾಗೇನೆ ಈ ಏನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೀರಿ, ಅಡಿಕೆ ತೆಂಗು ಆಗಿರ್ಬಹುದು, ಕಾಫಿ ಕಿತ್ತಳೆ, ಈ ಒಂದು ಪ್ರಭೇದಗಳಿಗೆ ಈ ಪ್ರೋತ್ಸಾಹಧನ ಸಿಗಲ್ಲ. ಇನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಇತರೆ ಅರಣ್ಯ ಯೋಜನೆಗಳು ಯಾವ್ದಾದ್ರು ಇದೆಯಾ?
0: ಹೌದು, ಎಲ್ಲರಿಗೂ ತಿಳಿದ ಮಟ್ಟಿಗೆ ಅರಣ್ಯ ಇಲಾಖೆ ಅಂದ್ರೆ ಅವರು ಕಾಡು ಕಾಯುವವರು, ಅರಣ್ಯವನ್ನು ಹೆಚ್ಚಿಸುವುದು ಅಂದ್ರೆ ನಾವು ಎಲ್ಲಿ ಅರಣ್ಯವನ್ನು ನಶಿಸಿ ಹೋಗ್ತಾ ಇದೆ, ಕೆಲವೊಂದು ಕಡೆ ನಾವು ನಾಟಗಳನ್ನು ಕೂಡ ಹಾರ್ವೆಸ್ಟ್ ಮಾಡಿ ತಗೊಂಬರುವ ಕಡೆಯಲ್ಲಿ ಮತ್ತೆ ನಾವು ಪುನಶ್ಚೇತನಗೊಳಿಸುವುದು ಅದೆಲ್ಲ ಮಾಡ್ತಾ ಇರೋದು ನಮ್ಮ. ಅದಕ್ಕೆ ನಮ್ದು ಸಸಿ ಕ್ಷೇತ್ರಗಳಿದೆ, ನಮ್ಮ ಸಸಿಗಳನ್ನು ತಗೊಂಡು ಹೋಗಿ ಅಲ್ಲಿ ನಾವು ಹಚ್ತೀವಿ. ಅದಕ್ಕೆ ವಿವಿಧ ಯೋಜನೆಗಳಿದೆ, ಡೆವಲಪ್ಮೆಂಟ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ ಅಂತ, ಎಲ್ಲಿ ಈ ತರ ಒಣಭೂಮಿ ಇದೆ, ಎಲ್ಲಿ ಅರಣ್ಯ ಪ್ರದೇಶಗಳು ಸ್ವಲ್ಪ ಬೆಳವಣಿಗೆ ಕುಂಠಿತವಾಗಿದೆ, ಆ ಪ್ರದೇಶಗಳಲ್ಲಿ ಸ್ವಲ್ಪ ಪುನಶ್ಚೇತನಗೊಳಿಸೋಕೆ ಡಿಡಿಎಫ್ ಅಲ್ಲಿ ನಾವು ಅರಣ್ಯೀಕರಣವನ್ನು ಮಾಡ್ತಾ ಇರ್ತೀವಿ. ಅದೇ ಅಲ್ಲದೆ ಸಾರ್ವಜನಿಕರಿಗೆ ಸಾರ್ವಜನಿಕ ಪ್ರದೇಶಗಳು ಅಂದ್ರೆ ಪಾರ್ಕ್, ಟ್ರೀ ಪಾರ್ಕ್ ಒಂದು ಸ್ಕೀಮ್ ಇದೆ, ರಾಜ್ಯ ಯೋಜನೆ, ಪ್ರತಿಯೊಂದು ತಾಲೂಕಿಗೂ ಒಂದು ಟ್ರೀ ಪಾರ್ಕ್ ಅಂತ ಒಂದು ಗೈಡ್ ಲೈನ್ಸ್ ಇದೆ ನಮ್ಮಲ್ಲಿ, ಅದು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಟ್ರೀ ಪಾರ್ಕ್ ಅನ್ನು ಮಾಡಿದೀವಿ. ಅದು ಅಲ್ಲದೆ ನಮ್ಮಲ್ಲಿ ದೇವರ ಕಾಡು ಯೋಜನೆ ಇದೆ, ದೇವಿವನ ದೇವಸ್ಥಾನ ಪಕ್ಕದಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇರುವ ಕಡೆಯಲ್ಲಿ 2011-12 ಎಸ್ವಿನಿಂದ ಸ್ಟಾರ್ಟ್ ಮಾಡಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲ ಏನು ಅರಣ್ಯ ಪ್ರದೇಶದ ಹಂಚಿನಲ್ಲಿ ಇರುವ ದೇವಸ್ಥಾನ, ಅರಣ್ಯ ಒಳಗೆ ಇರುವ ದೇವಸ್ಥಾನ, ಅಂತ ದೇವಸ್ಥಾನಗಳ ಪಕ್ಕದಲ್ಲಿ ಒಂದು ಸಾರ್ವಜನಿಕರ ಉಪಯೋಗ ಆಗುವ ರೀತಿಯಲ್ಲಿ ದೈವಿ ವನ ಅಂತ ಒಂದು ವನಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ನಕ್ಷತ್ರ ವನ, ರಾಶಿ ವನ, ಆ ನಂತರ ನಮ್ಮಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ತರಹಣೇ ಅಲ್ಲೂ ಕೂಡ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಅರಣ್ಯವನ್ನು ಪ್ರೋತ್ಸಾಹಿಸ್ತಾ ಇದೀವಿ. ಅದಲ್ಲದೆ ನಮ್ಮ ರಾಷ್ಟ್ರೀಯ ಬಂಬು ಮಿಷನ್ ಇದೆ. ರಾಷ್ಟ್ರೀಯ ಬಂಬು ಮಿಷನ್ ಒಂದು ಕೃಷಿ ಇಲಾಖೆ ಯೋಜನೆ ಆದ್ರೂ ಸಹ ನಾವು ನಮ್ಮ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಪ್ರತಿ ರೈತರಿಗೂ ಇದೇ ರೀತಿಯಲ್ಲಿ
1: ಪ್ರೋತ್ಸಾಹ
0: ಧನಗಳನ್ನು ಕೊಡ್ತಾ ಇದ್ವಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರು ಸಸಿಗಳನ್ನು ಪಡೆದು ಅಲ್ಲಿ ಅವರ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ್ರೆ. ಬಂಬು ಆಧಾರಿತ ಇಂಡಸ್ಟ್ರೀಸ್ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ, ಅವರಿಗೆ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಈಗ ಬುಟ್ಟಿ ಮಾಡೋರು ಇರಬಹುದು, ಬಂಬು ಪೆಂಡ್ ಮಾಡ್ತಾ ಇದ್ರೆ, ಹಿಂದೆ ನಾವು ತಿಳಿದ ಮಟ್ಟಿಗೆ ಬಂಬುವಿಂದ ಪೇಪರ್ ಮಾಡ್ತಾ ಇರೋದು ಇದರ ಬಂದಿದೆ, ಈಗ ಬಂಬುವಿಂದ ಫೈಬರ್ಸ್ ತೆಗೆದು ಅದರಲ್ಲಿ ಬಟ್ಟೆ ಮಾಡೋರು ಇದ್ದಾರೆ. ರಾಷ್ಟ್ರೀಯ ಬಂಬು ಮಿಷನ್ ನಲ್ಲಿ ನಾವು ಇತ್ತೀಚೆಗೆ 2022-23 ಸಾಲಿನಿಂದ ಟಿಶ್ಯೂ ಕಲ್ಚರ್ ಬಂಬುವನ್ನು ಕೂಡ ರೈತರಿಗೆ ನಾವು ಕೊಟ್ಟಿದ್ದೀವಿ. ಟಿಶ್ಯೂ ಕಲ್ಚರ್ ಬಂಬುವಿನಲ್ಲಿ ಬೆಳವಣಿಗೆ ಚೆನ್ನಾಗಿ ಕಾಣ್ತಾನೂ ಇದೆ. ಸೊ ಅದರಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ.
1: ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಯೋಜನೆಗಳನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ, ವನಗಳನ್ನ ನಿರ್ಮಾಣ ಮಾಡ್ತಾ ಇದೆ, ಒಳ್ಳೆ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಿರುವಾಗ ನಮ್ಮ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರು ಹೇಗೆ ಭಾಗಿಯಾಗಬಹುದು, ಹಾಗೇನೆ ಯಾರಾದರೂ ಮರಗಳನ್ನ ಕಡಿತಾ ಇದ್ದಾರೆ ವಿತೌಟ್ ಪರ್ಮಿಷನ್, ಹೇಗೆ ಇವರು ದೂರನ್ನ ನೀಡಬಹುದು, ಏನು ವ್ಯವಸ್ಥೆ ಇದೆ ಸರ್ ಇದೆ?
0: ಸೊ ಸಾರ್ವಜನಿಕರು ತಮ್ಮದು ಏನೇ ಅಹವಾಲುಗಳು ಇದ್ರೆ ಅಥವಾ ತಮ್ಮ ದೂರುಗಳಿದ್ರೆ ತಾವು ನೇರವಾಗಿ ಪಕ್ಕದಲ್ಲಿರುವ ಒಂದು ಅರಣ್ಯ ಕಚೇರಿಗೆ ಹೋಗಿ ಕೊಡಬಹುದು, ಅಥವಾ ಅವರು ತಮ್ಮ ಹೆಸರನ್ನು ಹೇಳದೆ ಇದನ್ನು ಇಡಬೇಕು, ಸಿಗರೇಟ್ ಗೋಪಿಯಲ್ಲಿ ಇಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ 1926 ಅಂತ ಒಂದು ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಹೇಳಿದ್ರೆ ಅವರು ತಕ್ಷಣವೇ ಸ್ಪಂದಿಸ್ತಾರೆ. ಆ ನಂಬರ್ ಯಾವಾಗಲೂ ಇರ್ತದೆ, ಅಲ್ಲಿಂದ ನಾವು ಸೂಕ್ತ ಮಾರ್ಗದರ್ಶನ ನೀಡಿ ಇದರಲ್ಲಿ ಆಕ್ಷನ್ ತಗೊಳ್ಳಿ ಅಂತ ನಾವು ಇಲ್ಲಿ ಡೈರೆಕ್ಷನ್ ಕೊಡ್ತೀವಿ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಮಾನವನ ಸ್ವಾರ್ಥಕ್ಕಾಗಿ ಕಾಡುಗಳು ನಾಶವಾಗ್ತಾ ಇದೆ, ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಮಳೆ ಕಡಿಮೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹವಾಮಾನದಲ್ಲಿ ಹೆಚ್ಚು ಏರುಪೇರನ್ನ ಕಾಣ್ತಾ ಇದ್ದೀವಿ. ಹೀಗಿರುವಾಗ ಕಾಡ್ಗಿಚ್ಚನ್ನ ನೀವು ನೋಡಿದ್ರೆ, ಕಳ್ಳ ಭೇಟೆ ಅಥವಾ ಅಕ್ರಮ ಮರ ಕಡಿಯೋದನ್ನ ಅಥವಾ ಒತ್ತುವರಿ ಕಂಡು ಬಂದ್ರೆ ಖಂಡಿತವಾಗಿ ಸುಮ್ಮನೆ ಇರಬೇಡಿ, 1926 ನೀವು ದೂರನ್ನ ನೀಡಬಹುದು, ಉಚಿತವಾಗಿ ಕರೆ ಮಾಡಿ ನೀವು ದೂರನ್ನ ನೀಡಬಹುದು. ಇದರಿಂದ ಖಂಡಿತವಾಗಿಯೂ ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ನೀವು ಕೂಡ ಕೈ ಜೋಡಿಸಿದಂಗಾಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದವರು ಆರ್ ರವಿಶಂಕರ್, IFS ಕರ್ನಾಟಕದಲ್ಲಿ ಮುಖ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, IFS ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ

0: ಆಕಾಶವಾಣಿ ಬೆಂಗಳೂರು.
1: ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ, ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ, ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ, ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
2: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನೂ ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳನ್ನು

ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ ಎರಡು ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 3 ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಭಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ 5ನೆಯ ಭೇಟಿಯಾಗಿದ್ದು ಈ ವರ್ಷದ 2ನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1250ಕ್ಕೆ ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರೆಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ದವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ದ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025 ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770ಕ್ಕೂ ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ ದೇಶದ $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು
ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲ

0: ವಾಗಿದೆ. ನಾಲ್ಕನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಕಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. ಸೆಪ್ಟೆಂಬರ್ 4ರಂದು ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನು 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನು 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಲ್ ಬಲ್ಗೇರಿಯಾದ ಕಯೋ ಯನ ನಳಂಬ ಬೋಟವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನು 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024 ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜ್ಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಭಕ್ತ ಕುಂಬಾರ ಚಿತ್ರದಿಂದ ಆಯ್ದ ಗೀತೆಯೊಂದನ್ನು ಕೇಳೋಣ. ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ ಹಾಗೂ ಜಿಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿರುವ ಮತ್ತೊಂದು ಗೀತೆಯನ್ನು ಈಗ ಕೇಳೋಣ. ಭಕ್ತಗಾನದೇವ ಚಿತ್ರದ ಗೀತೆ. ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸುಲೋಚನಾ ಹಾಗೂ ಸಂಗಡಿಗರು. ಈ ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

0: ಆರ್ ಎನ್ ಜಯಗೋಪಾಲ್ ಅವರ ರಚನೆಯಲ್ಲಿ ಮೂಡಿರುವ ಮತ್ತೊಂದು ಗೀತೆ, ಸಂಗೀತ ನಿರ್ದೇಶನ ಎಂ ಎಸ್ ವಿಶ್ವನಾಥನ್ ಅವರದು. ಗುರುವೇ ದೈವ ಚಿತ್ರದಿಂದ ಆಯ್ದ ಗೀತೆ ಇದು. ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರುತ್ತಿದೆ.
1: ತಕ್ಕ ಕಿಟ್ಟ ತಾಂ

0: ಸಮಯ 8:30. ಆಕಾಶವಾಣಿ ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅರಸ್ ಅವರೊಂದಿಗೆ ಸಂದರ್ಶನವನ್ನು ಈಗ ನೀವು ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕರಿಗೆ ಉಚಿತವಾದಂತಹ ನ್ಯಾಯ ಸಿಗಬೇಕು ಅಂತನೋ ಅನೇಕ ಸಂಗತಿಗಳನ್ನು ನಾವು ಯೋಚನೆ ಮಾಡ್ತೀವಿ. ಅದು ನ್ಯಾಯ ಅಂತನ್ನೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಹೇಳೋದ್ರ ಜೊತೆಗೆ ಉಚಿತವಾಗಿ ಕೂಡ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ, ಹಾಗಾಗಿ ಈ ಇದರದ ಒಂದು ವ್ಯವಸ್ಥಿತವಾದಂತಹ ವ್ಯವಸ್ಥೆ ಅಡಿಯಲ್ಲಿ ಹೇಗೆ ನಾವು ನ್ಯಾಯ ಪಡೀಲಿಕ್ಕೆ ಹೋಗ್ತೀವಿ ಅಂತ ಅನ್ನೋದ್ರ ಕಡೆ ಮಾಹಿತಿ ಮಾಡಿಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ವಿಜಯ್ ದೇವರಾಜ್ ಅರಸ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ
1: ಸರ್. ತಾವು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಇಲ್ಲಿದ್ದೀರಿ, ಮತ್ತೆ ಪ್ರಮುಖವಾಗಿ ತಾವು ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವಂತಹ ಖಾಯಂ ಜನತಾ ನ್ಯಾಯಾಲಯ ಇದರ ಅಧ್ಯಕ್ಷರು ತಾವು.
2: ಹೌದು ಸರ್.
1: ತುಂಬಾ ಸಂತೋಷ ಸರ್. ನಮ್ಮ ಆಕಾಶವಾಣಿ ಮೂಲಕವಾಗಿ ನಾವು ಕಾನೂನಿನ ಕುರಿತಾಗಿ ಅನೇಕ ಅರಿವುಗಳನ್ನು ನೀಡ್ತಾನೆ ಇರ್ತೀವಿ. ಅದರ ಜೊತೆಗೆ ತಮ್ಮಂತವರು ಬಂದಾಗ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಇನ್ನಷ್ಟು ಹೆಚ್ಚಿನ ಘನತೆ ಬರುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋತೀವಿ ಸರ್. ಸಾಮಾನ್ಯವಾಗಿ ಖಾಯಂ ಲೋಕ್ ಅದಾಲತ್ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ, ಸ್ವಲ್ಪ ಗೊಂದಲ ಇರುತ್ತದೆ. ಲೋಕ್ ಅದಾಲತ್ ಅಂದ್ರೆ ಏನು ಅಂತ ಗೊತ್ತಾಗಲ್ಲ, ಏನು ಸರ್?
2: ಸರ್, ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳಿದೆ. ತಮಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನೇಕ ಕಾನೂನುಗಳನ್ನ ಮಾಡ್ತಾ ಇರುತ್ತೆ. 1971 ಆಗಿನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ಭಗವತಿ ಸಾಹೇಬರು ಏನ್ ಮಾಡ್ತಾರಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಅನೇಕ ಪ್ರಕರಣಗಳನ್ನ ಅವರು ತೀರ್ಮಾನ ಮಾಡಬೇಕಾದ್ರೆ ಸಾರ್ವಜನಿಕರಿಗೆ, ಬಡವರಿಗೆ ಮತ್ತೆ ಬಲ್ಲಿದರಿಗೆ ಅವ್ರಿಗೆ ಅನ್ಯಾಯ ಆಗ್ತಾ ಇರೋ ಬಗ್ಗೆ, ಅವ್ರಿಗೆ ರೆಪ್ರೆಸೆಂಟೇಷನ್ ಇಲ್ಲದೆ ಇರೋದ್ರ ಬಗ್ಗೆ ಅವ್ರು ಗಮನಿಸ್ತಾರೆ. ಅದಕ್ಕೆ ಅವ್ರು ಒಂದೇನ್ ಮಾಡ್ತಾರೆ ಅಂದ್ರೆ, 1971 ಒಂದು ಲೀಗಲ್ ಏಡ್ ಕಮಿಟಿ ಅಂತ ಪ್ರಾರಂಭಿಸ್ತಾರೆ. ಲೀಗಲ್ ಏಡ್ ಸ್ಕೀಮ್ ಮಾಡಿ ಅಂತೇಳಿ ಒಂದು ಆದೇಶ ಮಾಡ್ತಾರೆ. ಆ ಆದೇಶ ಮಾಡಿದಾಗ ತಮಗೆ ಗೊತ್ತಿರಂಗೆ ನಮಗೆ ಕಾನೂನನ್ನ ನಾವು ಪರಿಪಾಲನೆ ಮಾಡಬೇಕು ಅಂದಾಗ ಕಾನೂನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದವರು ಪಾರ್ಲಿಮೆಂಟ್ ಅಲ್ಲಿ ಅಥವಾ ನಮ್ಮ ಲೋಕಸಭೆಯಲ್ಲಿ ಅಥವಾ ನಮ್ಮ ರಾಜ್ಯಸಭೆ ಅಥವಾ ಸೆನೆಟ್ ಅಲ್ಲಿ ಅನುಮೋದನೆ ಆಗಬೇಕು. ಈ ಕಾಯ್ದೆನ 1987 ಮಾಡ್ತಾರೆ. ಆದ್ರೆ ಅದು ವ್ಯವಸ್ಥೆಗೆ ಬರೋದು 1994 ನವೆಂಬರ್ನಲ್ಲಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸೋದು. ಆರ್ಥಿಕ ಅಥವಾ ಇತರ ಅಂಗವೈಕಲ್ಯಗಳಿಂದಾಗಿ ಯಾವುದೇ ನಾಗರಿಕರಿಗೆ ನ್ಯಾಯವನ್ನು ಪಡೆಯುವ ಅವಕಾಶವನ್ನು ವಂಚಿತಗೊಳಿಸದಂತೆ ನೋಡಿಕೊಳ್ಳೋದು. ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಂವಿಧಾನದಲ್ಲಿ ವಿಧಿ ಅಂತ ಹೇಳ್ತೀವಿ ಅಥವಾ ಇಂಗ್ಲಿಷ್ ಅಲ್ಲಿ ಆರ್ಟಿಕಲ್ ಅಂತ ಹೇಳ್ತೀವಿ, 39A. ಇದರ ಉದ್ದೇಶ ಏನಪ್ಪ ಅಂದ್ರೆ, ಎಲ್ಲಾ ವ್ಯಕ್ತಿಗಳಿಗೂ ಕಾನೂನಲ್ಲಿ ಸರಿಯಾದ ಮತ್ತು ಸಮರ್ಪಕವಾದ ನ್ಯಾಯ ಸಿಗಬೇಕು. ಈಗ ನನ್ನ ಸಾಹುಕಾರ ಅಥವಾ ನನ್ನ ರಿಚ್ ಪೀಪಲ್, ನಾನು ಕೋರ್ಟ್ಗೆ ಹೋಗಕ್ ಶಕ್ತಿ ಇದೆ, ನನಗ್ ಮಾತ್ರ ಕೇಸ್ ಅನುಕೂಲ ಆಗುತ್ತೆ ಅನ್ನೋದನ್ನ ಭಾವನೆ ಹೋಗಲಾಡಿಸಬೇಕು. ಯಾರೇ ಆಗಿರಲಿ,
1: ಹೌದು,
2: ಪ್ರತಿಯೊಬ್ಬ ನಾಗರಿಕನಿಗೂ ಅವನಿಗೆ ಉಚಿತವಾದ ಕಾನೂನು ಸಿಗಬೇಕು. ಈ ಕಾಯ್ದೆ ಬಂದಾಗ ಯಾರ್ಯಾರಿಗೆ ಅನುಕೂಲ ಇದೆಯಪ್ಪ ಇದು ಅಂತಂದ್ರೆ, ತಮಗೆ ಗೊತ್ತಿರಂಗೆ ಹೆಣ್ಮಕ್ಳುಗಳಿಗೆ, ಆಮೇಲೆ ಅಂಗವೈಕಲ್ಯರಿಗೆ, ಆಮೇಲೆ SC/ST ಜನಾಂಗದವರಿಗೆ, ಸಾರ್ವಜನಿಕ ಇತರ ಸಾರ್ವಜನಿಕರಿಗೂ ಇದೆ. ವಾರ್ಷಿಕ ಆದಾಯ ಲಿಮಿಟ್ ಇದೆ, 3 ಲಕ್ಷ 3.5 ಲಕ್ಷ ಕಡಿಮೆ ಇರೋರಿಗೆ, ಅವ್ರು ಬಡವ್ರು ಇರ್ತಾರೆ, ನಾವು ಹೋಗಕ್ಕಾಗಲ್ಲ ಅಂತೇಳಿ ಅವರು ಕೂಡ ಇದು ಅನುಕೂಲ ಇದೆ. ಸರ್, ಇದಕ್ಕೆ ನಾವೊಂದು ಅಫಿಡವಿಟ್ ಹಾಕ್ಬೇಕಾ ಅಥವಾ ನಾವು ಆರ್ಥಿಕದ್ದು ನಮ್ದು ಬಲವತ್ತೆ ಹೆಂಗಿದೆ ಅಂತೇಳಿ ತೋರಿಸ್ಬೇಕಾ? ಏನು ಇಲ್ಲ, ಕೇವಲ ಒಂದು ಬಿಳಿ ಹಾಳೆಯಲ್ಲಿ ಬರೆದ್ಬಿಟ್ಟು ಸಂಬಂಧಪಟ್ಟ ಒಂದು ನಮ್ಮ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಅಂತ ಒಂದಿದೆ, ಅದೇ ತರ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಡಿಸ್ಟ್ರಿಕ್ ಅಲ್ಲಿ ಇದೆ, ಅದೇ ತರ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಅಂತಿದೆ. ಇದರಲ್ಲಿ ಯಾರ್ಯಾರು ಇಟ್ಟಿರ್ತಾರೆ ಅಂದ್ರೆ, ಅಲ್ಲಿನ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಈಗ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅಂತ ಹೇಳ್ತೀವಿ ತಾಲೂಕಲ್ಲಿ, ಅವ್ರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ, ಸೀನಿಯರ್ ಡಿವಿಷನ್ ಅವ್ರು ಬಂದು ಅಧ್ಯಕ್ಷರಾಗಿರ್ತಾರೆ, ಅದೇ ತರ ಡಿಸ್ಟ್ರಿಕ್ ಅಲ್ಲಿ ಮಾನ್ಯ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಬಂದು ಅಧ್ಯಕ್ಷರಾಗಿರ್ತಾರೆ, ಅಲ್ಲಿಗೊಬ್ರು ಮೆಂಬರ್ ಸೆಕ್ರೆಟರಿ ಅಂದ್ಬಿಟ್ಟು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಅಂತ ಒಬ್ಬರನ್ನ ಸೀನಿಯರ್ ಸಿವಿಲ್ ಜಡ್ಜ್ ಅಧಿಕಾರಿನ ನೇಮಕ ಮಾಡಿದ್ದಾರೆ. ಅದೇ ತರ ನಮ್ಮ ಉಚ್ಚನಲ್ಲಿ ಗೌರವಾನ್ವಿತ ಉಚ್ಚನಲ್ಲಿ ಕೂಡ ಒಂದು ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಅಂತ ಇದೆ. ಈ ಅವರೆಲ್ಲ ಏನ್ ಮಾಡ್ತಾರೆ, ಅರ್ಜಿ ಕೊಟ್ಟಾಗ ಅವ್ರ ಎಲಿಜಿಬಿಲಿಟಿ ಇದಾರ ಇಲ್ವ ಅಂತ ಚೆಕ್ ಮಾಡ್ತಾರೆ. ಎಲಿಜಿಬಿಲಿಟಿ ಇಲ್ಲಿದ್ರೆ ಅವ್ರಿಗೆ ಉಚಿತವಾದ ಕಾನೂನಿನ ಸೇವೆ ಮಾಡ್ತಾರೆ. ಸರ್, ನಾನು ಹೇಳ್ದಂಗೆ ಬರೀ ಈ ಸೇವೆ ಅನ್ನೋದು ಒಂದೇ ಪದ ಅಂತ ಯೂಸ್ ಮಾಡಬಾರ್ದು, ಅರಿವು ಮತ್ತು ನೆರವು ಎರಡನ್ನೂ ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ.
1: ನ್ಯಾಯವನ್ನ ಪಡೆಯೋದ್ರ ಜೊತೆಗೆ ನ್ಯಾಯವನ್ನ ಎಷ್ಟು ಉಚಿತವಾಗಿ ಪಡಿಬಹುದು ಅದಕ್ಕೆ
2: ತಿಳ್ಕೋಬಹುದು
1: ಅಂತ ಇದ್ರ ಮೂಲಕವಾಗಿ. ಹೌದು,
2: ಈಗ ಸಾರ್ವಜನಿಕರಿಗೆ ತಮ್ಗೆ ಗೊತ್ತಿದೆ, ಎಷ್ಟೊಂದು ಜನಕ್ಕೆ ಹುಟ್ಟದಾಗ ಬರ್ತ್ ಸರ್ಟಿಫಿಕೇಟ್ ಮಾಡಿಸಬೇಕು ಅನ್ನೋದು ಗೊತ್ತಿರಲ್ಲ, ಸತ್ತೋದಾಗ ಇಷ್ಟು ದಿನ ಒಳಗಡೆ ಡೆತ್ ಸರ್ಟಿಫಿಕೇಟ್ ಮಾಡಿಸಬೇಕು ಅಂತ ಗೊತ್ತಿರಲಿಲ್ಲ. ಅವರು ಮುಂದಿನ ವಿದ್ಯಾಭ್ಯಾಸ ಮಾಡಕ್ಕೋ ಅಥವಾ ಫಾರಿನ್ಗೆ ಹೋಗೋದಕ್ಕೋ ವಿದ್ಯಾಭ್ಯಾಸ ಮಾಡಕ್ಕೋ ಹೋಗ್ಬೇಕಾರೆ ಅಲ್ಲಿ ಕೇಳ್ತಾರೆ ನಿಮ್ದು ಬರ್ತ್ ಸರ್ಟಿಫಿಕೇಟ್ ಕೊಡಪ್ಪ ಅಂತ ಹೇಳ್ತಾರೆ. ಅವಾಗ ಪಾಪ ಇವ್ರು ಒದ್ದಾಡ್ತಾರೆ ಎಲ್ಲಿ ಹೋಗ್ಬೇಕು ಯಾವ ರೀತಿ ಮಾಡಬೇಕು ಅಂತ ತೊಂದರೆ ಆಗುತ್ತೆ. ಅದೇ ತರ ಯಾರೋ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ, ಅವನ ಆಸ್ತಿನ ಅವರ ಕುಟುಂಬದವರು ಅನುಭವಿಸಬೇಕು, ಅವ್ರ ಹೆಸರಲ್ಲೇ ಇರುತ್ತೆ, ಖಾತೆ ಬದಲಾವಣೆ ಮಾಡ್ಕೋಬೇಕು. ತಮ್ಮ ಹೆಸರಿಗೆ ಆಸ್ತಿನ ಪಡಿಬೇಕು ಅಂದ್ರೆ ನಿಮ್ ಡೆತ್ ಸರ್ಟಿಫಿಕೇಟ್ ಅವ್ರು ಯಾರು ಸತ್ತೋಗಿದಾರಲ್ಲಪ್ಪ ಅವ್ರ ಡೆತ್ ಸರ್ಟಿಫಿಕೇಟ್ ಕೊಡಪ್ಪ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಬರ್ತ್ ಅಂಡ್ ಡೆತ್ ಸರ್ವಿಸ್ ಒಂದು ಕಾಯ್ದೆ ಕೂಡ ಇದೆ ನಮ್ಮಲ್ಲಿ. ಈ ರೀತಿ ಅನೇಕ ಕಾನೂನು
1: ಅಂದ್ರೆ ಈ ಸರ್ಟಿಫಿಕೇಟ್ ಗಳನ್ನ ಪಡೆಯೋದ್ರ ಜೊತೆಗೆ ಅವರಿಗಾದಂತಹ ಅನ್ಯಾಯವನ್ನ ಅದಕ್ಕೆ ಅವರ ಪರವಾಗಿ ವಾದ ಮಾಡುವಂತಹ ವಕೀಲರುಗಳು ಒಂದು ನೆರವು ಸಿಗುತ್ತಾ ಅಂತ
2: ಖಂಡಿತ ಸಿಗುತ್ತೆ. ಈ ನಾನು ಮಾನದಂಡ ಹೇಳಿದೆ, ಎಸ್ಸಿ
1: ಬಿಪಿಎಲ್ ಆಗಿರ್ಬೇಕು,
2: ಬಿಪಿಎಲ್ ಆದಾಯ ಕಡಿಮೆ ಇರೋರಿಗೆ, ಸಾರ್ವಜನಿಕ ಹೆಣ್ಮಕ್ಳಿಗೆ ವಿಥೌಟ್ ಎನಿ ಇದು ಲಿಮಿಟೇ ಇಲ್ಲ, ಆದಾಯ ಎಷ್ಟು ಬೇಕಾದ್ರೆ ಇರಬಹುದು. ಯಾಕೆ ಅಂದ್ರೆ ತಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ನಾವು ಹೆಣ್ಮಕ್ಳನ್ನ ದೇವರ ರೂಪವಾಗಿ ನೋಡ್ತೀವಿ. ಸೊ ಅಂತ ಒಂದು ಹೆಣ್ಮಕ್ಳನ್ನ ದೇವರ ರೂಪದಲ್ಲಿ ನೋಡ್ಬೇಕಾದ್ರೆ ಅವರಿಂದ ಫೀಸ್ ಹೇಗೆ ತಗೊಳ್ಳೋದು ಅನ್ನೋ ಒಂದು ಕಾನೂನಿನ ಅಡಿಯಲ್ಲಿ ನಾವು ಕಾನೂನು ಬರೀ ಲೀಗಲ್ ಆಗೇ ಇರೋದಿಲ್ಲ, ಧರ್ಮಗಳನ್ನು ಕೂಡ ನಾವು ಅದರಲ್ಲಿ ಸೇರಿಸ್ಕೊಂಡಿವಿ. ಸೊ ಸೇರಿಸ್ಕೊಂಡೆ ನಾವು ಕಾನೂನೆಲ್ಲ ಮಾಡಿರ್ತೀವಿ.
1: ಸರ್, ಈಗ ಈ ಕಾನೂನಿನ ಅಡಿನಲ್ಲಿ ಯಾವ ಯಾವ ವಿಷಯಗಳು ಬರ್ತವೆ ಅಂತ, ಈ ಉದಾಹರಣೆ ತಾವು ಕೆಲವು ಡೆತ್ ಸರ್ಟಿಫಿಕೇಟ್ ಅಥವಾ ಕೆಲವೊಂದು ಬರ್ತ್ ಸರ್ಟಿಫಿಕೇಟ್ ಆಗಲಿ ಇನ್ನಿತರ ಕೆಲವು ಸರ್ಟಿಫಿಕೇಟ್ ಒಂದಾಯ್ತು, ಬೇರೆ ಬೇರೆ ವ್ಯಾಜ್ಯಗಳು ಇರ್ತವೆ,
2: ಎಲ್ಲಾ ರೀತಿಯ ವ್ಯಾಜ್ಯಗಳಿಗೂ ಕಾನೂನಿನಲ್ಲಿ ನೆರವು ಮಾಡಬೇಕು, ಅರಿವು ಮೂಡಿಸಬೇಕು ಅನ್ನೋದಿದೆ. ಈಗ ತಮಗೆ ಗೊತ್ತಿದೆ, ಮುಂಚೆ ಎಲ್ಲ ಪಾರ್ಟಿಷನ್ ಸೂಟ್ ಅಂತ ಹಾಕೊಳ್ತಿದ್ರು ಭಾಗಶಃಕ್ಕೋಸ್ಕರ ಹಾಕೊಳ್ತಾರೆ. ಈಗ ಹೆಣ್ಮಕ್ಳಿಗೂ ಈಕ್ವಲ್ ಶೇರ್ ಇದೆ ಅಂತ ಇದೆ, ಆತರ ಪಾರ್ಟಿಷನ್ ಕೇಸ್ ಅಂದ್ರೆ ಬರೀ ಕೋರ್ಟಲ್ಲೇ ಹಾಕೋಬೇಕಾ ಅನ್ನೋದೊಂದು ಬರುತ್ತೆ. ಸೊ ಈ ಆಕ್ಟ್ ಕೆಳಗಡೆ ನಾವೆಲ್ಲ ಈ ಅರಿವು ನೆರವೆಲ್ಲ ಮೂಡಿಸ್ತೀವಿ. ನಮ್ಮ ದೇಶದಲ್ಲಿ 14,000 ಹೆಚ್ಚಿನ ಕಾನೂನುಗಳಿದೆ. ಸಾಮಾನ್ಯವಾಗಿ ವಕೀಲರಾಗ್ಲಿ ಅಥವಾ ನ್ಯಾಯಾಧೀಶರಾಗಾದ್ರೆ 100-150 ಕಾನೂನು
1: ಮ್ಯಾಕ್ಸಿಮಮ್
2: ಅವರು ನೋಡಿರ್ತಾರೆ.
1: ಸಾಮಾನ್ಯ ಜನರ ಸಮಸ್ಯೆಗಳು ಒಂದು 10-20 ಕಾನೂನು ಅಡಿಯಲ್ಲಿ ನಡೀತಾ
2: ಇರ್ತಾರೆ. ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ಆ ಒಂದು ವರ್ಗದವರಿಗೆ ಈ ಕಾನೂನುಗಳ ಬಗ್ಗೆ ತಿಳಿಸಬೇಕು ಕೊಡಬೇಕಾಗುತ್ತೆ. ಈಗ ಪೋಕ್ಸೋ ಆಕ್ಟ್ ಅಂತ ಬಂತು ಹೊಸದಾಗಿ, ಆಮೇಲೆ ವುಮೆನ್ಸ್ ರೈಟ್ ಟು ಆಕ್ಟ್ ಅಂತ ಬಂತು, ಈ ರೀತಿ ಅನೇಕ ಕಾನೂನುಗಳು ಬರ್ತಾ ಇದೆ. ಈ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿ
1: ಕೌಟುಂಬಿಕ ದೌರ್ಜನ್ಯ ಅದು ಬರುತ್ತಾ ಎಲ್ಲ ಒಟ್ಟಾರೆ.
2: ಹೌದು, ಎಲ್ಲಾ ಕಾನೂನುಗಳಿಗೂ ನಾವು ಅವಕಾಶ ಮಾಡ್ಕೊಡಕ್ಕೆ, ಕಾನೂನು ಅಂದ್ಮೇಲೆ ಎಲ್ಲರಿಗೂ ಒಂದೇ ಅಂತಿದೆ. ಈ ಕಾನೂನು ನಿಮ್ಗೆ ಹೇಳ್ಕೊಡಕ್ ಬರಲ್ಲ, ಈ ಕಾನೂನು ನೆರವು ಕೊಡಕ್ ಬರೋದಿಲ್ಲ ಅಂತಿಲ್ಲ.
1: ಹೌದು,
2: ಎಲ್ಲಾ ಕಾನೂನು ಬಗ್ಗೆನೂ ವಿಚಾರನ ತಿಳಿಸ್ಕೊಡ್ಬೇಕು.
1: ಈ ಕ್ರಿಮಿನಲ್ ಅಪರಾಧಗಳು ಇರ್ತಾವಲ್ಲ ಸರ್, ಅವರು ಇದರಡಿಯಲ್ಲಿ ಬರ್ತಾರೆ?
2: ಖಂಡಿತ ಬರ್ತಾರೆ ಸರ್, ಆದ್ರೆ ಎಲ್ಲರೂ ಬರುವುದಿಲ್ಲ. ನಾನು ತಮ್ಗೆ ಹೇಳ್ತಾ ಇದ್ದೆ ಯಾರ್ಯಾರು ಎಲಿಜಿಬಲ್ ಅಂತ ಹೇಳಿ. ಈಗ ಒಬ್ರು ಕೊಲೆ ಮಾಡಿರ್ತಾರೆ ಅಂತ ಆರೋಪ ಇರುತ್ತೆ, ಇನ್ನ ಪ್ರೂವ್ ಆಗಿರೋದಿಲ್ಲ. ಪಾಪ ಅವ್ನ ಬೇಲ್ ತೊಗೊಳಕಾಗಿರೋದಿಲ್ಲ, ಅವನ್ಗೆ ಯಾರು ಇರೋದಿಲ್ಲ, ಅಥವಾ ಅವನ ಕೇಸ್ ನಡೆಸಕ್ ಯಾರು ಇರೋದಿಲ್ಲ. ಕಾನೂನಲ್ಲೇ 304 ಅಂತ ಒಂದು ಸೆಕ್ಷನ್ ಇದೆ, ಅವ್ರ ಕೆಳಗಡೆ ಉಚಿತವಾಗಿ ಅವನಿಗೆ ವಕೀಲನ ನೇಮಕ ಮಾಡಿಕೊಡಬೇಕು ಅಂತ ಕಾನೂನೇ ಇದೆ. ಸೊ ನನ್ ಬರೀ ನನ್ನ ಕೊಲೆ ಆರೋಪ ನನ್ನ ಮೇಲೆ ಇದೆ ಅಂತೇಳಿ ನನ್ನ ಮೇಲೆ ಆರೋಪ ಇದೆ ಅಂದ್ಬಿಟ್ಟು ನಾನು ಜೈಲಲ್ಲೇ ಇದ್ರೆ ಆಗುದಿಲ್ಲ. ಅವನಿಗೆ ಬೇಲ್ ತಗೊಳ್ಳೋದಕ್ಕಾಗ್ಲಿ, ಆತನ ರಕ್ಷಣೆ ಮಾಡಕ್ಕಾಗಲಿ, ಆತನ ಒಂದು ಕಾನೂನಲ್ಲ ಅವನಿಗೇನು ರೈಟ್ಸ್ ಇದೆ ಅದನ್ನು ಕೊಡೋದಕ್ಕೋಸ್ಕರ ನಾವು ಈ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮತ್ತೆ ಈ ಆಕ್ಟ್ ಕೆಳಗಡೆ ಅವನು ಕೂಡ ಅಧಿಕಾರ ಇದೆ. ಅಂದ್ರೆ ಅವಾಗ ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯಲ್ಲಿರೋ ವ್ಯಕ್ತಿಗಳು ಕೂಡ ಈ ಒಂದು ಕಾನೂನಿನಿಂದ ಅನುಕೂಲ ಇದೆ.
1: ದೀರ್ಘಕಾಲದಿಂದ ಜೈಲಲ್ಲೇ ಇರ್ತಾರೆ, ಅವ್ರ ಪರವಾಗಿ ವಾದ ಮಾಡೋರು ಇರಲ್ಲ, ಅವರಿಗೂ ಏನೋ ಒಂದು ಒಳ್ಳೇದಾಗಬೇಕಾಗಿರ್ತದೆ ಅಥವಾ ಅವ್ರ ಪರವಾಗಿ ನ್ಯಾಯ ಬೇಕಾಗತ್ತೆ, ಅವರು ಮಾಡಬಹುದಾ?
2: ಖಂಡಿತ ಮಾಡಬಹುದು ಸರ್. ನಮ್ಮಲ್ಲಿ ಏನಂತಂದ್ರೆ, ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತಿದೆ, ಮೆಂಬರ್ ಸೆಕ್ರೆಟರಿ ಒಬ್ರು ಕಾರ್ಯದರ್ಶಿಗಳಿರ್ತಾರೆ. ಅವ್ರೇನ್ ಮಾಡ್ತಾರೆ, ಪ್ರತಿ ಒಂದು ತಿಂಗಳಿಗೆ ಒಂದು ದಿನ ಪ್ರತಿಯೊಂದು ಜೈಲ್ಗೆ ಹೋಗ್ತಾ ಇರ್ತಾರೆ, ಪ್ರಿಸನ್ಗೆ ಹೋಗ್ತಾರೆ. ಅಲ್ಲಿ ಎಷ್ಟು ಜನ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದಾರೆ, ಯುಟಿಪಿಸ್ ಇದಾರೆ, ಅವ್ರದ್ದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ವಕೀಲರು ನೇಮಕ ಆಗಿದೆ, ಯಾರಿಗೂ ವಕೀಲರು ನೇಮಕ ಆಗಿಲ್ಲ ಅಂತ ಅವ್ರು ವಿಚಾರ ಮಾಡ್ತಾರೆ. ಅಲ್ಲಿ ವಿಚಾರ ಮಾಡಿದಾಗ ವಕೀಲರು ಯಾರು ಇಲ್ಲ, ನೇಮಕಗೊಂಡಿಲ್ಲ ಅಂತಂದಾಗ ನಮ್ಮ ಮೆಂಬರ್ ಸೆಕ್ರೆಟರಿ, ಗೌರವಾನ್ವಿತ ಮೆಂಬರ್ ಸೆಕ್ರೆಟರಿ ಸಂಬಂಧಪಟ್ಟ ಕೋರ್ಟ್ಗೆ ಗಮನಕ್ಕೆ ತರ್ತಾರೆ. ಸಂಬಂಧಪಟ್ಟ ಕೋರ್ಟ್ನವರು ಅವ್ರಿಗೆ ಉಚಿತವಾದ ವಕೀಲರು ನೇಮಕ ಮಾಡಿಕೊಡ್ತಾರೆ. ಅದು ಆಯ್ತು. ಇನ್ನೊಂದು ಒಂದೊಂದ್ಸಲ ಕೋರ್ಟ್ಗೆ ಬಂದಾಗ ನ್ಯಾಯಾಧೀಶರು, ಮಾನ್ಯ ನ್ಯಾಯಾಧೀಶರು ಕೂಡ ಕೇಳ್ತಾರೆ, ನಿಮ್ಗೆ ವಕೀಲರಿದಾರೇನಪ್ಪ, ನಿನ್ನ ಕೇಸ್ನ ರಕ್ಷಣೆ ಮಾಡ್ಕೊಳಕ್ಕೆ ನಿನ್ನ ಪರವಾಗಿ ವಾದ ಮಾಡಕ್ಕೆ ಯಾರಾದ್ರೂ ವಕೀಲರ ನೇಮಕ ಮಾಡ್ಕೊಂಡಿದ್ದೀರಾ ಅಥವಾ ನಾವೇನ ಸರ್ಕಾರದಿಂದ ಮಾಡ್ಕೊಡ್ಬೇಕಂತ ಖಂಡಿತ
1: ಕೇಳ್ತಾರೆ
2: ಖಂಡಿತ ಕೇಳ್ತಾರೆ ಎಲ್ಲ ಜಡ್ಜಸ್
1: ಕೇಳ್ತಾರೆ.
2: ಅವಾಗ ಇಲ್ಲ ಅಂದಾಗ ಏನ್ ಮಾಡ್ತಾರೆ, DLSA ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಡೈರೆಕ್ಷನ್ಸ್ ಕೊಡ್ತಾರೆ, ನೋಡಪ್ಪ ಇಂಥ ಕೇಸ್ ಅಲ್ಲಿ ಇಂಥ ಆರೋಪಿಗೆ ವಕೀಲರಲಿಲ್ಲ, ದಯವಿಟ್ಟು ನೀವು ವಕೀಲರನ್ನ ನೇಮಕ ಮಾಡ್ಕೊಡಿ ಅಂತ ಹೇಳ್ತಾರೆ. ಅವಾಗ ಈ ಗೌರವಾನ್ವಿತ ಮೆಂಬರ್ ಸೆಕ್ರೆಟರಿ ಅವರು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಆ DLSA ಅಲ್ಲಿ ಒಬ್ರು ವಕೀಲರುಗಳದ್ದು ಪ್ಯಾನಲ್ ಇರುತ್ತೆ, ಆ ಪ್ಯಾನಲ್ ಅಲ್ಲಿ ಯಾರು ಉತ್ತಮವಾಗಿರ್ತಾರೋ ಅವ್ರಿಗೆ ಕೊಡ್ತಾರೆ. ಒಂದು ಉನ್ನತವಾದ ವಿಚಾರ ಮಾತ್ರ ಹೇಳಕ್ ಇಷ್ಟಪಡ್ತೀನಿ, ಡಿಫೆನ್ಸ್ ಲೀಗಲ್ ಸಿಸ್ಟಮ್ ಅಂತ ಒಂದು ಹೊಸದಾಗಿ ಮಾಡಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು. ಇದು ಸ್ಪೆಷಲಿ ಕ್ರಿಮಿನಲ್ ಕೇಸು, ಸ್ವಲ್ಪ ಸೂಕ್ಷ್ಮವಾದದ್ದು ರೇಪ್ ಕೇಸಸ್ಸು, ಮರ್ಡರ್ ಕೇಸಸ್ಸು, ಈ ತರ ಕೇಸ್ಗಳಲ್ಲಿ ವಕೀಲರುಗಳು ನೇಮಕನೇ ಆಗಿರೋದಿಲ್ಲ ಪಾಪ ಅವರಿಗೆ,
1: ಅವರು ಕೇಳಿರಲ್ಲ,
2: ಇವರು ಕೊಟ್ಟಿರಲ್ಲ,
1: ಹಂಗೆ ಅಲ್ಲಿಗೆ ಸುಮ್ನೆ ಏನೋ ಒಂಥರ.
2: ಅಂತ ವ್ಯಕ್ತಿಗಳಿಗೆ ಡಿಫೆನ್ಸ್ ಲೀಗಲ್ ಏಡ್ ಸಿಸ್ಟಮ್ ಅಂತ ಒಂದು ಮಾಡಿ ಅಲ್ಲಿ ತುಂಬಾ ನುರಿತವಾಗಿರೋ ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ವಕೀಲರು, ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ, ಅಂತ ವಕೀಲರನ್ನ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಇಲ್ಲಿ.
1: ಸರ್, ಈಗ ಕೆಲವು ಸಲ ಅವರು ಹೇಳಬೇಕಂದ್ರೂ ಕೂಡ ಗೊತ್ತಾಗಲ್ಲ, ಈ ಮಾಧ್ಯಮದ ಮೂಲಕವಾಗಲಿ ಅಥವಾ ಅವರ ಪರವಾಗಿ ಈಗ ಕೆಲವರು ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ, ಅವರು ಇಂಥವ್ರು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರು ಫೈಟ್ ಮಾಡೋಕ್ಕೂ ಆಗ್ತಿಲ್ಲ, ಕಾನೂನಿನ ಯಾವುದೇ ಸಲಹೆ ತಗೊಳ್ಳುವಂತ ತಾಕತ್ತು ಅವರಿಗಿಲ್ಲ, ಅವರಿಗೆ ನೀವು ಹೆಲ್ಪ್ ಮಾಡಿ ದಯವಿಟ್ಟು ಅಂತ ಹೇಳಿ ಲೀಗಲ್ ಸರ್ವಿಸ್ ಅಥಾರಿಟಿಗೆ
2: ಬರ್ಕೋಬಹುದು, ಲೆಟರ್ ಕೊಡಬಹುದು, ತಾಲೂಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೂಡ
1: ಬೇರೆಯವರು ಕೂಡ
2: ಕೇಳಬಹುದು. 99.99% ಮಾನ್ಯ ಜಡ್ಜಸ್ಗಳು ನ್ಯಾಯಾಧೀಶರು ಕೇಳ್ತಾರೆ, ಮತ್ತೆ ಆ DLSA ಪವರ್ಸ್ ಇರುತ್ತೆ. ಸೊ ಈ ರೀತಿ ಮಾಡಿಕೊಂಡು ಕಾನೂನ ನೆರವು ಮಾಡ್ತಾ ಇದೀವಿ, ಈ ರೀತಿ ಹಿಂಗೆಲ್ಲ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದೀವಲ್ಲ,
1: ಹೌದು
2: ಇದು ನೆರವು.
1: ಈಗ ಸರ್, ತಾಲೂಕು ಮಟ್ಟದಲ್ಲಿ ಅಲ್ಲಿ ಜನಸಾಮಾನ್ಯರಿಗೆ ಈ ಅರಿವು ಹೆಚ್ಚು ಗೊತ್ತಾಗಬೇಕಾಗಿದೆ, ಇಲ್ಲಾಂದ್ರೆ ಬರೀ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಜಗಳ ಮಾಡೋದು, ಅಲ್ಲೇ ಬಗೆಹರಿಸಿಕೊಂಡು ಹೋಗೋದೆಲ್ಲ ಮಾಡ್ತಿರ್ತಾರೆ. ಕಾನೂನಿನ ಅರಿವು ಸ್ವಲ್ಪ ಕಾನೂನಿನ ಮೂಲಕವಾಗಿ ನಮ್ಮ ಸಮಸ್ಯೆ ಇತ್ಯರ್ಥವಾದ್ರೇ ಅದಕ್ಕೆ ಒಂದು ದೊಡ್ಡ ತೂಕ ಇರೋದು ಅಂತ ಹೇಳಿ ಅವರಿಗೆ ಅಷ್ಟು ಗೊತ್ತಾಗಲ್ಲ. ನಾವು ಹೇಳದಂಗೆ ಅಲ್ಲಿ ಅರಿವು ನೀಡುವಂತಹ ಕೆಲವು ಅಭಿಯಾನಗಳು, ಜಾಗೃತಿ ಶಿಬಿರಗಳು ಅವರಿಗೆ ತಿಳುವಳಿಕೆ ಮಾಡುವಂಥದ್ದು ಇಂಥದ್ದಿದೆ ಅಂತ ಹೇಳುವಂತಹ ಕೆಲಸನೂ ನಿಮ್ಮ ಅಡಿಯಲ್ಲಿ ಬರುತ್ತಾ ಸರ್?
2: ಖಂಡಿತ ಬರುತ್ತೆ ಸರ್. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ವಕೀಲರನ್ನ ನಾವು ನೇಮಕ ಮಾಡಿ ಅವರು ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರನ್ನ ನೇಮಕ ಮಾಡ್ಕೊಟ್ಟಿದೀವಿ. ಅಲ್ಲಿಗೆ ಹೋದಾಗ ಅವ್ರು ಕೇಳ್ತಾರೆ, ನಿನ್ಗೆ ಯಾರಾದ್ರೂ ವಕೀಲರು ಬೇಕಾ, ನಿನ್ ಮೇಲೆ ಏನ್ ಕೇಸ್ ಹಾಕಿದಾರೆ, ನಿಂದ ಏನ್ ಪ್ರಾಬ್ಲಮ್, ಅಲ್ಲೇ ವಿಚಾರ ಮಾಡ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಡೆಸ್ಕ್ ಅಂತ ಕೂಡ ಹೆಲ್ಪ್ ಡೆಸ್ಕ್ ಅಂತ ಕೂಡ ನಾವು ಮಾಡಿಟ್ಟಿದೀವಿ. ಅಲ್ಲಿ ವಕೀಲರು ಕೂಡ ಇರ್ತಾರೆ, ನುರಿತ ವಕೀಲರು. ನಾನು ಹೇಳಿದ್ನಲ್ಲ DLSA ಅಲ್ಲಿ ಕೆಲವರು

0: ದೇಶದ ಇದ್ದವರು ಕೂಡ ಲಾಯರ್ಸ್ ಇರಬಹುದು.
1: ಲಾಯರ್ಸ್ ಪ್ಯಾನಲ್ ಅಡ್ವೊಕೇಟ್ ಆಗಿ ನೇಮಕ ಮಾಡ್ಕೊಳ್ತಾರೆ.
0: ಅಲ್ಲಿ ಆ ರೀತಿ ಅಂತ ಒಂದು ಸಮಸ್ಯೆಗೆ ಇತ್ಯರ್ಥ ಮಾಡುವಾಗ ಕಾನೂನಿಗೆ ಮೊರೆ ಹೋಗ್ತಾರೆ. ಅಲ್ಲಿ ನೀವು ವಾದ ವಿವಾದಗಳನ್ನು ಮಾಡಿ ಒಂದು ಏನೋ ಅವರಿಗೆ ತೀರ್ಪು ಕೊಡ್ತೀರಿ ಅಂತಕೋಣ, ಆ ತೀರ್ಪು ಅದಕ್ಕೆ ಮೇಲ್ಮನವಿ ಇತ್ಯಾದಿ ಏನಾದ್ರು ಇರುತ್ತಾ ಅಥವಾ ಹೇಗೆ ಬಗೆಹರಿಯುತ್ತದೆ
1: ಸರ್? ಅಲ್ಲಿ ಅವರು ವಕೀಲರು ಕೇವಲ ಅರಿವು ಮೂಡಿಸ್ತಾರೆ, ಇಂಥ ಕಾನೂನು ಇದೆ, ಇಂಥ ಕೋರ್ಟ್ ಹೋಗ್ಬೇಕು, ನಿಮ್ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಯಾವುದೇ ರೀತಿಯಾದ ತೀರ್ಮಾನ ಕೈಗೊಳ್ಳಕ್ಕೆ ಅಧಿಕಾರ ಇಲ್ಲ.
0: ಇಲ್ಲ, ಬಟ್ ಅವರು ಮುಂದಿನ ಹಂತಕ್ಕೆ ಅವ್ರನ್ನ ಕೊಂಡೊಯ್ತಾರೆ.
1: ಕೊಂಡೊಯ್ತಾರೆ ಈಗ ಸಿವಿಲ್ ವ್ಯಾಜ್ಯ ಇದ್ರೆ, ಆಮೇಲೆ ಕೇವಲ ಪೊಲೀಸ್ ಠಾಣೆಯಲ್ಲೇ ಅಲ್ಲ, ನಮ್ಮ ತಾಲೂಕು ಕಚೇರಿಗಳಲ್ಲಿ ಈ ಕ್ಷಯರೋಗ ಅಂತ ಇರೋ ಆ ಸಂಸ್ಥೆಗಳಲ್ಲಿ ಎಲ್ಲಾ ಕಡೆನೂ ವಕೀಲರನ್ನ ವಾರಕ್ಕೊಂದಿನ ಇಂಥ ದಿನ ಹೋಗ್ಬೇಕು ಅಂತೇಳಿ ಸಹಾಯ ಕೇಂದ್ರ, ನಾವು ಅದಕ್ಕೆ ಕ್ಲಿನಿಕ್ ಅಂತಾನೆ ಇಟ್ಟಿದೀವಿ, ಲೀಗಲ್ ಕ್ಲಿನಿಕ್ ಅಂತಾನೆ ಇಟ್ಟಿದೀವಿ. ಲೀಗಲ್ ಕ್ಲಿನಿಕ್ ಅಂತ ಮಾಡಿದ್ರೆ ಅಲ್ಲಿ ಹೋಗಿ ಅವರು ವಿಚಾರ ಮಾಡ್ತಾರೆ, ಸೊ ಅಂತವ್ರು ಸಹಾಯ ಮಾಡ್ತಾರೆ. ಅಲ್ಲೆಲ್ಲ ರಿಜಿಸ್ಟರ್ ಇರುತ್ತೆ, ಅದನ್ನ ಎಂಟ್ರಿ ಮಾಡಿ ಅವ್ರನ್ನ ಕಳ್ಸಿಕೊಡ್ತಾರೆ.
0: ಅಂದ್ರೆ ಕಾನೂನಿನ ತಿಳುವಳಿಕೆ ಜೊತೆಗೆ ಕಾನೂನಿನ ಹೋರಾಟ ಕೂಡ ಆಗ್ಬೇಕಾಗತ್ತೆ ಅವ್ರ ಪರವಾಗಿ.
1: ಅವಾಗ ವಕೀಲರ ನೇಮಕ ಮಾಡ್ಕೊಳ್ತಾರೆ. ನಾನು ಹೇಳಿದೆ ನಿಮಗೆ
0: ಅಷ್ಟೇ,
1: ಡಿಎಲ್ಎಸ್ಎ ಟಿಎಲ್ಎಸ್ಎ ಅಥವಾ ಹೈಕೋರ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಲೆಟರ್ ಬರುತ್ತೆ,
0: ಅಷ್ಟೇ.
1: ಅವ್ರು ಲೆಟರ್ ಕೊಡ್ತಾರೆ, ಅಲ್ಲಿ ಅವರು ಏನೇನು ಅವಶ್ಯಕತೆ ಮಾನದಂಡನೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ದಟ್ ಈಸ್ ದಿ ನಮ್ಮ ಮೇನ್ ಉದ್ದೇಶ. ಈಗ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ಹೇಳಿದೆ, ಅದರಲ್ಲಿ 1990 ವೇಳೆಗೆ ಏನಾಗುತ್ತೆ ಅಂದ್ರೆ, ಒಬ್ಬ ಹುಸೇನ್ ಅಂತ ಒಬ್ರು ಡೆಲ್ಲಿಲಿ ಅವರೊಂದು ಕೇಸ್ ಹಾಕೊಳ್ತಾರೆ. ಏನಪ್ಪ ಅಂತಂದ್ರೆ, ಹದ್ಬುಲ್ ಹುಸೇನ್ ಅಂತೇಳಿ ಅವರು ಮತ್ತೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ವರ್ಸಸ್ ಡೆಲ್ಲಿ ವಿದ್ಯುತ್ ಬೋರ್ಡ್ ಅಂತ. ಈ ಡೆಲ್ಲಿ ವಿದ್ಯುತ್ ಬೋರ್ಡ್ ಅವ್ರು ಏನ್ ಮಾಡ್ತಾರೆ, ನೀನು ಇಷ್ಟು ಲಕ್ಷ ಕಟ್ಟಬೇಕಪ್ಪ, ಕಟ್ತಾ ಇಲ್ಲ ನೀನು ನಮ್ಮ ಸರ್ಕಾರಕ್ಕೆ ಅಂದ್ಬಿಟ್ಟು ವಿದ್ಯುತ್ ಶಕ್ತಿನ ಕಡಿತ ಮಾಡ್ಬಿಡ್ತಾರೆ. ಅವನ ಕೇಳೋದಿಲ್ಲ, ಹೇಳೋದಿಲ್ಲ, ಏನಿಲ್ಲ, ಹೇಗಾಯಕ್ಕೆ ಮಾಡಿಬಿಡ್ತಾರೆ. ಆತ ನ್ಯಾಯಾಲಯದ ಮೊರೆ ಹೋಗ್ತಾನೆ, ಮಾನ್ಯ ಸರ್ವೋಚ್ಚ ನ್ಯಾಯದ ಮೊರೆ ಹೋಗ್ತಾನೆ. ಮೊರೆ ಹೋದಾಗ ಅಲ್ಲಿನ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಾಧೀಶರು ಚೆಕ್ ಮಾಡ್ತಾರೆ. ಕೇವಲ ವಿದ್ಯುಚ್ಛಕ್ತಿ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಅನೇಕ ಡಿಪಾರ್ಟ್ಮೆಂಟ್ಗಳು ಕೂಡ ಈ ತರದಲ್ಲಿದೆ. ಏನೋ ಮುನ್ಸಿಪಲ್ ಟ್ಯಾಕ್ಸ್ ಕಟ್ಟೋ ವಿಚಾರ ಆಗಿರ್ಬೋದು, ವಾಟರ್ ಬೋರ್ಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬೋರ್ಡ್, ಆಮೇಲೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಆಮೇಲೆ ಟೆಲಿಫೋನ್. ಈಗಂತೂ ನಿಮ್ಗೆ ಗೊತ್ತಾ ಇದೆ, ಮೊಬೈಲ್ ಸಿಸ್ಟಮ್ಸ್ ಇರೋದ್ರಿಂದ ಮೊಬೈಲ್ಗಳಲ್ಲಿ ಆಗ್ತಾರೋ ಅನ್ಯಾಯಗಳ ಬಗ್ಗೆ. ಈ ರೀತಿಯೆಲ್ಲ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಅವರು ಕೋರ್ಟ್ಗೆ ಬರಬೇಕಾಗುತ್ತೆ. ಕೋರ್ಟ್ಗೆ ಬಂದಾಗ ವಿವಾದಾಂಶ ಅದು ಇದೆಲ್ಲ ಇರುತ್ತೆ. ಚಿಕ್ಕ ಪುಟ್ಟ ವ್ಯಾಜ್ಯಗಳಿಗೆ ನ್ಯಾಯಾಲಯಕ್ಕೆ ಮೊರೆ ಹೋದ್ರೆ, ಈಗ ನ್ಯಾಯಾಲಯದಲ್ಲಿ ಆಲ್ರೆಡಿ ಎಷ್ಟೊಂದು ಕೇಸಸ್ ಇದೆ, ಸೀರಿಯಸ್ ಮ್ಯಾಟರ್ಸ್ ಇದೆ, ಇದು ಚಿಕ್ಕ ಪುಟ್ಟ ಮ್ಯಾಟರ್ಸ್ ಇರುತ್ತೆ. ಇಂಥವ್ರದ್ದು ತೀರ್ಮಾನ ಆಗಬೇಕಾದ್ರೆ ಎಷ್ಟು ದಿನ ಆಗುತ್ತೆ?
0: ಒಂದು ವ್ಯವಸ್ಥೆ ಆಗಬೇಕು,
1: ಒಂದು ವ್ಯವಸ್ಥೆ ಆಗ್ಬೇಕು. ತುಂಬಾ ವರ್ಷಗಳಾಗ್ಬೋದು, ತಿಂಗಳುಗಳೇ ಆಗ್ಬೋದು, ಟೈಮ್ ವೇಸ್ಟ್ ಆಗುತ್ತಲ್ಲ, ಅವ್ನು ಕೋರ್ಟ್ಗೆ ಬಂದು ಹೋಗ್ಬೇಕಲ್ಲ. ಈ ಒಂದೆಲ್ಲ ಇದನ್ ಮಾಡಿ ಸರ್ವೋಚ್ಚ ನ್ಯಾಯಾಲಯವು ಒಂದು ಡೈರೆಕ್ಷನ್ಸ್ ಕೊಡುತ್ತೆ, ನೋಡಿ ನಿಮ್ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ ಇದೆ, ಅದಕ್ಕೆ ಈ ರೀತಿ ಒಂದು ಅಮೆಂಡ್ಮೆಂಟ್ ಮಾಡೋಕ್ಕಾಗುತ್ತಾ ಅಂತ. ಸೊ 2002 ಈ ತೀರ್ಮಾನ, 99 ತೀರ್ಮಾನ ಆಗುತ್ತೆ. ಆ ತೀರ್ಮಾನದ ಪ್ರಕಾರ 2002 ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಹೇಳಿದ್ನಲ್ಲ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸೆಕ್ಷನ್ 22 ಅಂತೇಳಿ ಒಂದು ಹೊಸ ಚಾಪ್ಟರ್ನ ತಿದ್ದುಪಡಿ ಮಾಡ್ತಾರೆ. ಈ ಕಾಯಂ ಚಿಂತಾ ನ್ಯಾಯಾಲಯ ಅಂತ ಸ್ಥಾಪನೆ ಆಯ್ತೆ. ಇಲ್ಲಿ ಒಬ್ಬ ಜಿಲ್ಲಾ ನ್ಯಾಯಾಧೀಶರು ಅಥವಾ ಆ ಮಟ್ಟದಲ್ಲಿರೋ ಒಬ್ಬ ವ್ಯಕ್ತಿನ ಮತ್ತೆ ಇಬ್ರು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರೋಂತ ಮೆಂಬರ್ಸ್ ಆಗಿ ತೋಳ್ತಾರೆ, ಸದಸ್ಯರಾಗಿ. ಸೊ 3 ಇರ್ತಾರೆ. ಇಲ್ಲಿ ಏನ್ ಅನುಕೂಲ ಅಂತಂದ್ರೆ, ಕೋರ್ಟ್ ಹೋಗಂಗೇ ಇಲ್ಲ, ನೇರವಾಗಿ ಒಂದು ಅರ್ಜಿ ಹಾಕಿ, ನೋಡಿ ಸರ್ ನಮ್ದು ಎಲೆಕ್ಟ್ರಿಸಿಟಿ ಇಷ್ಟು ಬಂದಿದೆ ಬಿಲ್ಲು, ಇಷ್ಟು ಕೇಳ್ತಾ ಇದಾರೆ, ನಾನು ಅಷ್ಟು ಯೂಸ್ ಮಾಡಿಲ್ಲ, ಸೊ ನನ್ನೊಂದು ಅರ್ಜಿನ ತಗೊಂಡು ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸರ್ ಅಂತ ಹೇಳ್ತಾರೆ. ಸೊ ಅವ್ರನ್ನ ಕರ್ಸ್ಕೊಳ್ತೀವಿ ಅರ್ಜಿ ಹಾಕ್ದಾಗ. ಸರ್ ಇವ್ರದು ಅಲ್ಲಿ ಕನ್ಸಿಲೇಷನ್ ಕೆಲಸ ನಡೀತೆ, ಇಬ್ರು ನಡುವೆ ಇರೋ
0: ಮಧ್ಯಸ್ಥಿಕೆ
1: ನಡೆಯುತ್ತೆ. ಅವಾಗ ಏನಾಗುತ್ತೆ, ತೀರ್ಮಾನ ಆಗುತ್ತೆ.
0: ಅಲ್ಲಿ ತೀರ್ಮಾನ ಆದ್ರೆ ಅದೇ ಅಂತಿಮ
1: ಅಲ್ಲ, ಇಲ್ಲಿ ಅಲ್ಲಿ ನ್ಯಾಯಾಧೀಶರು ಸದಸ್ಯರು ತೀರ್ಮಾನ
0: ಕೊಡಲ್ಲ, ಅಡ್ಜಸ್ಟ್ಮೆಂಟ್
1: ಅವರೇ ಕುತ್ಕೊಂಡು ಮಾತಾಡಿ ಅವರವರೇ ರಾಜಿಗೆ ಬರ್ತಾರೆ.
0: ರಾಜಿಗೆ ಬಂದಾಗ ನಾವು ರಾಜಿ ಮಾಡ್ಕೊಂಡಿದೀವಿ ಅಂತ ಹೇಳಿ
1: ಅವ್ರು ಹೇಳಿದ್ಮೇಲೆ ನಾವಾಗ ನಾವೇ ಇದು ವಾಲಂಟರಿ ಆಕ್ಟ್ ಇದು, ನಾವ್ ಯಾವ್ದೇ ರೀತಿ ಫೋರ್ಸ್ ಮಾಡಂಗಿಲ್ಲ. ಅವರಾಗ ಅವರೇ ರಾಜಿ ಮಾಡ್ಕೊಂಡಾಗ ಅದಕ್ಕೆ ಮೇಲ್ಮನವಿ ಇಲ್ಲ,
0: ಅದು
1: ಒಂದು
0: ಮುಖ್ಯ.
1: ಎರಡನೇದು ಅದ್ರ ಪ್ರಕಾರ ನಡ್ಕೊಳ್ತಾರೆ. ಇಲ್ಲಿ ಬ್ಯಾಂಕ್ ಬರುತ್ತೆ. ಈ ತಮ್ಮ ಒಂದು ಗಮನಕ್ಕೆ ತರ ವಿಚಾರ ಏನಂದ್ರೆ, ಬ್ಯಾಂಕ್ಗಳಲ್ಲೆಲ್ಲ ಲೋನ್ ತಗೊಂಡಿರ್ತಾರೆ, ತಿರ್ಸಕ್ಕಾಗಿರೋದಿಲ್ಲ, ತಿಂಗಳಾನ್ ಗಟ್ಟಾಗ್ಬಿಡುತ್ತೆ, ಎನ್ಪಿ ಆಗ್ಬಿಡುತ್ತೆ, ಕುತ್ಕೆಗೆ ಬಂದ್ಬಿಡುತ್ತೆ, ಅವರೆಲ್ಲ ಹೋಗ್ಬೇಕು. ಈ ಒಂದು ಸಂಸ್ಥೆಗೆ ಬಂದು ಅರ್ಜಿ ಕೊಟ್ಟಾಗ ಆ ಅರ್ಜಿಯನ್ನು ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಕರ್ಸ್ಕೊಂಡು ಮಾತುಕತೆ ಮಾಡಿ ಸ್ವಲ್ಪ ಇಂಟ್ರೆಸ್ಟ್ ಬಿಟ್ರೆ ಅಂತ. ಅವ್ರಿಗೂ ಕೆಲವು ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಆರ್ ಬಿ ಐ ರೂಲ್ಸ್.

0: ಗೈಡ್ಲೈನ್ಸ್ ಎಲ್ಲ ಇರುತ್ತೆ, ಅವ್ರ ಪ್ರಕಾರ ಮಾಡ್ಕೊಳ್ತಾರೆ, ತುಂಬಾ ಜನ ಕಟ್ತಾರೆ.
1: ಅನೇಕ ಈ ರೀತಿಯಾದಂತಹ ವ್ಯವಸ್ಥೆನಲ್ಲಿ ಸಾಕಷ್ಟು ಸಹಾಯ ಸಹಕಾರಗಳು ಸಿಗ್ತವೆ ಅಂತ ಅನ್ನೋದು ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಮತ್ತೆ ಖಾಯಂ ಜನತಾ ನ್ಯಾಯಾಲಯ ಅಂತ ಅನ್ನೋದು ಒಂದು ಉತ್ತಮವಾದಂತಹ ವ್ಯವಸ್ಥೆ, ಇದರ ಮೂಲಕವಾಗಿ ಸಾಕಷ್ಟು ಸಹಾಯವನ್ನ ಪಡೀಲಿ ಅಂತೇಳಿ ನಾವು ಭಾವಿಸಬಹುದು ಸರ್. ಸಾಮಾನ್ಯವಾಗಿ ರಾಜ್ಯ ಮಟ್ಟದಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು, ಮಾಧ್ಯಮಗಳು ಕೂಡ ಕೈ ಜೋಡಿಸ್ತವೆ. ನಾವು ಆಕಾಶವಾಣಿಯವರು ಕೂಡ ಸಾಕಷ್ಟು ಅನೇಕ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ, ನ್ಯಾಯದ ಕುರಿತಾಗಿ ಕಾನೂನಿನ ಕುರಿತಾಗಿ ಅನೇಕ ಮಾಹಿತಿ ನೀಡ್ತಾ ಬಂದಿದ್ದೀವಿ. ಈಗ ಸಾರ್ವಜನಿಕರಿಗೆ ಕೂಡಲೇ ಲೋಕ ಅದಾಲತ್ ಇಲ್ಲಿ ಖಾಯಂ ಜನತಾ ನ್ಯಾಯಾಲಯ ಏನಿದೆಯಲ್ಲ ಇಲ್ಲಿ ನಾವು ಸಂಪರ್ಕ ಮಾಡಬೇಕು, ಒಂದಿಷ್ಟು ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತಂದ್ರೆ ಒಂದು ಆನ್ಲೈನ್ ಮೂಲಕವಾಗಿ ಆಗಿರಬಹುದು ಅಥವಾ ಹೇಗೆ ಬರಬೇಕು ಅಂತ.
0: ಸರ್, ಈಗ ನಾನು ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಟ್ಟಿನಿ, ನಮ್ಮ ಸಾರ್ವಜನಿಕ ಈ ಮೂಲಕ ತಿಳಿಯಪಡಿಸ್ತೀನಿ. ನಮ್ಮ ರಾಜ್ಯದಲ್ಲಿ 6 ಕಡೆ ಕಾಯಂ ನ್ಯಾಯಾಲಯ ಇದೆ. ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಬೆಂಗಳೂರು ಅರ್ಬನ್, ರೂರಲ್, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ 7 ಜಿಲ್ಲೆ,
1: ಈ ಭಾಗದಲ್ಲಿ
0: ಇಷ್ಟಿದೆ. ಮೈಸೂರಲ್ಲಿ ಒಂದು ಇದೆ, ಬೆಳಗಾವಿಯಲ್ಲಿ ಒಂದಿದೆ, ಕಲಬುರಗಿಲ್ ಒಂದಿದೆ, ಮಂಗಳೂರಲ್ಲಿ ಒಂದಿದೆ, ಒಟ್ಟು ಈ ರೀತಿ 6 ಕಡೆ ಇದೆ. ಇಲ್ಲಿ ನಮ್ಗೆ ಅನ್ಸ್ಬೋದು ಸರ್ ಬೆಂಗಳೂರಲ್ಲಿ ಇದೀವಿ, ಕೋಲಾರ ಅವರ, ರಾಮನಗರದವರ ಅಥವಾ ಚಿತ್ರದುರ್ಗದವರ, ಅವ್ರಿಗೆ ಸಮಸ್ಯೆ ಆದ್ರೆ ಏನ್ ಮಾಡಬೇಕು, ಅವ್ರು ಹೇಗೆ ಅಪ್ರೋಚ್ ಮಾಡಬೇಕು ಅಂತಂದ್ರೆ ಅಲ್ಲಿನ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿಗೆ ಅಥವಾ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಅಲ್ಲೇ ಅವರೊಂದು ಅರ್ಜಿ ಕೊಟ್ಟು, ಸ್ವಾಮಿ ನನ್ನ ಕೇಸ್ ಇದೆ, ನಾನು ಅಲ್ಲಿಗೆ ಹೋಗಕ್ಕಾಗೋದಿಲ್ಲ, ದಯವಿಟ್ಟು ಇದನ್ನ ನಾನು ನಿಮ್ಮಲ್ಲೇ ಫೈಲ್ ಮಾಡ್ತೀನಿ, ನೀವು ಅಲ್ಲಿಗೆ ವರ್ಗಾವಣೆ ಮಾಡ್ಕೊಂಡು ಬೆಂಗಳೂರು ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ. ಒಂದು ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ತಾವು ಕೇಳಿದ್ರಿ ಸರ್ ಅಷ್ಟೂರಿಂದ ಬರ್ತಾರೆ ಏನಂತ, ನಾವು ಈಗ ಸದ್ಯದ ವ್ಯವಸ್ಥೆಯಲ್ಲಿ ಎಲ್ಲರ ಹತ್ರ ಸಾಮಾನ್ಯ ಸ್ಮಾರ್ಟ್ ಫೋನ್ ಇದೆ, ನಮ್ಮಲ್ಲಿ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ,
1: ಹೌದು,
0: ಆ ನಂಬರ್ ತಗೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗ ಸದ್ಯಕ್ಕೆ ಮಾಡ್ತಾ ಇದೀವಿ.
1: ಓಕೆ,
0: ನಮ್ಮಲ್ಲಿ ನಮ್ಮ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವ್ಯಾಪ್ತಿಯಿಂದ ಗೌರವಾನ್ವಿತರು ಮೆಂಬರ್ ಸೆಕ್ರೆಟರಿ ಇದಾರೆ, ಅವ್ರೇನ್ ಮಾಡಿದ್ದಾರೆ ಅಂದ್ರೆ, ಒಂದು ನಮ್ಗೆ ಸಪರೇಟ್ ವೆಬ್ಸೈಟ್ ಓಪನ್ ಮಾಡ್ಕೊಡಿ, ಒಂದು ಆಪ್ ಮಾಡ್ಕೊಡಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದೇನಾದ್ರೂ ಆದ್ರೆ ಅರ್ಜಿನ ಕೂಡ ಆನ್ಲೈನ್ ಅಲ್ಲೇ ಹಾಕ್ಬೋದು,
1: ಆಗತ್ತೆ ವಾದ ವಿವಾದ ಮಧ್ಯಸ್ಥಿಕೆ ಎಲ್ಲವೂ ಕೂಡ
0: ಆನ್ಲೈನ್ ಅಲ್ಲೇ ಮಾಡ್ಕೊಡೋ ವ್ಯವಸ್ಥೆ ಸದ್ಯದಲ್ಲೇ ಜಾರಿಗೆ ಬರುತ್ತೆ.
1: ಆಯಾ ಭಾಗದ ಜಿಲ್ಲಾ ಮಟ್ಟದ್ದಾಗಿರ್ಬೋದು, ತಾಲೂಕಾ ಮಟ್ಟದ್ದಾಗಿರ್ಬೋದು, ಅಲ್ಲೇ
0: ವ್ಯವಸ್ಥೆ
1: ಇತ್ಯರ್ಥ ಆಗ್ತವೆ.
0: ಒಂದು ಸರ್, ಇಲ್ಲಿ ಲೋಕದಲ್ಲದಕ್ಕೂ ಮತ್ತೆ ಈ ಕಾಯಂ ಜನತಾನಲ್ಲಕ್ಕೂ ಒಂದು ವ್ಯತ್ಯಾಸ ಇದೆ. ನ್ಯಾಯಾಲಯದಲ್ಲಿ ಇರೋ ಕೇಸ್ನ ಲೋಕದಕ್ಕೆ ಹಾಕೊಡ್ತಾರೆ, ಅಲ್ಲಿ ಏನಾದ್ರು ಲೋಕದ ತೀರ್ಮಾನ ಆಗಿಲ್ಲ ಅಂದ್ರೆ, ಅಂದ್ರೆ ರಾಜಿ ಆಗಿಲ್ಲ ಅಂದ್ರೆ ವಾಪಸ್ಸು ನ್ಯಾಯಾಲಯಕ್ಕೆ ಕಳ್ಸಿಕೊಡ್ಬೇಕು ಮ್ಯಾಟರ್ಸ್. ಇವರು ತೀರ್ಮಾನ ಕೈಗೊಳ್ಳಕ್ ಅಧಿಕಾರ ಇಲ್ಲ ಯಾವ್ದ್ರಲ್ಲಿ, ಲೋಕದಲ್ಲ. ಕಾಯಂ ನ್ಯಾಯಾಲಯದಲ್ಲಿ ಹಂಗಲ್ಲ, ಅಲ್ಲಿ ಇನ್ನೊಂದು ಪವರ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಇಬ್ರು ವ್ಯಕ್ತಿಗಳು ಬರ್ತಾರೆ, ಎದುರು ಪಕ್ಷಗಾರರು ಇಬ್ರು ಬರ್ತಾರೆ, ಅವರಿಬ್ರಿಗೂ ಮಾತುಕತೆಗೆ ಕನ್ಸಿಲೇಷನ್ಗೆ ಎಲ್ಲ ಅವಕಾಶ ಮಾಡಿಕೊಡ್ತೀವಿ. ಅಕಸ್ಮಾತ್ ರಾಜಿ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ತಿರ್ಗಾ ಅವ್ರು ಕೋರ್ಟ್ಗೆ ಹೋಗ್ಬೇಕಂದ್ರೆ ಇಲ್ಲ, ಅವ್ರ ಅಲ್ಲೇ ಅವರವರ ಕೇಸ್ನ ಫ್ಯಾಕ್ಟ್ಸ್ ನ ಪ್ರಕಾರ ಎವಿಡೆನ್ಸ್ ಸಾಕ್ಷ್ಯನ ಕೊಡಬಹುದು. ಇಲ್ಲಿ ಸಾಕ್ಷಿ ಕೊಡ್ಬೇಕಾದ್ರೆ ನ್ಯಾಯಾಲಯದಲ್ಲಿ ಇರೋ ತರ ಸಾಕ್ಷಿ ಕೊಡೋ ಅವಶ್ಯಕತೆ, ಅವ್ರಿಗೇನಿರುತ್ತೋ ಅದನ್ನೇ ಹೇಳ್ಬೋದು. ಆ ಸಾಕ್ಷಿನ ತಗೊಂಡು ಇಲ್ಲಿ ತೀರ್ಮಾನ ಕೈಗೊಳ್ಳೋ ಒಂದು ಅಧಿಕಾರ ಕೊಟ್ಟಿದ್ದಾರೆ ಪರ್ಮನೆಂಟ್ ಲೋಕದಲ್ಲಿ. ಆ ತೀರ್ಮಾನದ ಮೇಲೆ ತಾವು ಕೇಳ್ದಂಗೆ ಮೇಲ್ಮನವಿ ಅಧಿಕಾರ ಇಲ್ಲ, ಅಧಿಕಾರ
1: ಖಾಯಂ ಜನತಾ ನ್ಯಾಯಾಲಯದ ಪ್ರಾಮುಖ್ಯತೆ ಇಲ್ಲಿ ಬರುತ್ತೆ.
0: ಆದೇಶ ಅಲ್ಲಿ ಬರುತ್ತೆ. ಸಾಮಾನ್ಯವಾಗಿ 90% ರಾಜಿ ಮಾಡ್ಕೊಂಡಿರ್ತಾರೆ, ಎಲ್ಲೋ 10% ಅಥವಾ 5%. ಸರ್, ನಮ್ಗೆ ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಏನು ನಮ್ಮ ವ್ಯಾಪ್ತಿ ಇದೆ, ನಾವು ಕೋರ್ಟ್ಗೆ ಹೋಗ್ಬೇಕಾ ಚಿಕ್ಕ ಪುಟ್ಟದಕ್ಕೆ? ಕೋರ್ಟ್ಗೆ ಹೋದ್ರೆ ಅವಮರ್ಯಾದೆ ನಮ್ಗೆ.
1: ಹೌದೌದು,
0: ತೀರ್ಮಾನ ಕೋರ್ಟ್ ಹತ್ರ ಹೊಟ್ಟೋಗದ್ನಲ್ಲ ಅಂತ ಅನ್ಸುತ್ತೆ. ಅಂತವ್ರಿಗೆ ಕೂಡ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳ್ತೀವಿ, ಪೂರ್ವ ವ್ಯಾಜ್ಯ ಪ್ರಕರಣಗಳು ಅಂತ.
1: ಅದನ್ನ
0: ಅದು ಪೂರ್ವ ವ್ಯಾಜ್ಯ ಪ್ರಕರಣ ಅಂದ್ರೆ ಏನಂದ್ರೆ, ನಾನು ನನ್ನ ತಮ್ಮ ಅಥವಾ ನನ್ನ ಅಣ್ಣ ಅಕ್ಕ ತಂಗಿ ಇರ್ತೀವಿ, ನಮ್ಮ ತಂದೆನೋ ನಮ್ಮ ಅಜ್ಜನೋ ತಾತನೋ ಒಂದು ಆಸ್ತಿ ಬಿಟ್ಟೋಗಿರ್ತಾರೆ, ನಾವು ಪಾರ್ಟಿಷನ್ ಮಾಡ್ಕೋಬೇಕು, ವಿವಾಹ ಮಾಡ್ಕೋಬೇಕು. ಸರ್, ಕೋರ್ಟ್ಗೆ ಹೋಗೇ ಮಾಡ್ಕೋಬೇಕಾ?
1: ಬೇಡ
0: ಬೇಡ. ಆದ್ರೆ ನಮ್ಮಲ್ಲಿ ವೈಮನಸ್ಸಿದೆ, ಸ್ವಲ್ಪ ವೈಮನಸ್ಸಿದೆ, ನಮ್ಮ ಅಣ್ಣ ಕೊಡ್ತೇನೋ ಕೊಡಲ್ವಾ, ನಮ್ಮ ಅಕ್ಕ ಕೊಡ್ತೋಳಲ್ವಾ, ಇದು ಕೊಪ್ಕೊಳ್ತೋಳೋ ಇಲ್ವಾ ಅಂತ. ಈ ಪೂರ್ವ ವ್ಯಾಜ್ಯ ಅಂತ ಹೇಳಿದೆ ಏನಂದ್ರೆ, ಕೋರ್ಟ್ ಕೇಸ್ ಹಾಕಕ್ಕಿಂತ ಮುಂಚಿನ ಕತೆ ಇದು. ಇಲ್ಲೇ ಬಂದು ಪ್ರೀ ಲಿಟಿಗೇಷನ್ ಕೇಸ್ ಹಾಕ್ಬಿಡ್ಬೋದು. ಯಾವುದೇ ರೀತಿಯಾದ ಪಬ್ಲಿಸಿಟಿ ಇರಲ್ಲ, ಏನಿರೋದಿಲ್ಲ. ಅವ್ರ ಸಮಸ್ಯೆ ಏನಂತ
1: ಒಂದಿಷ್ಟು ಸಮಾಲೋಚನೆ, ಒಂದಿಷ್ಟು ಸಲಹೆ ಕೊಟ್ಟಂಗೆ, ಯಾರ್ದೋ ಮನೆಗೆ ಹೋಗಿ ಒಂದು ಹಿರಿಯಣ್ಣನ ಮನೆಗೆ ಹೋಗಿ ಒಂದು ವ್ಯಾಜ್ಯ ಬಗೆಹರಿಸಿಕೊಂಡು ಬಂದಂಗೆ
0: ಅಲ್ಲಿ ಇವ್ರನ್ನ ಕೇಳ್ತೀವಿ, ಏನಪ್ಪ ನಿಮ್ ಪ್ರಾಬ್ಲಮ್ ಏನು, ಎಲ್ಲಿ ಸಮಸ್ಯೆ ಇದೆ, ಏನು ಅಂತ. ವಿವಾದಾಂಶನ ಇಬ್ರು ರಾಜಿ ಮಾಡ್ಕೊಳ್ಳೋ ರೀತಿ ವ್ಯವಸ್ಥೆ ಮಾಡಿಕೊಡ್ತೀವಿ.

0: ಸಲಹೆಯನ್ನು ಕೂಡ ಕೊಡ್ತೀವಿ. ಯಾಕಂದ್ರೆ ಇದು ಕಾನೂನು ಅರಿವು
1: ನೋಡಪ್ಪ,
0: ಈ ರೀತಿ ಕಾನೂನು ಇದೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಅದಕ್ಕೆ ಕೋರ್ಟಲ್ಲಿ ಆದ್ರೆ ಹಿಂಗೆಲ್ಲ
1: ಹೇಳಕ್ಕೆ ಈ ರೀತಿ ನೀವು ಸಲಹೆ ಕೊಡ್ತಿರಲ್ಲ, ಅದಕ್ಕೆ ಜನಗಳು ಸಲಹೆ ತಗೊಳಕ್ ಬಂದವರಾಗ್ಲಿ ಅಥವಾ ವಿರೋಧಿ ಪಾರ್ಟಿಗಳು, ಇಲ್ಲಿ ಸಿಗುವಂತ ನ್ಯಾಯ ಅದು ಅಂತಿಮ ಒಳ್ಳೇದೇ ಅಥವಾ ಇಲ್ಲಿ ಬಹಳ ಒಂದು ಘನತೆ ಗೌರವ ಇದೆ, ಕೋರ್ಟ್ ಅಲ್ಲಿ ಇದ್ದಂಗೆ ಒಂದು ಏನು ತೀರ್ಪು ಬರುತ್ತದೆ ಅಥವಾ ತೀರ್ಪು ಅಂದ್ರೇನು ಇಲ್ಲಿ ಕೊಡುವಂತ ಸಲಹೆ,
0: ನಾವು ಆದೇಶ ಮಾಡ್ತೀವಿ,
1: ಆದೇಶ ಮಾಡಲ್ಲ,
0: ಅವಾರ್ಡ್ ಮಾಡ್ತೀವಿ, ಸೇಮ್ ಇಟ್ ಈಕ್ವಲ್ಸ್ ಟು ಸಿವಿಲ್ ಕೋರ್ಟ್ ಆದೇಶ,
1: ಇದು ಬೇಕಾಗತ್ತೆ,
0: ಇವೆರಡಕ್ಕೂ ಸಮಾನ.
1: ಸರಿ ಸರಿ ಸರಿ, ಈ ಒಂದು ಭಾವನೆ ಜನರಲ್ಲಿ ಇರಬೇಕು, ಅಲ್ಲಿ ಇದ್ದಂಗೆ ಇದು ಅಲ್ಲ ಅಂತ ಹೇಳಿ ಬರಬಾರ್ದು.
0: ನಾನು ಇಲ್ಲಿ ಪರ್ಮನೆಂಟ್ ಲೋಕದ ಹೋಗಿ ಆರ್ಡರ್ ಮಾಡಿಸ್ಕೊಂಡ್ ಬಂದೆ, ಇದಕ್ಕೆ ಬೆಲೆ ಇಲ್ಲ ಅಂದ್ರೆ ಮತ್ತೆ ವ್ಯವಸ್ಥೆ ನ್ಯಾಯಾಲಯದಲ್ಲಿ ಆದೇಶ ಆಗಿ ಜಜ್ಮೆಂಟ್ ಡಿಕ್ರಿ ಅಂತ ಏನಾಗುತ್ತೆ ಅದಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಈ ಪರ್ಮನೆಂಟ್ ಲೋಕಾಯುಕ್ತನ ಅವಾರ್ಡ್ ಕೂಡ ಇದೆ. ಈ ಪರ್ಮನೆಂಟ್ ಲೋಕಾಯುಕ್ತ ನಾನು ಹೇಳಿದ್ನಲ್ಲ, ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಾಗ ಅವ್ರಿಗೆ ನೆರವು ಕೂಡ ಕೊಡಬಹುದು. ಕೋರ್ಟ್ ಅಲ್ಲಿ ಆದ್ರೆ ನೋಡಪ್ಪ ನಿನ್ ಕೇಸ್ ಹಿಂಗಿದೆ, ನಿಮ್ದ ಕಾನೂನು ಹಿಂಗ್ ಹೇಳುತ್ತೆ ಅಂತ ಜಡ್ಜಸ್ ಯಾರು ಹೇಳಲ್ಲ, ಅದು ವಕೀಲರಿಗೆ ಬಿಟ್ಟಿದ್ ಸಮಸ್ಯೆ. ಇಲ್ಲಾದ್ರಂಗಲ್ಲ, ನೋಡಪ್ಪ ಕಾನೂನು ಹಿಂಗ್ ಹೇಳುತ್ತೆ, ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನಿಮ್ಮ ಫ್ಯಾಮಿಲಿಯಲ್ಲೇ ಇದ್ದೀರಾ, ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ರಾಜಿ ಮಾಡ್ಕೊಳ್ಳಿ ಅಂತ ಒಂದು ಸಲಹೆ ನೀಡಬಹುದು. ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಒಂದು ಹೆಲ್ಪ್ ಕೂಡ ಮಾಡಬಹುದು. ಈ ಒಂದಿದು ಒಂದು, ಇಲ್ಲಿ ಯಾವುದೇ ರೀತಿಯಾದ ಕೋರ್ಟ್ ಫೀ ಕಟ್ಟಂಗಿಲ್ಲ ಪರ್ಮನೆಂಟ್ ಲೋಕದಲ್ಲಿ. ವಕೀಲರನ್ನು ನೇಮಕ ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ, ನಾನು ಹೇಳನಲ್ಲ, ಆಮೇಲೆ ಇದೇ ಫಾರ್ಮೆಟ್ ಅಲ್ಲಿ ಇರಬೇಕು ಅಂತಿಲ್ಲ, ಅವ್ರ ಕೈಯಲ್ಲಿ ಒಂದು ಬರ್ದ್ ಕೊಟ್ಟರು ಆಯ್ತು. ಆಮೇಲೆ ಇಲ್ಲಿ ಅದರ್ ಸೈಡ್ ಅವ್ರಿಗೆ ನಾವು ನೋಟಿಸ್ ಕೊಡ್ಬೇಕಲ್ಲ, ಇಂಪಾರ್ಟೆಂಟ್, ಅವ್ರದ್ದು ಮೊಬೈಲ್ ನಂಬರ್ ಒಂದು ಬೇಕು, ಅವ್ರದ್ದು ಇಮೇಲ್ ಅಡ್ರೆಸ್ ಇದ್ರೆ ಬೇಕು, ಯಾಕಂದ್ರೆ ಅವ್ರು ನೋಟಿಸ್ ಕೊಡಕ್ಕೆ
1: ಕೊಡಬೇಕು
0: ನಾವು, ಅವ್ರು ಬರ್ಬೇಕಲ್ಲ, ಅಥವಾ ನಾವು ಹೇಳಿ ಕಳ್ಸೋದಕ್ಕೆ ನಮ್ಮಲ್ಲಿ ಕೋರ್ಟ್ ಅಲ್ಲಿ ಇರೋ ತರ ಪ್ರೋಸೆಸ್ ಸರ್ವಿಂಗ್ ಮೆಥಡ್ ಇಲ್ಲ, ನಾವೇ ಅದಕ್ಕೆ ಸಹಾಯ ಮಾಡಿ ಸ್ಪೀಡ್ ಪೋಸ್ಟ್ ಅಲ್ಲಿ ಮಾಡ್ತೀವಿ.
1: ಫೋನ್ ಮೂಲಕವಾಗಿ ಸಂದೇಶ ಕೊಡ್ತೀರಿ, ಮೇಲ್ ಮೂಲಕವಾಗಿ ಕೊಡ್ತೀರಿ,
0: ಅಥವಾ ಸ್ಪೀಡ್ ಪೋಸ್ಟ್
1: ಪೋಸ್ಟ್ ಅಲ್ಲಿ ಮಾಡ್ತೀರಿ
0: ಮಾಡ್ತೀವಿ. ಅವ್ರು ಬಂದು ಅವ್ರು ಬೇಕಾದ್ರೆ ವಕೀಲ ನೇಮಕ ಮಾಡ್ಕೋದು, ಅವರೇ ಬಂದು ಬರ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿರೋ ಪರ್ಮನೆಂಟ್ ಲೋಕದಲ್ಲಿ ಪಕ್ಷಗಾರೇ ಬರ್ತಾರೆ, ಅವರೇ ಬಂದು ಹೇಳ್ತಾರೆ, ಸರ್ ನಾನು ಇಷ್ಟು ಲೋನ್ ತಗೊಂಡಿರೋದು ನಿಜ, ಇಷ್ಟು ಕಟ್ಟಿದೀನಿ, ನನ್ಗೆ ಈ ತರ ತೊಂದರೆ ಇದೆ, ಇಷ್ಟು ದಿನದಲ್ಲಿ ಕಟ್ಕೊಡ್ತೀನಿ,
1: ನನಗೆ ಒಂದು ಪರಿಹಾರ ಸಹಾಯ ಮಾಡಿ,
0: ಸಹಾಯ ಮಾಡಿ, ಆರ್ ಬಿ ಐ ಗೈಡ್ಲೈನ್ಸ್ ಒಳಗಡೆ ಏನಾದ್ರು ಇದ್ರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತೀವಿ. ತುಂಬಾ ಒಳ್ಳೆ ಬ್ಯಾಂಕ್ಸ್ ಅಂದ್ರೆ ನಮ್ಮ ಎಲ್ಲಾ ಬ್ಯಾಂಕ್ ಅವರು ತುಂಬಾ ಒಳ್ಳೆ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ಏನ್ ಕೊಟ್ಟಿರ್ತಾರೆ ಪರ್ಪಸ್,
1: ಅವರು ಕೂಡ ನೈತಿಕವಾಗಿ ಯೋಚನೆ ಮಾಡ್ತಾರೆ.
0: ಇಲ್ಲ ಸರ್, ನೈತಿಕವಾಗಿ ಅನ್ನೋದಕ್ಕಿಂತ ಅವ್ರಿಗೆ ಆರ್ ಬಿ ಐ ಗೈಡ್ಲೈನ್ಸ್ ಇರ್ತಲ್ಲ, ಅವ್ರು ಗೊತ್ತಿರುತ್ತೆ, ಅದನ್ನ ಅವ್ರು ಪಾಲನೆ
1: ಮಾಡ್ತಾರೆ.
0: ಆ ಪಾಲನೆ ಮಾಡಿದಾಗ ಎಷ್ಟೊಂದ್ ಜನ ಸಾರ್ವಜನಿಕ
1: ಅನುಕೂಲ ಆಗುತ್ತೆ.
0: ಈ ರೀತಿ ಅನೇಕ ಜನರಿಗೆ ಅನುಕೂಲ ಆಗುತ್ತೆ. ಈ ಒಂದು ಎಲ್ಲ ಕಾರಣದಿಂದ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ಈ ಆಕಾಶವಾಣಿ ತಮಗೆ ಗೊತ್ತಿರಂಗೆ ಇದು ಹಳೆಯ ಕಾಲದ್ದು ಮಾಧ್ಯಮ, ಇದು ಎಷ್ಟೊಂದು ಜನ
1: ಹಳೆಯ ಕಾಲದಿಂದ ಇವತ್ತಿನವರೆಗೂ ಅನೇಕ ಅಭಿವೃದ್ಧಿ ಆಗಿ ಬದಲಾವಣೆಗಳೊಳಗಾಗಿ ಆಧುನೀಕರಣಗೊಳಗೊಂಡು ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಾವು ಮತ್ತೆ ಮುಂದುವರಿತಾ ಇದೀವಿ.
0: ಓಕೆ ಸರ್, ಈಗಿನ ಒಂದು ಈ ಮಾಧ್ಯಮದ
1: ಮೊಬೈಲ್ ಅಲ್ಲಿ ಕೂಡ ರೇಡಿಯೋ ಬರ್ತದೆ.
0: ಹೌದು ಸರ್, ಅದು ಆಮೇಲೆ ತಾವೆಲ್ಲ ನೋಡ್ತಾ ಇದ್ರೆ ಬೆಂಗಳೂರೆಲ್ಲ ಟ್ರಾಫಿಕ್ ಇರುತ್ತೆ, ಅವಾಗೆಲ್ಲ ಸಾಮಾನ್ಯವಾಗಿ ರೇಡಿಯೋ ಆನ್ ಮಾಡ್ಕೊಂಡಿರ್ತಾರೆ, ಅಥವಾ ಮೊಬೈಲ್ ಅಲ್ಲಿ ಯಾರು ಈ ಮೆಟ್ರೋದಲ್ಲಿ ಹೋಗೋರು ಅವರು ಇರಲ್ಲ, ಅದನ್ನು ಮೊಬೈಲ್ ಅಲ್ಲಿ ರೇಡಿಯೋ ಕೇಳ್ತಾ ಇರ್ತಾರೆ. ಅಂತವ್ರಿಗೆ ಇದು ಅರಿವು ಆಗಿ ಅವ್ರ ಅಕ್ಕಪಕ್ಕದ ಮನೆಯವರೋ ಅಥವಾ ಅವರ ಸಂಬಂಧಿಕರಿಗೋ ಯಾರಿಗಾದ್ರೂ ಸಮಸ್ಯೆ ಬಂತು ಅಂದ್ರೆ, ಸೊ ಈ ತರ ನಮ್ಮ ಆಕಾಶವಾಣಿಲಿ ಈ ತರ ಹಿಂಗೆ ಒಂದು ಮೆಸೇಜ್ ಕೊಟ್ಟಿದ್ರು,
1: ಕಾಯಂ ಜನತಾ ನ್ಯಾಯಾಲಯವನ್ನು ನೆನಪಿಸಿಕೊಳ್ಳಿ,
0: ನೆನಪಿಸಿಕೊಳ್ಳಿ
1: ಅಂದ್ರೆ ಬಗ್ಗೆ ಸೇವೆ ನೀಡಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ, ನೀವು ಬನ್ನಿ
0: ಅಷ್ಟು
1: ನಿಮಗೆ ಒಳ್ಳೇದಾಗುತ್ತದೆ ಅಂತ ಹೇಳಿ.
0: ಹೌದು ಸರ್, ಈ ಒಂದು ಆಕಾಶವಾಣಿಯ ಒಂದು ಮಾಧ್ಯಮ ಮುಖಾಂತರ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಇದರ ಸದುಪಯೋಗನ ಪಡಿಸ್ಕೊಳ್ಳಿ, ನಿಮ್ಮ ವ್ಯಾಜ್ಯ ಮುಕ್ತರಾಗಿರಿ, ನೆಮ್ಮದಿಯಾಗಿರಿ. ಯಾಕಂದ್ರೆ ಕೋರ್ಟು ಕಚೇರಿ ಅಂದ್ರೆ ಸಾಮಾನ್ಯಗೆಲ್ಲರಿಗೂ ಒಂದು ಟೆನ್ಷನ್, ಅದನ್ನೆಲ್ಲ ಬಿಟ್ಟು ಇಲ್ಲಿ ಒಂದು ರಾಜಿ ಮಾಡಿಕೊಂಡು ಸುಖವಾಗಿರಿ ಅಂತ ನಾನು ಈ ತಮ್ಮ ಮೂಲಕ ಎಲ್ಲರಿಗೂ ಪ್ರಾರ್ಥಿಸುತ್ತೇನೆ.
1: ತುಂಬಾ ಧನ್ಯವಾದಗಳು ಸರ್. ವಿಜಯ ದೇವರಾಜ್ ಅರಸ್ ಅವರೇ, ತಾವು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಇಲ್ಲಿ ಇದ್ದೀರಿ, ಮತ್ತೆ ಮುಖ್ಯವಾಗಿ ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರು ತಾವು ಬೆಂಗಳೂರು ವ್ಯಾಪ್ತಿನಲ್ಲಿ. ನಿಮ್ಮ ಒಂದು ಸಲಹೆ, ಈ ಬಗೆಗಿನ ಒಂದು ಮಾಹಿತಿ ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸ್ತೀವಿ ಸರ್. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
0: ಸರ್ ನನ್ನ ಪರವಾಗಿ ಕೂಡ ಧನ್ಯವಾದಗಳು. ಜೈ ಜೈ ಕರ್ನಾಟಕ.
1: ನಮಸ್ಕಾರ.
0: ಥ್ಯಾಂಕ್ ಯು ವೆರಿ ಮಚ್.
2: ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅವರ್ ಅರಸ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.

0: ಲೌಕಿಕ ಜೀವನದಂತೆಯೇ ಆಧ್ಯಾತ್ಮಿಕ ಜೀವನದಲ್ಲಿ ಸಂಶಯ ಎನ್ನುವುದು ಬಹಳ ದೊಡ್ಡ ಅಪಾಯಕಾರಿಯಾದಂತಹ ವಿಷಯ. ಇದು ಆಧ್ಯಾತ್ಮಿಕ ಪ್ರಗತಿಯನ್ನೆಲ್ಲ ಸ್ಥಗಿತಗೊಳಿಸಿಬಿಡುತ್ತದೆ. ಪ್ರಾರಂಭದ ಹಂತದಲ್ಲಿರುವ ಸಾಧಕರೆಲ್ಲರಿಗೂ ಇದು ಒಂದಲ್ಲ ಒಂದು ಹಂತದಲ್ಲಿ ಬಂದೇ ಬರುತ್ತದೆ. ಸಂಶಯವೆಂದರೆ ತನ್ನಲ್ಲಿ ಹಾಗೂ ಭಗವಂತನಲ್ಲಿನ ಶ್ರದ್ಧೆಯಲ್ಲಿರುವಂತಹ ಅಭಾವ. ಭಗವಂತನ ಸಾಕ್ಷಾತ್ಕಾರವಾಗುವವರೆಗೂ ಸಂಶಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ. ಆದರೂ ಈ ಸಂಶಯ ಪಿಶಾಚಿ ಬಂದು ನಮ್ಮನ್ನು ಹಿಡಿದುಕೊಳ್ಳುವುದಕ್ಕೆ ನಾವು ಎಂದಿಗೂ ಅವಕಾಶ ಮಾಡಿಕೊಡಬಾರದು ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವ ನಮ್ಮ ನಿರ್ಧಾರವನ್ನು ಎಂದಿಗೂ ಎಂತಹ ಪರಿಸ್ಥಿತಿಯಲ್ಲೂ ವಿಚಲಿತಗೊಳಿಸಿಕೊಳ್ಳಬಾರದು.
1: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
0: ಸಮಯ 9:00. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವ ರೈತರತ್ನ ಅನ್ನದಾತನ ಮನದಾಳದ ಮಾತು ತುತ್ತು ನೀಡುವ ತಾಯಂದಿರ ದಿನದ ಬದುಕು ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್ ದ

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ. ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
2: ಮಾತು, ಮಾಹಿತಿ, ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು.
5: ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯೊರೆಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ.
6: ಕಲ್ಮಶ ತುಸು ಇಲ್ಲ, ನಿರ್ಮಲ ಖುಷಿಯಲ್ಲ.
4: ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು. ಅದು ಬಾಳಿಗೊಂದು ಆಸರೆ.
7: ಮರಿಬೇಡ ಸ್ನೇಹವನ್ನು.
5: ಸ್ನೇಹ ಅಕ್ಷಯ ನಿಧಿ. ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ.
8: ಪರಂಪರೆಯನ್ನು ಪಸರಿಸುವ
9: ಐತಿಹಾಸಿಕ ಸ್ಥಳಗಳ ಪರಿಚಯ
8: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
9: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
8: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
9: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
10: ಆಕಾಶವಾಣಿ ಬೆಂಗಳೂರು, ಸಮಯ 9:05. ಇನ್ನೀಗ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದಿಂದ ಆಯ್ದ ಒಂದು ಗೀತೆ. ವಿವಿ ಪ್ರಸನ್ನ ಹಾಗೂ ವಿಜಯಾನಂದ್ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರುತ್ತಿದೆ. ವಿಜಯದಾಸರ ಈ ರಚನೆಗೆ ರಾಗವನ್ನು ಸಂಯೋಜನೆ ಮಾಡಿದ್ದಾರೆ ಡಿ ವಿಜಯಕೃಷ್ಣ.

0: ಶಶಿಮುಖಿಯರೊಲು ಸ್ನೇಹ ತತ್ಪರ
1: ಇನ್ನು ಮುಂದೆ ಕೇಳೋಣ ಯೋಗರಾಜ್ ಭಟ್ ಅವರ ಸಾಹಿತ್ಯ ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಗುರುದೇವ ಹೊಯ್ಸಳ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಹರಿಚರಣ್.

ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿ ರವಿಕೆ ಪ್ರಸಂಗ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯ, ವಿನಯ್ ಶರ್ಮಾ ಅವರ ಸಂಗೀತ ಈ ಗೀತೆಗಿದೆ.

ಪ್ರಮೋದ್ ಮರವಂತೆಯವರು ಬರೆದು ಅಭಿನಂದನ್ ಕಶ್ಯಪ್ ಅವರು ರಾಗ ಸಂಯೋಜನೆ ಮಾಡಿರುವ ಬೇಗೂರು ಕಾಲೋನಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಈಗ ಕೇಳೋಣ, ನಿಹಾಲ್ ತೌರೋ ಅವರ ಧ್ವನಿಯಲ್ಲಿ.

ರವಿ ಬೋಪಣ್ಣ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಸತ್ಯಪ್ರಕಾಶ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನ ಬರೆದು ರಾಗ ಸಂಯೋಜನೆ ಮಾಡಿದವರು ವಿ ರವಿಚಂದ್ರನ್.

ಅನಿರುದ್ಧ ಶಾಸ್ತ್ರಿ, ಇಂದು ನಾಗರಾಜ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕಟ್ಟಾಲನ್ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಗೀತಪಲ್ಲವ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 9:30:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಗಾನಗಂಗೆ ವಿಷಯದಲ್ಲಿ ನಾನು ಮಾತನಾಡುತ್ತಿರುವಂತಹ ವಿಷಯ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡ್ತಾ ಕೆಲವೊಂದಷ್ಟು ಹಾಡುಗಳನ್ನು ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹುಟ್ಟುಹಬ್ಬ ಅಂದರೆ ನಾವು ಈ ಭೂಮಿಗೆ ಬಂದ ದಿನದ ನೆನಪು. ನಮ್ಮ ತಂದೆ ತಾಯಿಯರು ತಮ್ಮ ಜೀವನದ ಅತ್ಯಂತ ಸಂತೋಷದ ದಿನವನ್ನು ಕಂಡಂತಹ ಕ್ಷಣ ಇದು. ನಾವು ಹುಟ್ಟಿದಾಗ ಅತ್ತಿರ್ತೀವಿ, ಆದರೆ ನಮ್ಮನ್ನು ನೋಡಿ ನಮ್ಮ ಸುತ್ತಮುತ್ತಲಿನವರೆಲ್ಲ ಸಂತೋಷದಿಂದ ನಗುತ್ತಿರ್ತಾರೆ. ಆದ್ದರಿಂದ ಹುಟ್ಟುಹಬ್ಬದ ಆಚರಣೆ ಅಂದರೆ ಕೇವಲ ನಮ್ಮನ್ನು ನಾವು ಸಂಭ್ರಮಿಸಿಕೊಳ್ಳೋದಲ್ಲ, ನಮಗೆ ಜನ್ಮ ನೀಡಿದಂತಹವರಿಗೆ, ನಮಗೆ ಸುಂದರವಾದಂತಹ ಜೀವನ ನೀಡಿದವರಿಗೆ, ದೇವರಿಗೆ, ಪ್ರಕೃತಿಗೆ ಹಾಗೂ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದು ನಮ್ಮನ್ನು ಪ್ರೋತ್ಸಾಹ ಮಾಡುತ್ತಿರುವಂತಹ ಎಲ್ಲರಿಗೂ ಧನ್ಯವಾದವನ್ನು, ಕೃತಜ್ಞತೆಯನ್ನು ಅರ್ಪಿಸುವಂತಹ ದಿನ. ಸಾಮಾನ್ಯ ಜನರ ಹುಟ್ಟಿದ ಹಬ್ಬವನ್ನು ಜನ್ಮದಿನ ಅಥವಾ ಹುಟ್ಟಿದ ಹಬ್ಬ ಅಂತ ಕರೆದರೆ, ಮಹಾಪುರುಷರ ಜನ್ಮದಿನವನ್ನು ವರ್ಧಂತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಹುಟ್ಟಿದ ಹಬ್ಬದ ದಿನ ನಾವು ಎಣ್ಣೆ ಸ್ನಾನ ಮಾಡಿ, ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ, ದೇವಸ್ಥಾನಗಳಿಗೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದು, ಇನ್ನೂ ಕೆಲವರು ಆಯುಷ್ಯ ಸೂಕ್ತ ಹೋಮವನ್ನು ಮಾಡಿಸಿ ಅಥವಾ ಇನ್ಯಾವುದಾದರೂ ಧಾರ್ಮಿಕ ಕಾರ್ಯವನ್ನು ಮಾಡಿಸಿ ದೇವರಲ್ಲಿ ಇನ್ನಷ್ಟು ಆಶೀರ್ವಾದವನ್ನು ಬೇಡುತ್ತಾರೆ. ಸಾಮಾನ್ಯವಾಗಿ ಬಳಕೆಯಲ್ಲಿ ಇರುವಂತಹ ಹುಟ್ಟಿದ ಹಬ್ಬದ ವಿಧಾನಗಳನ್ನು, ಆಚರಣೆಗಳನ್ನು ಏನೇನಿದೆ ಅನ್ನೋದನ್ನು ನಾವು ಮುಂದಿನ ಹಾಡುಗಳ ನಂತರ ತಿಳ್ಕೊಳ್ಳೋಣ. ಮೊದಲಿಗೆ ಸ್ನೇಹಲೋಕ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದವರು ಹಂಸಲೇಖಾ.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದ್ರೆ ಯಾರೇ ಒಟಿಪಿ ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
2: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.

ಕನಸಲು ನೀನೆ ಮನಸಲು ನೀನೆ ಚಿತ್ರದ ಗೀತೆಯನ್ನ ಕೇಳುತ್ತಿದ್ದೀರಿ ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಈ ಗೀತೆಗಿದೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮೊದಲೆಲ್ಲ ಹುಟ್ಟಿದ ಹಬ್ಬ ಅಂದರೆ ಆಚರಿಸ್ತಾ ಇದ್ದಿದ್ದು ಬಹಳ ಕಡಿಮೆ ದಿನಗಳು. ಅಂದರೆ ಮಗುವಿಗೆ ಮೊದಲ ಹುಟ್ಟಿದ ಹಬ್ಬ ಆದಾಗ ಅದರ ಆಚರಣೆಯನ್ನು ಮಾಡ್ತಿದ್ರು. ನಂತರದ ಆಚರಣೆ ಅಂದರೆ 60ನೆಯ ಹುಟ್ಟಿದ ಹಬ್ಬ, ಅದನ್ನು ಷಷ್ಠಿ ಪೂರ್ತಿ ಅಂತ ಆಚರಣೆ ಮಾಡ್ತಾಯಿದ್ರು. ಮನುಷ್ಯ ತನ್ನ ಜೀವನದ ಜವಾಬ್ದಾರಿಗಳನ್ನು ಮುಗಿಸಿ ಮತ್ತೆ ಮಗುವಿನಂತಾಗುವ ಸಂದರ್ಭ ಅದು ಅಂತ ಹೇಳ್ತಾ ಇದ್ರು. ನಂತರದ ಆಚರಣೆ 100ನೇ ವರ್ಷದಲ್ಲಿ. ಇದು 100 ಶತಮಾನವನ್ನು ಕಂಡಂತಹ ಸಂಭ್ರಮದ ಆಚರಣೆ ಆಗಿರ್ತಿತ್ತು. ಆದ್ದರಿಂದ ಮೊದಲಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹುಟ್ಟಿದ ಹಬ್ಬ ಅಂದರೆ ಆಯಸ್ಸು, ಆರೋಗ್ಯ ಮತ್ತು ಸಂಸ್ಕಾರದ ಸಂಕೇತವನ್ನಾಗಿ ಆಚರಿಸ್ತಿದ್ರು. ಆದರೆ ಇಂದಿನ ದಿನಗಳಲ್ಲಿ ಈ ಆಚರಣೆಯ ವಿಧಾನ ಶೈಲಿ ಬದಲಾಗಿದೆ. ಇವತ್ತು ಹುಟ್ಟಿದ ಹಬ್ಬ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗೋದು, ದುಬಾರಿಯಾದಂತಹ ಕೇಕ್ಗಳನ್ನು ತರೋದು, DJ ಇರಬಹುದು ಅಥವಾ ಬೇರೆ ಸಂಗೀತವನ್ನು ಹಾಕ್ಕೊಂಡು ಹಾಡ್ತಾ ಕುಣಿತಾ ಆಚರಣೆ ಮಾಡೋದು. ಜೊತೆಗೆ ಒಂದಿಷ್ಟು ಫೋಟೋಗಳನ್ನು ತೆಕ್ಕೊಂಡು ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ವಾಟ್ಸ್ಆ್ಯಪ್ ಇರಬಹುದು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಜಾಲತಾಣಗಳಲ್ಲಿ ಅದನ್ನು ಹಾಕಿ ಬೇರೆಯವರಿಗೂ ಸಹ ನಾವು ಈ ರೀತಿಯಾಗಿ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ಒಂದು ರೀತಿ ಪ್ರತಿಷ್ಠೆ ಅಂತ ಹೇಳಬಹುದು, ಇನ್ನೊಂದು ರೀತಿಯಲ್ಲಿ ಸಂಭ್ರಮ ಅಂತ ಕೂಡ ಹೇಳಬಹುದು.

ಅದೇ ರಾಗ ಅದೇ ಹಾಡು ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಈ ಗೀತೆಗಿದೆ.

ಯಾರಿವನು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆಯನ್ನು ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ನಾನು ಮೊದಲೇ ಹೇಳಿದ ಹಾಗೆ ಹುಟ್ಟಿದ ಹಬ್ಬವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಕೆಲವರು ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ತಂದೆ ತಾಯಿಗಳಿಗೆ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ತಾರೆ. ಮನೆಯಲ್ಲಿ ದೇವರಿಗೆ ದೀಪವನ್ನು ಬೆಳಗ್ತಾರೆ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ, ಸಕಾರಾತ್ಮಕ ಶಕ್ತಿ ಸಿಗುತ್ತೆ ಅನ್ನೋದು ಅವರ ನಂಬಿಕೆ. ಯಾವುದೇ ಆಚರಣೆಗಳು ಇದೇ ಶ್ರೇಷ್ಠವಾದ ಆಚರಣೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವುದಕ್ಕೂ ಮೊದಲು ಬಾಹ್ಯವಾಗಿ ಹೇಗೆ ಆಚರಿಸಿ, ಅದಕ್ಕಿಂತ ಮೊದಲು ಮನಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ, ವಿದ್ಯೆ ಕಲಿಸಿದ ಗುರುಗಳಿಗೆ, ಕಷ್ಟದಲ್ಲಿ ಜೊತೆಯಾದ ಗೆಳೆಯರಿಗೆ, ಹಾಗೆ ನಿಮ್ಮ ಸುತ್ತಮುತ್ತ ನಿಮಗೆ ಸಹಾಯವನ್ನು ಮಾಡುವಂತಹ ಸಹೃದಯಿ ಮನಸ್ಸುಗಳಿಗೆ ನೀವು ಕೃತಜ್ಞತೆಯನ್ನು ಅರ್ಪಿಸಿದರೆ ನಿಮ್ಮ ಹುಟ್ಟಿದಬ್ಬದ ಆಚರಣೆ ನಿಜವಾಗಲೂ ಶ್ರೇಷ್ಠವಾದ ಆಚರಣೆ ಅಂತ ಹೇಳಬಹುದು.

0: ಪೂಜಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂತು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿತ್ತು. ಈಗ ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ. ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
1: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
4: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
7: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ರಿಂದ 9:30 ಗಳವರೆಗೆ ಆಕಾಶವಾಣಿ

0: ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಪಾದದನಿ ನವಿರಾದ ಕಾವ್ಯ,
4: ಮನದಾಳವನ್ನು ತಟ್ಟುವ ಸಂಗೀತ,
5: ದಿಲ್ ತಡಪ್ ತಡಪ್
3: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ.
5: ಪಲ್ ಪಲ್ ದಿಲ್
3: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
6: ಕೇಳುಗರೆ, ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹುಟ್ಟಿದ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ವಿ. ಕೆಲವರು ತಮ್ಮ ಕುಟುಂಬದವರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಂಡ್ರೆ, ಇನ್ನು ಕೆಲವರು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿನ ಮಕ್ಕಳು ಅಥವಾ ಹಿರಿಯರ ಜೊತೆ ಕೇಕ್ ಹಂಚಿಕೊಳ್ಳುವುದು, ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವುದು, ಅವರಿಗೆ ಬಟ್ಟೆಗಳು ಅಥವಾ ಅಗತ್ಯವಿರುವಂತಹ ವಸ್ತುಗಳನ್ನು ಕೊಡುವುದು, ಜೊತೆಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು, ಈ ಥರ ಮಾಡಿ ಹುಟ್ಟಿದ ಹಬ್ಬವನ್ನು ಆಚರಿಸಿಕೊಳ್ತಾರೆ. ಇನ್ನು ಕೆಲವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕವನ್ನು, ಬಟ್ಟೆಯನ್ನು, ಪೆನ್ನುಗಳನ್ನು, ಪೆನ್ಸಿಲ್ಗಳನ್ನು ಅಥವಾ ಅವರಿಗೆ ಅಗತ್ಯವಿರುವಂತಹ ಯಾವುದಾದರೂ ವಸ್ತುಗಳನ್ನು, ಶಾಲೆಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಯಾವುದಾದರೂ ಇದ್ದರೆ ಅದನ್ನು ಪೂರೈಸುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಇನ್ನು ಕೆಲವರು ರಕ್ತದಾನವನ್ನು ಆ ದಿನ ಮಾಡಿ ಹುಟ್ಟಿದ ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಮುಗಿಸ್ಕೊಳ್ತಾರೆ. ಕುಶಲವೇ ಕ್ಷೇಮವೇ ಚಿತ್ರದ ಗೀತೆಯನ್ನು ಈಗ ಕೇಳಿ ಬರೋಣ. ಹಾಡಿದ್ದಾರೆ ಎಸ್ ಮಹೇಂದರ್, ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಸಂಗೀತ ರಾಜೇಶ್ ರಾಮನಾಥ್ ಅವರದ್ದು.

ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ದೊಡ್ಡರಂಗೇಗೌಡರ ರಚನೆ ಕಾವ್ಯ ಚಿತ್ರದಿಂದ ಆಯ್ದ ಈ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನಾವು ಹುಟ್ಟಿದ ಹಬ್ಬದ ಆಚರಣೆ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾನ್ಯ ಜನರ ಹುಟ್ಟಿದ ಹಬ್ಬದ ಆಚರಣೆ ಆಯಿತು. ಇನ್ನು ರಾಜಕೀಯ ರಂಗದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇರುವಂತಹ ಪ್ರಖ್ಯಾತ ವ್ಯಕ್ತಿಗಳ ಹುಟ್ಟಿದ ಹಬ್ಬದ ಆಚರಣೆ ಬಗ್ಗೆ ಹೇಳೋದಾದರೆ ಅದರ ಆಚರಣೆಯೇ ವಿಭಿನ್ನ. ಯಾಕಂದರೆ ಅಲ್ಲಿ ನೇರವಾಗಿ ಅವರು ತಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾರೋ ಇಲ್ವೋ ಅವರ ಅಭಿಮಾನಿಗಳು ಅಂತ ಇರ್ತಾರಲ್ಲ, ಅವರು ಬಹಳ ಸಂಭ್ರಮದಿಂದ ಮಧ್ಯರಾತ್ರಿಯಲ್ಲಿಯೇ ಹುಟ್ಟಿದ ಹಬ್ಬವನ್ನು ಆಚರಿಸೋದಕ್ಕೆ ಕಾಯ್ತಾ ಇರ್ತಾರೆ. ಪಟಾಕಿಗಳನ್ನು ಹೊಡಿತಾರೆ, ತಮ್ಮ ಇಷ್ಟದ ನಾಯಕರ ಜೊತೆ ಸಿಹಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಅಥವಾ ಅವರ ಹೆಸರಿನಲ್ಲಿ ಬೇರೆ ಎಲ್ಲರೂ ಸಿಹಿಯನ್ನು ಹಂಚಿಕೊಂಡು ಊಟ ತಿಂಡಿಗಳನ್ನು ಹಂಚಿಕೊಂಡು ತಿಂದು ಸಂಭ್ರಮವನ್ನು ಪಡ್ತಾರೆ. ತಮ್ಮ ನಾಯಕನ ಹೆಸರಿನಲ್ಲಿ ರಕ್ತದಾನವನ್ನು ಮಾಡ್ತಾರೆ, ಅನ್ನದಾನವನ್ನು ಇಟ್ಕೊಳ್ತಾರೆ, ಹಾಗೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಒಂದಷ್ಟು ಸಹಾಯವನ್ನು ಮಾಡ್ತಾರೆ. ಕೆಲವರು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸೋದ್ರ ಮೂಲಕ ಆಚರಣೆ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರ ಹುಟ್ಟಿದ ಹಬ್ಬದ ಆಚರಣೆಯ ವಿಧಾನಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ. ತವರಿನ ತೊಟ್ಟಿಲು ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

ನಾವು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಕೆಲವರು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ ವಿಭಿನ್ನವಾದ ರೀತಿಯಲ್ಲಿ. ಹೇಗೆ ಅಂದರೆ, ಪ್ರತಿ ಹುಟ್ಟಿದ ಹಬ್ಬಕ್ಕೆ ಒಂದೊಂದು ಗಿಡವನ್ನು ನೆಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ಹುಟ್ಟಿದ ಹಬ್ಬಕ್ಕೂ ಗಿಡವನ್ನು ನೆಡ್ತಾ ಹೋಗ್ತಾರೆ. ಅದನ್ನು ಬರೀ ನೆಡೋದಷ್ಟೇ ಅಲ್ಲ, ಚೆನ್ನಾಗಿ ಸಾಕಿ ಬೆಳೆಸ್ತಾರೆ ಕೂಡ. ಇನ್ನು ಕೆಲವರು ಮನೆಯಲ್ಲೇ ತಮ್ಮ ಇಷ್ಟದವರ ಜೊತೆ ಸಮಯವನ್ನು ಕಳೆಯೋದ್ರ ಮೂಲಕ ಹುಟ್ಟಿದ ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಮತ್ತೆ ಕೆಲವರು ಹುಟ್ಟಿದ ಹಬ್ಬ ದಿನ ಒಂದು ಒಳ್ಳೆಯ ಅಭ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಪ್ರಾರಂಭಿಸ್ತಾರೆ, ಆದರೆ ಆರಂಭ ಶೂರತ್ವವನ್ನು ಮೆರಿತಾರೆ. ಅಂದರೆ ನಾವು ಸಂಕಲ್ಪವನ್ನು ಮಾಡಿಕೊಂಡ ದಿನ ಒಂದೆರಡು ದಿನಗಳು ಅಥವಾ ಒಂದು 8-10 ದಿನಗಳವರೆಗೆ ಅದೇ ಉತ್ಸಾಹದಲ್ಲಿ ಆ ಕೆಲಸಗಳನ್ನು ಮಾಡ್ತಾರೆ. ಅದರ ನಂತರ ನಿಧಾನವಾಗಿ ಉತ್ಸಾಹ ಕಡಿಮೆ ಆಗ್ತಾ ಬರುತ್ತೆ, ಸೋಮಾರಿತನ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇರುತ್ತೆ. ಆಮೇಲೆ ಇಲ್ಲ, ನನಗೆ ಸಮಯ ಇಲ್ಲ, ಸಮಯವನ್ನು ಹೊಂದಿಸ್ಕೊಳ್ಳೋದು ಕಷ್ಟ ಅಂತ ಆರಂಭಿಸಿದ ಕೆಲಸವನ್ನು ಅಲ್ಲಿಗೆ ಬಿಡ್ತಾ ಬರ್ತಾರೆ. ಇದಕ್ಕೆ ಆರಂಭ ಶೂರತ್ವ ಅಂತ ಕರೀತಾರೆ. ಈ ಸಾಲಿಗೆ ಸೇರುವಂತಹ ಕೆಲಸಗಳು ಅಂದರೆ, ನಾನು ಸಣ್ಣ ಇದ್ದೀನಿ ಅಥವಾ ದಪ್ಪ ಇದ್ದೀನಿ, ಜಿಮ್ಗೆ ಹೋಗಬೇಕು ಅನ್ನೋಂಥದ್ದಿರಬಹುದು, ಅಥವಾ ಪುಸ್ತಕವನ್ನು ಓದೋದಕ್ಕೆ ಆರಂಭಿಸ್ತೀನಿ ಅನ್ನೋದಿರಬಹುದು, ಅಥವಾ ಸಂಗೀತವನ್ನು ಅಭ್ಯಾಸ ಮಾಡ್ತೀನಿ ಅನ್ನೋದಿರಬಹುದು, ಅಥವಾ ನೃತ್ಯವನ್ನು ಅಭ್ಯಾಸ ಮಾಡ್ತೀವಿ ಅನ್ನೋದಿರಬಹುದು. ಇನ್ನು ಕೆಲವರು, ನಾನು ಇವತ್ತಿಂದ ನನ್ನ ಕೊಠಡಿಯನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಟ್ಕೊಳ್ತೀನಿ, ನನ್ನ ಕೆಲಸಗಳನ್ನು ನಾನೇ ಮಾಡ್ಕೊಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾರೆ. ಆದರೆ ಒಂದು ವಾರದ ನಂತರ ಅವರಿಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ, ಆ ಕೆಲಸಗಳು ಯಥಾ ಪ್ರಕಾರ ಬೇರೆ ಮೊದಲು ಯಾರು ಮಾಡ್ತಾ ಇದ್ರೋ ಅವರಿಗೆ ಹೋಗುತ್ತೆ.

0: ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಕೆಲವರು ಮಾತ್ರ ಹೀಗೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರ ಮನೆಯಲ್ಲಿ ಹುಟ್ಟಿದ ಹಬ್ಬದ ದಿನ ಯಾರ ಹುಟ್ಟಿದ ಹಬ್ಬ ಇರುತ್ತೋ ಅವರಿಗೆ ಮನೆಯವರು ಆರತಿಯನ್ನ ಮಾಡಿ ಸಿಹಿಯನ್ನ ಕೊಟ್ಟು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಆಶೀರ್ವಾದವನ್ನು ಬೇಡುವಂತಹ ಅಭ್ಯಾಸವೂ ಸಹ ಇರುತ್ತೆ. ಏನೇ ಆದರೂ ನಾವು ಹುಟ್ಟಿದ ಹಬ್ಬದ ದಿನ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಏನೇ ಅಂದರೆ, ಇವತ್ತಿನಿಂದ ನನ್ನ ಜೀವನದ ಮುಂದಿನ ಪುಟ ತೆರಿತಾ ಇದೆ, ನಾನು ಇವತ್ತಿನ ದಿನ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು, ಹಾಗೆ ನಾನು ಈ ಒಂದು ವರ್ಷದಲ್ಲಿ ಏನೇನನ್ನು ಸಾಧಿಸಬೇಕು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸಿದಿನೋ ಇಲ್ವೋ ಅಂತ ನೋಡಬೇಕು. ಮುಂದಿನ ವರ್ಷದಲ್ಲಿ ಅದನ್ನು ಸಾಧಿಸುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇನ್ನೂ ಉತ್ತಮ ವ್ಯಕ್ತಿಯಾಗೋದು ಹೇಗೆ, ಪ್ರಬುದ್ಧವಾಗೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಇಷ್ಟು ವಿಷಯಗಳೊಂದಿಗೆ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಇದೇ ಸಮಯದಲ್ಲಿ ಗಾನಗಂಗೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆಕಾಶವಾಣಿ ಬೆಂಗಳೂರು, ಸಮಯ 10:30:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸುನ್ಹೆರೆ ಪಲ್ನಲ್ಲಿ ಮೂಡಿಬರುತ್ತಿರುವ ಮೊದಲ ಗೀತೆ ಛುಪಾ ರುಸ್ತುಂ ಚಿತ್ರದ್ದು. ಮನ್ನಾಡೆ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರುತ್ತಿದೆ. ಸಾಹಿತ್ಯ ನೀರಜ್, ಸಂಗೀತ SD ಬರ್ಮನ್ ಅವರದ್ದು.
1: ಪೂಛೋ ತೋ ಯಾರೋ ಹಂ ಕೌನ್ ಹೈ,
2: ಕೌನ್ ಹೈ ಹಂ

ಮಹೇಂದ್ರ ಕಪೂರ್ ಹಾಗೂ ಮುಕ್ರಿ ಅವರ ಧ್ವನಿಗಳಲ್ಲಿ ಉಪಾಸನಾ ಚಿತ್ರದ ಗೀತೆಯನ್ನು ಕೇಳೋಣ. ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಾಹಿತ್ಯ, ಇಂಡಿವರವರ ಸಂಗೀತ ಈ ಗೀತೆಗಿದೆ.

ಕೈಫಿ ಅಜ್ಮಿ ಅವರ ಸಾಹಿತ್ಯ, ಹೇಮಂತ್ ಕುಮಾರ್ ಅವರ ಸಂಗೀತವಿರುವ ಅನುಪಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ, ಆಶಾ ಭೋಂಸ್ಲೆ ಅವರ ಧ್ವನಿಯಲ್ಲಿ.

ಇನ್ನೀಗ ಕೇಳೋಣ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಸಬ್ಸೆ ಬಡಾ ರೂಪಯ್ಯ ಚಿತ್ರದ ಗೀತೆ, ಮಜ್ರೂಹ್ ಸುಲ್ತಾನ್ಪುರಿ ಅವರ ಸಾಹಿತ್ಯ, ಬಸು ಮನೋಹರಿ ಅವರ ಸಂಗೀತ ಈ ಗೀತೆಗಿದೆ.

ಇಂದೀವರವರ ಸಾಹಿತ್ಯ ಕಲ್ಯಾಣ್ ಜಿಯಾನಂಜಿಯವರ ಸಂಗೀತವಿರುವ ಸುಹಾಗ್ರಾತ್ ಚಿತ್ರದ ಗೀತೆಯನ್ನು ಕೇಳೋಣ ಮುಕೇಶ್ ಅವರ ಧ್ವನಿಯಲ್ಲಿ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಬೆಂಗಳೂರು, ಸಮಯ 11:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸವಿನೆನಪು. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ತಾಯಿಯ ಮಡಿಲಲ್ಲಿ ಚಿತ್ರದಿಂದ ಆಯ್ದ ಎರಡು ಗೀತೆಗಳನ್ನು ಕೇಳಲಿದ್ದೀರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ. ಈ ಗೀತೆಗಳನ್ನು ಬರೆದವರು ಜಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದವರು ಸತ್ಯಂ.

0: ಬಿಡವು
1: ಅಮ್ಮ ನೀನು ನಮ್ಮ ಬಾಳೆ ಚಕ್ಕರೆ
2: ಅಮ್ಮ ನೀನು ಚಕ್ಕರೆ.

ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಕೇಳೋಣ ಹೊಸ ಬೆಳಕು ಚಿತ್ರದಿಂದ ಆಯ್ದ ಗೀತೆಗಳನ್ನು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರು ದನಿಯಾಗಿದ್ದಾರೆ. ಗೀತರಚನೆ ಜೆ ಉದಯಶಂಕರ್ ಅವರದ್ದು. ರಾಗ ಸಂಯೋಜನೆ ಎಂ ರಂಗರ.

ಹೊಸ ಬೆಳಕು ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಕೇಳೋಣ ಆನಂದ ಭೈರವಿ ಚಿತ್ರದಿಂದ ಆಯ್ದ ಗೀತೆಗಳನ್ನು. ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಈ ಗೀತೆಗಳು ಮೂಡಿಬರುತ್ತಿವೆ. ಮೊದಲ ಗೀತೆಯನ್ನು ರಚಿಸಿದ್ದಾರೆ ಸೂರಟ್ ಅಶ್ವಥ್. ನಂತರದ ಗೀತೆಯನ್ನು ಜೆ ಉದಯಶಂಕರ್ ಅವರು ಬರೆದಿದ್ದಾರೆ. ಈ ಗೀತೆಗಳಿಗೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.

ತಜಂತ ತಕ ತಜಂತ ತರಗಡ ತಗತಿ ತಕ ಧಿಕು ತಧಿಂ ಗಿಣತ ತಜಂತ ತಕ ತಜಂತ ತರಗಡ ತಗತಿ ತಕ ಧಿಕು ತಧಿಂ ಗಿಣತ ತಜಂತ ತರಗಡ ತಗತಿ ತಕ ಧಿಕು ತಧಿಂ ಗಿಣತ ತಜಂತ ತರಗಡ ತಗತಿ ತಕ ಧಿಕು ತಧಿಂ ಗಿಣತ ತಜಂತ ಧಣಾಂತ ತರುಂ.

ಆನಂದ ಭೈರವಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ವಾಣಿ ಜಯರಾಮ್, ರಾಜ್ಕುಮಾರ್ ಭಾರತಿ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿ ಗುರುಭಕ್ತಿ ಚಿತ್ರದ ಗೀತೆಯನ್ನು ಕೇಳೋಣ. ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಆಯ್ದ ಗೀತೆಗಳನ್ನು ರಚಿಸಿದವರು ಶ್ಯಾಮಸುಂದರ ಕುಲಕರ್ಣಿ ಹಾಗೂ ಆರ್ಎನ್ಜಯ್ ಗೋಪಾಲ್.

ಗುರುಭಕ್ತಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇನ್ನೀಗ ಚೆ ಉದಯಶಂಕರ್ ಅವರು ಬರೆದಿರುವ, ಕೆವಿ ಮಹಾದೇವನ್ ಅವರು ಸಂಗೀತ ನಿರ್ದೇಶನ ಮಾಡಿರುವ, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗುರು ಶಿಷ್ಯರು ಚಿತ್ರದ ಗೀತೆಗಳನ್ನು ಕೇಳೋಣ.

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಸತಿಭಾಮೆ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ
1: ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ರವಿಚಂದ್ರ ಚಿತ್ರದಿಂದ ಆಯ್ದ ಎರಡು ಹಾಡುಗಳನ್ನು ಕೇಳಿದ್ರಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಬೆಳವಲದ ಮಡಿಲಲ್ಲಿ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ನೀತಿಯಿಂದ ಅಭ್ಯಾಸಕ್ಕೆ, ಕಡಲ ಶ್ರೇಷ್ಠತೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ವಿಶ್ವ ವಾಣಿಜ್ಯ ಕಡಲ ನಾವಿಕರ ದಿನಾಚರಣೆಯನ್ನು ಇಂದು ಆಚರಿಸುತ್ತಿದೆ. ಪ್ರಸ್ತುತ ಜಾಗತಿಕ ಅಪಾಯದ ಸಂಘರ್ಷ ವಲಯಗಳನ್ನು ದಾಟುವಾಗ ನೌಕಾಪಡೆ ಹಾಗೂ ಕಡಲ ಸಿಬ್ಬಂದಿ ಸುರಕ್ಷತೆಯ ಮೇಲೆ ಹೆಚ್ಚು ಗಮನಹರಿಸಲು ಆಚರಣೆಯನ್ನು ಕೇಂದ್ರೀಕರಿಸಲಾಗಿದೆ. ಭಾರತೀಯ ನೌಕಾಪಡೆಯ 28 ವರ್ಷದ ನಾವಿಕ ಕುರುಬಾ ದಿನೇಶ್ ಕುಮಾರ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಅರ್ಗಾ ಬಳಿಯ ಕದಂಬ ನೌಕಾನೆಲೆಯಿಂದ ಕಳೆದ ಆಗಸ್ಟ್ 27ರಂದು ನಾಪತ್ತೆಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕುಂಟಿಮಡ್ಡಿಯವರು. ಕದಂಬ ನೌಕಾನೆಲೆ ರಾಷ್ಟದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ತಿಂಗಳ 21ರಿಂದ 24ರವರೆಗೆ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇಂದು ಅಂತಿಮ ತೀರ್ಮಾನದ ನಿರೀಕ್ಷೆಯಿದೆ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳ ಕುರಿತಾದ ಡಾ ಕೆ ಕಸ್ತೂರಿ ರಂಗನ್ ವರದಿ ಹಾಗೂ ಈ ಸಂಬಂಧ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಹೊರಡಿಸಿರುವ ಕರಡು ಅಧಿಸೂಚನೆ, ರಾಜ್ಯ ಸರ್ಕಾರದ ನಿಲುವು ಮತ್ತು ಆಕ್ಷೇಪ ಸ್ಪಷ್ಟಪಡಿಸಲು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ರಾಜ್ಯ ಸರ್ಕಾರ ಬಯಸಿದೆ. ಉದ್ಯಾನಗಳ ಶೇಕಡ 5ರಷ್ಟು ಜಾಗೆ ಪರಭಾರೆ, ಬರಗಾಲದ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವರದಿಗಳು ತಿಳಿಸಿವೆ. ರಂಗಭೂಮಿ ನಮ್ಮ ಬದುಕಿನ ಪ್ರತಿಬಿಂಬ ಎಂದು ಜೆಎಸ್ಎಸ್ ಸಂಸ್ಥೆ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಹೇಳಿದ್ದಾರೆ. ದಿವಂಗತ ಪ್ರೊಫೆಸರ್ ನ ವಜ್ರಕುಮಾರ್ ಸ್ಮರಣೆಯ ವಜ್ರಸಿರಿ 5 ದಿನಗಳ ರಂಗೋತ್ಸವಕ್ಕೆ ಧಾರವಾಡದ ಜೆಎಸ್ಎಸ್ ಮಹಾವಿದ್ಯಾಲಯದ ಸನ್ನಿಧಿ ಸಭಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಧಾರವಾಡ ರಂಗಾಯಣದ ನಿರ್ದೇಶಕ ಜಕೀರ್ ನದಾಫ್ ಪಾಲ್ಗೊಂಡಿದ್ದರು. ಖ್ಯಾತ ರಂಗಕರ್ಮಿ ದಿವಂಗತ ಯಶವಂತ್ ಸರದೇಶ್ ಪಾಂಡೆ ಪರಿಕಲ್ಪನೆಯ ಹೆಸರಾಂತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಹಾಗೂ ಹಿರಿಯ ನಟ ರವಿ ಕುಲಕರ್ಣಿ ನಟಿಸಿದ ಕೊಳಲು ಡಾಟ್ ಕಾಮಿಡಿ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಧಾರವಾಡ ತಾಲೂಕು ಅಳ್ನಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧಾರವಾಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಲ್ಲಪ್ಪ ಬಡಿಗೇರ್ ಭೇಟಿ ನೀಡಿ ಆರೋಗ್ಯ ಸೇವೆಗಳ ಮಾಹಿತಿ ಪಡೆದು ಪರಿಶೀಲಿಸಿದರು. ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ನದಿ, ಸರೋವರಗಳಲ್ಲಿ ಮಲಿನ ನೀರು ಸೇರಿ ಕಲುಷಿತಗೊಳ್ಳದಂತೆ ತಡೆಗಟ್ಟಲು ರಾಷ್ಟೀಯ ಗ್ರಾಮೀಣ ಜಲಮೂಲ ಸಂರಕ್ಷಣಾ ಯೋಜನೆ ಅಭಿವೃದ್ಧಿಪಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೊಸದಿಲ್ಲಿಯಲ್ಲಿ ಆಗ್ರಹಿಸಿದ್ದಾರೆ. ಜಲಮೂಲಗಳ ಸುಸ್ಥಿರತೆ ಕುರಿತ ಶೃಂಗಸಭೆಯ ಸಮಾರೋಪದಲ್ಲಿ ಸಚಿವರು ಮಾತನಾಡಿದರು. ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು 2ನೇ ಬೆಂಗಳೂರು ನಿರ್ಮಿಸಲು ಗಂಭೀರ ಚಿಂತನೆ ನಡೆಸುವಂತೆ ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಾಹಿರಿ ಮುಖ್ಯಮಂತ್ರಿ ಅವರೊಂದಿಗಿನ ಬೆಂಗಳೂರಿನಲ್ಲಿ ಆಯೋಜಿತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗುವಂತೆ ವೈವಿಧ್ಯಮಯ ಬೆಳೆ ಬೆಳೆಯುವಂತೆ ಒಣಭೂಮಿ ಸಜ್ಜುಗೊಳಿಸಲು ಅವರು ಯೋಜನೆ ರೂಪಿಸುವಂತೆ ತಿಳಿಸಿದರು. ಸರ್ಕಾರದ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಜನರು ದೂರು ಸಲ್ಲಿಸಲು ಅನುವಾಗುವಂತೆ ಪ್ರಜಾಸೇವಾ ಆಂದೋಲನ ಇಲಾಖೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಾಡಿದ್ದು ಚಾಲನೆ ನೀಡಲಿದ್ದಾರೆ. ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗುಡೇಕೋಟೆ ರಸ್ತೆಯಲ್ಲಿ ಕಾರ್ಯಕ್ರಮದ ಭರದ ಸಿದ್ದತೆಗಳು ನಡೆದಿವೆ. ಅಸ್ಮಿತಾ ಮಹಿಳೆಯರಿಗಾಗಿ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಇದೇ ಶನಿವಾರ ಹಾಗೂ ಭಾನುವಾರ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ್ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12ನೇ ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸಹ ಆಯೋಜಿತವಾಗಿದೆ. ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ನಿನ್ನೆ ಕರ್ನಾಟಕದ ನಾಗಿನಿ 1000 ಮೀಟರ್ ಓಟ ಮತ್ತು ಜಿಎಂ ಕೀರ್ತಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದಾರೆ.

0: ಬರೆದಿದ್ದಾರೆ. ಒಂದೇ ಋತುವಿನಲ್ಲಿ 8,000 ಮೀಟರ್ಗಿಂತ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಪರ್ವತಾರೋಹಿ ಬಲ್ಜೀತ್ ಕೌರ್ ಸೇರಿದಂತೆ ನಾಲ್ವರು 2024 ಸಾಲಿನ ತೆನ್ಜಿಂಗ್ ನೋರ್ಗೆ ರಾಷ್ಟೀಯ ಸಾಹಸ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ತಿಳಿಸಿದೆ. ಪುರಸ್ಕಾರ ಕಂಚಿನ ಪುತ್ಥಳಿ, 15 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಿಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್, ಶೇಖ್ ದಾರ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರದ ಶ್ರೀಮತಿ ದ್ರಾಕ್ಷಾಯಿಣಿ ಬಿರಾದರ್ ಅಂತ ಪ್ರೌಢಶಾಲೆಯ ಕನ್ನಡ ವಿಷಯ ಸಂಬಂಧಪಟ್ಟಂತ ಶಿಕ್ಷಕಿಯರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರ ಒಂದಿಷ್ಟು ಪರಿಚಯ. ಇವರು ಸ್ವರಚಿತ ಕವನ ವಾಚನ ಮತ್ತು ಅನೇಕ ಕವನ ಸಂಕಲನಗಳನ್ನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಇದ್ದಂತ ಒಂದು ನಂಟು, ನಾಟಕಗಳು, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲವನ್ನು ಪಡೆದುಕೊಂಡಂತ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾವು ಮಾತನಾಡಿಸಿ ಒಂದಿಷ್ಟು ಅವರ ಅನುಭವ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ದ್ರಾಕ್ಷಾಯಿಣಿ ಬಿರಾದರವರೇ, ತಮಗೆ ನಮಸ್ಕಾರ, ಆಕಾಶವಾಣಿಗೆ ಸ್ವಾಗತ.
4: ನಮಸ್ಕಾರ ಸರ್.
3: ಮೇಡಮ್, ತಾವು ಪ್ರೌಢಶಾಲೆಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ, ನಿಮಗೆ ಶಿಕ್ಷಕರಾಗಬೇಕು ಅಂತೇಳಿ ಯಾಕೆ ಅನ್ನಿಸ್ತು?
4: ಶಿಕ್ಷಕರಾಗಬೇಕು ಅನ್ನೋವಂಥದ್ದು ಪೂರ್ವ ನಿರ್ಧರಿತ ಏನೋ ಅನ್ನೋಷ್ಟು ಸ್ಪಷ್ಟ ಇದೆ ಸರ್ ನನ್ನಲ್ಲಿ. ಯಾಕೆಂದ್ರೆ ನನ್ನ ತಾತ ಶಿಕ್ಷಕರಾಗಿದ್ದು, ಎಷ್ಟು ಪ್ರಸಿದ್ಧಿ ಶಿಕ್ಷಕರು ಅವರು ಅಂತಂದ್ರೆ, ಆಗಿನ ಕಾಲದಲ್ಲಿ ನಾನು 7ನೇ ತರಗತಿಯಲ್ಲಿ ಇರುವಾಗಲೇ ನನ್ನ ತಾತ ತೀರ್ಕೊಂಡ್ರು. ಅವರು ಶಿಕ್ಷಕರಾಗಿದ್ರು. ಅವರು ತೀರಿ ಹೋದ ನಂತರ 2-3 ವರ್ಷಗಳ ಕಾಲದವರೆಗೂ ನಮ್ಮ ಮನೆಗೆ ಮನಿ ಆರ್ಡರ್ಗಳು ಬರ್ತಾ ಇದ್ವು. ಅವಾಗೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ಪೋಸ್ಟ್ಮನ್ ಬಂದ್ರೆ ನಮ್ಮ ಮನೆಗೆ ದುಡ್ಡು ಕೊಡಕ್ ಬರ್ತಾನಂತ ನಾವು ತಿಳ್ಕೊಳ್ತಿದ್ವಿ. ಆಮೇಲೆ ಗೊತ್ತಾಯ್ತು ಯಾಕೆ ಅವ್ರು ದುಡ್ಡು ಕೊಡ್ತಾರೆ, ಯಾರೋ ನಮ್ಮ ಅಜ್ಜನ ಕೈಲಿ ಕಲ್ತೋದವರು, ಯಾರು ಅಸಹಾಯಕರಾಗಿದ್ರು, ಯಾರು ಬಡತನದಲ್ಲಿ ಬಳಲ್ತಿದ್ರು, ಪ್ರತಿಭಾವಂತರಾಗಿದ್ರು, ಅಂತವ್ರಿಗೆಲ್ಲ ದುಡ್ಡು ಕೊಟ್ಟು ನನ್ನ ತನ್ನ ಸ್ವಂತ ಖರ್ಚಿಂದನೇ ನಮ್ಮ ಅಜ್ಜ ಕಲಿಸ್ತಿದ್ರು. ಅವ್ರು ತೀರ ಹೋಗಿದ್ದನ್ನ ಪತ್ರಿಕೆಯಲ್ಲಿ ಬಂತು. ಅದು ಬಂದ ಮೇಲೆ ಬಹಳ ಜನ ಗೊತ್ತಾಗಿ, ನಾವು ಇವತ್ತು ಒಂದು ನೆಲೆ ನಿಂತೀವಿ ಅಂದ್ರೆ, ಬದುಕನ್ನ ಕಟ್ಕೊಂಡಿವಿ ಅಂದ್ರೆ, ಅದಕ್ಕೆ ಕಾರಣನೇ ಸಕ್ಕರಪ್ಪ ಕಾಶಿನ ಕುಂಟ, ಸಕ್ಕರಪ್ಪ ಮಾಸ್ತರ್ ಅಂತ, ಮಾಸ್ತರ್ ಮನೆನೇ ಅಂತಾನೆ ಇವತ್ತಿಗೂ ನಮ್ಮ ಮನೆಗೆ ನಮ್ಮ ಅಗಸಬಾಳದಲ್ಲಿ ಕರೆಯೋದು.
3: ಅಗಸಬಾಳ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬರುವಂತ ಒಂದು ಗ್ರಾಮ ಅದು.
4: ಹಾ ಸರ್, ಮುದ್ದೇಬಿಹಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿ, ಪೋಸ್ಟ್ ಕೂಡ ಇರಲಿಲ್ಲ, ಪೋಸ್ಟ್ ಹಳ್ಳೂರು. ಪತ್ರ ಬರೆಯುವಾಗ ಅಟ್ ಪೋಸ್ಟ್ ಅಗಸಬಾಳ, ಪೋಸ್ಟ್ ಹಳ್ಳೂರು ಅಂತ ಬರೀತಿದ್ವಿ. ಆವಾಗಿನ ಕಾಲದಾಗ ಅಗಸಬಾಳದಿಂದ ಡವಳಗಿಯಲ್ಲೇ ಇತ್ತು ನಮ್ದು, ತಾಳಿಕೋಟೆಗೂ ನಡ್ಕೊಂಡೇ ಹೋಗ್ತಿದ್ರು ಅವ್ರಂತ ನಾನು ಕೇಳಿದ್ದೆ. ಅಷ್ಟು ಜನಪ್ರಿಯ ಶಿಕ್ಷಕರ ಅವರಾಗಿದ್ರಲ್ಲ, ಅಷ್ಟೊಂದು ಜನಪ್ರಿಯತೆ ಮತ್ತು ಅಷ್ಟೊಂದು ವಿದ್ಯಾರ್ಥಿ ವೃಂದವನ್ನ ಅವ್ರು ಹೊಂದಿದ್ರು, ಅದು ಒಂದು ಸಣ್ಣ ಆಕರ್ಷಣೆ. ಇನ್ನೊಂದು ಮುಖ್ಯವಾದಂತ ಆಕರ್ಷಣೆ ಅಂದ್ರೆ, ನನ್ನ ತಂದೆ ವೈದ್ಯರಾಗಿದ್ರು, ಬಾಗೇವಾಡಿ ತಾಲೂಕಿನ ಮಲಗಾಣ ಗ್ರಾಮದಲ್ಲಿ ಅವರು ನೌಕರಿ ಮಾಡ್ತಾ ಇದ್ರು. ಅಜ್ಜ ಅಜ್ಜಿಗೆ ನಮ್ಮ ಅಪ್ಪ ಒಬ್ಬರೇ ಮಾಡ, ಹಂಗಾಗಿ ಅವರು ನನ್ನ ತಾಯಿಯನ್ನ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಹಳ್ಳಿಯಲ್ಲೇ ಬಿಟ್ಟಿದ್ರು. ನನ್ನನ್ನು ಬಿಟ್ಟಿರಕ್ಕಾಗ್ಲಿಲ್ಲ, ಮೊದಲೇ ಮಗಳು ಬಹಳ ಅಕ್ಕರೆ ನನಗೆ, ಅದಕ್ಕೆ ನನ್ನನ್ನು ಕೊಂಡು ಹೋದ್ರು. 18 ತಿಂಗಳು ಇರುವಾಗ ನನ್ನ ತಮ್ಮ ಜೊತೆಗೆ ನನ್ನನ್ನು ಕರ್ಕೊಂಡು ಹೋದ್ರು. ಸ್ಕೂಲು ಮತ್ತು ಹಾಸ್ಪಿಟಲ್ ಎರಡೂ ಒಂದೇ ಕಂಪೌಂಡಲ್ಲಿ ಇರ್ತಿದ್ವು. ಹಾಸ್ಪಿಟಲ್ ಶುರು ಆದ ತಕ್ಷಣ ಟೀಚರ್ ಕಡೆ ನನ್ನ ಕೊಟ್ಟು ಆಸ್ಪತ್ರೆ ಪೇಷಂಟ್ ನೋಡಕ್ ಅವ್ರು ಹೋಗ್ತಿದ್ರು. ಆಮೇಲೆ ಅದನ್ನ ನೋಡ್ತಾ ನೋಡ್ತಲೇ ನಾನು ಬೆಳೆದೆ. ಆ ಶಿಕ್ಷಣ ಕಂಚಾಣಿ ಶರಣಪ್ಪವ್ರ ಮಕ್ಕಳ ಸಾಹಿತ್ಯ ಇದ್ದಾರಲ್ಲ ಸರ್, ಅವರು ನನ್ನ ಕನ್ನಡ ಟೀಚರು. ಅವ್ರು ಹೌದು, ಆ ಮಕ್ಕಳ ಸಾಹಿತ್ಯ ನನ್ನೊಳಗೆ ಹುಟ್ಕೊಳ್ಳಿಕ್ಕೆ ಆ ಶಿಕ್ಷಕರು ಕಾರಣ ಅಂತ ಅವ್ರನ್ನ ಇವತ್ತು ನೆನೆಸ್ಕೋಬಹುದು ನಾನು.
3: ತಾವು ಹೇಳ್ತಾ ಇದ್ರಿ ತಮ್ಮ ಶಿಕ್ಷಣಕ್ಕೆ ಅಥವಾ ಶಿಕ್ಷಕರಾಗಿ ಪ್ರೇರಣೆ ಯಾರು ಅಂತ, ತಮ್ಮ ಅಜ್ಜ ಅಂತ ಹೇಳಿದ್ರಿ, ಸಕ್ಕರಪ್ಪ ಕಾಶಿನ ಕುಂಟಿ ಅಂತ. ಅವರು ಅಜ್ಜ ಅಂದ್ರೆ ನಿಮ್ಮ ತಾಯಿಯ ತಂದೆನಾ ಅಥವಾ
4: ತಂದೆಯ ತಂದೆ?
3: ಮತ್ತೆ ಸ್ವಲ್ಪ ನಿಮ್ಮ ತಂದೆ ಮತ್ತು ತಾಯಿ ಅವರ ಪರಿಚಯವನ್ನ ಮಾಡಿಕೊಳ್ಬಹುದಲ್ಲ, ಅವ್ರ ಹೆಸರು?
4: ನನ್ನ ತಾಯಿ ಮಹಾಂತಬಾಯಿ ಅಂತ ಹೇಳಿ, ಮುದ್ದೇಬಿಹಾಳ ತಾಲೂಕಿನ ಕಂದಗನೂರು ಗ್ರಾಮದಿಂದ ನನ್ನ

0: ನನ್ನ ತಾಯಿನ ತಗೊಂಬಂದ್ರು. ನನ್ನ ತಾಯಿಯ ತಂದೆ ಗೌಡ್ರು, ಜೊತೆಗೆ ಪಾರಿಜಾತ ನಾಟಕಗಳನ್ನ ಮಾಡ್ತಿದ್ರು ಅವಾಗೆಲ್ಲ ಅಂತ ಹಾಡ್ತಿದ್ರು, ಒಳ್ಳೆ ಹಾಡುಗಾರರು. ಅದನ್ನ ಹಾಡೋದನ್ನ ನನ್ನ ತಾಯಿ ಕೂಡ ಕಲ್ತಿದ್ರು. ಎಷ್ಟೋ ಹಾಡುಗಳನ್ನ ಅವಾಗವಾಗ ನಮ್ಗೆ ಅವರು ಕಲಿಸ್ತಿದ್ರು. ಬಾಲ್ಯದಲ್ಲಿ ಒಂದು ಈ ಒಂದು ವೈಚಾರಿಕತೆ, ಒಂದು ಕಲೆ, ಶಿಕ್ಷಣ ಮತ್ತು ಕೃಷಿ ಇವೆಲ್ಲವೂ ಒಟ್ಟಿಗೆ ಮನೆಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ತಾಯಿಯಿಂದ. ನಾನು ನನ್ನ ತಂದೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಕೂಲಿಗೆ ಸೇರಿಸ್ಲಿಲ್ಲ, ಇನ್ನು ಹುಡುಗಿ ದೊಡ್ಡವಳಾದ್ಲು ಕಳಿಸ್ಬಿಡು ಊರಿಗೆ ಅಂತ. ನನ್ನ ತಾಯಿಗೆ ಎರಡನೇ ಹೆರಿಗೆ ಆಯಿತು, ಮೂರನೇ ಹೆರಿಗೆ ಆಯಿತು. ಆವಾಗ ಮಗುನ ಎತ್ಕೊಳ್ಳೋಕೆ ಬೇಕು ಅಂತ ನನ್ನನ್ನು ಕರ್ಕೊಂಡು ಬಂದರು. ತಿರ್ಗಾ ಮತ್ತೆ ನನ್ನ ತಾಯಿ ಹತ್ರ ಅಗಸ್ಬಾಳ್ ಗ್ರಾಮಕ್ಕೆ ನಾನು ಬಂದೆ. ಸ್ಕೂಲ್ ಅಡ್ಮಿಷನ್ನೇ ಆಗಲಿಲ್ಲ. ಆಮೇಲೆ ಮಗುನ ಎತ್ಕೊಳ್ಳೋದು ಎರಡು ತಂಗಿ ಮತ್ತು ಒಂದು ತಮ್ಮ, ಜಯಶ್ರೀ ಅಂತ ತಂಗಿ, ಮಹಂತೇಶ್ ಅಂತ ಇನ್ನೊಬ್ಬ ತಮ್ಮ. ಅವ್ರನ್ನ ಆಡ್ಸೋದ್ರಲ್ಲೇ ನನ್ನ ದಿನ ಕಳೆದ್ಬಿಡ್ತು. ಸ್ಕೂಲ್ ಗೇಷನ್ ಯಾವುದು ಯಾರಿಗೂ ಯಾವುದು ಜ್ಞಾಪಕನೇ ಇಲ್ಲ. ಒಬ್ಬ ಶಿಕ್ಷಕರ ಮೊಮ್ಮಗಳು ನಾನು ಆಗಿದ್ರೂ ಶಾಲೆಗೆ ಹೋಗ್ಲೇ ಇಲ್ಲ. ಅದು ನನ್ನ ತಾಯಿಗೆ ದೊಡ್ಡ ಚಿಂತೆ, ಯಾಕಂದ್ರೆ ನನ್ನ ತಾಯಿ ಸ್ಕೂಲಲ್ಲಿ ಭಾರಿ ಹುಷಾರಾಗಿದ್ರು ಅಂತ ಕೇಳಿದ್ದೆ ನಾನು. ಅವಾಗಿನ ಕಾಲದಲ್ಲೆಲ್ಲ ಅವರು ಏಳನೇ ತರಗತಿ ಪಾಸ್ ಮಾಡಿದ್ರೇನೆ ಕೆಲಸ ಸಿಗೋದು, ಕಳಿಸ್ಲೇ ಇಲ್ಲ ಅವರಿಗೆ ಸ್ಕೂಲಿಗೆಲ್ಲ. ಒಬ್ಬ ಗೌಡನ ಮಗಳು ಕೆಲಸ ಮಾಡ್ತಾಳಂದ್ರೆ ಅವಮಾನ ಅನ್ಕೊಂಡ್ರು ಅವರೆಲ್ಲ. ಹಂಗಾಗಿ ಅದು ನನ್ನ ತಾಯಿಗೊಂದು ಬಹುದೊಡ್ಡ ಕೊರಗಿತ್ತು. ಅಷ್ಟು ಬೇಗ ನಾನು ಮದುವೆ ಮಾಡಿಬಿಟ್ರು, ನನ್ನ ಮಕ್ಕಳಾದ್ರೂ ಕಲೀಲಿ ಅಂತ. ಇವಳು ಇಲ್ಲೇ ಮಕ್ಕಳನ್ನ ಆಡಿಸ್ಕೊಂಡು ಮತ್ತೆ ಎದುರು ನಿಂತು ಮಾತಾಡೋಷ್ಟು ಧೈರ್ಯನೂ ಅವ್ರಿಗೆ ಇರಲಿಲ್ಲ ಅವಾಗ. ಹಂಗಾಗಿ ಈ ಮಕ್ಕಳನ್ನ ಆಡಿಸೋದ್ರಲ್ಲೇ ಈಕೆ ದಿನ ಕಳೆದು ಹೋದ್ರೆ ಓದಂಗಿಲ್ಲ ಈಕೆ ಅಂತ ನನ್ನನ್ನು ತನ್ನ ಅಕ್ಕನ ಮಗ ಪ್ರಭು ಅಂತ ಹೇಳಿ ಕರೆಸ್ಕೊಂಡು ನಮ್ಮ ಇಬ್ಬರನ್ನು ನಾನು ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ತೋಟದಿಂದ, ಅವಾಗ ಬಸ್ಸು ಇರಲಿಲ್ಲ, ಸಾಯಂಕಾಲ 2-3 ಗಂಟೆ ಆಗಿತ್ತೇನೋ ಅಷ್ಟೊತ್ತಿಗೆ, 3 ಗಂಟೆ ಕರ್ಕೊಂಡು ಬಂದು ನಮಗೆಲ್ಲ ರಂಭಿಸಿ, ನಾನು ನನ್ನ ತಾಯಿ ಬಿಟ್ಟು ಹೋಗೋಕೆ ನಾನು ರೆಡಿ ಇಲ್ಲ, ಹಂಗೂ ಹಿಂಗೂ ರಂಭಿಸಿ ನನಗೆ ಸಮಾಧಾನ ಮಾಡಿ ಏನೇನೋ ಕೊಟ್ಟರು, ಪೇಪರ್ಮೆಂಟ್ ಎಲ್ಲ ಕೊಟ್ಟು ಮಲ್ಲಿಗೆ ಹೂವಿನ. ನನಗೆ ಅವತ್ತಿಂದ ಒಂದೊಂದು ದಿನಾನು ನನಗೆ ನೆನಪಿದೆ, ಕ್ಷಣನೂ ನೆನಪಿದೆ ಸರ್. ಆ ಮಲ್ಲಿಗೆ ಹೂ ಸಿಕ್ತಿತ್ತು, ಅದನ್ನೆಲ್ಲ ತಗೊಂಡು ಕಟ್ಟಿ ಒಂದು ಜಡೆಗೆಲ್ಲ ಹಾಕಿದ್ರು ನನಗೆ ಸಮಾಧಾನ ಮಾಡೋಕ್ಕೆ. ಒಂದಿಷ್ಟೇನೋ ಬೆಲ್ಲ ಮತ್ತು ಪುಟಾಣಿ ಎಲ್ಲ ಕೊಟ್ಟರು. ಆಮೇಲೆ ನೋಡು ಕಲಿಬೇಕು, ಹಂಗೆಲ್ಲ ಮಾಡಬಾರ್ದು, ನನ್ನ ಬಿಟ್ಟು ಹೋಗ್ಬೇಕು ನೀನು, ಇಲ್ಲಾಂದ್ರೆ ನಿನ್ಗೆ ಕಲಿಸೋದಿಲ್ಲ, ನೀನು ಹಂಗೆ ಉಳಿದ್ಬಿಡ್ತಿ, ಹೊಲಗೆಲ್ಲ ಕೆಲಸ ನೋಡು, ಅವರೆಲ್ಲ ಹಿಂಗೆ ಕೆಲಸ ಮಾಡ್ತಾರೆ, ಹಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಿದ್ರು. ಜೊತೆಗೆ ಅವ್ರ ಕಣ್ಣಲ್ಲೂ ನೀರಿತ್ತು. ಆಮೇಲೆ ಅವ್ರ ಅಸಹಾಯಕತೆ ಒಂದು ಎಲ್ಲೋ ಒಂದ್ ಕಡೆ ನನ್ಗೆ ಅರ್ಥ ಆಯಿತು. ಅದು ಆಕೆನ ಸಮಾಧಾನಕ್ಕೋಸ್ಕರ ನಾನು ಅವತ್ತು ಬರೇ, ನಾವು ತೋಟ ದಾಟಿದ್ವೇನೋ, ಮಳೆ ಜೋರಾಗಿ ಮಳೆ ಬಂತು, ಅಲ್ಲಿ ನನ್ನ ತಾಯಿ ಕಣ್ಣಲ್ಲೂ ಅಷ್ಟೇ ಮಳೆ, ಇಲ್ಲಿ ಪ್ರಕೃತಿನೇ ಆಕಿನ ಪ್ರತಿರೂಪ ಅನಿಸ್ತು ನನ್ಗೆ. ಆಮೇಲೆ ನನ್ನನ್ನು ಕಳಿಸಿದ್ರು, ಆಮೇಲೆ ಇಷ್ಟೆಲ್ಲ ಆಯಿತು, ಎಲ್ಲಿ ಮಕ್ಕಳು ಎಲ್ಲಿ ಹೋದ್ವು ಅಂತ ಭಯ ಆಗಿ ಇಡೀ ರಾತ್ರಿ ಆ ತಾಯಿ ಹತ್ರು ಅಂತ ಆಮೇಲೆ ಹೇಳಿದ್ರು. ಆಮೇಲೆ ಅಜ್ಜನ ಮನೆಗೆ ಬಂದೆ, ಅಲ್ಲೇ ಅಡ್ಮಿಷನ್ ಆಯಿತು 2ನೇ ತರಗತಿ. ಆಮೇಲೆ 3ನೇ ತರಗತಿಗೆ ತಿರ್ಗಾ ನಮ್ಮ ಅಪ್ಪ ಮಲಗಾಣ ಕರ್ಕೊಂಡು ಬಂದರು. 7ನೇ ತರಗತಿವರೆಗೂ ನಾನು ಅಲ್ಲೇ ಓದ್ದೆ. ಹಂಗಾಗಿ ನಾನು ನನ್ನ ಮೊದಲನೇ ಕವನ ಸಂಕಲನ ತಾಯಿ ಅಂತಾನೆ ಬರೆದಿರೋದು ಸರ್.
1: ಸಾಕಷ್ಟು ತಾವು ಕವನ ಸಂಕಲನಗಳನ್ನ ಬರೆದಿದ್ದೀರಿ ಅಂದಾಯ್ತು. ಒಟ್ಟಾರೆ ಹೆಚ್ಚು ಕಡಿಮೆ ತಾವು ಎಷ್ಟು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದೀರಿ ಈಗ ಏನಾದರೂ ಮಾಹಿತಿ ಕೊಡು?
0: 2 ಪ್ರೌಢ ಕವನ ಸಂಕಲನಗಳು ಸರ್, ತಾಯಿ ಅಂತ ಕವನ ಸಂಕಲನ,
1: ಅದು ಮೊದಲ ಕವನ ಸಂಕಲನ,
0: ಮೊದಲನೇ ಕವನ ಸಂಕಲನ. 2ನೇದು ನನ್ನೊಳಗಿನ ನಾನು ಅಂತ ಹೇಳಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಶಿಕ್ಷಕಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಪ್ರಾಧಾನ್ಯತೆ ಎಷ್ಟು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿ ಒಂದು ಆಸಕ್ತಿಯನ್ನು ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರೌಢ ಸಾಹಿತ್ಯ, ಇದನ್ನ ಓದೋರು ಇವತ್ತಿಗೆ ಎಷ್ಟು ಜನ ಇದಾರೋ ಅದನ್ನು ಬರೆಯೋರಂತೂ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ನಾನು ಮಾಡೋ ಕೆಲಸಕ್ಕಿಂತ ಈ ಮಕ್ಕಳ ಮಧ್ಯೆ ಮಾಡೋದು ದೊಡ್ಡ ಕೆಲಸ ಅಂತ ನನಗೆ
1: ಅನಿಸ್ತದೆ.
0: ಆ ಮಕ್ಕಳನ್ನ ಓದೋ ನಿಟ್ಟಿನಲ್ಲಿ ನಾವು ಇವತ್ತು ಕರ್ಕೊಂಡು ಹೋಗಾಗೈತಿ, ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಉಂಟು ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ನಾನು ಚಿನ್ನುಲಿ ಅನ್ನುವಂತ ಒಂದು ಕವನ ಸಂಕಲನವನ್ನ ಹೊರಗೆ ತಂದೆ. ಮತ್ತೆ ಅದೇ ನನ್ನ ಶಾಲೆ ಮಕ್ಕಳಿಂದಾನೆ ಆ ಕವನಗಳನ್ನ ಹಾಡಿಸಿ ಒಂದು CD ತಯಾರು ಮಾಡಿದೆ. ಆ ಮಕ್ಕಳು ಹಾಡ್ತಾ ಹಾಡ್ತಾ ಆ ಭಾಷೆ ಮೇಲೆ ಒಂದು ಪ್ರೀತಿ ಹುಟ್ಟಲಿ ಅನ್ನೋ ಕಾರಣಕ್ಕಾಗಿ 3 ಈಗ ಸದ್ಯ ಒಂದು ಕಥನ ಕವನ ಅಂತ ಬರಿತಾ ಇದ್ದೇನೆ ಮಕ್ಕಳಿಗಾಗಿ. ಆಮೇಲೆ ಲಲಿತ ಪ್ರಬಂಧ ಇನ್ನು ಮುದ್ರಣ ಹಂತದಲ್ಲಿ ಇದ್ದಾವೆ ಸರ್, ಅವು ಇನ್ನೂ ಪ್ರಕಟ ಆಗಿಲ್ಲ. ಒಂದೆರಡು ತಿಂಗಳಲ್ಲಿ ಸಾಧ್ಯ ಆದ ಮಟ್ಟಿಗೆ ಅದನ್ನು ಪ್ರಕಟ ಮಾಡಬೇಕು ಅಂತ ಕಾಯ್ತಿದ್ದೀನಿ.
1: ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಕೆಲವೊಂದು ನಾಟಕಗಳನ್ನು ಕೂಡ ನಾನು ಬರೆದಿದ್ದೀನಿ ಅಂತ ಹೇಳಿದ್ರಿ. ಆ ನಾಟಕಗಳು ಯಾವುವು, ಎಷ್ಟು ಪ್ರಕಟವಾಗಿದ್ದಾವೆ, ನಾಟಕಗಳ ಹೆಸರನ್ನ ಏನಾದರೂ ಹೇಳ್ಬೋದಾ, ಅಥವಾ ಯಾವ ಒಂದು ವ್ಯಕ್ತಿಯನ್ನ ಕುರಿತು ಏನಾದರೂ ಮಾಡಿರೋದು ಏನಾದರೂ?
0: ಸರ್, ನಾಟಕಗಳನ್ನು ನಾನು ಸಾಕಷ್ಟು ನಾಟಕಗಳನ್ನು ನಾನು ಬರೆದೀನಿ ಮತ್ತೆ ಆಡಿಸೀನಿ ಮಕ್ಕಳಿಂದ, ಆದ್ರೆ ಯಾವ ಪ್ರಕಟ ಮಾಡಿಲ್ಲ. ಈಚೆಗೆ ಬಹಳಷ್ಟು ಜನ ನನಗೆ ಸಲಹೆ ಕೊಡ್ತಾ ಇದ್ರು, ಅದು ಎಲ್ಲ ನಾಟಕಗಳನ್ನ ಸಣ್ಣ ಮಕ್ಕಳಿಗಾಗಿ ಬರೆದಿರುವಂತ ನಾಟಕಗಳು, ಪ್ರೌಢ ನಾಟಕಗಳು ಎಲ್ಲ ಸೇರಿಸಿ ಒಂದೇ ನಾಟಕದಲ್ಲಿನೂ ತರಬಹುದು, ಒಂದೇ ಪುಸ್ತಕ ಆದ್ರೂ ಮಾಡ್ಬೋದು, ವಿವಿಧ ನಾಟಕಗಳನ್ನಾದ್ರೂ ಮಾಡ್ಬೋದು, ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ದವರಿಗೆ ಶ್ರದ್ಧಾಂಜಲಿ ಅನ್ನೋಂತ ಒಂದು ನಾಟಕ ಬರೆದಿದ್ದೆ. ಆಮೇಲೆ ಇತ್ತೀಚೆಗೆ ಬಹಳಷ್ಟು ಜನ ಮೆಚ್ಕೊಂಡಿರೋ ನಾಟಕ ಅಂದ್ರೆ

0: ಹಾಡುವ ಹುಡುಗ ನಡೆದಾಡುವ ದೇವರಾದದ್ದು ಅಂತ ಸಿದ್ದೇಶ್ವರ ಸ್ವಾಮೀಜಿಯ ವೈಯಕ್ತಿಕ ಜೀವನವನ್ನ ಕುರಿತು ನಾನು ಅಲ್ಲಿ ಹೋಗಿದ್ದೆ ಸರ್. ಬಿಜ್ಜರ್ಗಿಗೆ ಹೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ತಂಗಿಯನ್ನ ಭೇಟಿಯಾಗಿ ಅವರ ವೈಯಕ್ತಿಕ ಜೀವನದ ಅವರ ಬಾಲ್ಯದ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಬಂದು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಮಹಿಳಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಲಾಕ್ಡೌನ್ದಲ್ಲಿ ತಾಲೂಕಾ ಸಮ್ಮೇಳನ ಆಯಿತು. ಆವಾಗ ಸ್ಮರಣ ಸಂಚಿಕೆಗಾಗಿ ಆ ಒಂದು ಲೇಖನವನ್ನ ಸಿದ್ಧ ಮಾಡಿದೆ. ನಾನೇ ಅವ್ರ ಕುರಿತು ಒಂದು ನಾಟಕವನ್ನ ಮಾಡೋಣ ಅಂತ ಹೇಳಿ ಬರೆದು ಅದನ್ನ ನನ್ನ ಶಾಲೆ ವಿದ್ಯಾರ್ಥಿಗಳಿಂದನೇ ಮಾಡಿಸಿದೆ. ಬಹಳ ಜನ ಮೆಚ್ಕೊಂಡು ನನ್ಗೆ ಸುಮಾರು ಒಂದು 8 ದಿನದವರೆಗೂ ಫೋನ್ ಮಾಡಿ ನೀವು ಮಾಡಿಸಿದ ನಾಟಕ ಇವತ್ತಿಗೂ ಬಹಳಷ್ಟು ಜನ ಇಸ್ಕೊಂಡ್ರು ಜಮಖಂಡಿಯಲ್ಲಿ ಅಂತ ಹೇಳಿ ನನ್ನ ಸ್ನೇಹಿತೆ ಅವರು ಇಸ್ಕೊಂಡು ಅವ್ರ ಸ್ಕೂಲಲ್ಲೂ ಅದನ್ನ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಿನ್ನೆ ಅಷ್ಟೇ ಒಬ್ರು ಅದ ರೆಕಾರ್ಡಿಂಗ್ ಕಳಿಸ್ರಿ ನಮ್ಮ ಕಾಲೇಜಲ್ಲಿ ಮಾಡಿಸ್ತೀವಿ ಅಂತ ಇಸ್ಕೊಂಡಿದ್ದಾರೆ. ಬಹಳ ಜನ ಪ್ರಿಯ ಪಡೆದಂತಹ ಅದು ನಾಟಕ.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ ನನ್ನ ಅನಿಸಿದ್ದು ಏನಪ್ಪಾ ಅಂತಂದ್ರೆ, ಎರಡು ನಾಟಕಗಳನ್ನ ತಾವು ಬರೆದಿದ್ದೀರಿ, ಇಷ್ಟೆಲ್ಲ ಬರೆದು ಸಾಕಷ್ಟು ಪುಸ್ತಕಗಳನ್ನ ಕವನ ಸಂಕಲನಗಳನ್ನ ತಾವು ಬಿಡುಗಡೆ ಮಾಡಿರಿ ಅಂದ್ರೆ, ತಮ್ಮನ್ನ ಹುಡುಕಿಕೊಂಡು ಯಾವುದಾದ್ರೂ ಪ್ರಶಸ್ತಿಗಳು ಗೌರವಗಳು ಏನಾದರೂ ಬಂದಿರ್ಬೇಕಲ್ಲ?
0: ಸಾಹಿತ್ಯ ಕ್ಷೇತ್ರದಲ್ಲಿ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸರ್. ಸಿರಿಗನ್ನಡ ವೇದಿಕೆ ಬೆಳಗಾವಿದವರು ಕಾವ್ಯಶ್ರೀ ಅನ್ನೋಂತ ಒಂದು ಪ್ರಶಸ್ತಿಯನ್ನ ಕೊಟ್ಟರು. ಕಟ್ಟುಪಾಡು ಅಂತ ಒಂದು ಕವನ ಬಿದ್ದೆ ನಾನು.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ 2023-24 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ
0: ಸಾಹಿತ್ಯ
1: ಕ್ಷೇತ್ರಕ್ಕೆ. ಈಗ ಸಿರಿಗನ್ನಡ ತಾರಾ ಬಳಗದಿಂದ ಅವರು ಒಂದು ಏನೋ
0: ಶಿಕ್ಷಕ ರತ್ನ ಪ್ರಶಸ್ತಿ ಅಂತ,
1: ಯಾವ ಊರು ಅಥವಾ ಯಾವ ಜಿಲ್ಲೆಯವರು ಕೊಟ್ಟಿದ್ದಾರೆ?
0: ಚಿತ್ರದುರ್ಗದವರು ನಡೆಸ್ತಾರೆ ಸರ್ ಅದನ್ನ.
1: ಚಿತ್ರದುರ್ಗ ಜಿಲ್ಲೆಯಿಂದ
0: ಸರ್ ಅದನ್ನ. ಬಹಳಷ್ಟು ಮಕ್ಕಳಿಂದ ನಾನು ಪರೀಕ್ಷೆಯನ್ನ ಕಟ್ಟಿಸಿರೋದ್ರಿಂದ ಶಿಕ್ಷಕ ರತ್ನ ಅನ್ನೋ ಪ್ರಶಸ್ತಿಯನ್ನ ಅವ್ರು ಕೊಟ್ಟರು.
1: ಮತ್ತೆ 2010 ಒಂದು ತಮಗೆ ಪ್ರಶಸ್ತಿ ಸಿಕ್ತು ಅಂತ ಕೇಳಿದೆ, ಅದು ಯಾವುದು?
0: ಅದು ಕಾವ್ಯಶ್ರೀ ಸರ್.
1: ಕಾವ್ಯಶ್ರೀ ಪ್ರಶಸ್ತಿ ಅದು ಯಾವ ಜಿಲ್ಲೆಯವರು ತಮಗೆ?
0: ಬೆಳಗಾವ್ ಜಿಲ್ಲೆಯವರು ಸರ್. ಬೆಳಗಾವ್ ಜಿಲ್ಲೆ ಸಿರಿಗನ್ನಡ ವೇದಿಕೆ ಅಂತ ಹೇಳಿ.
1: ಇಷ್ಟೆಲ್ಲ ನೀವು ಜ್ಞಾನವನ್ನ ಪಡೆದುಕೊಂಡಿದ್ದೀರಿ, ಯಾಕಂದ್ರೆ ಇಷ್ಟೊಂದೆಲ್ಲ ಪಡೆದುಕೊಳ್ಬೇಕು ಅಂತಂದ್ರೆ ಈಗ ತಮ್ಮ ತಾಯಿಯವರು ಪಟ್ಟಂತ ಅಥವಾ ತಾವು ಒಂದು ಶಿಕ್ಷಕರಾಗಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅಂದ್ರೆ, ಇದಕ್ಕೆ ಏನಾದ್ರೂ ಹಿಂದ್ಗಡೆ ತಮ್ಮ ತಾಯಿಯವರ ಪ್ರಯತ್ನ ಹೇಗಿತ್ತು ಅನ್ನೋದು ಒಂದು ನಿಮಿಷದಲ್ಲಿ ಹೇಳ್ಬೋದಾ?
0: ನನ್ನ ತಾಯಿ ಬಹಳ ಮುಗ್ಧೆ ಭೂಮಿ ಏನ್ ಅಂತ ಹೇಳ್ಬೋದು. ನಾನು ಇನ್ನೊಂದು ಕವನದಲ್ಲಿ ಬರದೆ ನನ್ನೊಳಗಿನ ನಾನು ಅಂತ, ಅಪ್ಪ ತೋರಿಸಿದ ಹುಡುಗನನ್ನೇ ನಾನು ಮದ್ವೆ ಆಗುವಂದ, ನಿನಗಿಷ್ಟನಾ ಅಂತ ಕೇಳ್ದೆ, ನತ್ರಕ್ಕೆ ಅವನ ಕಾಯಿಲೆ ಇಲ್ಲ, ಮದ್ವೆ ತಯಾರಿ ಮಾಡ್ದ. ಆನಂತರ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಿದ್ರು. ನಾನು ಬೇಡ ಅಂತ ಮನ್ಸಿದ್ರು ಧ್ವನಿ ಎತ್ತಲೇ ಇಲ್ಲ, ನಾನು ಸುಮ್ಮನೆ ಇದ್ದೆ. ನಂತರ ಮಕ್ಕಳು ವಿದೇಶಕ್ಕೆ ಹೋದ್ರು, ನನಗ್ ಬೇಡ ಅನ್ಸ್ತಿತ್ತು ನನ್ನ ದೇಶದಲ್ಲೇ ಮಕ್ಕಳಿರ್ಲಿ ಅಂತ. ಆವಾಗ್ಲೂ ನಾನು ಮಾತಾಡ್ಲೇ ಇಲ್ಲ, ನನ್ನೊಳಗೆ ನಾನು ತಣ್ಣಗೆ ಕುಳಿತಿರೋವಂಥದ್ದು. ನನ್ನ ತಾಯಿ ಪ್ರತಿ ಒಂದು ಹಂತದಾಗೂ ಆಕೆ ಯಾವತ್ತೂ ಧ್ವನಿ ಎತ್ತುವಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ. ಅದನ್ನೇ ಬಹುದೊಡ್ಡ ಪಾಠ ನಮ್ಗೆ. ನಾವು ಎಷ್ಟೋ ಸಾರಿ ಅಂತಿದ್ವಿ, ನಾವು ಯಾಕೆ ನೀನು ಮಾತಾಡಂಗಿಲ್ಲ, ಅದು ಅವ್ರು ಉಳಿಸ್ಕೊಂಡು ಬಂದಿರಲೇ ಇಲ್ಲ. ಅದು ಆಕೆನೆ ನನ್ನೊಳಗೊಂದು ಹುಟ್ಟು ಹಾಕಿದ್ಲು. ನನ್ನೊಳಗೆ ನಾನು ಮಾತಾಡುವಾಗಲೆಲ್ಲ ಆಕೆಯ ಪ್ರತಿಭಟನೆ ಆಕೆಯ ಭಾವನೆಗಳೇ ಹೊರಗೆ ಬರ್ತಾವಂತ ಎಷ್ಟೋ ಸಾರಿ ನನಗನ್ಸ್ತಿತ್ತು. ನಾವು ಸಣ್ಣವ್ರು ಇರುವಾಗಲೆಲ್ಲ ಕಲಿಸುವಂಥ ಹಾಡುಗಳು, ನಾನು ಮಕ್ಕಳಿಗೆ ಕಲಿಸೋವಾಗಲೆಲ್ಲ ಅವರು ಎಲ್ಲೋ ಅವ್ರ ಧ್ವನಿ ನನ್ನೊಳಗೆ ಕೇಳ್ತಾ ಇರ್ತದೆ ನನಗೆ.
1: ಒಬ್ಬ ಮಹಿಳಾ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ತಮಗೆ ಮೊದಲನೇ ಸ್ಫೂರ್ತಿ ತಾಯಿ ಅಂತ ಹೇಳಿದ್ರಿ. ಈಗ ನನ್ನ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳು ಅಥವಾ ಮಹಿಳೆಗೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ತಾವು ಈ ಒಂದು ನನ್ನೊಳಗೆ ನಾನು ಅಂತ ಬರೆದ್ರಿ, ಅದರಲ್ಲಿ ಏನಾದರೂ ಒಂದು ಎರಡು ಸ್ಟಾಂಜ ಅಥವಾ ಒಂದು ನುಡಿಯನ್ನು ಏನಾದರೂ ಹೇಳ್ಬೋದಾ ಆ ಕವನ ಇದರಲ್ಲಿ? ಅಂದ್ರೆ ಮಹಿಳೆಯರ ಕುರಿತು ಇರೋದ್ರಿಂದ
0: ಹೇಳ್ಬೋದು ಸರ್. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಹೇಳಿದಂತೆ ಮದುವೆಯಾಗಲು ಒಪ್ಪಿಕೊಂಡ ಬಂದ ಮೇಲೆ ಅಪ್ಪ ಕೇಳಿದ, ಈ ಮದುವೆ ನಿನಗೆ ಇಷ್ಟ ಅಲ್ಲವೇ? ನಾನು ಕೇವಲ ತಲೆಯಾಡಿಸಿದೆ, ಮಾತಾಡಲಿಲ್ಲ. ನನ್ನೊಳಗಿನ ನಾನು ಹಬ್ಬಕ್ಕೆಂದು ತವರಿಗೆ ಬಂದಾಗ ತಲೆ ನೇವರಿಸಿ, ತಾಯಿ ಸುಖವಾಗಿದ್ದೀಯಲ್ಲ ಕಂದ ಎಂದಾಗ ಕೇವಲ ತಲೆಯಾಡಿಸಿದೆ, ಮಾತನಾಡಲಿಲ್ಲ. ನನ್ನೊಳಗಿನ ನಾನು ಅತ್ತಿಗೆ ನಾದಿನಿ ಅತ್ತೆ ಮಾವರ ತುಂಬಿದ ಆ ಮನೆಯಲ್ಲಿ ಕಣ್ಣಿಗೆ ಎಣ್ಣೆ ಸುಣ್ಣಗಳ ದರ್ಶನವಾದಾಗಲೂ ನಾನು ಮಾತನಾಡಲಿಲ್ಲ. ಮಕ್ಕಳನ್ನು ಹೊಸ ಶಾಲೆಗೆ ಸೇರಿಸಿ ನನ್ನನ್ನು ನೌಕರಿಗೆ ಕಳಿಸಿ ಬಂದ ಸಂಬಳ ಗಬಕಾಯಿಸಿ ನನ್ನನ್ನು ಖಾಲಿ ಕೈಯಲ್ಲಿ ನಿಲ್ಲಿಸಿದಾಗ ನಾನು ಮಾತನಾಡಲಿಲ್ಲ. ಹೋದರೆ ಹೋಗಲಿ ಸಂಬಳ, ನಾಳೆ ಮಕ್ಕಳಿಗೆ ಇರುತ್ತದಲ್ಲವೇ? ನಾನು ಸುಮ್ಮನಾದೆ. ಮಕ್ಕಳಿಗೆ ಮದುವೆಯಾಗಿ ಅವರು ದೂರ ದೇಶದಲ್ಲಿ ಮನೆ ಮಾಡಿ ನೀನು ಸುಖವಾಗಿರಮ್ಮ, ನಾವು ಬರುತ್ತೇವೆಂದು ಅಂಟಿಕೊಂಡಿದ್ದ ಸೆರಗಿನ ನಂಟು ಸರಿಸಿ ಹೊರಟು ಹೋದಾಗ ತುಂಬಿದ ಕಂಗಳಲ್ಲಿ ಮಸುಕಾಗಿ ಅವರ ನೋಟ ಮರೆಯಾದಾಗ ಆಂತರ್ಯದಲ್ಲಿ ಆರ್ತನಾದ ಹೊರಟು ಬಾಯಿ ತೆರೆದೆ, ಮಾತನಾಡಲು ನೋಡಿದೆ. ನಾಲಿಗೆ ಚಾಲನೆ ಇಲ್ಲದೆ ನೆಲಕ್ಕಂಟಿಂಡಿತ್ತು. ಆಗಲೂ ಮಾತನಾಡಲೇ ಇಲ್ಲ. ಪಾಚಿಗಟ್ಟಿದ ಹಚ್ಚ ಹಸುರಿನ ಕೆಳಗೆ ತಿಳಿಗಂಗೆ ಹೊರಚಿಮ್ಮದೆ ಮೇಲಿನ ಹಸುರಿಗೆ ಕಂಗೆಟ್ಟಾಗ ಆಂತರ್ಯದಲ್ಲಿ ಅದು ಇದ್ದರೆಷ್ಟು, ಇರದಿದ್ದರೆಷ್ಟು. ಇದು ನನ್ನ ತಾಯಿಯನ್ನ ನೋಡಿ ನನ್ಗನ್ಸ್ತು. ಆಂತರ್ಯದಲ್ಲಿ ಆಕೆಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿದ್ವು. ಪ್ರತಿಭಟನೆ ಮಾಡ್ಬೇಕನ್ನುವಂತ ಮನಸ್ಸಿತ್ತು, ಛಲ ಇತ್ತು, ಅವನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ ಅವಳು ಒಂದು ಮೌನ ಹೋರಾಟ ನಡೀತಾ ಇತ್ತು ಮನೆಯಲ್ಲಿ. ಅದನ್ನ ನೋಡ್ಕೊಂಡಾಗ ಆಕೆಯ ಭಾವನೆಗಳು ನನ್ನ ಮುಖಾಂತರ ಎಷ್ಟೋ ಸಾರಿ ಹೊರಗೆ ಬಂದು.
1: ಅಂದ್ರೆ ತಾವು ಹೇಳೋ ಪ್ರಕಾರ ನಿಮ್ಮ ತಾಯಿಯ ಭಾವನೆಗಳು ಈ ನಿಮ್ಮ ಒಂದು ನನ್ನೊಳಗಿನ ನಾನು ಎನ್ನುವಂತದ್ದು ಕವನ ಸಂಕಲನದ ಮುಖಾಂತರ ವ್ಯಕ್ತಪಡಿಸಿದ
0: ಆಕೆಯ ವ್ಯಕ್ತಿತ್ವನೇ ನನ್ಗೆ ಅದು ಚಿತ್ರಣ ಅದರಲ್ಲಿ ಬಂದಿರೋದು.
1: ಯಾಕಂದ್ರೆ ಮೊದಲಿನಿಂದನು ಹಿರಿಯರು ಹೇಳೋ ಪ್ರಕಾರ ಹೆಣ್ಣು ಹೇಗಪ್ಪ ಅಂದ್ರೆ ಕೇವಲ ಭಾವನೆಗಳನ್ನು ಮಾತ್ರ ವ್ಯಕ್ತಪಡಿಸ್ತಾರೆ. ಆ ಭಾವನೆಗಳನ್ನು ಅಥವಾ ಒಂದು ಮುಖ ಲಕ್ಷಣವನ್ನು ನೋಡಿ ನಾವು ಪುರುಷರಾದವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಯಾಕಂದರೆ ಮೊದಲನೇ ಒಂದು ತಾವು ಹೇಳೋ ಪ್ರಕಾರ, ಯಾಕಂದರೆ ತಾವು ಬೆಳೆದಿದ್ದು ಗ್ರಾಮೀಣ ವಿಭಾಗದಲ್ಲಿ. ಗ್ರಾಮೀಣ ವಿಭಾಗದಲ್ಲಿ ಸಂಸ್ಕಾರ, ಒಂದು ಸಂಪ್ರದಾಯ, ಒಂದು ಗೌಡರ ಮನೆಯ ಸಂಪ್ರದಾಯ ಅಂತ ಗ್ರಾಮೀಣ ವಿಭಾಗದಲ್ಲಿ ಇಂದಿಗೂ ಕೂಡ ಇದೆ. ಅದನ್ನೆಲ್ಲ ನಾವು ವಿಚಾರ ಮಾಡಿ ನೋಡಿದಾಗ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕಡಿಮೆ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲವನ್ನ ಮೆಟ್ಟಿ ನಿಂತಿದ್ದೀರಿ, ತಾವು ಒಬ್ಬ ಶಿಕ್ಷಕಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಇಂದಿನ ಯುವತಿಯರಿಗೆ ಅಥವಾ ಇಂದಿನ ತಮ್ಮ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ವಿದೇಶದಲ್ಲಿ ವೃತ್ತಿ ಮಾಡೋ ಒಳ್ಳೆಯದ, ವಿದೇಶದಲ್ಲಿ ವೃತ್ತಿ ಮಾಡೋದೇ ಒಳ್ಳೆಯದಾದರೆ ಹೆತ್ತ ತಂದೆ ತಾಯಿಯನ್ನ ನೋಡುವವರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ತಮ್ಮ ಅಭಿಪ್ರಾಯ?
0: ನಾನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ್ರೂ ಸಹಿತ ಆ ಗ್ರಾಮೀಣ ಪ್ರದೇಶದ ಒಂದು ಬದುಕು, ಆ ಬದುಕುವ ರೀತಿ, ಅಲ್ಲಿಯ ವಿಚಾರಗಳು, ಅಲ್ಲಿಯ ಮಹಿಳೆಯರ ಒಂದು ಪ್ರತಿಭಟನೆ, ಮೌನ ಹೋರಾಟ, ಅದನ್ನೆಲ್ಲ ನೋಡಿದಾಗ ಈ ನಗರದ ಮಹಿಳೆಯರೇ ಅವ್ರಿಗಿಂತ ಕೆಳಮಟ್ಟದಲ್ಲಿ ಅಂತ ನನಗೆ ಅನಿಸ್ತದೆ ಸರ್. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನ ಏನಿದ್ದಾರಲ್ಲ, ಅತ್ಯಂತ ವೈಚಾರಿಕ ಪ್ರಜ್ಞೆಯುಳ್ಳವರು. ಮತ್ತು ಇವತ್ತು ಏನು ಹೆಣ್ಣು ಭ್ರೂಣ ಹತ್ಯೆ ಇದನ್ನೆಲ್ಲ ನಾವು ಮಾತಾಡ್ತೀವಿ, ಈ ಹೆಣ್ಣು ಭ್ರೂಣ ಹತ್ಯೆ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮೇಲೆ ನಾವು ನೋಡಿದಾಗ ನಗರ ಪ್ರದೇಶದಲ್ಲಿ ಇರುವಂತಹ ಒಂದು ಈ ಭ್ರೂಣ ಹತ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಅಂಕಿ ಸಂಖ್ಯೆ ಪ್ರಕಾರ ಕಡಿಮೆ ಇದೆ. ನಾವು ಎಷ್ಟು ಸರಿ ನಾವು ಕೆಲವು ಹಾಡುಗಳನ್ನ ಕೇಳ್ತೀವಿ, ಹೆಣ್ಣು ಮಕ್ಕಳು ನಮಗೆ ಪ್ರಿಯದ ಫಲ ತಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳ ಕೊಡು ಶಿವನೇ. ಅಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ್ರು ನನ್ಗೇನು ಬೇಸರ ಇಲ್ಲ, ಬೇರೆಯವ್ರ ಮಕ್ಕಳು ನನ್ನ ಮಕ್ಕಳನ್ನ ಹುಡುಕೊಂಡ ಮನೆಗೆ ಬರ್ತಾರ ಅಂತ ಹೆಣ್ಣು ಮಕ್ಕಳನ್ನ ಕೊಡು ಅಂತ ಇಲ್ಲಿ ಗ್ರಾಮೀಣದ ಒಬ್ಬ ಮಹಿಳೆ ಹೇಳ್ತಾಳಂದ್ರ, ಇಲ್ಲಿ ನಾವು ಇವತ್ತು ಭ್ರೂಣ ಹತ್ಯೆ ಆಕಿಗೇನ್ ಪಾಠ ಹೇಳಕ್ ನಾವು ಸಾಧ್ಯ? ನಂಗೆ ಎಷ್ಟು ಸಾರಿ ಹಂಗ ಅನಿಸ್ತದ. ಆಮೇಲೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆ, ಎಳ್ಳು ಜೀರಿಗೆ ಬೆಳೆಯೋಳೆ ಭೂಮಿ ತಾಯಿ, ಎದ್ದೊಂದುಗಳಿಗೆ ನೆನದೇನ ಭೂಮಿ ತಾಯಿ ಅಂತ ಭೂಮಿಯನ್ನ ಹೇಳುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟವರು ನಮ್ಗೆ ಜನಪದರು. ಅವರು ಹೆಣ್ಣನ್ನ ಅಷ್ಟೊಂದು ಗೌರವಿಸ್ತಾ ಇರುವಾಗ ಇನ್ನೊಂದು ನಾನು ಒಂದು ಆ ಪ್ರದೇಶದಲ್ಲಿದ್ರು ನಾನು ಮೂಲತಃ ಒಂದಿಷ್ಟು ಗಮನಿಸುವಂತ ಒಂದು ಭಾವನೆ ಇತ್ತು ನನ್ಗೆ. ಅಲ್ಲಿ ಬರುವಂತಹ ಗಾದೆ ಮಾತುಗಳಾಗಿರ್ಬೋದು, ನುಡಿಗಟ್ಟುಗಳು, ಅವರು ಹಾಡ್ತಾ ಇರುವಂತಹ ಹಾಡುಗಳು, ಅವುಗಳು ಬಹಳಷ್ಟು ನಾನು ಆಕರ್ಷಿತಗೊಳ್ತಿದ್ದೆ. ಈ ಸಾಹಿತ್ಯ ಕೂಡ ನನ್ಗೆ ಆ ಒಂದು ಪರಿಸರನೇ ಕೊಟ್ಟಿರುವಂತಹ ಕೊಡುಗೆ. ನನ್ನಲ್ಲಿ ಒಂದು ಸಾಹಿತ್ಯ ರಚನೆಯ ಒಂದು ಶಕ್ತಿ ಆ ಮಹಿಳೆಯರೇ ನನ್ನ ಕೊಟ್ಟಿದ್ದು. ಗಂಡು ಹಡೆದವ್ವನ ಬಂಡಾಟೇನ್ ಹೇಳಲಿ, ಮುಂಗಯ್ಯ ಮೇಲೆ ಹಳೆ ಸೀರಿ ಹಾಕೊಂಡು ಇಂಬು ಕೇಳಿದಳ ನೆರೆಮನೆಯ. ನಾವು ಗಂಡು ಹುಟ್ಟ್ರಿ, ಗಂಡು ಮಗು ಹುಟ್ಟಿತು ಅಂತ ನಾವು ಫೇಡೆ ಹಂಚಿದ್ದು, ಖುಷಿ ಆಗುದು, ಪಾರ್ಟಿ ಕೊಡುದು, ಇವೆಲ್ಲ ನಾವೇ ಮಾಡ್ತಾ ಇದ್ರ. ಆಕೆ ಒಬ್ಬ ಅಜ್ಜಿ ಎಷ್ಟು ವ್ಯಂಗ್ಯವಾಗಿ ಕೇಳ್ತಾಳದ್ರ ನನ್ಗೆ ಬಾಳ ಪದೇ ಪದೇ ನೆನಪಾಗ್ತಾ ಇರ್ತದ ಆ ಮಾತು. ಎಷ್ಟು ಖುಷಿ ಪಡ್ತೀವ, ನಾಳೆ ಐತೆ, ನಾಳೆ ಐತೆ ಊರ ಹಬ್ಬ ಅಂತ ಹೇಳ್ತಾರಲ್ಲ, ಮುಂದೈತೆ ಊರ ಹಬ್ಬ ಅಂತ. ಹಂಗ ಮುಂಗೈ ಮೇಲೆ ಹಳೆ ಸೀರೆ ಹಾಕೊಂಡು ನೀವು ಹೋಗ್ತೀವಿ ಒಂದ್ ದಿವ್ಸ, ಯಾಕೆ ಗಂಡು ಮಕ್ಕಳೇ ಬೇಕು ನಿಮ್ಗ ಅಂತ ಅನ್ನೋಂತ ಅಂತ ಹಾಡುಗಳನ್ನ ಕೇಳಿದಾಗ, ಮತ್ ಅಲ್ಲಿ ಅಲ್ಲಿ ಹೆಣ್ಣು ಎಷ್ಟು ಆರ್ಥಿಕ ತಜ್ಞರು ಅಂತಂದ್ರ, ಒಂದ್ ಸೀರೆ ಇವತ್ತು ಹೊಸ ಸೀರೆ ತಗೊಂಡ್ ಬಂದಾರಂದ್ರ ಉಟ್ಕೊಳ್ತಾರ, ಆ ಸೀರೆ ಪಕ್ಕದ ಮನೆಯವ್ರಿಗೆ ಕೊಡ್ತಾರ, ನೀವೊಂದ್ ದಿವಸ ಉಟ್ಕೊಡ್ರಿ. ಆ ಒಂದು ಸಮಷ್ಟಿ ಪ್ರಜ್ಞೆಯನ್ನ ಬೆಳೆವಂತದ್ದೇ ಈ ಗ್ರಾಮೀಣ ಪ್ರದೇಶ. ವ್ಯಕ್ತಿ ಪ್ರಜ್ಞೆಯನ್ನು ಬೆಳೆಸೋದು ನಾಗರಿಕರು, ನಾವು ಸಿಟಿ ಜನ. ಈ ಸಮಷ್ಟಿ ಪ್ರಜ್ಞೆ ನಮ್ಗೆ ಬಂದಿರೋದು ಗ್ರಾಮೀಣದಿಂದ. ಒಂದು ಸೀರೆ ಎಲ್ಲರೂ ಉಟ್ಕೊಳ್ತಾರೆ, ಅದನ್ನ ಆ ಸೀರೆ ಹಾಕಿ ಉಟ್ಕೊಂಡದು ಹರಿತು ಅಂದ್ರೆ ಅದನ್ನ ಮತ್ತೆ ಅದನ್ನ ಹೊಲ್ಕೊಂಡಾಕಿ ಉಟ್ಕೋತಾಳ, ಅದು ಮತ್ತೆ ಹರಿತು ಅಂತಂದ್ರೆ ಅದನ್ನ ಹರಿದು ಅಕ್ಕಿ ಕೌದಿ ಮಾಡ್ತಾಳ, ಅದನ್ನ ಮಗುವಿಗೆ ಹಚ್ಕೊಳಕ್ ಹಾಸ್ಕೊಳಕ ಒಂದು ದುಬುಟ್ಟಿ ಅಂತ ಮಾಡ್ಕೊಳ್ತಾಳ, ಅಥವಾ ಅದನ್ನ ಬುತ್ತಿ ಕಟ್ಟಿ ಮಾಡ್ತಾಳ. ಇನ್ನು ಒಂದು ವಸ್ತುವನ್ನ ಹಲವು ಹತ್ತು ರೀತಿಯಲ್ಲಿ ಬಳಸಿ ಉಪಯೋಗ ಮಾಡುವಂತಹ ಶಕ್ತಿ ಆ ಹೆಣ್ಣು ಮಗಳಿಗೆ ಅದ ಅಂದ್ರೆ ಅಕ್ಕಿ ದೊಡ್ಡ ಆರ್ಥಿಕ ತಜ್ಞೆ. ಅದನ್ನ ಹೆಂಗ್ ಬದುಕಬೇಕು ಅನ್ನೋ ಅಂತದನ್ನ ಇವತ್ತು ನಾವು ಸಿಟಿ ಮಹಿಳೆಯರು ಇವತ್ತು ಕಲಿಯಬೇಕಾಗಿದೆ. ಇಲ್ಲಿರುವಂತ ಸಾಕಷ್ಟು ಇವತ್ತು ಸಿಟಿ ನಗರದ ಒಂದು ಪ್ರಭಾವ ಹಳ್ಳಿಗಳ ಮೇಲೆ ಗೊತ್ತಾಗಿದೆ. ಹಳ್ಳಿ ಇವು ಒಂದು ಭಿನ್ನತೆ ಇವತ್ತು ಕಡಿಮೆ ಆಗಿದೆ ಸರ್. ಆದ್ರೂ ಇವತ್ತು ನಾ ಇವತ್ತಿನ ಮಹಿಳೆಯರಿಗೆ ಹೇಳುವಂತದ್ದು ಏನಂದ್ರ, ಒಂದು ಜಾಗೃತಿ ನಮ್ಮೊಳಗಿರ್ಲಿ. ನಾವು ಎಷ್ಟೇ ಎತ್ಕ ಬೆಳೆದ್ರೂ ಕಾಲೆಳೆಯುವಂತಹ ಒಂದು
1: ಸಮಾಜ
0: ಇಲ್ಲದ ನಮ್ಮದೇ ಆದಂತಹ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಬೇಕು. ಸಂವಿಧಾನಾತ್ಮಕವಾಗಿ ನಮ್ಗೆ ಎಷ್ಟೊಂದು ಅವಕಾಶಗಳದಾವೆ. ಇವತ್ತು ನಾವು ಮಾತೆತ್ತಿದ್ರೆ ಹೇಳ್ತಿವತ್ತು ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇದ್ದಾರ. ಸಾಕಷ್ಟು ಅವಕಾಶಗಳದಾವ ಅವರಿಗೆ. ಇವತ್ತು ಮಹಿಳೆಯರು ಏನಪ್ಪ ಅಡುಗೆ ಮಾಡೋದನ್ನ ನಿಲ್ಸಾರ, ಬರೀ ನಮ್ಗ ಅಪವಾದಗಳನ್ನ ನಾವು ಕೇಳಿವಿ. ಇವತ್ತು ಮಾತೆತ್ತಿದ್ರೆ ಡ್ರೆಸ್ ಅಂತಾರ. ಒಂದು ಸ್ವಾತಂತ್ರ್ಯ ಅಂತ ಧ್ವನಿ ಎತ್ತಿದ ತಕ್ಷಣ ಇವರಿಗೆ ಎಲ್ಲವೂ ನೆನಪಾಗ್ಬಿಡ್ತಾವ. ಆದ್ರೆ ಅದೇ ಒಂದು ಒಂದು ಕನ್ಯೆ ನೋಡ್ತೀವಿ, ಒಂದು ಮಗನಿಗೆ ಮದ್ವೆ ಮಾಡ್ತೀವಿ ಅಂದ್ರೆ ಹುಡುಗಿ ಏನ್ ಮಾಡ್ತಾಳ್ರಿ ಅಂತ ಕೇಳ್ತಾರ. ನಮ್ ಹಿಂದಿನ ತಲೆಮಾರ್ಗ ಅದೆಲ್ಲ ಇರ್ಲಿಲ್ಲ, ಅಡಿಗೆ ಮಾಡಕ್ ಬರ್ತದೆ ಅಷ್ಟೆಲ್ಲ ಕೇಳ್ತಿದ್ರು. ಇವತ್ ಅವರು ಮುಂದುವರೆದಾರ. ಇರ್ಲಿ, ಆಕೆಗೆ ಶಿಕ್ಷಣ ಕೊಡಿಸುವಷ್ಟ್ರ ಮಟ್ಟಿಗೆ ಆಕೆಗೆ ಅಡಿಗೆ ಮಾಡಕ್ಕೂ ಬರ್ತದೆ ಅದನ್ನು ಕೇಳ್ತಾರ. ಮತ್ ಕೆಲ್ಸ ಏನ್ ಮಾಡ್ತಾಳ ಅಂತ ಕೇಳ್ತಾರ. ಕೆಲ್ಸ ಏನ್ ಮಾಡ್ತಾಳ, ಸಂಬಳ ಎಷ್ಟು ಬರ್ತದೆ, ಅದನ್ನೆಲ್ಲ ಕೇಳ್ಕೊಂಡೇ ತಾವು ಮದ್ವೆ. ಮಗ ಡಾಕ್ಟರ್ ಇದ್ರೆ ಡಾಕ್ಟರ್ ಹುಡುಗಿನೇ ಹುಡುಕೋದು, ಇಂಜಿನಿಯರ್ ಇದ್ರೆ ಇಂಜಿನಿಯರ್ನೇ ಹುಡುಕೋದು, ಮತ್ತೆ ಇಂಜಿನಿಯರ್ ಆಕೆಗೆ ಅಡಿಗೆ ಬರ್ತದಿಲ್ಲ ಅಂತ ಕೇಳ್ತಾರೆ ಇಲ್ಲಿ. ಆದ್ರೆ ತಮ್ಮ ಮಗನಿಗೆ ಒಬ್ಬ ಇಂಜಿನಿಯರ್ ಅದನ್ನ ಇವತ್ತು ನೀನು ಇಂಜಿನಿಯರ್ ಇದ್ದು ಹುಡುಗಿನ ಮದ್ವೆ ಮಾಡ್ಕೊಳಕತ್ತೀಪ, ಇಬ್ರು ದುಡಿತೀರಿ, ಮತ್ತೆ ನೀನು ಒಂದಿಷ್ಟು ಅಡಿಗೆ ಮಾಡೋದು ಕಲ್ಕು, ಇಂಥ ಕಿವಿ ಮಾತುಗಳು ನಾವು ಯಾವತ್ತೂ ಹೇಳೋದಿಲ್ಲ. ಮತ್ತೆ ಸಂಸ್ಕೃತಿ ಅಂತ ಬಂದಾಗ ಸಂಸ್ಕೃತಿಯನ್ನ ಇಲ್ಲಿ ಕಲ್ಸಿರಿ ಉಟ್ಕೋಬೇಕು, ನೀವು ಈ ತರ ತಲೆ ಹೂ ಮುಡ್ಕೋಬೇಕು, ಇವೆಲ್ಲ ನಮ್ಗೆ ಹೇಳ್ತಾರೆ. ಈ ಸಂಸ್ಕೃತಿ ಪರಂಪರೆಯನ್ನ ಕಾಯ್ಕೊಂಡು ಬರುವಂತ ಒಂದು ಗುತ್ತಿಗೆಯನ್ನ ನಾವು ಹೆಣ್ಮಕ್ಳಷ್ಟೇ ತಗೊಂಡಿವಿ ಅಂತ ಇವ್ರ ಪ್ರಶ್ನೆ ಏನೋ ಗೊತ್ತಿಲ್ಲ. ಮತ್ ಇವ್ರು ಯಾವತ್ತು ದೋತ್ರ ಪೇಟ ಉಟ್ಕೊಂಡು ಬಂದು ಯಾವ ಕಾರ್ಯಕ್ರಮದಲ್ಲಿ ಬಂದಿರೋದನ್ನ ನಾವು ನೋಡಿಲ್ಲ. ಆದ್ರೆ ನಮ್ಮ ಮಾತ್ರ ಎಲ್ಲವಕ್ಕೂ ಕಟ್ಟುಪಾಡುಗಳನ್ನ ಹಾಕಿ ನಿಲ್ಸುವಂತ ಕೆಲ್ಸ ಇವ್ರು ಮಾಡ್ತಾರ. ಆಮೇಲೆ ಅಸಹಾಯಕತೆ ಅನ್ನುವಂಥದ್ದು, ನಾನು ಒಂದು ಒಂದು ಪದ್ಯದ ಎರಡು ಅಷ್ಟೇ ಹೇಳ್ತೀನಿ ಸರ್ ಇಲ್ಲಿ.
1: ಹೇಳಿ.
0: ಭೂಮಿ ತೂಕದ ಹೆಣ್ಣೆಂದು ನಿನ್ನನ್ನು ಹೊಗಳಿದರೆ ನೀ ಮಾರು ಹೋಗದಿರು ಸಖಿ, ಪಾವನ ಗಂಗೆ ಎಂದು ಹೊಗಳಿದರೆ ಪುಳಕಿತಗೊಳ್ಳದಿರು ಸಖಿ, ವನದೇವತೆ ಎಂದು ಕೈ ಮುಗಿದ ಕರಗದಿರು ಸಖಿ, ವಸುದೆ ಗಂಗೆ ಕಾಳಿ ಕೋಮಲೆ ಎಂಬ ಹಳಸಲು ನುಡಿಗೆ ಹಸಿಯದಿರು ಸಖಿ, ನೀ ಉಕ್ಕಬಹುದಾದ ಪ್ರವಾಹ ಕಂಪಿಸಬಹುದಾದ ಭೂಮಿಯ ನೆನಪಿಸಿಕೋ, ಅಬಲೆ ಅಸಹಾಯಕಿ ಎಂಬುದು ಆನೆಕಾಲ ಸರಪಳಿ ಕಿತ್ತೆಸೆಯಲು ಕ್ಷಣ ಹೊತ್ತು ಸಾಕಲ್ಲ, ಅತ್ಯಾಚಾರಿಗಳ ನರ ಹರಿದು ಬತ್ತಿಯ ಮಾಡಿ ನೆತ್ತಿಯ ಮೇಲೆ ದೀಪ ಬೆಳಗಿಸು ಸಖಿ, ಕತ್ತಲು ಸದ್ದಿಲ್ಲದೆ ಹರಿದು ಹೋದೀತು, ಬೆಳಕು ಚುರುಕಾಗಿ ದಾರಿ ಮಾಡಿಕೊಂಡಿತು. ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಳಕತ್ತಿಲ್ಲ ನಾವು. ಯಾಕಂದ್ರೆ ನಮ್ಮಲ್ಲಿ ಸುತ್ತ ಇರೋವಂತ ಕಟ್ಟುಪಾಡುಗಳು ನಮಗೆ ಏನ್ ಮಾಡ ಅಂದ್ರೆ ಅಸಹಾಯಕತೆಯನ್ನ ಮಾಡಿ, ನೀನು ಅಬಾಯಿಲೆ, ನೀನು ಅಸಹಾಯಕಿ, ನಿನಗ್ ಸಾಧ್ಯ ಇಲ್ಲ, ನೀನ್ ಹೆಜ್ಜೆ ಇಡಕ್ ಸಾಧ್ಯ ಇಲ್ಲ, ನೀನ್ ಅಲ್ಲಿ ಹೋಗ್ಬಾರ್ದು, ನೀನ್ ಒಂಟಿಯಾಗಿ ಹೋಗ, ನೀನ್ ಒಂಟಿಯಾಗಿ ಹೋದ್ರು ನೀನ್ ಹೆಂಗ್ ಬದುಕಬೇಕನ್ನೋದನ್ನ ನಾವು ಹೇಳ್ಕೊಡ್ತಾ ಇವತ್ತು ಮಕ್ಕಳಿಗೆ. ನಾನು ಅಸಹಾಯಕಿ ಅನ್ನೋದನ್ನೇ ನಮ್ಮ ತಲೆಗೆ ನಾವಿನ್ನ ಇಟ್ಕೊಂಡಿವಿ. ಅದಕ್ಕೆ ಅದು ಆನೆ ಕಾಲ ಸರಪಳಿ, ಆನೆಗೆ ಅಷ್ಟು ದೊಡ್ಡದಾಗಿದ್ರು ಅದು ಚಿಕ್ಕಂದಿನಿಂದ ಕಟ್ಟಿ ಕಟ್ಟಿ ಅದಕ್ಕೆ ಅಭ್ಯಾಸ, ಅದನ್ನ ಕಿತ್ಕೊಂಡ್ರೆ ಅದಕ್ಕೆ ಒಂದೇ ಹಣ ಸಾಕೋದು, ಏನ್ ಬೇಕಾದ್ರೂ ಮಾಡ್ಬೋದು. ಭೂಮಿ ಅಂತ ಹೇಳ್ತೀವಿ, ಭೂಮಿ ಕಂಪಿಸಿದ್ರೆ ಯಾರು ನಿಲ್ಲಲ್ಲ. ಹೆಣ್ಮಕ್ಳು ಮನ್ಸು ಮಾಡ್ರೆ ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು. ಆಕೆ ಸಹನೆಯಿಂದ ಅದನ್ನೆಲ್ಲ ಸಹಿಸ್ಕೋತಾಳ ಅಂತಂದ್ರ ಅದು ಆಕೆ ಅಸಹಾಯಕತೆ ಅಲ್ಲ,
1: ಒಂದು
0: ದುರುಪಯೋಗ ಆಗ್ಬಾರ್ದು, ಒಂದು ಒಂದು ಸಾಂದರ್ಭಿಕ ಹೊಂದಾಣಿಕೆ ಅಷ್ಟೇ ಆಕೆದು. ಅನ್ಯಾಯವನ್ನ ಮೊದಲು ನಮ್ಮ ರಕ್ಷಣೆಯನ್ನ ನಾವೇ ಮಾಡೋದನ್ನ ನಾವು ಕಲ್ಕೊಳ್ಬೇಕು. ನಮ್ಗೆ ಅದು ಸಾಧ್ಯ ಇಲ್ಲ ಅನ್ನೋಂತ ಭಾವನೆಯಿಂದ ನಾವು ಮೊದಲು ಹೊರಗೆ ಬರಬೇಕಾಗಿದೆ.
1: ನಮ್ಮಿಂದ ಸಾಧ್ಯ ಇಲ್ಲ, ಮತ್ತೆ ನಾವು ಏನಾದರೂ ಪ್ರತಿಭಟಿಸಿದ್ರೆ ನಮ್ಮ ಒಂದು ರಕ್ಷಣೆಗೆ ನಮ್ಮ ನಿತ್ಯ ಜೀವನಕ್ಕೆ ತೊಂದರೆ ಆಗ್ತದೆ,
0: ತೊಂದರೆ ಆಗ್ತದೇನೋ, ಕೆಟ್ಟ ಹೆಸರು ಬರ್ತದೇನೋ
1: ಅನ್ನುವಂತ ಮನೋಭಾವನೆ ಇಂದಿನ ಯುವತಿಯರಲ್ಲಿ ಈಗೂ ಕೂಡ ನಾವು ಕಾಣ್ತಾ ಇದ್ದೀವಿ.
0: ಕಾಣ್ತೀವಿ ಸರ್, ಈಗೂ ಕಾಣ್ತೀವಿ. ಯಾರೋ ತಮ್ಮ ಮೇಲಾಧಿಕಾರಿಗಳು ತಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಮೌನವಾಗಿ ಆ ಸಹಿಸ್ಕೊಳ್ಳುವಂಥದ್ದನ್ನ ಸಾಕು, ಇನ್ನು ಈವರೆಗೂ ಸಹಿಸ್ಕೊಂಡು ಸಾಕು. ಒಂದ್ಸಾರಿ ತಲೆ ಎತ್ತಿ ನಿಂತರೆ ಯಾರೂ ನಮ್ಮ ಕೈ ಹಿಡಿಯೋದಿಲ್ಲ. ನಮ್ಮ ರಕ್ಷಣೆಗೆ ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇರುವಾಗ ಬೇರೆ ಯಾರೂ ಅವಶ್ಯಕತೆ ಇಲ್ಲ. ಹೆಣ್ಣು ಅಂದರೆ ಅದು ಅದ್ಭುತವಾದಂತಹ ಶಕ್ತಿ. ಆಕೆ ಆ 100 ನರಗಳನ್ನು ಹರಿದು ಒಂದು ಹೆರಿಗೆಯನ್ನು ಮಾಡ್ಕೊಳ್ಳುವಂಥ ಒಂದು, ಯಾಕೆ ಹೆಣ್ಣನ್ನು ಇಷ್ಟು ನಾವು ಪ್ರಬಲ ಪ್ರಬುದ್ಧ ಅಂತ ಹೇಳ್ತೀವಿ ಅಂದ್ರೆ ಅಂಥ ಒಂದು ನೋವನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಏನು ಆಕೆಗಿದೆಯಲ್ಲ, ಆಕೆಗೆ ಇನ್ನೇನೆಲ್ಲ ತಡ್ಕೊಳ್ಳುವಂಥ ಶಕ್ತಿ ಆಕೆಗಿದ್ದೇ ಇರ್ತದೆ. ಯಾವುದು ಒಂದು ಜೀವ ಉತ್ಪತ್ತಿನ ಮಾಡ್ತದೋ ಅದಕ್ಕೆ ನಾವು ಹೆಣ್ಣು ಅಂತ ಹೇಳ್ತೇವೆ. ಒಂದು ಉತ್ಪತ್ತಿಯನ್ನು ಮಾಡುವಂಥ ಹೆಣ್ಣಿಗೆ ನಾಶ ಮಾಡೋದು ಗೊತ್ತು, ಸಂಹಾರ ಮಾಡೋದು ಗೊತ್ತು, ಪ್ರತಿಭಟನೆ ಮಾಡೋದು ಗೊತ್ತು. ಅದೆಲ್ಲ ಗೊತ್ತುಗಳು ನಮ್ಮಲ್ಲಿ ಇಟ್ಕೊಂಡು ನಾವು ಸೌಮ್ಯವಾಗಿ ತಲೆ ದಕ್ಕಿಸ್ಕೊಂಡು ಗೌರಮ್ಮಗಳ ತರ ಇವತ್ತು ಬದುಕಿದ್ರೆ ಆಗೋದಿಲ್ಲ. ನಾವು ಕತ್ತಿ ಎತ್ತಲೇಬೇಕು ಅನ್ಯಾಯದ ವಿರುದ್ಧ. ನಮ್ಗೆ ಯಾರು ಬೇಡ, ನಮ್ಮ ರಕ್ಷಣೆಗೆ ನಾವೇ ಸಾಕು.
1: ರಕ್ಷಣೆ ಬರೋದ್ರೆ ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ತಮ್ಮ ಸಾಕಷ್ಟು ಅನುಭವಗಳನ್ನ ತಾವು ಬರೆದಂತ ಸಾಹಿತ್ಯಿಕ ಜೀವನದ ಬಗ್ಗೆ, ನಾಟಕಗಳ ಬಗ್ಗೆ ಮತ್ತು ತಮ್ಮ ನಡೆದು ಬಂದ ದಾರಿಯನ್ನು ಇಲ್ಲಿಯವರೆಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

0: ಸಂದರ್ಶಕರು ಕಿರಣ್ ಕುಮಾರ್, ಶೇಖದಾರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರೆ ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಅಥವಾ ಆಸಿಡಿಟಿ, ಈ ಕುರಿತು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎದೆಯುರಿ ಅಥವಾ ಅಸಿಡಿಟಿ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇವತ್ತಿನ ಜೀವನ ಶೈಲಿಯಿಂದ ಅನೇಕರಿಗೆ ಎದೆಯುರಿ ಅಥವಾ ಅಸಿಡಿಟಿ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಹೀಗಾಗಿ ಈ ಅಸಿಡಿಟಿಗೆ ಏನ್ ಕಾರಣ, ಪರಿಹಾರ ಏನು, ಯಾವೆಲ್ಲ ಜೀವನ ಶೈಲಿಯ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾತಾಡೋಣ. ಈ ವಿಷಯವಾಗಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕೆಬಿ ಬಬಲಾದಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಆರಂಭದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ, ಈ ಆಯುರ್ವೇದದಲ್ಲಿ ಅಸಿಡಿಟಿ ಅಥವಾ ಎದೆಯುರಿ ಅಂದ್ರೆ ಯಾವ ರೀತಿ ಅರ್ಥೈಸ್ತಾರೆ ಸರ್?
2: ಯೂಶಲಿ ಅಸಿಡಿಟಿ ಅಂತಂದ್ರೆ ನಮ್ಮಲ್ಲಿ ಆಮ್ಲ ಪಿತ್ತ ಅಂತ ನಾವು ಕರಿತೇವೆ. ಪಿತ್ತ ಅಂತ ಕಾಮನ್ ವರ್ಡ್ ಅದು. ನಮ್ಮಲ್ಲಿ ವಾತ ಪಿತ್ತ ಕಫ ತ್ರಿದೋಷಗಳು ಬರ್ತಾವೆ, ಶರೀರವನ್ನು ಕಾಪಾಡುವೇವೆ. ಅವು ಸಮಸ್ಥಿತಿಯಲ್ಲಿ ಇದ್ದು ಅಂತಂದ್ರೆ ಆರೋಗ್ಯ ಇರ್ತದೆ. ಅವು ವಿಷಮಸ್ಥಿತಿಯಲ್ಲಿ ಇದ್ದು ಅಂದ್ರೆ ಈ ಪಿತ್ತ ಅನ್ನತಕ್ಕಂಥದ್ದು ವಿದಗ್ಧ ಭಾವ ಹುಳಿ ಅಂತ ಆಮ್ಲೀಯತೆಯನ್ನು ಹೊಂದಿತ್ತಂದ್ರೆ ಅವಾಗ ಆಮ್ಲ ಪಿತ್ತ ರೋಗ ಬರ್ತದೆ. ಇದಕ್ಕೆ ನಾವು ಆಮ್ಲ ಪಿತ್ತ ಅಥವಾ ಹುಳಿ ತೇಗು ಈ ರೀತಿ ನಾವು ಹಳ್ಳಿ ಭಾಷೆಯಲ್ಲಿ ನಾವು ಕರಿತೇವೆ ಅದನ್ನ. ಇವತ್ತಿನ ದಿವಸ ಸಾಕಷ್ಟು ಜನರಿಗೆ, ಇವತ್ತ ಶ್ರೀಮಂತರಿರಲಿ ಬಡವರಿರಲಿ, ಪ್ರತಿಯೊಬ್ಬರಿಗೂ ಒಂದು ಆಮ್ಲ ಪಿತ್ತ ರೋಗದಿಂದ ಬಳಲುವುದು ನಾವು ನೋಡ್ತಾ ಇದ್ದೇವೆ.
1: ಸರ್, ಈಗ ತುಂಬಾ ಕಾಮನ್ ಜನರು ಮಾತಾಡೋದು ನಾವು ಕೇಳಿದೀವಿ, ಅಸಿಡಿಟಿ ಅಂತಾರೆ, ಗ್ಯಾಸ್ಟ್ರಿಕ್ ಅಂತಾರೆ, ಗ್ಯಾಸ್ ಅಂತಾರೆ, ಅಥವಾ ಆಮ್ಲ ಪಿತ್ತ ಅಂತ ಹೇಳಿದ್ರೆ ಇದೆಲ್ಲ ಒಂದೇನಾ ಸರ್?
2: ಎಲ್ಲ ಒಂದೇ. ಯೂಶಲಿ ನಮ್ಮಲ್ಲಿ ಆಮ್ಲ ಪಿತ್ತದಲ್ಲಿ ಎರಡು ರೀತಿಯಿಂದ ನಾವು ಭಾಗಗಳನ್ನು ಮಾಡ್ತೇವೆ. ಒಂದೇನಂತಂದ್ರೆ ಊರ್ಧ್ವಗ ಆಮ್ಲ ಪಿತ್ತ, ಅಧೋಗತೆ ಆಮ್ಲ ಪಿತ್ತ. ಅದು ಲಕ್ಷಣ ಅನುಸಾರವಾಗಿ ಮತ್ತು ದೋಷಾನುಸಾರವಾಗಿ ವಾತಜನ್ಯ ಆಮ್ಲ ಪಿತ್ತ, ಪಿತ್ತಜನ್ಯ ಆಮ್ಲ ಪಿತ್ತ, ಕಫಜನ್ಯ ಆಮ್ಲ ಪಿತ್ತ ಅಂತ ಈ ರೀತಿಯನ್ನು ಮೂರು ದೋಷಾನುಸಾರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ವಾಂತಿ ಆಗೋದಾಗಲಿ ಅಥವಾ ಡೇಕರಿಕೆ ಬರುವುದೇ ಆಗಲಿ, ಹುಳಿ ತೇಗ ಬರುವುದಾಗಲಿ, ಗಂಟಲ್ದಾಗ ಉರಿ ಬರ್ತಿರ್ತದೆ, ಇಂಥ ಉರಿ ಎಲ್ಲ ಬರ್ತಿತ್ತು ಅಂತಂದ್ರೆ ಇದನ್ನು ಊರ್ಧ್ವಗ ಆಮ್ಲ ಪಿತ್ತ ಅಂತ ನಾವು ಕರಿತೇವೆ. ಅದನ್ನೇ ಅಧೋಗತ ಆಮ್ಲ ಪಿತ್ತ ಹೇಗಿರ್ತಂದ್ರೆ ಹೆಚ್ಚಾನ ಹೆಚ್ಚು ಗ್ಯಾಸ್ ಹೆಚ್ಚಿಗೆ ಹೋಗೋದಾಗಲಿ, ಆಮೇಲೆ ಅದರ ಜೊತೆಗೆ ಭಾಳಷ್ಟು ಪೇಷಂಟ್ ಮೈ ತುಂಬಾ ತುರಿಕೆ ಆಗ್ತದೆ ಅಂತ ಹೇಳ್ತಿರ್ತಾರೆ. ಅವು ಮೇಲಿನ ಮೇಲೆ ಅತಿಸಾರ ಆಗುದು, ಒಂಥರ ಒಂದು ದುರ್ವಾಸನೆಯುಕ್ತ ಅತಿಸಾರ ಆಗುದು, ಮತ್ತು ಹೆಚ್ಚಾಗಿ ಹೊಟ್ಟೆ ಉಬ್ಬರ ಬರುದು, ಆಮೇಲೆ ತಲೆನೋವು ಬರುದು, ಇವೆಲ್ಲ ಲಕ್ಷಣಗಳು ನಾವು ಕಂಡು ಬಂದಾಗ ಅದನ್ನು ಅಧೋಗತ ರಕ್ತಪಿತ್ತ ಅಂತ ಕರಿತೇವೆ.
1: ಲಕ್ಷಣಗಳ ಬಗ್ಗೆ ವಿವರವಾಗಿ ಹೇಳಿದ್ರೆ ಸರ್, ಈಗ ಯಾವೆಲ್ಲ ಕಾರಣದಿಂದ ಈ ಸಮಸ್ಯೆಗಳು ಉಂಟಾಗುತ್ತೆ ಸರ್?
2: ಯೂಶಲಿ ಈ ಸದ್ಯದ ಪರಿಸ್ಥಿತಿಯೊಳಗೆ ಆಧುನಿಕ ಪದ್ಧತಿಯಲ್ಲಿ ಆಹಾರದ ಮತ್ತು ವಿಹಾರ ಎರಡೂ ಬಹಳ ನಮ್ಮಲ್ಲಿ ಏನಂತಂದ್ರೆ ಆಹಾರ ಪದ್ಧತಿಯಲ್ಲಿ ಹೇಗಿದೆ ಅಂದ್ರೆ ಸಮತೋಲಿತವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದಿಲ್ಲ ಒಂದು, ಆಮೇಲೆ ಹೆಚ್ಚಾಗಿ ಮಸಾಲೆಯುಕ್ತ ಆಹಾರ ಸೇವನೆ ಮಾಡ್ತಾ ಇದ್ದಾರೆ. ಅದು ಜೊತೆಗೆ ಮನೋದ್ವೇಗ, ಹೆಚ್ಚಿಗೆ ಸ್ಟ್ರೆಸ್ಫುಲ್ ಲೈಫ್, ಆಮೇಲೆ ವ್ಯಾಯಾಮರಹಿತ ವೇಗದ ಜೀವನ, ಆಹಾರ ಸೇವನೆ ವಿಧಿ ಪಾಲನೆ ಮಾಡದೇ ಇರೋದು, ಆಹಾರ ಯಾವ ರೀತಿ ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ಕೆಲವೊಂದು ವಿಧಿಗಳನ್ನು ಹೇಳಿದ್ದಾರೆ, ಸ್ವಸ್ಥ ವೃತ್ತದಲ್ಲಿ ಹೇಳಿದ್ದಾರೆ. ಆಹಾರ ನಾವು ಸೇವನೆ ಮಾಡುವಾಗ ಶಾಂತ ರೀತಿಯಿಂದ ಸ್ವಚ್ಛ ಇರತಕ್ಕಂಥ ಜಾಗದಲ್ಲಿ ಕೈ ಸ್ವಚ್ಛ ತೊಳ್ಕೊಳ್ಳೋದು, ಇದನ್ನೆಲ್ಲ ಕೆಲವೊಂದು ಶುಚಿತ್ವವನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಯಾವ ಸಮಯದಲ್ಲಿ ಎಂತಿಂಥ ರಸಯುಕ್ತ ಷಡ್ ರಸ ಅಂದ್ರೆ ಮಧುರ ಆಮ್ಲ ತಿಕ್ತ ಕಟು ಕಷಾಯ ಅಂತ ಆರು ರಸಗಳು ಬರ್ತಾವೆ. ಆ ಮಧುರ ರಸ ನಾವು ಸ್ವಲ್ಪ ಸ್ವಲ್ಪ ಮೊದಲು ಸ್ವೀಟ್ ತಿಂದೇವು ಅಂತಂದ್ರೆ ಅದು ಒಂದು ರೀತಿಯಿಂದ ನಮಗೆ ಅಸಿಡಿಟಿ ಆಗೋದಿಲ್ಲ. ಅಂದ್ರೆ ಆಹಾರ ಪಾಲನೆ ವಿಧಿಯನ್ನು ನಾವು ಪಾಲನೆ ಮಾಡದೇ ಇರುವುದು ಈ ರೀತಿ ಆಗ್ತಾ ಇದೆ. ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ಬಹಳಷ್ಟು ಮಂದಿ ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಿಗೆ ಪಿಜ್ಜಾ ಆಗಲಿ, ಬರ್ಗರ್ ಆಗಲಿ, ಬೇಲ್ಪುರಿ, ಪಾಣಿಪುರಿ ಇಂಥ ಮಸಾಲೆಯುಕ್ತ ಆಹಾರ ದ್ರವ್ಯಗಳನ್ನು ಹೆಚ್ಚು ಸೇವನೆ ಮಾಡ್ತಾರೆ. ಅದು ಎಂಪ್ಟಿ ಸ್ಟಮಕ್ ಸೇವನೆ ಮಾಡ್ತಾ ಇದ್ದಾರೆ. ಇಂಥ ಸೇವನೆ ಮಾಡೋದು, ಇಂಥ ಪದಾರ್ಥಗಳನ್ನು ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಆಹಾರದ ವಿಧಿಯನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ನಾವು ಆಮ್ಲ ಪಿತ್ತವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಅದ. ಅದರ ಜೊತೆಗೆ ನಮ್ದೇನ ನಿತ್ಯದ ಒತ್ತಡದ ಜೀವನವನ್ನು ನಾವು ತೆಗೆದು ಇದು ಮಾಡಬೇಕು. ಆಹಾರ ಸೇವನೆ ಮಾಡುವಾಗ ವಿಶೇಷವಾಗಿ ಟಿ ವಿ ನೋಡ್ಕೊತು ಆಹಾರ ಸೇವನೆ ಮಾಡೋದು, ಮೊಬೈಲ್ ಹೆಚ್ಚು ಯೂಸ್ ಮಾಡೋದು, ಹೀಗೆಲ್ಲ ಮಾಡೋದ್ರಿಂದ ಇದು ಏನಾಗ್ತಾ ಇದೆ ಅಂತಂದ್ರೆ ಆಮ್ಲ ಪಿತ್ತ ರೋಗಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ಇವೆಲ್ಲ ಆಮ್ಲ ಪಿತ್ತ ಬರ್ತಕ್ಕಂಥ ಒಂದು ಕಾರಣಗಳು.
1: ಸರ್, ಈಗ ತುಂಬಾ ಜನರಲ್ಲಿರೋ ಗೊಂದಲ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನು ಸೇವನೆ ಮಾಡಿದ್ರೆ ಅಂದ್ರೆ ಅಸಿಡಿಟಿ ಅಥವಾ ಆಮ್ಲ ಪಿತ್ತ ಕಮ್ಮಿ ಆಗ್ಬಹುದು, ಶಮನ ಆಗ್ಬಹುದು, ನಮ್ಮ ದಿನದ ಆರಂಭ ಯಾವ ರೀತಿ ಇರ್ಬೇಕು ಸರ್?
2: ಬೆಳಿಗ್ಗೆ ಎದ್ದ ತಕ್ಷಣ ಯೂಶಲಿ ನಮ್ಮಲ್ಲಿ ಉಷಾಪಾನ ಅಂತ ಹೇಳ್ತಾ ಇದ್ರು. ಉಷಾಪಾನ ಅಂದ್ರೆ ರಾತ್ರಿ ತಾಮ್ರ ತಂಬಿಗೆಯಲ್ಲಿ ನೀರನ್ನು ಇಟ್ಟು ಆ ತಾಮ್ರ ತಂಬಿಗೆಯಲ್ಲಿ ನೀವು ಬೆಳಗ್ಗೆ ತಕ್ಷಣ ಮುಖ ತಕ್ಕೊಂಡು ಆ ತಾಮ್ರ ತಂಬಿಗೆ ನೀರು ಕೊಟ್ಟರೆ ಎಷ್ಟೋ ಪಿತ್ತ ಶಮನ ಆಗ್ತದೆ ಒಂದು. ಎರಡನೇದು ಅಟ್ಲೀಸ್ಟ್ ತುಳಸಿ ಎಲೆಯನ್ನು, ಎರಡು ತುಳಸಿ ಎಲೆಗಳನ್ನು ನಾವು ಸೇವನೆ ಮಾಡೋದ್ರಿಂದ ತುಂಬಾ ಉಪಯುಕ್ತ ಆಗ್ತದೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರನ್ನು ಹವಾಮಾನಕ್ಕೆ ಅನುಸಾರವಾಗಿ ನೀರನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಕಡಿಮೆ ಆಗಲಿಕ್ಕೆ ಸಾಧ್ಯ.

0: ಸಾಧ್ಯ ಆಗ್ತದೆ. ಮತ್ತು ವಿಶೇಷವಾಗಿ ಎಲ್ಲ ಸ್ನಾನದ ವಿಧಿ ವಿಧಾನಗಳನ್ನೆಲ್ಲ ಮುಗಿಸಿದ ನಂತರ ಯಾರು ಗೋಘೃತ ಅಂದ್ರೆ ಆಕಳ ತುಪ್ಪವನ್ನು ಹಾಲಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾರು ತಗೋತಾರ ರೆಗ್ಯುಲರ್ ಆಗಿ ರೂಢಿ ಹಾಕ್ತಾರ, ನಿಜವಾಗಿ ಅವರಿಗೆ ಪಿತ್ತ ಆಗುವುದ್ರಿ ಇಲ್ಲ, ಪಿತ್ತವನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಗೋಘೃತ ಅಂದ್ರೆ ಆಕಳ ತುಪ್ಪದಲ್ಲಿ ಒಂದು ಆಕಳ ಹಾಲಿನಲ್ಲಿ ಅದನ್ನು ತಗೋಬೇಕು, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ತಗೋಬೇಕು.
1: ಈಗ ಸಾಮಾನ್ಯವಾಗಿ ತುಂಬಾ ಜನರು ತಮ್ಮ ದಿನವನ್ನು ಆರಂಭ ಮಾಡೋದೇ ಟೀ ಕಾಫಿ ಕುಡಿದು ಆರಂಭ ಮಾಡ್ತಾರೆ, ಇದರಿಂದ ಅಸಿಡಿಟಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ಯೂಶಲಿ ನಾವು ಯಾವುದೇ ಒಂದು ಆಹಾರ ಸೇವನೆ ಮಾಡಬೇಕಾದ್ರೆ ಆಹಾರದ ವಿಧಿ ವಿಧಾನಗಳನ್ನು ಹೇಳ್ತಾರೆ, ಅಂದ್ರೆ ಅಷ್ಟವಿಧಿ ಆಹಾರ ವಿಧಿ ವಿಧಾನಗಳಂತ ಹೇಳ್ತಾರೆ, ಕಾಲ ದೇಶ ಅಂತ ಹೇಳ್ತಾರೆ, ಹಿಂಗ 8 ವಿಧ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವು ಇರತಕ್ಕಂಥದ್ದೆಲ್ಲ ಜಾಂಗಲ ಪ್ರದೇಶದಲ್ಲಿ, ಈ ಜಾಂಗಲ ಪ್ರದೇಶದಲ್ಲಿ ಮತ್ತು ರೂಕ್ಷ ಪ್ರಧಾನವಾಗಿರ್ತಕ್ಕಂಥದ್ದು ಸೂಕ್ಷ್ಮ ತೀಕ್ಷ್ಣವಾಗಿರ್ತಕ್ಕಂಥ ಉಷ್ಣವಾಗಿರ್ತಕ್ಕಂಥ ಉಷ್ಣ ಪ್ರದೇಶದಲ್ಲಿ ಇದ್ದುಕೊಂಡು ಪಿತ್ತನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನಾವು ಇದ್ದೆವು, ಇಂಥ ಪ್ರದೇಶದಲ್ಲಿ ಮತ್ತು ಪುನಃ ಅಂಥ ಆಹಾರ ಸೇವನೆ ಮತ್ತು ಟೀ ಕಾಫಿನ ತಗೊಳ್ಳೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ಆದಷ್ಟು ತಂಪಾದ ಪಾನೀಯಗಳನ್ನು ಆಗಲಿ ಅಥವಾ ಪಿತ್ತವನ್ನು ಶಮನ ಮಾಡ್ತಕ್ಕಂಥ ಕೆಲವೊಂದು ಔಷಧಿ ದ್ರವ್ಯಗಳನ್ನು ನಾವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮಜ್ಜಿಗೆ ಹುಲ್ಲು ಅಂತ ಬರ್ತದೆ, ಲೆಮನ್ ಟೀ ಅಂತೇಳಿ, ಅಂತ ಲೆಮನ್ ಟೀ ಅದಂಥದ್ದು ನಾವು ಹರ್ಬಲ್ ಗಾರ್ಡನ್ದಲ್ಲಿ ಸಿಗತಕ್ಕಂಥದ್ದು, ಅದು ಯೂಸ್ ಮಾಡಿದ್ರೆ ಪಿತ್ತವನ್ನು ಶಮನ ಆಗ್ತದೆ. ವಿಶೇಷವಾಗಿ ಅನುಪ ದೇಶದಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ತಂಪಾದ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಅವ್ರು ಯಾಕೆ ಟೀ ಕಾಫಿ ಅಲ್ಲಿ ಕುಡಿತಾರೆ ಅಂದ್ರೆ ಅಲ್ಲಿ ವ್ಯಾಸೋ ಕನ್ಸ್ಟ್ರಕ್ಟರ್ ಹಾಗಂದ್ರೆ ಯೂಶಲಿ ಅಲ್ಲಿ ಕಫ ಡಾಮಿನೆಂಟ್ ಇರ್ತದೆ, ಅಲ್ಲಿ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗಿರ್ತದೆ, ವ್ಯಾಸೋ ಡೈಲೇಟೇಷನ್ ಮಾಡ್ತದೆ, ಕಫವನ್ನು ನಿರ್ವಹಣೆ ಮಾಡ್ತದೆ, ಅದರ ಸಲುವಾಗಿ ಕಾಫಿ ಹೆಚ್ಚಾಗಿ ಆ ಪ್ರದೇಶ ಚೆನ್ನಾಗಿ ಕುಡಿತಾರೆ. ನಮ್ಮ ಏರಿಯಾದ ಈಗ ಕಲಬುರಗಿ ಅಂತ ಈ ಒಂದು ಏರಿಯಾದಲ್ಲಿ ನಾವು ಹೆಚ್ಚಾಗಿ ಕಾಫಿ ಟೀ ಕುಡಿದ್ರಿಂದ ಈ ಆಮ್ಲ ಪಿತ್ತಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ.
1: ಸರ್, ನಾನಾ ಕಾರಣಗಳಿಂದ ನಾವು ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣನೇ ಮಲಗುವಂತ ಅಭ್ಯಾಸ ಕೆಲವರಲ್ಲಿ ಇರುತ್ತೆ, ಇದರಿಂದ ಯಾವ ರೀತಿ ಆಮ್ಲ ಪಿತ್ತದ ಮೇಲೆ ಪರಿಣಾಮ ಆಗುತ್ತೆ, ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ?
0: ಯೂಶಲಿ ಊಟ ಮಾಡಬೇಕಾದ್ರೆ ಬೆಳಗಿನ ಸಮಯದ ಊಟದ ಹೇಗಿರ್ಬೇಕಂದ್ರೆ ರಾಜನಂಗ್ ಊಟ ಇರಬೇಕಂತ, ಮಧ್ಯಾಹ್ನ ಸಮಯದಲ್ಲಿ ಮಂತ್ರಿ ಹಂಗ್ ಊಟ ಮಾಡ್ಬೇಕಂತ, ರಾತ್ರಿ ಭಿಕ್ಷುಕನಂಗ್ ಊಟ ಮಾಡ್ಬೇಕಂತ ಹೇಳ್ತಾರೆ. ಸೊ ಚರಕ ಒಂದು ಸೂತ್ರಸ್ಥಾನದಲ್ಲಿ ಏನ್ ಹೇಳ್ತಿದ್ದಾನಂತಂದ್ರೆ ಯೂಶಲಿ ಊಟ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು, ಹಸಿವೆ ಆದಾಗ ಮಾತ್ರ ಆಹಾರ ಸೇವನೆ ಮಾಡಬೇಕು ಒಂದು. ಎರಡನೇದು, ನಾವು 1/4 ಆಫ್ ದಿ ಸ್ಟಮಕ್ ಏನಿದೆ ಅದಲ್ಲ ಅದು ಗಿರ್ದ ಭಾಗ, ಅದು ಏನಿದೆ ಅಂತಂದ್ರೆ ಗಾಳಿ ಇರಬೇಕು, ಗಿರ್ದ ಭಾಗ ಲಿಕ್ವಿಡ್ ಇರಬೇಕು, ಆಮೇಲೆ ಘನ ಭಾಗ ಅಂದ್ರೆ ಅರ್ಧ ಭಾಗ ಘನ ಭಾಗ ಇರಬೇಕು. ಹೀಗೆ ಡಿವೈಡ್ ಮಾಡ್ತಾನೆ. ಹೀಗೆ ಡಿವೈಡ್ ನಾವು ಈ ರೀತಿ ಒಂದು ಆಹಾರ ನಾವು ಸೇವನೆ ಮಾಡಿದೆ ಅಂದ್ರೆ ನಿಜವಾಗಿಯೂ ನಮಗೆ ಆಮ್ಲಪಿತ್ತ ಆಗುದಿಲ್ಲ ಒಂದು. ಎರಡನೇದು, ರಾತ್ರಿ ಉಂಡ ತಕ್ಷಣ ಮಲ್ಕೊಂತಾರಲ್ಲ ಏನಾಗ್ತಾ ಇದೆ, ಉಂಡ ತಕ್ಷಣ ಮಲ್ಕೊಂಡ ತಕ್ಷಣ ರಾತ್ರಿ ಅಂದ್ರೆ ಬಾಡಿದು ಆಕ್ಟಿವಿಟೀಸ್ ಏನು ಇರುವುದಿಲ್ಲ, ಹೀಗಾಗಿ ಏನಂತ ಚಯಾಪಚಯ ಕ್ರಿಯೆ ಆಗುದಿಲ್ಲ, ಆಮೇಲೆ ಏನದ ಆ ಅನ್ನ ಉಂಡಿದ ಅನ್ನ ಪಚನ ಆಗುದಿಲ್ಲ, ಹೀಗಾಗಿ ಅಜೀರ್ಣ ಆಗ್ತದೆ. ಅಜೀರ್ಣ ಮುಂದೆ ಏನಾಗ್ತದೆ, ಅಜೀರ್ಣ ಹೋಗಿ ಮುಂದೆ ಆಮ್ಲ ಪಿತ್ತಕ್ಕೆ ಎಡೆ ಮಾಡಿಕೊಡ್ತದೆ. ಅದರ ಸಲುವಾಗಿ ರಾತ್ರಿ ಸುಮಾರು ಮಲು ನೀವು ಒಂದು 2-3 ತಾಸು ಮುಂಚೆನೆ ನೀವು ಆಹಾರ ಸೇವನೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ನಾವೆಲ್ಲ ಈ ಇಂದಿನ ಜೀವನದಲ್ಲಿ ತುಂಬಾ ಒತ್ತಡ, ನಿಯಮಿತವಾಗಿ ನಿದ್ರೆ ಮಾಡ್ತಾ ಇಲ್ಲ, ನಿಯಮಿತವಾಗಿ ಊಟ ಮಾಡ್ತಾ ಇಲ್ಲ, ಇದು ಕೂಡ ತುಂಬಾ ಪರಿಣಾಮ ಬೀರುತ್ತಲ್ಲ ಸರ್?
0: ಎಸ್, ಹೇಗೆ ಅಂತಂದ್ರೆ ಯೂಶಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾತಪಿತ್ತ ಕಫವನ್ನು ಮಹಾಸ್ತಂಭಗಳಂತ ಕರೀತಾರೆ. ಈ ವಾತಪಿತ್ತ ಕಫಗಳು ಸಾಮ್ಯ ಸ್ಥಿತಿಯಲ್ಲಿದ್ದಾಗ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಅದೇ ಉಪಸ್ತಂಭಗಳಂತ ಬರ್ತಾವ, ಆಹಾರ ನಿದ್ರಾ ಬ್ರಹ್ಮಚರ್ಯ ಅಂತೇಳಿ. ಆಹಾರ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಯಾವ ರೀತಿ ತಗೋಬೇಕು ಹೇಗೆ ಅಂತೆಲ್ಲ ಹೇಳಿದೆ. ನಿದ್ರೆನೂ ಕೂಡ ಒಂದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ನಿದ್ರೆ ನಾವು ಸರಿಯಾದ ಸಮಯದಲ್ಲಿ ಒಂದು ನಮ್ಮ ವಯಸ್ಸಿಗೆ ಅನುಸಾರವಾಗಿ ನಿದ್ರೆ ಮಾಡದೇ ಇರುವುದರಿಂದ ನಾವು ಆಮ್ಲ ಪಿತ್ತಕ್ಕೆ ನಾವು ಎಡೆ ಮಾಡಿಕೊಟ್ಟಂಗಾಗ್ತದೆ. ಸುಮಾರು ನಾವು ಒಂದು 8 ತಾಸು ನಿದ್ದೆಯರೇ ನಾವು ಕಂಪಲ್ಸರಿ ಮಾಡಬೇಕು.
1: ಸರ್, ಈಗ ಆಯುರ್ವೇದದಲ್ಲಿ ಯಾವೆಲ್ಲ ಆಹಾರಗಳಿಂದ ಪಿತ್ತ ಹೆಚ್ಚಾಗುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ ಸರ್?
0: ಅಭಿಷಂದ ಆಹಾರ ಬಂತದ ಖಾ ಮಸಾಲೆಯುಕ್ತ ಖಾ ಸೂಕ್ಷ್ಮ ತೀಕ್ಷ್ಣ ಕಟುವಾಗಿರ್ತ ಖಾರವಾಗಿರ್ತಕ್ಕಂಥ ಆಮ್ಲೀಯವಾಗಿರ್ತಕ್ಕಂಥದ್ದು ಇಂಥ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಮಸಾಲೆಯುಕ್ತ ಪದಾರ್ಥಗಳನ್ನು ನಾವು ಹೆಚ್ಚು ಬಳಸೋದ್ರಿಂದ ಆಮ್ಲ ಪಿತ್ತ ಆಗ್ತದೆ ಒಂದು. ಎರಡನೇದು ವಿರುದ್ಧ ಆಹಾರ ಅಂತ ಬರ್ತದೆ. ವಿರುದ್ಧ ಆಹಾರದಿಂದನೂ ನಾವು ಅಜೀರ್ಣ ಆಗಿ ಆಮ್ಲ ಪಿತ್ತ ಆಗ್ತದೆ ಅಂತ ನಾವು ಅಭಿಪ್ರಾಯ. ಯಾಕಂತ ಒಂದು ಫಾರ್ ಎಕ್ಸಾಂಪಲ್, ಈಗ ಬಹಳಷ್ಟು ಜನರಿಗೆ ಯಾವ ಮಿಕ್ಸಪ್ ಮಾಡಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಾಲಿನಲ್ಲಿ ಈಗ ಒಂದು ಮೀನನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದು ಒಂದು ಟೈಪ್ ವಿಷ ಆಗ್ತದೆ. ಇದು ವಿಷ ಆಗೋದ್ರಿಂದ ಏನಾಗ್ತದೆ, ಮುಂದೆ ಎಲ್ಲಾ ರೀತಿ ಇವಿ ಆಮ್ಲ ಪಿತ್ತ ಆಗಲಿ ಬೇರೆ ಬೇರೆ ಇನ್ನಿತರ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆಹಾರದ ಒಂದು ಯಾವುದರಲ್ಲಿ ನಾವು ಸಂಯೋಗ ಮಾಡಿಕೊಂಡು ಆಹಾರ ಮಿಶ್ರಣ ಮಾಡಿಕೊಂಡು ನಾವು ಸೇವನೆ ಮಾಡೋದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಎರಡನೇದು ಇನ್ನೊಂದು ವಿಶೇಷವಾಗಿ ವೇಗ ಧಾರಣ, ಅಂದ್ರೆ ಕೆಲವೊಂದು ಪ್ರತಿಯೊಂದು ವೇಗದ ಈಗ ನಿದ್ರೆ ಬಂದಿರ್ತದೆ ನಿದ್ರೆ ಮಾಡದೇ ಇರುವುದು, ಹಸಿವೆ ಆಗಿರ್ತದೆ ಊಟ ಮಾಡದೇ ಇರುವುದು, ಇವೆಲ್ಲ ವೇಗ ಧಾರಣೆ ಮಾಡೋದ್ರಿಂದ ಕೆಲವೊಂದು ಅಸಿಡಿಟಿಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಅದಕ್ಕೆ 13 ವೇಗಗಳು ಬರ್ತಾವೆ, ಯಾವಂದ್ರೆ ಕ್ಷುತ್ತ ತ್ರಂಬ ಜರಂಬ ಇವೆಲ್ಲ ಏನಂದ್ರೆ ಆಕಳಿಕೆ ತಡಕೊಳ್ಳೋದು, ಆಮೇಲೆ ಹಸಿವು ಆಗದೇ ಇರೋದು, ನೀರಡಿಕೆವಾದಾಗ ನೀರು ಕುಡದೇ ಇರುವುದು, ಈಗ ವಿರಿನ ಬರ್ತಾವೆ ವಿರಿನ ಬಂದಿದ್ದು ನಾವು ತಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರೋಗಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ವೇಗವನ್ನು ಧಾರಣೆ ಮಾಡೋದ್ರಿಂದಲೂ ಕೆಲವೊಂದು

0: ಸಮ ಪ್ರಮಾಣದಲ್ಲಿ ನಾವು ತಗೊಳ್ಬಾರ್ದು, ಅದು ವಿಷಮ ಪ್ರಮಾಣದಲ್ಲಿ ನಾವು ತಗೊಳ್ಬೇಕು. ಸ್ವಲ್ಪ ಇಲ್ಲಿ ಸ್ವಲ್ಪ ಇದು ಮಾಡ್ಬೇಕು ಅಂದ್ರೆ ನಾವು ವಿರುದ್ಧ ಆಹಾರ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೆಲವೊಂದು ಟೈಮ್ದಾಗ ಈಗ ಮೊಸರು ಇರ್ತದೆ, ಮೊಸರಿನಲ್ಲಿ ಸಕ್ಕರೆ ಹಾಕೊಂಡು ತಿಂತಾರೆ, ಅದನ್ನೆಲ್ಲ ಒಂಥರ ವಿರುದ್ಧ ಆಹಾರಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಆ ವಿರುದ್ಧ ಆಹಾರದಿಂದ ನಾವು ದೂರಿದ್ರೆ ನಾವು ಆಮ್ಲಪಿತ್ತ ರೋಗ ಬರುವುದಿಲ್ಲ ನಮಗೆ.
1: ಈಗಾಗಲೇ ತಾವು ಹೇಳಿದ್ರೆ ಸರ್, ಹಸಿವಾದಾಗ ಊಟ ಮಾಡಬೇಕು ಅಂತ. ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಸರ್ತಿ ಊಟ ಮಾಡೋದು ಉತ್ತಮ ಅಂತೀರಾ ಸರ್?
0: ಆಹಾರ ಸೇವನೆ ನಾವು ಯಾವ ರೀತಿ ಅಂತಂದ್ರೆ, ಹಸಿವಾದಾಗ ನಮ್ಮ ಚರಕಾಚಾರ್ಯರು ಹೇಳಿದ್ದು ಕರೆಕ್ಟ್ ಇದೆ. ಸೊಟ್ ಈಗಿನ ಪರಿಸ್ಥಿತಿ ಒಳಗೆ ಯೂಸ್ವಲಿ ಒಂದು ಜನ ನಾಣ್ಣುಡಿ ಏನಿದೆ ಅಂತಂದ್ರೆ, ಒಂದು ತುಂಡವ ಯೋಗಿ, ಎರಡು ತುಂಡವ ಭೋಗಿ, ಮೂರು ತುಂಡವ ರೋಗಿ ಅಂತೇಳಿ, ನಾಲ್ಕು ತುಂಡವನ್ನು ಹೊತ್ಕೊಂಡು ಹೋಗಿ ಅಂತ. ಸೊ ಈ ಒಂದು ನಾಣ್ಣುಡಿ ಪ್ರಕಾರ ಈಗೇನಿದೆ ಅಂತಂದ್ರೆ, ಯೂಸ್ವಲಿ ಬೆಳಗಿನ ಸಮಯದಲ್ಲಿ ನಾವು ಊಟ ಮಾಡಬೇಕು, ರಾತ್ರಿ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿನೇ ನಾವು ಆರಿಸಿ ಅನ್ಬೇಕು. ಎರಡು ಹೊತ್ತು ಉಂಡವಂತೂ ಉಡುವಂತೂ ಭಾಳ ಒಳ್ಳೆಯದು. ಮತ್ತು ಈಗ ಹೆಚ್ಚಿನ ಹೆಚ್ಚು ಏನದ ಮುಂಜಾನೆ ಸಮಯದಲ್ಲಿ ಅದು ಉಪಹಾರ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿ ಮತ್ತು ಸಂಜೆಗೆ ಸಾಯಂಕಾಲನೂ ಊಟ ಮಾಡಬೇಕು. ಒಂದು ಊಟದೊಳಗೆ ಸುಮ್ಮನೆ ಮಿನಿಮಮ್ ಅದು ಆರು ಪಚನ ಆಗೋದಿಲ್ಲ ಕನ್ಫರ್ಮ್ ಮಾಡ್ಕೊಂಡು ಏನಾರೆ ತಿನ್ನಬೇಕು. ಆರು ಪಚನ ಆಗದೇ ಇದ್ದಾಗ ನಾವು ತಿಂದೇವಂದ್ರೆ ಅದು ಅಜೀರ್ಣಕ್ಕೆ ಅವಕಾಶ ಕೊಡುತ್ತೆ. ಅಜೀರ್ಣ ಆಯ್ತಿಲ್ಲೋ ಆಟೋಮೆಟಿಕ್ ಆಮ್ಲಪಿತ್ತಕ್ಕೆ ಅವಕಾಶ ಕೊಟ್ಟು.
1: ಈಗ ರಾತ್ರಿ ನಾವು ಮಲಗೋಕ್ಕಿಂತ ಮುಂಚೆ ಎಷ್ಟು ಹೊತ್ತಿನ ಮುಂಚೆ ಊಟ ಮಾಡಿದ್ರೆ ಉತ್ತಮ ಅಂತೀರ?
0: ಸುಮಾರು ಮಲಗೋಕ್ಕಿಂತ ಮುಂಚೆ ಮಿನಿಮಮ್ ಅರೆ ಅಟ್ ಲೀಸ್ಟ್ ನಮಗೆ ಒಂದು ಎರಡು ತಾಸರ ಮುಂಚೆ ನಾವು ಆಹಾರ ಸೇವನೆ ಮಾಡಬೇಕು. ಯಾಕೆ ಆಹಾರ ಸೇವನೆ ಆ ರೀತಿ ಮಾಡ್ಬೇಕಂದ್ರೆ, ಉಂಡ ತಕ್ಷಣ ನಾವು ಇಮಿಡಿಯೇಟ್ ಮಲ್ಕೊಂಡೇವು ಅಂತಂದ್ರೆ ಉಂಡಿದ ಅನ್ನ ನಮಗೆ ಅದು ಪಚನ ಆಗಂಗಿಲ್ಲ. ಯಾಕಂತಂದ್ರೆ ಯಾಕೆ ಪಚನ ಆಗಂಗಿಲ್ಲ, ಆಗಿನ ಸಮಯದಲ್ಲಿ ನಮ್ಮ ಎಂಜೈಮ್ಸ್ ಹೆಚ್ಚು ಬಿಡುಗಡೆನೆ ಆಗಲ್ಲ, ಲಾಲಾಸ್ರಾವಗಳು ಬಿಡುಗಡೆ ಆಗಂಗಿಲ್ಲ. ಲಾಲಾಸ್ರಾವ ಸಾಕಷ್ಟು ಎಂಜೈಮ್ಸ್ ಇರ್ತಾವೆ, ಅದನ್ನ ಪಚನ ಮಾಡುವಂಗಿಲ್ಲ. ಪಚನ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅಜೀರ್ಣ ಆಗ್ತದೆ. ಅಜೀರ್ಣ ಆಗೋದ್ರಿಂದ ಆಮ್ಲಪಿತ್ತಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ.
1: ಈ ಕೆಲವೊಂದ್ಸರ್ತಿ ಈ ಉಪವಾಸದ ಮಹತ್ವ ಬಗ್ಗೆ ಕೂಡ ತುಂಬಾ ಜನ ಮಾತಾಡ್ತಾರೆ ಸರ್. ಈ ಉಪವಾಸ, ಆಮ್ಲೀಯತೆ, ಆಮ್ಲಪಿತ್ತ ಇವಕ್ಕೆ ಏನ್ ಸಂಬಂಧ ಇದೆ ಸರ್?
0: ಎಸ್, ಈ ಉಪವಾಸ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯಾರ್ಯಾರು ಉಪವಾಸ ಮಾಡಬೇಕು, ಯಾರು ಉಪವಾಸ ಮಾಡಬಾರದು ಅನ್ನೋದು ಬಹಳ ಮುಖ್ಯ ಐತಿ. ಕಫ ಪ್ರಕೃತಿಯವರು ಉಪವಾಸವನ್ನು ಮಾಡಬೇಕು. ಆಮೇಲೆ ಯೂಸಲಿ ಉಪವಾಸ ಮಾಡಬೇಕಾದ್ರೆ ಫಲ ಆಹಾರ ಮತ್ತು ನಿರಾಹಾರ, ನೀರು ತಗೊಂಡೇ ಅಷ್ಟೇ ಉಪವಾಸ ಮಾಡಬೇಕು ಕೆಲವೊಂದು ಜನ. ಕೆಲವೊಂದು ಜನ ಬರೇ ಫಲಹಾರ ಹಣ್ಣು ತಗೊಂಡು ಉಪವಾಸ ಮಾಡಬಹುದು. ಕೆಲವೊಂದು ಬಲಕ್ಕನುಸಾರವಾಗಿ ಅವರು ಮಾಡಬೇಕಾಗ್ತದೆ ಒಂದು. ಆಮೇಲೆ ಗರ್ಭಿಣಿ ಸ್ತ್ರೀಯರು ಮತ್ತು ಸಣ್ಣ ಮಕ್ಕಳು ಉಪವಾಸವನ್ನು ಹೆಚ್ಚು ಮಾಡಬಾರ್ದು. ಆಮೇಲೆ ಯಾವುದೇ ಒಂದು ರೋಗ ಕಾಯಿಲೆಯಿಂದ, ಭಾಳ ದಿವಸದಿಂದ ಒಂದು ಕಾಯಿಲೆಯಿಂದ, ಫಾರ್ ಎಕ್ಸಾಂಪಲ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಯಾನ್ಸರ್ ಇರ್ತದೆ, ಬೇರೆ ಕಾಯಿಲೆಯಿಂದ ಯಾವುದೋ ಒಂದು ಕಾಯಿಲೆಯಿಂದ ಬಳಲಿರ್ತಾರೆ ಅಂಥವ್ರು ಯಾರು ಉಪವಾಸ ಮಾಡಬಾರ್ದು. ಒಂದು ಪಿತ್ತ ಪ್ರಕೃತಿಯವರು ಉಪವಾಸವನ್ನು ಮಾಡಲೇಬಾರ್ದು. ಒಂದು ವೇಳೆ ಮಾಡಲೇಬೇಕಾಗಿತ್ತು ಅಂದ್ರೆ ಅವರು ಸಮಯಕ್ಕನುಸಾರವಾಗಿ ಅವಾಗವಾಗ ಯಾವುದೇ ತರನಾದ ಹಣ್ಣಿನ ರಸ ಆಗಲಿ ಅಥವಾ ತೆಂಗಿನ ನೀರಾಗಲಿ ಕುಡ್ಕೊಂತು ಅವರು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು.
1: ಈಗ ನೀರು ಕುಡಿಯೋದ್ರಿಂದ ಅಸಿಡಿಟಿ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಸರ್? ಅಂದ್ರೆ ಕೆಲವೊಬ್ರು ದಿನಕ್ಕೆ 3-4 ಲೀಟರ್ ಅಂತೂ ನೀರು ಕುಡದೆ ಕುಡಿತಾರೆ, ಕೆಲವರು ಕಮ್ಮಿ ನೀರು ಕುಡಿತಾರೆ, ಇದು ಯಾವ ರೀತಿ ಪರಿಣಾಮ?
0: ಇಲ್ಲ, ಹಾಗೆ ಅಂತೇನಿಲ್ಲ. ನೀರು ಕುಡಿಬೇಕಾದ್ರೆ ನೀರಡಿಕೆ ಆದಾಗ ಮಾತ್ರ ನೀರು ಕುಡಿಬೇಕು ಒಂದು. ಎರಡನೇದ್ದು ನೀರು ಕುಡಿದ್ರಿಂದ ನಮ್ಗೆ ಪಿತ್ತ ಕಡಿಮೆ ಆಗ್ತದೇನು ಹಾಗೇನಿಲ್ಲ. ಈಗ ಎಷ್ಟೋ ಜನ ನೀರು ಕಡಿಮೆ ಕುಡಿಯೋದ್ರಿಂದ ಅದನ್ನು ಒಂದು ಇಂತಿಷ್ಟು ಪ್ರಮಾಣದಾಗ ನೀರು ಕುಡಿಬೇಕಂತಿರ್ತ, ಅಷ್ಟು ಪ್ರಮಾಣದಾಗ ನೀರು ನಾವು ಸೇವನೆ ಮಾಡಬೇಕು. ಈಗ ಕೆಲವೊಂದು ಕಂಡೀಷನ್ದಾಗ ಏನಂದ ಊರ್ದಾಗ ಆಮ್ಲಪಿತ್ತದಾಗ ನಾವು ಹೇಳಿದೆವು ಆಗಲೇ ಕಂಠದ ಆಯಿತು, ಎದೆ ಉರಿ ಆಗ್ತದೆ, ಕಂಠದ ಆಗ್ತದೆ ಅಂತ ನಾವು ಹೇಳಿದೆವು. ಆ ಸಮಯದಲ್ಲಿ ಸ್ವಲ್ಪ ತಣ್ಣ ನೀರು ಕುಡಿದ್ರೆ ಅವರಿಗೆ ಸ್ವಲ್ಪ ಟೆಂಪ್ರರಿ ರಿಲೀಫ್ ಆಗ್ತದೆ ಅಷ್ಟೇ. ಅದನ್ನು ಬಿಟ್ಟಂತೂ ಆಮ್ಲಪಿತ್ತ ಏನು ಬರೀ ನೀರು ಕುಡಿದ್ರಿಂದೇ ಅಂತೇನಾಗಲ್ಲ. ಆದರೆ ರೋಗ ಬಂದಾಗ, ಇದು ರೋಗ ಬರದೇ ಇದ್ದಾಗ ಅವರು ರೆಗ್ಯುಲರ್ ಆಗಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಗ್ಲಾಸ್ ನೀರನ್ನು ಅವರು ಕುಡಿದ್ರೆ ಯೂಸಲಿ ಮೋಷನ್ ಕ್ಲಿಯರ್ ಆಗ್ತದೆ, ಅದ್ರ ಜೊತೆಗೆ ಪಿತ್ತನೂ ಆಗಲಾರದೆ ಆಗಂಗಿಲ್ಲ. ಅದ್ರ ಸಲುವಾಗಿ ಅದನ್ನು ಬೆಳಿಗ್ಗೆ ಅದು ನೀರು ಕುಡಿದು ಒಳ್ಳೇದು ಒಂದು ರೀತಿಯಿಂದ.
1: ಈಗ ನಿಯಮಿತವಾದ ವ್ಯಾಯಾಮ ಮತ್ತು ಈ ಅಸಿಡಿಟಿ ಇವುಗಳಿಗೇನು ಸಂಬಂಧ ಇದೆ ಸರ್?
0: ಎಸ್, ಯೂಸಲಿ ವ್ಯಾಯಾಮದ ಉಪಯುಕ್ತ ಬಹಳ ಚಂದ ಹೇಳ್ತಾನೆ. ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತೋ ಅಗ್ನಿರ್ಮೇತ ಸಕ್ಷಯ ವಿಭಕ್ತ ಘನ ಗಾತ್ರತಂ ವ್ಯಾಯಾಮದ ಉಪಜಾಯತಿ. ವ್ಯಾಯಾಮದ ಡೆಫಿನಿಷನ್ ನಮ್ಮ ಚರಕ ಸೂತ್ರಸ್ಥಾನದಲ್ಲಿ ಹೇಳ್ತಾರೆ. ವ್ಯಾಯಾಮದಿಂದ ನಮ್ಮ ಶರೀರಕ್ಕೆ ಲಘುತ್ವ ಸಿಗ್ತದೆ, ಅದು ನಾವು ಏನೇ ಕೆಲಸ ಮಾಡ್ಬೇಕಂದ್ರೆ ಸಾಮರ್ಥ್ಯ ಶಕ್ತಿ ಬರ್ತದೆ, ಅದರ ಜೊತೆಗೆ ಅಗ್ನಿ ದೀಪ್ತಿ ಆಗ್ತದೆ. ನೀವು ಹೋಗಿ ನೀವು ಊಟ ವ್ಯಾಯಾಮ ಮಾಡ್ಕೊಂಡು ಬಂದು ಆಮೇಲೆ ಏನದ ನೀವು ಸ್ನಾನ ಮಾಡಿ ಇಮಿಡಿಯೇಟ್ ನಿಮ್ಗೆ ತುಂಬಾ ಹಸಿವಾಗ್ತಾ ಇದೆ, ಅಗ್ನಿ ದೀಪ್ತಿ ಅಂದ್ರೆ ಅಪಟೈಟ್ ಆಗ್ತದೆ, ಅದರ ಜೊತೆ ಮೇಧೋ ಕ್ಷಯ ಭವೇತ್ ಅಂತ. ಅಂದ್ರೆ ಏನಂತಂದ್ರೆ ಕ್ಯಾಲ್ರಿ ಬರ್ನ್ ಆಗ್ತದೆ. ಯೂಸ್ವಲಿ ಕ್ಯಾಲ್ರಿ ಬರ್ನ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಸೌಲಿಹರ ಅಂತ ಕೆಲಸ ಮಾಡ್ತದೆ, ಒಬೆಸಿಟಿಯನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅದ ಕ್ಯಾಲಿ. ಅದರ ಸಲುವಾಗಿ ಅದು ಬರ್ನ್ ಆಗೋದ್ರಿಂದ ಅದು ಒಳ್ಳೆಯದು, ಮತ್ತು ಶರೀರ ಗಟ್ಟಿತನ ಮಾಡ್ತದೆ. ಅದರ ಸಲುವಾಗಿ ವ್ಯಾಯಾಮವನ್ನು ಮಾಡಬೇಕು. ಕ್ಯಾಲ್ರಿ ಬರ್ನ್ ಆಗೋದ್ರಿಂದ ಇಟ್ ಮೀನ್ಸ್ ಏನದ ಅಜೀರ್ಣತೆ ಅಲ್ಲಿ ಹೋಗ್ತದೆ. ಅಜೀರ್ಣ ಹೋಗೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತದೆ, ಅಸಿಡಿಟಿ ನಮಗೆ ಆಗುದಿಲ್ಲ.
1: ಈಗ ಕೆಲವೊಬ್ಬರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಸರ್, ಏನಾದರೂ ಸಮಸ್ಯೆ ಬಂದಾಗ ಅಸಿಡಿಟಿ ಸಮಸ್ಯೆ ಬಂದಾಗ ಮನೆಯಲ್ಲೇ ಪರಿಹಾರ ಹುಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮಜ್ಜಿಗೆ ಸೇವನೆ ಆಗಿರ್ಬೋದು, ಜೀರಿಗೆ ಸೇವನೆ ಆಗಿರ್ಬೋದು, ಮತ್ತು ಸೋಂಪು ಸೇವನೆ ಆಗಿರ್ಬೋದು. ಇದು ಎಷ್ಟು ಮಟ್ಟಿಗೆ ಸಹಕಾರಿ ಆಗುತ್ತೆ ಸರ್ ಅಸಿಡಿಟಿ ಕಮ್ಮಿ ಮಾಡಲಿಕ್ಕೆ?
0: ರೋಗ ಬಂದಾಗ ಡಾಕ್ಟರ್ ಸಲಹೆ ಇಲ್ಲಾರ್ದೆ ಚಿಕಿತ್ಸೆಯನ್ನು, ಇವತ್ತು ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಯಾವುದೇ ಆಗಲಿ, ಡಾಕ್ಟರ್ ಸಲಹೆ ಇರಲಾರ್ದೇ

0: ಯಾವುದೇ ಚಿಕಿತ್ಸೆಯನ್ನು ಮಾಡ್ಕೊಳ್ಬಾರ್ದು. ರೋಗ ಬರದೇ ಇರ್ದ ನಾವು ಆಮ್ಲ ಪಿತ್ತ ಆಗ್ತದ ಇಂಥ ಇಂಥ ಆಹಾರದಿಂದ ಇಂಥ ಇದುವರ್ದಿಂದ ಆಗ್ತಿತ್ತಂದ್ರೆ ಅದು ಆಗಲಾರ್ದಂಗೆ ನಾವು ಪ್ರಿವೆಂಟಿವ್ ಮೇಜರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಅಂಥ ಆಹಾರ ಪದ್ಧತಿ ಮತ್ತು ಪಾನೀಯ ದ್ರವ್ಯಗಳನ್ನಾಗಲಿ ಆಹಾರ ಪದ್ಧತಿಯಾಗಲಿ ಇಂಥದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಉಪಯೋಗ ಆಗ್ತದೆ. ಈಗ ಬರದೇ ಇರೋದಕ್ಕೆ ನಾವು ಕೆಲವೊಂದು ಏನಿದೆ ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ಆಗಿರ್ತದೆ ಅಂತಹ ಸಮಯದಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಸುಮ್ಮನೆ ಈಗ ಧನಿಯಾ ಬೀಜ ಇರ್ತದೆ, ಧನಿಯಾ ಬೀಜ ಇರ್ತದೆ, ಆಮೇಲೆ ಕಲಸಕ್ರಿ ಇರ್ತದೆ, ಇಲಾಚಿ ಇರ್ತದೆ. ಧನಿಯಾ ಬೀಜ 100 ಗ್ರಾಮ್, ಕಲಸಕ್ರಿ 100 ಗ್ರಾಮ್, ಇಲಾಚಿ 1 ಎಂಟು ಇಲಾಚಿ ತೊಗೊಂಡು ಫೈನ್ ಪೌಡ್ರ್ ಮಾಡಿ ರೆಡಿ ಮಾಡಿಟ್ಟರಾಯ್ತು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನಾರ ಹಂಗೆ ಆ ಟೈಪ್ ಅಸಿಡಿಟಿ ಆಲ್ದಂಗೆ ಅನಿಸ್ತಿತ್ತು ಅಂದರೆ ಸ್ವಲ್ಪ ಒಂದು ಅದಷ್ಟು ತೊಗೊಂಡೇವು ಅಂತಂದ್ರೆ ಹಾಲಿನಲ್ಲಿ ಮಿಕ್ಸ್ ಮಾಡಿ, 1 ಕಪ್ ಹಾಲಿನಲ್ಲಿ ಮಿಕ್ಸ್ ಮಾಡಿ ಬೆಳಗ್ಗೆ ಬೆಳಗ್ಗೆ ತೊಗೊಳ್ಳೋದ್ರಿಂದ ಅಸಿಡಿಟಿ ಆಗೋದಿಲ್ಲ. ಆಹಾರ ರೂಪದಲ್ಲಿ ಆಯಿತು, ಔಷಧಿ ರೂಪದಲ್ಲಿ ಎರಡೂ ರೀತಿಯಿಂದ ಹೆಲ್ಪ್ ಆಗ್ತದೆ. ಆಗಲೇ ನಾನು ಹೇಳಿದ್ದೀನಿ, ಆಕಳ ಒಂದು ತುಪ್ಪಿನಲ್ಲಿ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ಬೆಳಗ್ಗೆ ತೊಗೊಳ್ಳೋದ್ರಿಂದಲೂ ಸಹ ಆಮ್ಲಪಿತ್ತ ನಾವು ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಏನೇ ಒಂದು ಆಯುರ್ವೇದಿಕ್ ಅಂತ ಬೋರ್ಡ್ ಹಾಕಿ ಕೆಲವೊಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ, ಜನರಿಗೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಆಯುರ್ವೇದಿಕ್ ಅಂದ್ರೆ ಅದು ಯಾವುದೇ ರೀತಿ ಸಮಸ್ಯೆ ಇರಲ್ಲ ಅಂತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲಾದನೆ ಖರೀದಿ ಮಾಡ್ಕೊಂಡು ಸೇವನೆ ಮಾಡುವಂತ ರೂಢಿನೂ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ?
0: ನಾನು ಅವರಿಗೆಲ್ಲ ಏನ್ ಹೇಳಿದೆ ಅಂದ್ರೆ, ಡಾಕ್ಟರ್ ಸಲಹೆ ಇರಲಾರ್ದನೆ ಯಾವ ಔಷಧಿಗಳನ್ನೇ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಅದು ನಾವು ಈ ರೀತಿ ಹೇಳೋದ್ರಿಂದ ಬೇರೆ ಅಭಿಪ್ರಾಯ ತಮಗೆ ಮೂಡಬಹುದು. ಬಟ್ ಏನಿದೆ ಅಂದ್ರೆ, ಡಾಕ್ಟರ್ ಸಲಹೆ ಅಂದ್ರೆ ಯಾವ ಕಂಡೀಷನ್ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಔಷಧಿ ತಗೋಬೇಕು, ಎಷ್ಟು ಡೋಸ್ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದು, ಯಾವಾಗ ತಗೋಬೇಕು ಅನ್ನೋದು, ಎಷ್ಟು ದಿವಸ ತಗೋಬೇಕು, ಇದು ಬಹಳ ಮುಖ್ಯ. ಡಾಕ್ಟರ್ ಸಲಹೆ ಇಲ್ಲಾರದೆ ನಾವು ಯಾವತ್ತಾದರೂ ಚಿಕಿತ್ಸೆಯನ್ನು ಮುಂದುವರಿಸಬಾರ್ದು. ಹೋಮ್ ರೆಮಿಡಿಯಾಗಿ ನೀವು ಕೆಲವೊಂದು ಔಷಧಿಗಳು ಮಾಡಬಹುದು, ಬಟ್ ಅದನ್ನೇ ಮುಂದುವರಿತಾ ಚಿಕಿತ್ಸೆ ಒಂದು ವೇಳೆ ಅವರಿಗೆ ಸಮಸ್ಯೆನೇ ಮೇಲಿನ ಮೇಲೆ ಕಾಣ್ತಿತ್ತಂದ್ರೆ ಡಾಕ್ಟರ್ ಕರೆಕ್ಟ್ ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ಭೇಟಿಯಾಗಿ ಆ ಚಿಕಿತ್ಸೆಯನ್ನು ಮುಂದುವರಿಸಬೇಕಂತ ನನ್ನ ಅಭಿಪ್ರಾಯ.
1: ಈ ಅಸಿಡಿಟಿ ಅಥವಾ ಆಮ್ಲಪಿತ್ತಕ್ಕೆ ಏನಾದರೂ ಹಂತಗಳಂತ ಇದೆಯಾ ಸರ್? ಸಿವಿಯರ್ ಅಂತ ಹೋಗೋ ಸಾಧ್ಯತೆ ಇದೆಯಾ? ಮುಂದೆ ಏನಾಗಬಹುದು?
0: ಅವ್ರಿಗೇನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಮುಂದೆ ಬರ್ತಕ್ಕಂಥ ಗಂಡಾತ್ರ ಕಾಯಿಲೆಗಳು, ಗಂಭೀರವಾಗಿರತಕ್ಕಂಥ ಕಾಯಿಲೆಗಳು, ಈಗ ಅಲ್ಸರ್ ರೆಟಿಕ್ಯುಲೈಟಿಸ್ ಇರ್ಬೋದು, ಇಲ್ಲಾಂದ್ರೆ ಡ್ಯೂರಿನಲ್ ಅಲ್ಸರ್ ಇರ್ಬೋದು, ಗ್ಯಾಸ್ಟ್ರಿಕ್ ಅಲ್ಸರ್ ಇರ್ಬೋದು, ಸಿ ಎ ಸ್ಟಮಕ್ ಇರ್ಬೋದು, ಸಿ ಎ ಇಸೋಫೇಗಸ್ ಇರ್ಬೋದು, ಇವಕ್ಕೆಲ್ಲದಕ್ಕೂ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಯಾವತ್ತಾದರೂ ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಚಿಕಿತ್ಸೆಯನ್ನು ಮುಂದುವರಿಸಬಾರ್ದು.
1: ಸರ್, ಅಸಿಡಿಟಿಯಿಂದ ಬಳ್ಳವರು ತಮಗೆ ಭೇಟಿ ನೀಡಿದಾಗ ಆಯುರ್ವೇದ ಪದ್ಧತಿಯಲ್ಲಿ ಏನೆಲ್ಲ ಚಿಕಿತ್ಸೆ ಅವರಿಗೆ ನೀಡ್ತೀರಾ ನೀವು?
0: ಫಸ್ಟ್ ಪೇಷಂಟ್ ಕೌನ್ಸಿಲಿಂಗ್ ಮಾಡ್ತೇವೆ ನಾವು. ಪೇಷಂಟ್ ನೀವು ಏನು ಜಾಬ್ ಮಾಡ್ತೀರಿ, ಏನು ಮಾಡ್ತೀರಿ, ನಿಮ್ದು ಆಹಾರ ವಿಹಾರದೇನು, ಫಸ್ಟ್ ಅದನ್ನೆಲ್ಲ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಆಹಾರ ವಿಹಾರದ ಬಗ್ಗೆ ತಿಳ್ಕೊತೇವೆ, ಅವ್ರ ಸ್ಟ್ರೆಸ್ ಮ್ಯಾನೇಜ್ ಮಾನಸಿಕ ಅದು ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತೇವೆ. ಇಂಥದ್ರಲ್ಲಿಂದೇ ನಿನಗೆ ಹಿಂಗೆ ಆಗ್ಲತ್ತ, ಹೌದು, ಅವ್ರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಇಂಥದ್ರಿಂದ ನಿಂಗೆ ಆಗ್ಲತ್ತದ, ಫಸ್ಟ್ ಅದನ್ನು ಅದನ್ನು ಮಾಡು, ಅದನ್ನು ಮಾಡಿದಾಗೆ ನಿನಗೆ ಉಪಯೋಗ ಆಗ್ತದೆ ಅನ್ನೋದು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೇವೆ. ತದನಂತರ ಕೆಲವೊಂದು ಔಷಧಿಗಳನ್ನು ಅವ್ರಿಗೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಗೊತ್ತಾಗಬೇಕು ಏನಂದ್ರೆ, ಹೌದು ಸರ್, ನೀವು ನಾನು ಇಂತಿಂಥ ಪದಾರ್ಥಗಳನ್ನು ನೀವು ಹೇಳೋದು ಕರೆಕ್ಟ್ ಅದ, ನಾನು ಇಂತಿಂಥ ಔಷಧಿಗಳನ್ನು ಇಂಥ ತೊಗೊಳನೇ ನನಗೆ ಹೀಗೆ ಆಗ್ತದಂತ ಅವರಿಗೆ ಮನವರಿಕೆ ಆಟೋಮೆಟಿಕ್ ಆಗಿಬಿಡ್ತದೆ. ಕೆಲವರಿಗೆ ಏನಿರ್ತದೆ ಗೊತ್ತಾ ಸರ್, ಆಲ್ಮೋಸ್ಟ್ ಆಲ್ ಬರೇ ಖಾರ ತಿನ್ನೋದು ರೂಢಿ ಇರ್ತದೆ. ಅವನ್ ನಿಮ್ದು ಆಹಾರ ಪದ್ಧತಿಯನ್ನು ನೀವು ಯಾವ ರೀತಿ ಸೇವನೆ ಮಾಡ್ತಾನೋದು ನಾವು ತಿಳ್ಕೊತೇವೆ. ನಿನ್ನ ಆಹಾರ ಪದ್ಧತಿಯಲ್ಲಿ ನೀವು ಏಕ ರಸ ತಗೋತಿ, ದ್ವಿ ರಸ ತಗೋತಿ, ನಿನಗೆ ಈ ರೀತಿ ಆಗ್ತದೆ, ಸೆಡ್ ರಸ ಯುಕ್ತ ಆಹಾರ ನೀ ಸೇವನೆ ಮಾಡು, ನಿನಗೆ ಈ ರೀತಿ ಆಗ್ತದೆ. ಫಸ್ಟ್ ಆಹಾರ ಸೇವನೆ ಮಾಡುವುದರಲ್ಲಿ ಏನಾರ ತಪ್ತಾನ ಇವ, ಮೊದಲಿಗೆ ಈಗ ತುಂಬ ಹಸಿವಾಗಿರ್ತಾ ಹೋಗಿ ಖಾರ ಮಿರ್ಚಿ ಇಂಥವು ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚು ತಿನ್ನೋದು ರೂಢಿ ಹಾಕೊಂಡಂದ್ರೆ ಆಟೋಮೆಟಿಕ್ ಅವರಿಗೆ ಸಮಸ್ಯೆ ಆಗ್ತದಂತ ಗೊತ್ತಿರ್ತದೆ. ಅದಕ್ಕೆ ಕನ್ವಿನ್ಸ್ ಮಾಡ್ತೇವೆ, ನಿನಗೆ ಇದೇ ಸಮಸ್ಯೆಯಿಂದ ಹಿಂಗೆ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಅವರು ತಿಳ್ಕೊಂತಾರೆ. ಅದರ ಜೊತೆ ಜೊತೆಯಾಗಿ ನನಗೆ ಏನಾರ ಸರ್, ನನ್ನ ಮಗ ಊಟ ಮಾಡ್ತಾನಲ್ರಿ, ಊಟ ಮಾಡೋ ಸೈಡ್ ಮೊಬೈಲ್ ಬೇಕು ಸರ್ ಅವನಿಗೆ, ಇಲ್ಲಾಂದ್ರೆ ಎಷ್ಟೋ ಹೆಣ್ಮಕ್ಳು ಟಿ ವಿ ನೋಡ್ಕೋ ಧಾರಾವಾಹಿ ನೋಡ್ಕೊತ ಊಟ ಮಾಡ್ತಿರ್ತಾರೆ. ಇದನ್ನೆಲ್ಲ ಈ ರೀತಿ ನೀವು ನಾವು ಅದನ್ನೆಲ್ಲ ನಾವು ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಈ ಕೌನ್ಸಿಲಿಂಗ್ ಮಾಡೋದು ಈ ರೀತಿ ನಿಮ್ಗೆ ತಪ್ಪದ, ಆಹಾರ ಸೇವನೆ ಮಾಡುವಾಗ ಪ್ರತಿಯೊಂದು ಮೊಬೈಲ್ ಜೊತೆಗೆ ಸೈಲೆಂಟ್ ಮೋಡ್ದಾಗ ಇಟ್ಟು, ಟಿ ವಿ ಆಯಿತು, ಇದನ್ನೆಲ್ಲನೂ ಸೈಲೆಂಟ್ ಇಟ್ಟು ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡೋದ್ರಲ್ಲಿ ನಿಮ್ಗೆ ಈ ರೀತಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಜನರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ.
1: ಈಗ ಕೆಲವೊಬ್ಬರು ಡಯಾಬಿಟೀಸ್ ರಿಲೇಟೆಡ್ ಸಮಸ್ಯೆಗಳು ಬರಬಹುದು ಅಂತ ಚಿಕ್ಕ ವಯಸ್ಸಿನಿಂದನೇ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾರೆ, ಮಧುರ ರಸ ಅಂತಂದ್ರಲ್ಲ ಅದನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡ್ತಾರೆ, ಇದು ಹೇಗೆ ಉತ್ತಮನ ಏನ್ ಪರಿಣಾಮ ಆಗುತ್ತೆ ಸರ್?
0: ಹಾಗಂತ ಡಿಸಿಷನ್ ತಗೊಳ್ಳೋ ತಪ್ಪು. ಯಾಕಂತಂದ್ರೆ ಪ್ರತಿಯೊಂದು ಹೆಂಗೆ ಅಂದ್ರೆ ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಡೈಟ್ ಅಂತೂ ಇಂಪಾರ್ಟೆಂಟ್. ಪ್ರೋಟೀನ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಥವಾ ಆಯಿಲ್ ಫ್ಯಾಟ್ಸ್ ಎಲ್ಲ ಪ್ರತಿಯೊಂದು ಆಹಾರ ಬೇಕು. ಹೆಂಗೆ ಅಲೋಪತಿ ಇದ್ರಾಗ ಹೇಳ್ತಾರೆ, ನಮ್ಮಲ್ಲಿ ಸೆಡ್ರಸಯುಕ್ತ ಆಹಾರ ಸೇವನೆ ಮಾಡಲೇಬೇಕು ಅಂತ ನಾವು ಹೇಳ್ತೇವೆ. ಅದು ವಿಶೇಷವಾಗಿ ವರ್ಣಯುಕ್ತ, ವರ್ಣಯುಕ್ತ ಅಂದ್ರೆ ಎಲ್ಲರ ತರ ಇರಬೇಕು, ಕಲರ್ಫುಲ್ ಫುಡ್. ಪೈಲ್ಸ್ ಪೇಷಂಟ್ ಬಂದಿದೆ ಅಂದ್ರೆ ನೀವು ಇದನ್ನ ಇಂಥ ಆಹಾರ ಯಾವಂದ್ರೆ ಗಜರಿ ಸೌತೆಕಾಯಿ ಮೂಲಂಗಿ ಇಂಥ ಪದಾರ್ಥ ನೀವು ತಿನ್ನಲೇಬೇಕು ಅಂತ ನಾವು ಹೇಳ್ತೇವೆ. ಅಂಥ ಪದಾರ್ಥ ಅವ್ರು ತಿನ್ನಂಗಿಲ್ಲ ಸರ್ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಫೈಬರ್ ಇದ್ದ ಫುಡ್ ಅವ್ರು ತಿನ್ನಲೇಬೇಕು, ಬೆಂಡೆಕಾಯಿ ಇಂಥ ಫೈಬರ್ ಯುಕ್ತ ಫುಡ್ ಅವ್ರು ತಿನ್ನಬೇಕು. ಅಂಥ ಫುಡ್ ತಿನ್ನಕ್ಕಾಗಲ್ಲ, ತಿನ್ನಕ್ಕಾಗಂಗಿಲ್ಲ ಅಂತಂದ್ರೆ ಅವರಿಗೆ ಪೈಲ್ಸ್ ಕಡಿಮೆ ಆಗೋದನ್ನೇ ಇಲ್ಲ, ಆಹಾರ ಪದ್ಧತಿಯೊಳಗೂ ಕೆಲವೊಂದು ರೋಗಗಳು ಕಡಿಮೆ.
1: ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಸರ್, ಕೊನೆಯದಾಗಿ ಅಸಿಡಿಟಿಯಿಂದ ಮುಕ್ತವಾಗಿ ಈ ಆಮ್ಲಪಿತ್ತದಿಂದ ಮುಕ್ತರಾಗಿ ಜೀವನ ಸಾಗಿಸ್ಬೇಕು ಅಂತ ಅನ್ಕೊಂಡ್ರೆ

0: ಕೇಳುಗರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
1: ವಿಶೇಷವಾಗಿ ನಾನು ಸಾರ್ವಜನಿಕರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಹರಿ ವರಿ ಕರಿ. ಹರಿ ಅಂತಂದ್ರೆ ಊಟದಲ್ಲಿ ಆತುರತೆ ಇರಬಾರ್ದು, ಆಮೇಲೆ ವರಿ ಅಂತಂದ್ರೆ ಊಟ ಮಾಡುವಾಗ ಚಿಂತನೆ ಮಾಡಬಾರ್ದು, ಕರಿ ಅಂದರೆ ಕರೆದಿರತಕ್ಕಂಥ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಅಂದರೆ ಅವಶ್ಯಕತೆ ಅನಿಸಿದ ಆಗಾರವಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಒಂದು. ಆಮೇಲೆ ವಿಶೇಷವಾಗಿ ಇನ್ನೊಂದು ಏನಂತಂದರೆ, ಮಿನಿಮಮ್ ನೀವು ಆಹಾರ ಸೇವನೆ ಮಾಡಿರ್ತೀರಿ, ಇಂತಿಷ್ಟು ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಕು ಅಂತ ಇರ್ತದೆ, ಅದನ್ನು ಚಿವಿಂಗ್ ಮಾಡ್ಬೇಕಂತ ಇರ್ತದೆ, ಅದನ್ನು ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡಿದ ನಂತರ ಸುಮಾರು ವಜ್ರಾಸನದಲ್ಲಿ ನೀವು ಕೂತ್ಕೋಬೇಕು, ಉಂಡಿದ ಆಹಾರ ಸರಿಯಾಗಿ ಪಚನೆ ಆಗ್ತದೆ. ಯೂಸಲಿ ವಚನ ಸಾಹಿತ್ಯದ ಒಂದು ವಿಚಾರ ಬರ್ತದೆ ಇಲ್ಲಿ ಏನಂತಂದ್ರೆ, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳನ್ನು ಉಣಬೇಡ, ವೈದ್ಯನ ಬೆಸಸಲೆ ಬೇಡ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ಆಗಲೇ ಹೇಳಿದ್ನಿ ನಾನು, ಆಹಾರದ ಸೇವನೆ ಮಾಡುವ ಚರಕಚಾರ ಈ ರೀತಿ ಹೇಳಿದಾರೆ, ಹಸಿವಿಲ್ಲದ ಉಣಬೇಡ. ಹಸಿವಿಲ್ಲ ಅನ್ನೋದು ಯಾರು ಊಟ ಕೂತ್ತಾರ ಉಂಡ ತಕ್ಷಣ ಇಮಿಡಿಯೇಟ್ ಬಂದು ಊಟ ಕೂತ್ಬಿಡೋದು. ಆಮೇಲೆ ಹಸಿದು ಮತ್ತಿರಬೇಡ, ಈಗ ದೊಡ್ಡ ಬಿಸ್ನೆಸ್ಗಾರ ಇರ್ತಾರೆ, ಏ ಒಂದು ಗಂಟೆ ಊಟ ಮಾಡ್ಬೇಕಂತ ಇರ್ತದೆ, ಒಂದು ಗಂಟೆ ಊಟ ಮಾಡಂಗಿಲ್ಲ, ಏಯ್ ಬಿಡ್ರಿ ಆಮೇಲೆ ಮೂರು ಊಟ ಮಾಡೋದು ಗಿರಿಕ್ ಭಾಳ ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಆಮ್ಲ ಪಿತ್ತ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಸರ್ವಜ್ಞನಿಗೂ ಆರೋಗ್ಯದ ಬಗ್ಗೆ ಒಂದು ಎಷ್ಟೊಂದು ಕಲ್ಪನೆ ಇತ್ತು ಅನ್ನೋದು ಈ ವಚನದ ಮುಖಾಂತರ ಗೊತ್ತಾಗ್ತದೆ. ಅದಕ್ಕೆ ಸರ್ವಜ್ಞನ ವಚನೂ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಚನ. ಇನ್ನೊಂದು ಏನು ಹೇಳ್ತಾನೆ, ಈಗಿನ ಒಂದು ಟ್ರೆಂಡ್ ಏನು ಬೆಳೀತಾ ಇದೆ ಅಂತಂದರೆ, ನಾಲಿಗೆಯ ಸವಿಸುಖಕ್ಕೆ ಚೀಲವನ್ನು ತುಂಬಿದರೆ ಸೂಲೆಗಳು ಹಲವತ್ತಿರನಾಗಿ ಕಾಲನಸುನಕ್ಕ ಸರ್ವಜ್ಞ ಅಂತ ಹೇಳ್ತಾನೆ. ಏನಂದ್ರೆ ಈಗಿನ ಟ್ರೆಂಡ್ ಹೆಂಗೈತೆ ಅಂದರೆ, ಬರೀ ರುಚಿ ಇದ್ದ ಆಹಾರ ಹುಡುಕಾಡ್ತಾರೆ, ಬಾಯಿಗೆ ನಾಲಿಗೆಗೆ ಏನು ರುಚಿ ಬರ್ತದೆ ರುಚಿ ಇದ್ದ ಆಹಾರದ ಸೇವನೆ ಮಾಡಬಾರ್ದು. ಅದನ್ನು ಮಾಡಿ ಹಂಗೆ ಮಾಡೋದ್ರಿಂದ ಏನಾಗಿರ್ತದೆ ಅಂದರೆ, ಚೀಲ ತುಂಬದೆ ತುಂಬುದು, ಚೀಲ ತುಂಬದೆ ರುಚಿದ ಚಪ್ಪರ್ಸ್ ಚಪ್ಪರ್ಸ್ ತಿಂತಾರೆ, ಅದು ಸೂಲೆಗಳು ಹಲವತ್ತಿರನಾಗಿ. ಅಂದರೆ ನೀವು ಅಂಥ ಚಪ್ಪರ್ಸ್ ಚಪ್ಪರ್ಸ್ ತಿನ್ನೋದ್ರಿಂದ 108 ರೋಗಗಳು ಬರ್ತಾವೆ. ಅದಕ್ಕೆ ಕಾಲನುಸನಕ್ಕ ಸರ್ವಜ್ಞ ಅಂದ್ರೆ, ಯಮ ಇದನ್ನು ನೀವೆಲ್ಲ ತಪ್ಪುಗಳನ್ನು ಮಾಡೋದು ನೋಡಿ ನಗ್ತಾನ, ಅದಕ್ಕೆ ನೀವು ಹಿಂಗೆ ತಪ್ಪು ಮಾಡಬೇಡ್ರಿ ಅಂತ ಸರ್ವಜ್ಞನ ಕಾಲದಲ್ಲಿ ಈ ವಚನದ ಮುಖಾಂತರ ಆರೋಗ್ಯದ ಒಂದು ಕಲ್ಪನೆಯನ್ನು ಜನರಿಗೆ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಸಲುವಾಗಿ ದಯವಿಟ್ಟು ಎಲ್ಲರೂ TV ಮತ್ತು ಮೊಬೈಲನ್ನು ಊಟ ಮಾಡುವಾಗ ಯೂಸ್ ಒಟ್ಟೆ ಮಾಡಲೇಬಾರ್ದು. ಮಸಾಲೆಯುಕ್ತ ಪದಾರ್ಥಗಳನ್ನು ಹೊರಗಡೆ ಇರತಕ್ಕಂಥ ಪಿಜ್ಜಾ ಬರ್ಗರ್ ಏನದಲ್ಲ ಇಂಥ ಪದಾರ್ಥಗಳನ್ನು ಮ್ಯಾಕ್ಸಿಮಮ್ ನೀವು ಅವಾಯ್ಡ್ ಮಾಡಿದ್ರೆ ನಿಜವಾಗಿ ನೀವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಅಂತ ನಾನು ಈ ಮೂಲಕ ಎಲ್ಲ ಜನರಿಗೆ ಸಂದೇಶ ಕೊಡಿಸ್ತೀನಿ.
0: ತುಂಬ ಸಮಗ್ರವಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ ಸರ್. ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ, ಆಮ್ಲಪಿತ್ತ ಅಸಿಡಿಟಿ ಅಥವಾ ಎದೆಯುರಿ ಈ ವಿಚಾರವಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಂಡ್ರಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡವರು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ KB ಬಬಲಾದಿ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.
1: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಅಥವಾ ಅಸಿಡಿಟಿ ಈ ಕುರಿತು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ KB ಬಬಲಾದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ.
2: ರೈತರಿಗಾಗಿ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂದಿನ ಪ್ರಗತಿ ಪಥದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಆಯೋಜಿಸಲಾದ ಇದೊಂದು ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರವು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಜಾರಿಗೊಳಿಸಿದ್ದು, ಇದು 2019 ಸೆಪ್ಟೆಂಬರ್ 12 ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ನೋಂದಣಿಯಾದ ರೈತರು 60 ತುಂಬಿದ ನಂತರ ಪ್ರತಿ ತಿಂಗಳು ಪಿಂಚಣಿಯಾಗಿ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಇವರ ನಂತರ ಅವರ ಸಂಗಾತಿಗೆ ಎಂದರೆ ಪತ್ನಿ ಇಲ್ಲವೇ ಪತಿಯು ಪಿಂಚಣಿಯ ಅರ್ಧದಷ್ಟು 1,500 ರೂಪಾಯಿಗಳನ್ನು ಕುಟುಂಬ ಪಿಂಚಣಿಯಾಗಿ ಪಡೆಯಲು ಅರ್ಹರಾಗುತ್ತಾರೆ. ಈ ನಿಧಿಯನ್ನು LIC ಅಂದರೆ ಜೀವ ವಿಮಾ ನಿಗಮವು ನಿರ್ವಹಿಸುತ್ತದೆ. ಇದೊಂದು ರೈತರ ಸ್ವಯಂ ಪ್ರೇರಣೆಯಿಂದ ಮಾಡುವ ಮತ್ತು ಸರ್ಕಾರದ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಯಾವುದೇ ಹುದ್ದೆಯಲ್ಲಿರುವ ಉದ್ಯೋಗಿಯು 60 ನಂತರ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುವುದು ಸಾಮಾನ್ಯ. ಆದರೆ ರೈತರಿಗೆ ನಿವೃತ್ತಿ ಹಾಗೂ ಪಿಂಚಣಿ ಎಂಬುದು ಕನಸಿನ ಮಾತು. ವೃದ್ಧಾಪ್ಯದಲ್ಲೂ ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರ ಜಾರಿಗೊಳಿಸಿರುವ ಈ PMKMY ಯೋಜನೆಯು ತುಂಬಾ ಉಪಯುಕ್ತವಾಗಿದೆ. ಹಾಗಾದರೆ ರೈತರು ಈ ಪಿಂಚಣಿ ಪಡೆಯಲು ಏನು ಮಾಡಬೇಕು, ನಿಯಮಗಳೇನು, ಈ ಯೋಜನೆಯ ಉದ್ದೇಶ ಮತ್ತು ಲಾಭಗಳನ್ನು ನಾವು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಪಿಂಚಣಿ ಲಾಭ ಪಡೆಯುವ ರೈತರು ಭಾರತೀಯ ನಿವಾಸಿಯಾಗಿರಬೇಕು. ವಯಸ್ಸು 18-40 ವರ್ಷದೊಳಗಿರಬೇಕು. ಮುಖ್ಯವಾಗಿ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ರೈತ ಮಹಿಳೆಯರು ಕೂಡ ನೋಂದಣಿ ಮಾಡಿಸಬಹುದು. ಆದರೆ ಕಡ್ಡಾಯವಾಗಿ ಭೂ ದಾಖಲೆ ಪಹಣಿಯಲ್ಲಿ ಅವರ ಹೆಸರು ಇರಲೇಬೇಕು. ಆಧಾರ್ ಕಾರ್ಡ್, ಉಳಿತಾಯ ಬ್ಯಾಂಕ್ ಖಾತೆ ಇಲ್ಲವೇ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಖಾತೆಯನ್ನು ಕೂಡ ಹೊಂದಿರಬೇಕು. ಪಿಎಂ ಕಿಸಾನ್ 6,000 ರೂಪಾಯಿಗಳನ್ನು ಪಡೆಯುತ್ತಿದ್ದರೆ ಈ ಪಿಂಚಣಿ ನೋಂದಣಿ ಇನ್ನಷ್ಟು ಸುಲಭವಾಗುತ್ತದೆ. ಒಂದು ವೇಳೆ ರೈತರು ಬೇರೆ ಪಿಂಚಣಿ ಯೋಜನೆ ಮಾಡಿದ್ದರೆ ಈ ಯೋಜನೆ ಮಾಡುವಂತಿಲ್ಲ. ಇತರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಾದ NPS, ಯಾವುದೇ ಕಂಪನಿಯ EPFO, ESIC ಹಾಗೂ ಪಿಎಂ ಶ್ರಮಯೋಗಿ ಮಾನ್ಧನ್ ಅಥವಾ ಪಿಎಂ ಲಘು ವ್ಯಾಪಾರಿ ಮಾನ್ಧನ್, ಕೂಲಿ ಕಾರ್ಮಿಕರ ಅಂಗಡಿ ಮಾಲೀಕರ ಪಿಂಚಣಿ, ಸರ್ಕಾರಿ ನೌಕರರ ಪಿಂಚಣಿ, ಇವುಗಳಲ್ಲಿ ಯಾವುದರಲ್ಲೂ ಇಲ್ಲದಿದ್ದರೆ ಮಾತ್ರ ಈ ಯೋಜನೆಯ ಲಾಭ ಪಡೆಯಲು ರೈತರು ಅರ್ಹರಾಗುತ್ತಾರೆ. ಇಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕಾದ ಯೋಜನೆಯಾಗಿದ್ದರಿಂದ ಅವರು ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಲೇಬೇಕಾಗುತ್ತದೆ. ಆಗ ಭಾರತ ಸರ್ಕಾರವು ಚಂದಾದಾರರ ಮಾಸಿಕ ಕೊಡುಗೆಗೆ ಸಮನಾದ ಮೊತ್ತವನ್ನು ಪಿಂಚಣಿ ನಿಧಿಗೆ ಕೊಡುತ್ತದೆ. ನೀವು ಎಷ್ಟು ವಯಸ್ಸಿನಲ್ಲಿ ಸೇರುತ್ತೀರಿ ಎಂಬುದರ ಮೇಲೆ ಈ ಕೊಡುಗೆ ನಿರ್ಧಾರವಾಗುತ್ತದೆ. ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವು ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ. ಉದಾಹರಣೆಗೆ ನೋಡುವುದಾದರೆ ರೈತರು ತಮ್ಮ 18 ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 55 ರೂಪಾಯಿ ಮಾತ್ರ ಕಟ್ಟಬೇಕಾಗುವುದು. ಅವರು 60 ಪ್ರತಿ ತಿಂಗಳ 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಅದೇ ಸಮಯಕ್ಕೆ ಸರ್ಕಾರವು ಕೂಡ ಅಷ್ಟೇ ಮೊತ್ತ 55 ರೂಪಾಯಿಗಳನ್ನು ಜಮಾ ಮಾಡುತ್ತದೆ. ಅಂದರೆ ಪ್ರತಿ ತಿಂಗಳು ಒಟ್ಟು 110 ರೂಪಾಯಿ ಅವರ ಪಿಂಚಣಿ ನಿಧಿಯಲ್ಲಿ ಸೇರುತ್ತದೆ. ಫಲಾನುಭವಿ ತಿಂಗಳಿಗೆ 55 ರೂಪಾಯಿಯಂತೆ 60 ಅಂದರೆ ಒಟ್ಟು 42 ಕಟ್ಟಲಾದ ಹಣ 27,720 ರೂಪಾಯಿಗಳು ಮಾತ್ರ. ಜೊತೆಗೆ ಪಿಂಚಣಿ ಫಂಡ್ಗೆ ಕೇಂದ್ರ ಸರ್ಕಾರ ಕೂಡ 27,720 ರೂಪಾಯಿಗಳನ್ನು ನೀಡುತ್ತದೆ. ಈ ಹಣಕ್ಕೆ LIC ಕಂಪನಿಯು ಬಡ್ಡಿ ಸೇರಿಸಿದಾಗ ಇದೆಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತದೆ. ಈ ಹಣವನ್ನು ರೈತರಿಗೆ ವೃದ್ಧಾಪ್ಯದಲ್ಲಿ 60 ತುಂಬಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 3,000 ರೂಪಾಯಿ ಕೊಡಲಾಗುತ್ತದೆ. ಇದರಿಂದ ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಹಣದ ಲಾಭ ಪಡೆಯಬಹುದು. ರೈತರು ಕಟ್ಟಿದ 27,000 ಹಣ ಕೇವಲ 9 ತಿಂಗಳ ಪಿಂಚಣಿಯಲ್ಲಿಯೇ ವಾಪಸ್ ಬಂದು ಬಿಡುತ್ತದೆ. ನಂತರ ಜೀವನ ಪೂರ್ತಿ ಬರುವುದು ಸರ್ಕಾರದ ಹಣ ಎಂಬುದನ್ನು ಇಲ್ಲಿ ಫಲಾನುಭವಿಗಳು ಮನಗಾಣಬೇಕಿದೆ. ಒಂದು ವೇಳೆ ಫಲಾನುಭವಿಯು ತನ್ನ 30 ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 110 ರೂಪಾಯಿಗಳು, 40 ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 200 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. 60 ನಂತರ ಆಗ ಫಲಾನುಭವಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿ ಕೈ ಸೇರುತ್ತದೆ. ಅವರು ಮುಂದೆ ಕಾಲವಾದರೆ ಅವರ ನಂತರ ಕುಟುಂಬ ಪಿಂಚಣಿ ಎಂದರೆ ಅವರ ಪತ್ನಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಜೀವನ ಪೂರ್ತಿ ಪಿಂಚಣಿ ದೊರೆಯುತ್ತದೆ. ಹೀಗಾಗಿ ಕಡ್ಡಾಯವಾಗಿ ಈ ಯೋಜನೆಯಲ್ಲಿ ನಾಮಿನಿಯಾಗಿ ಪತಿ ಇಲ್ಲವೇ ಪತ್ನಿಯ ಹೆಸರು ಅವರು ನಮೂದಿಸಲೇಬೇಕು. ಇನ್ನು ಅನಿವಾರ್ಯ ಕಾರಣದಿಂದ ಫಲಾನುಭವಿಯು ಯೋಜನೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯವಾದರೆ ಇದುವರೆಗೆ ಕಟ್ಟಿದ ಹಣ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಹಣ ವ್ಯರ್ಥವಾಗುವುದಿಲ್ಲ. ಬೇಡವೆಂದಾಗ ಯೋಜನೆಯಿಂದ ನಿರ್ಗಮಿಸಿ ತಾವು ಸಂದಾಯ ಮಾಡಿದ ಹಣವನ್ನು ಮರಳಿ ಪಡೆಯಬಹುದು. ಇದೊಂದು ಸುರಕ್ಷಿತ ಭದ್ರತಾ ಯೋಜನೆಯಾಗಿದೆ. ಒಂದು ವೇಳೆ 60 ವರ್ಷ ವಯಸ್ಸಿಗೂ ಮೊದಲೇ ವ್ಯಕ್ತಿಯು ಅಂಗವೈಕಲ್ಯವಾದರೆ ಅವರ ಸಂಗಾತಿಯು ಕಂತುಗಳನ್ನು ಕಟ್ಟುವ ಮೂಲಕ ಯೋಜನೆಯನ್ನು ಮುಂದುವರಿಸಬಹುದು, ಇಲ್ಲವೇ ತಮ್ಮ ಹಣವನ್ನು ಬಡ್ಡಿಯೊಂದಿಗೆ ಸ್ವೀಕರಿಸಿ ಅರ್ಧಕ್ಕೆ ಬಿಡಬಹುದು. ಈ ಯೋಜನೆಯನ್ನು ಮಧ್ಯದಲ್ಲಿ 10 ವರ್ಷದೊಳಗೆ ನಿಲ್ಲಿಸಿದರೆ ತಾವು ಕಟ್ಟಿದ ಹಣಕ್ಕೆ ಸಾಮಾನ್ಯ ಉಳಿತಾಯ ಬ್ಯಾಂಕ್ ಬಡ್ಡಿ ಸೇರಿಸಿ ಫಲಾನುಭವಿಯು ಕಟ್ಟಿರುವ ಹಣವನ್ನು ಮಾತ್ರ ಮರುಪಾವತಿಸಲಾಗುತ್ತದೆ. ಫಲಾನುಭವಿಯು ಯೋಜನೆಗೆ ಸೇರಿದ 10 ವರ್ಷಗಳ ನಂತರ ಅಂದರೆ 60 ವರ್ಷಕ್ಕಿಂತಲೂ ಮೊದಲೇ ನಿರ್ಗಮಿಸಿದರೆ ಮೊದಲು ಕಟ್ಟಿದ ಹಣಕ್ಕೆ ಪಿಂಚಣಿ ಫಂಡ್ ಗಳಿಸಿದ ಹೆಚ್ಚಿನ ಬಡ್ಡಿ ಸೇರಿಸಿ ಹಣ ಮರಳಿ ಕೊಡಲಾಗುತ್ತದೆ. ಇಲ್ಲಿ ಬ್ಯಾಂಕ್ ಬಡ್ಡಿಗಿಂತ ಸ್ವಲ್ಪ ಜಾಸ್ತಿ ಹಣ ಮರುಪಾವತಿಸಲಾಗುತ್ತದೆ. 60 ವರ್ಷಕ್ಕೂ ಮೊದಲೇ ಮಧ್ಯದಲ್ಲಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ರೈತ ಕಟ್ಟಿದ ಹಣ ಮತ್ತು ಅದರ ಬಡ್ಡಿ ಮಾತ್ರ ಮರಳಿ ಸಿಗುತ್ತದೆ. ಹೀಗಾಗಿ ಯೋಜನೆ ಪೂರ್ಣಗೊಳಿಸಿದರೆ ಪಿಂಚಣಿ ರೂಪದಲ್ಲಿ ಸರ್ಕಾರವು ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತದೆ. ಜೀವನದ ಸಂಧ್ಯಾಕಾಲದಲ್ಲಿ ಅಲ್ಪ ಪ್ರಮಾಣದ ಹಣವೂ ಕೂಡ ಊರುಗೋಲಾಗಬಹುದು. ಚಂದಾದಾರರು 60 ವರ್ಷಕ್ಕಿಂತ ಮೊದಲೇ ಆಕಸ್ಮಿಕ ಮರಣ ಹೊಂದಿದರೆ ಅವರ ಸಂಗಾತಿಯು ಯೋಜನೆಯ ಖಾತೆಯನ್ನು ಮುಂದುವರಿಸಬಹುದು. ಉಳಿದ ವರ್ಷದ ಕಂತುಗಳನ್ನು ಕಟ್ಟಿದರೆ ಅವರಿಗೆ 60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಅನ್ವಯಿಸುತ್ತದೆ. ಅಥವಾ ಮುಂದುವರಿಸುವುದು ಬೇಡವೆಂದರೆ ಆಗ ಇದುವರೆಗೆ ಕಟ್ಟಿರುವ ಹಣ, ಅದರ ಮೇಲಿನ ಬಡ್ಡಿ ಮತ್ತು ಸರ್ಕಾರ ಕಟ್ಟಿದ ಹಣದ ಬಡ್ಡಿ ಸಹಿತ ನಾಮಿನಿಗೆ ನೀಡಲಾಗುತ್ತದೆ. ಒಂದು ವೇಳೆ ಇಬ್ಬರೂ ಮರಣ ಹೊಂದಿದರೆ ಅವರ ಹಣವು ನೇರವಾಗಿ ಪಿಂಚಣಿ ನಿಧಿಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಗೆ ಹೇಗೆ ನೋಂದಾಯಿಸಿಕೊಳ್ಳುವುದು ಎಂದರೆ ನಿಮ್ಮ ಗ್ರಾಮದ ಅಥವಾ ಹತ್ತಿರದ ಸಿಎಸ್ಸಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಹೆಸರು ನೋಂದಾಯಿಸಬಹುದು. ಅದಕ್ಕಾಗಿ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ ಜೊತೆಗೆ IFSC ಕೋಡ್ ಪಹಣಿ ತೆಗೆದುಕೊಂಡು ಹೋಗಬೇಕು. ಅಥವಾ ಆನ್ಲೈನ್ನಲ್ಲಿ manthan.in ಪೋರ್ಟಲ್ ಮೂಲಕ ಸ್ವಯಂ ನೋಂದಣಿ ಕೂಡ ಮಾಡಬಹುದು. ಕಿಸಾನ್ ಮಾನ್ಧನ್ ಯೋಜನೆಯ ನೋಂದಣಿ ಸಂಪೂರ್ಣ ಉಚಿತವಾಗಿದೆ. ಈಗಾಗಲೇ ನೀವು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿದ್ದರೆ ಒಂದೇ ಆಧಾರ್ ಕಾರ್ಡ್ನಲ್ಲಿ ಕಿಸಾನ್ ಮಾನ್ಧನ್ ಯೋಜನೆಗೂ ಸೇರಬಹುದು. ನೋಂದಣಿ ಕಂ ಆಟೋ ಡೆಬಿಟ್ ಪ್ರಕ್ರಿಯೆಯಿಂದ ಪ್ರತಿ ತಿಂಗಳು ಕಂತಿನ ಹಣವು ತಾನಾಗಿಯೇ ಕಡಿತಗೊಳ್ಳುತ್ತದೆ. ಇಡೀ ದೇಶದಲ್ಲಿ ಇದುವರೆಗೆ 25 ಲಕ್ಷ ರೈತರು PMKMY ಪಿಂಚಣಿ ಯೋಜನೆಗೆ ಸೇರಿದ್ದಾರೆ. 2025 ವರದಿ ಪ್ರಕಾರ ಅತಿ ಹೆಚ್ಚು Top 5 ರಾಜ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಹರಿಯಾಣ ರಾಜ್ಯದಲ್ಲಿ 5,74,000 ಜನ ನೋಂದಣಿ ಮಾಡಿದ್ದಾರೆ. ಬಿಹಾರ್ 3,45,000, ಜಾರ್ಖಂಡ್ 2,53,000, ಛತ್ತೀಸ್ಗಢ 2,03,000, ಒಡಿಶಾ 1,57,000, ಜಮ್ಮು ಮತ್ತು ಕಾಶ್ಮೀರ 1,26,000 ರೈತರು ಈ ಯೋಜನೆಯಡಿ ಬಂದಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಸುಮಾರು 70,000-80,000 ರೈತರು ಮಾತ್ರ ಪಿಂಚಣಿ ಯೋಜನೆಗೆ ನೋಂದಾಯಿಸಿದ್ದಾರೆ. ಇದು ರೈತರಿಗೆ ಭವಿಷ್ಯದ ಭದ್ರತೆ ಕಲ್ಪಿಸುವ ಪಿಂಚಣಿ ಯೋಜನೆಯಾಗಿದ್ದು ಬಹುತೇಕ ರೈತರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರದ ಕಾರಣ ಹಾಗೂ ತಮ್ಮ ಹಣ ಮರಳಿ ಬರುವುದಿಲ್ಲ ಎಂಬ ಅಪನಂಬಿಕೆಯಿಂದಾಗಿ ಇದರ ಪ್ರಯೋಜನ ಪಡೆಯುವಲ್ಲಿ ವಿಳಂಬವಾಗುತ್ತಿದೆ. ಈಗಲೂ ಕಾಲಮಿಂಚಿಲ್ಲ. 18-40 ವರ್ಷದ ಒಳಗಿನ ರೈತರು ಈ ಯೋಜನೆಗೆ ಸೇರಬಹುದು. ನೀವು 30 ಇಲ್ಲವೇ 38 ವಯಸ್ಸಿನವರಾಗಿದ್ದರೂ ನಿಮ್ಮ ಹೆಸರಿನಲ್ಲಿ 5 ಎಕರೆಗಿಂತಲೂ ಕಡಿಮೆ ಜಮೀನು ಇದ್ದರೆ ಈಗಲೇ ಹೋಗಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ನೋಂದಣಿ ಮಾಡಿಸಿ. ಯೋಜನೆ ಯಾವಾಗ ಆರಂಭಿಸಿದರೂ ಕೂಡ 60 ವರ್ಷದವರೆಗೆ ಕಂತುಗಳನ್ನು ಕಟ್ಟಿದರೆ ಮುಂದೆ ಜೀವನ ಪೂರ್ತಿ 3,000 ರೂಪಾಯಿ ಪಿಂಚಣಿ ಪಡೆಯಬಹುದು. ರೈತನ ದುಡಿಮೆಗೆ ವಯಸ್ಸಿನ ಮಿತಿ ಇಲ್ಲ, ಆದರೆ ಆತನ ಬದುಕಿಗೆ ಭದ್ರತೆ ಇರಲೇಬೇಕಲ್ಲವೇ? ಅದಕ್ಕಾಗಿ ಕೃಷಿಯ ಜೊತೆಗೆ ವೃದ್ಧಾಪ್ಯ ಜೀವನದ ಸುರಕ್ಷತೆಯನ್ನು ಯೋಜಿಸುವುದು ಅಗತ್ಯವಿದೆ. ರೈತರು ಈಗಲೇ ಸರ್ಕಾರದ ಕಿಸಾನ್ ಮಾನ್ಧನ್ ಪಿಂಚಣಿ ಯೋಜನೆಗೆ ಸೇರಬಹುದು. ಇಂಥ ಸಣ್ಣ ಉಳಿತಾಯವೇ ನಾಳೆಯ ನೆಮ್ಮದಿಯ ಬದುಕಿಗೆ ಆಸರೆಯಾಗುವಲ್ಲಿ ಸಂದೇಹವಿಲ್ಲ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂ ವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ದ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ.

0: ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿಯಾಗಿದ್ದು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಕೇಂದ್ರೀಕೃತವಾಗಿದೆ. ಇದಕ್ಕೂ ಮುನ್ನ ಬೆಲ್ಜಿಯಂ ಪ್ರಧಾನಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದರು. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೆವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಭಾರತ ಮತ್ತು ಬೆಲ್ಜಿಯಂ ಪರಸ್ಪರ ಗೌರವ, ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ನಿಯಮ ಆಧಾರಿತ ಜಾಗತಿಕ ಕ್ರಮಕ್ಕೆ ತಮ್ಮ ಬದ್ಧತೆಯನ್ನು ಹಾಗೂ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಉದ್ದೇಶಿಸಿ ಮಾತನಾಡಿದ ಅವರು, ಜಗತ್ತು ಭೌಗೋಳಿಕ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಸವಾಲುಗಳನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಂತಹ ಪ್ರಮುಖ ಪಾಲುದಾರ ರಾಷ್ಟ್ರದ ನಾಯಕರನ್ನು ಭೇಟಿಯಾಗುವುದು ಹಾಗೂ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆಯು ಉಪಯುಕ್ತ ಅವಕಾಶ ಒದಗಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. EOS-05 ಭೂವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ GSLV-F-17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55ಕ್ಕೆ ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. EOS-05 ಅತ್ಯಾಧುನಿಕ ಭೂವೀಕ್ಷಣಾ ಬಾಹ್ಯಾಕಾಶ ನೌಕೆಯಾಗಿದ್ದು ಭೂಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾದ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಭಾರತದ ಭೂವೀಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ವಿ ನಾರಾಯಣನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜಿಸಿದ್ದ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ವೇಳೆ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2026-27 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಶೇಕಡ 7.8% ಬೆಳವಣಿಗೆ ಸಾಧಿಸಿದೆ. ಜಾಗತಿಕ ಅಡೆತಡೆಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಎಂದು ಹೇಳಿದರು. ಭಾರತ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ವಿಶೇಷವಾಗಿ ವಾಯುಯಾನದಲ್ಲಿ ಉದ್ಯಮವನ್ನು ಬೆಂಬಲಿಸುವತ್ತ ಗಮನಹರಿಸಿದೆ, ಜೊತೆಗೆ ಹೂಡಿಕೆ ವಾತಾವರಣವನ್ನು ಬೆಳೆಸುವತ್ತ ಕೇಂದ್ರೀಕರಿಸಿದೆ ಎಂದು ಅವರು ತಿಳಿಸಿದರು. ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ಕೇಂದ್ರಗಳನ್ನು ಉತ್ತೇಜಿಸುವುದು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಬೆಂಬಲಿಸುವುದು, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ಸೌಲಭ್ಯತೆಯನ್ನು ಖಚಿತಪಡಿಸುವುದು ಹಾಗೂ ಬ್ಯಾಂಕ್ಗಳ ಎನ್ಒಪಿಗಳನ್ನು ಕಡಿಮೆ ಮಾಡುವತ್ತ ಗಮನ ಕೇಂದ್ರೀಕರಿಸಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ನಿರಂತರ ಸವಾಲುಗಳ ಹೊರತಾಗಿಯೂ ಹಣಕಾಸು ಶಿಸ್ತಿಗೆ ಭಾರತದ ಬದ್ಧತೆಯನ್ನು ಅವರು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ಟ್ರಂಪ್ ಅವರ 2025 ಆರಂಭಿಕ ಆದೇಶವು 14ನೇ ತಿದ್ದುಪಡಿಯನ್ನು ಉಲ್ಲಂಘಿಸುತ್ತದೆ ಎಂದು ಅಲ್ಲಿನ ಸುಪ್ರೀಂಕೋರ್ಟ್ ಆದೇಶವನ್ನು ತಿರಸ್ಕರಿಸಿತ್ತು. 14ನೇ ತಿದ್ದುಪಡಿಯು ಪೋಷಕರ ವಲಸೆ ಸ್ಥಿತಿಯನ್ನು ಲೆಕ್ಕಿಸದೆ ಅಮೆರಿಕ

0: ಅಮೆರಿಕದ ನೆಲದಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನು ಖಾತರಿಪಡಿಸುತ್ತದೆ. ಸುಪ್ರೀಂಕೋರ್ಟ್ನ ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಡೊನಾಲ್ಡ್ ಟ್ರಂಪ್ ಆಗಸ್ಟ್ 6ರಂದು ಪರಿಷ್ಕೃತ ಆದೇಶಕ್ಕೆ ಸಹಿ ಹಾಕಿದ್ದರು. ಇದರಲ್ಲಿ ನಿರ್ದಿಷ್ಟವಾಗಿ ಜನನ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಮತ್ತು ವಿದೇಶಿ ಸರ್ಕಾರಿ ನೌಕರರ ಮಕ್ಕಳು ವಲಸೆ ವಂಚನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಅಥವಾ ಶತ್ರುಗಳೆಂದು ವರ್ಗೀಕರಿಸಲ್ಪಟ್ಟವರಿಗೆ ಪೌರತ್ವವನ್ನು ನಿರಾಕರಿಸಿದ್ದರು. ಆದರೆ ಈ ಆದೇಶಕ್ಕೆ ಈಗ ಫೆಡರಲ್ ನ್ಯಾಯಾಲಯ ತಡೆ ಹಿಡಿದಿದೆ. ಶಾಲಾ ಶಿಕ್ಷಣ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯವರೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಕಲಿಕೆಯ ಬುನಾದಿಯನ್ನು ಬಲಪಡಿಸುವುದು, ತರಗತಿಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಯುವ ಮತ್ತು ಕ್ರಿಯಾಶೀಲ ಭಾರತದ ಆಶೋತ್ತರಗಳಿಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಕಡೆಗೆ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಭವಿಷ್ಯದ ಪರೀಕ್ಷೆಗಳ ಸಿದ್ದತೆ ಪರಿಶೀಲಿಸಿದರು. ಸಭೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳಂನಲ್ಲಿ ಶಬರಿಮಲೆ ಅಯ್ಯಪ್ಪಸ್ವಾಮಿ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣದ 17ನೇ ಆರೋಪಿಯಾಗಿರುವ ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಗೆ ಕೊಲ್ಲಂ ವಿಜಿಲೆನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅವರ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಹೈಕೋರ್ಟ್ ಪರಿಗಣಿಸಲಿದೆ. ಈ ಪ್ರಕರಣವನ್ನು ಕೇರಳ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ರಷ್ಯಾದ ಮೇಲಿನ ಉಕ್ರೇನ್ ದಾಳಿ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ಗೆ ರಷ್ಯಾದ ಬೆಂಬಲ ಹಾಗೂ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ದದ ಬಗ್ಗೆ ಪ್ರಸ್ತಾಪಿಸಿದರು. ಅಮೆರಿಕ ತನ್ನದೇ ಆದ ರಕ್ಷಣಾ ಅವಶ್ಯಕತೆಗಳನ್ನು ಹೊಂದಿವೆ. ಇತರ ದೇಶಗಳಿಗೆ ಶಸ್ತಾಸ್ತಗಳನ್ನು ಒದಗಿಸುವ ಮೊದಲು ಅಮೆರಿಕದಲ್ಲಿ ದಾಸ್ತಾನುಗಳು ಸಾಕಷ್ಟಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಎಂದು ಮಾರ್ಕೊ ರುಬಿಯೋ ತಿಳಿಸಿದ್ದಾರೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಅವರು ವಿಶ್ವದ 9ನೇ ಶ್ರೇಯಾಂಕಿತ ಕೆನಡಾದ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿನಲ್ಲಿ ಭಾರತದ ತನ್ವಿ ಶರ್ಮಾ ಜಪಾನ್ನ ಟೊಮಾಕೊ ಮಿಯಾಜಾಕಿ ಅವರ ವಿರುದ್ಧ 17-21 21-18 16-21 ಅಂತರದಿಂದ ಪರಾಭವಗೊಂಡಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಗ್ಕಾಂಗ್ ತಂಡದ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ತಂಡದ ವಿರುದ್ದ 94 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಭಾರತ ಇದೇ 5-9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜಿಸಲಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂನ್ 30ರಿಂದ ಜುಲೈ 4ರವರೆಗೆ ಬ್ಯಾಂಕಾಕ್ ಮತ್ತು ಜೆಕಿಯಾದ ನೋ ವೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026ರ ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಮತ್ತು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಶಿಕಾರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ವಾಣಿ ಹರಿಕೃಷ್ಣ ಅವರ ಕಂಠದಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿತ್ತು, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಜಯಂತ್ ಕಾಯ್ಕಿಣಿಯವರ ಮತ್ತೊಂದು ಹಾಡು ಇದೀಗ. ಮನುಮೂರ್ತಿಯವರ ಸಂಗೀತವಿದೆ, ರಾಜೇಶ್ ಕೃಷ್ಣನ್ ಅವರ ಧ್ವನಿ ಇದೆ. ಚಿತ್ರ ಪಾರಿಜಾತ.

ಕಾರ್ತಿಕ್ ಅವರ ಸ್ವರದಲ್ಲಿ ರೋಮಿಯೋ ಚಿತ್ರದಿಂದ ಇದಾಗಿದೆ ಅನ್ನ ಕೇಳಿದ್ರೆ ಸಂತು ಅವರ ಸಾಹಿತ್ಯವಿತ್ತು, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸಂತೋಷ್ ವೆಂಕಿ ಹಾಡಿರುವ ಸಿಯು ಚಿತ್ರದ ಒಂದು ಹಾಡು. ಸಾಹಿತ್ಯ ಮತ್ತು ಸಂಗೀತ ಮಧುರ

ತೂಫಾನ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಈ ಒಂದು ಗೀತೆಗೆ ಧನೆ ಆಗಿದ್ದವರು ಕುನಾಲ್ ಗಾಂಜವಾಲ, ಸುನೀತಾ ಸಾರಥಿ ಹಾಗೂ ಶ್ರೀ ಚರಣ್. ಗೀತೆಯನ್ನ ಬರೆದಿದ್ದವರು ಜಯಂತ್ ಕಾಕಿಣಿ, ಸಂಗೀತ ಎಲ್ವಿನ್ ಜೋಶ್ವಾ.

ಅವಿನಾಶ್ ಚಬ್ಬಿ ಅವರ ಸ್ವರದಲ್ಲಿ ಗೀತೆಯನ್ನು ಹಾಗೂ ಸೋನು ನಿಗಮ್ ಅವರ ಕಂಠದಲ್ಲಿ ಸ್ನೇಹಿತರು ಚಿತ್ರದ ಗೀತೆಯನ್ನು ಕೂಡ ಆಲಿಸಿದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8 12 ಏರೋ ಇಂಡಿಯಾ 16 ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3 ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16 ಆವೃತ್ತಿ ಬೆಂಗಳೂರು.

0: ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027 ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ಧಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಎಸ್ಪಿಎಂಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಬಸವನಗೌಡ ಎಂಜಿ ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕ ಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈರುತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈರುತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜಾಬ್ ಕಾರ್ಡ್ ಹೊಂದಿರದ ಕುಟುಂಬಗಳಿಗೆ ಹೊಸ ಜಾಬ್ ಕಾರ್ಡ್ ವಿತರಿಸಲು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ. ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16 ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3 ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಹಮ್ ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೆ ಹೈ. ಉರ್ದು ಪ್ರೋಗ್ರಾಮ್ ಕಹಕಶಾ.
5: ಕಹಕಶಾ ಪ್ರೋಗ್ರಾಮ್ ಸುನ್ನೆ ವಾಲೆ ಸಭಿ ಸಾಮೀನ್ ಕೋ ಹಮಾರಾ ಖಲೂಸ್ ಭರಾ ಅದಾಬ್.
6: ಮೇರಾ ನಾಮ ಪ್ರೊಫೆಸರ್ ಮೇಮ್ನೂನ್ ಸಯೀದ್ ಹೈ. ಮೈ ಬೆಂಗಳೂರು ಯೂನಿವರ್ಸಿಟಿ ಕಾ ಶೋಬೆ ಉರ್ದು ಕಾ ವಜೀಫಾಯಾ ಪ್ರೊಫೆಸರ್ ಹೂ ಔರ್ ಹಮ್ ಗುಫ್ತಗು ಕರ್ ರಹೆ ಹೈ ಕೌಮಿ ಯಕ್ಜಹತಿ ಔರ್ ಅಸರ ಹಾಜಿರ್ ಕೆ ಬಾರೇ ಮೇ. ಮೊಹತರಮಾ ಶಾಯಿಸ್ತಾ ಯೂಸುಫ್ ಸಾಹಿಬಾ ಭಿ ಮೌಜೂದ್ ಹೈ ಔರ್ ಹಮ್ ಇಸ್ ಮೌಜೂ ಪರ್ ಗುಫ್ತಗು ಕರೆಂಗೇ ಔರ್ ಇಸ್ಕೆ ಮುಖ್ತಲಿಫ್ ಪಹಲೋ ಕಾ ಜಜಾ ಲೇಂಗೇ. ಕೌಮಿ ಯಕ್ಜಹತಿ ಕಾ ತಸವ್ವುರ್ ಜೊ ಹೈ ಮೇರಾ ಖ್ಯಾಲ್ ಹೈ ಕೆ ಸಿರ್ಫ್ ಹಿಂದೂಸ್ತಾನ್ ಸೇ ವಾಬಸ್ತಾ ಹೈ. ದೂಸರೆ ಭಿ ದುನಿಯಾ ಮೇ ಬಹುತ್ ಸಾರೇ ಮಮಾಲಿಕ್ ಹೈ جن کے بارے میں ہم نے کبھی نہیں سنا کہ وہاں قومی یکجہتی پر گفتگو ہو رہی ہو، تبادلہ خیال ہو رہا ہو اور اس پر کتابیں لکھی جا رہی ہوں۔ ایک ایسا تصور ہے جس کا براہ راست تعلق صرف ہندوستان سے ہے۔ اس کی وجہ بھی یہ ہے کہ دنیا میں جتنے بھی ممالک ہیں وہاں کی قومیت واضح اور متعین ہے۔ جیسے اسپین کو لیجئے تو وہاں کے لوگ اسپینی ہیں، جرمنی کو لیجئے تو وہاں کے لوگ جرمن ہیں، یا اسی طرح فرانس کو لیجئے تو وہاں کے لوگ فرانسیسی ہیں، لیکن ہندوستان کے بارے میں ایک الگ تصور قائم ہوتا ہے۔ کیونکہ جن ممالک میں وہاں کی قومیت واضح ہے، وہاں کی زبان، وہاں کی تہذیب اور وہاں کے عقائد، یہ سب اس قدر مشترک ہیں کہ ان کو اس کے خلاف یا اس کے علاوہ کچھ سوچنے کا موقع نہیں ملتا۔ لیکن ہمارا وطن ایسا وطن ہے کہ جس میں بہت سی قومیتیں ہیں اور ان قومیتوں کی ایک واحد قوم ہندوستانی ہے۔ یہ صورتحال صرف ہندوستان میں ہے۔ اس کی وجہ بھی ہے کہ یہ وطن جو آغاز میں اس کا تعین ہوا تھا تو اس کی اپنی جو آبادی تھی یا اس کے اپنے جو باشندے تھے وہ ڈریویڈین تھے اور بہت بڑا ملک تھا اور ان کی آبادی کم تھی۔ اب سے کوئی 3500 یا 4000 سال پہلے وطن میں آریہ آئے اور کئی قسطوں میں آئے۔ قریب قریب 1000 سال تک یہ سلسلہ جاری رہا۔
7: جی صاحب، آپ نے ایک بات یاد دلا دی مجھے، میں نے کہا آپ سے ذکر کروں اس کا، کہ آگ کا دریا یاد آ گیا۔
6: ہاں جی بالکل
7: جی بالکل، میں نے کہا کہ آپ کہیں گے اس کے بارے میں کچھ۔
6: جی جی بہت صحیح کہا آپ نے، کیونکہ آگ کا دریا میں بھی اسی تسلسل کو پیش کیا گیا ہے۔ چونکہ آریا آنے اور یہاں بسنے میں کوئی 1000-1500 سال کا عرصہ لگا تو ان کی تعداد بھی یہاں برابر بڑھتی رہی اور پورا ملک جو ہے ان سے بس گیا۔ اب سے کوئی 1000 سال پہلے بیرونی قومیں بھی آنے لگی، جیسے جانتے ہیں کہ غزنوی آئے، پھر تغلق آئے، بلبن آئے، غوری آئے، یہ سب لوگ بھی آنے لگے
7: اور سب نے اپنی اپنی طرف کا کام کیا، اپنی تہذیب کو بڑھاوا دیا اور ہم سب ایک تہذیب میں بند گئے،
6: ایک تہذیب میں بنتے گئے۔ تو ان لوگوں کے آنے کی وجہ سے یہ ہوا کہ ایک کثیر آبادی تو آریہ کی تھی لیکن اس سے کم آبادی جو ہے یہ آنے والوں کی ہوئی۔ تو ہم اسے امبیلنس تو نہیں کہہ سکتے کیونکہ ایک تاریخ کا فیصلہ تھا۔ اچھا، سب سے بڑی بات یہ تھی کہ یہ قومیں جو آئی تو آ کر ہندوستان کا حصہ بن گئی۔
7: یہ بہت اچھی بات کہی آپ نے۔
6: دنیا بھر میں جو ہے ممالک ایک دوسرے سے لڑا کرتے تھے لیکن لڑنے کے بعد ان کے اپنے وطن، ان کی اپنی سرحدوں کا تعین جو ہے ہمیشہ قائم رہا لیکن بس گئیں۔ جبکہ دنیا کے دوسرے ممالک میں جو فاتح ہوتا تھا وہ فتح کر کے اپنے ملک کو لوٹ جاتا تھا۔ تو اس طرح ہندوستان میں مختلف قوموں کی ایک واحد قومیت کا تعین جو ہوا تو یہ ایک غیر معمولی صورتحال تھی جس میں مختلف قوموں نے اپنی شناخت بھی باقی رکھی اور ایک مجموعی طور پر پورے وطن کی قومیت بھی قائم ہوئی۔
7: شاید یہیں سے گنگا جمنی تہذیب کا آغاز بھی ہو گیا۔
6: جی بالکل بالکل صحیح ہے، کیونکہ یہ قومیتیں اگر آ کر یہاں کی قومیت میں ضم ہو جاتی ہیں تو جیسے دوسرے ممالک میں ہے کہ وہاں کے باشندے ایک ہی عقیدے کے پابند ہیں اور ایک ہی کلچر ہے، ایک ہی زبان ہے، اس طرح کا معاملہ ہوتا۔ یہاں زبانیں بھی الگ اور کلچر بھی الگ اور اس کے ساتھ عقائد بھی الگ۔ یہ ایک ایسا مجموعہ تھا جس کی مثال ساری دنیا میں اور کہیں نہیں ملتی۔
7: صحیح کہہ رہے ہیں۔ ایسے دیکھنے جائیں تو ہندوستان ایک ایسا ملک ہے جو ہمیں ہماری انسانیت کی یاد دلاتا ہے۔
6: جی
7: جیسے ہم تمام انسان ہیں، ہماری شکلیں ایک ہوتے ہوئے بھی الگ الگ ہیں لیکن پھر بھی سب میں ایک کامن ایک راستہ ہے، ایک ڈور بندھی ہوئی ایسی جو سبھی موتیوں کو ایک ساتھ باندھ دی۔ تو یہ چیز جو ہے وہ ہمیں بتاتی ہے کہ انسان کہیں بھی ہو، کسی بھی ملک کا ہو، کہیں کا بھی باشندہ ہو، لیکن اس میں انسانیت ہی ایک ایسی بات ہوتی ہے جو ایک دوسرے کے قریب کرتی ہے، ایک دوسرے کو دوست بناتی ہے۔ تو ہم ہندوستانی اس کو ایک مثال قائم کرتے ہیں کہ یہاں پر کئی لوگ مل جل کر رہ سکتے ہیں۔ اور یہی آپ اس کے بارے میں بتائیں گے کہ تاریخ اس کو کیا کہتی ہے، کس طرح سے ہم آگے بڑھے۔
6: ابھی آپ نے کہا یہ کئی رنگوں سے مل کر یہ ایک رنگ بنا ہے ہندوستان کا، وہ رنگ بھی اپنی جگہ سالم ہے اور وہ جو سب کے ملاپ سے، سب کے ایک دوسرے کے ساتھ مل جانے سے ایک رنگ بنا، وہ بھی اپنی جگہ قائم ہے۔ یہ بہت ہی انوکھی مثال ہے۔ تو اس میں ایک بڑی پہچان ہماری تہذیب کی یہ بھی رہی ہے کہ ہندوستان کی یہ سرزمین شروع سے ہی سیکولر رہی ہے۔ اتنے عقائد آئے، اتنے کلچر آئے، اتنی زبانیں آئیں، ہر ایک کو اس نے اپنے میں ضم کر لیا اور کسی ایک رنگ پر اس نے اصرار نہیں کیا۔ یہ ہمارے وطن کی بہت بڑی خوبی ہے جس کی وجہ سے ہم اپنے اپنے دائرے میں رہتے ہوئے بھی

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತಾಗಿ ಡಾ ಸುಮತಿ ಬಿಆರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ಕೃಷಿ ರಂಗದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. ಶ್ರೋತೃಗಳೇ ಗಮನಿಸಿ, ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಕಾಂಗ್ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ಸಂಜೆ 7:30 - 7:34, 7:45 - 8:45, 9:15 - 8:00 ಮುಕ್ತಾಯದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 7:45 ಸಿರಿಗಂಧ, 9:15 ಎಸ್ ಜೆ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಕಾರ್ಯಕ್ರಮ ರಾತ್ರಿ 9:30, ಪದ್ಮಶ್ರೀ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ಡಾಕ್ಟರ್ ಮೈಸೂರು ಉಮೇಶ್. ಕನ್ನಡ ಭಾರತಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತಾಗಿ ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತಾಗಿ ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 3:31. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು ಹೊಂ ಬಿಸಿಲು ಆರಂಭ ಆಗ್ತಾ ಇದೆ. ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಸರಿ ಉತ್ತರವನ್ನು ನೀವು ನಮಗೆ ವಾಟ್ಸಪ್ ಮಾಡಿ 9480091013 ನಮ್ಮ ವಾಟ್ಸಪ್ ಸಂಖ್ಯೆ. ಕರೆ ಮಾಡಿ ಉತ್ತರ ತಿಳಿಸ್ಬೋದು 0800888106. ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ಅಂದರೆ, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು, ಸರಿನಾ ತಪ್ಪಾ ಅನ್ನೋದು ನಮ್ಮ ಪ್ರಶ್ನೆ. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು, ಸರಿನಾ ತಪ್ಪಾ? ಬೇಗ ಬೇಗ ಉತ್ತರವನ್ನು ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೋಮ್ ಬೆಸಲ್ನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ. ಸಾಹುಕಾರ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಗೀತೆ ಮೂಡಿ ಬಂತು. ಅಂಜನಿ ಪುತ್ರ ಚಿತ್ರದಿಂದ ರವಿ ಬಸ್ರೂರವರ ಸಂಗೀತ ಸಂಯೋಜನೆಗೆ ಕಲ್ಯಾಣ ಅವರ ಸಾಹಿತ್ಯ ರಚನೆ. ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು. ಸರಿನಾ ತಪ್ಪಾ? ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಯಾವುದು ಅಂತ ಹೇಳಿ ಅದಕ್ಕಾಗಿ ತಪ್ಪು ಉತ್ತರಗಳು ಕೂಡ ಸಿಕ್ಕಾಪಟ್ಟೆ ಬಂದಿದೆ. ಸರಿಯಾದ ಉತ್ತರವನ್ನು ಕಲಿಸಿರೋರು ಜಗದಾಂಬಿಕಾ ಹಂಸವೇಣಿ, ದಿಲೀಪ್ ಕಲ್ಯಾಣಕರ್ ವಿಜಯನಗರ, ರಾಧಾಕೃಷ್ಣ ಚಲ್ಲಹಳ್ಳಿ, ಶ್ರೀ ಲಕ್ಷ್ಮೀ ಗುರುರಾಜ್ ಟೆಲಿಕಾಂ ಲೇಔಟ್, ಸೋಮಶೇಖರ್ ಶಾಮನೂರು, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ನಾಗಪಟ್ಟಿ ಪಾಟೀಲ್ ಸಾಗರ, ಮಂಜುನಾಥ್ ಲಗ್ಗೆರೆ, ಹೆಚ್ಆರ್ ರುದ್ರಸ್ವಾಮಿ, ಚಿಕ್ಕಮಗಳೂರು, ಹೊನ್ನೂರು ಅಲ್ಲಿ, ಹನುಮಂತ್ಪುರ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಲಿಸಿದ್ದೀರಾ. ಯಾರ ಉತ್ತರ ಸರಿ ಅಂತಿದೆ, ಯಸ್ ಸರಿ ಅನ್ನೋದು ಸರಿಯಾದ ಉತ್ತರ, ಅವರೆಲ್ಲರಿಗೂ ಕೂಡ ಚಪ್ಪಾಳೆ ಅಭಿನಂದನೆ. ಹೌದು, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಕೊಡಗು ಜಿಲ್ಲೆ. ಜನಸಂಖ್ಯೆ ಆಧಾರದ ಮೇಲೆ, ವಿಸ್ತೀರ್ಣದ ಆಧಾರದ ಮೇಲೆ ಬೆಂಗಳೂರು ನಗರ ಜಿಲ್ಲೆ ಚಿಕ್ಕ ಜಿಲ್ಲೆ ಆಗುತ್ತೆ ವಿಸ್ತೀರ್ಣದ ಮೇಲೆ. ಸೊ ಎರಡೂ ಕನ್ಫ್ಯೂಸ್ ಆಗಿ ಕೆಲವರು ತಪ್ಪು ತಪ್ಪು ಉತ್ತರನೂ ಕೂಡ ಕೊಟ್ಟಿದ್ದೀರಾ, ತಪ್ಪು ತಪ್ಪು ಅಂತ. ಇಟ್ ಈಸ್ ರೈಟ್, ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕ ಅತಿ ಚಿಕ್ಕ ಜಿಲ್ಲೆ ಕೊಡಗು. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಸಮಯ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಯಾರ್ಯಾರಿಗೆ ಗಣೇಶನ ಹೆಸರುಗಳು ಎಷ್ಟೆಷ್ಟು ಗೊತ್ತು ಅನ್ನೋದಕ್ಕೆ ಗಣೇಶನ ಐದು ಇತರೆ ಹೆಸರುಗಳನ್ನು ಹೇಳಿ, ವಿನಾಯಕ ಏನೇನೋ ಹೇಳ್ತೀರಾ, ಟೈಪ್ ಮಾಡ್ತೀರಾ, ಸರಿಯಾದ ಉತ್ತರಗಳನ್ನು ಐದು ಅಥವಾ ಐದಕ್ಕಿಂತ ಹೆಚ್ಚು ಕೂಡ ಕಳಿಸ್ಬೋದು. ನೀವೇನಾದ್ರು ಗಣೇಶನ ಹೆಸರಿನ ಸ್ತೋತ್ರಗಳನ್ನೇ ಬಾಯಿಪಾಠ ಮಾಡಿದರೆ ಗಣೇಶನ ಇತರೆ ಹೆಸರುಗಳು ಐದು, ಮಿನಿಮಮ್ ಐದು, ಮ್ಯಾಕ್ಸಿಮಮ್ ಎಷ್ಟಾದ್ರು ಬರೀರಿ. ಓಕೆ, ಗರಿಷ್ಠ ಏನು ಮಿತಿ ಇಲ್ಲ ನಮಗೆ, ನಂಬರ್ಸ್ ಲೆಕ್ಕ ಇಲ್ಲ. ಬೇಗ ಬೇಗ ಯಾರು ಕಳಿಸ್ತೀರಾ ಉತ್ತರ ನೋಡೋಣ. ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೊಂಬಿಸಿಲೋ.

ಪ್ರಶ್ನೆ ಕೇಳಿದ್ವಿ, ಗಣೇಶನಿಗೆ ಇರುವ ಇತರೆ 5 ಹೆಸರುಗಳು ಹೇಳಿ ಅಂತ. 108 ಹೆಸರುಗಳಿದೆ, ಅವುಗಳನ್ನು ಎಷ್ಟೋ ನೆನ್ಪಿಟ್ಕೊಳ್ಬಹುದು, ಅದ್ರಲ್ಲಿ 5 ಹೇಳೋದೇನು ಸಿಂಪಲ್ ಅಲ್ವಾ ಅಂತ ಹೇಳಿ ಸಾಕಷ್ಟು ಜನ ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಅನಿಲ ಭೀಷ್ಟನವರ ಶಮನೇವಾಡಿ, ಮಲ್ಲಾಡಿ ಹಳ್ಳಿ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಮಂಗಳ ಮೈಸೂರು, ಉಸ್ಮಾನ್ ಸುಳ್ಯ, ಸುರೇಂದ್ರ ಕುಂದಾಪುರ, ಚಂದ್ರಕಾಂತ್ ಹವಾಲ್ದಾರ ಅವರು ಸಂದೇಶನ ಕಳಿಸ್ತಾರೆ, ಸುಮಿತ್ರಾ ಸಂಡೂರು, ಬಿಎಂ ವಿಶ್ವನಾಥ್ ರಾಮಸಾಗರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸುಬ್ರಹ್ಮಣ್ಯ ಜಯ ಅಂತ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದೀರಾ. ಅಂದ್ರೆ ಸುಬ್ರಹ್ಮಣ್ಯ, ಜಯಂತ ಅವರು ಸೇರಿದಂತೆ ಬೇರೆಯವರೆಲ್ಲ, ಏಕದಂತ, ವಿಘ್ನೇಶ್ವರ, ವಿನಾಯಕ, ಗಜಾನನ, ಲಂಬೋದರ, ಸುಮುಖ, ಗೌರಿಪುತ್ರ, ಅನೇಕ ಹೆಸರುಗಳನ್ನ, ವಕ್ರತುಂಡ, ಗಜಾನನ, ಯಾವೆಲ್ಲ ಹೆಸರುಗಳನ್ನ ಕಳಿಸಿದ್ರೆ ಒಮ್ಮೆ ಕಣ್ಣಾಡಿಸ್ಬಿಡಿ, ನಾವು ಹೇಳಿದೆಲ್ಲ ನೀವು ಕಳಿಸಿದ್ರಲ್ಲಿ ಇದ್ರೆ ನಿಮ್ಮ ಹೆಸರು ಕೂಡ, ಅಂದ್ರೆ ಸರಿ ಉತ್ತರ ಕೊಟ್ಟವ್ರ ಹೆಸರಲ್ಲೂ ಕೂಡ ಇರತ್ತೆ. ಗಜಮುಖ, ಕೆ ಗಜವದನ, ಲಂಬೋದರ, ಎಲ್ಲವೂ ಕೂಡ ಸರಿ ಉತ್ತರಗಳೇ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮೆಲ್ರಿಗೂ ಅಭಿನಂದನೆ. ರಘು ದೀಕ್ಷಿತ್ ಅವರ ದನಿಯಲ್ಲಿ ಬ್ಯೂಟಿಫುಲ್ ಮನಸ್ಸುಗಳು, ಚಿತ್ತದಿಂದ ಸೋರುತಿಹುದು ಮನೆಯ ಮಾಳಿಗೆ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ, ಸಂತ ಶಿಶುನಾಳ ಶರೀಫ್ ಅವರ ಸಾಹಿತ್ಯ. ಗೀತೆಯನ್ನು ಕೇಳಿದ್ರಿ, ನಾವಿದ್ದೀವಿ ಹೊಂ ಬೆಸ್ಸಲಿನೂ, ಇದು ಕನ್ನಡ ಕಾಮನಬಿಲ್ಲು. ಗೀತೆಯ ರೂಪದಲ್ಲಿ ಪ್ರಶ್ನೆ ಮೂಡಿ ಬರ್ತಾ ಇದೆ, ಗೀತೆಯನ್ನು ಕೇಳಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆ ಏನು ಅಂತ ಹೇಳ್ತೀವಿ. ನಾವು ಹೆಸರು ಹೇಳಿದ್ವಿ, ನಮ್ಮ ಹೆಸರು ಹೇಳಲಿಲ್ಲ. 50 ಹೆಸರನ್ನ ಹೇಳ್ಕೊಂಡೆ ಕೂತ್ಕೊಂಡ್ರೆ ಎಷ್ಟು ನಿಮಿಷ ಆಗುತ್ತೆ? ಅಲ್ಲೋ ಇಲ್ಲೋ ಇಲ್ಲೋ ಒಂದು ಕಡೆ ಒಂದ್ಸಲ ಬರುತ್ತೆ. ತಾಳಿದವನು ಬಾಳಿಯನು, ಸಮಾಧಾನ ಇರಬೇಕು. ದಾನಕ್ಕಿಂತ ದಾನ ಶ್ರೇಷ್ಠ, ದಾನ ಸಮಾಧಾನ. ಓಕೆ, ಏನೋಪ್ಪ, ಆ ದಾನ ನಮಗೆ ಕೊಡ್ತಿರೋ ಅಥವಾ ನೀವು ತಗೋತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವಂತೂ ಯಾವಾಗಲೂ ಸಮಾಧಾನವಾಗಿ ಇರಬೇಕು. ಹಾಡು ಕೇಳಿದ್ರಲ್ಲ, ಇದು ಯಾವ ಚಿತ್ರದ ಗೀತೆ ಅನ್ನೋದು ನಮ್ಮ ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಕರೆ ಮಾಡ್ಬೋದು 0800222206, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೋದು 9480901013 ನಮ್ಮ ಸಂಖ್ಯೆ. ನಿಮ್ಮ ಉತ್ತರ ಏನು, ನೀವ್ಯಾರು, ನಿಮ್ಮ ಊರು ಯಾವುದು, ಇಷ್ಟನ್ನು ಟೈಪ್ ಮಾಡಿ ವಾಟ್ಸಪ್ ಮಾಡಿ ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕನ್ನಡ ಕಾಮನವಿಲ್ಲೋ ಹೊಂಬೆಸಿಲೋ. ಬರಲಿ ಭರ್ಜರಿ ಉತ್ತರ.

ಭರ್ಜರಿ ಚಿತ್ರದಿಂದ ಗೀತೆಯನ್ನು ಕೇಳಿದ್ವಿ. ಶಶಾಂಕ್ ಶೇಷಗಿರಿಯವರ ದನಿಯಲ್ಲಿ ಭರ್ಜರಿಯಾಗಿ ಮೂಡಿಬಂತು. ವಿಹಾರಿ ಕೃಷ್ಣ ಅವರ ಸಂಗೀತ ಸಂಯೋಜನೆ, ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆ. ಸಾಕ ಜನ ನಾವು ಕೇಳಿದ ಪ್ರಶ್ನೆಗೆ ಹಾಡು ಯಾವುದು ಅಂತ ಕಂಡುಹಿಡ್ಕೊಂಡು ಸಿನಿಮಾ ಯಾವುದು ಅಂತ ಕೂಡ ಸರಿಯಾಗಿ ಕಂಡುಹಿಡಿದು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಾಸಾಗರದಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಹಾಗೂ ಉತ್ತರ ಗೊತ್ತು ಅಂದರೆ ಹೇಳೋದಿಲ್ಲ ಅಂತೆ. ಏನಿದು ಗೊತ್ತಿಲ್ಲಪ್ಪ ನಂಗಂತೂ, ಯಾಕೆ ಹೇಳೋಲ್ಲ ಅಂತ ಹೇಳಿ. ಕೆಲವರು ಹೆಂಗೆ ಅಂದರೆ ಇಲ್ಲಿ ನಮ್ಮ ಉತ್ತರ ಕೊಟ್ಟರು ನಾವು ಹೆಸರು ಹೇಳ್ತಿಲ್ಲ ಅಂತ ನಮ್ಮ ಜಗಳ ಆಡ್ತಾಯಿದ್ರೆ ನಮ್ಮ ಜೊತೆ. ಕೆಲವರು ಹಾಡು ಚೆನ್ನಾಗಿದೆ ಮೇಡಮ್ ಅಂತ ಕಳಿಸ್ತಾರೆ, ನಮ್ಮ ಹೆಸರು ಕೇಳ್ತಿಲ್ಲ ಅಂತ ಕೇಳ್ತಾರೆ. ಹಾಡು ಚೆನ್ನಾಗಿದೆ ಅಂತ ನೀವು ಸಂದೇಶ ಕಳಿಸಿದ್ದೀರಾ ಅಂತ ನಿಮ್ಮ ಹೆಸರು ಹೇಳಿದ್ರೆ ಉತ್ತರ ಕೊಟ್ಟವ್ರು ನನ್ನ ಜೊತೆ ಅಷ್ಟೇ. ಇನ್ನೂ ಜೋರು ಜಗಳ ಮಾಡಿಬಿಡ್ತಾರೆ. ಒಂದು ಮ್ಯೂಸಿಕ್ ಬಿಟ್ಟನ್ನ ಕೇಳಿಸಿದ್ವಿ. ಯಾವ ಸಿನಿಮಾದ ಗೀತೆ ಅಂತ ಪ್ರಶ್ನಿಸಿದ್ದಕ್ಕೆ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ನ ಪ್ರಸಾದ್ ರಾಜಾಜಿನಗರ್, ನೇತ್ರ ಕೆಂಗೇರಿ, ಬಿಂದು ಪ್ರಕಾಶ್ ಬೆಂಗಳೂರು, ಜಯಶ್ರೀ ಸುನಿಲ್ ರಾಜಾಜಿನಗರ್, ಎನ್ ಜಿ ಬಸವರಾಜು ಚಿತ್ರದುರ್ಗ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಹಸನ್ ಸಾಬ್ ಹನುಮಂತಪುರದಿಂದ. ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳಿಯ ಅಭಿನಂದನೆ. ಗೊಂಬೆಗಳ ಲವ್ ಚಿತ್ರದ ಗೀತೆ. ಕೆಲವರು ಗೊಂಬೆಗಳ ಲವ್ ಅಂತ ಬರೆಯೋ ಬದಲು ಗೊಂಬೆಗಳ ಪ್ರೀತಿ ಅಂತ ಬರೆದು ಕಳಿಸ್ಬಿಟ್ಟಿದ್ದೆ. ಒಬ್ರು ಯಾರೋ ಅವ್ರ ಹೆಸರು ಹೇಳಿದ್ದೀನಿ ಅನ್ಕೋತೀನಿ. ಪರವಾಗಿಲ್ಲ, ಲವ್ ಪ್ರೀತಿ ಪ್ಯಾರ್ ಇಷ್ಕ ಮೊಹಬ್ಬತ್ ಎಲ್ಲ ಒಂದೇ ಅಂದ್ಕೊಂಡು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಅರ್ಜೆಂಟಲ್ಲಿ ಬೇಗ ಬೇಗ ಕಳಿಸ್ಬಿಡ್ಬೇಕು ಅಂತ ನಿಮ್ಮ ಹತ್ರನೂ ಕನ್ಸಿಡರ್ ಮಾಡಿದ್ವಿ. ಗೊಂಬೆಗಳ ಲವ್ ಚಿತ್ರದ ಗೀತೆ ಅದು ಪ್ರೇಮವೇ ಜೀವ. ಮುಂದೆ ಅದೇ ಗೀತೆ ನಿಮಗೆ ಪೂರ್ತಿಯಾಗಿ ಪ್ರಸಾರ ಆಗುತ್ತೆ. ಚಿನ್ಮಯಿ ಮತ್ತು ಹರಿಚರಣ್ ಅವರ ದನಿಯಲ್ಲಿ, ಶ್ರೀನಾಥ್ ವಿಜಯ್ ಅವರ ಸಂಗೀತ ಸಂಯೋಜನೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ. ಮತ್ತೊಂದು ಪ್ರಶ್ನೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬೆಸಿಲು. ಪ್ಯಾರೆ ಲಾಲ್ ರಾಮ್ ಪ್ರಸಾದ್ ಶರ್ಮಾ ಜೊತೆ ಬಾಲಿವುಡ್ ಸಂಗೀತ ಲೋಕದ ಮತ್ತೊಬ್ಬ ದಿಗ್ಗಜರ ಹೆಸರು, ತಂತಾನಾಗೆ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಹೆಸರು ಜೊತೆ ಸೇರ್ಕೊಂಡ್ಬರುತ್ತೆ. ಅವ್ರು ಯಾರು, ಆ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಹತ್ರ ಏನು ಅನ್ನೋದನ್ನು 9408090101013 ಕರೆ ಮಾಡಬಹುದಾದ್ರೆ 0800-222-8120 ತಿಳಿಸ್ಕೊಡ್ಬಹುದು. ಕೇಳ್ತಾ ಇರೋ ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬೆಸಿಲು.

ಪ್ರೇಮವೇ ಜೀವ, ಪ್ರೇಮವೇ ದೈವ, ಪ್ರೇಮವೇ ಬದುಕಲ್ವಾ, ಪ್ರೀತಿ ಬಿಟ್ಟರೆ ಇವರೇನಿದೆ ಜೀವನದಲ್ಲಿ ಅಂತ ಕೇಳ್ತಾ ಇದ್ದೀವಿ. ಎಲ್ಲರೂ ಅದನ್ನು ಕೇಳೋದು ಹೇಳೋದೆ, ಆದರೆ ಪ್ರೀತಿಯಿಂದ ಇರೋದೇ ಕಷ್ಟ ಅನಿಸ್ಬಿಡ್ತಿದೆ ಕೆಲವೊಮ್ಮೆ ಅಲ್ವಾ. ಪ್ಯಾರಲಾಲ್ ರಾಮ್ಪ್ರಸಾದ್ ಶರ್ಮಾ ಜೊತೆ ಬಾಲಿವುಡ್ ಸಂಗೀತ ಲೋಕದ ಮತ್ತೊಬ್ಬ ದಿಗ್ಗಜರ ಹೆಸರು ತಂತಾನೇ ಸೇರ್ಕೊಂಡು ಬಂದ್ಬಿಡುತ್ತೆ. ಅವರಿಬ್ಬರ ಕಾಂಬಿನೇಷನ್ನ, ಮ್ಯೂಸಿಕ್ ಕಂಪೋಸಿಷನ್ ಅಬಬ್ಬಾ ವಾವ್ ಅನ್ನೋ ರೀತಿ ಇರುತ್ತೆ. ಆ ಇನ್ನೊಬ್ಬರ ಹೆಸರೇನು ಆ ಜೋಡಿಗೆ, ಅಂದರೆ ಪ್ಯಾರಲಾಲ್ ಅವರ ಹೆಸರಿಗೆ ಜೊತೆಯಾಗಿ ಜೋಡಿಯಾಗಿ ಬರುವಂಥ ಇನ್ನೊಂದು ಸಂಗೀತ ನಿರ್ದೇಶಕರ ಮತ್ತೊಬ್ಬರ ಹೆಸರೇನು ಅಂತ ಕೇಳಿದ್ವಿ. ಸಾಕಷ್ಟು ಜನ ಸರಿ ಉತ್ತರ ಕಳಿಸಿಕೊಟ್ಟಿದ್ದಾರೆ. ರಘುನಾರಾಯಣ್ ಬೆಂಗಳೂರು, ಚಂದ್ರಪ್ಪ ಉತ್ತರಹಳ್ಳಿ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಮೊಹಮ್ಮದ್ ಉಮರ್ ರಾಯಚೂರು, ವಾಸಿಮಲ್ಲಿ ಜಗಳೂರು, ಸುಮಿತ್ರ ಸಂಡೂರು, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರು, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಎಂ ಮಲ್ಲಿಕಾರ್ಜುನಯ್ಯ ದಾವಣಗೆರೆ, ಶ್ರೀಮಂತ ಹೊಸಮನೆ ಬೀದರ್, ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಸೇರಿದಂತೆ ಅನೇಕರು ಸರಿ ಉತ್ತರವನ್ನು ಕಳಿಸಿದ್ದೀರಾ. ಯಾರೆಲ್ಲ ಲಕ್ಷ್ಮೀಕಾಂತ್ ಅಂತ ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಲಕ್ಷ್ಮೀಕಾಂತ್ ಶಾಂತಾರಾಮ್ ಕುಡಾಲ್ಕರ್ ಇವರ ಹೆಸರು ತಂತಾನೇ ಬರುತ್ತೆ. ಸೊ ಲಕ್ಷ್ಮೀಕಾಂತ್ ಮತ್ತು ಪ್ಯಾರಲಾಲ್ ಅವರ ಹೆಸರು ಸೇರಿ ಪ್ಯಾರಲಾಲ್ ಲಕ್ಷ್ಮೀಕಾಂತ್ ಅನ್ನೋದು ಕೂಡ ಜೊತೆ ಜೊತೆಯಾಗಿ ನಮ್ಮ ರಾಜನ್ ನಾಗೇಂದ್ರ ಅವರ ಥರ ಇವರು ಕೂಡ ಅದ್ಭುತವಾದಂತಹ ಜೋಡಿ. ಯಾರೆಲ್ಲ ಸರಿ ಉತ್ತರ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆ. ಕೊನೆಯದಾಗಿ ಚೌಕಾ ಚಿತ್ರದಿಂದ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಅಲ್ಲಾಡ್ಸ್ ಅಲ್ಲಾಡ್ಸ್ ಹಾಡು ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇರೋದು. ಎಷ್ಟೊತ್ತು ನಿಮ್ಮ ಜೊತೆ ಆಗಿದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. 4 ಗಂಟೆಗೆ ವಿಶೇಷ ಕಾರ್ಯಕ್ರಮ ಸಂದಿಷ್ಟು ಸೋಲ್ಜರ್ ಮೂಡಿ ಬರಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ರೇಡಿಯೋ.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾವ ಸಮಯ ಆಗಿದೆ? 5 ಗಂಟೆ 2 ನಿಮಿಷ. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ನಾನ್ ಸ್ಟಾಪ್ ಸಂಜೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಜೆ ಪ್ರವೀಣ್ ಜೋಯ್ಸ್. ಮಾತುಕತೆ, ಹರಟೆ, ಹಾಡುಗಳು ಎಲ್ಲವೂ ಈ ಹೊತ್ತು ನಿಮ್ಮ ಜೊತೆ ಆಗಿರುತ್ತೆ. ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಸಂಜೆ ಹೆಗಡೆಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಖುಷ್ ಚಮಕ್ ಚಿತ್ರದಿಂದ. ನಿಮ್ಮೆಲ್ಲರಿಗಾಗಿ ಕನ್ನಡ ಕಾಮನಬಿಲ್ಲು FM ರೈನ್ಬೋದಲ್ಲಿ ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾಗಿರುವಂಥ ಸಂಖ್ಯೆ 9480901013 ಕೇಳ್ತಾನೆ. ಇದೀಗ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ

ಇದು ಕನ್ನಡ ಕಾವನವಿಲು ಎಫ್ಎಂ ರೈನ್ಬೋ ಸಂಜೆಯ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪ್ರಾಣಿಯನ್ನು ನಿಮ್ಮೆಲ್ಲರಿಗೆ ಪರಿಚಯಿಸ್ತಾ ಇದ್ದೀನಿ. ಈ ಪ್ರಾಣಿ ಇದೆಯಲ್ಲ, ಕರ್ನಾಟಕದ ಸುಮಾರು ಭಾಗಗಳಲ್ಲಿ ಕಾಣುತ್ತೆ. ಆದರೆ ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಈ ಪ್ರಾಣಿಯ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳು ಕೂಡ ನಮಗೆ ಸಿಗೋದೇ ಇಲ್ಲ, ಎಲ್ಲೂ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಈ ಪ್ರಾಣಿಗೆ ಕನ್ನಡದಲ್ಲಿ ಹೆಸರೇ ಇಲ್ಲ. ಕರ್ನಾಟಕದಲ್ಲಿ ಕಂಡುಬಂದರೂ ನಾವು ಮಾತಾಡ್ತಿರೋಂಥ ಪ್ರಾಣಿ ಇದೆಯಲ್ಲ, ಭಾರತದ ಒಂದಿಷ್ಟು ಭಾಗಗಳಲ್ಲಿ ಬಿಟ್ಟರೆ ಪ್ರಪಂಚದ ಯಾವ ಮೂಲೆಗೆ ಹೋಗಿ ಹುಡುಕಿದ್ರೂ ಸಿಗದೇ ಇರೋಂತಹ ಪ್ರಾಣಿ ಇದು. ಸಿಗೋದಕ್ಕೆ ಚಾನ್ಸೇ ಇಲ್ಲ ಆ ರೀತಿಯಾದ ಪ್ರಾಣಿ. ಇನ್ಫ್ಯಾಕ್ಟ್ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತಲೂ ಈ ಪ್ರಾಣಿಯನ್ನು ಚಿಕ್ಕ ಅಂತ ಹೇಳಿ ಕರೀತಾರೆ. ಈ ಪ್ರಾಣಿಯನ್ನು ಚಿಕ್ಕ ಅಂತ ಹೇಳಿ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತಲಿನ ಜನ ಇದನ್ನು ಕರೀತಾರೆ. ಯಾವ ಪ್ರಾಣಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಿಮಗೇನಾದರೂ ಗೊತ್ತಾದರೆ, ಗೊತ್ತಾಗಿದ್ದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489010104809408090103. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ ಭಾರತದಲ್ಲಿ ಮಾತ್ರ ಕಾಣಸಿಗುವಂತಹ ಪ್ರಾಣಿ ಇದು. ಭಾರತದ ಒಂದಿಷ್ಟು ಭಾಗಗಳಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಮಲೆನಾಡು ಪ್ರದೇಶದಿಂದ ಒಂದಿಷ್ಟು ಭಾಗಗಳಲ್ಲಿ ಕಾಣಸಿಗುತ್ತೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಕಾಣಸಿಗುತ್ತೆ. ಅದನ್ನು ಬಿಟ್ಟರೆ ಗಂಗಾ ನದಿ ತೀರದ ಒಂದಿಷ್ಟು ಭಾಗಗಳಲ್ಲಿ ಮಾತ್ರ ಕಾಣಸಿಗುವಂತಹ ಪ್ರಾಣಿ ಇದು. ಈ ಪ್ರಾಣಿಯನ್ನು ಕನ್ನಡದಲ್ಲಿ ಸ್ಪೆಷಲ್ಲಾಗಿ ಇದಕ್ಕೆ ಯಾವುದೇ ರೀತಿಯ ಹೆಸರಿಲ್ಲ. ಆದರೆ ಸಹಜವಾಗಿ ಆಡು ಭಾಷೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೂಡ ಇದು ಕಾಣಸಿಗುತ್ತೆ. ಅಲ್ಲಿ ಇದನ್ನು ಚಿಕ್ಕ ಅಂತ ಕರೆಯಲಾಗುತ್ತೆ. ಯಾವ ಪ್ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಂದೇಶಗಳು ಬರಲಿ ಕೇಳ್ತಾನೆ, ಟ್ಯೂನ್ ಮಾಡಿರಿ. ಇದು ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲವು.

ಶುಭ ಸಂಜೆ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ನಿಲಯದ ಇಂದಿನ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಚೈತ್ರ NS ಮಾಡುವ ನಮಸ್ಕಾರಗಳು. ಆಕಾಶವಾಣಿ ಎಂದಿನಂತೆ ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಸಂಜೆಯ ಪ್ರಸಾರ ಕಾರ್ಯವನ್ನ ಆರಂಭಿಸ್ತಾ ಇದ್ದೀವಿ. ಕೇಳಿ ಕುಮಾರ್ ಸಾನು ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಚಂಡ ಚಿತ್ರದ ಗೀತೆಯ ರಚನೆ ಹಾಗೂ ಸಂಗೀತ SNarayan ಅವರದು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಗೆರ್ಮೈಟ್ ಕೇಳ್ತಾ ಇದ್ದೀರಾ ಕೇಳಿದ್ರೆ, ಇನ್ನು ಮುಂದೆ ಕೇಳಿ ಚಿತ್ರ ಅವರು ಹಾಡಿರುವಂತಹ ಗಾಳಿಪಟ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 5:42. ನೀವು ಕೇಳ್ತಾ ಇರೋದು ಗೆರ್ಮೇಟ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಏನು ಮುಂದೆ ಕೇಳಿ, ಸೋನು ನಿಗಮ್ ಹಾಡಿರುವಂತಹ ಚಲುವಿನ ಚಿಲಿಪಿಲಿ ಚಿತ್ರದ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಅವರ ಸಂಗೀತ ಸಂಯೋಜನೆ ಇದೆ.

ಗರ್ಮ ಇಟ್ಟು ಕೇಳ್ತಾ ಇದ್ರ ಕೇಳುಗ್ರೆ. ಇನ್ನು ಮುಂದೆ ಕೇಳಿ ಕುನಾಲ್ ಗಾಂಜಾವಾಲಾ ಹಾಗೂ ಚಿತ್ರ ಅವರು ಹಾಡಿರುವಂತಹ ಅಜಯ್ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮನೀಶ್ ಶರ್ಮಾ ಅವರ ಸಂಗೀತವಿದೆ.

ಗೆರ್ಮೆಟ್ನ ಕೊನೆಯಲ್ಲಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಬಾವಾ ಭಾಮೈದ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ.

0: ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಬೆಂಗಳೂರು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಕನ್ನಡ,
3: ನುಡಿ ಕನ್ನಡವೇ ಮವು.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾನೆ.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
2: ಕಿಸಿ ಶಾಯರ್ ಕಿ ಗಜಲ್, ಡ್ರೀಮ್ ಗರ್ಲ್, ಕಿಸಿ ಝೀಲ್ ಕಾ ಕಮಲ್.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಸಮಯ ಸರಿಯಾಗಿ 6:10 ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ ಹಾಗೂ ನಾಳೆ ಬೆಳಗ್ಗೆ ಹಾಗೂ ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಆಲಿಸುವಿರಿ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಜಾನುವಾರುಗಳ ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಲಸಿಕೆಗಳ ಮಹತ್ವ ಕುರಿತು ಡಾಕ್ಟರ್ ಸುಮತಿ ಬಿಆರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಕಡಿ ಸಂಗೀತೆ. 6:50 ರೈತರಿಗೆ ಸಲಹೆ. 7:15 ಎಂ ಲಕ್ಷ್ಮೀಕಾಂತ್ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಚಿತ್ರಗೀತೆಗಳು. 8:30 ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪುಟಾಣಿ ಸಂಹಿತಾ ಜೊತೆ ಮಾತುಕತೆ ಮತ್ತು ಶ್ರೀಕೃಷ್ಣನ ಕುರಿತು ಹಾಡುಗಳು. 8:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ. ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸೊನಹೇರೆಪಲ್, 11:00 ಸವಿನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊಳಲಿನ ನಾದ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತು ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ನೀರಜ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾ ವಿಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಪ್ರಧಾನ ವ್ಯವಸ್ಥೆ

0: ಸ್ಥಾಪಕರಾದ ಜಿಕೆ ವೆಂಕಟೇಶ್ ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ 1:20 ಚಿತ್ರಗೀತೆಗಳು 2:40 ಗಾಂಧಿ ಸ್ಮೃತಿ ಸಂಜೆ 5:30 ಗಿರ್ಮೆಟ್ 6:30 ಅವಲೋಕನ 6:51 ಕೃಷಿರಂಗದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನ ಕ್ರಮಗಳ ಬಗ್ಗೆ ಮಾಹಿತಿ ಕುರಿತು ಡಾ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದಿನ
1: ಧಾರವಾಡದಿಂದ ಒಂದು 6 ಮೈಲಿ ದೂರ ಅಲ್ಲಿ ಹಳ್ಳಿ ಇದೆ ಅಲ್ಲಿ ನಮ್ಮ ಹಿರಿಯರು ಅವ್ರಿಗಿಂತ 2 ತಲೆ 3 ತಲೆಯಿಂದ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿಂದ ಇದ್ದಂಥವ್ರು ನಾವು ಅಲ್ಲಿಂದ ಬಂದವರು ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ವಕೀಲಿ ಮಾಡ್ತಾಯಿದ್ದರು ಆದ್ದರಿಂದ ಅಲ್ಲಿಯೇ ಅವರು ನೆಲೆಸಿದರು ನಮ್ಮ ತಾಯಿ ಹುಬ್ಬಳ್ಳಿಯವರಾದ್ದರಿಂದ ನಾನು ಹುಬ್ಬಳ್ಳಿಯಲ್ಲಿ ಜನಿಸಿದೆ ನಮ್ಮ ತಂದೆಯವರು ಭಾಳ ದೊಡ್ಡ ವಕೀಲರಿದ್ದರು ಮುಂದೆ ನ್ಯಾಯಾಧೀಶರಾದರು ಜಿಲ್ಲಾ ನ್ಯಾಯಾಧೀಶರಾದರು ಆಮೇಲೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರು ಆಗಿ ಆಮೇಲೆ ಅವರು ನಿವೃತ್ತರಾದರು ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು ಒಂದೊಂದ್ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ ನೆಹರು ಅವರ ಸುಭಾಷ್ ಚಂದ್ರ ಬೋಸ್ ಅವರ ಇಂಥವ್ರ ಮಾತುಗಳನ್ನ ಕೇಳ್ಕೊತ ಸ್ವಾತಂತ್ರ್ಯದ ಬಗ್ಗೆ ದೇಶದ ಅಭಿಮಾನದ ಬಗ್ಗೆ ತ್ಯಾಗ ಬುದ್ಧಿಯ ಬಗ್ಗೆ ಒಳ್ಳೆಯತನದ ಬಗ್ಗೆ ಮತ್ತು ಟ್ರುತ್ ಆ್ಯಂಡ್ ನಾನ್ ವೈಲೆನ್ಸ್ ಸತ್ಯ ಅಹಿಂಸೆಯ ಆಧಾರದ ಮೇಲೆ ಇವು ನಮಗೆ ಸಣ್ಣ ಮಕ್ಕಳಿದ್ದಾಗ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದನಲ್ಲ ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ ಒಂದು ಮಾತು ನನಗೆ ನೆನಪಿದೆ ಏನಂದರೆ ನಾನು ಅಲ್ಲಿ ಓದುವಾಗ 4ನೇ ತರಗತಿಯಲ್ಲಿ 3ನೇ ತರಗತಿಯಲ್ಲಿ ಇದ್ದೆ ಅಲ್ಲಿ ಇಡುಗುಂಜಿ ಅಂತ ಶ್ರೀಮತಿ ಇಡುಗುಂಜಿ ಅಂತ ಒಬ್ಬರು ಅವರು ಈ ಮಂಗಳೂರು ಕಡೆಯವರು ಸಾರ್ವತ್ರ ಹೆಣ್ಮಗಳು ಅವರು ನಮ್ಮ ಗುರುಗಳು ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯಿತು ನನಗೆ ಗೊತ್ತಿಲ್ಲ ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನ್ಗೆ ಬಂದಾಗ ಇರೋ ವ್ಯವಸ್ಥೆ ಇತ್ತು ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದರು

0: ಸಮಯ 6:30.
1: ಆಕಾಶವಾಣಿ ಕೋಲಾರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಮುನಿರಾಜ ಎಂ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಇದರ ಮೂಲಕ 2027 ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಇಲಾಖೆಗಳ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದಿಂದ ಹಾಸನದ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಲಾಗುವುದು. ತುಮಕೂರುವರೆಗೂ ನೀರು ತರುವ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ನಾವು ಕೆಸಿ ವ್ಯಾಲಿ ಯೋಜನೆ ಮೂಲಕ 104 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಎಚ್ಎನ್ ವ್ಯಾಲಿ ಯೋಜನೆಯಿಂದ 65 ಎಕರೆ ಕೆರೆ ತುಂಬಿಸುವ ಕೆಲಸ ನಡೆಯುತ್ತಿದೆ. 700ಕ್ಕೂ ಹೆಚ್ಚು ಕೆರೆಗಳಲ್ಲಿ ಸಂಸ್ಕರಿಸಿದ ನೀರನ್ನು ತುಂಬಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಈ ಜಿಲ್ಲೆಯ ರೈತರನ್ನು ರಾಜ್ಯದ ಜನತೆ ಸ್ಮರಿಸಬೇಕು. ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2,000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಹಾಲು, ತರಕಾರಿ, ರೇಷ್ಮೆ,

0: ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ ಎಂದು ಬಣ್ಣಿಸಿದರು. ರಾಜ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ಕುಡಿಯುವ ನೀರಿಗಾಗಿ ಅಗತ್ಯ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಬರ ಪರಿಹಾರ ಕಾಮಗಾರಿಗಳಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಎಚ್ಚರಿಸಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಮತ್ತು ಕಂದಾಯ ವಿಷಯಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಅಭಾವ ಉಂಟಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು, ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗೆ 5 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಈ ಹಣವನ್ನು ಕುಡಿಯುವ ನೀರಿನ ಯೋಜನೆಯ ಹೊರತಾಗಿ ಬೇರೆ ಕಾಮಗಾರಿಗಳಿಗೆ ಬಳಸಬಾರದು ಎಂದು ಸೂಚಿಸಿದರು. ಅಲ್ಲದೆ ಪೌತಿ ಖಾತೆ, ಹಕ್ಕುಪತ್ರ ಹಾಗೂ ದರಖಾಸ್ತು ಹಂಚಿಕೆ ಪ್ರಕ್ರಿಯೆಯನ್ನು ಮುಂದಿನ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಮತ್ತು ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿಗೆ ಕಾಯ್ದಿರಿಸಲಾದ 60 ಎಕರೆ ಭೂಮಿ ವಿಚಾರದಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು, ಇಲ್ಲಿ 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿಗೆ ಸಮೀಪವಿರುವ ವೇಮಗಲ್ ಮತ್ತು ಕೋಲಾರ ಕೈಗಾರಿಕಾ ಪ್ರದೇಶಗಳ ಬೆಳವಣಿಗೆಗೆ ಅಗಾಧ ಅವಕಾಶಗಳಿವೆ. ಕಂಪನಿಗಳು ಸ್ಥಳೀಯ ಯುವಜನತೆಗೆ ಅವರ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ಕೊಡಲು ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ನಿಯಮಾವಳಿಗಿಂತ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾ ಯೋಜನೆ ರೂಪಿಸಿ ನೀರು ಪೂರೈಸಲು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಥಮ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಜನಪ್ರತಿನಿಧಿಗಳ ದೂರುಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು ಎಂದು ನಿರ್ದೇಶಿಸಿದರು. ಬರ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರದಿಂದ ಟಾಸ್ಕ್ ಫೋರ್ಸ್ಗೆ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ತುರ್ತು ಅಗತ್ಯವಿರುವ ಕಡೆ ಟ್ಯಾಂಕರ್ಗಳು ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಳಸಿಕೊಳ್ಳಲು ಸಚಿವರು ಸೂಚಿಸಿದರು. ಕೋಲಾರ ಜಿಲ್ಲೆಯ ಬರ ಪರಿಸ್ಥಿತಿ ಸಮಗ್ರ ಅಭಿವೃದ್ಧಿ ಹಾಗೂ ಎತ್ತಿನ ಹೊಳೆ ಯೋಜನೆಯ ಪ್ರಗತಿಗೆ ವೇಗ ನೀಡಲಾಗಿದೆ. ಬೇಲೂರು ತಾಲೂಕಿನಲ್ಲಿ ಸುಮಾರು 800 ಮೀಟರ್ ವ್ಯಾಪ್ತಿಯ ಭೂಸ್ವಾಧೀನ ಸಮಸ್ಯೆಯನ್ನು ಸಚಿವ ಸಂಪುಟದ ಮೂಲಕ ವಿಶೇಷ ಪರಿಹಾರ ಮಂಜೂರು ಮಾಡಿ ಇತ್ಯರ್ಥಪಡಿಸಲಾಗಿದೆ. ಈ ಭಾಗದ ಕಾಮಗಾರಿ ಶೀಘ್ರ ಪೂರ್ಣಗೊಳ್ಳಲಿದೆ ಎಂದರು. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ವೃತ್ತದಲ್ಲಿ ಸುಮಾರು 31.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯಿಂದ ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ ಎಲ್ಲ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಮತ್ತು ಕೆಳಸೇತುವೆ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದ್ದು, ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜ ಎಂ, ಓದಿದವರು ಸುಗುಣ ಸತೀಶ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಕೇಳುವರೆ, ಈಗ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ. 26 ವರ್ಷದ ಕುಮಾರಿ ರೇಷ್ಮಾ ಎಂಬ ಯುವತಿಯು ಏಪ್ರಿಲ್ನ 14ನೇ ತಾರೀಖಿನಿಂದ ಕೆಂಗೇರಿ ಉಪನಗರ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೇಗಿದೆ? ಹೆಸರು ಕುಮಾರಿ ರೇಷ್ಮಾ,

0: ವಯಸ್ಸು 26 ವರ್ಷ, ಸಾಧಾರಣ ಮೈಕಟ್ಟು, 5.8 ಅಡಿ ಎತ್ತರ, ಕೋಲುಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲು ಹಾಗೂ ಕನ್ನಡಕ ಧರಿಸಿರುತ್ತಾರೆ. ಈಗ ಹೇಳಿದ 26 ವರ್ಷದ ಕುಮಾರಿ ರೇಷ್ಮಾ ಎಂಬ ಯುವತಿಯ ಸುಳಿವು ಯಾರಿಗಾದರೂ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿ ನೀಡಬೇಕೆಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಕಾಣೆಯಾದವರ ಕುರಿತು ಒಂದು ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಸಮಯ 6:37. ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: इससे बेहतर कुछ नहीं.
2: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
3: ताई त्याग ಮತ್ತು ಪ್ರೀತಿಯ ಗಣಿ ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ. ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಿ.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
2: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
1: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು ಮೂರು ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 ರಿಂದ ಮೂರು ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು.

0: ಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ಸರ್ಕಾರ ಹಿಂಪಡೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಸಂದ ಜಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ತಿಳಿಸಿದ್ದಾರೆ. 3 ದಿನದ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುಡದೂರಿನಲ್ಲಿ ಮಾತನಾಡಿದ ಅವರು, ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಯನ್ನು ಖುದ್ದು ಆಲಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
1: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನು ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂತ ಕೆಲಸವನ್ನು ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನು ನಮ್ಮ ಸರ್ಕಾರ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನು ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ, ಬಹಳ ಫಾಸ್ಟ್ ಆಗಿ ಮುಗಿಸ್ತದೆ.
0: ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030 ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜೆನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026 ಸಮ್ಮೇಳನದಲ್ಲಿ ಮಾತನಾಡಿದ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿದ್ಯುತ್ ಸಾಮರ್ಥ್ಯ ಹೆಚ್ಚಳದ ಗುರಿ ಸಾಧಿಸಲು ರಾಜ್ಯವು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಆದ್ಯತೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆ ಜೊತೆಗೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಪಿಎಂ ಕುಸುಮ್ ಸಿ ಮತ್ತು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಕೃಷಿ ಫೀಡರ್ಗಳ ಸೌರೀಕರಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂಧನ ಸಂಗ್ರಹಣೆ ಮತ್ತು ಪ್ರಸರಣ ಕ್ಷೇತ್ರಗಳಲ್ಲಿನ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದ್ದು, ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಇತರ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರವಾಸೋದ್ಯಮ ಮಾದರಿಗಳನ್ನು ಜಾರ್ಖಂಡ್ ಪ್ರವಾಸ

ಉದ್ಯಮ ಸಚಿವ ಸುದೇವ್ಯ ಕುಮಾರ್ ಶ್ಲಾಘಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಂತೆ ಹಾಗೂ ಸಿಐಡಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಭಾವಿ ವ್ಯಕ್ತಿಗಳು ಸಲಹೆ ನೀಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿ ನೋಯ್ಡಾದಲ್ಲಿದ್ದಾಗ ಇಡಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಎಂದು ಮಾಹಿತಿ ನೀಡಿರುವುದಾಗಿ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಇಂದು ಪಶ್ಚಿಮಘಟ್ಟ ರೈತ ಸಹಕಾರ ವೇದಿಕೆ ಪಾದಯಾತ್ರೆ ನಡೆಸಿತು. ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಿಂದ ಸಾಗರದವರೆಗೂ ಪಾದಯಾತ್ರೆ ನಡೆಸಿದ ಹೋರಾಟಗಾರರು ಕಸ್ತೂರಿ ರಂಗನ್ ವರದಿ ಮಾರ್ಪಾಡು ಮಾಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ವರದಿಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು, ತಕ್ಷಣವೇ ನೈಜ ಸ್ಥಿತಿ ತಿಳಿಯಲು ಭೌತಿಕ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಡಿ ಸಾರ್ವಜನಿಕರ ಕುಂದುಕೊರತೆಗಳ ತ್ವರಿತ ಇತ್ಯರ್ಥಕ್ಕೆ ಹಾಗೂ ಗುಣಮಟ್ಟದ ಪರಿಹಾರ ಒದಗಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಸಾಂಪ್ರದಾಯಿಕ ಹಬ್ಬವಾದ ಕೈಲು ಪೊಳದನ್ನು ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ, ವಾಹನ, ಬಂದೂಕುಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾಂಸಾಹಾರ ಭೋಜನ ಇಂದಿನ ದಿನದ ವಿಶೇಷವಾಗಿದ್ದು ಗ್ರಾಮ ವ್ಯಾಪ್ತಿಯ ಮೈದಾನಗಳಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮಳೆ ಬಿಡುವು ನೀಡಿದ್ದ ಕಾರಣ ಸಂಭ್ರಮದಿಂದ ಕೊಡಗಿನ ಜನತೆ ಕೈಲ್ಪೊಳದ ಹಬ್ಬವನ್ನು ಆಚರಿಸಿದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ

ಪೌರಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ಪೌರಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು ನೇಮಕಗೊಂಡ ಎಲ್ಲ ಫಲಾನುಭವಿ ಪೌರಕಾರ್ಮಿಕರಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು ಮೂರು ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಮತ್ತು ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 GW ಹೆಚ್ಚಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಕಾಲೇಜಿನ ವಿಜ್ಞಾನಿಗಳು ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮತಿ ಬಿ ಆರ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಮತಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
7: ರೈತ ಬಂಧವರಿಗೆಲ್ಲರಿಗೂ ನಮಸ್ಕಾರ.
6: ಡಾಕ್ಟ್ರೇ, ಇವತ್ತು ಪ್ರಾಣಿಗಳ ಆರೋಗ್ಯ, ಜಾನುವಾರುಗಳ ಆರೋಗ್ಯ ಕಾಪಾಡಿಕೊಳ್ಳೋದು ತುಂಬಾ ಮಹತ್ವ ಪಾತ್ರ ಬೀರ್ತದೆ ಅಂತ ನಾವು ಕೇಳಿದ್ದೇವೆ. ಅಂದ್ರೆ ಹಂಗಾಗಿ ನೀವು ಆಗಾಗ ಪ್ರತಿ ವರ್ಷನೋ ಅಥವಾ 6 ತಿಂಗಳಿಗೊಮ್ಮೆನೋ ನೀವು ಲಸಿಕಾ ಕಾರ್ಯಕ್ರಮವನ್ನ ಹಾಕಬೇಕು ಅಂತ ನೀವು ಸಲಹೆ ಕೊಡ್ತೀರಿ. ಹಂಗಾಗಿ ನಮ್ಮ ರೈತ ಬಾಂಧವರು ಉಪಕಸುಬಾದ ಹೈನುಗಾರಿಕೆ ಈ ವಿಷಯವನ್ನು ತೆಗೆದುಕೊಂಡಾಗ ಲಸಿಕಾ ಕಾರ್ಯಕ್ರಮ ತುಂಬ ಮಹತ್ವ ಪಾತ್ರ ವಹಿಸ್ತವೆ. ಹೇಳಿ ಡಾಕ್ಟ್ರೆ, ನಮ್ಮ ಜಾನುವಾರುಗಳ ಪಾಲನೆಯಲ್ಲಿ ಲಸಿಕಾ ಕಾರ್ಯಕ್ರಮಗಳ ಮಹತ್ವ ಬಗ್ಗೆ ಹೇಳಿ.
7: ರೈತ ಬಾಂಧವರೇ, ನಮ್ಗೆಲ್ಲ ತಿಳಿದಿರುವಂತೆ ಪಶುಸಂಗೋಪನೆ ಒಂದು ಮುಖ್ಯವಾದ ಉಪಕಸುಬಿನ ಜೊತೆಗೆ ಆಧುನಿಕ ವೈಜ್ಞಾನಿಕ ಬೆಳವಣಿಗೆಯಲ್ಲಿ ಒಂದು ಉತ್ತಮವಾದ ನಿರಂತರ ಆದಾಯ ತಂದುಕೊಡುವಂತಹ ಕೈಗಾರಿಕಾ ಮಟ್ಟದಲ್ಲಿ ಉದ್ಯಮವಾಗಿ ಬೆಳೆದಿದೆ ಇದು. ಸೊ ಆಧುನಿಕ ಜಗತ್ತಿನಲ್ಲಿ ಪಶು ಸಂಪತ್ತು ದೇಶದ ಪ್ರಮುಖ ಆಸ್ತಿಯಾಗಿದೆ. ಪ್ರಾಣಿ ರೋಗಗಳನ್ನು ತಡೆಗಟ್ಟೋದು, ಸುಧಾರಿತ ತಳಿಗಳನ್ನು ಬೆಳೆಸುವಂಥದ್ದು ಮತ್ತು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದ್ರ ಮೂಲಕ ನಾವು ಹೆಚ್ಚು ಹೆಚ್ಚು ಅಭಿವೃದ್ಧಿ ಮತ್ತು ಸುಸ್ಥಿರವಾದ ಗ್ರಾಮೀಣ ಅಭಿವೃದ್ಧಿಯಾಗಿ ಕೈಜೋಡಿಸಬಹುದಾಗಿದೆ. ಸೊ ಆರ್ಥಿಕ ಭದ್ರತೆ ಕೊಡೋದ್ರ ಜೊತೆಗೆ ಪೌಷ್ಟಿಕಾಂಶದ ಯುಕ್ತ ಆಹಾರ ನಮಗೆ ಕೊಡುತ್ತದ್ದು ಮತ್ತು ಸಾವಯವ ಕೃಷಿಗೆ ಸಹಾಯ ಮಾಡುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿದಿರ್ಬೋದು, ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಆಫ್ ಇದಕ್ಕೆ ತುಂಬ ಮಹತ್ವ ಇದೆ. ಅದರ ಜೊತೆಗೆ ಉಪ ಉತ್ಪನ್ನಗಳನ್ನು ನಾವು ಪಡಿಬೋದು, ಗೊಬ್ಬರ ಆಗಲಿ, ಅದರಿಂದ ಬರುವಂಥ ಸಗಣಿಯಿಂದ ಗೋಬರ್ ಗ್ಯಾಸ್ ಆಗಲಿ ಉತ್ಪತ್ತಿ ಮಾಡ್ಕೋಬೋದು. ಮತ್ತು ಇದು ಉಪ ಆದಾಯದ ಮೂಲ. ಬರಗಾಲದಲ್ಲಿ ಇದು ತುಂಬ ಆಸರಿಯಾಗಿರುತ್ತೆ ಪಶುಸಂಗೋಪನೆ, ಮತ್ತು ನಿರಂತರವಾಗಿ ಆದಾಯ ತಂದು ಕೊಡುವಂಥದ್ದು, ನಿರಂತರವಾಗಿ ಆದಾಯ ಮತ್ತು ಪ್ರೋಟೀನ್ ಭರಿತ

0: ಪೂರೈಕೆ. ಈ ಪ್ರಾಣಿಗಳಿಂದ ಮೊಟ್ಟೆ, ಮಾಂಸ, ಹಾಲು ಎಲ್ಲದೂ ಕೂಡ ನಮಗೆ ಪ್ರೋಟೀನ್ ಉತ್ಪಾದನೆಗೆ ಅವಕಾಶ ಮಾಡಿಕೊಡುತ್ತೆ. ಕೃಷಿ ವಲಯದಲ್ಲಿ ಬಹಳ ಮಹತ್ವದ ಕೊಡುಗೆಯನ್ನು ಇವಾಗಲೂ ಪ್ರಾಚೀನ ಕಾಲದಿಂದಲೂ ನೀಡ್ತಾ ಇದೆ, ಇವಾಗಲೂ ಕೂಡ ಅದರ ಮಹತ್ವ ಅತಿ ಹೆಚ್ಚಾಗಿದೆ. ಇಂಥ ಪಶುಸಂಗೋಪನೆಯನ್ನು ನಾವು ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಬೇಕಂದ್ರೆ ವೈಜ್ಞಾನಿಕ ನಿರ್ವಹಣೆ ಬಹಳ ಅಗತ್ಯವಾಗಿದೆ. ವೈಜ್ಞಾನಿಕ ನಿರ್ವಹಣೆಯಲ್ಲಿ ಮುಖ್ಯವಾದ ಪಾತ್ರ ನೈರ್ಮಲ್ಯತೆ ಕಾಪಾಡುವಂಥದ್ದು. ಎರಡನೇದಾಗಿ ರೋಗ ಬರದಂತೆ ತಡೆಗಟ್ಟೋದು. ರೋಗ ಬರದಂತೆ ತಡೆಗಟ್ಟಿದ್ರೆ ನಮಗೆ 70%-50% ನಷ್ಟ ಆಗೋದನ್ನು ನಾವು ತಡಿಬಹುದಾಗಿದೆ. ಸೊ ಈಗ ನಾವು ಒಂದು ಗುಂಪಿನಲ್ಲಿ ಒಂದು ಜಾನುವಾರಿಗೆ ರೋಗ ಬಂತಂದ್ರೆ ಎಲ್ಲದಕ್ಕೂ ಕೂಡ ಹರಡುತ್ತೆ. ಸೊ ಇದರಿಂದಾಗಿ ನಮಗೆ ಆರ್ಥಿಕವಾಗಿ ತುಂಬಾ ನಷ್ಟ ಉಂಟಾಗುತ್ತೆ. ಸೊ ಮಾರಕ ರೋಗಗಳಿಂದ ರಕ್ಷಣೆ ಪಡೆಯುವಂಥದ್ದು, ಅದರಲ್ಲೂ FMD ಕಾಲುಬಾಯಿ ಜ್ವರ, ಗಂಟಲು ಬೇನೆ, ಕರುಳು ಬೇನೆ, ಚರ್ಮಗಂಟು ರೋಗ, ಆಮೇಲೆ ಕೋಳಿಗಳಲ್ಲಿ ಕಂಡುಬರುವಂತಹ ಹಕ್ಕಿ ಶೀತ ಜ್ವರ, ಈ ಎಲ್ಲ ಕಾಯಿಲೆಗಳು ಕೂಡ ಬಹಳ ಬೇಗ ಒಂದರಿಂದ ಒಂದು ಹರಡುತ್ತೆ. ಹರಡೋದ್ರ ಜೊತೆಗೆ ಸಾವನ್ನ ಉಂಟು ಮಾಡುತ್ತೆ, ಮತ್ತೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಅವುಗಳ ಸಂತಾನೋತ್ಪತ್ತಿನೂ ಕೂಡ ಕುಂಠಿತ ಆಗುತ್ತೆ. ಸೊ ಇದರಿಂದ ರೈತರಿಗೆ ತುಂಬ ನಷ್ಟ ಆಗೋದ್ರ ಜೊತೆಗೆ ಅಕ್ಕಪಕ್ಕದ ಫಾರಂಗಳು ಮತ್ತೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಅಫೆಕ್ಟ್ ಆಗುತ್ತೆ. ಸೊ ಆದ್ರಿಂದ ಲಸಿಕೆಗಳು ಉತ್ತಮವಾದ ಪಾತ್ರವನ್ನು ವಹಿಸ್ತಾ ಇದೆ. ಸೊ ಮುಖ್ಯವಾಗಿ ರೋಗ ಬರದಂತೆ ತಡೆಗಟ್ಟೋದ್ರಿಂದ ಸೊ ರೋಗದಿಂದ ಆಗುವಂತ ಅನಾಹುತವನ್ನ ನಾವು ತಗ್ಗಿಸ್ಬೋದು.
1: ಡಾಕ್ಟ್ರೆ, ಈಗ ನಾವು ಕೇಳಿದಾಗೆ ನಮ್ಮ ರೈತ ಇವತ್ತು ತಮಗೆ ಎಮ್ಮೆ, ಆಕಳು, ಕುರಿ, ಕೋಳಿ ಹೀಗೆ ಅನೇಕ ಜಾನುವಾರುಗಳನ್ನ ಪಾಲನೆ ಪೋಷಣೆ ಮಾಡ್ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರಿಗೆ ಉಪಕಸುಪಾಗಿ ಹೈನುಗಾರಿಕೆಗೆ ಕೂಡ ಜಾಸ್ತಿ ಮಹತ್ವ ನಮ್ಮ ರೈತರು, ರೈತರ ಮಕ್ಕಳು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಆದಾಯ ಆಗ್ತದೆ, ಬರ್ತಾ ಇದೆ ಅನ್ನು ಕೂಡ ಸಾಕಷ್ಟು ಜನ ಯುವಕ ಯುವತಿಯರು ಇಲ್ಲಿ ಯಶಸ್ ಕಂಡಾರೆ ರೈತರು. ಹಾಗಾಗಿ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಅನೇಕ ರೀತಿಯ ಯೋಜನೆಗಳನ್ನು ತಂದಿದೆ ನಮ್ಮ ರೈತ ಮಕ್ಕಳಿಗೆ ಇನ್ನೂ ಹೆಚ್ಚು ಉಪಯೋಗ ಆಗಲಿ ಅಂತ. ಹಾಗಾಗಿ ಜಾನುವಾರುಗಳಲ್ಲಿ ಲಸಿಕೆ ನಾವು ಹಾಕಿಸಲೇಬೇಕು. ಯಾಕಂದ್ರೆ ನಿಮ್ಮ ಪ್ರಾಣಿಗಳು 1 ಲಕ್ಷ, 2 ಲಕ್ಷ, 5 ಲಕ್ಷ ಇದೆಲ್ಲ ತುಂಬಾ ತುಟ್ಟಿ ಆಗಿರ್ತಾವಲ್ಲ. ಹಾಗಾಗಿ ಎಲ್ಲಾದರೂ ಅನಾಹುತ ಆಗ್ಬಿಡ್ಬೋದು ನಿಮ್ಮ ಪ್ರಾಣಿಗಳಿಗೆ. ಅನಾಹುತ ಆದ್ರೆ ಮತ್ತೆ ಅದು ನೀವು ಇನ್ಸೂರೆನ್ಸ್ ಮಾಡಿಸ್ಬೇಕಾಗುತ್ತೆ, ಅದೆಲ್ಲ ಮಾಡಿಸ್ಬೇಕಾಗುತ್ತೆ. ಮತ್ತೆ ನೀವು ಲಸಿಕೆನೂ ನೀವು ಸಮಯಕ್ಕೆ ತಕ್ಕಾಗಿ ಹಾಕ್ತಾ ಹೋದ್ರೆ ನಿಮ್ಗೆ ಯಾವುದೇ ತರದಿಂದ ನಿಮ್ಮ ಪ್ರಾಣಿಗಳು ನಿಮ್ಗೆ ಭದ್ರತೆಯನ್ನು ಕೊಡ್ತವೆ. ನಮ್ಮ ಪ್ರಾಣಿಗಳಿಗೆ ಯಾವುದೇ ರೋಗ ಬರಲ್ಲ, ಅವು ಆರಾಮಿದ್ದಾವೆ, ಮತ್ತೆ ನಮ್ಗೆ ಜಾಸ್ತಿ ಇಳುವರಿ ಹಾಲನ್ನು ಕೊಡ್ತವೆ ಅಂತ ರೈತರು ಭರವಸೆಯಿಂದ ಇರ್ತಾರೆ. ಹಾಗಾಗಿ ಡಾಕ್ಟರ್, ಇವತ್ತು ನಮ್ಮ ಪ್ರಾಣಿಗಳಿಗೆ, ಬೇರೆ ಬೇರೆ ಜಾನುವಾರುಗಳಿಗೆ ಕಾಡುವಂತಹ ಮಾರಕ ರೋಗಗಳು ಯಾವುವು, ಮತ್ತು ಅವುಗಳನ್ನು ಯಾವ ರೀತಿ ತಡೆಗಟ್ಟಬೇಕು?
0: ಹೌದು. ಸೊ ರೈತ ಬಂದವರೇ, ನಾವು ವೈಜ್ಞಾನಿಕವಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ಎಲ್ಲ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ನೈರ್ಮಲ್ಯತೆ, ಉತ್ತಮ ಆಹಾರ ಕೊಡುವಂಥದ್ದು, ಕಾಲಕಾಲಕ್ಕೆ ಜಂತುನಾಶಕವನ್ನು ಉಪಯೋಗಿಸುವಂಥದ್ದು, ಮತ್ತು ಲಸಿಕೆಗಳು. ಸೊ ಈ ಲಸಿಕೆಗಳು ನಮ್ಗೆ ಎಲ್ಲ ರೈತರಿಗೂ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಏನು ಯಾವ ಬ್ಯಾಕ್ಟೀರಿಯಾದಿಂದ ಬರುವ ರೋಗ, ವೈರಸ್ನಿಂದ ಬರುವ ರೋಗ, ನಾನು ಹೇಳಿದೆ ಆವಾಗಲೇ ಚರ್ಮಗಂಟು ರೋಗ ಅಂತ ಹೇಳಿದೆ, ಆಂಥ್ರಾಕ್ಸ್ ಅಂತ ಹೇಳಿದೆ, ಫುಟ್ ಆ್ಯಂಡ್ ಮೌತ್, ಈ ಕಾಲುಬಾಯಿ ಜ್ವರ ಬರುತ್ತೆ, ಸೊ HS ಗಳಲೆ ರೋಗ, ಚಪ್ಪೆ ರೋಗ ಅಂದರೆ ತೊಡೆ ಭಾಗನೇ ಊದ್ಕೊಳ್ಳುತ್ತೆ. ಸೊ ಅದನ್ನು ನಾವು ಪ್ರತಿದಿನವೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಲ್ಲ ರಾಸುಗಳನ್ನು ಒಂದ್ಸರಿ ವೀಕ್ಷಣೆ ಮಾಡಬೇಕಾಗುತ್ತೆ. ವೀಕ್ಷಣೆ ಸುಮ್ಮನೆ ನೋಡೋದು ಬೇರೆ, ವೀಕ್ಷಿಸಬೇಕಾಗುತ್ತೆ. ವೀಕ್ಷಿಸಿದಾಗ ನಿಮಗೆ ಅವು ಕುಣ್ತಾ ಇದಾವ, ಸಪ್ಪಗಿದಾವ,
1: ಅವುಗಳ ಚಿಹ್ನೆ ಗೊತ್ತಾಗುತ್ತೆ.
0: ಹೌದು,
1: ಅವು ಸಾಮಾನ್ಯವಾಗಿ ಸಹಜವಾಗಿರಲ್ಲ,
0: ನಾರ್ಮಲ್ ಆಗಿರಲ್ಲ,
1: ಕೆಮ್ಮದಿರುತ್ತೆ,
0: ಕೆಲವು ಮೇವನ್ನ ತಿಂತಾ ಇರಲ್ಲ, ಮತ್ತೆ ಹಾಲು, ಮಾಂಸ ಅಥವಾ ಮೊಟ್ಟೆ ಇಳುವರಿ ಕಡಿಮೆ ಆಗುತ್ತೆ. ಸೊ ಈಗ ಪ್ರತಿದಿನ ಕೋಳಿಗಳು ಮೊಟ್ಟೆ ಇಡ್ತಾ ಇಲ್ಲ ಅಂದ್ರೆ ಅವು ಏನೋ ಪ್ರಾಬ್ಲಮ್ ಇರುತ್ತದು. ಸೊ ಅದನ್ನ ನಾವು ಕಂಡಿಡ್ಕೋಬೇಕಾಗುತ್ತೆ ಮೊದಲನೇದಾಗಿ. ಸೊ ಇದರಲ್ಲಿ ವೈರಸ್ನಿಂದ ಈಗ ನಾವು ಚರ್ಮಗಂಟು ರೋಗ ಅಂತ ಹೇಳ್ತೀವಿ, ಈಗ 2021-22 ಕೂಡ ಈ ರೋಗ ಇದ್ದು ಆರ್ಥಿಕವಾಗಿ ತುಂಬಾ ನಷ್ಟ ಆಯ್ತು. ಎಲ್ಲಾ ರಾಸುಗಳು ಕೂಡ ಚಿಕಿತ್ಸಾ ವೆಚ್ಚನೂ ಆಯ್ತು, ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವು ಉಂಟಾಯ್ತು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಆರ್ಥಿಕವಾಗಿ ತುಂಬಾ ನಷ್ಟ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಸಾಕೋದು ನಮಗೆ ಲಾಭ ಬರಲಿ ಅಂತೇಳಿ. ಸೊ ಆ ಲಾಭ ಬರಬೇಕಂದ್ರೆ ಬರೀ ಮರಿನ ತಂದು ಅದಕ್ಕೆ ಉತ್ತಮ ಆಹಾರ ಕೊಡುವುದರ ಜೊತೆಗೆ ನಾನು ಹೇಳಿದ್ನಲ್ಲ, ಪ್ರತಿದಿನನೂ ಅವನ್ನ ವೀಕ್ಷಿಸಬೇಕು, ಅಬ್ಸರ್ವೇಷನ್ ಅಂತ ಹೇಳ್ತೀವಿ, ವೀಕ್ಷಣೆ ಮಾಡಿ ಯಾವುದೇ ರೀತಿ ತೊಂದರೆ ಇದ್ರೆ ತಕ್ಷಣ ಅದಕ್ಕೆ ತಕ್ಕಂತೆ ಈಗೆಲ್ಲ ಕಡೆನೂ ಕೂಡ ಟ್ರೈನಿಂಗ್ಗಳು ಇರುತ್ತೆ, ಹೇಗೆ ಹಸುಗಳನ್ನು ಸಾಕೋದು, ಕುರಿ ಸಾಕಾಣಿಕೆ ಹೇಗೆ ಮಾಡೋದು ಅಂತೇಳಿ. ಅದರಲ್ಲಿ ನಿಮಗೆ ಪ್ರಿಲಿಮಿನರಿ ಅಂದರೆ

0: ಪ್ರಥಮ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ಆ ಮಾಹಿತಿಗಳ ಪ್ರಕಾರ ಆ ರೋಗ ಇದೆ ಅಂತ ಹೇಳಿದ್ರೆ ತಕ್ಷಣ ಡಾಕ್ಟರ್ಗೆ ಪಶುವೈದ್ಯರಿಗೆ ತಿಳಿಸುವಂತದ್ದು ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ನಮ್ಮಲ್ಲಿ ಏನೇನು ಮಾಡಬಹುದು ಅವನ್ನ ಸಪರೇಟ್ ಮಾಡಿ ರೋಗಗ್ರಸ್ತ ರಾಸುವನ್ನ ಹಿಂಡಿನಿಂದ ಬೇರೆ ಕಡೆ ಇಡೋದ್ರಿಂದ ಒಂದು 50% ನಮಗೆ 50% ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇನ್ನೊಂದಕ್ಕೆ ಹರಡೋದು ತಪ್ಪುತ್ತೆ, ವೈರಸ್ಸೇ ಆಗಲಿ ಬ್ಯಾಕ್ಟೀರಿಯಾನೇ ಆಗಲಿ. ಮತ್ತೆ ಇದರಿಂದಾಗಿ ಯಾವುದೇ ರೀತಿಯ ಲಸಿಕೆಗಳು ಯಾವ್ಯಾವ್ದಿದೆ ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈಗ ಎಲ್ಲ ರೀತಿಯ ಲಸಿಕೆಗಳನ್ನು ಕಾಲಕಾಲಕ್ಕೆ ಕೊಡ್ತಾ ಬಂದಿದ್ದಾರೆ, ಅವುಗಳ ಉಪಯೋಗನ ನಾವು ಪಡ್ಕೋಬೇಕಾಗತ್ತೆ. ಸೊ ಈ ರೋಗ ಬಂದ ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಎಲ್ಲರೂ ಸಹಕರಿಸಿ ಎಲ್ಲ ರೀತಿಯ ಲಸಿಕೆಗಳನ್ನು ಅಂದರೆ ಕಾಲುಬಾಯಿ ಜ್ವರದ ಲಸಿಕೆ, ಬ್ರುಸಲೋಸಿಸ್ ಕಂದುರೋಗ ಅಂತ ಹೇಳ್ತೀವಿ ಅದಕ್ಕೆ, ಗಳಲೆ ರೋಗಕ್ಕೆ, ಚಪ್ಪೆ ರೋಗಕ್ಕೆ, ಮತ್ತು ಈಗ ಗಂಟಲು ಬೇನೆ ಅಂತ ಹೇಳ್ತೀವಿ ಇಟಿ ಎಂಟರೋಟಾಕ್ಸಿಮಿಯಾ, ಅದು ಕುರಿ ಮತ್ತು ಕುರಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಒಂದು ಸಾಯ್ತಂದರೆ ಆ ಫ್ಲಾಕಲ್ಲಿ ಹಲವಾರು ಮರಿಗಳು ದೊಡ್ಡದು ಚಿಕ್ಕದು ಎಲ್ಲದೂ ಕೂಡ ಸಾಯ್ತಾ ಹೋಗುತ್ತೆ. ಲಸಿಕೆ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತವೆ. ಸೊ ಏನಂದರೆ ಕಾಯಿಲೆ ಬರಲ್ಲ ಅಂತಲ್ಲ, ಬರ್ಬೋದು, ಆದರೆ ತೀವ್ರತೆ ತುಂಬ ಕಡಿಮೆ ಇರುತ್ತೆ, ಸಾಯೋ ಮಟ್ಟಕ್ಕೆ ಹೋಗಲ್ಲ. ಸೊ ಇದರಿಂದ ಆ ಪ್ರಾಣಿಯ ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ಸಾಂಕ್ರಾಮಿಕ ರೋಗಗಳು ಹರಡದಂತೆ ತಡೆಗಟ್ಟುತ್ತೆ. ಮತ್ತು ಇದರಿಂದ ಲಸಿಕೆಗಳಿಂದ ಆರ್ಥಿಕ ನಷ್ಟಕ್ಕೆ ಬ್ರೇಕ್ ಅಂತ ಹೇಳಿದೆ ನಾನು. ಆರ್ಥಿಕವಾಗಿ ಏನೇನಕ್ಕೆ ಯೂಸ್ ಮಾಡ್ತೀವಿ ನಾವು, ಹಾಲು ಯೂಸ್ ಮಾಡ್ತೀವಿ, ಗೊಬ್ಬರಕ್ಕೆ ಯೂಸ್ ಮಾಡ್ತೀವಿ, ಮತ್ತು ಇನ್ನೊಂದೇನು ಮಾಂಸ ಮೊಟ್ಟೆ, ಈ ಎಲ್ಲ ಇಳುವರಿಗಳು ಬರಬೇಕಂದ್ರೆ ಫಸ್ಟು ಮುಖ್ಯವಾಗಿ ಜಾನುವಾರು ಆರೋಗ್ಯವಾಗಿ ಆರೋಗ್ಯವಾಗಿರಬೇಕಾದ್ರೆ ನಾನು ಮೊದಲೇ ತಿಳಿಸಿದಂತೆ ನೈರ್ಮಲ್ಯತೆ ಇರಬೇಕು, ಉತ್ತಮವಾದ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಲಸಿಕೆಗಳನ್ನು ಕಾಲಕಾಲಕ್ಕೆ ಹಾಕಿಸ್ಬೇಕಾಗತ್ತೆ, ಅವುಗಳನ್ನು ಪ್ರತಿದಿನೂ ನಾವು ವೀಕ್ಷಣೆ ಮಾಡಬೇಕಾಗತ್ತೆ. ಇವು ನಾಲ್ಕನ್ನು ಕೂಡ ನಾವು ತಪ್ಪದೇ ಮಾಡಬೇಕು. ಉತ್ತಮವಾದ ಆಹಾರ ಪಡೆಯೋದ್ರ ಬಗ್ಗೆ ಅಥವಾ ಕೊಡುವುದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಇವತ್ತು ನಾವು ಯಾವ್ಯಾವ ಲಸಿಕೆಗಳನ್ನು ಈಗ ಜನವರಿ ಮಳೆಗಾಲ ಮಾನ್ಸೂನ್ ಕಾಲ ಪ್ರಾರಂಭವಾಗುವ ಮೊದಲೇ ನಾನು ಹೇಳ್ದಂಗೆ ಗಳಲೆ ರೋಗದ್ದು ಹಾಕಿಸ್ಬೇಕಾಗತ್ತೆ. ಕಂದು ರೋಗದ್ದು ಪಶು ಸಂಗೋಪನಾ ಇಲಾಖೆಯಲ್ಲೇ ನಮಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ, ಅವಾಗ ರೈತರೆಲ್ಲ ಸಹಕರಿಸಿ ವ್ಯಾಕ್ಸಿನೇಷನ್ನ ಬೆಳಗ್ಗೆ 6 ಗಂಟೆಯಿಂದನೇ ಶುರು ಮಾಡ್ತಾರೆ, 6 ದಿನಗಳಲ್ಲಿ ನೀವು ಹಾಕಿಸ್ಕೋಬೇಕಾಗತ್ತೆ. ಮತ್ತು ಇದ್ರ ಜೊತೆಗೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಾಗೋದು ಅಂತ ಹೇಳ್ತೀನಿ ನಾನು. ಸೊ ಲಸಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಂದು ರೋಗ ಅನ್ನೋದು ರಾಸು 6 ತಿಂಗಳು ಲಾಸ್ಟ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ ನಾವು, 6 ತಿಂಗಳು ಗರ್ಭಾವಸ್ಥೆಯಲ್ಲಿ ಮರಿನ ಆಚೆ ಹಾಕುತ್ತೆ. ಸೊ ಇದು ಅದಕ್ಕೆ ರಾಸುಗೆ ಅಲ್ಲದೆ ಮನುಷ್ಯರಿಗೂ ಕೂಡ ಮಾರಕ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಮರಿ ನಮಗೆ ಮರಿ ಸಾಯೋದ್ರಿಂದ ನಷ್ಟ ಆಗುತ್ತೆ. ಅದ್ರ ಜೊತೆಗೆ ಈ ಸತ್ತೆ ಉಳ್ಕೊಳ್ಳೋದು ಅಂತ ಹೇಳ್ತೀವಿ ರಾಸುಗಳಲ್ಲಿ, ಸತ್ತೆ ಉಳ್ಕೊಳ್ಳೋದ್ರಿಂದ ಅದನ್ನು ತೆಗೆಯೋದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಆಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ. ಇಷ್ಟೆಲ್ಲದ್ರ ಜೊತೆಗೆ ಅದಕ್ಕೆ ಎಷ್ಟು ಮಾನವ ಸಂಪನ್ಮೂಲ ಬೇಕಾಗುತ್ತೆ, ಎಷ್ಟು ಮೆಡಿಸಿನ್ಸ್ ಬೇಕಾಗುತ್ತೆ, ಅದು ಎಲ್ಲದು ಕೂಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಸೊ ಅದ್ರ ಜೊತೆಗೆ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ನಮ್ಗೆ ಯಾವಾಗ ಖುಷಿ ಆಗುತ್ತೆ,
1: ಪ್ರಾಣಿಗಳ ಆರೋಗ್ಯ ಕಾಪಾಡ್ಕೋಬೇಕಂತ ನಾವು ಲಸಿಕೆ ಹಾಕಿಸ್ಲೇಬೇಕು, ಯಾವುದೇ ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡಂಗಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ನೀವು ನಿಮ್ಮ ಪ್ರಾಣಿಗಳು ನಿಮ್ಮ ಜಾನುವಾರುಗಳನ್ನ ನೀವು ಸೂಕ್ಷ್ಮವಾಗಿ ಪ್ರತಿದಿನ ಗಮನಿಸಬೇಕಾಗುತ್ತೆ. ಹಂಗಾಗಿ ನಿಮ್ಗೆ ಅವುಗಳ ಚಿಹ್ನೆ ಗೊತ್ತಾಗ್ಬಿಡುತ್ತೆ, ಯಾವ ಒಂದು ಜಾನುವಾರು ಆರೋಗ್ಯಯುತವಾಗಿಲ್ಲ, ಮತ್ತ್ ನೀವು ಅದನ್ನ ಸಪರೇಟ್ ಮಾಡ್ಬೇಕಾಗುತ್ತೆ ಆರೋಗ್ಯವಾಗಿ ಇಲ್ಲ ಅಂತ. ಇಲ್ಲಿ ಹೇಳಿದ್ರೆ ದೊಡ್ಡ ನಷ್ಟ ಆಗ್ಬಿಡುತ್ತೆ. ಹೌದಲ್ಲ ಡಾಕ್ಟರ್?
0: ಯಾಕಂದ್ರೆ
1: ನಿಮ್ಮ ಪ್ರಾಣಿಗಳ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ಈಗ ತೀರಾ ದೊಡ್ಡ ದೊಡ್ಡ ಒಂದು 15-20 ಲೀಟರ್ ಹಾಲು ಕೊಡುವಂತ ಬೇಕಷ್ಟು ಪ್ರಾಣಿಗಳಿದ್ದಾವೆ. ಎಚ್ ಎಫ್ ಇದೆ, ಗೀರ್ ಇದೆ, ಮತ್ತೆ ಮುರಾ ಜರ್ಸಿ ಇದೆ. ಹಂಗಾಗಿ ಎಲ್ಲಾ ಪ್ರಾಣಿಗಳನ್ನು ನೀವು ಲಕ್ಷ್ಯ ಕೊಡ್ಲೇಬೇಕಾಗುತ್ತೆ.
0: ಹೌದು, ಮತ್ತೆ ಈಗ ರೈತರು ಕೂಡ ಸಾಕಷ್ಟು ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದಾರೆ, ಹೊಟ್ಟೆ ಹುಳು ಜಂತುನಾಶಕಗಳನ್ನ ಟೈಮ್ ಟೈಮ್ಗೆ ಹಾಕ್ಸ್ಬೇಕು ಅಂತಾರೆ. ಮತ್ತೆ ಫೀಡ್, ನಾವು ಕೊಡುವಂತ ಆಹಾರದಲ್ಲಿ ಪ್ರೋಟೀನ್ ಅಂಶ ಇದೆಯಾ, ಪಿಷ್ಟ ಇದೆಯಾ, ಸರ್ಕಾರ ಪಿಷ್ಟ ಇದೆಯಾ, ಕೊಬ್ಬಿನ ಅಂಶ ಇದೆಯಾ, ಮಿನರಲ್ ಮಿಕ್ಸರ್ ಹಾಕಿದೀವಾ, ವಿಟಮಿನ್ಸ್ ಮಿಕ್ಸರ್ ಹಾಕಿದೀವ್ಯಾ, ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ರೈತರು ಕೂಡ ಸಾಕಷ್ಟು ವೈಜ್ಞಾನಿಕವಾಗಿ ಚರ್ಚೆ ಮಾಡ್ತಾರೆ ಡಾಕ್ಟರ್ ಜೊತೆ, ಪಶುವೈದ್ಯರ ಜೊತೆನಲ್ಲಿ, ಅಧಿಕಾರಿಗಳ ಜೊತೆನಲ್ಲಿ. ಸೊ ಇದೆಲ್ಲ ಏನಕ್ಕೆ ಮಹತ್ವವಾಗಿ ನಮಗೆ ಅತ್ಯಂತ ಲಾಭದಾಯಕವಾದಂತಹ ಪಶುಸಂಗೋಪನೆ ಮಾಡಬೇಕು.
1: ನಿಮ್ಮ ಪ್ರಾಣಿಗಳಿಗೆ ಅನಾಹುತ ಆಗಬಾರ್ದು. ಅನಾಹುತ ಆದ್ರೆ ನಿಮ್ಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ, ಅದು 1-2 ರೂಪಾಯಿ ಅಲ್ಲ ಅದು. ಆಮೇಲೆ ನಿಮ್ದು ಅದು ಹಾಲು ಕೂಡ ಒಂದು ಇದು ನಿಮ್ದು ಕಡಿಮೆ ಆಗ್ಬಿಡುತ್ತೆ. ಪ್ರಾಣಿಗಳು ನೀವು ಏನು ಒಂದು ಕಡೆ ನೀವು ಇಂತಿಷ್ಟು ಹಾಲು ಕೊಡ್ಬೇಕಂತ ಇರ್ತೀರಿ, ಮತ್ತೆ ಅದೆಲ್ಲ ಇದಾಗ್ಬಿಡುತ್ತೆ. ಅದೇ ಥರ ಪ್ರಾಣಿಗಳು ಕೂಡ ಕುರಿ ಅದೆಲ್ಲ ಆ ಥರ ಹಾಗೂ ಕೂಡ ಇರುತ್ತೆ. ಹಂಗಾಗಿ ಆರ್ಥಿಕ ಸಮಸ್ಯೆ ನಾವು ತಂದ್ಕೋಬಾರ್ದು. ಹೌದಲ್ಲ ಡಾಕ್ಟರ್?

0: ಹೋಗುತ್ತೆ.
1: ಹೌದು, ಆರ್ಥಿಕವಾಗಿ ನಷ್ಟ ಆದ್ರೆ ಪಶುಸಂಗೋಪನೆ ಇಳಿಮುಖವಾಗ್ತಾ ಹೋಗುತ್ತೆ. ಸೊ ನಮ್ಮ ಧ್ಯೇಯ ಏನು? ಉತ್ತಮವಾದ ಲಾಭ ಪಡೆಯುವಂಥದ್ದು ಮೊದಲನೇದಾಗಿ. ಸೊ ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಿಸೋದ್ರ ಜೊತೆಗೆ ದೇಶದ ಆರ್ಥಿಕ ಪರಿಸ್ಥಿತಿನೂ ಎಲ್ಲ ರೀತಿನೂ ಕೂಡ ಉತ್ತಮಗೊಳ್ಳುತ್ತೆ.
0: ಇನ್ನೊಂದು ಏನಂದ್ರೆ, ಈಗ ನಾವು ಆಕಳು ಸಾಕ್ತೇವೆ, ಎಮ್ಮೆ ಸಾಕ್ತೇವೆ, ಇದರಲ್ಲಿ ಸಾಮಾನ್ಯವಾಗಿ ಎರಡರಲ್ಲೂ ಬರುವಂತ ಕೆಲವು ರೋಗಗಳು ಇರ್ಬೋದಲ್ಲ.
1: ಹೌದು, ಎರಡರಲ್ಲೂ ಬರುವಂತ, ಫಾರ್ ಎಕ್ಸಾಂಪಲ್ ನಾನು HS ಅಂತ ಹೇಳಿದೆ, ಗಳಲೆ ರೋಗ. ಸೊ ಅದು ಎಮ್ಮೆಗಳಲ್ಲಿ ಬಹಳ ಹೆಚ್ಚಾಗಿ ಕಾಣಿಸುತ್ತೆ ಅದನ್ನು. ಸೊ ಆ ರೋಗ ಬಂತಂದ್ರೆ ನಿಮ್ಗೆ ಇವತ್ ಬಂತಂದ್ರೆ ನಾಳೆ ಆಲ್ರೆಡಿ ಸತ್ತೋಗ್ಬಿಡುತ್ತೆ,
0: ದೊಡ್ಡ
1: ನಷ್ಟ ಆಗುತ್ತೆ. ಸೊ ಅದರಿಂದ ಈ ಲಸಿಕೆ ಹಾಕ್ಸಿದ್ರೆ ನಾನು ಕಂಪ್ಲೀಟ್ ರೋಗ ಬರಲ್ಲ ಅಂತ ಹೇಳ್ತಾ, ಬಂದ್ರು ಕೂಡ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಯಾಕೆ ಶಕ್ತಿ ಇರುತ್ತೆ ಅಂದ್ರೆ, ರೋಗ ನಿರೋಧಕ ಶಕ್ತಿ ಅದರಲ್ಲಿ ಆಂಟಿಬಾಡೀಸ್ ಇರ್ತವೆ, ರೋಗಾಣುಗಳಿಗೆ ಹೋರಾಡುವಂತ, ರೋಗಾಣುಗಳ ವಿರುದ್ಧ ಓಡಾಡುವಂತ ಆಂಟಿಬಾಡೀಸ್ ಇರುತ್ತೆ. ಅದು ಒಂದು ಮೈಲ್ಡ್ ಆಗಿ ಫೀವರ್ ಬರ್ಬೋದು, ಜ್ವರ ಬರುತ್ತೆ.
0: ಇನ್ನೊಂದೇನಂದ್ರೆ, ಈಗ ನಿಮ್ಮ ಪ್ರಾಣಿಗಳು ದಿನಾನು ಆರೋಗ್ಯಯುತವಾಗೇ ಇರ್ತವೆ, ನೀವು ಗಮನಿಸ್ತೀರಿ, ಬೆಳಗ್ಗೆನೂ ಗಮನಿಸ್ತೀರಿ, ಸಾಯಂಕಾಲನೂ ಗಮನಿಸ್ತೀರಿ, ಆದರೂ ಕೂಡ ನಿಮಗೆ ಒಂದೇ ದಿನದಲ್ಲಿ ಅದು ಆರಾಮಿಲ್ಲ, ಅದು ಅದರ ಲಕ್ಷಣ ಗೊತ್ತಾಗ್ಬಿಡುತ್ತೆ, ಅದು ಹೆಂಗೆ ಕಂಡುಹಿಡ್ಕೊಳ್ಳೋದು?
1: ಇದು ಕಂಡುಹಿಡಿಬೇಕು, ನಾನು ಹೇಳಿದ್ನಲ್ಲ, ಪ್ರತಿದಿನ ಅವನ್ನ ಅಬ್ಸರ್ವೇಷನ್ ವೀಕ್ಷಣೆ ಮಾಡಬೇಕಾಗುತ್ತೆ. ಮಾಡಿದ್ರೆ ಪ್ರತಿಯೊಂದನ್ನು, ಒಂದೇ ಅಲ್ಲ, ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಒಂದಕ್ಕೆ ಬಂತು ಅಂದರೆ ಎಲ್ಲದಕ್ಕೂ ಹರಡುತ್ತೆ. ಅದರ ಜೊತೆಗೆ ನಾನು ಏನಕ್ಕೆ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಒತ್ತು ಲಸಿಕೆಗಳ ಕೊಡ್ತಾ ಇದ್ದೀನಿ ಅಂದರೆ, ರೋಗ ಬಂತು ಅಂತ ಇಟ್ಕೊಳ್ಳಿ, ಆ ಪ್ರಾಣಿಗೆ ರೋಗ ಬಂದ್ರೂ ಅದು ತಡ್ಕೊಳ್ಳೋ ಶಕ್ತಿ ಬೇಕು. ಅದು ತಡ್ಕೊಳ್ಳೋ ಶಕ್ತಿ ಬರೋದು, ರೋಗ ನಿರೋಧಕ ಶಕ್ತಿ ಬರೋದು ಲಸಿಕೆಗಳನ್ನು ಮುಂಚಿತವಾಗಿ ಕೊಡೋದ್ರಿಂದ. ಸೊ ಹಲವಾರು ಲಸಿಕೆಗಳು 3 ತಿಂಗಳಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಕೆಲವು ಲಸಿಕೆಗಳನ್ನು 6 ತಿಂಗಳು ಮರಿ ಇದ್ದಾಗ ಸ್ಟಾರ್ಟ್ ಮಾಡ್ತಾರೆ ಈ ಕರುಗಳಿಗೆ. ಅದ್ರ ಜೊತೆಗೆ ಜಂತುನಾಶಕಗಳನ್ನು ಕೊಡಬೇಕು. ಈ ಜಂತುಗಳಿದ್ರೆ ನಾವು ಲಸಿಕೆ ಕೊಟ್ಟರೂ ಕೂಡ ಅವುಗಳಿಂದ ಉಪಯೋಗ ಆಗಲ್ಲ, ರೋಗ ನಿರೋಧಕ ಶಕ್ತಿ ತೀವ್ರವಾಗಿ ಬೆಳವಣಿಗೆ ಆಗಲ್ಲ. ಸೊ ಅದರಿಂದ ಪೌಷ್ಟಿಕ ಆಹಾರನೂ ಕೊಡಬೇಕು, ಮತ್ತು ಜಂತುನಾಶಕನೂ ಹಾಕಬೇಕು, ಮತ್ತು ಲಸಿಕೆಗಳನ್ನು ಕಾಲಕಾಲಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಎಲ್ಲಿ ಸಿಗುತ್ತೆ ಅದು? ಎಲ್ಲ ಪಶುಸಂಗೋಪನಾ ಇಲಾಖೆಗಳಲ್ಲೂ ಇರುತ್ತೆ. ಅದು ಸಿಕ್ಕಿಲ್ಲ ಅಂದ್ರೂ ಅವ್ರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅದ್ರ ಬಗ್ಗೆ ಅವರು ಅರೇಂಜ್ ಮಾಡಿ ನಿಮ್ಗೆ ಕೊಡ್ತಾರೆ.
0: ಇಲಾಖೆಗೆ
1: ಹೋದ್ರೆ ಅವರು ರೈತರು ಪಶುವೈದ್ಯ ಅಧಿಕಾರಿಗಳಾಗ್ಲಿ ಅಥವಾ ಬೇರೆ ಹಂತದ ಅಧಿಕಾರಿಗಳಾದ್ರೂ ಕೂಡ ಅವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೋಬೇಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಚರ್ಚೆ ಮಾಡಬೇಕಾಗುತ್ತೆ ಅವ್ರ ಜೊತೆನಲ್ಲಿ. ಸೊ ಈಗ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಬೇರೆ ತರ ಪ್ರಾಬ್ಲಮ್ ಮಾಡೋದು ಅವೆಲ್ಲ ಮಾಡಿದ್ರು ಬಿಟ್ಟು ನಮ್ಮ ಕೆಲಸ ಆಗ್ಬೇಕಂದ್ರೆ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕಾಗುತ್ತೆ ಅದನ್ನ ಮಾಡಬೇಕು. ಮತ್ತೆ ಇದನ್ನ ಆದಷ್ಟು ಲಸಿಕೆಗಳನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಂಪಾದ ವಾತಾವರಣ ಇರುವಾಗ ಕೊಡಬೇಕಾಗುತ್ತೆ. ಇನ್ನೊಂದು ಕೊಡಬೇಕಾದ್ರೆ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ, ಶೈತ್ಯೀಕರಣ ಕರೆಕ್ಟಾಗಿ ನಾವು ನೋಡ್ಕೊಂಡಿದೀವ, ಅದು ನೋಡಿಕೊಂಡು ವ್ಯಾಕ್ಸಿನ್ ಎಫೆಕ್ಟಿವ್ ಆಗಿ ತುಂಬ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿ ಬರಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ಪ್ರತಿಯೊಂದು ಅನಿಮಲ್ಗೂ ಕೂಡ ಇಂಜೆಕ್ಷನ್ನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ ಅವನ್ನ ನೇಮ್ ಮಾಡಿಕೊಂಡು ಒಂದೊಂದು ಹಸುಗು ಒಂದೊಂದು ಹೆಸರಿಟ್ಟು ಅದಕ್ಕೆ ನಂಬರ್ಗಳು ಕೊಟ್ಟು ಲಸಿಕೆಗಳನ್ನು ಮಾಡಬೇಕಾಗುತ್ತೆ. ಸೊ ಮತ್ತೆ ಮಳೆಗಾಲ ಪ್ರಾರಂಭ ಆಗಕ್ಕೆ ಮೊದಲೇ ಈ ಗಳಲೆ ರೋಗ ನಾನು ಹೇಳಿದ್ನಲ್ಲ ಅದಕ್ಕೆ, ಮತ್ತೆ ಈ ಕೆಲವು ಕುರಿ ಮತ್ತು ಮೇಕೆಗಳಲ್ಲಿ ಗಂಟಲಲ್ಲು ಬೇನೆ ಅಂತ ಹೇಳಿದ್ನಲ್ಲ ಅದಕ್ಕೂ ಕೂಡ ಗಳಲೆ ರೋಗಕ್ಕೂ ಕೂಡ ಲಸಿಕೆಗಳನ್ನು ನೀಡಬೇಕಾಗತ್ತೆ.
0: ಡಾಕ್ಟರ್, ಈಗ ಪ್ರತಿ ವರ್ಷನೂ ಸರ್ಕಾರ ಕೂಡ ಲಸಿಕಾ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ, ಆಂದೋಲನ ಹಮ್ಮಿಕೊಳ್ತದೆ. ಹಾಗಾಗಿ ಈ ಒಂದು ಲಸಿಕಾ ಆಂದೋಲನದಿಂದ ಸಂತಾನೋತ್ಪತ್ತಿ ಯಾವ ಥರ ಸುಧಾರಿಸುತ್ತೆ ಅದ್ರ ಬಗ್ಗೆ ಹೇಳಿ.
1: ನಾನು ನಿಮ್ಗೆಲ್ಲ ತಿಳಿಸ್ದಂಗೆ ಈ ರಾಸುಗಳಲ್ಲಿ ಹಸು ಮತ್ತು ಇದರಲ್ಲಿ ಹೆಣ್ಣು ಕರುಗಳಲ್ಲಿ ನಾವು ಕಂದು ರೋಗ ಅಂತ ವ್ಯಾಕ್ಸಿನ್ ಕೊಡ್ತೀವಿ, ಬ್ರುಸೆಲೋಸಿಸ್ ವ್ಯಾಕ್ಸಿನ್. ಇದು ಬ್ರುಸೆಲ್ಲ ಕಾಯಿಲೆ ಬಂದರೆ ಆ ಮರಿಗಳು ನಾನು ಹೇಳಿದ್ನಲ್ಲ 6 ತಿಂಗಳು ಗರ್ಭಾವಸ್ಥೆ ಇರುತ್ತೆ, ಆವಾಗಲೇ ಕಂದು ಹಾಕೋದು ಅಂತ ಹೇಳ್ತೀವಿ. ಇದರಿಂದ ಅತ್ಯಂತ ನಷ್ಟ ಹೇಳಿದ್ರೆ ಹಸು ಸಾಕಿದ್ದು ಅದರ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಆಹಾರ ಪ್ರೊವೈಡ್ ಮಾಡೋದು, ಚಿಕಿತ್ಸಾ ವೆಚ್ಚ, ಮರಿ ಸತ್ತೋಗೋದು, ಇದೆಲ್ಲದನ್ನು ಕೂಡ ಆರ್ಥಿಕವಾಗಿ ತೀವ್ರ ನಷ್ಟ ಆಗುತ್ತೆ. ರೈತರು ಅದನ್ನು ಆ ರೀತಿ ಬಂದಾಗ ತುಂಬ ಬೇಸರ ವ್ಯಕ್ತಪಡಿಸ್ತಾರೆ. ಸೊ ಈ ಥರ ಬೇಸರ ವ್ಯಕ್ತಪಡಿಸೋದ್ರ ಬದಲು ವ್ಯಾಕ್ಸಿನೇಷನ್ ಮುಂಚಿತವಾಗೇ ಕೊಡಿಸ್ಕೊಳ್ಳಿ. ಸೊ ಇದು ಕೊಡಿಸೋದ್ರ ಜೊತೆಗೆ ನಿಮ್ಮ ನಮಗೂ ಕೂಡ ಇದು ಈ ರೋಗದ ಬಗ್ಗೆ ಹೇಳೋದಾದರೆ ಮನುಷ್ಯನಿಗೂ ಕೂಡ ಅದರ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಕೂಡ ನಾವು ತಡೆಗಟ್ಬೋದು. ಸೊ ಅದ್ರ ಜೊತೆಗೆ ನೀವು ಟ್ಯೂಬರ್ಕ್ಯುಲೋಸಿಸ್ ಅಂತ ಕಾಯಿಲೆ ಬರ್ತವೆ, ಅದನ್ನು ಕೂಡ ಒಂದರಿಂದ ಒಂದಕ್ಕೆ ಹರಡೋದ್ರಿಂದ ನಾವು ಐಸೋಲೇಷನ್ ಅಂತ ಹೇಳಿದ್ನೆ ಅಂದರೆ ಬೇರ್ಪಡಿಸಿ ಇಡೋ ಅಂತ ಕೆಲಸ ಮಾಡಬೇಕಾಗುತ್ತೆ. ಈ ಗಳಲೆ ರೋಗನೂ ಅಷ್ಟೇ, ಒಂದರಿಂದ ಒಂದಕ್ಕೆ ಬೇಗ ಹರಡುತ್ತೆ.

0: ಮತ್ತೆ ನೀವು ಕೊಟ್ಟಿಗೆ ಅಥವಾ ಮೇವಿನ ಇದನ್ನ ಕಟ್ಟಬೇಕಾದ್ರೆ ಸ್ವಲ್ಪ ವೈಜ್ಞಾನಿಕವಾಗಿ ಥಿಂಕ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿ ನೀರು ನಿಲ್ದಂಗೆ ನೋಡ್ಕೋಬೇಕಾಗುತ್ತೆ, ಸೊಳ್ಳೆಗಳ ಕಾಟ ಇಲ್ದಂಗೆ ನೋಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಅವಕ್ಕೆ ಟೈಮ್ ಟೈಮ್ಗೆ ಕರೆಕ್ಟಾಗಿ ಮೇವು ಸಿಗಬೇಕು, ಒಣ ಮೇವು ರಸ ಮೇವು ಅಂತ ಹೇಳ್ತೀವಿ ಹಸಿರು ಮೇವು ಸಿಗಬೇಕು. ಮತ್ತೆ ಹಾಲು ಕರೆಯೋದಕ್ಕೆ ಉತ್ತಮವಾದ ಮಿನರಲ್ ಮಿಕ್ಸ್ಚರ್ ಪುಡಿ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ, ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಪಶುಸಂಗೋಪನಾ ಇಲಾಖೆಯ ಜೊತೆ ನಿಕಟವಾದ ಸಂಪರ್ಕ ಇಟ್ಕೊಂಡು ಲಸಿಕೆಗಳನ್ನ ಕಾಲಕಾಲಕ್ಕೆ ಹಾಕಿಸ್ಕೋಬೇಕು.
1: ಅಂದ್ರೆ ಪ್ರಾಣಿಗಳನ್ನ ಪ್ರೀತಿ ಕೂಡ ಮಾಡಬೇಕಾಗುತ್ತೆ.
0: ಹೌದು,
1: ನಮ್ಮ ಮಕ್ಕಳಂಗೆ
0: ನಾನು ವೀಕ್ಷಣೆ ಅಂತ ನಾನು ಹೇಳದ್ನಲ್ಲ, ಪ್ರತಿದಿನ ನೀವು ಅವಕ್ಕೆ ರೆಸ್ಪಾಂಡ್ ಮಾಡಿ ಒಂದು ಹೆಸರಿಟ್ಟು ಕರೀರಿ, ನೀವು ಬಂದ ತಕ್ಷಣ ಆ ಹೆಸರು ಕರೆದ್ರೆ ಅವರು ರೆಸ್ಪಾಂಡ್
1: ಮಾಡ್ತಾರೆ. ಕೈ ಹಾಕೋದು, ಕೆಚ್ಚಲಲ್ಲಿ ಕೈ ಹಾಕೋದು, ಈ ತರ ಮಾಡೋದ್ರಿಂದ ಅವಕ್ಕೆ ನಿಮಗೆ ಸ್ಪಂದಿಸ್ತವೆ,
0: ಅವುಗಳ ಆರೋಗ್ಯನು ಕೂಡ ಉತ್ತಮವಾಗಿರ್ತದೆ.
1: ನಮ್ಮನ್ನ ನೋಡಕ್ಕೆ ಇಲ್ಲಿ ಇದ್ದಾರೆ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ಅವಕ್ಕೆ.
0: ಹೌದು,
1: ಎಲ್ಲ ಇರುತ್ತೆ, ಅವರಿಗೂ ಸ್ಪಂದನೆ ಮಾಡ್ತವೆ. ಹಂಗಾಗಿ ರೈತರಿಗೆ ಗೊತ್ತಿದೆ ಇದೆಯಲ್ಲವಾ,
0: ಇದೆಲ್ಲ ಬಗ್ಗೆ ಎಲ್ಲ ಗೊತ್ತಿದೆ,
1: ಗೊತ್ತಿದೆ,
0: ವೈಜ್ಞಾನಿಕವಾಗಿ ಸಾಕ್ತಾ ಇದ್ದಾರೆ.
1: ಅದು
0: ಮತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳ ಪ್ರಮಾಣನೂ ಕೂಡ ಕಡಿಮೆ ಆಗಿದೆ. ಬಟ್ ಬೇರೆ ಬೇರೆ ರೋಗಗಳು, ಈಗ ಚರ್ಮಗಂಟು ರೋಗ ಇದ್ದಕ್ಕಿದ್ದಂಗೆ ಜಾಸ್ತಿ ಆಯ್ತು, ಆದ್ರೆ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ನಾವು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನೋದನ್ನ ಕೊಡ್ತಾ ಇದೀವಿ. ಮತ್ತೆ ಸೆಂಟ್ರಲ್ ಅಲ್ಲಿ IVRI ಇಂದ ಕೂಡ ಚರ್ಮಗಂಟು ರೋಗಕ್ಕೇನೆ ವ್ಯಾಕ್ಸಿನ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಅದನ್ನು ಕೂಡ ಎಲ್ಲಾ ರೀತಿಯಲ್ಲಿ ತುಂಬಾ ಉಪಯೋಗ ಆಗಿದೆ ಇವಾಗ. ಸೊ ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ ರೈತರು. ಎಲ್ಲ ಟೈಮಲ್ಲೂ ಸರಬರಾಜು ಇಲ್ಲದೆ ಇದ್ರೂ ಕೂಡ ಆದಷ್ಟು ಪಶುಸಂಗೋಪನಾ ಇಲಾಖೆ ರೈತರಿಗೋಸ್ಕರ, ರೈತರ ಪ್ರಯೋಜನಕ್ಕೆ ಏನೇನು ಬೇಕು ಎಲ್ಲದನ್ನು ಕೂಡ ಶ್ರಮವಹಿಸಿ ಮಾಡ್ತಾ ಇದ್ದಾರೆ.
1: ಈಗ ರಾಜ್ಯದಲ್ಲಿ ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ಇಲಾಖೆ ವತಿಯಿಂದನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಾಕೋತಾ ಇದ್ದೀರಿ ಅಲ್ಲ. ಈಗ ತಮ್ಮ ಬೆಂಗಳೂರು ಕಾಲೇಜು ಕೂಡ, ಪಶು ವೈದ್ಯಕೀಯ ಕಾಲೇಜು ಕೂಡ ಅದ್ರ ಮೂಲಕ ನೀವು ಮಾಡ್ತಾನೆ ಇರ್ತೀರಿ, ಇಂಪ್ಲಿಮೆಂಟ್ ಮಾಡ್ತೀರಿ.
0: ಹೌದು,
1: ಹಂಗಾಗಿ
0: ಈ ಲಸಿಕೆ ಕಾರ್ಯಕ್ರಮಕ್ಕೆನೆ ನಾವು ಏನ್ ಹೇಳ್ತೀವಿ, ಫೀಲ್ಡ್ ಡೇಸ್ ಅಂತ ಹೇಳ್ತೀವಿ, ಫೀಲ್ಡ್ ಡೇಸ್ ಅಂತ ಹೇಳ್ತೀವಿ. ಮತ್ತೆ
1: ನೀವು ಫೀಲ್ಡ್ ಹೊಲಕ್ಕೆ ಹೋಗ್ತೀರಾ?
0: ಅವರು ಮನೆಗಳಿಗೆ ಹೋಗಿ ಮನೆ ಹತ್ರನೇ ಅವ್ರಿಗೆ ವ್ಯಾಕ್ಸಿನೇಷನ್ ಸೌಲಭ್ಯನ, ಅಂದ್ರೆ ಇದನ್ನ ಪ್ರತಿ ಹಳ್ಳಿಗಳಿಗೂ ಮಾಡಕ್ ಆಗದೇ ಇದ್ರು ಕೆಲವು ಅಡಾಪ್ಟೆಡ್ ವಿಲೇಜಸ್ ಅಂತ ಹೇಳ್ತೀವಿ, ಅಲ್ಲೋಗಿ ಮಾಡ್ತಾ ಇದೀವಿ. ಮತ್ತೆ ಅಲ್ಲಿನ ಡಾಕ್ಟರ್ಗಳು, ಪಶುಸಂಗೋಪನೆ ಇಲಾಖೆಯ ಡಾಕ್ಟರ್ಗಳು ನಮ್ಮನ್ನ ಸಂಪರ್ಕಿಸಿದಾಗ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ನಮ್ಮ ಸಹಾಯ ಹಸ್ತವನ್ನ ನೀಡ್ತಾ ಇದೀವಿ. ಸೊ ಇದರಿಂದ ರೋಗಗಳು ಆದಷ್ಟು ಕಡಿಮೆ ಆಗಿದೆ.
1: ಆಮೇಲೆ ಡಾಕ್ಟರ್, ಈಗ ಲಸಿಕೆಗಳಿಂದ ಪ್ರಾಣಿಜನ್ಯ ರೋಗಗಳನ್ನ ನಾವು ಹೆಂಗೆ ತಡೆಗಟ್ಟಬಹುದು ಇದನ್ನು ಕೂಡ ಹೇಳಿ.
0: ಪ್ರಾಣಿಜನ್ಯ ರೋಗಗಳನ್ನು ತಡೆಗಟ್ಟೋದಂದ್ರೆ ಝೂನೋಟಿಕ್ ಡಿಸೀಸಸ್ ನಾನು ಹೇಳಿದ್ನಲ್ಲ, ಮನುಷ್ಯ ಕಂದು ರೋಗ ಮುಖ್ಯವಾಗಿ. ಆಮೇಲೆ ಬೇರೆ ಸಾಕು ಪ್ರಾಣಿಗಳು, ಸಣ್ಣ ಸಾಕು ಪ್ರಾಣಿಗಳನ್ನು ತಗೊಂಡ್ರೆ ರೇಬಿಸ್ ಕಾಯಿಲೆ ಆಗಿರ್ಬೋದು. ಸೊ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆನೇ ಅತಿ ಹೆಚ್ಚು ಡೀಟೇಲ್ಸ್ ತಿಳ್ಕೊಬೇಕಾಗುತ್ತೆ ನಾವು. ಇದರಿಂದ ಲಸಿಕೆ ನೀಡೋದ್ರಿಂದ ಈ ಕಾಯಿಲೆನೂ ಕೂಡ ಕಂಪ್ಲೀಟ್ ನಾವು ತಡೆಗಟ್ಟಬಹುದಾಗಿದೆ, ಮುಖ್ಯವಾಗಿ ಕಂದು ರೋಗನ. ಸೊ ಅದೇ ರೀತಿ ಬೇರೆ ರೋಗಗಳು ಕೂಡ ಕಂಟ್ರೋಲ್ ಮಾಡ್ಬೋದು.
1: ಡಾಕ್ಟರ್, ಈಗ ನಾವು ವಿವಿಧ ಪ್ರಾಣಿಗಳು ನಮ್ಮನೆಗೆ ಇದಾವ ಅಂದ್ರೆ, ಈಗ ಎಮ್ಮೆ, ಆಕಳು, ಕುರಿ, ಮತ್ತೆ ಇನ್ನು ಕೆಲವು ಜಾನುವಾರುಗಳು ಇರ್ತವೆ, ಇವುಗಳನ್ನ ನಾವು ಎಲ್ಲವನ್ನು ಕೂಡ ಒಂದೇ ತರ ನೋಡಕ್ಕಾಗಲ್ಲ.
0: ಎಲ್ಲವನ್ನೂ ಒಂದೇ ತರ ನೋಡೋದು ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲದಕ್ಕೂ ನಾವು ಕೂಡ ಸಮಾನ ಇದನ್ನ ಕೊಡ್ಬೇಕಾಗುತ್ತೆ. ಈಗ ಕೆಲವು ರೋಗಗಳು ಕುರಿ ಮೇಕೆಯಿಂದ ಹಸುಗಳಿಗೂ ಬರ್ಬೋದು, ಹಸು ಎಮ್ಮೆಯಿಂದನೂ ಬೇರೆದು ಹರಡಬಹುದು. ಸೊ ಹಂಗಾಗಿ ಅವಕ್ಕೆ ಪ್ರತ್ಯೇಕವಾಗಿ ಕೊಠಡಿಗಳನ್ನ ಮಾಡಿಸ್ಕೊಂಡು ಇಡೋದು ಬಹಳ ಮುಖ್ಯವಾಗುತ್ತೆ. ಎಲ್ಲಾ ಜಾನುವಾರುಗಳಿಗೂ ಕೂಡ ನಾವು ರೋಗದ ಬಗ್ಗೆ ಹೆಚ್ಚಿನ ನಿರ್ವಹಣೆಯನ್ನ ತಗೋಬೇಕಾಗತ್ತೆ, ರೋಗ ಬರದಂತೆ ತಡೆಗಟ್ಟಕ್ಕೆ. ಸೊ ಆರ್ಥಿಕ ನಷ್ಟಕ್ಕೆ ಬ್ರೇಕ್ ಹಾಕುವಲ್ಲಿ ನಾನು ಹೇಳ್ದಂಗೆ ಲಸಿಕೆಗಳು ಬಹಳ ಮುಖ್ಯವಾದ ಕೆಲಸನ ಮಾಡ್ತಾ ಇದೆ. ಸೊ ಇದರಲ್ಲಿ ಯಾವ್ಯಾವ ತಿಂಗಳಲ್ಲಿ ರೋಗದ ಲಸಿಕೆಗಳು ಹಾಕ್ಸ್ಬೇಕು, ನಮ್ಗೆ ಗೊತ್ತು ಕೆಲವು ಟೈಮು ಲಸಿಕೆಗಳ ಸರಬರಾಜು ಆ ತಿಂಗಳೇ ಆಗದೇ ಇರ್ಬೋದು, ಒಂದು ತಿಂಗಳು ಲೇಟ್ ಆಗ್ಬೋದು, ಆದರೂ ಕೂಡ ಅದನ್ನು ನಾವು ಬಂದಾಗ ಹಾಕ್ಸ್ಕೋಬೇಕಾಗುತ್ತೆ. ಔಟ್ ಬ್ರೇಕ್ ಅಂತ ಹೇಳ್ತೀವಿ, ಔಟ್ ಬ್ರೇಕ್ ಆಗುತ್ತೆ ಕೆಲವು ಕಡೆ, ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ರಾಸುಗಳು ಸಾಯುವಂಥ ಪರಿಸ್ಥಿತಿ ಬರ್ತದೆ. ಅಂಥ ಜಾಗದಲ್ಲಿ ನಾವು ವರ್ಷಕ್ಕೆ 2 ಬಾರಿ ವ್ಯಾಕ್ಸಿನೇಷನ್ನ ಲಸಿಕೆಗಳನ್ನ ಹಾಕ್ಸ್ಕೋಬೇಕಾಗುತ್ತೆ. ಕೆಲವು ಈ ಚರ್ಮಗಂಟು ರೋಗ ಇರ್ಬೋದು, ಇದಕ್ಕೆ ಎಂತ ಗಳಲೆ ರೋಗ ಇರ್ಬೋದು, ಚಪ್ಪೆ ರೋಗ, ಅಂತ ಜಾಗದಲ್ಲಿ ಕೇಂದ್ರೀಕೃತ ಆಗಿದೆ ಆ ರೋಗ ಅಂತ ಹೇಳಿದ್ರೆ ವರ್ಷಕ್ಕೆ 2 ಸಲ ವ್ಯಾಕ್ಸಿನ್ ಮಾಡಿಸ್ಬೇಕಾಗತ್ತೆ. ಸೊ ಈ ರೀತಿ ಮಾಡಿಸೋದ್ರಿಂದ ಅವು ಯಾವುದೇ ರೀತಿ ಕಾಯಿಲೆಗೆ ತುತ್ತಾಗಲ್ಲ, ತುತ್ತಾದ್ರೂ ಕೂಡ ಬಹಳ ಬೇಗ ರಿಕವರಿ ಆಗ್ತವೆ, ಹುಷಾರಾಗ್ತವೆ, ಅದರಿಂದ ತುಂಬವಾದ ಆರ್ಥಿಕ ನಷ್ಟ ಅಂತೂ ಆಗಲ್ಲ. ಈ

0: ಐತಿ. ಅದ್ರ ಜೊತೆಗೆ ನೈರ್ಮಲ್ಯತೆ ಕಾಪಾಡೋದು ವೈಜ್ಞಾನಿಕವಾಗಿ ಸಾಕು ಅಂತ. ವೈಜ್ಞಾನಿಕ ಸಾಕುವುದರಿಂದ ಫಾರ್ಮುಲೇಷನ್ಸ್ ಈಗ ನೋಡಿರ್ಬೋದು ನೀವು, ಡೈರಿಗಳಲ್ಲಿ ಎಲ್ಲ ಕಡೆನೂ ಕೂಡ ಉತ್ತಮವಾದ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದಾರೆ. ಪೌಷ್ಟಿಕ ಆಹಾರ ಯಾಕೆ ಕೊಡ್ತಾರೆ ಅಂದರೆ ಅದರಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಮೊಟ್ಟೆ ಮಾಂಸದ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿಯೂ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಲಸಿಕೆ ನೀಡೋದ್ರಿಂದ ಅದರ ಏನು ಫಲಿತಾಂಶ ನಮಗೆ ಉತ್ತಮವಾಗಿ ಬರ್ತದೆ. ಸೊ ಅದಕ್ಕೆ ಇದೆಲ್ಲದನ್ನು ಕೂಡ ಒಟ್ಟಿಗೆ ಸೇರಿಸಿ ನಾವು ಕ್ರಮಗಳನ್ನು ಜರುಗಿಸ್ಕೋಬೇಕಾಗುತ್ತೆ.
1: ಅಂದರೆ ತಾವು ಪಶುಪಾಲನೆ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೆ ಲಸಿಕಾ ಕಾರ್ಯಕ್ರಮದ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ವರ್ಷದಲ್ಲಿ 2-3 ಸರಿ ನೀವು ಅದ್ರ ಬಗ್ಗೆ ನೀವು ಜ್ಞಾಪಕ ಇಟ್ಕೊಂಡು ನೀವು ನಿಮ್ಮ ಪ್ರಾಣಿಗಳನ್ನು
0: ರಕ್ಷಿಸ್ಕೋಬೇಕು. ಮತ್ತೆ ಸರ್, ರೈತ ಬಂಧುರು ಕೂಡ ಈ ವೈಜ್ಞಾನಿಕ ಸಾಕಾಣಿಕೆಗೆ ತುಂಬಾ ಸ್ಪಂದಿಸ್ತಿದ್ದಾರೆ. ಅವರು ನಮ್ಮನ್ನ ಅಧಿಕಾರಿಗಳನ್ನ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ತಿಳ್ಕೊತಾರೆ. ಅವರು ಕೂಡ ಈ ಯಾವ ರೀತಿ ಸಾಕ್ಬೋದು ಅದ್ರ ಬಗ್ಗೆ ಅಂದ್ರೆ ಇಳುವರಿ ಹೆಚ್ಚು ಮಾಡೋದಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ.
1: ಅದೇ ಹೈನುಗಾರಿಕೆ ಕೂಡ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ ಆರ್ಥಿಕತೆಯಲ್ಲಿ. ಇದು ಇದರ ಕೊಡುಗೆ ತುಂಬಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ಸುಮತಿ ಬಿ ಆರ್ ಅವರೇ, ಪಶುವೈದ್ಯರಾಗಿ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನಲ್ಲಿ ತಾವು ವಿಜ್ಞಾನಿಗಳು ಮತ್ತು ಸಹಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ರೈತರಿಗೆ ಇವತ್ತು ವಿವಿಧ ಲಸಿಕೆಗಳ ಕಾರ್ಯಕ್ರಮ ಮತ್ತು ಲಸಿಕೆ ಹಾಕೋದ್ರಿಂದ ನಿಮಗೆ ಯಾವ ಥರ ಅದು ರಕ್ಷಣೆ ಕೊಡುತ್ತೆ ಮತ್ತು ನಿಮಗೆ ಆರ್ಥಿಕವಾಗಿ ನೀವು ಹೇಗೆ ಸದೃಢ ಆಗ್ಬೋದು, ಈ ಎಲ್ಲ ಕುರಿತು ತುಂಬ ಮಹತ್ವದ ಮಾಹಿತಿ ಕೊಟ್ಟಿದ್ದೀರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸುಮತಿ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 9-9-4-5-0-6-4.
1: ಇನ್ನೊಮ್ಮೆ
0: 9-9-4-5-0-6-4-1-7-4.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.

ಕೆಳಗುರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಗ್ಕಾಂಗ್ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಇದೀಗ ಆಲಿಸುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಉಳಿದಂತೆ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ. ಆಕಾಶವಾಣಿ ಸಮಯ 7:34.

0: ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟ್ರಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ಧ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು, ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರೋತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ

0: ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಶಾಂತಿ, ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ ಶೇಕಡಾ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ದತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ದತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಎಸ್ಟಿ ಸಂಗ್ರಹದಲ್ಲಿ ವಾಹನೋದ್ಯಮದ ಕೊಡುಗೆ ಶೇಕಡಾ 15% ಇದ್ದು, ಸುಮಾರು 4 ಕೋಟಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಈ ಕ್ಷೇತ್ರ ಬೆಂಬಲ ನೀಡುತ್ತಿದೆ ಎಂದರು. ಚೀನಾದ ಶೆನ್ಝೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೊ ಜೋಡಿ ವಿರುದ್ದ ಅವರು 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನುಭವಿ ಆಟಗಾರ ಕಿಡಂಬಿ ಶ್ರೀಕಾಂತ್, ಕೆನಡಾದ ವಿಶ್ವದ 9ನೇ ಶ್ರೇಯಾಂಕದ ಆಟಗಾರ ವಿಕ್ಟರ್ಲೆ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ನಾಳೆ ನಡೆಯಲಿರುವ ಪಂದ್ಯದಲ್ಲಿ

ಹಾಂಕಾಂಗ್ನ ಲೀ ಚೆಕ್ಯೂ ಅವರನ್ನು ಎದುರಿಸಲಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252ಕ್ಕೆ ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮತ್ತು ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.

ಸಮಯ ಆಗಿದೆ 7:45:40. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ.

ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಒಂದಷ್ಟು ಚಂದದ ಹಾಡುಗಳೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸಾಗೋಣ.

ಕೇಳುಗ್ರೆ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಂದದ ಹಾಡುಗಳೊಟ್ಟಿಗೆ ಒಂದಷ್ಟು ಮಾಹಿತಿ ಅಂತ ಹೇಳಿದೆ. ಯಾವ ಕುರಿತಾಗಿ ಮಾತನಾಡ್ತಾ ಸಾಗೋಣ? ಸ್ಕೂಲ್ ಗೇಟ್ ಹತ್ರ ಉಪ್ಪು ಖಾರ ಹಚ್ಚಿದ ನೆಲ್ಲಿಕಾಯಿ ತಿಂದಿರೋ ನೆನಪಿದೆಯಾ? ಖಂಡಿತ ಎಲ್ರಿಗೂ ನೆನಪಿರುತ್ತೆ. ಈಗಲೂ ಕೂಡ ಅದನ್ನು ಆರೋಗ್ಯಕರ ಒಂದು ಆಹಾರ ಅಥವಾ ಆರೋಗ್ಯದ ದೃಷ್ಟಿಯಲ್ಲಿ ಅದನ್ನು ಬಳಸ್ತಾರೆ. ಈ ಕುರಿತು ಮಾತನಾಡ್ತಾ ಅದರಿಂದ ಆಗುವಂತಹ ಉಪಯೋಗಗಳು, ಅದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಇದರ ಕುರಿತಾಗಿ ಮಾತನಾಡ್ತಾ ಚಂದದ ಹಾಡುಗಳೊಟ್ಟಿಗೆ ಸಾಗೋಣ. ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವಂತಹ ತವರಿಗೆ ಬಾತಂಗಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕೇಳಿದ್ರೆ ಸ್ಕೂಲ್ ಗೇಟ್ ಹತ್ರ ಉಪ್ಪು ಖಾರ ಹಚ್ಚಿದ ನೆಲ್ಲಿಕಾಯಿ ತಿಂದಿರೋ ನೆನಪಿದೆಯಾ ಅಂತ ಹೇಳ್ತಾ ಇದ್ದೆ. ಅದನ್ನು ತಿಂದಮೇಲೆ ಒಂದು ಗುಟುಕು ನೀರು ಕುಡಿದಾಗ ನಾಲ್ಗೆ ಮೇಲೆ ಆಗ್ತಿದ್ದಂತಹ ಆ ಸಿಹಿ ಅನುಭವ ಯಾರು ತಾನೇ ಮರೆಯೋಕ್ಕೆ ಸಾಧ್ಯ? ಆದರೆ ಕಡಿಮೆ ದುಡ್ಡಿಗೆ ಸಿಗುವಂತಹ ಈ ಚಿಕ್ಕ ಹಣ್ಣು ನಿಜಕ್ಕೂ ನಮ್ಮ ದೇಹದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದಾ? ಕೆಲವರು ಇದೊಂದು ಅದ್ಭುತವಾದ ಸೂಪರ್ ಫುಡ್ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಇದೆಲ್ಲ ಸುಮ್ಮನೆ ಹೈಪ್, ಇದರಲ್ಲಿ ಅಂಥದ್ದೇನೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ಸತ್ಯ ಯಾವುದು, ಸುಳ್ಳು ಯಾವುದು, ಇದರಿಂದ ಆಗುವಂತಹ ಪ್ರಯೋಜನ ಏನು ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಇದರಿಂದ ಆಗುವಂತಹ ಪ್ರಯೋಜನಗಳು ಸಾಕಷ್ಟಿವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇದು ಪ್ರಯೋಜನವನ್ನು ನೀಡ್ತಾ ಬಂದಿದೆ. ಒಬ್ಬೊಬ್ಬರಿಗೆ ಇದು ಅಡ್ಜಸ್ಟ್ ಆಗುತ್ತೆ, ಮತ್ತು ಕೆಲವರಿಗೆ ಇದು ಹೊಂದೋದಿಲ್ಲ. ಹೀಗೆ ಸಾಕಷ್ಟು ಅನುಭವಗಳು ಆಗಿರುತ್ತೆ, ಅನಿಸಿಕೆಗಳು ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಅನಿಸಿಕೆ ಬರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತಲೇ ಹೇಳ್ಬೋದು. ಮತ್ತಷ್ಟು ಮಾತನಾಡೋಣ ಇದರ ಕುರಿತಾಗಿ. ಈಗ ಸದ್ಯಕ್ಕೆ ತುಂಟಾಟ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕೇಳೋಣ. ಗುರುಕಿರಣ್ ಹಾಗೂ ಅನುಪಮ ಅವರ ಸ್ವರಗಳಲ್ಲಿ ಸದಾಶಿವ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.
1: Please fuck, fuck, fuck, get me out the book. Please fuck, fuck, fuck, get me out the book.

ಕೇಳಿದ್ರೆ ನೆಲ್ಲಿಕಾಯಿನ ಪ್ರತಿನಿತ್ಯ ತಿಂತ ಬಂದರೆ ಏನಾಗುತ್ತೆ? ನಮ್ಮ ಬಾಯಿಂದ ಹಿಡಿದು ನಮ್ಮ ಲಿವರ್, ಹೊಟ್ಟೆ, ಚರ್ಮ, ಶುಗರ್ ಲೆವೆಲ್ ಮತ್ತು ನಮ್ಮ ಹಾರ್ಟ್ನ ಒಳಗೆ ಏನೇನು ಬದಲಾವಣೆಗಳು ಆಗ್ತವೆ? ನಿಜವಾಗಿಯೂ ಇದು ಎಲ್ರಿಗೂ ಒಳ್ಳೆಯದಾ ಅಥವಾ ಕೆಲವರಿಗೆ ಇದು ಡೇಂಜರ್ ಆಗಬಹುದಾ ಗೊತ್ತಿಲ್ಲ. ಆದರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಅಮೃತ ಫಲ ನೆಲ್ಲಿಕಾಯಿ. ಸ್ನೇಹಿತರೆ, ನೆಲ್ಲಿಕಾಯಿ ಇಂಗ್ಲೀಷ್ನಲ್ಲಿ ಇದನ್ನು ಇಂಡಿಯನ್ ಗೂಸ್ಬೆರಿ ಅಂತಾರೆ. ಆದರೆ ಇಡೀ ಪ್ರಪಂಚದಲ್ಲಿ ಇದು ಆಮ್ಲ ಅಂತಲೇ ಫೇಮಸ್ ಆಗಿದೆ. ಇದರ ವೈಜ್ಞಾನಿಕ ಹೆಸರು ಫಿಲಾಂಥಸ್ ಎಂಬ್ಲಿಕಾ. ನೋಡೋಕೆ ತಿಳಿ ಹಸಿರು ಬಣ್ಣದ ಗುಂಡಗಿರೋ ಈ ಚಿಕ್ಕ ಹಣ್ಣು ಮೂಲತಃ ನಮ್ಮ ಭಾರತ ಮತ್ತು ಆಗ್ನೇಯ ಏಷ್ಯಾಗೆ ಸೇರಿದ್ದು.

ಕೇಳುಗ್ರೆ, ನೆಲ್ಲಿಕಾಯಿ ಕುರಿತಾಗಿ ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಇನ್ನು ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಇದನ್ನು ಅಮೃತ ಫಲ ಅಥವಾ

ರಸಾಯನ ಅಂತ ಕರೀತಾರೆ. ಅಂದರೆ ದೇಹಕ್ಕೆ ಬೇಕಾದ ಮೂಲರಸ ಅಥವಾ ಪೋಷಕಾಂಶವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸಿ ದೇಹವನ್ನು ಯೌವನವಾಗಿಡುವಂತಹ ವಸ್ತು ಇದಾಗಿದೆ. ಇಲ್ಲಿ ನೆಲ್ಲಿಕಾಯಿನ ಬಾಯಲ್ಲಿಟ್ಟು ಮೊದಲ ಬೈಟ್ ಕಚ್ಚಿದ ತಕ್ಷಣ ನಮಗೆ ಆ ಭಾರಿ ಹುಳಿ ಮತ್ತು ಒಗರು ರುಚಿ ತಾಗುತ್ತೆ. ಇದಕ್ಕೆ ಕಾರಣ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಮತ್ತು ಟ್ಯಾನಿನ್ಸ್ ಅನ್ನೋ ಅಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿರ್ತವೆ. ಈ ಹುಳಿ ರುಚಿ ನಮ್ಮ ನಾಲಿಗೆಗೆ ತಾಗಿದ ತಕ್ಷಣ ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ. ಕೂಡಲೇ ನಮ್ಮ ಬಾಯಲ್ಲಿ ಜೊಲ್ಲುರಸ ಅಂದರೆ ಸಲೈವ ಉತ್ಪತ್ತಿಯಾಗೋಕ್ಕೆ ಶುರುವಾಗುತ್ತೆ. ನಾವು ತಿಂದಂತಹ ಆಹಾರದ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಶುರುವಾಗೋದು ನಮ್ಮ ಹೊಟ್ಟೆಯಲ್ಲಿ ಅಲ್ಲ, ಅದು ಶುರುವಾಗೋದೇ ನಮ್ಮ ಬಾಯಿಯಿಂದ. ಬಾಯಲ್ಲಿ ಉತ್ಪತ್ತಿಯಾಗುವಂತಹ ಈ ಜೊಲ್ಲು ರಸದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಅತ್ಯಮೂಲ್ಯವಾದ ಎಂಜೈಮ್ಗಳು ಇರ್ತವೆ. ನೆಲ್ಲಿಕಾಯಿ ತಿಂದ ತಕ್ಷಣ ಈ ಎಂಜೈಮ್ಗಳ ಉತ್ಪಾದನೆ ಬೂಸ್ಟ್ ಆಗುತ್ತೆ. ಹಾಗಾಗಿ ನಾವು ತಿಂದಂತಹ ಆಹಾರ ಜೀರ್ಣಕ್ರಿಯೆಗೆ ಇದು ಸಹಕಾರಿಯಾಗುತ್ತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಸೂಪರ್ ಸ್ಟಾರ್ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್.

ತೆಲುಗ್ರೆ, ಪ್ರತಿನಿತ್ಯ ನೆಲ್ಲಿಕಾಯಿನ ತಿಂದರೆ ಏನಾಗುತ್ತೆ? ಬಹಳಷ್ಟು ಜನ ಅಂದ್ಕೊಂಡಿರೋದು ಇದರಿಂದ ಸಾಕಷ್ಟು ಆಸಿಡಿಟಿ ಆಗುತ್ತೆ, ಯಾಕಂದರೆ ಹುಳಿಯಾಗಿರೋದ್ರಿಂದ ಕೆಲವರು ನಂಬ್ತಾರೆ ಆಸಿಡಿಟಿ ಆಗುತ್ತೆ ಅನ್ನೋ ಕಾರಣನ ಹೇಳ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ನೆಲ್ಲಿಕಾಯಿ ಹೊರಗಡೆ ಹುಳಿಯಾಗಿದ್ದರೂ ಅದು ಹೊಟ್ಟೆಯೊಳಗೆ ಹೋಗಿ ಜೀರ್ಣ ಆದ ಮೇಲೆ ಅದು ಅಲ್ಕಲೈನ್ ಆಗಿ ಬದಲಾಗತ್ತಂತೆ. ಅಂದರೆ ಹೊಟ್ಟೆಯಲ್ಲಿರುವ ಆ್ಯಸಿಡ್ ಅಂಶವನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ, ಜೊತೆಗೆ ನಮ್ಮ ಹೊಟ್ಟೆಯ ಒಳಗೋಡೆ ಪ್ರೊಟೆಕ್ಟನ್ನು ಮಾಡುತ್ತೆ. ಇದರಲ್ಲಿರುವ ಸ್ಪೆಷಲ್ ಆ್ಯಂಟಿ ಆಕ್ಸಿಡೆಂಟ್ಗಳ ಅಲ್ಸರ್ ಮತ್ತು ಗ್ಯಾಸ್ಟ್ರಟೈಸ್ ಹುಣ್ಣನ್ನು ಉಂಟಾಗೋ ಅಪಾಯವನ್ನು ಕಡಿಮೆ ಮಾಡುತ್ತಂತೆ. ಇದರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಲಕ್ಷಾಂತರ ಗುಡ್ ಬ್ಯಾಕ್ಟೀರಿಯಾಗಳು ಇರ್ತವೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾಗಳು ಆ್ಯಕ್ಟಿವ್ ಆಗಿರಬೇಕು. ಹಾಗಾಗಿ ನೆಲ್ಲಿಕಾಯಿ ತಿನ್ನೋದ್ರಿಂದ ಸಾಕಷ್ಟು ಉಪಯೋಗಗಳು ಸಹ ನಮಗೆ ಸಿಗುತ್ತೆ. ನೆಲ್ಲಿಕಾಯಿಯಲ್ಲಿರುವಂತಹ ಫೈಬರ್ ಅಂಶ ಈ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರವಾಗಿ ಕೆಲಸ ಮಾಡುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆಯ ಸಮಸ್ಯೆಗಳು ಕಡಿಮೆ ಆಗೋಕ್ಕೂ ಕೂಡ ಶುರುವಾಗುತ್ತೆ. ಹಾಗಾಗಿ ಸಾಕಷ್ಟು ಮಂದಿ ನೆಲ್ಲಿಕಾಯಿಯನ್ನು ಪಾಸಿಟಿವ್ ಆಗಿ ನೋಡ್ತಾರೆ, ಅದನ್ನು ಬಳಸ್ತಾರೆ. ಈಗ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಗುರುರಾಜ್. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತವಿದೆ.

0: ಇದೇನು ಮಗ, ಬರೀ ತನ್ನ ನನ್ನ ಅಂತ ಆಯ್ತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋ ತಾನೆ?
1: ಅಯ್ಯೋ, ನಂಗೆ ಪದ ಗಿದ ಯಾವುದು ಬರೋಕಿಲ್ಲ.
0: ಯಾಕೆ ಬರೋಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ

ಪೋರಾ ನೀನು ಪೋರಿ ನಾನು ಕುಡಿತರೆ ತಂಬೂ ಅಷ್ಟೇ ಬಿಡು.

ಕೇಳಿದ್ರಿ, ನಲ್ಲಿಕಾಯಿಯನ್ನ ಒಂದು ತಿಂಗಳು ತಿಂದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಅತಿ ದೊಡ್ಡ ಬದಲಾವಣೆ ಕಾಣೋದು ನಮ್ಮ ಇಮ್ಯುನಿಟಿಯಲ್ಲಿ. ಸಾಮಾನ್ಯವಾಗಿ ವಿಟಮಿನ್ ಸಿ ಅಂದ ತಕ್ಷಣ ನಮಗೆ ನಿಂಬೆಹಣ್ಣು ಅಥವಾ ಕಿತ್ತಳೆ ಹಣ್ಣು ನೆನಪಾಗುತ್ತೆ ಅಲ್ವಾ? ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಸುಮಾರು 20 ಕಿತ್ತಳೆ ಹಣ್ಣುಗಳಲ್ಲಿ ಇರುವಷ್ಟು ವಿಟಮಿನ್ ಸಿ ಕೇವಲ ಒಂದೇ ಒಂದು ನೆಲ್ಲಿಕಾಯಿಯಲ್ಲಿ ಇರುತ್ತೆ. ಹಾಗಂತ ನೆಲ್ಲಿಕಾಯಿ ತಿಂದರೆ ಒಂದೇ ವಾರದಲ್ಲಿ ನಮ್ಮ ಇಮ್ಯುನಿಟಿ ರಾತ್ರಿ ಹೆಚ್ಚಾಗೋದಿಲ್ಲ. ಆದರೆ ಸತತವಾಗಿ 30 ದಿನಗಳ ಕಾಲ ಇದನ್ನು ತಿಂದಾಗ ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಅತಿ ಹೆಚ್ಚು ಆಕ್ಟಿವ್ ಆಗ್ತವೆ. ಇವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ನಮ್ಮ ದೇಹದ ಸೈನಿಕರಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಸಣ್ಣ ಪುಟ್ಟ ಶೀತ, ಕೆಮ್ಮು ಹಾಗೂ ವಾತಾವರಣ ಬದಲಾದಾಗ ಬರುವಂತಹ ಜ್ವರ ಇದರಿಂದ ಕಮ್ಮಿಯಾಗುತ್ತೆ.

ಕೇಳುಗ್ರೆ, ನೆಲ್ಲಿಕಾಯಿ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಾದ ಹಾರ್ಟ್ ಮತ್ತು ಲಿವರ್ಗೂ ಕೂಡ ಒಳ್ಳೆಯದು. ಮೊದಲನೇದಾಗಿ, ಬ್ಲಡ್ ಶುಗರ್ ನೆಲ್ಲಿಕಾಯಿಯಲ್ಲಿ ಕ್ರೋಮಿಯಂ ಅನ್ನೋ ಒಂದು ಮಿನರಲ್ ಇದೆ. ಇದು ನಮ್ಮ ದೇಹದ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ದೇಹದ ಜೀವಕೋಶಗಳು ಸರಿಯಾಗಿ ಬಳಸಿಕೊಳ್ಳುವಂತೆ ಮಾಡುತ್ತೆ. ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಹಠಾತ್ ಆಗಿ ಏರಿಕೆಯಾಗೋದು ಕೂಡ ತಪ್ಪುತ್ತೆ. ಆದರೆ ಇಲ್ಲೊಂದು ಕ್ಲಾರಿಟಿ ಇರಲಿ, ನೆಲ್ಲಿಕಾಯಿ ಶುಗರ್ ಕಾಯಿಲೆಗೆ ಔಷಧಿ ಅಲ್ಲ. ನೀವು ಅಥವಾ ನಾವು ತಗೊಳ್ಳೋ ಮಾತ್ರೆಗಳನ್ನು ಬಿಟ್ಟು ಬರೀ ನೆಲ್ಲಿಕಾಯಿ ತಿಂದರೆ ಶುಗರ್ ವಾಸಿಯಾಗುತ್ತೆ ಅನ್ನೋದು ಶುದ್ಧ ಸುಳ್ಳು ಕೂಡ ಆಗಿರುತ್ತೆ. ಯಾಕಂದರೆ ತಪ್ಪು ಮಾಹಿತಿ ಅದು. ಇದೊಂದು ಅತ್ಯುತ್ತಮವಾದ ಸಪೋರ್ಟಿಂಗ್ ಫುಡ್ ಮಾತ್ರ ಆಗಿರುತ್ತೆ ನೆಲ್ಲಿಕಾಯಿ. ಹಾಗಾಗಿ ಯಾರ್ಯಾರು ಯಾವ ಯಾವ ಔಷಧಿಗಳನ್ನು ತಗೊಳ್ತಿರ್ತಾರೋ ಅದನ್ನು ಅವರು ಮುಂದುವರಿಸಬೇಕು. ಯಾಕೆಂದರೆ ಇದು ಕೆಲವು ಮಾಹಿತಿಗಳ ಪ್ರಕಾರ ಒಬ್ಬೊಬ್ಬರಿಗೆ ಇದು ಅನುಗುಣವಾಗುತ್ತೆ. ಇನ್ನು ಹಾರ್ಟ್ ವಿಚಾರಕ್ಕೆ ಬಂದರೆ, ನಮ್ಮ ರಕ್ತನಾಳಗಳ ಒಳಗೋಡೆಯನ್ನು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ ಅದು ಆರೋಗ್ಯವಾಗಿಡಲು. ಇನ್ನು ನೆಲ್ಲಿಕಾಯಿಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಈ ರಕ್ತನಾಳಗಳು ಡ್ಯಾಮೇಜ್ ಆಗದಂತೆ ಕಾಪಾಡ್ತವೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅನ್ನು ಕಡಿಮೆ ಮಾಡುವಲ್ಲಿ ಇದರ ಪಾತ್ರ ಬಹಳ ದೊಡ್ಡದಿದೆ.

ರಾಜೇಶ್ ಕೃಷ್ಣನ್ ಚಿತ್ರ ಹಾಡಿರುವಂತಹ ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಕೆಳಗ್ರೆ ನೆಲ್ಲಿಕಾಯಿ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ವಿ. ಇನ್ನು ಸಾಕಷ್ಟು ಒಳ್ಳೆಯ ಪ್ರಯೋಜನಗಳನ್ನು ನೀಡ್ತಾ ಬಂದಿದೆ. ಇನ್ನೊಂದು ವಿಚಾರವನ್ನು ಹೇಳೋದಾದರೆ, ಕಬ್ಬಿಣವನ್ನು ಹಾಗೆ ಗಾಳಿಯಲ್ಲಿ ಬಿಟ್ಟರೆ ಅದು ಹೇಗೆ ತುಕ್ಕು ಹಿಡಿಯುತ್ತೋ ಅದೇ ರೀತಿ ವಯಸ್ಸಾದಂತೆ ನಮ್ಮ ದೇಹದ ಒಳಗಿನ ಅಂಗಗಳು ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ತುಕ್ಕು ಹಿಡಿಯೋಕೆ ಶುರುವಾಗ್ತವೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಅಂದರೆ ಆ ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ತಡೆಯುವ ಹೀಗೆ ನೆಲ್ಲಿಕಾಯಿ ಲಾಭಗಳನ್ನು ಸಾಕಷ್ಟು ನಮ್ಮಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಬೇರೆಯವರ ಮಾತನ್ನು ನಂಬೋದು ಬಿಟ್ಟು ನಮ್ಮ ದೇಹಕ್ಕೆ ಯಾವ ಔಷಧಗಳು ಉಪಯುಕ್ತವಾಗಿರುತ್ತೋ ಅದನ್ನು ಪಾಲಿಸ್ತಾ ಹೋಗಬೇಕು. ಇನ್ನೀಗ ಶಂಕರ್ ಮಹಾದೇವನ್ ಹಾಡಿರುವಂತಹ ನಿನಗೋಸ್ಕರ ಚಿತ್ರದ ಗೀತೆ, ರಮೇಶ್ ರಾವ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಈ ಗೀತೆಗಿದೆ.

ಇನ್ನು ಕೆಳಗ್ರೆ, ನೆಲ್ಲಿಕಾಯಿನ ಯಾವ ರೀತಿ ತಿಂದರೆ ಲಾಭ ಸಿಗುತ್ತೆ? ಬೆಸ್ಟ್ ಆಪ್ಷನ್ ಅಂದರೆ ಫ್ರೆಶ್ ಆಗಿರುವ ಹಸಿ ನೆಲ್ಲಿಕಾಯಿನ ಕಚ್ಚಿ ತಿನ್ನೋದು. ಇದರಲ್ಲಿ ವಿಟಮಿನ್ ಸಿ 1% ಕೂಡ ಲಾಸ್ ಆಗಲ್ಲ. ಇನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ತಾಜಾ ನೆಲ್ಲಿಕಾಯಿ ರಸ ಸೇರಿಸಿ ಕುಡಿಯೋದ್ರಿಂದ ಇದು ಗಟ್ ಹೆಲ್ತ್ಗೆ ಅದ್ಭುತವಾಗಿರುತ್ತೆ. ಇನ್ನು ಸಕ್ಕರೆ ಬೆರೆಸದ ನೆಲ್ಲಿಕಾಯಿ ಪುಡಿ ಅಥವಾ ಆಯುರ್ವೇದದಲ್ಲಿ ಸಿಗುವಂತಹ ತ್ರಿಫಲ ಚೂರ್ಣ, ಇದನ್ನು ಸಹ ನಾವು ಸೇವಿಸಬಹುದು. ಊಟದ ಜೊತೆ ತಿನ್ನುವ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಥವಾ ತೊಕ್ಕು, ಇದರಲ್ಲಿ ಉಪ್ಪು ಮತ್ತು ಎಣ್ಣೆ ಇರೋದ್ರಿಂದ ಆರೋಗ್ಯದ ಲಾಭ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಕೊನೆಯ ಆಪ್ಷನ್ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಕ್ಯಾಂಡಿ. ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿರ್ತಾರೆ. ನೆಲ್ಲಿಕಾಯಿಯಿಂದ ಸಿಗುವ ಲಾಭಗಳನ್ನು ಆ ಸಕ್ಕರೆ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಹಾಗಾಗಿ ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನ್ಯಾಚುರಲಾಗಿ ಏನು ಸಿಗುತ್ತೋ ಅದನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಬಹಳಷ್ಟು ಲಾಭಗಳು ನಮಗೆ ಸಿಗ್ತವೆ.

ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಸಾಂಗ್ಲಿಯಾನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಕೇಳುಗರೆ, ನೆಲ್ಲಿಕಾಯಿ ಕುರಿತಾಗಿ ಅದರ ಲಾಭ ಪ್ರಯೋಜನ ಈ ಕುರಿತು ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಇದ್ವಿ. ಇನ್ನು ಕೊನೆಯದಾಗಿ ಒಂದು ಮಾತು, ನೆಲ್ಲಿಕಾಯಿ ಅನ್ನೋದು ಯಾವುದೇ ಮಿರಾಕಲ್ ಅಥವಾ ಮ್ಯಾಜಿಕ್ ಅಲ್ಲ. ಒಂದು ವಾರ ನೆಲ್ಲಿಕಾಯಿ ತಿಂದ ತಕ್ಷಣ ನಮ್ಮ ಆರೋಗ್ಯದ ಎಲ್ಲ ಸಮಸ್ಯೆಗಳು ಮಂಗಮಯ ಆಗೋದಿಲ್ಲ. ನಿಜಕ್ಕೂ ಈ ನೆಲ್ಲಿಕಾಯಿ ಕೆಲಸ ಮಾಡಬೇಕಾದ್ರೆ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಸರಿಯಾಗಿರಬೇಕು. ಕಡಿಮೆ ಅಂದರೆ 7-8 ಗಂಟೆಗಳ ಒಳ್ಳೆಯ ನಿದ್ರೆ, ದಿನಕ್ಕೆ ಕನಿಷ್ಠ 30 ನಿಮಿಷಗಳ ವ್ಯಾಯಾಮ ಹಾಗೂ ಜಂಕ್ ಫುಡ್ ಇಲ್ಲದ ಕ್ಲೀನ್ ಡಯೆಟ್. ಈ 3ರ ಜೊತೆಗೆ ಪ್ರತಿದಿನ ಒಂದು ನೆಲ್ಲಿಕಾಯಿ ಸೇರಿಸಿದಾಗ ಮಾತ್ರ ಅದರ ಅಸಲಿ ಶಕ್ತಿ, ಆ ಸೂಪರ್ ಪವರ್ ನಮಗೆ ಕಾಣಿಸುತ್ತೆ.

0: ಹೋಗಿ ಬರಲಿ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರದಲ್ಲೇ.
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

ಸಮಯ ಸರಿಯಾಗಿ 9:15. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಇದೀಗ SJ ಶ್ರೀಕಾಂತ್ ಭಟ್ ಹಾಡಿರುವಂತಹ ಭಾವಗೀತೆಗಳು. ಮೊದಲಿಗೆ ಕಾಡಿನ ಮೂಲೆಯ, ರಚನೆ ಕುವೆಂಪು ಅವರದು.

ಇನ್ನು ಮುಂದೆ ಕೇಳಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ರಚನೆ, ಸರಗೂರ ಸಂತೆಯಲ್ಲಿಯೇ.

0: ಇದುವರೆಗೂ ಎಸ್ ಜೆ ಶ್ರೀಕಾಂತ್ ಭಟ್ ಹಾಡಿದಂತಹ ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಸಂದರ್ಶನ.

0: ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್.
1: ಕೇಳುಗರೆ, ಪುಸ್ತಕ ಪ್ರೀತಿ, ಪುಸ್ತಕ ಸಂಸ್ಕೃತಿ ಅನ್ನುವಂತಹ ಈ ಒಂದು ಪರಿಕಲ್ಪನೆ ತಂತ್ರಜ್ಞಾನದ ಯುಗದಲ್ಲಿ ಬೇರೆಯದೇ ಆದಂತಹ ಸ್ವರೂಪದಲ್ಲಿ ಬಳಕೆ ಆಗ್ತಾ ಇದೆ. ಪುಸ್ತಕ ಅಂತಂದಾಗ ಅದಕ್ಕೊಂದು ಆತ್ಮೀಯವಾದಂತಹ ಭಾವನೆ ಓದುಗನಲ್ಲಿ ಇರ್ತಾ ಇತ್ತು. ಈಗ ಪುಸ್ತಕಗಳನ್ನು ನಮ್ಮ ಕೈನಲ್ಲಿ ಹಿಡ್ಕೊಂಡು ಓದುವಂತಹ ಕ್ರಮನೇ ಬದಲಾವಣೆಯನ್ನು ಪಡ್ಕೊಂಡಿದೆ. ಆದರೆ ಪುಸ್ತಕವನ್ನು ಓದ್ತಾನೆ, ಪುಸ್ತಕವನ್ನು ನಾನು ಸಂಗ್ರಹಿಸಬೇಕು, ಮುಂದೊಂದು ದಿನ ಒಂದಷ್ಟು ಓದುಗ ಸಮುದಾಯಕ್ಕೆ ಒಳಿತಾಗುತ್ತೆ, ಇದರಿಂದ ಪ್ರಯೋಜನ ಆಗುತ್ತೆ ಅನ್ನುವಂತಹ ಕನಸನ್ನು ಕಟ್ಕೊಂಡು ಪಾಂಡವಪುರದ ಹರಳಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಪುಸ್ತಕ ಮನೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆಯ ಅಡಿಯಲ್ಲಿ ಒಂದು ಗ್ರಂಥಾಲಯ ತೆರೆಕೊಳ್ಳಿತು. ಇದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಪುಸ್ತಕ ಮನೆ ಅಂಕೇಗೌಡ ಅವರು. ಮೂಲತಃ ಪಾಂಡವಪುರ ತಾಲೂಕು ಚಿನಕುರಳಿ ಗ್ರಾಮದವರು. ಇವರ ತಂದೆ ಮರಿಗೌಡ, ತಾಯಿ ನಿಂಗಮ್ಮ. ಈ ಓದಿನ ಸಂದರ್ಭದಲ್ಲಿ ಪುಸ್ತಕಗಳ ಜೊತೆಗೆ ಒಂದು ಅವಿನಾಭಾವ ಒಡನಾಟವನ್ನ ಇಟ್ಕೊಂಡಂತವರು ಅಂಕೇಗೌಡರು. ಪುಸ್ತಕದ ಸಂಗ್ರಹ ಕಾರ್ಯಕ್ಕೆ, ಸಾಹಿತ್ಯದ ಪರಿಚಾರಿಕೆಗಾಗಿ ಕೇಂದ್ರ ಸರ್ಕಾರ ಇವರನ್ನ ಗುರುತಿಸಿ ಪದ್ಮಶ್ರೀ ಅತ್ಯುನ್ನತವಾದಂತಹ ಗೌರವವನ್ನ ನೀಡಿದೆ. ಅಂಕೇಗೌಡರನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ, ಅವರ ಅನುಭವದ ಕೆಲವು ವಿಶಿಷ್ಟ ಪ್ರಸಂಗಗಳನ್ನ ನಮ್ದನ್ನಾಗಿ ಮಾಡಿಕೊಳ್ಳೋಣ. ಅಂಕೇಗೌಡರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ನಮಸ್ತೆ ಸರ್.
1: ಅಂಕೇಗೌಡರೇ, ತಾವು ಸಾಹಿತ್ಯದ ವಿದ್ಯಾರ್ಥಿ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತಾವು ಅಧ್ಯಯನಕ್ಕೋಸ್ಕರ ಸೇರಿಕೊಳ್ತೀರಿ, ಅಲ್ಲಿನ ಅಧ್ಯಾಪಕರ ಪಾಠ ಪ್ರವಚನಗಳಿಗೆ ಕಿವಿಯನ್ನ ಕೊಡ್ತೀರಿ, ಆ ಮೂಲಕ ಒಂದು ಪ್ರೇರಣೆಯನ್ನ ಪಡ್ಕೊಳ್ತೀರಿ. ಚಿನಕುರಳಿ ತಮ್ಮ ಹುಟ್ಟೂರು. ನಿಮ್ಮ ಈ ಬಾಲ್ಯದ ಓದಿನ ಅನುಭವವನ್ನ ನಮ್ಮ ಕೇಳುಗರಿಗೆ ಹೇಳಿ ಸರ್.
2: ಬಾಲ್ಯದ ಅನುಭವಗಳು ಅಂದ್ರೆ ಅದೊಂಥರ ರೋಮಾಂಚನಕಾರಿ. ಅದು 1962-63 ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಗುರುಗಳಿಗೆ ಒಂದು ಚೇರ್ ಇತ್ತು, ಸುತ್ತ ಗೋಡೆಗಳು ಇನ್ನೇನು ಇರಲಿಲ್ಲ, ಯಾವುದೇ ವಿಧವಾದ ಗ್ರಂಥಾಲಯ ಪುಸ್ತಕಗಳು ಅನ್ನೋದೇ ಅಲ್ಲಿ ಕಲ್ಪನೆಯಾಗಿತ್ತು ಯಾವುದು. ಆದರೆ ನನಗೆ ಆ ಪುಸ್ತಕಗಳನ್ನು ನೋಡಿದಾಗ ಆ ಚಿಕ್ಕದರಲ್ಲೇ ಏನೋ ಒಂದು ರೀತಿಯಾದ ಆಕರ್ಷಣೆ, ಪುಸ್ತಕಗಳಲ್ಲಿ ಇಷ್ಟೆಲ್ಲ ಇದೆ, ನಾವ್ಯಾಕೆ ಓದಬಾರ್ದು, ನಾವ್ಯಾಕೆ ಇವನ್ನೆಲ್ಲ ಸಂಗ್ರಹಿಸಬಾರ್ದು ಅನ್ನೋ ಒಂದು ಆಲೋಚನೆ ಮನಸ್ಸಿನಲ್ಲಿ ಮಾತ್ರ ಇತ್ತು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸರ್.
1: ಆ ಚಿನಕುರುಳಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮ, ರೈತಾಪಿ ಕುಟುಂಬದಲ್ಲಿ ತಾವು ಹುಟ್ಟುತ್ತೀರಿ, ಈ ಓದಿನ ಕಡೆಗಿನ ಒಲವು ತಮಗೆ ಮೂಡಿದ್ದು ಹೇಗೆ?
2: ಚಿಕ್ಕದ್ರಲ್ಲಿ ನನಗೆ ಓದಲಿಕ್ಕೆ ಪುಸ್ತಕಗಳನ್ನು ಕೊಂಡ್ಬೇಕು, ಓದಬೇಕು ಅನ್ನೋ ಒಂದು ಆಕಾಂಕ್ಷೆ ಭಾಳ ಇತ್ತು. ಹಾಗಾಗಿ ಪಾಂಡವಪುರಕ್ಕೆ ಬಂದಾಗ ಆ ಇದ್ದ ಒಂದು ಪುಟ್ಟ ಗವರ್ನಮೆಂಟ್ ಲೈಬ್ರರಿ ಹೋಗಿ ಪುಸ್ತಕಗಳು ಮುಟ್ಟೋದು, ಮ್ಯಾಗ್ಝಿನ್ ಮುಟ್ಟೋದು, ನೋಡೋದು, ಓದೋದು ಈಗ ಮಾಡ್ತಾ ಇದೆ ಸರ್. ಈಗ ಮಾಡ್ತಾ ಇರಬೇಕಾದ್ರೆ ನಾನು SSLC ಮುಗಿಸ್ಕೊಂಡು ಪಾಂಡವಪುರಕ್ಕೆ 11th standard ಅಂತಿತ್ತು ಆಗ, PUC 2 years ಇರಲಿಲ್ಲ. ನಾನು ಅಲ್ಲಿ ಓದಬೇಕಾದ್ರೆ ಅಲ್ಲೂ ಪುಸ್ತಕಗಳು ಇರಲಿಲ್ಲ. ವಿಶೇಷ ಏನಂದರೆ ನನಗೆ ಓದಿಕೆ ಸಬ್ಜೆಕ್ಟ್ಗೂ ಸಹ ಪುಸ್ತಕಗಳು ಅಲ್ಲಿ ಕಮ್ಮಿ ಸಿಗ್ತಿರಲಿಲ್ಲ. ನಾವು ಪುಸ್ತಕಗಳನ್ನ ಟೆಕ್ಸ್ಟ್ ಬುಕ್ಗಳನ್ನ ಕೊಂಡು ಓದುವಷ್ಟು ಶಕ್ತಿ ನನ್ನ ಹತ್ರ ಆ ಕಾಲದಲ್ಲಿ ಇರಲಿಲ್ಲ. ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಮೈಸೂರು ಬಂದು ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ನಾನು ಅಲ್ಲಿ ಓದಿ ಬರ್ತಾ ಇದ್ದೆ. ಅಲ್ಲಿ ವಿಶೇಷ ಏನಪ್ಪ ಅಂದರೆ ನನಗೆ ರೈಲ್ವೆ ಸ್ಟೇಷನಿಂದ ಮೈಸೂರಿಗೆ ಆಗಿದ್ದಂಥ ಒಂದು ಏನು ಎಂಟಾಣಿ ಒಂದು ಟ್ರೈನ್ಗಿತ್ತು ಅಷ್ಟು ಕೊಡೋಷ್ಟು ಇರಲಿಲ್ಲ. ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಬಂದು ಸಿಟಿ ಲೈಬ್ರರಿಗೆ ಓದ್ಕೊಂಡು ಹಾಗೆ ಗಂಗೋತ್ರಿಗೆ ಹೋಗಿ ಓದ್ಕೊಂಡು ಸಾಯಂಕಾಲ ಮಾಡಿಕೊಂಡು ನೋಟ್ಸ್ ಎಲ್ಲ ಮಾಡಿಕೊಂಡು ಆ ರೈಲ್ವೆ ಹಳಿಯಲ್ಲೇ ಮನೆಗೆ ಸೇರ್ತಿದ್ದು. ಹೀಗೆ ಪ್ರತಿ ವಾರಕ್ಕೆ 2 ಬಾರಿ ನಾನು ಹಾಗೆ ಮೈಸೂರಿಗೂ ಅಲ್ಲಿಗೆ ಅಲ್ಲಾಡ್ತಾ ಇದ್ದೆ. ಇದು ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಅಚ್ಚೊತ್ತದಂಗಾಯಿತು, ಇಷ್ಟೊಂದು ಪುಸ್ತಕಗಳನ್ನು ನಾನು ಯಾಕೆ ಕಲೆಕ್ಟ್ ಮಾಡಬಾರ್ದು ಅಂದರೆ. ಆದರೆ ನಾನು ಆ ಸ್ಟೇಜಲ್ಲಿ ಇರಲಿಲ್ಲ ಸರ್. ಯಾಕೆ ಇರಲಿಲ್ಲ ಅಂದರೆ ಹಣವನ್ನು ಕೊಟ್ಟು ನಾನು ಪುಸ್ತಕ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಒಂದು ಜ್ಞಾನೋದಯ ಏನಾಯಿತು ಅಂದರೆ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಕೊನೆಯ ಪೀರಿಯಡ್ನಲ್ಲಿ KAnantharam ಅನ್ನೋ ನನ್ನ ಗುರುಗಳು,
1: ಕನ್ನಡ ಪ್ರಾಧ್ಯಾಪಕರು
2: ಅವರು ಒಂದು ಮುತ್ತಿನಂಥ ಒಂದು 3 ಮಾತನ್ನು ನಮ್ಮಗಳಿಗೆ ಆ ಕೊನೆಯ ಪೀರಿಯಡಲ್ಲಿ ಹೇಳ್ತಾರೆ ಸರ್. ಅದು ನನಗೆ ಮನಸ್ಸಿನಲ್ಲಿ ಅಚ್ಚೊತ್ತು. ಸ್ನೇಹಿತರೆ, ಕೇವಲ ನೀವು ಈ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ನಾನೇನೋ ಆಯಾಯ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಏನೇನೋ ಆಗ್ತೀನಿ ಹಂಗಾಗ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಿ, ಆದರೆ ನಿಮಗೆ 3 ಮಾತನ್ನು ಇವತ್ತು ಹೇಳಿ ಕಳಿಸ್ತೀನಿ, ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ನಿಮ್ಮ ನೆರೆಹೊರೆ ಅಕ್ಕಪಕ್ಕದವ್ರ ಜೊತೆ ಗೌರವದಿಂದ ನಡ್ಕೊಳ್ಳಿ, ಇದು ನಿಮ್ಮ ಮೊದಲನೇ ಪಾಠ ಆಗಲಿ, ಯಾರ ಜೊತೆಲೂ ನೀವು ಅಸಭ್ಯವಾಗಲಿ ಏಕವಚನದಲ್ಲಿ ಮಾತಾಡಬೇಡಿ. ಎರಡನೇದಾಗಿ ಹೇಳ್ತಾರೆ, ನಿಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಏನಾದರೂ ಒಂದು ಒಳ್ಳೆಯ ಹವ್ಯಾಸನ ಬೆಳೆಸ್ಕೊಳ್ಳಿ. ಆ ಒಳ್ಳೆಯ ಹವ್ಯಾಸ ಏನಂದರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ಇದು ನಿಮ್ಮನ್ನು ಎಷ್ಟು ಎತ್ತರಕ್ಕಾದರೂ ನಿಮ್ಮನ್ನು ಕರ್ಕೋ ಹೋಗ್ಬೋದು. ಆದ್ದರಿಂದ ನೀವು ಪುಸ್ತಕಗಳನ್ನು ಸಂಗಾತಿಯಾಗಿ ಮಾಡಿಕೊಳ್ಳಿ, ನಿಮ್ಮ

0: ಆದಾಗ ಒಂದೊಂದು ಪುಸ್ತಕನೇ ತಂದು ಜೋಡಿಸ್ಕೊಳ್ಳಿ, ಅದು ನಿಮ್ಮನ್ನು ಎಲ್ಲಿಗಾದರೂ ಹೇಳಿದೆ ಅಂತ. ಖಂಡಿತ ನಾನು ಹೇಳ್ತೀನಿ ಸರ್, ಅವರು ಹೇಳಿದ ಆ ಮಾತನ್ನು ನಾನು ಅಕ್ಷರಾಶ ಪಾಲಿಸಿದೆ. ಮೊದಲು ನಾನು ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನು, ಆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಆ ಚಿಕ್ಕ ಬರುವಾಗ ವಿವೇಕವಾಣಿ ಅಂತಲೋ ಭಾರತ ಅಧ್ಯಯನ ಅಂತ, ಈಗ ಬರೋ ಅವನ್ನೆಲ್ಲ ಓದ್ತಾ ಇದ್ದೆ. ಏನೋ ಒಂಥರ ಇನ್ಸ್ಪಿರೇಷನ್ ಆಗೋದು. ಅವ್ರು ಹೇಳಿದ ಮೇಲೆ ನನಗೆ ಅದ್ರ ಕಡೆ ಹೆಚ್ಚು ಒಲವನ್ನು ಕೊಟ್ಟೆ. ನನಗೀಗ 78 ವರ್ಷ ಸರ್, ಸುಮಾರು 55 ವರ್ಷಗಳ ಕಾಲ ನಿರಂತರವಾಗಿ ನಾನು ಪುಸ್ತಕಗಳನ್ನು ಕೊಂಡಿದ್ದೇನೆ. ಇನ್ನು ಮಧ್ಯೆ ಯಾವ ಗ್ಯಾಪೂ ಇಲ್ಲ. ಆದರೆ ದುಡ್ಡು ಎಲ್ಲಿ ಬಂತು ಅಂತ ತಾವು ಕೇಳುವುದು. 2 ಹಸುಗಳನ್ನ ಸಾಕಿದ್ದೆ ಮನೆ ಹತ್ರ. ಆ ಹಾಲು ತಗೊಂಡೋಗಿ ಹಾಕಿದ್ರೆ ನಾನು ಎಷ್ಟು ಸಂಬಳ ತಗೋತಾ ಇದ್ನೋ ಅಷ್ಟು ಹಾಲಿನಿಂದ ನನಗೆ ಬರೋದು. ಆ ದುಡ್ಡನ್ನು ತಗೊಂಡೋಗಿ ಮೈಸೂರು, ಬೆಂಗಳೂರು ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅಕಾಡೆಮಿಗೆ ಎಲ್ಲ ಕಡೆ ಸುತ್ತಿ ಸುತ್ತಿ ಎಲ್ಲಿ ನನ್ನ ಕಣ್ಣಿಗೆ ಅಪರೂಪದ ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳು, ನಮ್ಮ ಜೀವನವನ್ನು ವಿಕಾಸ ಮಾಡ್ತಕ್ಕಂಥ ಯಾವ ಪುಸ್ತಕ ಇದ್ದರೂ ಅಲ್ಲಿ ಅದನ್ನು ಕೊಂಡು ತಂದು ಆ ಮನೆಯಲ್ಲಿ ಶೇಖರಿಸ್ಕೊಂಡು ಆ ಬಿಡುವಿನ ವೇಳೆ ನಾನು ಓದ್ತಾ ಇದ್ದೆ. ಈ ಓದ್ದಂಗೆ ನನಗೆ ಒಂಥರ ಪುಸ್ತಕದ ಬಗ್ಗೆ ಒಲವು ಜಾಸ್ತಿ ಆಯಿತು. ಗುರುಗಳು ಹೇಳಿದ್ದನ್ನು ಯಾವಾಗ ಮನಸ್ಸಲ್ಲಿ ಇತ್ತು ಅಂದರೆ, ನಾನು ಆಗ ಸಾಹಿತ್ಯ ಸಮ್ಮೇಳನಗಳು ಬಿಡ್ತಿರಲಿಲ್ಲ. ಸುಮಾರು 36-37 ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ಬರಬೇಕಾದ್ರೆ ಸುಮಾರು ಕನಿಷ್ಠ ಅಂದರೆ ಒಂದು 4 ಮೂಟೆ ಪುಸ್ತಕ ಇರ್ತಿದ್ದು ಆ ಕಾಲದಲ್ಲಿ. ಅಲ್ಲಿ ಹೆಂಗೆ ಅಂದರೆ ಕನ್ಸೆಷನ್ ರೇಟ್ ಇರೋ ಕೆಲವು ಕೊಡೋರು,
1: ಹೌದು
0: ಕೆಲವು ಇಂಪಾರ್ಟೆಂಟ್ ಬುಕ್ಕು ಬೆಲೆ ಜಾಸ್ತಿ ಆದರೂ ಅಂತ ತಂದು ಇಟ್ಕೊಳ್ಳದೆ. ಹೀಗಾಗಿ ಅಲ್ಲಿಂದ ನಾನು ನನ್ನ ಈ ಸಂಗ್ರಹದ ಪಯಣವನ್ನು ಬೆಳೆಸಿದೆ. ಆದರೆ ನಾನು ಒಂದು ನಿಯಮವನ್ನು ಪಾಲಿಸ್ಬೇಕು ಅಂತ ಮೊದಲೇ ನಾನು ಮಾಡಿದೆ. ಯಾವುದೇ ವಿದ್ಯಾರ್ಥಿಗಳಿಂದ ಒಂದೇ ಒಂದು ರೂಪಾಯಿನೂ ನಾನು ತಗೋಬಾರ್ದು. ಅವರಿಗೆ ನೇರವಾಗಿ ಅವರು ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿಗೆ ನನ್ನಾಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅಂತ ಇದು ಮಾಡಿದೆ ಸರ್. ನಾನು 55 ವರ್ಷಗಳ ಕಾಲ ಈ ಗ್ರಂಥಾಲಯ ಕಟ್ಟಿ ಬೆಳೆಸಿದ್ದೀನಿ. ಯಾವುದೇ ವಿಧವಾದ ಮೆಂಬರ್ಶಿಪ್ ಇಲ್ಲ, ಅವ್ರಿಗೆ ಓದಲಿಕ್ಕೆ ಯಾವುದೇ ವಿಧವಾದ ಚಾರ್ಜನ್ನು ಮಾಡಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ. ಬಹುಶಃ ಇಡೀ ಭಾರತದಲ್ಲಿ 20 ಲಕ್ಷ ಪುಸ್ತಕ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಹಣ ಕಾಸಿಲ್ಲದೇ ಓದಿಕ್ಕೆ ಅವಕಾಶ ಮಾಡಿದ್ರೆ ಬಹುಶಃ ನಾನೇ ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್.
1: ಹೆತ್ತವ್ರಿಗೆ ಒಂದು ಕನಸು ಇರ್ತದೆ, ನನ್ನ ಮಗ ಚೆನ್ನಾಗಿ ಓದಬೇಕು. ಆಗಿನ ಕಾಲದಲ್ಲಿ BA MA ಅಂತಂದಾಗ ಅದು ಒಂದು ದೊಡ್ಡ ಸಾಧನೆನೇ ಆಗಿರ್ತಾ ಇತ್ತು. ಆ ಸಂದರ್ಭದಲ್ಲಿ ನನ್ನ ಮಗ ಓದಿ ಯಾವುದೋ ಒಂದು ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ತಾನೆ, ನಮ್ಮ ಒಂದು ಕಷ್ಟಕರವಾದಂತಹ ಸಂಸಾರ ಸುಖದ ಹಾದಿಯನ್ನು ಪಡ್ಕೊಳ್ತದೆ ಅನ್ನುವಂತಹ ಒಂದು ಭಯ ಸಹಜವಾಗಿ ಹೆತ್ತವರಲ್ಲಿ ಇರ್ತದೆ. ತಾವು BA ಆದ್ಮೇಲೆ ಉದ್ಯೋಗ ಏನಾದರೂ ತಮಗೆ ಸಿಕ್ತಾ ಹೇಗೆ ಸರ್?
0: ಸರ್, BA ಮಾಡಿದೆ, ಆದರೆ ನನಗೆ ಕೆಲಸ ಅನಿವಾರ್ಯವಾಗಿ ಬೇಕಾಗಿತ್ತು. ಮನೇಲಿ ಏನು ಅಂದರೆ ಅವರು ಭಾಳ ಕೋಪಿಸ್ಕೊಳ್ಳೋರು, ಯಾಕೆಂದರೆ ನನಗೆ 4 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ ಇದ್ದ, ನಮ್ಮ ಎಲ್ಲ ಜವಾಬ್ದಾರಿ ನಮ್ಮ ತಂದೆ ಮೇಲೆ ಬಿದ್ದಿತ್ತು. ಆಗ ಅವರು ಓದೋದು ಬೇಡ, ನಿಲ್ಸಪ್ಪ ಬೇಡ, ನಮ್ಮ ಕೈಲಿ ಆಗಲ್ಲ ಅಂತ ಅವ್ರು ಇದು ಮಾಡೋದು. ನಾನು ಅನಿವಾರ್ಯವಾಗಿ ಏನು ಮಾಡಿದೆ, ಮನೆ ಖಾಲಿ ಮಾಡಿಬಿಟ್ಟೆ. ಯಾಕೆಂದರೆ ನಾನು ಓದಲೇಬೇಕು ಅನ್ನೋದೊಂದು ನನ್ನ ಒಂದು ಮನಸ್ಸಿನೊಳಗೆ ಚಟ ಇತ್ತು ಸರ್.
1: ಮನೆ ಬಿಟ್ಬಿಟ್ಟು ಎಲ್ಲಿ ಹೋದ್ರೆ?
0: ಮನೇಲಿ ಬಿಟ್ಟು ಇಲ್ಲಿ ಬಾಂಡುಪುರ ಬಂದು ಆ ಬಾಡಿಗೆ 3 ರೂಪಾಯಿ ಒಂದು ರೂಮ್ಗೆ ಅಲ್ಲೇ ಇದ್ಕೊಂಡು, ಅದು ನಮ್ಮ ಸಿಸ್ಟರ್ ಅವರು ಸ್ವಲ್ಪ ಸಹಾಯ ಮಾಡಿದ್ರು, ಓದಪ್ಪ ನೀನು ಓದು ಅಂತ. ಹೀಗೆ ಮಾಡಿದೆ. ಈಗ ಓದ್ತಾ ಇರಬೇಕಾದ್ರೆ ಈ KSRTC ಒಂದು ಕಂಡಕ್ಟರ್ ಪೋಸ್ಟ್ ಬೇಕು ಅಂತ ಕಾಲ್ ಮಾಡಿದರು. ನನಗೆ ಹಣಕಾಸಿಗೆ ಭಾಳ ಕಷ್ಟ ಆಯಿತು. 1-2 ವರ್ಷ ನೋಡೋಣ, ಕೆಲಸ ಮಾಡೋಣ, ಆಮೇಲೆ ಏನಾರು ಮಾಡೋಣ ಅಂತ ನಾನೇನು ಮಾಡಿದೆ, ಅಲ್ಲಿಗೆ ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ್ರೆ ನನಗೆ ಕರೆದ್ರು DC ಅವರು, ಆದರೆ ಸ್ಪೆಷಲ್ DC ಅವರು ಸ್ವಲ್ಪ ರೇಗ್ಲಿ ಬರೆದ್ರು, ಇವೆಲ್ಲ ಕಳ್ಳರು ಹಂಗೆ ಹಿಂಗೆ ಅಂತ. ಆದರೆ ಅವ್ರ ಹತ್ರ DC ಹತ್ರ ಹೋಗಿ ನಾನು ಒಂದು ರಿಕ್ವೆಸ್ಟ್ ಏನು ಮಾಡಿದೆ ಅಂದರೆ, ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರ್, ನನಗೆ ದಯಮಾಡಿ ಒಂದು ಕೆಲಸ ಕೊಡಿ ಅಂತ ಅವರಲ್ಲಿ ಕೇಳಿಕೊಂಡೆ. ನಾನು ಕೆಲಸ ಕೊಟ್ಟರೆ ನೀನು ಪ್ರಾಮಾಣಿಕವಾಗಿ ಮಾಡ್ತೀಯೇನಪ್ಪ ಅಂದರು. ನಾನು ಮಾಡಲಿಲ್ಲ ಅಂದರೆ ನೀವು ತೆಗೆದುಬಿಡಿ ಸರ್ ನನ್ನ ಕೆಲಸದಿಂದ, ನಾನು ಅದ್ರ ಬಗ್ಗೆ ಇದಿಲ್ಲ ಸರ್, ನಾನು ಮಾಡಬೇಕು ಅಂತ ಮಾತ್ರ ಇದೆ ಸರ್ ಅಂತ. ಸರ್, 1-1.5 ವರ್ಷ ನಾನು ಬಹಳ ಶ್ರಮದಿಂದ ಕೆಲಸ ಮಾಡಿದೆ, ಒಳ್ಳೆ ಹೆಸರು ತಗೊಂಡೆ ಸರ್. ಅದನ್ನ ಹೇಗೆ ಮಾಡೋರು ಅಂದರೆ, ಅಂಕೇಗೌಡ ಹೋಗಿ 2,000 ರೂಪಾಯಿ ಕಟ್ಟಿದ್ರೆ ಆ ಇನ್ನೊಬ್ಬರು ಕಂಡಕ್ಟರ್ 1,000 ಕಟ್ಟೋರು. ನಾನೇನು ತಗೊಳ್ತಿದ್ದೆ ಅದ್ರ ಅರ್ಧನೇ ಅವ್ರು ಕಟ್ತಾ ಇದ್ದಿದ್ದು ಎಲ್ಲವ ಎಲ್ಲ ಆ ಥರ ಇದಾಗೋಗಿದ್ರು. ನನ್ನನ್ನು ಮಾದರಿಗಾಗಿ ಇಟ್ಕೊಬಿಟ್ರು. ಫಸ್ಟ್ ಡಿಪೋಗೆ ಹಾಕಿದ್ರು, ಸೆಕೆಂಡ್ ಡಿಪೋಗೆ ಹಾಕಿದ್ರು, KR ಡಿಪೋಗೆ ಹಾಕಿದ್ರು, ಆಮೇಲೆ ಮರ್ಕೇರಾಗ ಹಾಕಿದ್ರು. ಕಳಿಸಿ ನೋಡೋಣ ಕಳ್ಳರು ಎಲ್ಲಿಗೆ ಸಿಗ್ತಾರೆ ಅಂತವ. ಹೀಗೆ ಮಾದರಿ ಆಯಿತು ಅದು. ಎಲ್ಲೋ ನಾವು ಒಂದು ನಡವಳಿಕೆಯಲ್ಲಿ ನನ್ನ ಅನಿಸಿಕೆ ಸರ್, ನಾವು ಪ್ರಾಮಾಣಿಕವಾಗಿ ಇದ್ರೆ ಅದಕ್ಕೇನೋ ಒಂದು ತಿರುವು ಸಿಗುತ್ತೆ. ಅದಕ್ಕೆ ಅಂಡರ್ಫಿಟ್ ರೋಡಲ್ಲಿ 100 ಅಡಿ ರಸ್ತೆ ರೋಡಲ್ಲಿ ಬರ್ತಾ
1: ಚಾಮರಾಜ ಜೋಡಿ ರಸ್ತೆ
0: ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ನನ್ನ ಗುರುಗಳು ಸಿಕ್ಕರು. ಅವರು ಪಾಂಡವಪುರದಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಗೋಪಿನಾಥ ಬರ್ಕೆ ಅಂತ, ಅವರು ಕೂಕೊಂಡ್ರು. ಭಾಳ ಗುರುಗಳು ಕಂಡ್ರೆ ನನಗೆ ಇವತ್ತು ಭಾಳ ಆಗಿದೆ ಸರ್. ಅವ್ರು ಕೂಕೊಂಡು ಏನಂದ್ರು, ಅಂಕೇಗೌಡ ಬಾ ಇದು ಎಲ್ಲಿ ಏನು ಮಾಡ್ತಾ ಇದ್ದೀಯ ಅಂತ. ಸರ್ ನಾನು ಕಂಡಕ್ಟರ್ ಆಗಿದ್ದೀನಿ ಸರ್ ಅಂದರು. ಅವರು ಎತ್ತಿ ಒಂದೇಟು ಕಪಾಲು ಕೊಡದೆ ಬಿಟ್ರು. ನೀವು ದೊಡ್ಡ ವ್ಯಕ್ತಿಯಾಗಿ

0: ಬಂದಿರ್ತೀಯಾ, ಅಲ್ಲಿ ಹೋಗಿ ಯಾತಕ್ಕೆ ಹಾಳಾಗ್ತಾ ಇದೆಯಾ, ಹೋಗಿ ಮೊದಲು ನೀನು ಕಾಲೇಜ್ ಸೇರ್ಕೋ ಅಂತ. ಸರ್ ನನಗೆ ಕಾಲೇಜ್ ಸೇರಿಕ್ಕೆ ದುಡ್ಡಿಲ್ಲ ಅಂದ್ರೆ ಅಲ್ಲಿ ಲೋಟ ತೊಳಿ, ನಾನು ಹೇಳೋದು ಮಾತು ಕೇಳಬೇಕು ಅಂದರು. ಆಗ ಅವ್ರು ಹೇಳಿದ ತಕ್ಷಣ ನಾನೇನು ಮಾಡಿದೆ ಸರ್, ಮಾರ್ನಿದ್ದೀನಿ ಓದ್ದೆ, ರಾಜೀನಾಮೆ ಕೊಟ್ಬಿಟ್ಟದ್ದೆ, ಬಂದು ಕಾಲೇಜ್ ಸೇರ್ಕೊಂಡೆ ಸರ್. ಇದು ನನ್ನ ತಿರುವು ಅಲ್ಲಿ ಅಲ್ಲಿಂದ.
1: ಮತ್ತೆ ತಾವು ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲೂ ಕೂಡ ಉದ್ಯೋಗಿ ಆಗಿರ್ತೀರಿ, ಆ ಅನುಭವವನ್ನು ಹೇಳಿ ಸರ್.
0: ಅದಾಯಿತು, ಡಿಗ್ರಿನೂ ಮುಗಿತು, ಮಾಸ್ಟರ್ ಡಿಗ್ರಿ ಇನ್ನೂ ಸೇರಿರಲಿಲ್ಲ. ನನಗೆ ಕೆಲಸ ಬೇಕೇ ಬೇಕಾಯಿತು ಅಲ್ಲಿ ಬಿಟ್ಮೇಲೆ ಅನಿವಾರ್ಯ. ಆಗ ಶುಗರ್ ಇಂಡಸ್ಟ್ರಿ ಆಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಮೀಟ್ ಮಾಡಿದೆ. ಗುರುಗಳೇ, ನನ್ನ ಹೆಸರು ಅಂಕೇಗೌಡ ಅಂತ, ನಾನು ಇಲ್ಲಿ ಒಂದು 8-10 ಕಿಲೋಮೀಟರ್ ಬಂದಿದ್ದೀನಿ, ದಯಮಾಡಿ ನನಗೊಂದು ಕೆಲಸ ಬೇಕು ಅಂತ. ಏನು ಓದಿದ್ಯಪ್ಪ? ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ಗುರು. ನಿನ್ನ ಮಾಸ್ಟರ್ ಡಿಗ್ರಿಗೆ ಇಲ್ಲಿ ಏನೂ ಕೆಲಸ ಇಲ್ಲ, ಬೇರೆ ಕಡೆ ಹುಡುಕಪ್ಪ. ಇಲ್ಲ ಗುರುಗಳೇ, ನೀವು ಹೇಳೋ ನಿಜ, ನೀವೇನು ಕೆಲಸ ಕೊಟ್ಟರು ನಾನು ಮಾಡಿಕ್ಕೆ ತಯಾರಿದ್ದೀನಿ, ನನಗೊಂದು ಕೆಲಸ ಬೇಕಷ್ಟೇ ಅಂದರು. ಹಾಗಾದರೆ ನಿಮಗೆ ಒಂದು ಕ್ಯಾಶುವಲ್ ಬೇಸಿಸಲ್ಲಿ ಒಂದು ಕೆಲಸವನ್ನು ಕೊಡ್ತೀನಿ, ನೀವು ಕೆಲಸ ಮಾಡಿ, ಕೆಲಸ ಸಿಕ್ಕಿದಾಗ ನೀವು ಹೋಗ್ಬೋದು ಅಂದರು. ಆಯಿತು ಅಂತ ನಾನು ಅದನ್ನು ಸ್ವೀಕಾರ ಮಾಡಿ ಒಂದು 3-4 ತಿಂಗಳು ಕೆಲಸ ಮಾಡಿದೆ ಗುರುಗಳೇ. ಆ ಕೆಲಸ ಮಾಡಿದ 3-4 ತಿಂಗಳು ನನ್ನ ವ್ಯಕ್ತಿತ್ವ, ನನ್ನ ನಡವಳಿಕೆ, ನನ್ನ ಇದನ್ನೆಲ್ಲ ಅವ್ರು ನೋಡಿ ನನ್ನ ತಗೋಗಿ ಟೈಮ್ ಆಫೀಸ್ಗೆ ಹಾಕಿದ್ರು. ಅಲ್ಲಿ ಟೈಮ್ ಕೀಪರ್ ಹಾಕಿ 5-6 ತಿಂಗಳು ಕೆಲಸ ಮಾಡಿದ್ದೆ. ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಇದ್ದರು, ಟೈಮ್ ಆಫೀಸರು. ಸ್ವಲ್ಪ ಅವ್ರು ಏನೇ ಹೇಳಿ, ನಾವು ಹಿರಿಯ ಅಧಿಕಾರಿಗಳನ್ನು ಇದು ಮಾಡಬಾರ್ದು. ಅವ್ರು ಯಾವುದೇ ಕೆಲಸ ಪೆಂಡಿಂಗ್ ಇಟ್ಟು ಇಟ್ಟು ಇಟ್ಟು ಕಾರ್ಮಿಕರು ಇದು ಮಾಡೋರು. ನನ್ನನ್ನು ಅಲ್ಲಿ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು, ಯಾಕೆಂದರೆ ನನ್ನ ಕೆಲಸ ಎಲ್ಲನೂ ನೋಡಿದ್ರು. 8 ತಿಂಗಳು ಅವರು ಹೇಗೆ ತಾವು ಏನು ಎಂತು ಅಂತ, ನನ್ನ ನಡವಳಿಕೆ, ಕೆಲಸದಲ್ಲಿ ಆಕ್ಟಿವಿಟೀಸ್ ಏನು ಎಲ್ಲ ನೋಡಾದ್ಮೇಲೆ ನಾನು ತಗೊಂಡೋಗಲ್ಲಿ ಚೀಫ್ ಟೈಮ್ ಆಫೀಸರ್ ಅಂತ ಹಾಕಿದ್ರು. ಬಹುಶಃ ಕಾರ್ಮಿಕರೆಲ್ಲ ಪ್ರತಿಭಟಿಸಿ ಯಾರನ್ನೋ ತಂದಾಕ್ತಾರೆ ಇಲ್ಲಿ ಹಂಗೆ ಹಿಂಗೆ ಅಂತ ಗೊತ್ತೇ ಇದೆಯಲ್ಲ, ಅವರು ಪ್ರತಿಭಟಿಸಿದ್ರು. ಆಮೇಲೆ ಅವ್ರಿಗೆಲ್ಲ ಚೇರ್ಮನ್ ಸಮಾಧಾನ ಮಾಡಿ ಇದೊಂದು ಜಾಗನ ಒಳ್ಳೆಯದಾಗಿ ಪರಿವರ್ತನೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ, ಇಲ್ಲಿ ಯಾರೋ ಅಂಕೆ ಹೊಡೆದ ನಮ್ಮ ಸಂಬಂಧ ಅಲ್ಲ ಅಂತ ಸಮಾಧಾನ ಮಾಡಿ ನನ್ನಲ್ಲಿ ಇಟ್ಟರು ಸರ್. ನಾನು ಹೊರಗಡೆ ಹೋಗಿ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ನನ್ನನ್ನು ಆಚೆಗೆ ಬಿಡಲೇ ಇಲ್ಲ. ಸುಮಾರು ಪೇಮೆಂಟ್ ಆಗೋ ಜಾಗದಲ್ಲಿ 32 ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ ಗುರುಗಳು. 32 ವರ್ಷ ಮಾಡಿದೆ
1: ಪಾಂಡವಪುರ ಸಕ್ಕರೆ
0: ಕಾರ್ಖಾನೆ. ಅಲ್ಲಿ ಸಮಸ್ಯೆಗಳೇ ಜಾಸ್ತಿ, ಕಾರ್ಮಿಕರುಗಳು 100 ಸಮಸ್ಯೆ ತಗೊಬರ್ತಾರೆ, ಅವ್ರನ್ನೆಲ್ಲ ಕರೆಯೋದು, ಸಮಾಧಾನ ಹೇಳೋದು, ಅವ್ರ ಜೊತೆಲಿ ಒಡನಾಡ್ತಿರೋದು. ಆಮೇಲೆ ಯಾವಾಗ ನಾವು ಒಂದು ಪ್ರಾಮಾಣಿಕತೆಯಿಂದ ವರ್ತಿಸ್ತೀವೋ ಅಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತೆ, ಆ ಕಡೆ ಆಡಳಿತ ಮಾಡಲಿ, ಈ ಕಡೆ ಕಾರ್ಮಿಕರು.
1: ಹೌದು.
0: ಹಾಗಾಗಿ ನನ್ನ 32 ವರ್ಷ ಅಲ್ಲೇ ಕೆಲಸ ಮಾಡಿ ತದನಂತರ ಇನ್ನು 1-1.5 ವರ್ಷ ಆಯಿತು. ಆದರೆ ನನ್ನ ಅಡಿಷನಲ್ಗೆ ನಾನು ಏನು ಹೇಳಿದ್ದೆ, ಆ ಪುಸ್ತಕಗಳನ್ನು ರಜಾದಿನಗಳಲ್ಲಿ ಮೈಸೂರು, ಬೆಂಗಳೂರು ಯಾವ್ಯಾವ ಇವೆ ಅಲ್ಲಿ ಹೋಗಿ ಹೋಗಿ ಹೋಗಿ ತಂದು ತಂದು ಸಂಪೂರ್ಣವಾಗಿ ನಾನು ಒಂದು ಕ್ವಾರ್ಟರ್ಸ್ನಲ್ಲಿ ಶೇಖರಿಸಿದ್ದೆ. ಅದೊಂದು ರೀತಿ ವಿಚಿತ್ರವಾಗಿತ್ತು. ಏನು ಅಂದರೆ, ನಾವು ತಿರುಗಾಡಿಕ್ಕೂ ಜಾಗ ಇಲ್ಲದಂಗೆ ಎಲ್ಲಿ ಸೀಲ್ ಇರತಕ್ಕಂಥ ಮೇಲ್ಗಡೆವರೆಗೂ ಮನೆ ತುಂಬ ಪುಸ್ತಕಗಳು, ಅಡುಗೆ ಮನೆಯಲ್ಲೂ ಪುಸ್ತಕಗಳು. ನಮ್ಮ ಅದೃಷ್ಟು ಏನೋ, ಶ್ರೀಗರಿ ಎಲ್ ಕೋಡಿ ಅಂತ ಕೋಡಿ ಫೌಂಡೇಶನಿಂದ ಒಬ್ಬ ಮಹಾನುಭಾವರು ಯಾರೋ ಹೇಳ್ದಂತ ಹಿಂಗೆ ಹಿಂಗಿದೆ ಅಂತ, ಎಷ್ಟಿದೆ ಸುಮಾರಲ್ಲಿ 1 ಲಕ್ಷದ ಹತ್ರ ಪುಸ್ತಕ ಇದೆ ಅಂತ. ನಾನು ಒಬ್ಬ ಮನುಷ್ಯ 5,000 ಮಾಡ್ಬೋದು, 1 ಲಕ್ಷ ಮಾಡಿಕ್ಕಾಗಲ್ಲ. ಆಗ ಅವರು ಅವರು ದೊಡ್ಡವರು ಹೇಳೋಕ್ಕಾಗಲಿ, ಆಗ ಇರೋದು ನಿಜ ಗುರುಗಳೇ, ಆದರೆ ನಾವೇನು ಹೇಳೋಕ್ಕಾಗಲ್ಲ ಅಂದ್ರೆ. ಹಾಗಾದರೆ ಅವ್ರು ಹೇಳಿ ನಾನು ಬರ್ತೀನಿ ಭಾನುವಾರ ಅಂತ ಬಂದು ನೋಡಿ ಆ ಸಿಚುಯೇಷನ್ ಎಲ್ಲ ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು, ನನಗೆ ಒಂದು ಬಿಲ್ಡಿಂಗ್ ಮಾಡಿಕೊಟ್ರು ಸರ್.
1: ಅಂದರೆ ಇದು ಪುಸ್ತಕ ಮನೆ ಈಗ ನಡೀತಾ ಇರೋದಕ್ಕಿಂತ ಮುಂಚೆ ಎಲ್ಲಿ ನಡೀತಾ ಇತ್ತು?
0: ಅಲ್ಲಿ ನನ್ನ ಇದರಲ್ಲೇ ಇತ್ತು ಸರ್, ಕ್ವಾರ್ಟರ್ಸಲ್ಲೇ ಇಟ್ಕೊಂಡಿದ್ದೆ ಎಲ್ಲನೇ ಸಂಪೂರ್ಣವಾಗಿ. ನಮ್ಮ ಊಟ ಇದಕ್ಕೆ ಒಂದು 8 ಪಾತ್ರೆಗಳಿಟ್ಟರು, ಬೇರೆ ಏನಿಲ್ಲ, ಎಲ್ಲೂ ನೋಡಲಿ ಬರೀ ಪುಸ್ತಕನೇ, ಅಡುಗೆ ಮನೆಯಿಂದ ಇದು ಎಲ್ಲೂ ಪುಸ್ತಕಗಳು. ನಾನು ಮಲಗೋ ಮಂಚದ ಮೇಲೆ 1 ಅಡಿ ಜಾಗ ಬಿಟ್ಟರೆ ಎಲ್ಲ ಪುಸ್ತಕ ಪುಸ್ತಕ ಪುಸ್ತಕ. ಅದನ್ನು ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು, ನಿಮ್ಗೇನು ಬೇಕು ಕೇಳಿ ಅಂತಾರೆ. ನನಗೆ ಹಣಕಾಸು ಬೇಡಿ ಸರ್, ಏನು ಬೇಡಿ, ದಯಮಾಡಿ ಏನೋ ಮಾಡೋದಾದರೆ ಇದಕ್ಕೇನಾದರೂ ಒಂದು ಹೆಲ್ಪ್ ಮಾಡಿ ಅಂದ್ರೆ. ಆಗ ಅದನ್ನೆಲ್ಲನೇ ಪೂರ್ತಿ ಡಿವೈಡ್ ಮಾಡಿಸಿ ಪ್ಯಾಕ್ ಮಾಡಿ ಅಲ್ಲಿ ಒಂದು ಬಿಲ್ಡಿಂಗ್ ತಗೊಟ್ಟು, ಅರಳಲ್ಲಿ ಬಿಲ್ಡಿಂಗ್ ಅಂತಂದರೆ ಅದು ಅರ್ಧ ನಡೆದಿದ್ದಂಥ ಒಂದು ಸಿನಿಮಾ ಥಿಯೇಟ್ರು, ಸುಮಾರು 1 ಎಕರೆ ಭೂಮಿಲಿತ್ತು. ಅದನ್ನು ನನಗೆ ತೆಗೆದುಕೊಡ್ತಾರೆ. ಈಗ ಕಟ್ಟಿಗಳಪ್ಪ, ನಾನು ಒಬ್ಬನೇ ಕಟ್ಟಿದ್ರೆ ಜನ ತಪ್ಪು ತಿಳ್ಕೊಳ್ತಾರೆ, ನೀವು ಎಲ್ಲರತ್ತಲ್ಲೂ 1 ರೂಪಾಯಿ ನೀನು ಕಲೆಕ್ಟ್ ಮಾಡಿ ಅಂತ. ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಆಗ ಅವ್ರಿಗೆ ವಿಷಯ ಮುಟ್ಟಿದಾಗ ಅವರೇ ಬಂದು ನಿಂತು, ಆವತ್ತಿನ ದಿವಸ 25 ವರ್ಷದಲ್ಲೇ 1 ಕೋಟಿ ಖರ್ಚು ಮಾಡಿ ನನಗೆ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಟ್ರು. ಬಹುಶಃ ನಾವು ಇತಿಹಾಸದಲ್ಲಿ ಕೇಳಿಲ್ಲ, ಮಹಾನುಭಾವರು ಕಟ್ಟಿ ನನಗೆಲ್ಲ ರೆಡಿ ಮಾಡಿಕೊಟ್ರು.
1: ನೋಡಿ, ಒಬ್ಬ ದೊಡ್ಡ ಉದ್ಯಮಿಗೆ ಪುಸ್ತಕ ಬಗೆಗಿನ ಪ್ರೀತಿ ಎಷ್ಟಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಬಹುಶಃ ಹರಿಕೋಡೆಯವರು ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ, ಸ್ಥಳಾಂತರಗೊಳಿಸುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ರು. ದೇವಾಲಯ ಅಂತಂದ್ರೆ ಕೇವಲ ದೇವರಿರುವಂತಹದ್ದು ಅಷ್ಟೇ ಅಲ್ಲ, ಪುಸ್ತಕಗಳು ಇರುವಂಥದ್ದು ಕೂಡ ದೇವಾಲಯ ಅನ್ನುವಂಥ ಭಾವನೆ ಅವರಿಗೆ ಇತ್ತು ಅಂತ ಅನಿಸುತ್ತೆ. ತದನಂತರ ಹೇಗೆ ಅದು ಕಟ್ಟಡ ನಿರ್ಮಾಣ ಆಯಿತು?
0: ಆಮೇಲೆ ಅವ್ರು ಏನು ಮಾಡೋದು,

0: ನೋಡಿದ ಮೇಲೆ ಅವರು ನಿಮ್ಗೇನು ಬೇಕು ಹೇಳ್ತಾರೆ, ಪುಸ್ತಕಕ್ಕೆ ಏನಾದರೂ ಒಂದು ಆಶ್ರಯ ಮಾಡಿ ಗುರುಗಳೇ ಅಂತ ಹೇಳಿದೆ. ಹಂಗಂದಾಗ ಅವರು ಆ ಓದೋರು ಮೊದಲು ಇದನ್ನು ಎಲ್ಲನೂ ರೆಡಿ ಮಾಡೋಣ ಅಂತ ಪುಸ್ತಕಗಳನ್ನು ಪ್ಯಾಕ್ ಮಾಡಿಸ್ಬಿಟ್ರು ಸರ್, ಎಲ್ಲ ಪ್ಯಾಕ್ ಮಾಡಿಸಿ ಆಮೇಲೆ ಬಂದು ಅಲ್ಲಿ ಅರಳಹಳ್ಳಿ ಒಂದು ಆ ಥಿಯೇಟರ್ನ ವ್ಯಾಪಾರ ಮಾಡಿ ಅಂತ ನಮ್ಮನ್ನೇ ಬಿಟ್ಟರು. ಅಂದರೆ ಆ ಕಾಲಕ್ಕೆ ಅದು ಒಂದು 12-13 ಲಕ್ಷ ರೂಪಾಯಿಗೆ ಇನ್ನು ಬಿಲ್ಡಿಂಗನ್ನು ಕೊಂಡುಕೊಟ್ರು ನನ್ನ ಹೆಸರಿಗೆ ಎಲ್ಲನೂ ಮಾಡಿ. ಪ್ರತಿ ಹಂತದಲ್ಲೂ ನನ್ನ ಅದು ಒಂದು ವ್ಯವಸ್ಥೆ ಬರೋಗಂಟ್ಲು ತಂದುಕೊಟ್ಟು ಆ ಮಹಾನುಭಾವರು ನಿಜವಾಗ್ಲು ಒಂದು ಅವತ್ತಿನ ದಿವಸ ಹೆಲ್ಪ್ ಮಾಡಿದ್ರು ಸರ್. ಇದನ್ನು ನಾವು ಯಾವಾಗಲೂ ಮರಿಬಾರ್ದು ಯಾವ ಕಾಲಕ್ಕೆ ಸರ್.
1: ತಮ್ಮ ಈ ಪುಸ್ತಕ ಮನೆಯಲ್ಲಿ ಎಷ್ಟು ವರ್ಷಗಳ ಹಳೆಯದಾದ ಪುಸ್ತಕಗಳು ಇವೆ, ಅದ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಅಂಕೇಗೌಡ್ರೆ.
0: ಸರ್, ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ, ಅತ್ಯಮೂಲ್ಯವಾದಂಥ ಪುಸ್ತಕಗಳು ಸುಮಾರು 20,000 ಪುಸ್ತಕಗಳು 100 ವರ್ಷದವಿವೆ ಸರ್, ಯಾರು ಗಮನಕ್ಕೆ ಹಾಕೊಳ್ತಾ ಇಲ್ಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ, ಸುಮಾರು 1,000-1,200 ಪುಟಗಳ ಬೈಬಲ್ ಇದೆ. ಅದನ್ನು ನೋಡಿದವರು ಬೇರೆ ಯಾರೋ ತಜ್ಞರು ಅವ್ರು ಹೇಳ್ತಾರೆ ಇದು ಬಹುಶಃ ಅವ್ರಿಗೆ ಕೊಟ್ಟರೆ ಎಷ್ಟು ಕೋಟಿಗೆ ಓದೋ ಗೊತ್ತಿಲ್ಲ, ಇದು ಮೊದಲೇ ಇದು ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷಲ್ಲಿ ಇರ್ಬೋದು ಕನ್ನಡದಲ್ಲಿ ಇಲ್ಲ. 1867 1,200 ಪುಟಗಳ ಕನ್ನಡದಲ್ಲಿ ಇಲ್ಲೇ ಬೈಬಲ್ ಇದೆ ಅಂದರೆ ಆಶ್ಚರ್ಯ ಅಂತಾರೆ. ಅದೀಗ ನನ್ನಲ್ಲೇ ಇದೆ ಸುಮಾರು. ನಮಗೆ ಹಂಗಾದ್ರೆ ಆ ಪುಸ್ತಕದ ಮನೆಗಳು ಏನು ಎಲ್ಲ ಹಂಗಂತಾರಲ್ಲ, ಏನಲ್ಲಿ ವಿಶೇಷ ಅಂತ ಅವು ಕೇಳ್ಬೋದು. ಭಗವದ್ಗೀತೆ ಬಗ್ಗೆ 2,500 ಪುಸ್ತಕಗಳಿದೆ ಗುರುಗಳೇ, ಮಹಾತ್ಮ ಗಾಂಧೀಜಿ ಬಗ್ಗೆ 2,500 ಪುಸ್ತಕಗಳಿದೆ, ವೇದಗಳು, ಉಪನಿಷತ್ಗಳು, ಪುರಾಣಗಳು, ನಿಮಗೆ ಏನೇನು ಆಧ್ಯಾತ್ಮ ಲೋಕದ ಯಾವ್ಯಾವ ಅಪರೂಪದ ಪುಸ್ತಕಗಳಿವೆ ಅವೆಲ್ಲ ಒಂದು ಕಡೆ ಸಂಗ್ರಹ ಇದೆ. ಇಷ್ಟೇ ಅಲ್ಲ, ನೋಬಲ್ ಪ್ರಶಸ್ತಿ ವಿಜೇತರ ಕೃತಿಗಳಿದೆ, ಆಮೇಲೆ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಕೃತಿಗಳು, ಆಮೇಲೆ ಪಂಪ ಪ್ರಶಸ್ತಿ ಕೃತಿಗಳು, ಹೀಗೆ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಏನೇನಿದೆ ಒಂದಲ್ಲ. ಈಗ ನೋಬಲ್ ಪ್ರಶಸ್ತಿ ಪುಸ್ತಕಗಳು ಅಂತಂದರೆ ಪ್ರಶಸ್ತಿ ವಿಜೇತರ ಒಂದು ಕೃತಿಯಲ್ಲ, ಅವರ ಸಮಗ್ರ ಕೃತಿಗಳು ಅಲ್ಲಿ ದೊರಕುತ್ತವೆ. ಅಲ್ಲಿ ಅದೊಂದು ವಿಶೇಷ, ಪ್ರತಿಯೊಂದುವೆ. ಇದನ್ನು ಯಾರೋ ಅಮೇರಿಕದ ಒಬ್ಬರು ನಾನು ಲೈಬ್ರರಿ ನೋಡಬೇಕು ಇಲ್ಲಿ ಅಂತ ಬಂದು ಅಲ್ಲಿ ನೋಡಿ ಅವರು ಒಂದು ಮಾತು ಹೇಳ್ತಾರೆ, ಬ್ಲಡಿ ಇಂಡಿಯನ್ಸ್ ಇಂಥ ಗ್ರಂಥಾಲಯವನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು, ಇದು ತಪ್ಪು ಅಂತ ಹೇಳ್ತಾರೆ. ಆ ಹೋಗುವಾಗ ಅವರು ಬರೀತಾರೆ ಈ ಥರ, ಅವರ ಕಾಮೆಂಟ್ಸ್ ಬರೀತಾರೆ, ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್, ದಿಸ್ ಲೈಬ್ರರಿ ಇಸ್ ಈಕ್ವಲ್ ಅವ್ರು ಬೆಡದೆ ಅಂತ ತಾಜ್ ಮಹಲ್, ಯಾವ ತಾಜ್ ಮಹಲ್ ರೀ ಅಂತ ಇದಿದೆ. ಆದರೆ ಜನಗಳು ಇದನ್ನು ನೋಡೋದೇ ಅವ್ರಿಗೆ ಇದಿಲ್ಲ. ಅವ್ರು ಹೇಳ್ತಾರೆ ನೀವು ಅಮೇರಿಕದಲ್ಲಿದ್ದರೆ ನಿಮ್ಮನ್ನು ಹೇಗೆ ನೋಡ್ಕೊಳ್ತಿದ್ದೋ ಇದೆಲ್ಲ ಅಂತ. ಅವ್ರು ಕೇಳಿದ್ದು ಒಂದೇ, ಇಲ್ಲಿ ನನಗೆ ಆ್ಯಂಟಿಕ್ ಬುಕ್ ಬೇಕು, 100 ವರ್ಷದ ಹಿಂದ್ಲದು ಯಾವ ಪುಸ್ತಕ ಇಟ್ಟಿದ್ದೀರಿ ನೀವು ಇಂಗ್ಲೀಷಲ್ಲಿ ಅಂತ ಕೇಳ್ತಾರೆ. ದ ಎನ್ಸೈಕ್ಲೋಪೀಡಿ ಆಫ್ ಅಮೇರಿಕನ್ ಪೀಪಲ್ ಅಂತ 9 ಸಂಪುಟಗಳ ಒಂದು ಬೃಹತ್ ಸಂಪುಟ, 1,800 ಪುಟಗಳು ಒಂದು ಕೈಲಿ ಎತ್ತಿಕಾರ ಅಷ್ಟು ದೊಡ್ಡ ಪುಸ್ತಕಗಳನ್ನ 9 ಇಟ್ಟಾಗಂತಾರೆ. ಅದೇ ಭಾಳ ಅವರು ನೋಡಿ ಖುಷಿ ಪಡ್ತಾರೆ, ಇಂಥ ಪುಸ್ತಕಗಳು ಹಾಳಾಗ್ತವೆಲ್ಲ ಇವೆಲ್ಲ ನಮ್ಮ ಸಂಸ್ಕೃತಿ ಇದಕ್ಕೆಲ್ಲ ಆಗ್ತವೆ ಅಂತ ಭಾಳ ಖುಷಿಪಟ್ಟು ಅವರು ಹೋಗ್ತಾರೆ. ಆದರೆ ಸರ್ಕಾರ ಹೆಲ್ಪ್ ಮಾಡಿದೆ ಸರ್, ಮಾಡಿಲ್ಲ ಅಂತಲ್ಲ, ಸಾಕಾಗಲ್ಲ ಸರ್. ಅಲ್ಲಿ 1,00,000 ಸಿಗೋತವು, 1,000-2,000 ಕೊಟ್ಟಂಗೆ ಇವ್ರು ಏನು 4-4 ಇದು ಮಾಡಿದ್ರೆ ಆಗಲ್ಲ. ಇದ ಉಳಿಸ್ಕೊಂಡ್ರೆ ಸರ್ ಖಂಡಿತ ಹೇಳ್ತೀನಿ ಮುಂದೆ ಪೀಳಿಗೆಗೆ ಒಳ್ಳೇದಾಗುತ್ತೆ. ಮೊಬೈಲು ಕಂಪ್ಯೂಟರ್ ಇಷ್ಟೇ ನಾವು ಬದುಕಲ್ಲ, ಅದು ಒಂದು ಭಾಗ ಅಷ್ಟೇ ಅರ್ಜೆಂಟ್ಗೆ. ನೀವೊಂದು ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡ್ತಿ ನೀವು ಕಂಪ್ಯೂಟರ್ ಓದಿ ಅಂದರೆ ಓದಿಕ್ಕಾಗುತ್ತೆ ಸರ್? ನಾವಾಗ ಈ ಅದನ್ನು ತಗೊಂಡು ನಾವು ಎಲ್ಲಿ ಪಾರ್ಕ್ನಲ್ಲೋ ಅಥವಾ ಎಲ್ಲೋ ಹೊರಗಡೆನೋ ಅದು ಕುಂತು ನಾವು ಓದ್ತೀವಲ್ಲ, ಆ ಆನಂದ ಇದರಲ್ಲಿ ಯಾವುದ್ರಲ್ಲೂ ಬರಲ್ಲ. ಅದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ, ಸರ್ಕಾರಗಳಿಗೆ ಅರಿವು ಮೂಡ್ತಾ ಇಲ್ಲ ಇದ್ರ ಬಗ್ಗೆ. ಹೀಗಾಗಿ ಸುಮಾರು 1,00,000 ಪುಸ್ತಕಗಳು ಎಲ್ಲ ಆ ಕಡೆ ಈ ಕಡೆ ಇದಾಗಿವೆ. ಈಗ ಕ್ಲಾಸಿಫಿಕೇಷನ್ ಆಗದೇ ಹೊರಗಡೆ ಉಳಿದಿರೋ ಪುಸ್ತಕಗಳ ಸಂಖ್ಯೆನೇ 10,00,000 ಇದೆ. ಎಲ್ಲ ಬರೀ ಹಚ್ಚಿ ಇದನ್ನು ಹಾಕಿ ಟಾರ್ಪಲ್ ಹಾಕಿ ಅದನ್ನೆಲ್ಲ ಕಾಪಾಡ್ತಾ ಇದ್ದೀನಿ ಒಳ್ಳೆ ಕಾಲ ಬರಲಿ ಅಂತ.
1: ಈಗ ಅಷ್ಟೆಲ್ಲ ಪುಸ್ತಕಗಳು ಇವೆ, 200-150 ವರ್ಷದ ಹಿಂದಿನ ಪುಸ್ತಕಗಳು ಅಲ್ಲಿ ಲಭ್ಯ ಆಗುತ್ತೆ. ಅದನ್ನು ಓದಬೇಕು ಅಂತಂದರೆ ಹೇಗೆ, ಅಲ್ಲೇ ಓದಬೇಕಾ ಅಥವಾ ಅವ್ರೇನಾರ ಮನೆಗೆ ತಗೊಂಡು ಹೋಗಿ ಓದಿ ಹಿಂದಿರುಗಿಸ್ಬಹುದಾ, ಹೇಗೆ ಅಂಕೇಗೌಡ?
0: ಸರ್, ನಾವು ಹೇಳೋದು ನಿಜ, ನನಗೆ ಭಾಳ ಆಸೆ ಎಲ್ಲರೂ ಓದೋ ತಯಾರು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಪುಸ್ತಕ ತಗೊಂಡೋದ್ರೆ ವಾಪಸ್ ಮಾಡಲ್ಲ ಸರ್, ಸುಮಾರು ಪುಸ್ತಕಗಳನ್ನ ಕಳ್ಕೊಂಡೆ. ಅವ್ರು ಏನಾದರೂ ಒಂದು ಸಬ್ಬು ಬೇಳ್ತಾರೆ, ಅದು ದೊಡ್ಡವ್ರು ಏನಾದ್ರು ಬಂದರೆ ವಾಪಸ್ ಕೊಡೋದೇ ಇಲ್ಲ. ಹೀಗಾಗಿ ಸುಮಾರು 1,000 ಪುಸ್ತಕಗಳು ಹೋದ್ಮೇಲೆ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿಕೊಂಡು ಏನು ಮಾಡೋದು ಇದಕ್ಕೆ ಅಂದಾಗ ಪರಿಹಾರ ಒಂದೇ, ಅವ್ರು ಯಾರು ಏನಾರ ತಗೊಂಡು ಹೋದ್ಲಿ ಇಲ್ಲೇ ಓದಲಿ, ನಾವು ಬರೀ ಕೊಡೋದು ಬೇಡ ಅಂತ ಅದನ್ನು ಕೊನೆಗೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟು ಈಗ ಅಲ್ಲೇ ಪುಸ್ತಕಗಳು ಬಂದು ಹೋಗ್ತಾರೆ ಸರ್. ಆದರೆ ಒಂದೇನು ಅಂದರೆ ಅಲ್ಲಿರೋ 150-200 ಆಲ್ಮೇರೆಗಳಲ್ಲಿ ಯಾವುದನ್ನೂ ಲಾಕ್ ಮಾಡಿಟ್ಟಿಲ್ಲ, ಯಾವುದನ್ನೂ ಮುಟ್ಟಬೇಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಯಾವ್ದನ್ನಾರ ಓದ್ಬೋದು, ಅಲ್ಲೇ ಓದ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮತ್ತೊಂದು ವಿಶೇಷ ಅಂದರೆ ನಾನು 8

0: ಆಸಕ್ತರು ಅಲ್ಲಿಗೆ ಬರ್ತಾರೆ, ಅದೇನಾದ್ರೂ ಲೆಕ್ಕ ಇದೆಯಾ ಅಂಕೆಗೌಡ್ರೆ?
1: ಓದ್ಲಿಕ್ಕಂತೂ ವ್ಯವಸ್ಥೆ ಮಾಡಿದ್ದೀನಿ ಸರ್. ಎಲ್ಲ ಒಂದು ಫಸ್ಟ್ ಫ್ಲೋರಲ್ಲಿ ಸಾಕಷ್ಟು ಒಂದು 100 ಜನ ಕೂರ್ಬೋದು ಅಷ್ಟು ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಒಂದು ಹೇಳಬೇಕು ಸರ್, ನಮ್ಮ ಸಾಮಾನ್ಯ ಜನರು ಹೈಸ್ಕೂಲ್ವರೆಗೆ ಮುಟ್ಟೋಲ್ಲ ಪುಸ್ತಕಗಳನ್ನ. ಅವರಿಗೆ ಅದೊಂದು ಗೀಳು ಹಿಡಿದುಬಿಟ್ಟಿದೆ, ಯಾವುದು ಮೊಬೈಲ್ ಗೀಳು ಹಿಡಿದಿದೆ. ಅದನ್ನು ಅಂತಂತವಾಗಿ ಬಿಡಿಸ್ಬೇಕು. ಬಟ್ ಒಂದರಲ್ಲಿ ಏನು ಮುಖ್ಯವಾಗಿ ನಡೀತಾ ಇದೆ ಅಂದರೆ, ಯಾರು ಸಂಶೋಧನೆಗೆ ಬರೋರು, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮು ಬರೋರು, ಅವರಿಗೆ ಅನಿವಾರ್ಯ ಅಲ್ಲಿ ಬರಲೇಬೇಕು. ಈಗ ಸಂಶೋಧನೆಗೆ ನಿಮಗೆ ಗೊತ್ತಿದೆ, 100-100 ಪುಸ್ತಕಗಳನ್ನು ರೆಫರ್ ಮಾಡಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ, ಹಂಪಿ ಯೂನಿವರ್ಸಿಟಿ ಆಗ್ಬೋದು, ತುಮಕೂರು ಯೂನಿವರ್ಸಿಟಿ ಆಗ್ಬೋದು, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಹೋಗ್ರೆ ಅಲ್ಲಿ ಹೋದ್ರೆ ಅಂತ ಅಲ್ಲಿ ಕಳಿಸ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಅದು ಪರಿಚಯ ಆಗೋಗಿದೆ. ಆಮೇಲೆ ನಾನು ಅಷ್ಟೇ, ನನ್ನ ಆಯ್ಕೆನೇ ಅದು. ಏಕೆಂದರೆ ನಾನು ಪಟ್ಟಂಥ ಕಷ್ಟ ಈಗಿನ ವಿದ್ಯಾರ್ಥಿಗಳು ಪಡಬಾರ್ದು ಅಂತವ. ಅವ್ರು ಯಾರೇ ಬಂದರು ಎಷ್ಟೊತ್ತು ಹೋದ್ರು ಅವ್ರನ್ನ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ನಾನು ಗೈಡ್ ಮಾಡೋದು ಒಂದೇ ಒಂದು, ಈ ಒಳಗಡೆ ಬಂದ ಮೇಲೆ ನೀವೇನು ಪುಸ್ತಕ ತಗೊಳ್ತೀರಿ ಅದು ಅಲ್ಲೇ ಇಡಿ. ಎರಡನೇದಾಗಿ ನಿಮ್ಮಲ್ಲಿ ಶಿಸ್ತಿರಲಿ, ಎಲ್ಲೋ ಇಲ್ಲೇ ಮಾತಾಡ್ತಾ ಕುಂತ್ಕೊಳ್ಳೋದು ಇವೆಲ್ಲ ಬೇಡ, ಈ ಕಾಲ ಉಪಯೋಗಿಸ್ಕೊಳ್ಳಿ ಅಂತ ಮಾತ್ರ ಒಂದು ಕಿವಿ ಮಾತು ಹೇಳ್ತೀನಿ. ಬಾಕಿದೇನಿಲ್ಲ ಸರ್, ಬಂದು ಓದ್ಕೋ ಹೋಗ್ತಾರೆ ಮಕ್ಕಳು ಸರ್.
0: ಜ್ಞಾನ ಸಂಪಾದನೆ ಅನ್ನುವಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಜ್ಞಾನ ಪ್ರಸರಣ ಅನ್ನುವಂಥದ್ದು ಅಷ್ಟೇ ಪ್ರಮುಖವಾದಂಥದ್ದು. ಆ ಕೆಲಸದಲ್ಲಿ ತಾವು ನಿರತರಾಗಿದ್ದೀರಿ, ಪುಸ್ತಕವನ್ನು ಮಕ್ಕಳಂತೆ ಪ್ರೀತಿಸ್ತಾ ಇದ್ದೀರಿ, ಎಷ್ಟೇ ಪುಸ್ತಕಗಳು ಬಂದರೂ ಕೂಡ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತೀರಿ, ಅದನ್ನು ಸಂಗ್ರಹ ಮಾಡಿ ಇಡ್ತೀರಿ. ಅದಕ್ಕೆ ಕಾರಣ ಏನು ಅಂದರೆ, ಭವಿಷ್ಯದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೋಸ್ಕರ. ಮತ್ತೆ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ತಾವೇ ಬಳಸಿದ ಹಾಗೆ ಮೊಬೈಲ್ನ ಗೀಳಿಗೆ ಎಲ್ಲರೂ ಕೂಡ ಒಳಗಾಗ್ಬಿಟ್ಟಿದ್ದಾರೆ. ಓದುವ ಪರಿಕ್ರಮವೇ ಬೇರೆ ಆಗಿದೆ, ಪುಸ್ತಕ ಅನ್ನುವಂತಹ ಪರಿಕಲ್ಪನೆ ಬೇರೆ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟಿದೆ. ನೀವು ಗಮನಿಸಿದ ಹಾಗೆ ಒಂದು ಕಂಪ್ಯೂಟರ್ನಲ್ಲೋ ಅಥವಾ ಮೊಬೈಲ್ನಲ್ಲೋ ಓದುವಿಕೆಗಿಂತ ಪುಸ್ತಕವನ್ನ ಕರದಲ್ಲಿ ಹಿಡಿದು ಓದಿದಾಗ ಆಗುವಂತ ಅನುಭವವೇ ಬೇರೆ ಇರುತ್ತೆ. ಅದನ್ನ ತಾವು ಹೇಗೆ ಅನಲೈಸ್ ಮಾಡ್ತೀರಿ ಅಂಕೆಗೌಡ್ರೆ?
1: ಸರ್, ಈಗ ಯಾರು ಎಷ್ಟೇ ಹೇಳಿ ಸರ್, ನಮಗೆ ಒಂದು 30-35 ವರ್ಷದಲ್ಲಿ ಅಮಾನಾಯಕರು ಒಂದು ಮಾತು ಹೇಳಿದ್ರು, ಎಂಥ ನಿಮಗೆ ಕಂಪ್ಯೂಟರ್ ಬರಲಿ ಏನೇ ಬರಲಿ ಪುಸ್ತಕ ಸಂಸ್ಕೃತಿ ಹಾಳಾಗಲ್ಲ. ನಾನೇ ಕುಂತು ಅವರ ಉಪನ್ಯಾಸ ಕೇಳಿದೆ, ಹಾಳಾಗಲ್ಲ ಅದು ಉಳದೇ ಉಳಿಯುತ್ತೆ, ತಾತ್ಕಾಲಿಕವಾಗಿ ಅದಕ್ಕೆ ಕೆಲವು ಇದಾಗತ್ತೆ ಅಂತ ಹೇಳಿದ್ರು. ನಾನು ಇವತ್ತವರೆಗೂ ಹೇಳೋದು ಅಷ್ಟೇ ಸರ್, ನಿಮಗೆ ಓದೋ ವರ್ಗ ಇದ್ದೇ ಇದ್ದಾರೆ. ಈಗಿನ ಯುವ ಜನಾಂಗ ಸ್ವಲ್ಪ ಆ ಕಡೆ ಜಾಸ್ತಿ ಒಲವು ತೋರಿಸ್ಬೋದೇ ಹೊರತು ನಾವು ಹಂಗೆ ಬಿಡೋಕ್ಕಾಗಲ್ಲ ಸರ್. ಅವ್ರನ್ನ ಸೆಳಿಬೇಕು, ಈ ಕಡೆ ಸೆಳೆದು ಓದಿದ ಒಂದು ಇದಕ್ಕೆ ಅವ್ರನ್ನ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ ಸರ್. ಒಂದು, ಎರಡನೇದಾಗಿ ಮಕ್ಕಳಲ್ಲಿ ಅದಕ್ಕೋಸ್ಕರ ಯಾವುದೇ ವಿಧವಾದ ಹಣಕಾಸನ್ನು ಅವರಿಂದ ನಾನು ಕಲೆಕ್ಟ್ ಮಾಡೋಕ್ಕೆ ಹೋಗಲ್ಲ ಸರ್. ಇದ್ರ ಜೊತೆಗೆ ಅವ್ರು ದುಡ್ಡು ಅಂದಾಗ ಅವ್ರ ಈ ಕಡೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಬಂದು ಓದಲಿಕ್ಕೆ ಇದು ಮಾಡ್ತೀನಿ, ಅವ್ರು ಕೇಳಿದ ಪುಸ್ತಕಗಳನ್ನು ಕೊಡ್ತೀನಿ, ಎಲ್ಲ ಇದು ಮಾಡ್ತೀನಿ. ನಮಗೆ ಪುಸ್ತಕ ಸಂಸ್ಕೃತಿ ಇವನ್ನೆಲ್ಲ ಕಳ್ಕೊಂಡ್ರೆ ಮುಂದೆ ಮಾಡೋದೇನು ಸರ್? ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ನನ್ನ ಅನಿಸಿಕೆಯನ್ನು ಹೇಳ್ತೀನಿ. 6ನೇ ಶತಮಾನದಲ್ಲಿ ಇತ್ತಲ್ಲ ನಳಂದ ವಿಶ್ವವಿದ್ಯಾನಿಲಯ, ನಾನೊಂದು ಪುಟ್ಟ ನಳಂದ ವಿಶ್ವವಿದ್ಯಾಲಯ ಮಾಡ್ತೀನಿ, ಅದರಿಂದ ಯಾವ ಅನುಮಾನ ಇಲ್ಲ ಸರ್. ಯಾಕೆಂದರೆ 20 ಲಕ್ಷ ಕಲೆಕ್ಟ್ ಮಾಡಿದ್ದೀನಿ. ನಾನು ದೊಡ್ಡ ದೊಡ್ಡವರು ಜ್ಞಾನವಂತರನ್ನ ಮೀಟ್ ಮಾಡಿ ಇದನ್ನು ಉಳಿಸೋಣ ಅಂತ ಏನೇನು ನಾನು ಒಂದು ಕನಸು ಕಟ್ಕೊಂಡಿದ್ದೀನಿ ಸರ್. ನಮ್ಮ ಕನ್ನಡ ನಾಡಿನ ತಾಯಿ ಬಂಜೆಯಲ್ಲ, ಯಾವ ಕಡೆಯಿಂದ ಒಳ್ಳೆ ಜನ ಇದ್ದೇ ಇರ್ತಾರೆ, ಸಹಾಯ ಬರುತ್ತೆ, ನಾನು ಇದನ್ನು ಖಂಡಿತ ಮಾಡ್ತೀನಿ ಸರ್.
0: ಸರ್, ತಮ್ಮ ಪುಸ್ತಕ ಮನೆಯಲ್ಲಿ ಅತ್ಯಮೂಲ್ಯವಾದ ಅಪರೂಪದ ಕೆಲವು ಪುಸ್ತಕಗಳು ಇದಾವೆ ಅಂತ ತಾವು ಹೇಳಿದ್ರಿ. ಆ ರಾಜ್ಯದ ರಾಷ್ಟ್ರದ ಘನತೆವೆತ್ತ ವ್ಯಕ್ತಿಗಳು ಬಂದಿರುವಂಥದ್ದು ಉದಾಹರಣೆಗಳು ಇವೆಯಾ?
1: ಖಂಡಿತ ಇವೆ ಸರ್. ಬಹುಶಃ ನಾನು ಅದೇ ಜಾಗದಲ್ಲಿ ಅಂಥ ಪುಣ್ಯ ಪುರುಷರನ್ನ ನೋಡಿದ್ದೀನಿಲ್ಲ, ಅದೇ ನನಗೆ ಒಂದು ಇದೆ ಸರ್. ಅಮೇರಿಕದ ಹೈಕೋರ್ಟ್ ಜಡ್ಜ್ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಹೇಳ್ತಾರೆ, ನನ್ನ ಜೀವಮಾನದಲ್ಲಿ ಇಂಥ ಒಂದು ಗ್ರಂಥಾಲಯವನ್ನು ನೋಡಿದೆ ಅಂತ ಭಾಳ ಪ್ರೀತ ಆಯ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವರು ವೆಂಕಟಾಚಲಯ್ಯನವರು ಬಂದು ನೋಡಿ ಹೇಳ್ತಾರೆ, ನಾನು ಹಲವಾರು ದೇಶಗಳನ್ನು ಸುತ್ತಿದ್ದೀನಿ, ಇಂಥ ಒಂದು ಗ್ರಂಥಾಲಯವನ್ನು ನೋಡಿಲ್ಲ, ಒಬ್ಬ ಮನುಷ್ಯ ಹಿಂಗೆಲ್ಲ ಮಾಡ್ಬೋದಾ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಡಾಕ್ಟರ್ ಪ್ರಭುಶಂಕರ್ ಅಂತೂ ಅವರು ಯಾರಿಗೋ ಕೇಳಿದ್ರಂತೆ, ಅಂಕೆಗಳು ಲೈಬ್ರರಿಗೆ ಹೋಗಿದ್ರೆ ಹೇಗಿತ್ತು, ಅದು ಬಿಟ್ರೆ ಒಂದು ಕನಸು ಒಂದು ಲೋಕ ಕಣ್ರಿ ಅದು ಅಂತ ಹೇಳ್ತಾರೆ ಹೀಗೆ. ಆಮೇಲೆ ವರಿಷ್ಠ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೋಪಾಲ್ ಗೌಡರು ಬಂದಿದ್ದಾರೆ, ನಮ್ಮ ದೇಜಗೌ ಊಟ ಮಾಡ್ದೇನೆ ಶಶಿಧರ ಪ್ರಸಾದ್ ಯಾಕಪ್ಪ ನೀನು ಇಲ್ಲ, ಅಂಕೆಗಳು ಲೈಬ್ರರಿ ಕರ್ಕೋದ್ರೆ ಮಾತ್ರ ಊಟ ಮಾಡ್ತೀನಿಲ್ಲ ಅಂತೇಳಿ ಅವರು ಬಂದು ಹೇಳ್ತಾ ಇದ್ರು. ಏನ್ರಿ ಏನು ಮಡಗಿದ್ದೀರಿ ನೀವು ಅಂತವ. ಅವರೆಲ್ಲ ದೇಜಗೌ ಬಂದಿದ್ದಾರೆ, ಸಾಹಿತ್ಯ ಲೋಕದ ಎಲ್ಲರೂ ಬಂದಿದ್ದಾರೆ ಅಂತ, ಅದು ನನಗೆ ಒಂದು ಖುಷಿಯನ್ನು ಕೊಡ್ತಾ ಇದೆ ಸರ್.
0: 71ರ ಇಳಿ ವಯಸ್ಸಿನಲ್ಲೂ ಕೂಡ ಕುಂದದ ಉತ್ಸಾಹ ಪುಸ್ತಕ ಸಂಗ್ರಹಣೆಯಲ್ಲಿ ತಮ್ಮದು ಬಹಳ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದೀರಿ. ಮತ್ತೆ ಈ ಪುಸ್ತಕಗಳ ಸಂಗ್ರಹ ನಿರ್ವಹಣೆಯ ಕಾರ್ಯದಲ್ಲೇ ತಾವು ಮಗ್ನರಾಗ್ಬಿಟ್ಟಿದ್ದೀರಿ.

0: ತಮ್ಮ ಕುಟುಂಬ ನಿರ್ವಹಣೆಗೆ ಇದು ಹೇಗೆ ಸಹಕಾರಿಯಾಗಿದೆ?
1: ಸರ್, ನಿಮಗೆ ನಿಜ ಹೇಳಬೇಕು ಅಂದರೆ ಬಹಳ ಸರಳವಾದ ಜೀವನ ಸರ್. ನಾನು ಅಷ್ಟು ಪುಸ್ತಕನೂ ತಲೆ ಮೇಲೆ ಒತ್ತಿದ್ದೀನಿ, 20 ಲಕ್ಷ ಪುಸ್ತಕನ ತಲೆ ಮೇಲೆ ಒತ್ತಿ ನಾನು ತಂದು ಸಂಗ್ರಹಿಸಿದ್ದೀನಿ. ನಾನೊಂದು 2 ವೀಲರ್ಸ್ನು ನಾನು ಮುಟ್ಟಿಲ್ಲ ನನ್ನ ಲೈಫಲ್ಲಿ. ನಾನು ಆಟೋ ಹಿಡಿದು, ಬಸ್ ಹಿಡಿದು ಅಥವಾ ಇದರಲ್ಲಿ ನಾನು ಇದನ್ನೆಲ್ಲ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಹೇಳಲೇಬೇಕು, ನನ್ನ ಉಡುಗೆ ತೊಡುಗೆನು ಒಂದು ವಾಶ್ ಮಾಡಲಿಕ್ಕೆ, ಒಂದು ಹಾಕೊಳ್ಳಿಕ್ಕೆ, ಮೂರನೇದು ಇರೋದಿಲ್ಲ. ಅಷ್ಟೇ ಕಠಿಣವಾಗಿ ಬೇರೆ 10 ರೂಪಾಯಿ ಬೇರೆ ಅದಕ್ಕೆ ಖರ್ಚು ಮಾಡಿದ್ದೇನೆ. ನಾನು ಇದನ್ನೇ ನಾನು ಒಂದು 10 ರೂಪಾಯಿ ಉಳಿದು ಅದು ಪುಸ್ತಕಕ್ಕೆ ಹೋಗಬೇಕು. ಆ ಥರದಲ್ಲಿ ಇಲ್ಲಿವರೆಗೆ ನಡ್ಕೊಬಂದಿನಿ. ಬಹುಶಃ ಇದು ಎಲ್ರಿಗೂ ಗೊತ್ತಿದೆ. ಡೈಲಿ ನಾನು ನೋಡಿದಾಗ ನನಗೆ ಯಾರೋ ಒಬ್ಬರು ಕೇಳಿದ್ರು, ನೀವು ಕೆಲಸಕ್ಕೆ ಸೇರಿದಾಗಲೂ ಇದೇ ಶರ್ಟು ಪ್ಯಾಂಟು, ಇವತ್ತು ಇದೇ ಪ್ಯಾಂಟು, ಬದಲಾವಣೆ ಇಲ್ವಾ ಗೌಡ್ರಿ ಅಂತ. ಬದಲಾವಣೆ ಏನಿದ್ರು ಪುಸ್ತಕದ ಮೇಲೆ ಮಾಡ್ಕೊಳ್ಳೋಣ, ಇದಿಲ್ಲ ಅಂತ. ನೀನು ನನ್ನ ಹೋರಾಟ ಮಾಡ್ತಾ ಇದ್ದೀನಿ ಸರ್. ಆ ಸರಸ್ವತಿ ಎಲ್ಲಿಗೆ ನಿಲ್ಲಿಸ್ತಾಳೋ ಗೊತ್ತಿಲ್ಲ.
0: ತಮ್ಮ ಈ ಪುಸ್ತಕ ಮನೆಯನ್ನು ಕಂಡಂತಹ ಹಲವಾರು ಮಂದಿ ಗಮನಿಸಿ ಗುರುತಿಸಿ ಅದನ್ನು ಒಂದಷ್ಟು ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಬಿಟ್ಟಿದ್ದಾರೆ. ಆ ಮೂಲಕ ಒಂದು ಲಿಮ್ಕಾ ದಾಖಲೆಗೂ ಭಾಜನವಾಗಿದೆ, ಮತ್ತು ಗಿನ್ನಿಸ್ ದಾಖಲೆಗೂ ಕೂಡ ಭಾಜನವಾಗಿದೆ. ಈ ಎಲ್ಲ ಅಂಕೆಗೌಡರ ಸಾಧನೆಯನ್ನು ಗುರುತಿಸಿದಂತಹ ಕೇಂದ್ರ ಸರ್ಕಾರ ಪಬ್ಲಿಕ್ ಒಪಿನಿಯನ್ನ ಅಂದರೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಿ ತಮಗೆ ಪದ್ಮಶ್ರೀ ಅನ್ನುವಂತಹ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ರಾಷ್ಟ್ರಪತಿಗಳಿಂದ ತಾವು ಅದನ್ನು ಸ್ವೀಕರಿಸಿದಿರಿ. ರಾಷ್ಟ್ರಪತಿಗಳಿಂದ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಳ್ತಾ ಇದ್ದೇನೆ ಅಂತಂದಾಗ ಅದೊಂದು ವಿಶಿಷ್ಟವಾದ ಅನುಭವ ತಮ್ಮೊಳಗೆ ಆಗುತ್ತೆ. ಅನುಭವ ಹೇಗಿತ್ತು, ಮತ್ತು ತಾವು ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸಂದರ್ಭ ಹೇಗಿತ್ತು ಅನ್ನೋದನ್ನು ಹೇಳ್ತೀರಿ ಸರ್?
1: ಸರ್, ತಮ್ಗೆ ಹೇಳ್ತೀನಿ, ನಾನು ಯಾವತ್ತೂ ನಾನು ಪ್ರಶಸ್ತಿಗಾಗಿ ಕಾದವನಲ್ಲ ಸರ್. ನನ್ನ ಕರ್ತವ್ಯ ಮಾಡಬೇಕು ಕಾದವನು. ಈಗ ನನಗೆ ಕರ್ನಾಟಕ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಗಳು ನನಗೆ ಗೊತ್ತೇ ಇಲ್ಲ.
0: ಹಾಗೆಯೇ ರಾಜರತ್ನಮ್ಮವರ ಸಾಹಿತ್ಯ
1: ಪರಿಚಾರಕ ಪ್ರಶಸ್ತಿಗೂ ಅಷ್ಟೇ. ಕೃಷ್ಣಯ್ಯವರು ಅಂದರು ಫೋನ್ ಹೊರಗಡೆ ಬಂದು, ಗೌಡ್ರೆ ನಾನು ನಿಮ್ಗೆ ಹೇಳಿರಲಿಲ್ಲ ನೋಡಿ, ನಿಮಗೆ ಮೊದಲನೇ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ನನಗೆ ಖುಷಿ ಆಯಿತು. ಹೀಗೆ ಪ್ರಶಸ್ತಿಗೋಸ್ಕರ ಓಡಿಲ್ಲ. ನನ್ನ ಒಂದೇ ಒಂದು ಧ್ಯೇಯ ಏನಂದರೆ, ಇದು ನಾನೇನು ಸಂಗ್ರಹ ಮಾಡಿದ್ದೀನಿ ಅದು ಮಕ್ಕಳ ಕೈಗೆ, ಓದೋ ಮಕ್ಕಳ ಕೈಗೆ ತಲುಪಿದಾಗ ಮಾತ್ರ ನನಗೆ ಅವತ್ತು ಸಮಾಧಾನ ಆಗುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ಸರ್. ಎಲ್ಲಿ ನಿಲ್ತೋ ಗೊತ್ತಿಲ್ಲ ಸರ್.
0: ಕಡೆಯದಾಗಿ ಪುಸ್ತಕವನ್ನು ಯುವ ಪೀಳಿಗೆ ಹೇಗೆ ಅದನ್ನು ಗಮನಿಸಬೇಕು, ಮತ್ತು ಪುಸ್ತಕ ಪ್ರೀತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ತಾವು ಕಿವಿ ಮಾತನ್ನು ಹೇಳ್ತೀರಿ ಸರ್?
1: ಏನಿಲ್ಲ ಸರ್, ನಮಗೆ ಆ ಮಕ್ಕಳುಗಳಲ್ಲಿ ಓದುವ ಒಂದು ಹವ್ಯಾಸ ಬೆಳಿಬೇಕಾದ್ರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಬಂದು ಕುಂತ್ಕೊಂಡಾಗ ಆ ಪುಸ್ತಕಗಳ ರಾಶಿ ಎಲ್ಲನೂ ನೋಡಿದಾಗ ಅವ್ರು ಯಾವ್ದು ಓದಬೇಕು ಅಂತ ಗೊಂದಲಕ್ಕೀಡಾಗ್ತಾರೆ. ಈ ಪುಸ್ತಕ ಓದಪ್ಪ, ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟಾಗ್ಬೋದು, ಮಹಾತ್ಮ ಗಾಂಧೀಜಿ ಸಂಬಂಧಪಟ್ಟಾಗಿರ್ಬೋದು, ನೀವು ಅಪರೂಪದವು ಸ್ವಾಮಿ ವಿವೇಕಾನಂದರು, ಹೀಗೆ ಯಾವ್ಯಾವ ನಿಮಗೆ ಅವರಿಗೆ ಆ ವೈಚಾರಿಕ ಕೃತಿಗಳ ಕಡೆ ಅವರ ಗಮನ ಸೆಳೆದು ಅವರಿಗೆ ಓದ ಕಡೆ ಒಂದು ಹವ್ಯಾಸ ಬೆಳೆಸಬೇಕು ಸರ್. ಆ ದಿಕ್ಕಿನಿಂದ ನಾನು ನನ್ನ ಕೈಲಾದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಹೇಳೋದು ಒಂದೇ ಒಂದು ಏನು ಅಂದರೆ, ನಿಮ್ಮ ಜೀವನ ಹಾಳು ಮಾಡ್ತಕ್ಕಂಥ ಮೊಬೈಲ್ ತೆಗೆದು ಎಸೀರಿ, ಈ ಕಡೆ ಬನ್ನಿ. ಆ ಓದು ನಿಮಗೆ ಅವ್ರಿಗೆ ಅದೊಂದು ಅನುಭವ ಆಗ್ಬಿಟ್ಟಾಗಂತೂ ಅವ್ರು ಬಿಡೋಲ್ಲ ಸರ್ ಓದೋದನ್ನ. ಓದೋದ ಕಡೆ ಗಮನ ಕೊಡಿ ಅಂತ ಎಲ್ಲ ನನ್ನ ಓದುಗ ಮಿತ್ರರಿಗೆ, ನನ್ನ ಸ್ನೇಹಿತರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಗೌರವಪೂರ್ವಕವಾದ ಮನವಿ ಮಾಡ್ಕೊಳ್ತೀನಿ ಸರ್.
0: ತುಂಬ ಸಂತೋಷ ಅಂಕೆಗೌಡ್ರೆ. ಪುಸ್ತಕಗಳ ಸಂಗ್ರಹಣೆಯ ಮೂಲಕ ತಾವು ಈಗ ದೇಶದ ಗಮನವನ್ನು ಸೆಳೆದಿದ್ದೀರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಿ. ಪದ್ಮಶ್ರೀ ಪ್ರಶಸ್ತಿ ತಮಗೆ ಲಭಿಸಿದೆ. ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ತಮಗೆ ಪದ್ಮಶ್ರೀ ಪ್ರಶಸ್ತಿಗಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ಈ ಪುಸ್ತಕ ಪ್ರೀತಿಯನ್ನು ಮತ್ತಷ್ಟು ಜನಕ್ಕೆ ಮುಟ್ಟಿಸಲಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ತಮಗೆ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
2: ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೆಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಇದು ಈ ಬಾರಿಯ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಮೊದಲಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್.
1: ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೃತಿಕಾ ಮುರಳೀಧರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಇವತ್ತಿನ ವಿಷಯ ಪೌಷ್ಟಿಕಾಂಶದ ಮಹತ್ವ, ಯಾವ ರೀತಿ ಎಂಥ ಆಹಾರವನ್ನು ನಾವು ತಗೊಂಡ್ರೆ ಆರೋಗ್ಯವಾಗಿ ಇರ್ತೀವಿ ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಈಗ ಸಾಮಾನ್ಯವಾಗಿ ಆಹಾರ ಅಂತಂತಂದರೆ ಏನಿರ್ತದೋ ಅದನ್ನು ತಿಂದುಬಿಟ್ಟು ಆರಾಮಾಗಿರ್ತೀವಿ ಅಂತ ಅಂದಿರ್ತಾರೆ ಜನ. ಪೌಷ್ಟಿಕಾಂಶಗಳು ಅಂತಂದರೆ ಯಾವಾಗೋ ಒಮ್ಮೆ ಹಬ್ಬಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಮದುವೆ ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಒಳ್ಳೆಯ ಒಂದು ಆಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಹಾರ ಅಂದರೆ ನಿಮ್ಮ ಪ್ರಕಾರ ಏನು ವ್ಯಾಖ್ಯಾನಿಸ್ತೀರಿ?
2: ಆಹಾರ ಅನ್ನೋದು ನಮ್ಮ ಜೀವನ ನಿರ್ವಹಣೆಗೆ ಬೇಕಾಗಿರೋ ಎನರ್ಜಿ, ಸ್ಫೂರ್ತಿ, ಅದಕ್ಕೆ ಬೇಕಾಗಿರೋ ಚೇತನ, ತಾಕತ್ತು, ಎನರ್ಜಿ, ಇದನ್ನ ಕೊಡುವಂಥ ಆಹಾರ ಅಂತ ಅನ್ಕೋತೀವಿ. ಬಟ್ ಇದೇ ಆಹಾರ ಒಂದು ಬಾಣಂತಿ ಮನೇಲಿದ್ದಾಗ ಅವ್ರಿಗೆ ನೀವು ಊಟ ಕೊಡ್ಬೇಕಾರೆ ನೀವು ಯೋಚನೆ ಮಾಡ್ತೀರಾ, ಏನು ಕೊಡ್ತಿದ್ದೀರಾ, ಏನು ಕೊಡ್ತಿಲ್ಲ ಅನ್ನೋದು. ಪಥ್ಯ ಅನ್ನೋದು ನಮ್ಗಳಿಗೆ ಹೊಸದೇನಲ್ಲ. ಒಬ್ಬರು ವಯಸ್ಸಾದವ್ರು ಇದ್ದಾರೆ, ನೀವು ಅವ್ರಿಗೆ ಕೊಡೋ ಊಟನ ಬೆಳೀತಾ ಇರೋ ಮಗು ಕೊಡ್ತೀರಾ, ಅಥವಾ ಬೆಳೀತಾ ಇರೋ ಮಗು ಕೊಡೋ ಆಹಾರನ ಒಂದು ವಯೋವೃದ್ಧ ಅಂತ ಹೇಳಲ್ಲ, ಒಂದು 40-50 ವರ್ಷದ ಏಜ್ ರೇಂಜಲ್ಲಿ ಇರೋರಿಗೆ ಕೊಡ್ತೀರಾ, ಅಥವಾ ಸ್ಕೂಲು, ಈ ಮಕ್ಕಳಿಗೆ ತುಂಬ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಆ್ಯಂಡ್ ಇವಾಗ ವಯಸ್ಸಿಗೆ ಬಂದ ಹೆಣ್ಮಗು ಮೆಚೂರ್ ಆದಾಗ ನೀವು ಪಥ್ಯ ಚೇಂಜ್ ಮಾಡ್ತೀರಾ, ಅವ್ರ ಊಟ ಚೇಂಜ್ ಮಾಡ್ತೀರಾ, ಯಾಕೆ ಮಾಡ್ತೀರಾ? ಇದು ನಮ್ಗಳಿಗೆ ಊಟ ಅನ್ನೋದು ಡಯಟ್ ಅನ್ನೋದು ಹೊರಗಡೆ ಕಾನ್ಸೆಪ್ಟೇ ಆಗಿರ್ಬೋದು, ಪದ ಮಾತ್ರ. ನಮ್ಮಲ್ಲಿ ಪಥ್ಯದ ಆಹಾರ ಯಾವತ್ತೂ ಚೇಂಜ್ ಆಗಿಲ್ಲ. ಈಗ ಕುಸ್ತಿಪಟು ಅವ್ರ ಊಟಕ್ಕೂ ಹೊಲದಲ್ಲಿ ಕೆಲಸ ಮಾಡೋರ್ಗೂ ಊಟ ವ್ಯತ್ಯಾಸ ಇರ್ತಿರ್ಲಿಲ್ವಾ? ನಾವು ತಿನ್ನೋ ಆಹಾರನೇ ನಮ್ಗೆ ಔಷಧ. ಔಷಧ ತಗೊಳ್ಬಾರ್ದು ಅಂದ್ರೆ ಆಹಾರನೇ ಔಷಧಿ ತರ ತಗೋಬೇಕು. ಅಂದ್ರೆ ಅಷ್ಟು ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು.
1: ಅಂದ್ರೆ ದೈನಂದಿನ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇವೆ ಅಂತ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು.
2: ತರಕಾರಿ ಸೊಪ್ಪಲ್ಲೂ ವಿಟಮಿನ್ ಸಿಗುತ್ತೆ,
1: ಇವೆಲ್ಲ ತಿಂದ್ರೆ ಒಳ್ಳೇದಿರುತ್ತೆ, ಆರೋಗ್ಯಕ್ಕೆ ನಮಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತ. ಈಗ ಕಬ್ಬಿಣಾಂಶ ಬೇಕು ಅಂತಂದಾಗ ಸೊಪ್ಪು ತರಕಾರಿಗಳನ್ನೆಲ್ಲ ಕೆಲವೊಂದು ತಿಂತೀವಿ,
2: ದಾಳಿಂಬೆ ಹಣ್ಣು
1: ತಿಂತೀವಿ,
2: ಪಾಲಕ್ ಸೊಪ್ಪು, ಐರನ್ ಟಾನಿಕ್ ತಗೋಬೇಕು ಅನ್ನೋ ಪರಿಸ್ಥಿತಿ ಬೇಡ. ಅಂದ್ರೆ ನಮ್ಮ ರೆಗ್ಯುಲರ್ ದಿನಾ ತಿನ್ನೋ ಊಟದಲ್ಲಿ ಅದನ್ನ ಹೇಗೆ ನಾವು ಸೇರಿಸ್ಕೋಬಹುದು ಅಂತ ಯೋಚನೆ.
1: ಅದೇ ಈಗ ಪೌಷ್ಟಿಕಾಂಶದ ಕೊರತೆಯಿಂದ ಎಷ್ಟೆಲ್ಲ ಸಮಸ್ಯೆ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ನಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಹಾಗಾಗಿ ಅವು ತುಂಬ ಸೊರಗಿದ್ದಾವೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡಿಬೇಕಾಗುತ್ತೆ ಅಂತ ಎಲ್ಲವನ್ನೂ ಮಾತಾಡ್ತೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ, ಆರಂಭದ ಸ್ಕೂಲಿಗೆ ಹೋಗುವಂತಹ ಬಡ ಮಕ್ಕಳಿಗೆ ಈ ಪೌಷ್ಟಿಕಾಂಶದ ಕೊರತೆ, ಹೆಣ್ಮಕ್ಳಿಗೂ ಕೂಡ ತಾವು ಹೇಳಿದಂಗೆ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಆ ವಯಸ್ಸಿನಿಗೆ ಅನುಗುಣವಾಗಿ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅವರಿಗೆ ತುಂಬಾ ಬೇಕು.
2: ಎಸ್ಪೆಷಲಿ ವೆನ್ ವಿ ಸೇ ಮೆನ್ಸ್ಟ್ರೇಟಿಂಗ್ ವಿಮೆನ್, ಒಂದು 10-12 ವರ್ಷಕ್ಕೆ ಇವಾಗ ಹೆಣ್ಮಕ್ಳು ಮೆಚೂರ್ ಆದ್ರು ಆಲ್ಮೋಸ್ಟ್ ಇಲ್ ದೇರ್ ಏಜ್ ಆಫ್ 40-45 ರಕ್ತ ಹೋಗುತ್ತೆ ಶರೀರದಲ್ಲಿ ತಿಂಗಳಿಗೊಂದ್ಸತಿ. ಅವಾಗ ನೀವು ಅದಕ್ಕೆ ಏನ್ ಮಾಡ್ತೀರಾ? ಮನೆಯಲ್ಲಿ ಬೇರೆಯವ್ರು ತಿನ್ನೋ ಊಟನೂ ತಿನ್ನಿ, ಬಟ್ ಅದ್ರ ಜೊತೆ ನಿಮಗೆ ಆ ಟೈಮಲ್ಲಿ ಹೆಲ್ಪ್ ಆಗುವಂಥದ್ದು ಏನಿದೆ, ಆ್ಯಪಲ್ ಇರ್ಬೋದು, ದಾಳಿಂಬೆ ಇರ್ಬೋದು, ಸೊಪ್ಪು. ನಾವು ಆಕ್ಚುಲಿ ಅತಿ ಕಮ್ಮಿ ನೋಡೋದು ಆಹಾರದಲ್ಲಿ ಸೊಪ್ಪು.
1: ಮೇಡಮ್ ತಾವು ಹೇಳದಂಗೆ ಈಗ ಅದನ್ನ ಬರೀ ನೀರಲ್ಲಿ ಅದ್ದಿ ತಿನ್ನೋದು ಮುಖ್ಯ ಅಲ್ಲ, ಅದನ್ನ ಸ್ವಲ್ಪ ಬೇಯಿಸಬೇಕಾಗತ್ತೆ. ಹಾಗಂತೇಳಿ ವಿಪರೀತನೂ ಬೇಯಿಸಬಾರ್ದು. ಈಗ ಸಮತೋಲನ ಆಹಾರ ಅಂತನೋ ಅಂತ ಕಲ್ಪನೆ, ಅದರ ಕಡೆ ಗಮನ ಕೊಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಈ ಸಮತೋಲನ ಆಹಾರದ ಒಂದು ಜ್ಞಾನ ಇರುತ್ತಾ ತಮಗೆ ಅನ್ಸುವಂಗೆ?
2: ನಾ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು, ನಿಮ್ ತಟ್ಟೆ ಒಂದ್ ರೌಂಡ್ ಶೇಪ್ ಆದ್ರೆ ಅದರಲ್ಲಿ ನೀವು ಭಾಗ ಮಾಡೋದು ನೀವು ಸ್ಕೂಲಲ್ಲೂ ಕಲ್ತಿರ್ತೀರ, ಅರ್ಧ ಕಾಲು ಮುಕ್ಕಾಲು. ನಿಮ್ಮ ಕಾಲು ಭಾಗ ತಟ್ಟೆ, ನಿಮ್ಮ ಅನ್ನ ಇರ್ಬೋದು, ನಿಮ್ಮ ಮುದ್ದೆ ಇರ್ಬೋದು, ನಿಮ್ಮ ರೊಟ್ಟಿ ಇರ್ಬೋದು. ರೊಟ್ಟಿನ ನಾನು ಬರೀ ಜೋಳದ ರೊಟ್ಟಿ ಅಂತ ಹೇಳ್ತಿಲ್ಲ, ನಿಮ್ಮ ಮೇಜರ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶ ಇರುವಂತ ಆಹಾರ ಯಾವ್ದಿದ್ರು ಅದು ನಿಮ್ಮ ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ಪ್ರೋಟೀನ್, ಬೇಳೆ, ಕಾಳು, ಮೊಟ್ಟೆ, ಮೀನು, ಮಾಂಸ, ಇದು ಯಾವ್ದಿದ್ರು ಇದು ಇನ್ನೊಂದು ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ತರಕಾರಿ. ನೀವು ಪಲ್ಯನಾರ ಮಾಡಿ, ಸಾಂಬಾರ ಆರ ಮಾಡಿ, ತರಕಾರಿ ಸ್ಯಾಲೆಡ್ ಆರ ತಗೊಳ್ಳಿ. ಸ್ಯಾಲೆಡ್ ಅಂದ್ರೆ ಹಸಿ ಕೋಸಂಬರಿ ತರ ನಾರ ತಗೊಳ್ಳಿ.
1: ಅದು ಮೂರು ಕಾಲ ಆಯ್ತು, ಈಗ
2: ಮುಕ್ಕಾಲ ಆಯ್ತು, ಇನ್ನೊಂದು ಕಾಲ ಏನ್ ತಿನ್ಲಿ ಮೇಡಮ್? ಮೊಸರು, ಮಜ್ಜಿಗೆ, ಅಥವಾ ನಿಮ್ಮ ಪಾನೀಯ ಅಂಶಗಳು, ಸೂಪ್ ತಗೋತೀರಾ ಸೂಪ್ ತಗೊಳ್ಳಿ. ಅಥವಾ ನೀವು ಫೈಬರ್ ಇನ್ಕ್ರೀಸ್, ಕೆಲವರಿಗೆ ಈಗ ಮೋಷನ್ ತೊಂದರೆ ಇರುತ್ತೆ, ಆ ಕಾಲು ಭಾಗನ ಆಲ್ವೇಸ್ ಕೀಪ್ ಇಟ್ ಆಸ್ ಅನ್ ಆಪ್ಟಿಮೈಸೇಷನ್ ಝೋನ್. ಆಪ್ಟಿಮೈಸೇಷನ್ ಅಂದ್ರೆ ನಿಮ್ಮ ಶರೀರಕ್ಕೆ ಅಡ್ಜಸ್ಟ್ ಮಾಡುವಂತ ರೀತಿ. ಒಬ್ಬ ರಿಕವರಿಂಗ್ ಪೇಷಂಟ್, ನಂಗೊಂದು ಸರ್ಜರಿ ಆಗಿದೆ,

0: ನಾನು ರೆಕವರ್ ಆಗಬೇಕು, ಗುಣ ಆಗಬೇಕು. ಸೊ ಅದರಲ್ಲಿ ಕಾಲು ಭಾಗದಲ್ಲಿ ಕಾಲು ಭಾಗ ಪ್ರೋಟೀನ್, ಕಾಲು ಭಾಗ ತರಕಾರಿ, ವಿಟಮಿನ್ಸ್ ಬರುತ್ತೆ. ಸೊ ರೆಕವರಿಗೆ ಹೆಲ್ಪ್ ಆಗುತ್ತೆ. ನಾನು ಒಂದು ಚಿಕ್ಕ ಹುಡುಗ, ಅವಾಗ ನಾನೊಂದು ಅರ್ಧ ರೊಟ್ಟಿ ಜಾಸ್ತಿ ಮಾಡಿ ಒಂದು ಮೊಟ್ಟೆನೂ ಸೇರಿಸ್ಕೋಬಹುದು. ಬೇಡ, ನಾನು ತುಂಬಾ ಚಿಕ್ಕ ಮಗು, ನನಗಿನ್ನೂ ಅರಕ್ತಿಲ್ಲ ಊಟ. ನನಗೇನು, ನನಗೆ ಬೇಯಿಸಿರೋ ತರಕಾರಿ ಅಥವಾ ಮೆತ್ತಗಿರೋ ಹಣ್ಣು. ನಾನು ತೀರಾ ವಯಸ್ಸಾಗಿದ್ದೀನಿ, ನನಗೆ 70-80 ವಯಸ್ಸು. ಇವಾಗ ನನಗೆ ಜಾಸ್ತಿ ಕಚ್ಚಿ ತಿನ್ನೋ ಅಂತದಾಗಲ್ಲ. ಸೊ ನಾ ಸ್ಯಾಲೆಡ್ ತಿನ್ನಕ್ಕಾಗಲ್ಲ, ನನಗೆ ಫೈಬರ್ ತೊಂದರೆ ಆಗುತ್ತೆ. ಅವಾಗ ನಾನೇನು ಮಾಡಬೇಕು, ಬೇಯಿಸಿರೋ ತರಕಾರಿ ಹೆಚ್ಚಿಸ್ಬೋದು, ಸೊಪ್ಪು ಸೇರಿಸ್ಬೋದು, ಮಜ್ಜಿಗೆಗೆ ನೀವು ಬೇರೆ ರುಬ್ಬಿ ಬೇಕಾದ್ರೆ ಒಗ್ಗರಣೆ ಮಜ್ಜಿಗೆ ತರನಾರು ತಗೋಬಹುದು, ಅಥವಾ ಸಿಂಪಲ್ ಆಗಿ ಡೈಜೆಸ್ಟ್ ಆಗುವಂತ ಆಹಾರನಾರ ತಗೋಬಹುದು. ಈ ಕಾಲ್ ಭಾಗ ಅನ್ನೋದು ಇಸ್ ಆಲ್ವೇಸ್ ಅನ್ ಆಪ್ಟಿಮೈಸೇಷನ್ ಝೋನ್. ನಮ್ಮಲ್ಲಿ ಎಲ್ಲರೂ ಬೆಳಿಗ್ಗೆ ನಾಷ್ಟ ಅನ್ನೋದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡಕ್ ಆಗಲ್ಲ, ಒಪ್ಕೊಂಡ್ಬಿಡ್ತೀನಿ. ಬಿಕಾಸ್ ಬೆಳಿಗ್ಗೆ ಎಲ್ಲರೂ ಅರ್ಜೆಂಟ್ ಅಲ್ಲಿ ಏನ್ ತಿಂದ್ ಎದ್ದು ಆದ್ರೆ ಅದಾಯ್ತು ತಿಂಡಿ. ಸೊ ನಾನು ಅದಕ್ಕೆ ಫೈಟ್ ಮಾಡ್ತಿಲ್ಲ. ನಿಮ್ಮ ಲಂಚ್ ಆದ್ರೆ ಟ್ರೈ ಮಾಡಿ, ಬಿಕಾಸ್ ರಾತ್ರಿ ನಾವ್ ಯಾರು ಹೆವಿ ಊಟ ಮಾಡಿ ಅರ್ಗಿಸ್ಕೊಳೋ ಅಂತ ಪರಿಸ್ಥಿತಿ ಇರಲ್ಲ. ಒಂದು ಸಂಜೆ ಮೇಲೆ ನಮ್ಗಳ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋಗುತ್ತೆ. ಬೆಳಿಗ್ಗೆನೆ ನಮ್ದು ಏನಿದ್ರು ಓಡಾಟ ಅದೆಲ್ಲ ಕಾರ್ಯಕ್ರಮ, ಸಂಜೆ ಏನಿದ್ರು ನಮ್ದು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಾವೇನು ಮನೇಲಿ ಕೆಲಸ ಇರುತ್ತೋ ಅಂತ ಮಾಡಿಬಿಟ್ಟು ಮಲಗ್ತೀವಿ. ವ್ಯಾಯಾಮ ಅನ್ನೋದು ನಾವು ಸಂಜೆ ಮೇಲೆ ಯಾರು
1: ಇಟ್ಕೊಂಡಿಲ್ಲ.
0: ಸೊ ಹೆವಿ ಊಟ ಮಾಡಿದ್ರೆ ರಾತ್ರಿ ಹೊಟ್ಟೆಲಿ ಭಾರ ಅಂದಂಗೆ ಅನ್ಸುತ್ತೆ, ನಿದ್ದೆ ಹಾಳಾಗುತ್ತೆ. ಅಥವಾ ಜಾಸ್ತಿ ಲಿಕ್ವಿಡ್ ಕನ್ಸಂಪ್ಷನ್ ಸಂಜೆ ಮೇಲೆ ಮಾಡಿದ್ರೆ ಅಗೇನ್ ರಾತ್ರಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗಿ ಬರುತ್ತೆ. ಸೊ ನಿದ್ದೆ ಹಾಳಾಗುತ್ತೆ. ನಮ್ದು ಬೆಸ್ಟ್ ಮೀಲ್ ಅನ್ನೋದೇ ಲಂಚ್. ನಾವು ಟ್ರೈ ಮಾಡಬೇಕಾಗಿರೋದೇ ಲಂಚ್. ಈಟ್ ಲೈಕ್ ಅ ಕಿಂಗ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಇದು ಬ್ರಿಟಿಷರ ನಾರ್ಮ್ ಇದ್ರೂ ಇರಬಹುದು, ನಮಗದು ವರ್ಕೌಟ್ ಆಗಲ್ಲ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಈ ನಾಷ್ಟ ಅನ್ನೋದೇ ಕಮ್ಮಿ ಕಾನ್ಸೆಪ್ಟ್, ಬ್ರಂಚ್ ವಾಸ್ ಮೇಜರ್ ಕಾನ್ಸೆಪ್ಟ್. ಎಲ್ಲ ಹೊಲಕ್ಕೆ ಹೋಗಿ ಒಂದು 11:30 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡೋರು.
1: ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಎರಡು ಮಿಕ್ಸ್,
0: ಎರಡು ಸೇರಿಸಿ ಒಂದು ದೊಡ್ಡ ಭೋಜನ. ಇದು ನಮ್ಮ ದೇಶದ ಕಾನ್ಸೆಪ್ಟ್ ಆಗಿದೆ. ಇವತ್ತಿಗೂ ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡೋದೇ ಮನೇಲಿ ಎಲ್ಲರೂ ಒಂದು ತರ ಸಾಂಬಾರು, ಅನ್ನ ಅಥವಾ ಸಾರು, ಪಲ್ಯ, ಮುದ್ದೆ, ಏನೇ ಮಾಡಿದ್ರು ರೊಟ್ಟಿ, ಇದೆಲ್ಲರದು ಊಟ ಎಲ್ಲ ಮಧ್ಯಾಹ್ನನೇ ಇರೋದು. ಬೆಳಿಗ್ಗೆ ತಿಂಡಿಗೆ ಯಾರು ಇದನ್ನ ಯಾರು
1: ಮಾಡಲ್ಲ. ಅಂದ್ರೆ ಈಗ ಸಂಜೆ ಹೊತ್ತು ನಮಗೆ ಸಾಕಷ್ಟು ಸಮಯ ಸಿಗತ್ತೆ, ನಾವು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಒಂದಿಷ್ಟು ಸಮಯ ಕಳೀತಾ ಊಟ ಮಾಡ್ಬೋದು ಅಂತನೋ ಕಲ್ಪನೆ ಇದೆ. ಅಂದ್ರೆ ಕೆಲವರ ಆರೋಗ್ಯ ಬಹುಶಃ ಅದು ಹೊಂದ್ಕೊಂಡ್ಬಿಡ್ಬೋದು, ರಾತ್ರಿ ಊಟ ಮಾಡಿ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಇರ್ತಾರೆ ಕೆಲವರು. ಅಂದ್ರೆ ಬೆಳಿಗ್ಗೆ ಎದ್ದಾಗ ಇಡೀ ದಿನ ಕೆಲಸ ಮಾಡಿರ್ತಾರೆ ಅವರು, ಅವರ ಜೀವನ ಶೈಲಿ ಬೇರೆ.
0: ಇನ್ ದಾಟ್ ಕೇಸ್ ಈಗ 7:30 ಊಟ ಮಾಡಿ 10 ಮಲಗೋ ಮನುಷ್ಯನಿಗೆ ತೊಂದರೆ ಇಲ್ಲ,
1: ರಾತ್ರಿ 11 ತನಕ ತಿಂತಾನೆ ಇರ್ತಾರೆ, ಅದು ಮುಗಿದಿರಲ್ಲ.
0: ಅದು ತಪ್ಪು. ನಮ್ಮ ಡಿನ್ನರ್ ಟೈಮ್ಗೂ ನಮ್ಮ ಮಲಗೋ ಟೈಮ್ಗೂ ಅಟ್ಲೀಸ್ಟ್ 3 hours ಗ್ಯಾಪ್ ಇರಬೇಕು. ರಾತ್ರಿ ಯಾಕೆ ಹೊಟ್ಟೆಗೆ ಫೋರ್ಸ್ ಮಾಡಬಾರ್ದು ಅಂತ ಇನ್ನೊಂದು ಹೇಳ್ತೀನಿ. ಇಟ್ ಈಸ್ ಅ ರಿಕವರಿ ಟೈಮ್. ಸತ್ತಿರೋ ಸೆಲ್ಗಳಿಗೆ ಹೊಸ ಸೆಲ್ಗಳು ಬಂದು ರೀಪ್ಲೇಸ್ ಆಗಬೇಕು. ನಮ್ಮ ನರ್ವ್ಸ್ ಕಾಮ್ ಡೌನ್ ಆಗಬೇಕು. ಅದು ಎಲ್ಲ ಆರ್ಗನ್ಸ್ ಕೆಲಸ ಕೊಡಬಾರ್ದು. ಡಿನ್ನರ್ ಲೈಟ್ ಇಡಿ, ಲೈಟ್ ಅನ್ನ ಏನು ತಿಂದೆ ಇರಿ ಅಂತಾನು ಹೇಳ್ತಿಲ್ಲ.
1: ಹೌದೌದು,
0: ಆರೋಗ್ಯವಾದ ತಿನ್ನಿ, ಕಮ್ಮಿ ತಿನ್ನಿ.
1: ಈಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಆಹಾರ ಕೊಡಕ್ಕೂ ಆಗಲ್ಲ. ಒಂದು ಕುಟುಂಬ ಅಂತಂದ್ರೆ ಒಂದೇ ಆಹಾರವನ್ನು ಮಾಡ್ತಾರೆ, ಈವನ್ ಮಕ್ಕಳಿಗೂ ಕೂಡ ಅದರಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ ಅವರು. ಅಲ್ಲಿ ಕೆಲವೊಂದು ಬೇರೆ ಯಾವುದೋ ಸಮಯದಲ್ಲಿ ಅಥವಾ ಇನ್ನೊಂದು ಯಾವುದೋ ಡಬ್ಬಿನಲ್ಲಿ ಇನ್ನೊಂದೇನೋ ಎಕ್ಸ್ಟ್ರಾ ಇಟ್ಟಿರ್ತಾರೆ, ಅದನ್ನ ಬೇಕಾರ ಮಗುವಿಗೆ ಇನ್ನೊಂದು ಒಂದು ಲಾಡುನೋ ಇನ್ನೊಂದೇನೋ ಒಂದು ಕೊಟ್ಟು ಬೇಕಾರ ಸರಿ ಮಾಡ್ತಾರೆ ತಾಯಂದಿರು. ಅದಕ್ಕೆ ಮನೆಯಲ್ಲಿ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಸಮತೋಲನ ಆಹಾರ ಕೊಡಲಿಕ್ಕೆ ಸಾಧ್ಯ ಇದೆಯಾ?
0: ಮಾಡಲೇಬಹುದು. ನಾವು ಅನ್ಕೊಳ್ಳೋದು ಸಮತೋಲನ ಆಹಾರ ಅಥವಾ ಆರೋಗ್ಯಕ್ಕೆ ಆಹಾರ ಅಡುಗೆ ಮಾಡಬೇಕು ಅಂದರೆ ನನ್ನ ಮನೇಲಿ ಒಬ್ಬೊಬ್ಬಂಗೆ ಒಂದೊಂದು ಮಾಡಬೇಕೇನೋ, ತುಂಬ ಜಾಸ್ತಿ ಕೆಲಸ ಬರುತ್ತೇನೋ ಅಂತ. ಸಿಂಪಲ್ ಲಾಜಿಕಲ್ ಮಾತಾಡಂಗಿದ್ರೆ ಅನ್ನ ತಿನ್ನಂಗಿದ್ರೆ ಎಲ್ಲರೂ ಅನ್ನ ತಿಂತಾರ, ರೊಟ್ಟಿ ತಿನ್ನಂಗಿದ್ರೆ ಎಲ್ಲರೂ ರೊಟ್ಟಿ ತಿಂತಾರ, ಅಥವಾ ಏನೋ ಕಾಂಬಿನೇಷನ್, ಕೆಲವರು ಒಂದ್ ಸ್ವಲ್ಪ ಮುದ್ದೆ ತಿನ್ನ ಒಂದ್ ಸ್ವಲ್ಪ ಅನ್ನ ತಿಂತಾರೆ. ಸೊ ಮನೇಲಿ ಎರಡ್ ತರ ಕಾರ್ಬೋಹೈಡ್ರೇಟ್ ನೀವು ಮಾಡೇ ಮಾಡ್ತೀರ. ಇದಲ್ದೆ ನಿಮ್ಮ ನಾಷ್ಟದಲ್ಲಿ ನೀವು ಇಡ್ಲಿ, ದೋಸೆ, ಉಪ್ಪಿಟ್ಟು ಏನ್ ಮಾಡ್ತಿರೋ ಆ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಂತೂ ಇದ್ದೇ ಇರತ್ತೆ. ಇದ್ ಬಿಟ್ಟು ನಿಮ್ಮ ಪ್ರೋಟೀನ್ಸ್, ಕೆಲವರು ಈಗ ಮಾಂಸದ ಅಡಿಗೆ ಮಾಡಿದ್ರೆ ತೀರಾ ವಯಸ್ಸಾದವ್ರು ತಿನ್ನಕ್ ಆಗಲ್ಲ, ಅಥವಾ ಮೊಟ್ಟೆ ಎಲ್ಲ ರಾತ್ರಿ ಹೆವಿ ಆಗುತ್ತೆ, ಅವ್ರು ಯಾರು ಮೊಟ್ಟೆ ತಿನ್ನಕ್ ಆಗಲ್ಲ. ಮೀನು ಎಲ್ಲಾ ಕಾಲಕ್ಕೂ ಅರ್ಗಿಸ್ಕೊಳಕ್ ಆಗುತ್ತೋ ಇಲ್ವೋ, ಅವೈಲಬಿಲಿಟಿ ಇರುತ್ತೋ ಇಲ್ವೋ, ಇದಿಲ್ದೇರೆ ಕಾಳು ಬೇಳೆ. ನಮ್ಮಲ್ಲಿ ಸೀಸನ್ಸ್ಗೆ ಪ್ರಕಾರವಾಗಿ ಬೇಳೆ ಕಾಳುಗಳು ಏನೇನ್ ಸೀಸನ್ ಸಿಗುತ್ತೋ ಅದುಗಳು, ಸೊಪ್ಪು, ತರಕಾರಿ, ಹಣ್ಣು, ಇದು ಮನೇಲಿ ನಾವೆಲ್ಲರೂ ಉಪಯೋಗಿಸೋ ಅಂತ ವಿಚಾರಗಳೇ, ಹೊಸಾದೇನು ಅಲ್ಲ. ಮಾಡಿರೋದನ್ನೇ ನಾವು ಒಬ್ರೊಬ್ರು ಪ್ಲೇಟ್ಗೆ ಯಾವ್ಯಾವ ಊಟ ಎಷ್ಟೆಷ್ಟು ಹೋಗುತ್ತೆ ಅನ್ನೋದು ಲೆಕ್ಕ.
1: ಹೌದು,
0: ಎಲ್ಲರಿಗೂ

0: ಮಿಸ್ಕನ್ಸೆಪ್ಷನ್ ಇರೋದೇ ಪ್ರೋಟೀನ್ ಅಂದ್ರೆ ಏನೋ ಹೊರಗಡೆಯಿಂದ ಪದಾರ್ಥ. ಸತ್ಯವಾಗ್ಲೂ ಅಲ್ಲ, ನೀವು ತಿನ್ನೋ ಊಟದಲ್ಲೇ ಇದೆ ಪ್ರೋಟೀನ್. ಬಟ್ ಅದ್ರಲ್ಲಿ ವೆಜಿಟೇರಿಯನ್ ಸೋರ್ಸ್, ನಾನ್ ವೆಜಿಟೇರಿಯನ್ ಸೋರ್ಸ್, ಪೀ ಅಂದ್ರೆ ಬಟಾಣಿ, ಬಟಾಣಿಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಪೀ ಪ್ರೋಟೀನ್, ಸೋಯಾ, ಸೋಯಾಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಸೋಯ್ ಪ್ರೋಟೀನ್. ಇಟ್ ಈಸ್ ಐಸೋಲೇಟೆಡ್, ಅಂದ್ರೆ ಅದರ ಸೋರ್ಸ್ ಇಂದ ಬೇರೆ ಮಾಡಿದರೆ ಅದನ್ನ ಅದಕ್ಕೆ ಏನಾಗಬೇಕು, ಒಂದು ಪ್ರೊಸೆಸಿಂಗ್, ಒಂದು ಫ್ಯಾಕ್ಟರಿ ಒಳಗೆ ಹೋಗುತ್ತೆ, ಒಂದು ಪುಡಿಯಾಗಿ ಆಚೆ ಬರುತ್ತೆ,
1: ಸಪ್ಲಿಮೆಂಟರಿ ಅಂತ ಹೇಳೋದು.
0: ಅದನ್ನ ನಿಮ್ಮ ಊಟಕ್ಕೆ ಜೊತೆಗೆ
1: ಅಷ್ಟೇ.
0: ಈಗ ಉಪ್ಪಿನಕಾಯ್ದು ನೀವು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಹೇಳಿ ಅಂದ್ರೆ ಯಾರು ನ್ಯೂಟ್ರಿಷನ್ ಗೋಸ್ಕರ ಉಪ್ಪಿನಕಾಯಿ ತಿಂತಾ ಇದಾರಾ? ಇಲ್ಲ, ಅದು ನಮ್ಮ ರುಚಿಗೆ ಸಪ್ಲಿಮೆಂಟೇಷನ್
1: ಅಷ್ಟೇ.
0: ಅದೇ ತರ ನಮ್ಮ ನ್ಯೂಟ್ರಿಷನ್ ಡೆಫಿಸಿಟ್ ಏನಿದೆ ಅದರ ಸಪ್ಲಿಮೆಂಟೇಷನ್ ಹೊರಗಡೆಯಿಂದ ತಗೋತಾರೆ. ಯಾಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಒಂದ್ ಸರ್ಟನ್ ಏಜ್ ಆದ್ಮೇಲೆ ಕೊಟ್ಟೆ ಕೊಡ್ತಾರೆ. ಮೆನೋಪಾಸಲ್ ವಿಮೆನ್ ಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟೆ ಕೊಡ್ತಾರೆ, ಯಾಕೆಂದ್ರೆ ಬೋನ್ ಇಂದ ಲೀಚ್ ಔಟ್ ಆಗುತ್ತೆ ಕ್ಯಾಲ್ಸಿಯಂ, ಶರೀರ ಕ್ಯಾಲ್ಸಿಯಂ ಬೇಕೇ ಬೇಕು. ನೀವು ಹೊರಗಡೆಯಿಂದ ಕೊಟ್ಟಿಲ್ಲ, ಊಟದಿಂದ ಕೊಟ್ಟಿಲ್ಲ, ಬೋನ್ ಇಂದ ಎಳ್ಕೊಳ್ಳುತ್ತೆ. ಅದಕ್ಕೆ ನಮ್ಮಲ್ಲಿ 60 ವಯಸ್ಸ ಮೇಲೆ ಹೆಂಗಸರಿಗೆ ಆಸ್ಟಿಯೋಪೊರೋಸಿಸ್ ವೆರಿ ಕಾಮನ್ ಇನ್ ಇಂಡಿಯಾ, ಯಾಕೆಂದ್ರೆ ಊಟದಲ್ಲಿ ಇಲ್ಲ, ಅದಕ್ಕೆ ಹೊರಗಡೆಯಿಂದ ತಗೋತಾನೂ ಇಲ್ಲ.
1: ಈ ಕೆಲವೊಬ್ರು ಆಹಾರ ಕ್ರಮವನ್ನು ಅನುಸರಿಸಿ ಆರೋಗ್ಯವನ್ನು ಸುಧಾರಿಸ್ಕೊಂಡ್ಬಿಡ್ತಾರೆ, ಅಂದ್ರೆ ಅವರಿಗೆ ನಾಲೆಜ್ ಇದೆ. ಇವತ್ತು ನಾಲೆಜಿಗೆ ತಮ್ಮಂತವರು ಸಾಕಷ್ಟು ಹೇಳ್ತೀರಾ? ಒಟ್ಟಾರೆ ಈ ಬಗ್ಗೆ ನಾವು ಬಹುಶಃ ಚರ್ಚೆ ಮಾಡ್ತಾ ಹೋದ್ರೆ ತುಂಬಾನೇ ವಿಶಾಲವಾದಂತಹ ವಿಷಯ ಇದು, ವ್ಯಾಪ್ತಿ ದೊಡ್ಡದು. ಆದ್ರೆ ಒಂದು ಸಮತೋಲನ ಆಹಾರ ಅಂತ ಅನ್ನೋದು ಏನಂತ ತಿಳ್ಕೋಬೇಕು. ಬಹಳ ದೊಡ್ಡ ಜ್ಞಾನ ಏನಲ್ಲ, ಸಿಂಪಲ್ ಆಗಿ
0: ಸಮತೋಲನ ಅಂದ್ರೆ ದೇ ಆರ್ ಭಾಗ ಇದೆ ನಿಮ್ಮ ಊಟದಲ್ಲಿ. ನೀವು ಅದನ್ನ ಹೆಂಗ್ ತಗೊಂಡ್ಬರ್ತೀರಾ, ನಿಮಗ್ ಸೇರಿದ್ದು ಕಾರ್ಬೋಹೈಡ್ರೇಟ್ಸ್ ನೀವು ಕಾಳುಗಳಿಂದ ತರ್ತೀರಾ, ಅಕ್ಕಿಯಿಂದ ತರ್ತೀರಾ, ರಾಗಿಯಿಂದ ತರ್ತೀರಾ, ನೀವು ಬೇರೆ ಸಾಮೆ, ನವಣೆ, ಕೊರಲೆ ಯಾವ್ದ್ರಿಂದ ತರ್ತೀರಾ, ಕಾರ್ಬೋಹೈಡ್ರೇಟ್ ನಿಮ್ಮ ಒಂದು ಭಾಗ. ಇನ್ನೊಂದು ಭಾಗ ಪ್ರೋಟೀನ್. ಪ್ರೋಟೀನ್ ನೀವು ಡೈರಿ ಪ್ರಾಡಕ್ಟ್ಸ್, ಹಾಲು, ಹಾಲಿನ ಉತ್ಪನ್ನಗಳು ಇದರಿಂದ ತಗೊಂಡ್ಬರ್ತೀರಾ, ಮೊಟ್ಟೆಯಿಂದ ತರ್ತೀರಾ, ಮಾಂಸದಿಂದ ತರ್ತೀರಾ, ಮೀನಿಂದ ತರ್ತೀರಾ, ಅಥವಾ ನೀವು ಕಾಳು, ಮೊಳಕೆ ಬಂದಿರೋ ಕಾಳು, ಬೇಳೆ, ಬೇಳೆದು ಪುಡಿಗಳು ಇದರಿಂದ ತಗೊಂಡ್ಬರ್ತೀರಾ, ಅದಾಗ್ಬೋದು. ಫ್ಯಾಟ್ಸ್, ಕೊಬ್ಬಿನ ಅಂಶ, ಕೊಬ್ಬರಿ ಎಣ್ಣೆಯಿಂದ ತರ್ತೀರಾ, ಕಡಲೆಕಾಯಿ ಎಣ್ಣೆಯಿಂದ ತರ್ತೀರಾ, ಸೂರ್ಯಕಾಂತಿ ಎಣ್ಣೆಯಿಂದ ತರ್ತೀರಾ, ತುಪ್ಪದಿಂದ ತರ್ತೀರಾ, ಬೆಣ್ಣೆಯಿಂದ ತರ್ತೀರಾ, ಇದು ನಿಮ್ಮ ಊಟ, ನಿಮ್ಮ ಪದ್ಧತಿ ಪ್ರಕಾರ, ಅದದೊಂದು ಭಾಗ. ವಿಟಮಿನ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ನೆಗ್ಲೆಕ್ಟೆಡ್. ಮೀಟ್ ತಿನ್ನೋರಿಗೆ ಸೊಪ್ಪು ತರಕಾರಿ ತಿನ್ನೋ ಅಭ್ಯಾಸ ಕಮ್ಮಿ
1: ಕಮ್ಮಿ.
0: ಸೊ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ಬಟ್ ನೀವು ಮೀಟೇ ತಿಂದ್ರು ದಯವಿಟ್ಟು ಒಂದು ತರಹದ ಸೊಪ್ಪು, ಒಂದು ತರಹದ ತರಕಾರಿ, ಹಣ್ಣು, ಫೈಬರ್ ಕಂಟೆಂಟ್ ಇದನ್ನ ನೀವು ಆಡ್ ಮಾಡ್ಬೇಕು. ಬೆಳಿಗ್ಗೆ ತಿಂತೀರಾ, ಮಧ್ಯಾಹ್ನ ತಿಂತೀರಾ, ಸಂಜೆ ತಿಂತೀರಾ, ರಾತ್ರಿ ತಿಂತೀರಾ, ನನಗೆ ಗೊತ್ತಿಲ್ಲ. ನಿಮ್ಮ ಆಹಾರ ಪದ್ಧತಿ ನಿಮ್ಮ ದಿನಚರ್ಯಕ್ಕೆ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ತೂರಿಸ್ಕೊಂಬಿಡಿ. ಊಟಕ್ಕೆ ಸೇರಿಸ್ಕೊಳಕ್ ಆಗದೇ ಸ್ನಾಕ್ಸ್ ಸೇರಿಸ್ಕೊಳ್ಳಿ ಅಂತೂ ಸೇರಿಸ್ಕೊಳ್ಳಿ. ನೀರಿನಂಶ, ತೇವಾಂಶ ವೆರಿ ನೆಗ್ಲೆಕ್ಟೆಡ್. ಅಗೇನ್, ನಾನು ನೀರು ಕುಡಿಯಕ್ ಇಷ್ಟ ಇಲ್ಲ, ಹಂಗೆ ನೀರ್ ಹೆಂಗ್ ಕುಡಿಯ ಬೇಡ, ಮಜ್ಜಿಗೆ ಕುಡೀರಿ, ಎಳ್ನೀರ್ ಕುಡೀರಿ, ಜ್ಯೂಸ್ ಕುಡೀರಿ. ಇನ್ನೊಂದು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಮಿನರಲ್ಸ್, ಅಗೇನ್ ವೆರಿ ನೆಗ್ಲೆಕ್ಟೆಡ್. ಕ್ಯಾಲ್ಸಿಯಂ ಬೋನ್ಸ್ಗಾಗಿ, ಐರನ್ ನಿಮ್ಮ ರಕ್ತದ ಸೆಲ್ಸ್ಗಾಗಿ, ಪ್ಲಸ್ ಅದಿಲ್ಲ ಅಂದ್ರೆ ನಿಮ್ ಎನರ್ಜಿನೇ ಇರಲ್ಲ. ಅಂಡ್ ಇಂಡಿಯಾನಲ್ಲಿ ಮೋಸ್ಟ್ ಕಾಮನ್ ಡಿಫಿಷಿಯನ್ಸಿ ಅಮಂಗ್ ಮಿನರಲ್ಸ್ ಇರೋದೇ ಐರನ್ ಅಮಂಗ್ ಫೀಮೇಲ್ಸ್. ಮೆಚೂರ್ ಆದಾಗಿಂದ ನಿಮ್ಮ ಪಿರಿಯಡ್ಸ್ ನಿಲ್ಲೋ ತನಕ ದಯವಿಟ್ಟು ಇದನ್ನ ನಿಮ್ಮ ಊಟದಲ್ಲಿ ಹೆಂಗ್ ಸೇರಿಸ್ತೀರಾ, ನಿಮಗೆ ಸೇರಿದ್ದು ಸೊಪ್ಪಾಗಿ ಸೇರಿಸಿ, ದಾಳಿಂಬೆ ಹಣ್ಣು ಆಪಲ್ ಆಗಿ ಸೇರಿಸಿ, ಎಳ್ಳು, ಬೇರೆ ಪದಾರ್ಥಗಳದ್ದು ಲಡ್ಡುಗಳು ಮಾಡಿ ಆದರೂ ನೀವು ತಿನ್ನಿ. ಅಂಡ್ ಇನ್ಫ್ಯಾಕ್ಟ್ ಈ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಡೆಫಿಷಿಯನ್ಸಿಗೆ ಕೆಲವು ರಾಜ್ಯ ಸರ್ಕಾರಗಳು ಪ್ರೆಗ್ನೆಂಟ್ ವಿಮೆನ್ಗೆ ಲಡ್ಡೂಸ್ ಮೂಲಕ ನ್ಯೂಟ್ರಿಷನ್ ಕೊಟ್ಟಿರೋದು ಇದೆ. ಬಿಕಾಸ್ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ ಹಾಕಿ ಕೊಟ್ರೆ ತಿನ್ನಕ್ಕೆ ಜನ ಹಿಂಜರಿತಾರೆ. ಇದೇ ತರ ನಾವು ಯಾವ ಅಂಶನೂ ಕಮ್ಮಿ ಕೊಡಕ್ಕಾಗಲ್ಲ, ಸಮತೋಲನವಾಗಿ ಅಂಡ್ ಡೈಲಿ ಎಲ್ಲ ತಿನ್ನಿ ಅಂತ ನಾನು ಹೇಳ್ತಿಲ್ಲ.
1: ನೀವು ವಿವರಿಸಿದಂತಹ ರೀತಿ ಕೂಡ ನಮಗೆ ಬಹಳ ಆಸಕ್ತಿದಾಯಕವಾಗಿದೆ. ನಮ್ಮ ಕೇಳುಗರಿಗೆ ಈ ಬಗ್ಗೆ ಒಂದು ಬಹಳ ವಿಸ್ತಾರವಾದಂತಹ ಜ್ಞಾನ ಸಿಕ್ಕಿದೆ ಅಂತ ಭಾವಿಸೋಣ. ನಮ್ಮ ಕೇಳುಗರ ಪರವಾಗಿ ಈ ರೀತಿ ಪೌಷ್ಟಿಕಾಂಶದ ಮಹತ್ವದ ಬಗ್ಗೆ ಇಷ್ಟು ಚೆನ್ನಾಗಿ ನೀವು ವಿವರಣೆ ಮಾಡಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೂ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇನ್ನು ಮುಂದೆ ಕೇಳಿ, ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವರಲಕ್ಷ್ಮಿ ಅವರು, ನೇತ್ರ

0: ಮೇಡಮ್ ನಮಸ್ಕಾರ.
1: ನಮಸ್ಕಾರ.
0: ಈಗ ನೇತ್ರದಾನದ ಪಾಕ್ಷಿಕ ಸಂದರ್ಭದಲ್ಲಿ ನೇತ್ರದಾನದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನ ಪಡಿತಾ ಇದ್ದೀವಿ. ದಾನ ಅಂತೂ ಮಾಡ್ತಾರೆ, ಆದ್ರೆ ಕೆಲವು ಎಚ್ಚರಿಕೆಗಳನ್ನ ತಗೋಬೇಕಾಗತ್ತೆ. ಮೊದಲಿಗೆ ನೇತ್ರದಾನದ ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ.
1: ನೋಡಿ, ಎಷ್ಟೋ ಜನಕ್ಕೆ ಕರಿಗುಡ್ಡೆ ತೊಂದರೆಯಿಂದ ಅಂಧತ್ವವನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರಿಗೆ ಏನೂ ಕಾಣಿಸ್ತಾ ಇರಲ್ಲ. ನಾವು ಸತ್ತಾದ್ಮೇಲೆ ಏನಾಗುತ್ತೆ, ನಮ್ಮ ದೇಹ ಮಣ್ಣಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಅದನ್ನ ಸುಡ್ತೀವಿ. ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಸೊ ನಾವು ಕಣ್ಣಿನ ದಾನ ಮಾಡೋದ್ರಿಂದ ನಾವು ಒಬ್ಬ ವ್ಯಕ್ತಿ ಯಾರಿಗೆ ಅಂಧತ್ವ ಇರುತ್ತೆ ಅವರಿಗೆ ಭರವಸೆನ ಕೊಡ್ತೀವಿ, ಬೆಳಕನ್ನ ಕೊಡ್ತೀವಿ, ಪ್ರಪಂಚನ ನೋಡೋ ಒಂದು ಇದು ಕಣ್ಣನ್ನ ಕೊಡ್ತೀವಿ. ಸೊ ಅದರಿಂದ ಅವರು ದೃಷ್ಟಿ ಬರುತ್ತೆ. ಇಲ್ಲಾಂದ್ರೆ ದೃಷ್ಟಿ ಇಲ್ಲಾಂದ್ರೆ ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಈ ದಾನ ಮಾಡೋದಕ್ಕೆ ಹಿಂದೆ ಯಾಕೆ ವಹಿಸ್ತಾರೆ ನನಗಿನ್ನೂ ಅರ್ಥ ಆಗಿಲ್ಲ. ಯಾಕಂದ್ರೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಅದರಲ್ಲಿ. ಅಂದ್ರೆ ಬಾಡಿ ಮಣ್ಣಿಗೆ ಹೋಗೋದನ್ನ ದಾನ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಖಂಡಿತವಾಗ್ಲೂ ಎಲ್ಲರೂ ಕಣ್ಣಿನ ದಾನ ಮಾಡಲೇಬೇಕು. ಮಾಡೋದ್ರಿಂದ ಪುಣ್ಯ ಬರುತ್ತೆ ಹೊರತು ಒಂದು ಮೂಢನಂಬಿಕೆ ಏನು ಅಂದ್ರೆ ನಾವು ಸತ್ತಾದ್ಮೇಲೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗಲ್ಲ ಕಣ್ಣಿಲ್ಲ ಅಂದ್ರೆ ಅಂತ. ಇಲ್ಲ ಅಂದ್ರೆ ಇನ್ನೂ ಒಂದು ಮೂಢನಂಬಿಕೆ ಏನು ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಅಂಧರಾಗಿ ಹುಟ್ಟುತ್ತೀವಿ ಅಂತ. ನಾವು ಈ ಜನ್ಮದಲ್ಲಿ ನಮಗ್ ಗೊತ್ತಿದೆ ಏನಾಗುತ್ತೆ ಅಂತ, ಬಟ್ ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಯಾರಿಗೂ ಒಬ್ಬರಿಗೆ ಕಣ್ದಾನ ಮಾಡೋದನ್ನ ತಪ್ಪಿಸೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ.
0: ಮೊದಲು ಸ್ವಲ್ಪ ಈ ಬಗ್ಗೆ ತುಂಬಾನೇ ಅನೇಕ ಹೆಚ್ಚಿನ ತಪ್ಪು ಕಲ್ಪನೆಗಳು ಇದ್ವು, ಈಗೀಗ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿಯನ್ನ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ತಾಂತ್ರಿಕ ಯುಗ ಅಥವಾ ನಾವು ಅಭಿವೃದ್ಧಿಯೊಡೆಗೆ ಸಾಕ್ತಾ ಹೋದಂಗೆ ಅನೇಕ ಮಾಹಿತಿಗಳನ್ನು ಪಡಿತಾ ಇದ್ದೀವಿ. ಕಣ್ಣು ದಾನ ಅಂದ್ರೆ ಇಡಿಯಾಗಿ ಕಣ್ಣು ಅಲ್ಲ, ಅದರಲ್ಲಿ ಕಾರ್ನಿಯ ಅಷ್ಟೇ ಅಂತೆಲ್ಲ ಮಾತಾಡ್ತೀವಿ. ದಾನದ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತಾ, ಅದು ವೈದ್ಯರಾಗಿರ್ಬೋದು ಅಥವಾ ಜನರಾಗಿರ್ಬೋದು?
1: ನಮ್ಮ ಫ್ಯಾಮಿಲಿಯಲ್ಲಿ ಈಗ ಯಾರಾದರೂ ಸತ್ತಿದ್ದಾರೆ ಅಂದರೆ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಹತ್ತಿರದ ಐ ಬ್ಯಾಂಕ್ಗೆ ಅಥವಾ ಹತ್ತಿರದ ಕಣ್ಣಾಸ್ಪತ್ರೆಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿಬಿಟ್ಟು ಹೇಳಬೇಕಾಗತ್ತೆ ಈ ಥರ ನಾವು ದಾನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಅದಾದಮೇಲೆ ಕಣ್ಣು ಒಣಗದಂಗೆ ನಾವು ಏನು ಎಚ್ಚರ ವಹಿಸಬೇಕು ಅಂದರೆ ಕಣ್ಣು ಕರೆಕ್ಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒದ್ದೆಯಾದ ಹತ್ತಿನ ಇಡಬೇಕಾಗತ್ತೆ. ಆವಾಗ ಕಣ್ಣು ಒಣಗೋದನ್ನು ತಪ್ಪಿಸ್ಬೋದು. ಮತ್ತು ಡೈರೆಕ್ಟಾಗಿ ಏನಾದರೂ ಫ್ಯಾನ್ ಗಾಳಿ ಇದು ಡೆಡ್ ಬಾಡಿ ಮೇಲೆ ಬೀಳ್ತಾ ಇದ್ದರೆ ಅದು ಫ್ಯಾನ್ನ ಆರಿಸ್ಬೇಕಾಗತ್ತೆ, ಆಫ್ ಮಾಡಬೇಕಾಗತ್ತೆ. ಇನ್ನೊಂದು ಏನಂದರೆ ಎ ಸಿ ಇದ್ದರೆ ಆ ಜಾಗದಲ್ಲಿ ಎ ಸಿ ಆನ್ ಇಟ್ಟಿರ್ಬೋದು, ಬಟ್ ಆದರೆ ಆ ಗಾಳಿ ಅಥವಾ ಎ ಸಿದು ಇದು ಡೈರೆಕ್ಟಾಗಿ ಡೆಡ್ ಬಾಡಿ ಮೇಲೆ ಬೀಳ್ದಂಗೆ ನೋಡ್ಕೋಬೇಕಾಗತ್ತೆ.
0: ಅಂದರೆ ಈಗ ತಂಪಿರಬೇಕು, ಕಣ್ಣು ಒಣಗಬಾರ್ದು ಅಂತಂದಾಗ ಫ್ಯಾನ್ ಗಿನ್ನೆಲ್ಲ ಹಚ್ಚಬಾರ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಜನ ಮರಣ ಹೊಂದಿರ್ತಾರೆ, ಆವಾಗಿನ ವಾತಾವರಣ ಅದನ್ನೆಲ್ಲ ಏನೇನೋ ನೋಡ್ತಿರ್ತಾರೆ ನಿಜ. ಆದರೆ ಕಣ್ಣು ದಾನ ಅಂತ ಕೊಡೋ ಸಂದರ್ಭ ಅಲ್ಲಿ ಇದ್ದರೆ ಖಂಡಿತವಾಗಿ ತಾವು ಹೇಳಿದಂಗೆ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಕೆಲವೊಂದು ತಪ್ಪು ಕಲ್ಪನೆಗಳು ಇರ್ತವೆ, ಈ ಮೂಢನಂಬಿಕೆನೂ ಇರ್ತದೆ. ಆ ದಿಶೆಯಲ್ಲಿ ದಾನ ಕೊಡುವ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತಾ, ಅಥವಾ ಬೇರೆ ಜನರು ಏನಾದರೂ ಒಂದು ಇನ್ನೊಂದು ಸಲಹೆ ಕೊಡಬಾರ್ದು, ಅವ್ರು ಆಲ್ರೆಡಿ ಬರೆದು ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ, ದಾನ ಕೊಡಲು ನಾನು ರೆಡಿ ಇದ್ದೇನೆ ಅಂತ ಬರ್ದಿರ್ತಾರೆ, ಅವಾಗ ಏನು ಮಾಡ್ತಾರೆ?
1: ಅದು ಅದೇ ಪ್ಲಡ್ಜ್ ಮಾಡಿದರೆ ಒಳ್ಳೆಯದು. ಪ್ಲಡ್ಜ್ ಮಾಡಿಲ್ಲ ಅಂದರೂ ಅದಕ್ಕೇನು ಇದಿಲ್ಲ. ಪ್ಲಡ್ಜ್ ಮಾಡಿಲ್ಲ ಅಂದರೂ ಸತ್ತಿರೋ ಸಂಬಂಧಿಕರು ಕ್ಲೋಸ್ ರಿಲೇಟಿವ್ಸ್ ಯಾರಾದರೂ ಕನ್ಸೆಂಟ್ ಕೊಟ್ಟರೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ದಾನನ ಮಾಡಬಹುದು. ಆದರೆ ಒಬ್ಬರು ಪರ್ಮಿಷನ್ ಕೊಡಲೇಬೇಕಾಗತ್ತೆ ಅಥವಾ ಕನ್ಸೆಂಟ್ ಕೊಡಲೇಬೇಕಾಗತ್ತೆ. ಇಮಿಡಿಯೇಟ್ ರಿಲೇಷನ್ಸ್ ಯಾರು ಇರ್ತಾರೋ ಅದರಲ್ಲಿ ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಯಾರಾದರೂ ಒಬ್ಬರು ಇಮಿಡಿಯೇಟ್ ಕನ್ಸೆಂಟ್ ಕೊಟ್ಟರೆ ಮಾತ್ರನೇ ನಾವು ಕಣ್ದಾನ ಮಾಡೋದಕ್ಕಾಗತ್ತೆ. ಆ್ಯಂಡ್ ಕಣ್ದಾನ ಎಷ್ಟು ಟೈಮ್ ಒಳಗಡೆ ಮಾಡ್ಬೋದು, ಸತ್ತಾದಮೇಲೆ ಮಿನಿಮಮ್ 6-8 hours ಒಳಗಡೆ ಮಾತ್ರ ನಾವು ಕಣ್ಣನ್ನು ಪ್ರೊಕ್ಯೂರ್ ಮಾಡೋಕ್ಕಾಗತ್ತೆ.
0: ಇದು ಒಂದು ಎಚ್ಚರಿಕೆಯನ್ನು ವಹಿಸಬೇಕಂದಂಗಾಯಿತು. ಈಗ ದಾನದ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೀವಲ್ಲ ಬರಲಿ ಅಂತ ಡಾಕ್ಟರ್ ದಾರಿ ನೋಡ್ತಾ ಕೂತ್ಕೊಳ್ಳೋದಲ್ಲ, ಸಂದರ್ಭದಲ್ಲಿ ಯಾವ ರೀತಿ ನಾವು ಫೋನ್ ಮಾಡಬೇಕಾಗತ್ತೆ, ಕಣ್ಣಿನ ಬ್ಯಾಂಕಿಗೆ ಸಂಪರ್ಕ ಮಾಡಬೇಕಾಗತ್ತೆ, ಸಮೀಪದ ಆಸ್ಪತ್ರೆಗಾಗಲಿ ಅಥವಾ ಅವರು ಏನಾದರೂ ಫೋನ್ ಮಾಡ್ತಾರಾ, ಈ ಫೋನ್ಗಳನ್ನೆಲ್ಲ ಸ್ವಲ್ಪ ಜಾಗ್ರತಾವಸ್ಥೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಮರಣ ಸಂಭವಿಸಿದಾಗ ಫೋನ್ ಇಲ್ಲ, ಒಳಗಿತ್ತು, ಏನು ನೀವು ಮಾಡ್ತಿದ್ರಿ ನಮ್ಗೆ ಗೊತ್ತಾಗಲಿಲ್ಲ ಅಂತಂತೇಳಿ ಹೇಳೋ ಸಾಧ್ಯತೆಯೂ ಇರುತ್ತೆ.
1: ಹೌದು.
0: ಈ ರೀತಿ ಇಂತಹ ಕೆಲವು ಜಾಗರೂಕತೆಗಳನ್ನು ಎಚ್ಚರಿಕೆಗಳನ್ನು ಇನ್ನೇನೇನು ತೊಗೊಳ್ಬೇಕಾಗತ್ತೆ?
1: ಆ ಥರ ಪರ್ಟಿಕ್ಯುಲರ್ ಆಗಿ ಏನು ಜಾಗ್ರತೆ ಅಂತಿಲ್ಲ. ನೀವು ಒಂದು ಫೋನ್ ಮಾಡಿದ್ರೆ, ನಮಗೆ ಅಡ್ರೆಸ್ ಕೊಟ್ಟರೆ, ನಾವೇ ಎಷ್ಟೇ ದೂರ ಇದ್ರೂ ನಾವು ಅಲ್ಲಿ 6 hours ಒಳಗಡೆ ರೀಚ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಟೀಮ್ ಅಲ್ಲಿಗೆ ಬರುತ್ತೆ. ಆ ಟೀಮ್ ಅಲ್ಲಿಗೆ ಬಂದಾಗ ನೆಕ್ಸ್ಟ್ ಏನೇನು ಸ್ಟೆಪ್ಸ್ ಅವ್ರು ಫಾಲೋ ಮಾಡ್ತಾರೆ ಅಂತ ಅಂದರೆ, ಫಸ್ಟ್ ನಾವು ಬಂದ ತಕ್ಷಣ ರಿಲೇಟಿವ್ಸ್ ಹತ್ರ ಇದು ಡೆತ್ಗೆ ಕಾರಣ ಏನು, ಎಲ್ಲಿ ಡೆತ್ ಆಯಿತು, ಅವರಿಗೆ ಬೇರೆ ಏನಾದರೂ ತೊಂದರೆ ಇತ್ತ, ಇದನ್ನೆಲ್ಲ ತಿಳ್ಕೊತೀವಿ. ಅದಾದಮೇಲೆ ಅವ್ರ ಕನ್ಸೆಂಟ್ ಒಂದು ಫಾರ್ಮ್ ಇರುತ್ತೆ, ಆ ಕನ್ಸೆಂಟ್ ಫಾರ್ಮ್

0: ಹಂಗೆ ಸೈನ್ ಹಾಕಿಸ್ಕೋತೀವಿ, ನಾವು ಈ ಥರ ಒಪ್ಪಿದ್ದೀವಿ ಅಂತ. ಅದಾದಮೇಲೆ ನಾವು ಡೆಡ್ ಬಾಡಿಯಿಂದ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂದರೆ ಆ ಪೇಷಂಟ್ಗೆ ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಎಚ್ ಐ ವಿ, ಎಚ್ ಬಿ ಎಸ್ ಎ ಜಿ, ಎಚ್ ಸಿ ವಿ, ಈ ಥರದ್ದೆಲ್ಲ ಆ ಥರ ಏನಾದ್ರು ತೊಂದರೆ ಅವ್ರಿಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಕಣ್ಣ ತೊಗೊಂಡಾದ್ಮೇಲೆ ಮುಖ ವಿಕಾರವಾಗಿ ಕಾಣಿಸುತ್ತೆ ಅಂತ, ಖಂಡಿತವಾಗ್ಲೂ ಮುಖ ವಿಕಾರವಾಗಿ ಕಾಣಿಸಲ್ಲ. ನಾವು ಕಣ್ಣು ಹೋಲ್ ಐಬಾಲ್ನ ತೆಗ್ದಾದ್ಮೇಲೆ ಅದನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಾದ್ಮೇಲೆ ಕನ್ಫರ್ಮರ್ ಅನ್ನು ಇರುತ್ತೆ, ಅದು ಶೇಪ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದನ್ನು ಇಟ್ಬಿಟ್ಟು ಆಮೇಲೆ ಹೊಲಿಗೆ ಒಂದು ಅಥವಾ ಎರಡು ಹೊಲಿಗೆ ಹಾಕ್ತೀವಿ. ಇನ್ನೂ ಒಂದು ಏನು ಅಂದರೆ, ರಿಲೇಟಿವ್ಸ್ ಅನ್ಕೋತ ನಮ್ಮ ಮುಂದಿನ ಕಾರ್ಯಗಳಿಗೆ ಲೇಟ್ ಆಗುತ್ತೆ, ತೊಂದರೆ ಆಗುತ್ತೆ, ನಿಧಾನ ಆಗುತ್ತೆ ಅಂತೆಲ್ಲ ಅನ್ಕೋತಾರೆ. ಆ ಥರ ದಯವಿಟ್ಟು ಯೋಚನೆ ಮಾಡಬೇಕಾಗಿಲ್ಲ. ಬಟ್ ನಾವು ತೊಗೊಳ್ಳೋ ಟೈಮ್ ಏನಿದೆ ಬರೀ 15-20 ನಿಮಿಷ ಅಷ್ಟೇ. ಸೊ 15-20 ನಿಮಿಷದಲ್ಲಿ ನಾವು ಇಡೀ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ನಿಮ್ಗೆ ನಿಧಾನ ಆಗುತ್ತೆ ಅನ್ನೋ ಅಪನಂಬಿಕೆ ಬೇಡವೇ ಬೇಡ.
1: ಈಗ ಅದು ಒಂದು ಎಚ್ಚರಿಕೆಯ ವಿಷಯನೇ ಆಯಿತು. ಹೀಗೆ ಬಂದಾಗ ತುಂಬಾನೇ ಹೊತ್ತೇನು ತಗೊಳ್ಳಲ್ಲಪ್ಪ ಅಂತಂತ ಹೇಳಿ ಅವರಿಗೆ ಮನವರಿಕೆ ಮಾಡೋದಾಗ್ಲಿ, ದೊಡ್ಡ ನಗರದಲ್ಲಿದ್ದರೆ ಇನ್ನೂ ಸ್ವಲ್ಪ ಬೇಗನೆ ಬಂದು ಬೇಕಾಗಿರೋ ಕಣ್ಣನ್ನು ತಗೊಂಡೋಗ್ತಾರೆ. ಈಗ ಕಣ್ಣು ಗುಡ್ಡೆಯನ್ನೇ ತಗೊಂಡು ಹೋಗ್ಬಿಡ್ತಾರಾ?
0: ಸೊ ಎರಡು ಥರ ನಾವು ತಗೊಂಡೋಗ್ಬೋದು. ಒಂದು, ಇಡೀ ಕಣ್ಣನ್ನ ಐಬಾಲ್ನ ಅಥವಾ ಕರಿ ಅಂದರೆ ಕಣ್ಣಿನ ಗುಡ್ಡೆನ ತಗೊಂಡೋಗ್ಬೋದು. ಇನ್ನೂ ಒಂದು ಏನಂದರೆ, ಈಗ ಬರೀ ಕರಿಗುಡ್ಡೆನ ತಗೊಂಡೋಗುವಂಥ ಇದು ಕೂಡ ಬಂದಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪೂರ್ತಿ ಐಬಾಲ್ನೇ ತೊಗೊಂಡೋಗೋದು. ಏನಕ್ಕೆ ಪೂರ್ತಿ ಐಬಾಲ್ನ ತೊಗೊಂಡೋಗ್ತೀವಿ ಅಂದರೆ, ಕರಿಗುಡ್ಡೆಯಿಂದ ಆಗೋ ತೊಂದರೆನ ಕರಿಗುಡ್ಡೆ ವಾಪಸ್ ಹಾಕ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು. ಸೊ ಬೇರೆ ಯಾವುದೇ ಕಾರಣದಿಂದ ಅಂಧತ್ವ ಬಂದಿದ್ರೆ, ಅಂದರೆ ರೆಟಿನಾ ಪ್ರಾಬ್ಲಮಿಂದ ಆಗಲಿ, ಆಪ್ಟಿಕ್ ನರ್ವ್ ತೊಂದರೆಯಿಂದ ಆಗಲಿ, ಆ ಥರ ಅಂಧತ್ವನ ಈ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಏನೇನಕ್ಕೆ ನಾವು ಈ ಕಣ್ಣಿನ ಗುಡ್ಡೆನ ಬಳಸ್ತೀವಿ ಅಂದರೆ, ಸ್ಕ್ಲೀರಾ ಅಂತ ಇರುತ್ತೆ. ಕರಿಗುಡ್ಡೆ ಹಿಂದಿನ ಭಾಗದಲ್ಲಿ ಬಿಳಿ ಪಾರ್ಟ್ ಇರುತ್ತೆ, ಅದನ್ನು ನಾವು ಸ್ಕ್ಲೀರಾ ಅಂತ ಕರಿತೀವಿ. ಅದು ಕೆಲವು ಕಂಡೀಷನ್ಸಲ್ಲಿ ಅದಕ್ಕೆ ತೊಂದರೆ ಆಗಿರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟ್ ಅಂತ ಹಾಕ್ಬಿಟ್ಟು ಮಾಡ್ತೀವಿ. ಅದು ಈಗ ಏನಾಗುತ್ತೆ ಅಂದರೆ, ಕೆಲವರಲ್ಲಿ ಆಟೋಇಮ್ಯೂನ್ ಡಿಸೀಸಸ್ ಅಂತ ಇರುತ್ತೆ, ಅದರಲ್ಲಿ ಸ್ಕ್ಲೀರಾ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಈ ಸತ್ತಿರೋ ಕಣ್ಣಿಂದ ಏನು ತೊಗೊಂಡಿರ್ತೀವಿ ಆ ಸ್ಕ್ಲೀರಾನ ತೆಗೆದು ಆ ಜಾಗಕ್ಕೆ ನಾವು ಹಾಕ್ಬೋದು. ಅಥವಾ ಈಗ ಸ್ಕ್ಲೀರಲ್ ಬಕಲ್ ಸರ್ಜರಿ ಅಂತ, ಅಂದರೆ ರೆಟಿನಾ ಬಿಟ್ಕೊಂಡಿರುವಾಗ ಆ ಸರ್ಜರಿ ಮಾಡಬೇಕಾಗತ್ತೆ, ಅದರಲ್ಲಿ ಸ್ಕ್ಲೀರಲ್ ಎರೋಷನ್ ಅಂತ ಆಗ್ಬಿಟ್ಟು ಸ್ಕ್ಲೀರ್ ಆಗಿ ತೊಂದರೆ ಆಗಿರುತ್ತೆ. ಇನ್ನೂ ಒಂದು ಏನು ಅಂದರೆ, ಕರಿಗುಡ್ಡೆ ಸುತ್ತ ನಮಗೆ ಲಿಂಬಲ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ಈ ಕಣ್ಣಿಂದ ತೆಗೆದ್ಬಿಟ್ಟು ತೊಂದರೆ ಯಾರಿಗಾಗಿರುತ್ತೆ, ಆ ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ತೊಂದರೆ ಯಾರಿಗಾಗಿರುತ್ತೆ ಅದನ್ನು ರೀಪ್ಲೇಸ್ ಮಾಡ್ಬೋದು. ಅದು ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂದರೆ, ಈ ಥರ ಕೆಮಿಕಲ್ ಇಂಜುರಿ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಕಣ್ಣಿಗೆ, ಎರಡೂ ಕಣ್ಣಿಗೆ ಬಿದ್ದಾಗ ಎರಡೂ ಕಣ್ಣಲ್ಲಿ ಸ್ಟೆಮ್ ಸೆಲ್ಸ್ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಯೂಶಲಿ ಒಂದು ಕಣ್ಣಿಗೆ ತೊಂದರೆ ಆಗಿದ್ದು ಇನ್ನೊಂದು ಕಣ್ಣಿಂದ ಹಾಕಬಹುದು, ಬಟ್ ಎರಡೂ ಕಣ್ಣಿಗೆ ತೊಂದರೆ ಆಗಿರುವಾಗ ಏನು ಮಾಡುತ್ತೆ, ನಾವು ಈ ಥರ ಡೆಡ್ ಬಾಡಿಯಿಂದ ತೆಗೆದಿರೋ ಕಣ್ಣಿಂದ ತೆಗೆದ್ಬಿಟ್ಟು ಇವರಿಗೆ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇಡೀ ಕಣ್ಣು ಇಂಪಾರ್ಟೆಂಟ್
1: ಆಗುತ್ತೆ. ಅದೇ ಈ ಕೆಲವು ವಿಷಯಗಳು ದಾನದ ಸಂದರ್ಭದಲ್ಲಿ, ದಾನ ಮಾಡುವಾಗ ಆಗಿರಬಹುದು, ದಾನವನ್ನು ಪಡೆದುಕೊಳ್ಳುವಾಗ ಆಗಿರಬಹುದು, ಏನಾದರೂ ತೊಂದರೆ ಇದೆಯಾ, ಎಚ್ ಐ ವಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ, ಈಗ ತಾವು ಹೇಳ್ತೀರಿ ಡಯಾಬಿಟಿಸ್ ಇದ್ರೂ ಕೂಡ ನಾವು ಕಣ್ಣನ್ನು ಪಡಿತೀವಿ ಅಂತಂಥೇಳಿ, ಕಣ್ಣನ್ನು ದಾನ ಮಾಡುವಾಗ ಅಥವಾ ಈಗ ಇನ್ನೊಬ್ಬರಿಗೆ ಆಪರೇಷನ್ ಮೂಲಕವಾಗಿ ಅವರಿಗೆ ದೃಷ್ಟಿ ಬರಲಿಕ್ಕೆ ಏನು ಚಿಕಿತ್ಸೆಗಳನ್ನೆಲ್ಲ ಮಾಡ್ತೀರಿ, ಆ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ಅಂಶಗಳು ಇರ್ತವೆ? ಅಂದರೆ ಯಾವುದೋ ಕಣ್ಣು ಎಲ್ಲಿಂದೋ ತಂದಿರ್ತೀರಿ, ಅಲ್ಲಿ ಅವರಿಗೆ ಅಳವಡಿಸಬೇಕಾದಾಗ ಏನೇನು ಅಂಶಗಳನ್ನು ನೋಡ್ತೀರಿ ಅಂತ?
0: ಹೌದು. ಸೊ ಏನಾಗುತ್ತೆ ಅಂದರೆ, ನಾವು ಕಣ್ಣನ್ನು ತಂದಾದ್ಮೇಲೆ ಆಸ್ಪತ್ರೆಯಲ್ಲಿ ನಾವು ಕಣ್ಣನ್ನು ಸ್ಲಿಟ್ ಲ್ಯಾಂಪ್ ಅನ್ನೋ ಒಂದು ಮೆಷಿನಲ್ಲಿ ಚೆಕ್ ಮಾಡ್ತೀವಿ. ಅಂದರೆ ಕರಿಗುಡ್ಡೆಯಲ್ಲಿ ಏನಾದರೂ ಊತ ಇದೆಯಾ ಅಥವಾ ಎಪಿಥೀಲಿಯಂ ಇಂಟ್ಯಾಕ್ಟ್ ಆಗಿದೆಯಾ. ಇನ್ನೂ ಒಂದು ಟೆಸ್ಟ್ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ. ಅದನ್ನು ಸ್ಪೆಕ್ಯುಲಾರ್ ಮೈಕ್ರೋಸ್ಕೋಪಿಯಲ್ಲಿ ನಾವು ಚೆಕ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಟೆಸ್ಟ್ ಮಾಡಿದಾಗ ಅದು ಕಣ್ಣು ಸೂಕ್ತ ಅಂತ ಅನಿಸಿದ್ರೆ ಮಾತ್ರನೇ ನಾವು ಪೇಷಂಟ್ಗೆ ಉಪಯೋಗಿಸ್ತೀವಿ, ಇಲ್ಲಾಂದರೆ ಉಪಯೋಗಿಸೋಕ್ಕಾಗಲ್ಲ. ಮತ್ತು ಬ್ಲಡ್ ಸ್ಯಾಂಪಲ್ ತೊಗೊಂಡೋಗಿರ್ತೀವಲ್ಲ, ಅದರಿಂದ ನಾವು ಈ ಎಚ್ ಐ ವಿ, ಎಚ್ ಬಿ ಎಸ್ ಎ ಜಿ, ಯಾರಿಗೆ ಬ್ಲಡ್ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಕಾಯಿಲೆ ಇರುತ್ತೆ, ಮಾರಣಾಂತಿಕ ಕಾಯಿಲೆಗಳು, ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಹೆಪಟೈಟಿಸ್ ಬಿ, ಸಿ ಮತ್ತು ಎಚ್ ಐ ವಿ ಅನ್ನೋ ಕಾಯಿಲೆ ಎಲ್ಲ ಚೆಕ್ ಮಾಡ್ತೀವಿ ನಾವು. ಮತ್ತು ಅವರು ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಏನಾದರೂ ತೀರ್ಕೊಂಡಿದ್ರೆ, ಅಥವಾ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ಅಂದರೆ ರಕ್ತದಲ್ಲೇ ಅವರಿಗೆ ಪೂರ್ತಿ ಇನ್ಫೆಕ್ಷನ್ ಇರುತ್ತೆ ಅಂಥವರಲ್ಲಿ, ಅಥವಾ ಕ್ಯಾನ್ಸರ್, ಆ ಕ್ಯಾನ್ಸರಲ್ಲೂ ಮೇನಾಗಿ ಏನಂದರೆ ಕಣ್ಣಿನ ಕ್ಯಾನ್ಸರು ಅಥವಾ ಬ್ಲಡ್ ಕ್ಯಾನ್ಸರ್ ಇರೋರಿಂದ ನಾವು ತಗೊಳ್ಳೋದಿಲ್ಲ ಅಥವಾ ತಗೊಂಡ್ರು ಅದನ್ನ ಉಪಯೋಗಿಸೋದಿಲ್ಲ.
1: ಹಾಗಾಗಿ ಈ ಕಣ್ಣಿನ ದಾನದ ಸಂದರ್ಭದಲ್ಲಿ ಎಷ್ಟೆಲ್ಲ ಎಚ್ಚರಿಕೆಗಳನ್ನ ತಗೊಳ್ಬೇಕಾಗತ್ತೆ ಅಂತ ಅನ್ನೋದು ಅದು ವೈದ್ಯರಿಗೆ ಗೊತ್ತು. ನೀವು ಯಾವ ರೀತಿ ಆ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸ್ಕೊಂಡು

0: ತಗೊಂಡು ಹೋಗ್ತೀರಂತ ಅನ್ನೋದು ನಿಮಗೆ ಗೊತ್ತು. ಆದರೂ ಕಣ್ಣು ದಾನ ಕೊಡೋ ಸಂದರ್ಭದಲ್ಲಿ ಇನ್ನು ಯಾವುದೇ ವಿಷಯಗಳನ್ನು ನಾವು ತಗೊಳ್ದೇ ಅದನ್ನು ಆದಷ್ಟು ನಾವು ದಾನ ಮಾಡಿಬಿಟ್ರೆ ಮುಗೀತು, ಅದು ನಮ್ಮ ಕೆಲಸ ಅಲ್ಲಿ ಆಯಿತು, ನಾವು ದಾನ ಮಾಡಿದ್ದೇವೆ ಅಂಥೇಳಿ ಒಂದು ಒಳ್ಳೆಯ ನಂಬಿಕೆಯನ್ನು ಇಟ್ಟುಕೊಂಡು ಆ ಒಂದು ಸಾರ್ಥಕ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅಂತ ಹೇಳ್ಬೋದು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ಇದುವರೆಗೂ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು. ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
1: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ.

0: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
1: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
0: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
1: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯ ಸರಿಯಾಗಿ 10:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಗೀತ ಚಂದ್ರಿಕೆ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳಿ ಮನು ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಶಿವರಂಜನಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಯುಗಪುರುಷ ಚಿತ್ರದ ಗೀತೆ ಹಾಡಿದ್ದಾರೆ ಪ್ರೀತಿ ಉತ್ತಮ್ ಸಿಂಗ್ ಮತ್ತು ರವೀಂದ್ರ.

ಇದುವರೆಗೂ ಎಸ್ ರಾಜಾ ಅವರು ಸಂಗೀತವನ್ನು ನೀಡಿದ್ದಂತಹ ವೀರಣ್ಣ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಮೂಡಿಬಂದಂತಹ ಸ್ವರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದಾಗಿತ್ತು. ಇನ್ನು ಮುಂದೆ ಕೇಳಿ

ಈಗ ಕೇಳಿ ಅನುರಾಧ ಪೌಡ್ವಾಲ್ ಹಾಗೂ ಬಬ್ಲಾ ಮೆಹ್ತಾ ಅವರು ಹಾಡಿರುವಂತಹ ದಿಲ್ ಹೇ ಕೆ ಮಂತಾ ನಹೀಂ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್ ಕಾರ್ಯಕ್ರಮ ಗೀತಚಂದ್ರಿಕೆ ಪ್ರಸಾರವಾಯಿತು.

ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಜಗದೀಶ ಬಿಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿಗೀತೆ, 6:50 ರೈತರಿಗೆ ಸಲಹೆ, 7:15 ಎಂ ಲಕ್ಷ್ಮೀಕಾಂತ್ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ, 7:45 ಚಿತ್ರಗೀತೆಗಳು, 8:30 ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪುಟಾಣಿ ಸಂಹಿತಾ ಜೊತೆ ಮಾತುಕತೆ ಮತ್ತು ಶ್ರೀಕೃಷ್ಣನ ಕುರಿತು ಹಾಡುಗಳು ಪ್ರಸಾರವಾಗಲಿದೆ, 8:45 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್, 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊಳಲಿನಾದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತು ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ನೀರಜಾ ಕಾರಟಗಿ, ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾಹಿತಿ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರಿಂದ. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನಾ ಕ್ರಮಗಳ ಬಗ್ಗೆ ಮಾಹಿತಿ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದಿನ

ಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಕೆ ಸಂಹಿತ ಹಾಡಿರುವ ಭಾವಗೀತೆ. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: me. In her message, the president said that the life and teachings of Lord Krishna breathe a new life into cultural and philosophical heritage of India. Meanwhile, the city of Lord Krishna, Mathura, Vrindavan, is decked up for the grand celebration tomorrow on the occasion of Janmashtami. According to our correspondent, preparations are in full swing at Mathura, Vrindavan ahead of Janmashtami, with over 5 lakh devotees expected to visit the city. In badminton, India's ace shuttler Kidambi Srikant will face Hong Kong's Lee Shuk Yui tomorrow in the men's singles quarterfinals at the China Masters Super 750 in Shenzhen. Srikant beat Canada's world number 9 Victor Lai 21-18-21-19 in pre-quarterfinals today. In women's cricket, India women defeated Hong Kong by 137 runs. India had set a target of 194 for Hong Kong in their second Group A match in the 2020 Asia Cup at Dubai International Stadium in UAE tonight. And that's the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೂ ಪ್ರಸಾರವಾದವು. 603 kilohertz ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:50. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಪುನಃ ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೀನಿ. ಚೈತ್ರ ಎನ್ಎಸ್ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

0: ಹೃದಯ ತೆರೆದು ನೋಡು, ನಾನು ನಿರ್ಮಲ ಮನದವ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ. ಭೂದೇವಿಗಾಗಿ ಬಡಿದಾಡುವ ಈ ಭೂದೇವಿ ಸಾಕ್ಷಿ. ನಾವು ನಿಂತ ಈ ಪವಿತ್ರ ನರ್ಮದಾ ಗಂಗೆಯೇ ಸಾಕ್ಷಿ.
1: ಸಾಮ್ರಾಟ್ ಹರ್ಷವರ್ಧನ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ.
0: ಹೌದು,
1: ನಾ ವೀರ್ವರುದ್ಧ ಗೈದು ಮುಗ್ಧ ಜೀವಿಗಳನ್ನು ಬಲಿ ಕೊಡುವ ಬದಲಾಗಿ ಶಾಂತಿ ಸ್ನೇಹದಿಂದ ಇರುವುದೇ ಮಾನವತಾವಾದಿಯ ತತ್ವ. ಇಂದಿನಿಂದ ನಾವಿಬ್ಬರೂ ಸ್ನೇಹಿತರು. ಬಾ ಸ್ನೇಹಿತ, ನಮ್ಮಿಬ್ಬರ ಸ್ನೇಹ ಬಂಧ ಉಳಿದವರಿಗೆ ಆದರ್ಶವಾಗುತ್ತೆ.
2: ಆಹಾ ಆಹಾ, ಉತ್ತರ ದಕ್ಷಿಣಗಳ ಸಾಮ್ರಾಟರ ಸಂಗಮವೇ ಈ ನರ್ಮದಾ ಗಂಗಾಸ್ಥಾನ. ಹರ್ಷವರ್ಧನ, ಪುಲಕೇಶಿ, ನಿಮ್ಮಿಬ್ಬರನ್ನು ಪಡೆದ ನಮ್ಮ ನಾಡು ಧನ್ಯವಾಯಿತು.

0: ಪ್ರಭುಗಳೇ, ಪಲ್ಲವರು ಪತನಗೊಂಡು ತಣ್ಣಗಾಗಿದ್ದಾರೆ. ಸಾಮಂತ ಮಾಂಡಲಿಕರ ಸದ್ದಡಗಿದೆ. ಉತ್ತರ ಪಥೇಶ್ವರ ಹರ್ಷಧನ ಹಾಗೂ ನಮ್ಮ ಸಾಮ್ರಾಜ್ಯದ ನಡುವೆ ಸುಮಧುರವಾದ ಸಾಂಸ್ಕೃತಿಕ ಸಂಬಂಧವಿದೆ. ವೆಂಗಿಮಂಡಲದಲ್ಲಿ ವಿಷ್ಣುವರ್ಧನರು, ನೊಳಂಬವಾಡಿಯಲ್ಲಿ ಜಯಸಿಂಹರು ಸಮರ್ಥ ಆಡಳಿತ ನಡೆಸಿದ್ದಾರೆ.
1: ನಿಜ.
0: ಸದ್ಯ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ. ತಮ್ಮ ಆಡಳಿತ ಕ್ರಮ, ಸಾಮ್ರಾಜ್ಯ ನಿಷ್ಠೆ, ಪ್ರಜಾಪ್ರೇಮ, ಕನ್ನಡ ನಾಡಿನ ಕೀರ್ತಿಯನ್ನು ವಿಶ್ವದಾದ್ಯಂತ ಹೊಗಳಲಾಗುತ್ತಿದೆ. ಇಂದಿನ ಸಭೆಗೆ ತಮ್ಮ ಕೀರ್ತಿ ಕೇಳಿ ತಮ್ಮನ್ನು ಕಾಣಲು ಚೀನಾದೇಶದಿಂದ ಪ್ರವಾಸಿಗರೊಬ್ಬರು ಬಂದಿದ್ದಾರೆ.
1: ಹೌದೇ? ಹಾಗಾದರೆ ಅವರನ್ನು ಬಲು ಆದರದಿಂದ ಬರಮಾಡಿ
0: ಪ್ರಭು ಚಿತ್ತ. ಅದು ಬಂದರು ನೋಡಿ ಪ್ರಭುಗಳೇ.
1: ಸ್ವಾಗತ. ಚೀನಾ ದೇಶದಿಂದ ಬಂದ ನಿಮಗೆ ನಮ್ಮ ಹಾರ್ದಿಕ ಸ್ವಾಗತ. ಕುಳಿತುಕೊಳ್ಳಿ.
2: ವಂದನೆಗಳು, ವಂದನೆಗಳು. ನನ್ನ ಹೆಸರು ವೇನ್ ಚಾಂಗ್, ನಾ ಪ್ರವಾಸಿ. ನಿಮ್ಮ ಕೀರ್ತಿ ಕೇಳಿ ನಿಮ್ಮನ್ನು ಕಾಣಲು ಬಂದೆ.
1: ಸಂತೋಷ, ಬಹಳ ಸಂತೋಷ. ನಮ್ಮ ನಾಡನ್ನೆಲ್ಲ ಸುತ್ತಿರುವಿರಾ?
2: ಹೌದು, ನನ್ನದು ದೇಶ ದೇಶಗಳನ್ನು ಸುತ್ತುವ ಕೆಲಸ. ನಿಮ್ಮ ನಾಡು ಚೆನ್ನಾಗಿದೆ.
1: ನಮ್ಮ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
2: ಇಲ್ಲಿಯ ಜನರು ಬಹಳ ಪ್ರಾಮಾಣಿಕರು. ಮನೆಯ ಬಾಗಿಲುಗೆ ಬೀಗಗಳನ್ನು ಹಾಕುವುದಿಲ್ಲ. ಪ್ರಜೆಗಳು ಸ್ವಾಮಿ ನಿಟ್ಟರು. ಚರನು ಬಂದರೆ ರಕ್ಷಿಸುವರು, ಅಪಕಾರ ಮಾಡಿದರೆ ಚಡಿನ ಚಡಿಯಾಗುವರು.
1: ಹೌದು, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯರು, ಇದು ನಮ್ಮ ನೀತಿ.
2: ಈ ದೇಶ ಬಹಳ ಬೆಲೆಯುಳ್ಳದು. ನಿಮ್ಮ ಚೈನ ಬಲು ದೊಡ್ಡದು. ರಾಜನು ಜನತೆ ದೇವರೆಂದು ತಿಳಿಯುತ್ತಾರೆ.
1: ಸಂತೋಷ, ಬಹಳ ಸಂತೋಷ. ನೀವು ನಮ್ಮ ಅತಿಥಿಗಳು. ನಿಮಗಿಷ್ಟ ಬಂದಷ್ಟು ದಿನ ನಮ್ಮ ರಾಜ್ಯದಲ್ಲಿ ಸಂಚರಿಸಿರಿ.
2: ಧನ್ಯವಾದಗಳು, ಧನ್ಯವಾದಗಳು. ನಾನು ನನ್ನ ಅನುಭವಗಳನ್ನು ನನ್ನ ದಿನಚರಿಯಲ್ಲಿ ಬರೆದಿಡುವೆ.
1: ನೀವಿನ್ನು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ಮತ್ತಮ್ಮನ್ನು ಕಾಣುವೆ.
2: ವಂದನೆಗಳು, ವಂದನೆಗಳು.
1: ರವಿಕೀರ್ತಿ
0: ಪ್ರಭು,
1: ಇಂದಿನ ಕಲಾಪಗಳೇನು?
0: ಪ್ರಭು, ತಮಗೆ ಆಯಾಸವಾದಂತಿದೆ, ಸಭೆ ವಿರಾಮ ಹೇಳೋಣವೇ?
1: ಏನಿಲ್ಲ, ಏನಿಲ್ಲ, ಸಭೆ ಮುಂದುವರಿಯಲಿ.
0: ಪ್ರಭು, ಇರಾಣದ ದೊರೆ ಇಮ್ಮಡಿ ಕಶ್ರೋಜಾರ್ ಅವರು ಸ್ನೇಹ ಬಯಸಿ ತಮ್ಮ ರಾಯಭಾರಿಯ ಮೂಲಕ ಪತ್ರ ಬರೆದು ಕಳಿಸಿದ್ದಾರೆ. ಹಾಗೆಯೇ ಸಹಾಯವನ್ನು ಯಾಚಿಸಿದ್ದಾರೆ.
1: ಅವರ ಸ್ನೇಹವನ್ನು ಒಪ್ಪಿರುವೆವು. ನಮ್ಮ ಕೈಲಾದ ಸಹಾಯ ಸಹಕಾರಗಳಿಗೆ ನಾವು ಸಿದ್ಧ. ಅವರಿಗೆ ಉತ್ತರ ಕಳಿಸಿರಿ.
0: ಆಗಲಿ ಪ್ರಭು. ದೇಶ ವಿದೇಶಗಳಲ್ಲಿ ಈ ಕನ್ನಡ ನಾಡಿನ ಕೀರ್ತಿ ಹಬ್ಬಿದೆ. ಪರಮೇಶ್ವರ ಪುಲಕೇಶಿಯ ಕೀರ್ತಿ ಜಗದ್ವ್ಯಾಪಿಯಾಗಿದೆ.

ಉಮ್ಮಡಿ ಪುಲಕೇಶಿ ನಾಟಕ ಕೇಳಿದ್ದೀರಿ. ರಚನೆ ಡಾಕ್ಟರ್ ಮೃತ್ಯುಂಜಯ ಹೊರಕೇರಿ. ನಿರ್ದೇಶನ ಪ್ರಭಾ ಸಿರೂರ್. ಪಾತ್ರ ಪರಿಚಯ: ರಾಜಮಾತೆ ಪದ್ಮಜಾ ಹುಯಿಲ್ಗೋಳ್, ಇಮ್ಮಡಿ ಪುಲಕೇಶಿ ಪ್ರಭುಸ್ವಾಮಿ ಮಳಿಮಠ್, ವಿಷ್ಣುವರ್ಧನ ರಾಜು ನದಾಫ್, ಮಂಗಳೇಶ ಸಿದ್ದರಾಜ್ ಕಲ್ಯಾಣ್ಕರ್, ರವಿಕೀರ್ತಿ ವೆಂಕಟೇಶ್ ವಾಸನದ್, ಹರ್ಷವರ್ಧನ ಚಂದ್ರಶೇಖರ್ ಎಂ ವಡಿಗೇರಿ, ಭಂಡಿಕುಮಾರ ಮಹಾವೀರ್ ಬಾಬು ಕಾಸರ್, ಹುಯೆನ್ ಸಾಂಗ್ ಟಿಎಂ ಯಲಗೋಡ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಇಂದಿನ ಸಮ್ಮುಖದಲ್ಲಿ ಯುವ ಸಂಗೀತ ನಿರ್ದೇಶಕ ಹಾಗೂ ಗಾಯಕರಾದ ನೀಲ್ಕಂಠ್ ಎಎಂ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ರಾಜೇಂದ್ರ ಆರ್ ಕುಲಕರ್ಣಿ.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಈಗ ನನ್ನ ಜೊತೆಗೆ ಒಬ್ಬ ಸಾಧಕರದರ. ಇವ್ರು ಯಾರು ಅಂತಂದ್ರೆ, ಅವ್ರ ಹೆಸರು ಹೇಳೋದಕ್ಕಿಂತ ಮೊದಲು ಅವ್ರು ಏನು ಮಾಡ್ಯಾರ ನಾನು ನಿಮ್ಗೆ ಹೇಳ್ತೀನಿ. ಇವರೊಬ್ಬ ಚಲನಚಿತ್ರದ ಸಂಗೀತ ನಿರ್ದೇಶಕರು ಮತ್ತು ಹಿನ್ನೆಲೆ ಗಾಯಕರು. ಇವರು ಯಾವ ಸಿನಿಮಾಗಳಿಗೆ ಇಲ್ಲಿ ತನ ಒಂದು ಸಂಗೀತವನ್ನು ಕೊಟ್ರಂತಂದ್ರೆ, ರೈಟ್ ಆದರೆ ತಲಿ, ವೆಂಕಿ, ಮನಸ್ಸಿನ ಮಾತು, ಅಚ್ಚುಮೆಚ್ಚು, ವಿಸ್ಮಯ, ಸನಿಹ, ಕಾಲಾಯ ತಸ್ಮೇ ನಮ, ಬಂಗಾರಿ, ಎರಡೊಂದ್ಲ ಮೂರು, ಸೆವನ್, ಮಹಾನದಿ, ಆಮೇಲೆ ಲೀಸಾ, ಅಲ್ಲೇ ಇನ್ನು ಒಂದು ಖಾಸಗಿ ವಾಹಿನಿಗಳಿಗೆ ಜಿಂಗಲ್ಗಳೇ ಸಹಿತ ಇವರು ಮಾಡ್ಯಾರ. ಇನ್ನು ಬಿಡುಗಡೆ ಆಗುವಂತಹ ಚಿತ್ರಗಳು ಯಾವ್ಯಾವ ಅದಾವ ಅಂತಂದ್ರೆ, ಇವ್ರದ್ದು ಆಕ್ಷನ್, ಒಂದು ಊರಲ್ಲಿ ಒಂದು ಲವ್ ಸ್ಟೋರಿ, ಶಿರಾಡಿ ಘಾಟ್, ಕಿಂಗ್ ಆಫ್ ಬೀದರ್, ಇಷ್ಟೆಲ್ಲ ಚಿತ್ರಗಳಿಗೆ ಅವರು ಸಂಗೀತ ನಿರ್ದೇಶನವನ್ನ ಮಾಡ್ಯಾರ. ಆಮೇಲೆ ಹಿನ್ನೆಲೆ ಗಾಯಕರ ಸಹಿತ ಇದಾರ ಅಂತಂದ್ ಈಗ ನಿಮ್ಗೆ ಅನಿಸ್ತಾ ಇರೋ ಇವ್ರು ಯಾರು, ಇವ್ರ ಹೆಸರು ಏನು ಅಂತೇಳಿ. ಇವ್ರು ಯಾರು ಅಂತಂದ್ರೆ, ನಮ್ಮೂರಾಗಿರುವಂತಹ ಬೀದರ್ನ ನೀಲ್ಕಂಠ್ ಪಾಂಡುರಂಗ್ ಅಂತೇಳಿ. ಈ ಚಲನಚಿತ್ರ ಒಂದು ಕ್ಷೇತ್ರದಲ್ಲಿ ನೀಲ್ಕಂಠ್ ಪಾಂಡುರಂಗ್ ಅಂತಂದ್ರೆ ಯಾರಿಗೂ ಗುರ್ತಾಗೋದಿಲ್ಲ. ಇವರಿಗೆ ಎಎಂ ನೀಲ್, ನೀಲ್ ನೀಲ್ ಅಂತೇಳಿ ಇವರಿಗೆ ಕರೀತಾರೆ. ಅಂತಂದ್ರೆ ಬೆಂಗಳೂರಿನ ಗಾಂಧಿನಗರನೊಳಗೆ ಇವರನ್ನ ಗುರುತಿಡೋದು ನೀಲ್ ಅನ್ನುವಂಥ ಹೆಸರಿನೊಳಗೆ. ನೀಲ್ ನೀಲ್ಕಂಠ, ಈ ನೀಲ್ಕಂಠ ನೀಲ್ ಹೆಂಗಾದ್ರು, ಬೀದರ್ನಿಂದ ಬೆಂಗಳೂರಿಗೆ ಇವ್ರು ಹೆಂಗ್ ಹೋದ್ರು, ಬೆಂಗಳೂರಲ್ಲಿ ಇವ್ರ ಜರ್ನಿ ಸರಳ ಇತ್ತು ಹೆಂಗೆ, ಹೆಂಗ್ ಇವರು ಸಂಗೀತ ನಿರ್ದೇಶಕರಾದ್ರು, ಇದೆಲ್ಲ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಂತ. ನಮಸ್ಕಾರ ನೀಲ್ ನೀಲ್ಕಂಠ ಅವರೇ.
3: ನಮಸ್ಕಾರ ಸರ್.
4: ಪ್ರೀತಿಯೇ ಪ್ರೀತಿಯ ಕೊಂದರೇ

0: ಸರ್, ನಿಮ್ ಜೊತೆಗೆ ಮಾತಾಡುವಾಗ ನಾನು ಇಷ್ಟೆಲ್ಲ ಉದ್ದದ ಲಿಸ್ಟ್ ಮಾಡ್ಕೊಂಡಿದ್ದೆ, ನಮ್ಮ ಕೇಳೋಗರೆಲ್ಲ ಹೇಳಿದೆ ಇಷ್ಟು ಚಗಳಿಗೆ ನೀವು ಸಂಗೀತ ಕೊಟ್ಟಿರಿ, ಹಿನ್ನೆಲೆ ಗಾಯಕರು ಸಹಿತ ಇದ್ರಿ, ಮತ್ತೆ ಮೇಲಾಗಿ ನಮ್ಮವರಿದ್ರಿ.
1: ಹೌದು,
0: ಇದು ನಮ್ಗೆ ಬಹಳ ಸಂತೋಷ ಆಗ್ತದೆ, ನಮ್ಗೆ ಕೇಳೋಗರಿ ಸಹಿತ ಬಹಳ ಸಂತೋಷ ಆಗ್ತದೆ. ಇದು ನಿಮ್ಮ ಜರ್ನಿ ಹೆಂಗ ಪ್ರಾರಂಭ ಆಯ್ತು, ಆಮೇಲೆ ಈ ಸಂಗೀತ ಕ್ಷೇತ್ರಕ್ಕೆ ಬರಬೇಕು ಅನ್ನೋಂಥ ಚಾಹತ್ ನಿಮ್ಮಲ್ಲಿ ಯಾವ ವಯಸ್ಸಿಗೆ ಶುರು ಆಯ್ತಂತ್ರಿ?
1: ಸರ್, ಫಸ್ಟು ರೇಡಿಯೋದಲ್ಲಿ ಅಭಿಲಾಷ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಅವಾಗ ಒಳ್ಳೆ ಒಳ್ಳೆ ಸಾಂಗ್ಗಳು, ಮೆಲೋಡಿ ಸಾಂಗ್ಗಳೆಲ್ಲ, ಕನ್ನಡ ಫಿಲಮ್ ಸಾಂಗ್ಗಳೆಲ್ಲ ಬರ್ತಿತ್ತು. ರಾಜನ್ ನಾಗೇಂದ್ರ ಸರ್ ಅವರೆಲ್ಲ ಮಾಡಿದ ಸಾಂಗ್ಗಳು
0: ಅಂದ್ರೆ ಸಣ್ಣವರಿದ್ದು ಕೇಳ್ತಾ ಇದ್ರು.
1: ಹಾ, ಕೇಳ್ತೇವೆ ಸರ್. ಹಂಗೆ ಕೇಳ್ತಾ ಕೇಳ್ತಾ ನಾನು ಟೆಂತ್ ನೈನ್ ಟೆಂತ್ ಇದ್ದಾಗ ನಾನು ಕ್ಲಾಸಿಕಲ್ ಜಾಯಿನ್ ಆದೆ. ಅಂದ್ರೆ ಸಂಗೀತ ಇಂಟ್ರೆಸ್ಟ್ ಬಂತು ನನಗೆ. ಆ ರೇಡಿಯೋದಲ್ಲಿ ಪ್ರಸಾರ ಆಗಿದ್ದ ಹಾಡುಗಳೇ ನಾ ಹಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅಂದ್ರೆ ಆಗಾಗ ಹಾಡ್ತಾ ಇರ್ತಿದ್ದ, ಹಂಗೆ ಇಂಟ್ರೆಸ್ಟ್ ಆಗಿ ಕ್ಲಾಸಿಕಲ್ ಎಲ್ಲ ಜಾಯಿನ್ ಆದ.
0: ಯಾರ ಹತ್ರ ಕಲ್ತು ಸಂಗೀತ?
1: ನಮ್ಮ ಗುರುಗಳು ಅಶಿತಾ ಘೋಷ್ ಅಂತಂದು, ಬೀದರಲ್ಲೇ. ನಾನು ಮೂರುವರೆ ವರ್ಷ ಕಲ್ತಿದ್ದೀನಿ. ನನ್ನ ಇಂಟೆನ್ಷನ್ ಕಂಪೋಸರ್ ಆಗ್ಬೇಕಿತ್ತು,
0: ಅಂದ್ರೆ ಸಂಗೀತ.
1: ಸೊ ಹಂಗಾಗಿ ಅವಾಗ ನನಗೆ ಬೆಂಗಳೂರಲ್ಲಿ ಯಾರು ಪರಿಚಯ ಇರಲಿಲ್ಲ, ಏನಿಲ್ಲ. ಸೊ ಬೀದರಲ್ಲಿ ಫಸ್ಟ್ ನಾನು ಕ್ಲಾಸಿಕಲ್ ಕಲ್ತದು. ಕಲ್ತ್ಮೇಲೆ ಆಮೇಲೆ ಬೆಂಗಳೂರು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಬೆಂಗಳೂರಿಗೆ ಹೋದಾಗ ನನಗೆ ಬೆಂಗಳೂರಲ್ಲಿ ಒಬ್ರು ಪರಿಚಯ ಇರಲಿಲ್ಲ.
0: ಒಟ್ಟು ಒಂದು ಸಂಗೀತದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡ್ರು, ಏನಾವಂದ್ರೆ ಕಂಪೋಸರ್ ಆಗ್ಬೇಕಂತ ಗುರಿ ಇಟ್ಕೊಂಡು.
1: ಕಂಪೋಸರ್ ಆಗ್ಬೇಕು, ಮ್ಯೂಸಿಕ್ ಕಂಪೋಸರ್, ಫಿಲಮಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬೇಕು ಮ್ಯೂಸಿಕ್ ಕಂಪೋಸರ್ ಆಗಿ ಅಂತ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೋಗಿದ್ದಲ್ಲಿ. ಅವಾಗ ನನಗ್ ಪರಿಚಯ ಆಗಿದ್ದು ನಾಕೋಡ್ ಸರ್, ರಾಜೇಂದ್ರ ನಾಕೋಡ್ ಸರ್, ತಬಲಿಸ್ಟ್ ಅವರು. ಹಾ, ತಬಲಿಸ್ಟ್ ಅವರು ಒಂತ ನಮ್ ಗುರುಗಳೇನೆ. ಸೊ ಅವ್ರ ಹತ್ರ ನಾನು ಹೋಗೋದು ಬರೋದು ಮಾಡ್ತಿದ್ದ. ಅವಾಗ ಅಲ್ಲಿ ಇದ್ದಾಗ ನನಗೆ ರೋಹಿತ್ ಕುಲಕರ್ಣಿ ಅಂತ ಒಬ್ರು ಪರಿಚಯ ಆದ್ರು.
0: ರೋಹಿತ್ ಕುಲಕರ್ಣಿ ಅವ್ರು ಏನಿದ್ದಾರೆ ಸರ್?
1: ಅವ್ರು ಮ್ಯೂಸಿಕ್ ಪ್ರೋಗ್ರಾಮರ್, ಅವರು ಪ್ರೋಗ್ರಾಮರ್. ಸೊ ಅವರೊಂದು ಅವಾಗ ಸ್ಟುಡಿಯೋ ಮಾಡ್ತಾ ಇದ್ರು ಅಲ್ಲಿ ಬೆಂಗಳೂರಲ್ಲಿ, ಅವರು
0: ಸ್ಟುಡಿಯೋ ನಡೀತಾ ಇತ್ತು.
1: ಸೊ ಈಗ ಅವಾಗ ನಾನು ಬೆಂಗಳೂರಲ್ಲಿ ಯಾರು ಪರಿಚಯ ಇರಲಿಲ್ಲ. ಆಮೇಲೆ

0: ಬದುಕೋದು ಕಷ್ಟ, ಹಂಗಾಗಿ ನಾನು ಅವ್ರ ಹತ್ರ ಜಾಬಿಗೆ ಸೇರಿದೆ. ಅವರು ಅಂದ್ರು ನಾನು ಸ್ಟುಡಿಯೋ ಮಾಡ್ತಾ ಇದ್ದೀನಿ, ಬೇಕಾದ್ರೆ ನಿನ್ನ
1: ಜಾಬ್ಗೆ.
0: ಹಾ, ಅವಾಗೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತದ. ಆಮೇಲೆ ಅಲ್ಲಿ ಆ ಪಿರಿಯಡ್ ಅಲ್ಲಿ ನನಗೆ ಇನ್ನೊಬ್ಬರು ಪರಿಚಯ ಆದ್ರು, ಧರ್ಮ ಸರ್ ಅಂತ. ಅವರು ಕನ್ನಡದಲ್ಲಿ ಗ್ರೇಟ್ ಪ್ಲೇಯರ್, ಅವರು ಪ್ರೋಗ್ರಾಮರ್, ಕೀಬೋರ್ಡ್ ರಿದಮ್ ಪ್ರೋಗ್ರಾಮರ್. ಸೊ ಅವರು ಒಬ್ಬರು ಸ್ವಲ್ಪ ಬ್ಯಾಕ್ ಬೋನ್ ತರ ನನಗೆ. ಅಲ್ಲಿ ಅವರು ಪರಿಚಯ ಆದ್ರು. ಆಮೇಲೆ ಅವರು ರೋಹಿತ್ ಕುಲಕರ್ಣಿ ಅವ್ರು ಸ್ಟುಡಿಯೋ ಮಾಡಿದಾಗ ನನಗೆ ಸ್ಟುಡಿಯೋ ಅಸಿಸ್ಟೆಂಟ್ ಅಂತ ನನ್ನ ಜಾಬ್ ಫಿಕ್ಸ್ ಮಾಡಿದ್ರು.
1: ಏನ್ ನಿಮ್ದು ವರ್ಕ್ ಏನಲ್ಲಿ
0: ಯಾಕಂತಂದ್ರೆ, ಸೌಂಡ್ ಇಂಜಿನಿಯರ್ ಇರ್ತಾರಲ್ಲ ಸರ್, ಈ ಸೌಂಡ್ ಇಂಜಿನಿಯರ್ ಅಸಿಸ್ಟೆಂಟ್ ಸ್ಟುಡಿಯೋ ಅಸಿಸ್ಟೆಂಟ್.
1: ಏನ್ ಮಾಡ್ಬೇಕಾಗ್ತಿತ್ತು ನೀವು ಕೆಲಸ?
0: ಏನ್ ಮಾಡ್ಬೇಕಂತಂದ್ರೆ, ಈಗ ಮೈಕ್ಗಳಾಗ್ಬೋದು, ಈಗ ನಿಮ್ದು ಕೇಬಲ್ ಎಕ್ಸೆಲ್ಆರ್ ಅದು ನೀವು ಏನ್ ಕನೆಕ್ಟ್ ಮಾಡಿರಲ್ಲ, ಅದು ಎಕ್ಸೆಲ್ಆರ್ ಕೇಬಲ್
1: ಇವೆಲ್ಲ
0: ಅಕೋಸ್ಟಿಕ್ ಅಲ್ಲ, ಈ ಅಕೋಸ್ಟಿಕ್ ಮತ್ತ ನೀವು ರೆಕಾರ್ಡಿಂಗ್ ಯಾವ ಟೈಪ್ ಮಾಡ್ಬೇಕು. ಯಾಕಂದ್ರೆ ಇಂಜಿನಿಯರ್ ಬರೋ ಮುಂಚೆ ನಾವೆಲ್ಲ ರೆಡಿ ಮಾಡಿಟ್ಟಿರಿ, ಟ್ರ್ಯಾಕ್ ಅಸೈನ್ ಮಾಡೋದು. ಸೊ ಅಲ್ಲಿಂದ ನನಗೆ ರೆಕಾರ್ಡಿಂಗ್ ಸಿಸ್ಟಮ್ ಏನು ಅಂತ ನನಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತು. ಅದು
1: ಯಾವ ವರ್ಷ ಆಗಿರೋದು ಸರ್? ಇದು
0: ಇದು 95-96 ಅಲ್ಲಿ,
1: ಅಂದ್ರೆ 94 ದಂಗ ಬೆಂಗಳೂರಿಗೆ ಹೋದ್ರೆ
0: 94 ಅಲ್ಲಿ ನಾನು ಬೀದರ್ನ ಬೆಂಗಳೂರು ಹೋಗಿದ್ದು.
1: ಅವಾಗಿಂದ ನಿಮ್ದು ಸ್ಟುಡಿಯೋ ಅಸಿಸ್ಟ್ ಅಂತ ನಿಮ್ ಪ್ರಾರಂಭ ಆಯ್ತು?
0: ಪ್ರಾರಂಭ ಆಯ್ತು ಅಲ್ಲಿ. ಈಗ ಅಲ್ಲಿಂದ ಬೆಂಗಳೂರಿಂದ ಅಸಿಸ್ಟೆಂಟ್ ಮಾಡಿಕೊಂಡು ಆಮೇಲೆ ನಮ್ಮ ರೋಹಿತ್ ಕುಲಕರ್ಣಿ ಅವರು ಅಲ್ಲಿ ಬಾಂಬೆಗೆ ಶಿಫ್ಟ್ ಆದರು ಅವರು. ಸೊ ಶಿಫ್ಟ್ ಆಗೋಕ್ಕಿಂತ ಮುಂಚೆ ನಾವು ಎಕ್ವಿಪ್ಮೆಂಟ್ ಎಲ್ಲ ತರಬೇಕಂತಂದ್ರೆ ಚೆನ್ನೈಯಿಂದ ತರ್ತಿದ್ದೀವಿ ನಾವು
1: ರೆಕಾರ್ಡಿಂಗ್ ಸಲುವಾಗಿಲ್ಲ.
0: ಹಾಂ, ಓಟೋ ಅವ್ರ ಮಿಕ್ಸರು ಇದೆಲ್ಲ ನಮ್ದು, ಫಾಸ್ಟ್ ಟ್ರ್ಯಾಕ್ ಎಲ್ಲ ಇದೆಲ್ಲ ನಮ್ಗೆ. ಅವಾಗೆಲ್ಲ ಕಂಪ್ಯೂಟರ್ ಇವು ಲಾಜಿಕ್ ಎಲ್ಲ ಇರಲಿಲ್ಲ.
1: ಹೌದು.
0: ಸೊ ಅವಾಗ ನಾವು ಚೆನ್ನೈಯಿಂದ ತರೋ ಟೈಮಲ್ಲಿ ಅಲ್ಲಿ ಶಿವಕುಮಾರ್ ಅಂತಂದು ರೈಮನ್ ಸರ್ ಸೌಂಡ್ ಇಂಜಿನಿಯರ್ ಅವರು ಪರಿಚಯ ಆದರು.

0: ಅಂದ್ರೆ ರೆಹಮಾನ್ ಸರ್ ಕೆಲಸ ಮಾಡ್ತಿರೋ ಸೌಂಡ್ ಇಂಜಿನಿಯರ್ ಪರಿಚಯ ನಿಮ್ಗಾಯ್ತು? ಶಿವಕುಮಾರ್
1: ಪರಿಚಯ ಆಯ್ತು, ಅದು ರೋಹಿತ್ ಸರ್ ಇಂದಾನೆ ಪರಿಚಯ ಆಗಿದ್ದು. ಸೊ ಅವಾಗ ನಮ್ಮ ಇಬ್ಬರದು ಪರಿಚಯ ಚೆನ್ನಾಗಿ ಬೆಳೀತಲ್ಲಿ. ಸೊ ಆಮೇಲೆ ನಾನು ರೈಮನ್ ಸರ್ ದು ಡೂಪ್ಲಿಕೇಶನ್ ಅಂತ ಸ್ಟುಡಿಯೋ ಇತ್ತು ಒಂದು, ಅವಾಗ ಆಡಿಯೋ ಕ್ಯಾಸೆಟ್ ಇತ್ತು, ಸಿ ಡಿ ಬರ್ಲಿಲ್ಲ ಅವಾಗಿನ್ನು. ಆ ಡೂಪ್ಲಿಕೇಶನ್ ಅಲ್ಲಿ ನನಗೆ ಶಿವಕುಮಾರ್ ಅವರು ಜಾಬ್ ಕೊಡಿಸಿದ್ರು ಅಲ್ಲಿ
0: ಚೆನ್ನೈನೊಳಗೆ.
1: ಚೆನ್ನೈಯಲ್ಲಿ
0: ಅಲ್ಲೇನ್ ಜಾಬ್?
1: ಈ ಆಡಿಯೋ ಕ್ಯಾಸೆಟ್ ಬರ್ತಿದ್ದಲ್ಲ ಸರ್, ಈ ಸ್ಪೂಲ್ ಇರ್ತದ ನೋಡ್ರಿ,
0: ಸ್ಪೂಲ್ ಟೇಪ್ ಅಂತೀವಿ.
1: ಆ ಟೇಪ್ ಅಲ್ಲಿ ಅದು ಗಸ್ ಮಷೀನ್ ಅಂತ ಇರ್ತದ, ಎಮ್ ಟಿ ಕ್ಯಾಸೆಟ್ ಗಳೆಲ್ಲ ಹಾಕಿ, ಅದು ಕಂಪನಿ ಅದು. ಅಲ್ಲಿ ಆ ಕ್ಯಾಸೆಟ್ ಎಲ್ಲ ಹಾಕಿದ್ರೆ ಅದ್ರ ಟೈಮ್ ಕೋಡ್ ಎಲ್ಲ ನಾವು ಸೆಟ್ ಮಾಡಿದ್ರೆ ಎ ಮತ್ತು ಬಿ ಸೈಡ್ ಅಂತ ಕ್ಯಾಸೆಟ್ ಗಳು ಇರ್ತದೆ,
0: ಕಾಪಿ ಆಗ್ಬಿಡೋದು.
1: ಹಾ, ಕಾಪಿ ಆಗ್ಬಿಡೋದು. ಅದ್ರಲ್ಲಿ ನಾನು ವರ್ಕ್ ಮಾಡಿದ್ದು. ಸೊ ಅಲ್ಲಿ ವರ್ಕ್ ಮಾಡಿ ಮತ್ತೆ ತಿರ್ಗಾ ನಾನು ಬೆಂಗಳೂರು ಬಂದು, ಆಮೇಲೆ ರವಿ ಸರ್ ಸ್ಟುಡಿಯೋ ಮಾಡ್ತಾ ಇದ್ರು, ಅವಾಗ ಧರ್ಮ ಸರ್ ನನಗೆ ಜಾಬ್ ಕೊಡಿಸಿದ್ದಲ್ಲಿ, ಹೃದಯದಿಂದ ಅಂತ ರವಿಚಂದ್ರನ್ ಸರ್ ಸ್ಟುಡಿಯೋ ಮಾಡ್ತಾ ಇದ್ರು, ಅವ್ರ ಸ್ಟುಡಿಯೋ ಅಲ್ಲಿ ಜಾಯ್ನ್ ಆದೆ. ಅಲ್ಲಿಂದ ಆಮೇಲೆ ಮತ್ತೆ ಸ್ಟೀಫನ್ ಸರ್ ಅಂತಂದು ಅಲ್ಲಿ ಜಾಯ್ನ್ ಆದೆ. ಇದೆಲ್ಲ ಫುಲ್ ಜರ್ನಿಯಲ್ಲಿ ನನಗೆ ಹೆಂಗಾಗಿದೆ ಅಂದ್ರೆ, ಟೋಟಲಿ ಈ ಟೆಕ್ನಿಕಲ್ ಫಿಲಂ ವರ್ಕ್ ಏನ್ ಇರ್ತದ ನೋಡ್ರಿ, ಸ್ಟುಡಿಯೋ ಎಲ್ಲ ಟೋಟಲ್
0: ಅದು ಟೆಕ್ನಿಕಲ್ ನಾಲೆಜ್ ಮೊದಲು ಸಿಕ್ತು ನಿಮಗೆ ಒಂದು ಅನುಭವ.
1: ಅನುಭವ ಅದು ಆಕ್ಚುಲಿ ಅದು ಸಿಕ್ಕಿದ್ದಕ್ಕೆ ನನಗೆ ಪ್ಲಸ್ ಪಾಯಿಂಟ್ ಸರ್. ನಾನು ಬರೀ ಸಂಗೀತ ಕಲ್ತರೂ ನಾನು ಯೂಸ್ಲೆಸ್ ಆಗ್ತಿದ್ದೆ.
0: ಅಂದ್ರೆ ಇಷ್ಟು ನಿಮ್ಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ
1: ಯಾಕಂದ್ರೆ ಇವಾಗ ನೋಡ್ರಿ, ಒಂದು ಸ್ಟುಡಿಯೋದಲ್ಲಿ ಕೂತ್ ಮಾಡ್ಬೇಕಂದ್ರೆ, ಈಗ ನೋಡ್ರಿ, ಈಗ ನೀವು ಇದು ಇದೇ ನೀವು ವರ್ಕ್ ಮಾಡ್ತಾ ಇದ್ದೀರಿ, ನನಗೆ ಈಗ ಒಂದು ಸಪೋಸ್ ವಾಲ್ಯೂಮ್ ಕಂಬ ಬರ್ತಾ ಇದ್ರು, ಈಗ ಏನ್ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತು.
0: ಹೌದು.
1: ಸೊ ಆ ತರ ನನಗ ಆ ಕೆಲ್ಸನೇ ಗೊತ್ತಿಲ್ಲ ಅಂತಂದ್ರೆ, ನನಗಿದ್ರೆ ಎದುರುಗಡೆ ಕೂತ್ರು ಒಂಥರ ಆಗ್ತಿದ್ ಅಂದ್ರೆ ಅದು ಟೋಟಲಿ ಬೇರೆನೇ ಅದು. ಸೊ ಹಂಗಾಗಿ ಎಲ್ಲ ಟೆಕ್ನಿಕಲ್ ಎಲ್ಲ ಕೆಲಸ ಕಲ್ತೆ, ಅವಾಗೆಲ್ಲ ಕಲ್ತಿ ಆ ಜರ್ನಿ ಹಂಗೆ ಮೂಡಿತು. ಅದು ಆ ಕೆಲಸದಲ್ಲಿ ನನಗೆ ಪೇಮೆಂಟ್ ಸಿಗ್ತಿತ್ತು, ನನಗಲ್ಲಿ ಬೆಂಗಳೂರಲ್ಲಿ ಬದುಕಕ್ಕೂ ಆಶ್ರಯ ಆಯ್ತು ಎಲ್ಲ ಆಯ್ತು. ಆಮೇಲೆ ಹಂಗೆ ಬರ್ತಾ 2007 ಅಲ್ಲಿ ನನಗೆ ಒಂದು ಆಫರ್ ಬಂತು, ನನ್ನ ಫ್ರೆಂಡ್ ಇಂದ ಪರಿಚಯ ಆಗಿದ್ದು.
0: ಏನಂತ ಆಫರ್ ಬಂತು ಸರ್?
1: ಅದೇ ಒಂದು ಫಿಲಮ್ ಇದೆ, ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ಮಾಡ್ತೀರ.
0: 94 2007 ನಿಮ್ಮ ಒಂದು ಮ್ಯೂಸಿಕ್ ಕಂಪೋಸರ್ ಆಗ್ಬೇಕು ಅನ್ನೋದ್ ಏನ್ ಇತ್ತು? ಅದು ಹಾಗೆ ಒಳಗಡೆ ಇತ್ತು,
1: ಅದು ಒಳಗಡೆ ಇತ್ತು, ಹೊರಗಡೆ ಬಂದಿಲ್ಲ. ಅದು
0: ಅವಕಾಶ ಸಿಗ್ಲಿಲ್ಲ ಅದಕ್ಕೆ.
1: ಅಲ್ಲ, ಅವಕಾಶ ಸಿಗ್ತಿತ್ತು ಸರ್, ಮುಂಚೆನೆ ಟ್ರೈ ಮಾಡ್ತಿದ್ದಂದ್ರೆ ಸಿಗ್ತಿತ್ತು. ಅದು ಯಾಕೆ ಸಿಗ್ಲಿಲ್ಲ ಅಂತಂದ್ರೆ, ನಾನು ಅಲ್ಲಿ ಹೋಗಿ ನಾನು ಈಗ ಸ್ಟ್ರಗಲ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಹೇಳ್ಬೇಕು, ನಿಮ್ಮ ಮನೆ ಅವ್ರ ಮನೆ ಅವ್ರ ಮನೆ ತಿರ್ಗಾಡ್ಬೇಕು, ತಿರ್ಗಾಡ್ಬೇಕಂದ್ರೆ ದುಡ್ಬೇಕು.
0: ಅದು ನಿಮ್ಗೆ ಆ ತಿರ್ಗಾಡ್ಲಿಕ್ಕೆ ಸಹ ದುಡ್ಡು
1: ಇದ್ದಿಲ್ಲ, ಅಷ್ಟು ಕಷ್ಟ ಇತ್ತು. ಆ ಕಷ್ಟದಗೋಸ್ಕರ ನಾನು ವರ್ಕ್ ಮಾಡಿದ್ದೆ. ಆಮೇಲೆ ಆ ವರ್ಕ್ ಮಾಡಿದ್ದು ಪ್ರತಿಫಲ ನನಗೆ ಈಗ ಸಿಗ್ತದೆ, ಅಂದ್ರೆ ಅದು ನಾನು ಒಳ್ಳೇದೇ ಕೆಲಸ ಮಾಡಿದ್ದೀನಿ ಅಂತ.
0: ಅಂದ್ರೆ ಏನಾಗ್ತದೆ ಒಳ್ಳೇದಕ್ಕೆ?
1: ಹಾ, ಒಳ್ಳೇದಕ್ಕೆ ಆಗ್ತದೆ ಅಂತ. ಆ ಟೈಮಲ್ಲಿ ಖರಾಬ್ ಅನ್ಸ್ಬೋದು, ಆದ್ರೆ ಈಗ ಅದು ಎಲ್ಲ ನಾನು ನೆನ್ಸ್ಕೊಂಡ್ರೆ ಇವಾಗ ನನಗೆ ನಾನು ಆಸ್ ಎ ಮ್ಯೂಸಿಕ್ ಕೆಲಸ ಮಾಡ್ಬೋದು. ಆದ್ರೆ ನಾನು ಟೋಟಲಿ ಈ ಡಾಲ್ಬಿ DTS ಇದು ಸ್ಟುಡಿಯೋದ ಏನೇ ಸಂಬಂಧ ಇದೆ, ಈವನ್ ನಿಮ್ ರೇಡಿಯೋ ಸ್ಟೇಷನ್ ಕೆಲಸ ಏನಿದೆ ಅದೆಲ್ಲ ಗೊತ್ತು. ಟೋಟಲಿ ಯಾವ ತರ ಆಗ್ತದೆ,
0: ಟೆಕ್ನಿಕಬಿಲಿಟಿ ಎಲ್ಲ
1: ಟೆಕ್ನಿಕಲಿ ಫುಲ್ ಗೊತ್ತು.
0: ಅವಾಗ 2007 ಆಫರ್ ಬಂದ್ಮೇಲೆ ಏನಂತ ಆಫರ್ ಬಂತು ಸರ್ ನಿಮಗೆ?
1: ಅದೇ ಹೊಸಬ್ರದ್ದು ಎಲ್ಲ ಆರ್ಟಿಸ್ಟ್ ಎಲ್ಲ ಹೊಸಬ್ರದ್ದು. ಸೊ ಇದರ ಫಿಲಮ್ ಇದೆ ಮಾಡ್ತೀರಾ, ನಾನು ಒಪ್ಪನೆ ಮಾಡಿದೆ. ಸೊ ಅದು ನಂದು ಡೆಬ್ಯೂ ಫಿಲಮ್ 2007 ಅಲ್ಲಿ.
0: ಯಾವ್ದಂದ್ರೆ ಸರ್ ಹೆಸರು?
1: ರೈಟ್ ಆದ್ರಿ ಅಂತ.
0: ರೈಟ್ ಆದ್ರೆ,
1: ಸೊ ಫಸ್ಟ್ ರೈಟ್ ಆದ್ರೆ ಫಿಲಮ್ಗೆ ನಂದು ಮುಂಚೆಂದು ಬಹಳ ಆಸೆ ಇತ್ತು, ದೊಡ್ಡ ಸಿಂಗರ್ ಜೊತೆ ವರ್ಕ್ ಮಾಡಬೇಕು ಹಂಗ ಹಿಂಗ ಅಂತ.
0: ಅದ್ರಲ್ಲಿ ಯಾರು ಸಿಂಗರ್ ಇದ್ರು?
1: ಸೊ ಅದ್ರಲ್ಲಿ ನನಗೆ ಸಿಂಗರಿಗೆ ಅವಕಾಶ ಕೂಡ ಬಂತದ, ಸಿಂಗರ್ ಜೊತೆ ಕೆಲಸ ಮಾಡಕ್ಕೆ. ಫಸ್ಟ್ ನಂದು ಸಾಂಗ್ ಫಸ್ಟ್ ನಾನು ಟೇಕ್ ಮಾಡಿದ್ದು, ಅಷ್ಟು ಪ್ರೀವಿಯಸ್ ಡೇ ಅಲ್ಲೆಲ್ಲ ನಾನು ಸ್ಟುಡಿಯೋದಲ್ಲಿ ಅಸ್ಟೆಂಟ್ ಆಗಿ ಮಾಡ್ತಿದ್ದೆ. ಆದ್ರೆ ಆ ಸ್ಟುಡಿಯೋದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಚೇರ್ ಇರ್ತದೆ ಇಂಜಿನಿಯರ್ ಪಕ್ಕದಲ್ಲಿ,
0: ಆ ಚೇರ್ ಮೇಲೆ ಕೂತ್ರಿ ನೀವು.
1: ಆ ಕೂಳಕ್ ನನಗೆ ಅವಕಾಶ ಸಿಕ್ಕಿದ್ದು 2007 ಅಲ್ಲಿ.
0: ಹೆಂಗ ಅನಿಸ್ತದೆ?

0: ಫಸ್ಟ್ ಟೈಮ್ ಆ ಚೇರ್ ಮೇಲೆ ಕೂತಾಗ
1: ಸರ್ ಅದು ಹೇಳಕ್ಕಾಗಲ್ಲ, ಆ ಭಾವನೆ ಹೇಳಕ್ಕಾಗಲ್ಲ ಸರ್.
0: ಆ ಒಂದು ಸಂತೋಷ ನಿಮಗೆ ಶಬ್ದದೊಳಗೆ ಹೇಳಕ್ ಆಗೋದಿಲ್ಲ,
1: ಶಬ್ದದಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಆಮೇಲೆ ಅದು ಕೋಟಿ ಕೊಡ್ತೀವಿ ಅದು ಹೇಳ್ರ ಅಂದ್ರು ಹೇಳಕ್ ಸಾಧ್ಯ
0: ಆಗೋದಿಲ್ಲ. ಅಂದ್ರೆ ಯಾರು ಗಾಯಕರು ಯಾರು ಸಿಕ್ಕರು ಅಂತ ನಿಮ್ಗೆ ಫಸ್ಟ್ ಸಾಂಗ್ ನೀವು ರೆಕಾರ್ಡ್ ಮಾಡಿದ್ದು ಯಾರ್ದು ನಿಮ್ ಜೀವನದೊಳಗೆ?
1: ನಾನು ಫಸ್ಟ್ ಟೇಕ್ ಅಂತಂದಿದ್ದೆ ಹರಿಹರನ್ ಸರ್.
0: ಹರಿಹರನ್ ಅವ್ರು?
1: ಹರಿಹರನ್ ಅವ್ರದ್ದು.
0: ಓಹ್, ದೊಡ್ಡ ಒಂದು ಕಲಾವಿದರು ಅವರು.
1: ಹೌದು, ಅದು ನಾನು ಫಸ್ಟ್ ಸಾಂಗ್ ಟ್ಯೂನ್ ಕಂಪೋಸ್ ಮಾಡಿದ್ದೆ. ಎರಡು ಲೈನ್ ಹೇಳ್ಬೋದಾ?
0: ಹೇಳ್ರಿ ಸರ್.
1: ಹರಿಹರನ್ ಅವ್ರು ಹಾಡಿದ್ದು
0: ಹೇಳ್ರಿ.

0: ಬಹಳ ಸಂತೋಷ ಸರ್, ಬಹಳ ಒಳ್ಳೆ ರೀತಿಯಿಂದ ಒಂದು ಹಾಡನ್ನ ಪ್ರಸ್ತುತ ಮಾಡಿದ್ರಿ. ಆದ್ರೆ ಇಲ್ಲಿಂದ ನಿಮ್ದು ರೈಟ್ ಆಗ್ಬಿಡ್ತು ಜೀವನ, ಅಲ್ಲ ರೈಟ್ ಆದ್ರೆ ಸಿನಿಮಾ ನಿಮ್ಮ ಸಂಗೀತ ಒಂದು ನಿರ್ದೇಶನದ ಒಂದು ಹಾದಿಗೆ ರೈಟ್ ಮಾಡಿಬಿಡ್ತು ಅಂತ ಅನ್ಕೊಳ್ಬಹುದು.
1: ಹೌದೌದು, ಆ ಸಿಂಬಲ್ ಅದ್ರದ್ದು ರೈಟ್ ಅಂತ.
0: ಅದೇ ಆ ರೈಟ್ ಇಲ್ಲಿ ತನ್ನ ರೈಟ್ ಇದೆ.
1: ಹಾ, ರೈಟ್ ಇದೆ,
0: ಓಡ್ತಾ ಇದೆ,
1: ಓಡ್ತಾ ಇದೆ.
0: ಒಂದಾದ್ಮೇಲೆ ಒಂದು ಚಿತ್ರಗಳು ಬರ್ತಕ್ಕೆ.
1: ಅದು ಗೊತ್ತಿಲ್ಲ, ನನ್ನ ಲಕ್ಕೆ ಹಂಗಿತ್ತೆ ಅನ್ನೋದು. ಫಸ್ಟ್ ಸಿನಿಮಾ ಆ ಟೈಟಲ್ ಹೆಸರೇ ರೈಟ್ ಅಂತಿತ್ತು,
0: ಟಿಕ್ ಮಾರ್ಕ್.
1: ಹಾ, ಟಿಕ್ ಮಾರ್ಕ್
0: ರೈಟ್.
1: ಸೊ ಅದು ಹರಿಹರನ್ ಸರ್ ಅವರು ಫಸ್ಟ್ ಸಾಂಗ್ ಕಷ್ಟ ಸ್ಟುಡಿಯೋದಲ್ಲಿ ಮಾಡಿದ್ದು,
0: ಬೆಂಗಳೂರಲ್ಲಿ.
1: ಅದು ಸಾಂಗ್ ಆದ್ಮೇಲೆ ನೆಕ್ಸ್ಟ್ ಬಾಂಬೆ ಜಯಶ್ರೀ ಅವರದು ವಾಯ್ಸ್ ರೆಕಾರ್ಡ್ ಮಾಡಿದ್ದು, ಅವರು ದೊಡ್ಡ ಕಲಾವಿದರು. ಆಮೇಲೆ ಎಸ್ ಪಿ ಸರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್. ಸೊ ಎಲ್ಲ ಇಲ್ಲಿವರೆಗೂ ಎಲ್ಲ ಬಾಂಬೆ ಸಿಂಗರ್ಸ್, ಬೆಂಗಳೂರು, ಚೆನ್ನೈ, ಎಲ್ಲ ದೊಡ್ಡ ದೊಡ್ಡ ಸಿಂಗರ್ ಜೊತೆ ಕೆಲಸ ಮಾಡಿದ ಅದೃಷ್ಟ ದೇವರು ನನ್ ಕೊಟ್ಟಿದ್ದಾನೆ ಸರ್. ಅದು ನನ್ನ ಲಕ್ಕಿ ಅಂತ ಹೇಳ್ಬೋದು.
0: ಅಲ್ಲ ಸರ್, ನಿಮ್ಮ ಒಂದು ಮೆಹನತ್ ಏನಿದೆ, ನಿಮ್ಮ ಒಂದು ಆ ಒಂದು ಪ್ರಾಮಾಣಿಕ ಸೇವೆ ಏನಿದೆ ಸಂಗೀತಕ್ಕೆ ನೀವು ಮಾಡ್ತಾ ಇರೋದು, ಅದು ನಿಮ್ಗೆ ಎಲ್ಲ ಅವಕಾಶಗಳು ಮಾಡಿಕೊಟ್ಟಿದೆ ಅಂತ ನಾನು ಅನ್ಕೊಂಡೆ.
1: ಖಂಡಿತ ಸರ್, ಯಾಕಂದ್ರೆ ನಾನು ಅದಕ್ಕೆ ರೆಸ್ಪೆಕ್ಟ್ ಅಷ್ಟು ಮಾಡ್ತೀನಿ, ನಂದು ಫುಲ್ ಇಡೀ ಜೀವನನೇ ಅದಕ್ಕೆ ನಾನು ಮುಡಿಪಾಗಿಟ್ಟಿದ್ದು.
0: ಆಹಾ.

0: ಇಷ್ಟಂಗಾದ್ರೆ ನೀವು ಹೇಳಿದ್ರೆ ಅಸಿತಾ ಘೋಷ್ ಅಂತ ನಿಮ್ಮ ಸಂಗೀತ ಒಂದು ಅಭ್ಯಾಸ ಪ್ರಾರಂಭ ಆಯ್ತು ಅಂತ ಹೇಳಿ, ಅದು ಎಜುಕೇಶನ್ ಎಲ್ಲಿಂದ ಆಗಿದೆ?
1: ನಾನು ಅದೇ ಕ್ಲಾಸಿಕಲ್ ಕ್ಲಾಸಿಗೆ ಹೋಗೋ ಟೈಮಲ್ಲಿ ಬೀದರಲ್ಲಿ ಅವಾಗ ನಾನು ಕಾಲೇಜು ಅಟೆಂಡ್ ಮಾಡ್ತಿದ್ದೆ ಆ ಟೈಮಲ್ಲಿ. ಅವಾಗ ನಾನು ಬಿ ಎ ಸೆಕೆಂಡ್ ಇಯರ್ ಎಕ್ಸಾಮ್ ನಾನು ಬೆಂಗಳೂರಿಗೆ ಹೋಗ್ಮೇಲೂ ಬಂದು ನಾನು ಎಕ್ಸಾಮು ಕಟ್ಟಿದ್ದೆ. ಮತ್ತೆ
0: ಬಿ ಎ ಸೆಕೆಂಡ್ ಇಯರ್?
1: ಹಾ, ಸೆಕೆಂಡ್ ಇಯರ್.
0: ಮುಂದೆ ಬಿ ಎ ಫೈನಲ್, ಬಿ ಎ ಡಿಗ್ರಿ?
1: ಅಲ್ಲ, ಅದು ಬಿ ಎ ಸೆಕೆಂಡ್ ಇಯರ್ ಎಕ್ಸಾಮ್ ಕಟ್ಟಿದೀನಿ, ಅದು ಪಾಸ್ ಓ ಫೇಲೋ, ಇಲ್ಲಿವರೆಗೆ ನಾನು ಕಾಲೇಜೇ ಹೋಗಿಲ್ಲ ಇನ್ನು.
0: ಇಲ್ಲಿದನ್ನ ನಿಮ್ದು ಏನಾಯ್ತು? ಸೆಕೆಂಡ್ ಇಯರ್ ಗುರುತಿಲ್ಲ.
1: ಡಾಕ್ಯುಮೆಂಟ್ಸ್ ಅಲ್ಲೇ ಇದೆ ಸರ್,
0: ಇನ್ನ ಏನು ಗುರುತಿಲ್ಲ.
1: ಇಲ್ಲ ಇಲ್ಲ.
0: ಆದ್ರೆ ಮತ್ತೆ ಮನೆಯೊಳಗೆ ಏನಂದ್ರೆ ನಿಮ್ಮ ತಾಯಿ ತಂದೆ? ಯಾಕಂದ್ರೆ ಎಲ್ಲರೂ ಅವರ ಅಪ್ಪ ಅಮ್ಮ ಅಂತ ಸಾಮಾನ್ಯವಾಗಿ ಏನಿರ್ತದೆ ಅಂದ್ರೆ, ನನ್ನ ಮಕ್ಕಳು ಡಿಗ್ರಿ ಮಾಡಬೇಕು, ಇಲ್ಲ ಒಂದು ಸರ್ಕಾರಿ ನೌಕರಿ ಮಾಡಬೇಕು ಅನ್ನೋ ಒಂದು ಸಹವಾಗಿರುವಂತ ಒಂದು ಆಶೆ. ಯಾಕಂದ್ರೆ ಜೀವನ ಸರಳ ಆಗಿರ್ಬೇಕು, ಜೀವನದಲ್ಲಿ ನನ್ನ ಮಗ ತೊಂದರೆ ತಗೊಳ್ಬಾರ್ದು, ಕಷ್ಟ ಪಡಬಾರ್ದು ಅಂತ ಇರ್ತದೆ. ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ರು?
1: ನಮ್ಮ ತಂದೆ ಪೊಲೀಸ್ ಆಗಿದ್ರು,
0: ಪೊಲೀಸ್ ಡಿಪಾರ್ಟ್ಮೆಂಟ್
1: ಕಾನ್ಸ್ಟೇಬಲ್. ಆಮೇಲೆ ನಮ್ಮ ತಾಯಿಯವರು ಟೀಚರು.
0: ಮತ್ತೆ ಅವ್ರು ಹೆಂಗೆ ನಿಮಗೆ ಈ ಸಂಗೀತ ಕ್ಷೇತ್ರಕ್ಕೆ ನಾ ಬೆಂಗಳೂರಿಗೆ ಹೋಗ್ತೀನಿ ಅಂತಂದಾಗ ಹೆಂಗೆ ಮನಸ್ಸಿನಿಂದ ಕಳಿಸ್ಕೊಟ್ರು, ಅಥವಾ ನಿಮ್ಮ ಒಂದು ಇದರ ಜಿದ್ದಿನಿಂದ ಅವರು ನಿಮಗೇನು ಅರ್ಲಿಲ್ವೋ?
1: ಇಲ್ಲ, ನಾನು ಕ್ಲಾಸಿಕಲ್ ಕ್ಲಾಸಿಗೆ ಹೋಗೋ ಟೈಮಲ್ಲಿ ಅವರಿಗೆಲ್ಲ ಗೊತ್ತಿದೆ ಸರ್, ಇವನಿಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ ಅಂತ. ಆದ್ರೆ ಅವರು ಅಂದ್ರು ಜಾಬ್ ಮಾಡು, ಏನಾದ್ರು ಚೆನ್ನಾಗಿ ಜಾಬ್ ಮಾಡು ಅಂತ ಎಲ್ಲ ಹೇಳಿದ್ರು ಅವರು.
0: ಎಲ್ಲರೂ ಹೇಳೋ ಅವರು ಹೇಳಿದ್ರು.
1: ಹಾ, ಹೇಳಿದ್ರು. ಸುಮ್ಮನೆ ಅದೆಲ್ಲ ಹೋಗೋದು ಅಲ್ಲೇ ಆಯ್ತದ ಎಲ್ಲೋ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಸುಮ್ಮನೆ ದಿನಗಳು ವೇಸ್ಟ್ ಆಯ್ತದ ಯಾಕದೆಲ್ಲ ಅಂತ ಫಸ್ಟ್ ಒಂದು ಅಡ್ವೈಸ್ ಮಾಡಿದ್ರು ನನಗೆ. ಆಮೇಲೆ ಇಲ್ಲ ನಾ ಹೋಗ್ತೀನಿ ಹಂಗೆ ಅಂದ್ರು. ಆಮೇಲೆ ಅವರು ಸಪೋರ್ಟ್ ಮಾಡಿದ್ರು, ಅವರು ಅಂದರು ಎಲ್ಲೇ ಹೋಗಪ್ಪ ನೀನು, ಕರೆಕ್ಟ್ ಆಗಿ ದಾರಿ ಹಿಡಿ, ನಿನಗೆ ಕರೆಕ್ಟ್ ಆಗಿ ನಿನಗೆ ಮಂಜಿಲ್ ಸಿಗ್ತದ ಹೇಳಿದ್ರು.
0: ಒಂದು ಆಶೀರ್ವಾದ ಮಾಡಿ
1: ಮಾಡಿದ್ರು ಮಾಡಿದ್ರು.
0: ಸರಿಗೆ ನಿಮ್ಮ ರೈಟ್ ಸಿನಿಮಾ ನಂತರ ಅದೇನು ಸಕ್ಸಸ್ ಆಯ್ತು, ಮುಂದಿನ ಪಯಣ ಹೆಂಗಿತ್ತು?
1: ಅದೇ ರೈಟ್ ರೈಟ್ ಆದ್ರೆ ಫಿಲಮ್ ರೆಕಾರ್ಡಿಂಗ್ ಎಲ್ಲ ಮುಗಿದು, ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇತ್ತು. ಆ ಸಾಂಗ್ ಎಲ್ಲ ಮೀಡಿಯಾದಲ್ಲಿ ಎಲ್ಲ ಬಂದು, ಈಗ ಪೇಪರ್ ಮೀಡಿಯಾದಲ್ಲಿ
0: ರಿಲೀಸ್ ಆಗಿಬಿಡ್ತು.
1: ಹಾ, ಎಲ್ಲ ಆಡಿಯೋ ರಿಲೀಸ್ ಎಲ್ಲ ಆಗಿ ಆ ರಿವ್ಯೂ ಎಲ್ಲ ನೋಡಿ ಸಾಂಗ್ ಎಲ್ಲ ಹಿಟ್ ಆಯ್ತು ಅದರಲ್ಲಿ. ಇದು ಆ ಟೈಮಲ್ಲಿ ಮತ್ತೆ ನನಗೆ ನೆಕ್ಸ್ಟ್ ಆಫರ್ ಸೆಕೆಂಡ್ ಬಂತು. ಸೆಕೆಂಡ್ ಇನ್ನು ನಾ ವರ್ಕ್ ಮಾಡ್ತಾ ಇದ್ದೀನಿ, ಥರ್ಡ್ ಆಫರ್ ಬಂತು. ಕಂಟಿನ್ಯೂ ಈವರೆಗೂ ಇನ್ನು ಹಂಗೆ ನಡೀತಾನೆ.
0: ಇನ್ನು ಆಗಲೇ ನಾನು ನಿಮ್ಗೆ ಹೇಳ್ತಾರೆ ಸರ್, ಇನ್ನು 4-5 ಚಿತ್ರಗಳು ನಿಮ್ಮ ರಿಲೀಸ್ ಆಗೋವಿದಾವೆ ಈಗ ಸದ್ಯ.
1: ಹೌದು
0: ಸರಿ, ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ಬೇಕಂತೀನಿ ಏನಂತಂದ್ರೆ, ಒಂದು ಚಿತ್ರಕ್ಕೆ ಒಂದು ಸಂಗೀತವನ್ನು ಕೊಡಬೇಕು ಅಂತ ಒಬ್ಬ ನಿರ್ದೇಶಕರು ನಿಮ್ಮ ಹತ್ರ ಬಂದಾಗೆ, ನಿಮ್ಮ ಕೆಲಸ ಹೆಂಗೆ ಶುರು ಆಗ್ತದೆ? ಏನೆಲ್ಲ ನೀವು ಪ್ರಾರಂಭ ಮಾಡಿದ್ರಿ, ಎಲ್ಲಿಂದ ಶುರು ಮಾಡಿದ್ರಿ?
1: ಅದು ಒಂಥರ ಸಿಂಪಲ್ ಆಗೂ ಇದೆ ಸರ್, ಆಮೇಲೆ ಒಂಥರ ಸ್ವಲ್ಪ ಕಷ್ಟನೂ ಇದೆ, ತಿಳ್ಕೊಂಡ್ರೆ ಸಿಂಪಲ್ ಇದೆ. ಅದು ಹೆಂಗಂತಂದ್ರೆ, ಈಗ ಡೈರೆಕ್ಟರ್ ಒಬ್ರು ಅವ್ರದ್ದು ಸ್ಟೋರಿ, ಅವ್ರ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ
0: ಮಾಡ್ಕೊಂಡು,
1: ಅವ್ರದ್ದೊಂದು ಕಲ್ಪನೆ ಇರ್ತದೆ, ಆ ಕಲ್ಪನೆನ ಸ್ಟೋರಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಾಗ ಅವರು ಸಾಂಗ್ ಪ್ಲೇಸ್ಮೆಂಟ್ ಎಲ್ಲ ಅವ್ರು ರೆಡಿ ಮಾಡಿರ್ತಾರೆ, ಎಲ್ಲೆಲ್ಲಿ ಸಾಂಗ್ ಬರಬೇಕು, ಯಾವ ಥರ ಸಾಂಗ್ ಬರಬೇಕು ಅಂತ
0: ಸಿಚುವೇಶನ್ ಏನು.
1: ಹಾ, ಸಿಚುವೇಶನ್ ಎಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಕಮಿಟ್ ಆದಾಗ, ಈಗ ನನಗೆ ಕಮಿಟ್ ಆದ್ರೆ ಅಂದ್ರೆ ಈ ಥರ ಡಿಸ್ಕಸ್ ಆಯ್ತು, ಅವ್ರು ಸ್ಟೋರಿ ಹೇಳ್ತಾರೆ ನಮ್ಗೆ ಏನಂತ, ಒಂದು 4 ಈ ಸಾಂಗ್ ಅದ, ಇದ್ರಾಗ ಸೋಲೋ ಸಾಂಗು, ಡಿವೇಟ್ ಇಷ್ಟದ ಅಂತ, ವೆರೈಟಿ ಆಫ್ ಸಾಂಗ್ಗಳು ಹೇಳ್ತಾರೆ. ಸೊ ಅದು

0: ಯಾಕೆ ಯಾವ ಸಿಚುವೇಶನಲ್ಲಿ ಯಾವ್ಯಾವ ಸಾಂಗ್ಗಳದ ಅಂತ ಅದನ್ನು ಹೇಳ್ತಿರೋದು. ಅದು ಹೇಳಿದಾಗ ಸಿಚುವೇಶನ್ ಈಗ ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ರೊಮ್ಯಾಂಟಿಕ್ ಸಾಂಗ್ ಮೂಡಲ್ಲಿ ಮಾಡಬೇಕಾಗ್ತದೆ ಅದು
1: ಟ್ಯೂನು, ಅಥವಾ ಸಾರು ಆಯ್ತು ಅಂದ್ರೆ ಸಾರು ಇದ್ರಲ್ಲಿ ಮಾಡೋಕ್ಕಾಗುತ್ತೆ.
0: ಹಾಂ, ಸೊ ಅದೇ ಇಲ್ಲ ನನ್ನ ಪ್ರಕಾರ ಸರ್. ಈಗ ನಾನು ಸಂಗೀತದಲ್ಲಿ ಭಾಳ ಸಣ್ಣ ವ್ಯಕ್ತಿ, ಭಾಳ ವಿದ್ವಾನರು ಎಲ್ಲರೂ ಇದ್ದಾರೆ. ಆದರೆ ಸಂಗೀತದಲ್ಲಿ ಯಾವುದೇ ಈಗ ಫಿಲಮಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಿಲಮಲ್ಲಿ ಇದು ಪ್ಯಾಥೋ ಸಾಂಗ್ ಅದ, ಇದು ಖುಷಿ ಸಾಂಗ್ ಅದ, ಇದು ಐಟಮ್ ಸಾಂಗ್ ಅದ, ಈ ಟಪ್ಪಂಗುಚ್ಚಿ ಸಾಂಗ್ ಅಂದ್ರೆ ಬೆಂಗಳೂರು ಸೈಡ್ ಎಲ್ಲ ಈ ಹಲಗಿ ಸಾಂಗ್ ಈಗೆಲ್ಲ ಟಪ್ಪಂಗುಚ್ಚಿ ಅಂತ ಹೇಳ್ತಾರೆ ಚೆನ್ನೈ ಬೆಂಗಳೂರು ಎಲ್ಲ. ಸೊ ಅದೆಲ್ಲ ಯಾವುದೇ ಸಾಂಗ್ ಅದು ನಮ್ಮ ಮೂಡ್ ಮೇಲೆ ಡಿಪೆಂಡ್ ಸರ್. ನಾವು ಪ್ಯಾಥೋ ಅಂತ ನಮ್ಮ ಮೈಂಡ್ ಅಲ್ಲಿ ನಾವು ಅದು ಪ್ಯಾಥೋ ತರ ಕ್ರಿಯೇಟ್ ಆಗ್ತೀವಿ.
1: ಸಂಗೀತ ಸಂಗೀತನೇ,
0: ಸಂಗೀತ ಕೋಮಲ ಶುದ್ಧ ಎರಡೇ ಸ್ವರಗಳು ಇರೋದು, ಅದು ಇರೋದೇ ಎರಡೇ ಸ್ವರ ಅದು.
1: ಹೌದು,
0: ಶುದ್ಧ ಬಿಟ್ರೆ ಕೋಮಲ್, ಕೋಮಲ್ ಬಿಟ್ರೆ ಶುದ್ಧ.
1: ಏನ್ ಮಾಡಿದ್ರು ಅದ್ರ ಎರಡು ಗಂಟೆ
0: ಮಾಡ್ಬೇಕು. ಸೊ ನಿಮ್ದು ಮೇನ್ ಮೂಡ್ ಮೇಲೆ ಕ್ರಿಯೇಟ್, ಇದು ಇದು ಪ್ಯಾಥೋ ಸಾಂಗ್ ಆಗ್ತದ, ಇದು ಮೆಲೋಡಿ ಸಾಂಗ್ ಆಗ್ತದ ಅಂತ.
1: ಅಂದ್ರೆ ಇದಕ್ಕೆ ನೀವು ಹೆಂಗ್ ಶುರು ಮಾಡ್ತೀರಿ ಸರ್? ಏನ್ ನೀವೊಂದು ಟ್ಯೂನ್ ಹಾಕೊಳ್ತಿರು ಅಥವಾ ಏನಾದ್ರು ಬೇಸ್ ಪ್ರೋಗ್ರಾಮ್ ಮಾಡ್ತಾರೆ?
0: ಅಲ್ಲ, ಅದು ಟ್ಯೂನ್ ಬರ್ತದೆ ಸರ್, ಅದು ಯಾವಾಗ ಬರ್ತದ ಹೇಳಕ್ ಆಗಲ್ಲ. ಈಗ ಒಂದೊಂದ್ಸರಿ ಡಿಸ್ಕಸ್ ಮಾಡೋ ಟೈಮಲ್ಲಿ ಒಂದೊಂದ್ಸರಿ ಸಾಕಷ್ಟು ಟ್ಯೂನ್ಗಳು ರೆಡಿ ಆಗಿಂದ
1: ತಲೆಗೆ ಬಂದ್ಬಿಡ್ತಾವ.
0: ಹಾ, ಆಮೇಲೆ ಡೈರೆಕ್ಟರ್ ಹೇಳಿ ಹೋಗ್ಮೇಲೆ ಯಾವಾಗ ಒಂದ್ಸರಿ ಸುಮ್ಮನೆ ಹಿಂಗೆ ಓಡಾಡ್ತಾ ಇರ್ತೀವಿ ಏನೋ ಕೆಲಸದಲ್ಲಿದ್ದಾಗ. ಯಾವಾಗ ಬರ್ತದ ಹೇಳಕ್ಕಾಗಲ್ಲ ಸರ್, ಅದು ಟ್ಯೂನ್ ಅನ್ನೋದೇ ಹೇಳಕ್ಕಾಗಲ್ಲ. ಆಮೇಲೆ ಸಮ್ ಟ್ಯೂನ್ಗಳು ರಾಗ ಬೇಸ್ಡ್ ಬೇಕಾಗಿತ್ತಂದ್ರೆ ನಾವು ರಾಗ ಪ್ಲೇ ಮಾಡ್ಕೊಂಡು ಸ್ವಲ್ಪ ರಿಯಾಸ್ ತರ ಮಾಡಿ ಪ್ರಾಕ್ಟೀಸ್ ತರ ಮಾಡಿ ಅದ್ರಲ್ಲಿ ನಾವು ಇದು ಮಾಡ್ಬೋದು. ಈಗ ಬೇಸ್ಡ್ ರಾಗ ಇಲ್ಲೇ ಇರ್ತದ ನೋಡ್ರಿ ಸಾಂಗ್, ಮಿಶ್ರ ಅಂತ ಹೇಳ್ತಾರಲ್ಲ, ಅದು ಕಾಮನ್, ಅದು ಟ್ಯೂನ್ ಅದೆಲ್ಲ ಮಿಕ್ಸ್ ಆಗಿರ್ತದೆ.
1: ಎಲ್ವಿ ಯಾವ ಒಂದ್ ಇದ್ರ ಮೇಲೆ ಒಂದು ರಾಗದ ಮೇಲೆ ಡಿಪೆಂಡ್ ಇರೋ, ಅದು ಬೇಸ್ ಇರೋದಿಲ್ಲ
0: ಇರಲ್ಲ.
1: ಸರಿ, ಈ ಹಾಡುಗಾರನ ಆಯ್ಕೆ ಮಾಡ್ಕೊಬೇಕಲ್ಲ, ಗಾಯಕರನ್ನ ಆಯ್ಕೆ ಮಾಡ್ಕೊಳ್ಬೇಕಲ್ಲ, ಅದು ನಿರ್ದೇಶಕರ ಒಂದು ಇದ್ರ ಮೇಲೆ ಇರ್ತದೋ ಅಥವಾ ನಿಮ್ಮ ಸಂಗೀತ ನಿರ್ದೇಶಕರಿಗೆ ಅದು ಒಂದು ಇದು ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೋ?
0: ಅಲ್ಲ, ಆಲ್ಮೋಸ್ಟ್ ಅದು ಆ ಸೆಕ್ಷನ್. ಈಗ ನಿಮ್ ಈ ಪ್ರಶ್ನೆಗೆ ಸರ್, ಅದು ಮ್ಯೂಸಿಕ್ ಡೈರೆಕ್ಟರ್ದೇ ಆಕ್ಚುಲಿ, ಅದು
1: ಅವ್ರದೇ ಒಂದು
0: ಸೆಕ್ಷನ್ ಅದು. ಆದ್ರೆ ಅದ್ರಲ್ಲಿ ಏನಾಗ್ತದೆ ಅಂದ್ರೆ ಡೈರೆಕ್ಟರ್ ಅವರು ಈ ಸಾಂಗ್ ಒಬ್ರಿಗೆ ಆಡ್ಸೋಣ, ಈ ಸಾಂಗ್ ಒಬ್ರಿಗೆ ಆಡ್ಸೋಣ ಅಂತ ಒಂದು ಇಬ್ಬರು ಮೂರು ಜನ ಸಿಂಗರ್ಸ್ ಅವರಿಗೆ ಅವರೇ ಅವ್ರ ಮೈಂಡಲ್ಲಿ ಒಂದು ಸೆಟ್ ಆಗಿ ಬರ್ತಾರೆ ಅವ್ರು ನಮ್ಮ ಹತ್ರ.
1: ಸರಿ, ಇವ್ರಿಗೆ
0: ಆ ರೀತಿ
1: ನನ್ನ ಸಿನಿಮಾದ ಇಂಥ ಹಾಡುಗಾರ ಹಾಡಬೇಕಪ್ಪ,
0: ಹಾಡಬೇಕಂತ ಅವ್ರದ್ದೊಂದು ಟೇಸ್ಟ್ ಇರ್ತದೆ ಏನು ಗೊತ್ತಿಲ್ಲ. ಆದ್ರೆ ಒಬ್ರು ಡೈರೆಕ್ಟರ್ ಏನಿರ್ತಾರೆ ಅದೆಲ್ಲ ಏನು ಮಾಡಲ್ಲ, ಅಜ್ಜಿ ಅವ್ರ ಕಾನ್ಸೆಪ್ಟ್ ಹೇಳ್ತಾರೆ ನನಗೆ ಸಾಂಗ್ ಸೂಪರ್ ಆಗಿ ಇರಬೇಕು.
1: ಇದಕ್ಕೆ ಯಾರು ಸೂಟೇಬಲ್ ಹಾಡುಗಾರ ಅಂದ್ರೆ ನೀವೇ ಆಯ್ಕೆ ಮಾಡ್ಕೊಂಡು
0: ಆಯ್ಕೆ ಮಾಡಿ, ಅದು ಡಿಪೆಂಡ್ ಆನ್ ಡೈರೆಕ್ಟರ್.

0: ಹೆಸರು ಅಂತಂದ್ಮೇಲೆ ಈ ಒಂದು ಸಂಗೀತ ಕೊಡ್ಬೇಕು ಅಂತಂದ್ರೆ ಅಕಂಪನಿಸ್ಟ್ ಬೇಕು, ಗಿಟಾರ್ ಬೇಕು, ಫ್ಲೂಟ್ ಬೇಕು, ತಬಲಾ ಬೇಕು, ಹಾರ್ಮೋನಿಯಂ ಬೇಕು, ಎಲ್ಲಾನು ಬೇಕಾಗ್ತದೆ.
1: ಹೌದು,
0: ಇದಕ್ಕೆ ನಿಮ್ದೇ ಆದಂತ ಒಂದು ಸೆಟ್ ಇದೇನೋ ಅಥವಾ ಯಾವ ರೀತಿ ನೀವು ಆಯ್ಕೆ ಮಾಡ್ಕೊಳ್ತೀರಿ?
1: ಅಲ್ಲ, ಈಗ ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಮ್ಯೂಸಿಷಿಯನ್ಸ್ಗಳು ಇರ್ತಾರೆ ಸರ್.
0: ಬೆಂಗಳೂರಿನಲ್ಲಿ ಅದಕ್ಕೇನು ಕಡಿಮೆ ಇಲ್ಲ?
1: ಇಲ್ಲ, ಈಗ ಡಬಲ್ ಬೇಸ್ ಪ್ಲೇಯರ್ಸ್, ಚೆಲ್ಲು, ವಯಲಿನ್, ವಿಯಲೋಸ್,
0: ಕೀಬೋರ್ಡ್,
1: ಫ್ಲೂಟ್, ಆಮೇಲೆ ನಿಮಗೆ ವೆರೈಟಿ ಆಫ್ ಗ್ರೇಡ್ಗಳ ತರ ಇರ್ತಾರಲ್ಲ, ಎ ಬಿ ಸಿ ತರನು ಇರ್ತಾರೆ. ಪ್ರೊಫೆಷ್ನಲಿ ಪರ್ಫೆಕ್ಟ್ ಆಗಿ ಪ್ಲೇ ಮಾಡೋರು, ಈಗ ಪರ್ಫೆಕ್ಟ್ ಆಗಿ ಈಗ ಚಲೋ ಚಲೋ ಸಿನಿಮಾಕ್ ನೋಡ್ಸೋರು ಅವ್ರದ್ದು ರೆಮೆಂಡೇಷನ್ ಹೇಳಿದ್ರು ನಂಬಲ್ಲ ಆ ಥರನೂ ಇದೆ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ, ಯಾಕಂದ್ರೆ ಅವರು ಕ್ಲಾಸಿಕಲ್ ಬೇಸ್ ಇಂದಾನೆ ಬಂದಿರೋರು. ಈಗ ಗ್ರೇಡ್ ಅಂದ್ಮೇಲೆ ಇವ್ರು ಚಲೋ ನೋಡ್ಸಲ್ಲ, ಇವ್ರು ಚಲೋ ನೋಡ್ಸಾರ ಅಂತ ಹಂಗಲ್ಲ, ಅಂದ್ರೆ ಅದ್ರಾಗ ಸ್ವಲ್ಪ ಆ ಟಚಸ್ಗಳು, ಆ ಪರ್ಫೆಕ್ಷನ್ಸ್. ಆಮೇಲೆ ಈಗ ಸಿ ಗೊತ್ತಿರ್ಬೋದು ಅಂದ್ರೆ ನಾ ಹೇಳ್ತಾ ಇದೀನಿ, ಒಂದು ಉದಾಹರಣೆ ಕೊಟ್ಟು ಎ ಬಿ ಸಿ. ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು ನಾಳೆ ದಿವಸ ಅವ್ರು ಇನ್ನೂ ಚಲೋ ಪ್ಲೇ ಮಾಡ್ಬೋದು, ಡಿಪೆಂಡ್ ಆನ್ ಪ್ರಾಕ್ಟೀಸ್ ಮೇಲೆ ಅದೆಲ್ಲ. ಸೊ ಹಂಗಾಗಿ ಅದು ನಾವು ಸಾಂಗ್ ಎಲ್ಲ ಕಂಪೋಸ್ ಮಾಡಿ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿದಾಗ ಅದು ಸಾಂಗ್ ಟ್ರ್ಯಾಕಲ್ಲಿ ನಾವು ಲೈವ್ ಏನು ಅನ್ಕೊಂಡಿದ್ದೀವಿ ಅದು ಏನು ಡಿಮಾಂಡ್ ಮಾಡತ್ತದ ಅಂತಂದಾಗ ಅವಾಗ ನಾವು ಮ್ಯೂಸಿಷಿಯನ್ಸಿಗೆ ನಾವು ಕಾಂಟ್ಯಾಕ್ಟ್ ಮಾಡೋದು,
0: ಆಯ್ಕೆ ಮಾಡ್ಕೊಳ್ತೀವಿ.
1: ಆಯ್ಕೆ ಹಾಂ, ಇವರು ಸಾರಂಗಿ ಪ್ಲೇಯರ್, ಇವು ಈಗ ಫಯಾಸ್ ಖಾನ್ ಅವರು, ಅವರು ನಮ್ಮ ಗುರುಗಳೇ ಅವರು ಬೆಂಗಳೂರಲ್ಲಿ. ಸೊ ಈ ಥರ ಈಗ ನಾನು ಫಯಾಸ್ ಖಾನ್ ಸರ್ ಅವರಿಗೂ ಎರಡು ಹಾಡು ಆಡಿಸಿದ್ದೀನಿ ಸೆವೆನಲ್ಲಿ.
0: ಹಾಂ,
1: ಸೊ ಅವರು ಸಾರಂಗಿ, ಈಗ ಸಾರಂಗಿ ಬೇಕಂದ್ರೆ ನಾನು ಫಯಾಸ್ ಖಾನ್ ಸರ್ ಅವರಿಗೆ ಹೇಳೋದು.
0: ಹಿಂಗೆ ನಿಮ್ದು ತಲೆಯೊಳಗೊಂದು ಲಿಸ್ಟ್ ಇರ್ತದೆ?
1: ಹಾಂ, ಲಿಸ್ಟ್ ಎಲ್ಲ ಆರ್ಟಿಸ್ಟ್ ಲಿಸ್ಟ್ ಇರ್ತದೆ ಅದು. ಸೊ ಏನೇನು ಬೇಕು ಅಂತ ನಾವು ಅವ್ರಿಗೆ ಇಮಿಡಿಯೇಟ್ ಅದು ಅಲ್ಲಿಗೆ ಫ್ಲಾಶ್ ಆಗ್ತದೆ,
0: ಫ್ಲಾಶ್ ಆಗ್ಬಿಡುತ್ತೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಟೀಮ್ ಮಾಡ್ಕೊಂಡ್ಮೇಲೆ ನಿಮ್ಮ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ.
1: ಹೌದು
0: ಸರ್. ನಿನ್ನ ಒಂದು ಕಾಮನ್ ಆಗಿ ಹೇಳ್ಬೇಕಂತಂದ್ರೆ ನೀವು ಆಗಲೇ ಹೇಳಿದ್ರೆ ಇನ್ನೂ ಒಂದು ಒತ್ತು ಕೊಟ್ಟು ಹೇಳ್ಬೇಕಂತಂದ್ರೆ ಯಾವ ದೊಡ್ಡ ದೊಡ್ಡ ಸಿಂಗರ್ ಜೊತೆಗೆ ನೀವು ಇದು ಮಾಡಿದ್ರಿ ಕನ್ನಡದಲ್ಲಿ ಈಗ ಸದ್ಯ ಪ್ರಚಲಿತದಲ್ಲಿರುವಂತವ್ರು?
1: ಸರ್, ಎಲ್ಲರ ಜೊತೆ, ಇವ್ರ ಜೊತೆ ಅಂತಿಲ್ಲ, ಎಲ್ಲರ ಜೊತೆ.
0: ಎಲ್ಲರೂ ಬಂದಿದ್ದಾರೆ?
1: ಹಾಂ, ಎಲ್ಲರೂ. ಇವನ್ ಬಾಂಬೆ ಸೋನು ನಿಗಮ್, ಶ್ರೇಯ ಘೋಷಾಲ್ ಆಗ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಆಗ್ಬೋದು, ಆಮೇಲೆ ಬಾಂಬೆ ಜಯಶ್ರೀ ಆಗ್ಬೋದು, ಹರಿಹರನ್ ಸರ್ ಆಗ್ಬೋದು, ಕಾರ್ತಿಕ್ ಆಗ್ಬೋದು, ರಾಜೇಶ್ ಕೃಷ್ಣನ್ ಆಗ್ಬೋದು, ಎಲ್ಲರೂ ಅಂದ್ರೆ ಅದು ಇವ್ರು ಇಲ್ಲ ಅಂತಿಲ್ಲ, ಎಲ್ಲರ ಜೊತೆ.
0: ಅಂದ್ರೆ ಹೆಂಗ ಅನಿಸ್ತದೆ ಸರ್, ಅವರೆಲ್ಲ ದೊಡ್ಡ ದೊಡ್ಡ ಗಾಯಕರ ಜೊತೆ ಕೆಲಸ ಮಾಡ್ಬೇಕಾದಾಗ ಒಂದು ಖುಷಿ ಕೊಡ್ತಾರೆ? ನೀವು ಒಂದು ಸಂಗೀತಕ್ಕೆ ಆಗ್ಬೇಕು ಅಥವಾ ಸಂಗೀತ ಕಂಪೋಸರ್ ಆಗ್ಬೇಕು ಅಂತ ನೀವು ಬೀದರ್ ಬಿಟ್ಟು ಬೆಂಗಳೂರಿಗೆ ಹೋಗಿದ್ರೆ, ಈಗಿಂತ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡುವಾಗ ಒಂದು ಧನ್ಯತೆ ಭಾವ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಹೆಂಗ ನಿಮಗೆ?
1: ಹಾ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರೋದು. ಆದ್ರೆ ಫಸ್ಟ್ ಫಿಲಂ ಡೆಬ್ಯೂ ಅಲ್ಲಿ ಏನ ಖುಷಿ ಸಿಗ್ತದೆ?

0: ಇರ್ತದಲ್ಲ, ನಿಮ್ಗೆ ಸೆಕೆಂಡ್ ಫಿಲಮ್ ಅಲ್ಲಿ ಆ ಖುಷಿ ಅಷ್ಟಿರಲ್ಲ,
1: ಇರೋದಿಲ್ಲ
0: ಅಂದ್ರೆ ಅವಾಗ ನೀವು ಅದು ನಿಮ್ ಪ್ರೊಫೆಷನಲ್ ಇದಾಗ್ತದೆ,
1: ಒಂದು ರುಟೀನ್ ಆಗ್ಬಿಡುತ್ತೆ ಪ್ರೊಫೆಷನ್.
0: ಅವಾಗ ಆಮೇಲೆ ಇನ್ನೊಂದು ನಂದು ಅನಿಸಿಕೆ ಏನಂದ್ರೆ, ನೀವು ಯಾವಾಗಲೂ ನೀವು ಒಂದೇ ಫಿಲಮ್ ಮಾಡ್ಬೋದು, 50 ಫಿಲಮ್ ಮಾಡ್ಬೋದು, ಯಾವಾಗಲೂ ಒಂದೊಂದು ಹೊಸ ಹೊಸ ಸಿಂಗರ್ ಜೊತೆಯಲ್ಲಿ ದೊಡ್ಡ ದೊಡ್ಡ ಸಿಂಗರ್ ಜೊತೆಯಲ್ಲಿ ಕೆಲಸ ಮಾಡ್ತಿರಲ್ಲ, ಇವನ್ ಹೊಸ ಸಿಂಗರ್ ಜೊತೆಯಲ್ಲೂ ಕೆಲಸ ಮಾಡಿದಾಗ ಅವರಿಂದನೂ ನಿಮಗೊಂದು ಏನೋ ತಿಳಿತದೆ,
1: ಕಲೀಲಿಕ್ಕೆ ಅವಕಾಶ
0: ಸಿಗ್ತದೆ.
1: ಪ್ರತಿಯೊಂದು ಹಾಡಿನಲ್ಲೂ ಒಂದು ನಾವು ಕಲಿಬಹುದು,
0: ಅವರಿಂದ ನಾವು ಒಂದ್ ಸಮ್ ಒಂದೊಂದು ಪಾಯಿಂಟ್ ಕಲಿತಾ ಇರ್ತೀವಿ,
1: ಅದು ಮುಂದಿನ ಒಂದು ಇದರಲ್ಲಿ ನಮ್ಗೆ ಹೆಲ್ಪ್ ಆಗ್ತದೆ,
0: ಹೆಲ್ಪ್ ಆಗ್ತದೆ. ಎಲ್ಲರ ಜೊತೆ ವರ್ಕ್ ಮಾಡೋ ಟೈಮಲ್ಲಿ ಅನುಭವಗಳೇ ಬೇರೆ ಬೇರೆ ಇರ್ತದೆ,
1: ಬೇರೆ ಬೇರೆ ಇರ್ತದೆ. ಅದು ನಿಮಗೆ ಒಂದು ನೀಲ್ ಅವರನ್ನ ಗಟ್ಟಿ ಮಾಡ್ಕೊಂಡು ಹೋಗ್ತದೆ.
0: ಹೌದು,
1: ಪ್ರತಿ ಹಾಡಿಂದ ಹಾಡಿಗೆ ಚಿತ್ರದಿಂದ ಚಿತ್ರಕ್ಕೆ ನೀಲ್ ಅವರು ಗಟ್ಟಿ ಆಗ್ತಾ ಇದ್ದಾರೆ.
0: ಖಂಡಿತ ಖಂಡಿತ.
1: ಸರ್, ಮುಂದಿನ ಗುರಿ ಏನಂತ ನಿಮ್ದು?
0: ಸರ್, ಮುಂದಿನ ಗುರಿ ಈಗ ನಾನು ಕನ್ನಡದಲ್ಲಂತೂ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಾನು ಕನ್ನಡದವನೇ ಆಗಿದ್ದರಿಂದ ಕನ್ನಡ ಬಿಟ್ಟು ಎಲ್ಲಿ ಹೋಗೋಕ್ಕೂ ಆಗಲ್ಲ. ಅದು ನನ್ನ ಇಂಟೆನ್ಷನ್ನು, ಈಗ ಕನ್ನಡದಲ್ಲೇ ಇದ್ಕೊಂಡು ನನಗೆ ಬಾಲಿವುಡಲ್ಲೂ ವರ್ಕ್ ಮಾಡೋದು ಇಂಟ್ರೆಸ್ಟ್ ಇದೆ, ಆಮೇಲೆ ಕಾಲಿವುಡಲ್ಲೂ ಮಾಡೋದಿದೆ. ಆದರೆ ನಾನು ಟ್ರೈ ಮಾಡಿದ್ದೀನಿ, ಅಲ್ಲೂ ವರ್ಕ್ ನಡಲೇತದ ರೀ, 90% ಕೆಲಸ ಮುಗ್ದದಲ್ಲೂ, ಟ್ಯೂನ್ ಎಲ್ಲ ಫೈನಲ್ ಆಗಿದೆ ಅಲ್ಲೂ. ಈಗ ಅಲ್ಲಿ ಯಾವಾಗ
1: ಇನ್ನು ಕೆಲಸ ಪ್ರಾರಂಭ ಆಗ್ಬೇಕು,
0: ಹಾ ಸ್ಟಾರ್ಟ್ ಆಗೋದು, ಕಾಲ್ ಬಂದಾಗ ಅವಾಗ ಹೋಗ್ಬೇಕು.
1: ಸರ್, ನೀವು ಅಗಳದು ಮ್ಯೂಸಿಕ್ ಪ್ಯಾಟರ್ನ್ಸ್ ಬಗ್ಗೆ ಏನು ಬಹಳ ಮುಖ್ಯ ಅಲ್ಲ, ಯಾವ್ಯಾವ ಪ್ಯಾಟರ್ನ್ ನೀವು ಹೆಂಗೆ ಆಯ್ಕೆ ಮಾಡ್ಕೊಳ್ತೀರಿ? ಈ ಒಂದು ಹಾಡಿ ಈಗ ಸಾಕಷ್ಟು ಬೇರೆ ಬೇರೆ ಪ್ಯಾಟರ್ನ್ಗಳಿದಾವೆ.
0: ಹೌದು,
1: ಅದನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ತೀರಿ?
0: ಸರ್, ಆಯ್ಕೆ ಅಂದ್ರೆ ಅದು ಜಾಸ್ತಿ ಈಗ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರಿಗೂ ಯಾರ್ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಅದ, ಅವ್ರು ಅದ್ರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಈಗ ಡೈರೆಕ್ಟರ್ಸ್ ಅವರಿಗೂ ಅದ್ರ ಬಗ್ಗೆ ಏನಾದ್ರು ಸಮ್ ನಾಲೆಜ್ ಅದ ಅಂದ್ರೆ ಅವರು ನಿಮಗೆ ಅವ್ರ ಫಿಲಮ್ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡೋಣ ಅಂತ ಅವರು ಹೇಳ್ತಾರೆ. ಸೊ ಇದರಲ್ಲಿ ಸುಮಾರು ಪ್ಯಾಟರ್ನ್ಸ್ಗಳು, 7-8 ಪ್ಯಾಟರ್ನ್ಸ್ಗಳೆಲ್ಲ ಇದೆ ಮ್ಯೂಸಿಕ್ ಅಲ್ಲಿ.
1: ನೀವು ಯಾವ ಇಂಥ ಒಂದು ಟ್ರೈ ಮಾಡಿರೋ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿ ಸೆಟ್ ಆಗಿರುವಂತಹ ಹಾಡು?
0: ನಾನು ಒಂದು 2-3 ಮೂವಿಯಲ್ಲಿ ಮಾಡಿದ್ದೀನಿ ಸರ್. ಆ ತರ
1: ಯಾವ ಮೂವಿಯಲ್ಲಿ ಯಾವ್ದು ಹೇಳ್ಬೋದು?
0: ಈಗ ಫ್ಯೂಜನ್ ಅಂತ ವೆಂಕಿ ಫಿಲಮ್ ಅಲ್ಲಿ ಇದೆ ಒಂದು ಸಾಂಗ್ ಫ್ಯೂಜನ್ ಅಂತ, ಅದು ನಾನು ರಾಗ್ ದೇಶ್ ಮೇಲೆ ಮಾಡಿದ್ದು.
1: ಒಂದ್ ಸ್ವಲ್ಪ ನಮ್ಮ ಕೇಳುಗರಿಗೆ ಕೇಳಿಸಿಲ್ಲ ಅದು, ಒಂದ್ ಸ್ವಲ್ಪ ಏನಾದ್ರು

0: ಸರ್ ನೀವು ಹಿನ್ನೆಲೆ ಗಾಯಕರು ಸಹಿತ ಅಂತ ಹೇಳಿದ್ರೆ
1: ಸರ್ ನಾನು ಅನ್ಕೊಳ್ಳಲ್ಲ ಹಿನ್ನೆಲೆ
0: ನೀವು ಹಾಡಿರಲ್ಲ ನೀವು ಹೇಳಿದ್ರೆ ಹಾಡಿದ್ರಿ ಕೆಲವೊಂದು ಚಿತ್ರ
1: ಹಾಡಿಸಿದಾರೆ ಸರ್ ಅದನ್ನ ವೋಕಲ್ ಪ್ರಾಕ್ಟೀಸ್ ಮಾಡಿದ್ದೀನಿ ಟ್ರ್ಯಾಕ್ ಅಲ್ಲೆಲ್ಲ ನಾ ಹಾಡ್ತೀನಲ್ಲ ಕಂಪೋಸ್ ಮಾಡಿದಾಗ ಒಂದೊಂದ್ಸರಿ ಕೇಳ್ರಿ ಅದೇ ಹೆಂಗಾಯ್ತದ ಅಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಹಿಂಗೆ ಸ್ಟುಡಿಯೋದಲ್ಲಿ ಬಂದು ಕೇಳಿದಾಗ ನೀಲ್ ನೀವೇ ಚಲೋ ಆಡಿರಲ್ರಿ ನಿಮ್ದು ವಯಸ್ಸೇ ಇರಲಿ ಅಂತಾರ ಹಂಗಾಗಿ ಅದು ಸಾಂಗ್ ಹಂಗೆ ಹೇಳ್ಬಿಡ್ತದೆ
0: ಅಂದ್ರೆ ಯಾವ ಚಿತ್ರಕ್ಕೆ ಹಾಡಿರಿ ಅಂತ ಹೇಳ್ಬೋದು
1: ನಾನು ವೆಂಕಿಯಲ್ಲಿ ಹಾಡಿದ್ದೀನಿ ಸರ್ ಮನಸ್ಸಿನ ಮಾತು ಆಮೇಲೆ ಕಾಲಯ ತಸ್ಮೇ ನಮ ಎರಡೊಂದ್ಲ ಮೂರು ಸನಿಯ ಈ ಬ್ಯಾಕಿಂಗ್ ವೋಕಲ್ಸ್ ಸುಮಾರು ಮಾಡಿದ್ದೀನಿ ಒಂದೆರಡು ಫಿಲಮ್ ಅಲ್ಲಿ ಹಾಡಿದ್ದೀನಿ ಸರ್ ಆದ್ರೆ ಅದು ಹಾಡಿದೀನಿ ಆದ್ರೆ ಅದು ಪ್ಯಾಥೋ ಸಾಂಗ್ ಪ್ಯಾಥೋ ಅಂತ ಈಗ ನೀವು ಕ್ವಶನ್ ಕೇಳಿದ್ರ ದುಃಖ
0: ದುಃಖ ಭರಿತವಾಗಿರುವಂತಹ ಹಾಡುಗಳು
1: ಅದು ನನ್ನ ಡೆಡ್ ಅಪೋಸಿಟ್ ಸರ್ ದುಃಖ ಹಾಡುಗಳು ನನಗೆ ಇಷ್ಟ ಇಲ್ಲ
0: ಆದ್ರೆ ನೀವು ಹಾಡಿದ್ದೇ
1: ನಮ್ಗೆ ಹಾಡಿಸ್ತಾರೆ ಏನ್ ಮಾಡಿ
0: ಹಾಡಿಸ್ತಾರೆ
1: ಗೊತ್ತಿಲ್ಲ ನನ್ನ ವಯಸ್ಸಾಗ ಅವ್ರಿಗೆ ದುಃಖ ಕಾಣಿಸ್ತದೇನು
0: ಈಗ ನಾನು ಒಂದ್ ಸ್ವಲ್ಪ ದುಃಖ ನೋಡ್ಬೇಕಂತೀನಿ ಒಂದ್ ಸ್ವಲ್ಪ ಒಂದ್ ಯಾವ್ದಾರ ಒಂದ್ ಎರಡು ನುಡಿ ಹಾಡು ತೋರಿಸಿಲ್ಲ ಸಿನಿಮಾ ನಿಮ್ಗೆ ಬಹಳ ಖುಷಿ ಕೊಟ್ಟದೆ
1: ನನ್ನ

0: ಸರಿ, ನಿಮಗೆ ಎಷ್ಟು ಏಜ್ ನೀಲ್ಕಂಠ ಅವರಿಗೆ?
1: ನಾನು 40 ಸರ್.
0: 40. ಸರಿ, ಸಂಗೀತಕ್ಕೆ ಇರುವಂತ ಒಂದು ನಿಮ್ಮಲ್ಲಿ ಒಂದು ಪ್ಯಾಷನ್ ಏನಿತ್ತು, ಒಂದು ಲವ್ ಇತ್ತು, ಅದು ನಿಮಗೆ ಬೆಂಗಳೂರಿಗೆ ಎಳ್ಕೊಂಡು ಹೋಯ್ತು, ಹೌದಾ? ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಹುಡುದ್ರಲ್ಲ ಡಿಗ್ರಿ ಮುಗಿಸಿ ಅವ್ರು ಯಾವುದೋ ಒಂದು ಜಾಬ್ ಏನೋ ಮಾಡ್ತಾ ಇರ್ಬೋದು, ನೀವು ಬೆಂಗಳೂರಿಗೆ ಹೋಗಿದ್ದಕ್ಕೂ ಅಥವಾ ಇಲ್ಲೇ ಬೀದರ್ಕಿದ್ದ ಹೆಂಗೆ ನಿಮಗೆ ಸಂಗೀತಕ್ಕೆ ಇರುವಂತ ಲವ್ ನಿಮಗೆ ಜೀವನ ಕೊಟ್ಟದಂತಿರೋ ಹೆಂಗೆ?
1: ಇದು ನಾನು 200% ಕೊಟ್ಟದಂತ ಹೇಳಿದ್ದೀನಿ ಸರ್. ಹೌದು, ಯಾಕಂದ್ರೆ ನನ್ನ ಪರ್ಸ್ನಲಿಯಾಗಿ ಹೇಳ್ಬೇಕಂದ್ರೆ ನಾನು ಬೀದರಲ್ಲಿದ್ದಾಗ ಅಂದ್ರೆ ನಾನು ಇನ್ನೂ ಬೆಂಗಳೂರಿಗೆ ಹೋಗಲ್ಕಿಂತ ಬಿಫೋರು ಸ್ವಲ್ಪ ಪರಿಸ್ಥಿತಿ ಬೇರೆ ಇತ್ತು. ನಾವೇನ್ ನಾವು ಮಿಡಲ್ ಕ್ಲಾಸ್ ಸರ್, ನಾವೇನ್ ಜಾಸ್ತಿ ರಿಚ್
0: ಸಾಕಷ್ಟು ಇದು ಮಾಡಿ ಒಂದು ಒಳ್ಳೆ ಲ್ಯಾವಿಶ್ ಜೀವನ ನಡೆಸುವಂತವ್ರೇನಲ್ಲ
1: ಅಂತ ಅಂತದಿಲ್ಲ. ಹಂಗ 100% ಇದು ಅಂದ್ರೆ ನನಗಿದು ಪರೀಕ್ಷೆ ಅಂತ ಹೇಳ್ಬೋದು ಏನಂತ ಹೇಳ್ಬೋದು, ಅದ್ರ ತುಂಬಾ ಕಷ್ಟಪಟ್ಟಿನಿ ಸರ್, ಅದು ಹೇಳಕ್ಕಾಗಲ್ಲ.
0: ಆ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದಲ್ಲ?
1: ಹಾ, ಸಿಕ್ಕಿ 200%.
0: ಅಂದ್ರೆ ಒಳ್ಳೆ ಜೀವನ ಅನಿಸ್ತಾ ಇದೆ, ಗೌರವಾನ್ವಿತ ಜೀವನ ಏನಂತೀವಿ ಅದು ನಿಮ್ ಬದುಕಲಿಕ್ಕೆ ಒಂದು ಇದು ಆಧಾರ ಆಗಿದೆ.
1: 100% ಸರ್.
0: ಸರಿ, ಕೊನೆದಾಗ ಒಂದು ಪ್ರಶ್ನೆ. ನಮ್ಮ ಭಾಗದಲ್ಲೂ ಸಹಿತ ಈಗ ಎಲ್ಲರೂ ಗುರುತರಂಗೆ ಸಹಜವಾಗಿ ಹೇಳ್ತಾರೆ, ಕರ್ನಾಟಕ ಹಿಂದುಳಿದ ಭಾಗ, ಹಿಂದುಳಿದ ಭಾಗ ಗುಲ್ಬರ್ಗ ಬೀದರ್ ಇವೆಲ್ಲ ಹಿಂದುಳಿದ ಪ್ರದೇಶ ಅಂತ ಹೇಳ್ತಾರೆ. ನೀವು ಹಂಗೆ ಹಿಂದುಳಿದ ಪ್ರದೇಶದಿಂದ ಒಬ್ಬ ಒಳ್ಳೆ ಕಲಾವಿದರು, ಒಳ್ಳೆ ಸಂಗೀತಗಾರರಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಸಾಕಷ್ಟು ಜನ ನಮ್ಮ ಈ ಒಂದು ಚಾಹತ್ ಇರುವಂಥವ್ರು, ಈ ರೀತಿ ಒಂದು ವಿಚಾರ ಇರುವಂಥವ್ರು ಇದ್ದಾರೆ. ಅವರು ಈ ಚಲನಚಿತ್ರ ರಂಗದಲ್ಲಿ ಒಂದು ಯಶಸ್ಸಾಗಬೇಕು ಅಂತಂದರೆ ಅವ್ರಿಗೆ ಒಂದು ಮಾರ್ಗದರ್ಶನ ಬೇಕು, ಒಬ್ಬ ಗಾಡ್ ಬರಬೇಕು, ಒಬ್ಬ ಕೈ ಹಿಡಿಯೋರು ಬೇಕು. ನಮ್ಮ ಭಾಗದವ್ರು ಯಾರಾದರೂ ನಿಮಗೆ ಬಂದು ಭೇಟಿಯಾಗಿ, ಇಲ್ಲರಿ ನಾನು ಈ ಸಂಗೀತ ಕ್ಷೇತ್ರದಲ್ಲಿ ಹಿಂಗೆ ಮಾಡ್ಬೇಕಂತ ಮಾಡೀನಿ, ಚಲನಚಿತ್ರ ಕ್ಷೇತ್ರದಲ್ಲಿ ಬರಬೇಕಂತ ಮಾಡೀನಿ ಅಂತಂದ್ರೆ ನೀವು ಯಾವ ರೀತಿ ಅವರಿಗೆ ಒಂದು ಸಹಾಯ ಹಸ್ತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ?
1: ಅಲ್ಲ, 100% ನನ್ನ ಸಪೋರ್ಟ್ ಇದ್ದಿದೆ ಸರ್ ನಮ್ಮ ಕಡೆ ಭಾಗದವರಿಗೆ. ಆದ್ರೆ ನನ್ನ ಒಂದು ರಿಕ್ವೆಸ್ಟ್ ಅವರಿಗೆ, ಬರೋರಿಗೂ ಕೂಡ, ಅವ್ರು ಬರಲಿ, ಭಾಳ ವೆಲ್ಕಮ್, ಬೆಂಗಳೂರು ಬರಲಿ, ಅವರೆಲ್ಲ ದೊಡ್ಡ ಕೆಲಸ ಮಾಡಿ ಬೆಳೀಲಿ ಎಲ್ಲ ಮಾಡಿ, ಆದ್ರೆ ಅವ್ರು ಕಲ್ತು ತಿಳಿದು ಬರಲಿ,
0: ಅಂದ್ರೆ ಅದ್ರ ಬಗ್ಗೆ ಒಂದು ನಾಲೆಜ್ ಬೇಕು.
1: ಹಾಕು, ಈಗ ಯಾಕಂದ್ರೆ ನಂದು ಲೈಫಲ್ಲೇ, ನಂದು ಜರ್ನಿಯಲ್ಲೇ ನಾನು ಭಾಳ ಜನಕ್ಕೂ ನೋಡಿದ್ದೀನಿ, ಆಸೆಗಳು ಸಿಕ್ಕಾಪಟ್ಟೆ ಆಸೆಗಳು ಇರ್ತವೆ.
0: ನಾ ಹಂಗಾಗಬೇಕು, ಹಿಂಗಾಗಬೇಕು, ಅದು ಆಗ್ಬೇಕು, ಇದು ಆಗ್ಬೇಕು,
1: ಆಸೆ ಕಮ್ಮಿ ಇಲ್ಲ ಸರ್, ಆಸೆ ಸಿಕ್ಕಾಪಟ್ಟೆ ಆಸೆಗಳು ಇರ್ತವೆ. ಆದ್ರೆ ಆ ಆಸೆ ಈಡೇರಿಸ್ಬೇಕಂದ್ರೆ ಅದಕ್ಕೆ ನೀವು ಆ ಸ್ಟ್ರಗಲ್ ಮಾಡೋದೇನದ ನೋಡ್ರಿ, ಅದನ್ನು ಪವರ್ ಬೇಕು.
0: ಆಮೇಲೆ ನಮ್ಮಲ್ಲಿ ಒಂದು ಕ್ವಾಲಿಟಿ ಬೇಕಲ್ಲ, ತಕ್ಕಂತ ಗುಣಗಳು ಬೇಕು, ವಿದ್ಯೆ ಬೇಕು.
1: ಆ ಕ್ವಾಲಿಟಿ ನೋಡಿ, ಇದೇ ನೀವೇ ನಂದು ಆನ್ಸರ್ ನೀವೇ ಹೇಳಿರಿ, ಯಾವಾಗ ಎಲ್ಲಿ ಕ್ವಾಲಿಟಿ ಇತ್ತು ಅಲ್ಲಿ ವ್ಯಕ್ತಿ ಹೋಗ್ತಾನೆ ಸರ್. ಆ ಕ್ವಾಲಿಟಿನ ಬೆಳೆಸ್ಕೊಳ್ಬೇಕು. ಹಾ, ಕ್ವಾಲಿಟಿ ಇಲ್ಲಿರೋರಿಗೆ ಕ್ವಾಲಿಟಿ ಅದ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಆ ಕ್ವಾಲಿಟಿ ಬೆಳಕಿಗೆ ಬರ್ಬೇಕಂದ್ರೆ ಅಲ್ಲಿ ಬಂದು ಅವ್ರು ಹೋರಾಡ್ಬೇಕು,
0: ಅದಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ.
1: ಯಾವತ್ತು ನಿಮ್ಮ ಹತ್ರ ಕ್ವಾಲಿಟಿ, ಸಿಂಪಲ್ ಆನ್ಸರ್ ಹೇಳ್ತೀನಿ ಸರ್, ನಾನಿರಲಿ ಯಾರಿರಲಿ ಎಲ್ಲಿನವ್ರೆ ಇರಲಿ, ಕ್ವಾಲಿಟಿ ಎಲ್ಲಿತ್ತೋ ಅಲ್ಲಿ ಬೆಲೆ ಇದೆ ಸರ್, ಅದು ಅಂದ್ರೆ ಅಲ್ಲಿ ಬೆಳಕಿಗೆ ಬರ್ತಾರೆ ಅವ್ರು.
0: ಅದು ಸ್ವಲ್ಪ ಆ ಟೈಮ್ನೊಳಗೆ ಒಬ್ರು ಕೈ ಹಿಡಿಯರ್ಬೇಕಲ್ಲ, ನಿಮ್ಗೆ ಹೆಂಗ್ ಕೈ ಹಿಡಿಯೋರು ಬಹಳ ಲೇಟ್ ಆಗಿ ಸಿಕ್ಕರು, ಸ್ಟ್ರಗಲ್ ಮಾಡಿ
1: ಸ್ಟ್ರಗಲ್ ಮಾಡಿ ಸರ್.
0: ಕ್ವಾಲಿಟಿ ಇದ್ರು ಸಹಿತ ಅವಕಾಶಗಳು ಕಡಿಮೆ ಸಿಗ್ತವೆ.
1: ಹೌದೌದು,
0: ಅವಕಾಶಗಳು ಸಿಕ್ಕಾಗ ಗುರ್ತಾಗತ್ತೆ ನಮ್ಮಲ್ಲಿ ಕ್ವಾಲಿಟಿ ಅದನ್ನು ಇಲ್ಲೋ ಅಂತೇಳಿ. ಹಂಗೆ ನಮ್ಮಲ್ಲಿ ಇರುವಂತ ಕ್ವಾಲಿಟಿ ಇದ್ದವ್ರು ಬಂದು ಗಾಂಧಿನಗರ್ನಲ್ಲಿ, ಬೆಂಗಳೂರಿನೊಳಗೆ ನೀಲ್ ಅವರನ್ನ ಭೇಟಿ ಆದ್ರೆ ನೀವು ಯಾವ ರೀತಿ ಅವರಿಗೆ ಒಂದು ಸಹಾಯ ಮಾಡಿ?
1: ನಾನು ಸಪೋರ್ಟ್ ಮಾಡ್ತೇನೆ 100%. ಆದ್ರೆ ನನ್ನ ಆಸೆ ಏನು, ನಮ್ಮವ್ರು ಬೆಳಿಲಿ ಅಂತ ಆಸೆ ಇದ್ರೆ ಅವ್ರು ಬಂದು ರಿಜೆಕ್ಟ್ ಆಗಿ ಹೋಗೋದು ನನಗೆ ಇಷ್ಟ ಇಲ್ಲ, ಅದು ನನಗೂ ನೋವಾಗ್ತದ.
0: ಹೌದಲ್ಲ,
1: ಯಾಕಂದ್ರೆ ಅಲ್ಲಿನ ತನ ಬಂದು ಅವರು ಅವರು ಹೆಂಗ್ ಬಂದ್ರೆ ಹೆಂಗಂದ್ರೆ ಎಲ್ಲ ರೆಡಿಯಾಗಿ ಬರ್ಬೇಕು ಅಲ್ಲಿ. ಅವಾಗ ನಾನು ಮತ್ತೊಬ್ಬರಿಗೆ ಹೇಳಕ್ ನನಗೂ ಒಂದು ಧೈರ್ಯ ಇರ್ತದೆ, ನನಗೂ ಒಂದು ನಾನು ಗರ್ವದಿಂದ ಹೇಳ್ಬೋದು ಅವ್ರಿಗೆ. ಕರೆಕ್ಟ್ ಅಲ್ಲ ಸರ್?
0: ಇಲ್ಲ, ಕರೆಕ್ಟ್ ಸರ್. ಬಹಳ ಒಳ್ಳೆಯದು ನೀಲ್ ಅವರೇ, ನೀಲ್ಕಂಠ ಅವರೇ.

0: ತಾವು ಇದುವರೆಗೆ ತಮ್ಮ ಚಲನಚಿತ್ರ ಹಿನ್ನೆಲೆ ಸಂಗೀತ ನಿರ್ದೇಶಕರಾಗಿ ಏನು ಕೆಲಸ ಮಾಡಿದಿರಿ, ಹಿನ್ನೆಲೆ ಗಾಯಕರಾಗಿ ಏನು ಕೆಲಸ ಮಾಡಿದಿರಿ, ಆ ಒಂದು ನಿಮ್ಮ ಅನುಭವ ನಮ್ಮ ಆಕಾಶವಾಣಿಯ ಕೇಳುಗರು ಚುಚ್ಚಿಕೊಂಡಿರಿ. ಅದಕ್ಕಾಗಿ ಆಕಾಶವಾಣಿಯ ಕೇಳುಗರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಬರುವ ಚಿತ್ರಗಳು ಸಹಿತ ಸಾಕಷ್ಟು ಯಶಸ್ಸು ಕಾಣಲಿ, ಸಾಕಷ್ಟು ನಿಮ್ಮ ಒಂದು ಚಲನಚಿತ್ರ ಒಂದು ಹಾದಿ ಏನಾದ್ರೆ ಇನ್ನು ಮುಂದೆ ಹೋಗಲಿ, ಸಾಕಷ್ಟು ನಿಮಗೆ ಅದರಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ನಮಸ್ಕಾರ ಸರ್.
1: ನಮಸ್ಕಾರ. ಮತ್ತೆ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ.
2: ಇದುವರೆಗೆ ಯುವ ಸಂಗೀತ ನಿರ್ದೇಶಕ ಹಾಗೂ ಗಾಯಕರಾದ ನೀಲಕಂಠ್ ಎಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಸಮ್ಮುಖ ಕೇಳಿದಿರಿ.

ನಾಟಕ ಕಳ್ಳನ ಮನೆಗೊಬ್ಬ ಕಳ್ಳ. ರಚನೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ. ಕೇಳಿ ನಾಟಕ ಕಳ್ಳನ ಮನೆಗೊಬ್ಬ ಕಳ್ಳ.

0: ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದಾದರೆ ನಿಮ್ಮಾಣೆ, ನಿಮ್ಮ ಪುರಾತನ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವ, ಕೂಡ ಸಂಗಮ ದೇವ, ಕೂಡಲ ಸಂಗಮ ದೇವ.
1: ಆಹ್ ಅಣ್ಣ ಬಸವಣ್ಣ, ಬಹಳ ತನ್ಮಯತೆಯಿಂದ ಈ ವಚನವನ್ನು ಮತ್ತೊಮ್ಮೆ ಹಾಡಿದಿರಿ.
0: ಬಾ ಅಪ್ಪಣ್ಣ, ಈಗ ಬಂದೆಯೇನು?
1: ಆಗಲೇ ಬಂದೆ, ಅದೇಕೋ ಈ ವಚನವನ್ನು ಇಂದು ಹಾಡುತ್ತಿದ್ದೀರಿ.

0: ಹಾಗೇನಿಂದೆ. ಅಂದು ಅನುಭವ ಮಂಟಪದಲ್ಲಿ ಈ ವಚನ ತಮ್ಮಿಂದ ಮೂಡಿ ಬಂದ ಆ ಸನ್ನಿವೇಶ ನನ್ನ ಕಣ್ಣ ಮುಂದೆ ಸುಳಿದು ಹೋಯಿತು.
1: ಅಂದು ಕಾಯಕವನ್ನು ಕುರಿತು ಸಾಕಷ್ಟು ಚರ್ಚೆ ನಡೆದಿತ್ತು ಅಲ್ಲವೇ?
0: ಹೌದು, ಆಯ್ದಕ್ಕಿ ಮಾರಯ್ಯನವರೇ ಆ ಸಮಸ್ಯೆಯನ್ನು ಎತ್ತಿದರು. ಮೋಳಿಗೆಯ ಮಾರಯ್ಯ, ನುಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯ, ಲಕ್ಕಮ್ಮ ಮೊದಲಾದವರು ಅದರಲ್ಲಿ ಭಾಗವಹಿಸಿದ್ದರು. ದೇಹಶ್ರಮದಿಂದ ಕಷ್ಟಪಟ್ಟು ದುಡಿಯಬೇಕು ಎನ್ನುವುದರ ಜೊತೆಗೆ ದುಡ್ಡನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕೆಂಬುದಕ್ಕೂ ಹೆಚ್ಚಿನ ಒತ್ತು ಅಂದಿನ ಚರ್ಚೆಯಲ್ಲಿ ಸಿಕ್ಕಿತ್ತು. ಅಂದಂದಿನ ಕಾಯಕ ಅಂದಂದು ಮಾಡಿ ಶುದ್ಧರಾಗಬೇಕು, ಕಾರ್ಯ ಸೊಪ್ಪಾದರೂ ಕಾಯಕದಿಂದ ಬಂದುದೇ ಶಿವನಿಗೆ ಅರ್ಪಿತ ಮೊದಲಾದ ಮಾತುಗಳು ಅಂದು ಅನುಭವ ಮಂಟಪವನ್ನು ಬೆಳಗಿದವು. ಅದಕ್ಕೆ ಕಳಶವಿಟ್ಟಂತೆ ನಿಮ್ಮಿಂದ ಈ ವಚನ ಸಹಜವಾಗಿ ಮೂಡಿಬಂದಿತು. ಇದರಿಂದ ಇಡೀ ಅನುಭವ ಮಂಟಪವೇ ದೀಪ್ತಿಗೊಂಡಂತಾಯಿತು.
1: ಅಂದು ನನಗೂ ಇದು ಸಮಾಧಾನ ಕೊಟ್ಟಿತು ಅಪ್ಪಣ್ಣ.
0: ಇಂದು ಅದು ನಿಮ್ಮ ಮನಸ್ಸನ್ನು ತುಂಬಿ ತನ್ಮಯತೆಯಿಂದ ಅದನ್ನು ಹಾಡುವುದಕ್ಕೆ ಏನಾದರೂ ಕಾರಣ ಇರಲೇಬೇಕು. ಅಂತಹ ಘಟನೆ ಏನಾದರೂ ನಡೆಯಿತೆ ಅಣ್ಣನವರೇ?
1: ಸರಿಯಾಗಿ ಊಹಿಸಿದೆ ಅಪ್ಪಣ್ಣ. ಇಂದು ಆಸ್ಥಾನದಲ್ಲಿ ಚರ್ಚೆ ಒಂದು ಮುಖ್ಯವಾದ ವಿಷಯದ ಕಡೆ ತಿರುಗಿತು.
0: ಏನದು?
1: ಇಂದು ಇದ್ದದ್ದು ಆಸ್ಥಾನ ವಿದ್ವಾಂಸರ ಗೋಷ್ಠಿ, ರಾಜಕೀಯವಾದ ಮಂತ್ರಿ ಪರಿಷತ್ ಅಲ್ಲ. ಅಲ್ಲಿ ಸಾಮಾನ್ಯವಾಗಿ ಆಸ್ಥಾನ ವಿದ್ವಾಂಸರ ಸಭೆಗಳು ಪ್ರಮುಖವಾಗಿ ಪ್ರಸ್ತಾಪವಾಗುತ್ತವೆ, ಅದರ ಮೇಲೆ ಚರ್ಚೆ ನಡೆಯುತ್ತದೆ. ಆದರೆ ಇಂದು ಒಂದು ಸಣ್ಣ ಘಟನೆ ಕಾರಣವಾಗಿ ಚರ್ಚೆ ಬೇರಿಕ್ಕಲು ಹಿಡಿಯಿತು.
0: ಅದೇನು ನಡೆಯಿತು ಅಣ್ಣನವರೇ?
2: ರಾಜಾಧಿರಾಜ ರಾಜ ಮಾರ್ತಾಂಡ ಮೂಲೋಕದೊಡೆಯ ಕಳಚೂರ್ಯ ಸಾಮ್ರಾಜ್ಯ ಚಕ್ರಾಧೀಶ ಬಿಜ್ಜಳ ಮಹಾಪ್ರಭು ಪರಾಕ್ ಬಹುಪರಾಕ್ ಬಹುಪರಾಕ್.
1: ಸಭಾಸದರೆಲ್ಲ ಕುಳಿತುಕೊಳ್ಳಿರಿ.
3: ಮಹಾಸ್ವಾಮಿ, ರಕ್ಷಿಸಬೇಕು.
1: ಏನದು ಏನದು ಗಲಾಟೆ?
4: ಕ್ಷಮಿಸಬೇಕು ಮಹಾಪ್ರಭು, ನನ್ನ ಕಣ್ಣು ತಪ್ಪಿಸಿ ಈತ ಆಸ್ಥಾನದೊಳಗೆ ನುಗ್ಗಿ ಬಂದು ಬಿಟ್ಟಿದ್ದಾನೆ.
1: ಇರಲಿ, ಬಿಡು ಬಿಡು, ಹೇಳು ಏನು ಹೇಳಬೇಕೆಂದು ಬಂದಿದ್ದೇಯೋ ಅದನ್ನು ಅಂಜದೆ ಅಳುಕದೆ ಹೇಳು.
5: ಮಹಾಸ್ವಾಮಿ, ನಾನೊಬ್ಬ ಕಲೆ ಕೆಲಸಗಾರ. ಅರಮನೆಯ ಮುಂಭಾಗದ ಕಲ್ಲು ಕೆತ್ತನೆ ಅಲಂಕಾರ ಪಟ್ಟಿಕೆ ಶಿಥಿಲವಾಗಿತ್ತು. ಅದನ್ನು ಸರಿಪಡಿಸಲು ನನ್ನನ್ನು ನೇಮಿಸಿದರು. ಆ ಹಳೆಯ ಕಲ್ಲನ್ನು ತೆಗೆದು ಅದಕ್ಕಿಂತ ಹೆಚ್ಚು ಸುಂದರವಾಗಿ ಇನ್ನೊಂದು ಪಟ್ಟಿಕೆಯನ್ನು ನಿರ್ಮಿಸಿ ಅದನ್ನು ಅಲ್ಲಿಗೆ ಜೋಡಿಸಿದೆ. ಈಗ 4 ದಿನಗಳಿಂದ ಒಂದೇ ಸಮನೆ ಆ ಕೆಲಸವನ್ನು ಮಾಡಿದ್ದೇನೆ. ಆದರೆ ಇಂದು ಅದಕ್ಕೆ ಪ್ರತಿಫಲವನ್ನು ಪಡೆದಾಗ ಆಶ್ಚರ್ಯವಾಯಿತು. ನನ್ನ ಕೆಲಸದ ಮೇಲ್ವಿಚಾರಕನನ್ನಾಗಿ ಒಬ್ಬನನ್ನು ನೇಮಿಸಿದರು. ಆತ ಸುಮ್ಮನೆ ಕುಳಿತಿದ್ದ ಅಷ್ಟೇ, ಈ ಕಡೆ ಇರುವ ಕಲ್ಲನ್ನು ಆ ಕಡೆ ಎತ್ತಿ ಕೂಡ ಇಡಲಿಲ್ಲ. ಆತನಿಗೆ ವಿಶೇಷವಾದ ಪ್ರತಿಫಲ ಗೌರವ. ಅದರ 1/10 ಭಾಗವನ್ನು ನನಗೆ ಕೊಡಲಿಲ್ಲ. ದೇಹದಿಂದ ಬೆವರನ್ನು ಸುರಿಸಿದ ಶ್ರಮಕ್ಕೆ ಬೆಲೆಯೇ ಇಲ್ಲವೇ? ಮಹಾಸ್ವಾಮಿ, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡಿಸಿ. ನನಗೆ ಆದ ಅನ್ಯಾಯವನ್ನು ಸರಿಪಡಿಸಿಕೊಡಬೇಕಾಗಿ ಆರ್ಥಿಸುವುದಕ್ಕಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಮಹಾಸ್ವಾಮಿ, ನಿಮ್ಮ ಬಳಿಗೆ ಬಂದಿದ್ದೇನೆ.
1: ಹೆಗಡೆ, ಬಿಡುವವನನ್ನು.
4: ಅಪ್ಪಣೆ ಮಹಾಪ್ರಭು.
1: ನೀನು ಹೋಗು, ನಾವು ವಿಚಾರಿಸುತ್ತೇವೆ. ವಿದ್ವಾಂಸರೇ, ಆತ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ದೇಹದಿಂದ ಬೆವರು ಸುರಿಸಿದ ಶ್ರಮಕ್ಕೆ ಬೆಲೆಯೇ ಇಲ್ಲವೇ? ಇದಕ್ಕೆ ಉತ್ತರವನ್ನು ನಮ್ಮ ವಿದ್ವತ್ ಸಭೆ ಚರ್ಚಿಸಲಿ. ನೀವು ಏನು ಹೇಳ್ತೀರಿ ನರಸಿಂಹ ಪೆದ್ದಿಗಳೇ?
4: ಇದರಲ್ಲಿ ಅಂತಹ ಗಹನವಾದುದೇನೂ ಇಲ್ಲ ಮಹಾಸ್ವಾಮಿ. ದೇಹ ಶ್ರಮಕ್ಕೂ ಬೌದ್ಧಿಕ ಶ್ರಮಕ್ಕೂ ಸಮಾನ ಬೆಲೆ ಎಂದು ಹೇಳುವುದಾಗುವುದಿಲ್ಲ. ಆದ್ದರಿಂದ ಈ ಕೆಲಸಗಾರನಿಗಿಂತ ಆ ಮೇಲ್ವಿಚಾರಕನಿಗೆ ಹೆಚ್ಚು ಪ್ರತಿಫಲ ಗೌರವ ಸಿಕ್ಕುವುದು ಸರಿಯಾಗಿಯೇ ಇದೆ. ನೀವು ಹೇಳುತ್ತೀರಿ ಮುಕುಂದ ಭಟ್ಟರೆ?
6: ಹೌದು ಮಹಾಸ್ವಾಮಿ, ನರಸಿಂಹ ಪೆದ್ದಿಗಳು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ದೇಹವನ್ನು ಬಳಲಿಸಿ ದುಡಿಯುವುದು ಕತ್ತೆ ಕೆಲಸ. ಒಬ್ಬ ವಿದ್ವಾಂಸ ದೇಹದಿಂದ ಬೆವರನ್ನು ಸುರಿಸದೇ ಇರಬಹುದು, ಆದರೆ ಆತನ ವಿದ್ವತ್ ಸಾಧನೆಯ ಬೆಲೆ ಸಾವಿರ ಪಟ್ಟು ಮಿಗಿ.

0: ಮೂಲ ಕಾರಣವಾಗಿ ಪರಿಣಮಿಸಿದೆ.
1: ಅದು ಹೇಗೆ ಸಾಧ್ಯ ಬಸವಣ್ಣನವರೇ?
0: ನಾವು ಹೇಳುವುದೆಲ್ಲ ಬಸವಣ್ಣನವರಿಗೆ ವಿಪರ್ಯಾಸವಾಗಿಯೇ ಕಾಣುತ್ತದೆ ಮಹಾಸ್ವಾಮಿ. ವಾಸ್ತವವಾಗಿ ಇದು ಸಮಾಜದ ಸ್ವಾಸ್ಥ್ಯಕ್ಕೆ ಶಾಂತಿಗೆ ಕಾರಣವಾದುದು. ಅವರವರ ಕೆಲಸವನ್ನು ಅವರು ಧ್ವನಿಯೆತ್ತದೇ ಮಾಡಬೇಕು. ಇದರಿಂದ ಸಮಾಜದಲ್ಲಿ ಎಲ್ಲಿಯೂ ಪ್ರತಿಭಟನೆ ಬರುವುದಕ್ಕೆ ಕಾರಣವಾಗುವುದಿಲ್ಲ.
2: ನಿಜ ಮುಗ್ಧಭಟ್ಟರೆ, ನಿಜ. ನಿಮ್ಮ ಕೊನೆಯ ಮಾತು ಬಹಳ ಮಟ್ಟಿಗೆ ನಿಜ. ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟರೆ ತಾನೇ ಅದನ್ನು ನಾವು ಕಾಣುವುದು. ಕಿಸಿಕೊಳ್ಳುವವರ ಧ್ವನಿಯೇ ಮೇಲೆಳೆದಂತೆ ಮಾಡುವ ಬುದ್ಧಿವಂತಿಕೆ ನಮ್ಮಲ್ಲಿದ್ದರೆ ಪ್ರತಿಭಟನೆ ಬರುವುದು ಸಾಧ್ಯವಿಲ್ಲ. ಈಗ ಆತನೇನೋ ಸ್ವಲ್ಪ ಧೈರ್ಯ ಮಾಡಿ ಪ್ರತಿಭಟಿಸಿ ರಾಜಸಮ್ಮುಖದವರೆಗೂ ಬಂದ. ಆದರೆ ಆತನ ಧ್ವನಿಯನ್ನು ಬುದ್ಧಿವಂತ ಶಕ್ತಿಗಳು ಹಾಗೆ ಅಡಗಿಸಿಬಿಡುತ್ತವೆ. ತುಳಿಸಿಕೊಳ್ಳುವುದೇ ತಮ್ಮ ಹಣೆ ಬರಹ ಎಂದು ಅವರು ಸುಮ್ಮನಾಗುತ್ತಾರೆ. ಇದು ಸಾಮಾಜಿಕ ಶಾಂತಿಯಲ್ಲ, ಸ್ಮಶಾನ ಶಾಂತಿ. ಅವರಿಗೆ ಪ್ರತಿಭಟನೆಯ ಧ್ವನಿಯನ್ನು ಕೊಟ್ಟು ನೋಡಿ, ನಿಮ್ಮ ಶಾಂತಿ ಎಲ್ಲಿಗೆ ನಿಲ್ಲುತ್ತದೆ?
3: ಈಗ ಪ್ರತಿಭಟನೆಯ ಧ್ವನಿಯನ್ನು ನೀವು ಕೊಡುತ್ತಿದ್ದೀರಲ್ಲ, ಇದರಿಂದ ಏನಾಗುತ್ತದೆ ಗೊತ್ತಾ? ಸಮಾಜ ಅಲ್ಲೋಲ ಕಲ್ಲೋಲವಾಗುತ್ತದೆ.
2: ಸಮಾಜ ಜಾಗೃತವಾಗುತ್ತದೆ. ಜನ ಬದುಕುವಂತಹ ಎಚ್ಚರಿಕೆಯನ್ನು ನಾನು ಕೊಡುತ್ತೇನೆ. ದೇಹ ಶ್ರಮದ ದುಡಿಮೆಗೆ ಅತ್ಯಂತ ಕೆಳಗಿನ ಸ್ಥಾನವನ್ನು ನೀವು ಕೊಡುತ್ತೀರಿ, ಅದಕ್ಕೆ ಅತ್ಯಂತ ಮಹತ್ವದ ಸ್ಥಾನವನ್ನು ನಾನು ಕೊಡುತ್ತೇನೆ. ಕಾಯವನ್ನು ಬಳಲಿಸಿ ದುಡಿದಾಗಲೇ ಈ ಕಾಯಕ್ಕೆ ತಿನ್ನುವ ಹಕ್ಕು ಬರುತ್ತದೆ ಎನ್ನುವುದು ನಮ್ಮ ಸೂತ್ರ. ಆದ್ದರಿಂದ ಅಂತಹ ದುಡಿಮೆಯನ್ನು ಶರಣರು ಕಾಯಕ ಎಂದು ಕರೆಯುತ್ತಾರೆ.
3: ಸರಿ ಸರಿ, ಎಲ್ಲಿಗೆ ಹೋದರೂ ಏನು ಹೇಳಿದರೂ ನೀವು ಮತ್ತೆ ಅಲ್ಲಿಗೆ ಬರುತ್ತೀರಿ.
2: ಬರುವ ಪ್ರಶ್ನೆಯಲ್ಲ ನರಸಿಂಹ ಪೆದ್ದಿಗಳೇ, ಅದು ಸಮಾಜದಲ್ಲಿ ಇರಬೇಕಾದ ಪ್ರಶ್ನೆ. ಯಾವುದೇ ಕಾಯಕಗಲಿ, ಅದರಲ್ಲಿ ಮೇಲು ಕೀಳು ಇಲ್ಲವೆಂಬುದು ನಮ್ಮ ನಿಲುವು. ಯಾವ ಕಾಯಕವೇ ಆಗಲಿ, ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನ ಲಭಿಸಬೇಕು. ಕಾಯಕದಿಂದ ಬಂದದ್ದನ್ನು ನಾನೊಬ್ಬನೇ ಅನುಭವಿಸಬಾರದು. ನನ್ನ ದುಡಿಮೆಯ ಫಲ ಸಮಾಜಕ್ಕೆ ಸಲ್ಲಬೇಕು. ದುಡಿದುದನ್ನು ಸಂಗ್ರಹಿಸಿಕೊಳ್ಳಬಾರದು ಎನ್ನುವುದು ಇದರ ಹಿಂದಿರುವ ಸೂತ್ರ. ಇದರಿಂದ ದುಡಿಯುವವರದೇ ಒಂದು ವರ್ಗ, ಅದರ ಫಲವನ್ನು ಅನುಭವಿಸುವವರದೇ ಮತ್ತೊಂದು ವರ್ಗ ಎನ್ನುವ ವರ್ಗ ತಾರ್ಮ್ಯ ನಿವಾರಣೆಯಾಗುತ್ತದೆ. ಶೋಷಣೆ ರಹಿತ ಸಮಾಜದಲ್ಲಿ ಸರ್ವರೂ ಸಮವಾಗಿ ಬದುಕುವ ಮಾರ್ಗ ರೂಪಿತವಾಗುತ್ತದೆ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗಳ, ಇಂದಿಂಗೆ ನಾಳಿಂಗೆ ಬೇಕೆಂದೇನಾದರೆ, ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೆ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
4: ಇಷ್ಟು ಸರಳವಾದ ಕಾಯಕ ತತ್ವಕ್ಕೆ ಎಷ್ಟು ವಿರೋಧ ಬರುತ್ತಿದೆ ನೋಡಿದ್ರ ಅಣ್ಣ.
5: ಹೌದು, ಇದು ಸಹಜ ಅಲ್ಲವೇ?
2: ಹೌದು ಚೆನ್ನಬಸವಣ್ಣ, ಇದು ಹೊರನೋಟಕ್ಕೆ ಬಹಳ ಸರಳವಾಗಿ ಕಾಣುತ್ತದೆ. ಆದರೆ ಇದರ ಪರಿಣಾಮ ಸಂಕೀರ್ಣವಾದದ್ದು. ತಲತಲಾಂತರದಿಂದ ಸಾಮಾಜಿಕ ತಾರತಮ್ಯಗಳನ್ನು, ಮೇಲು ಕೀಳುಗಳನ್ನು, ಶೋಷಣೆಯ ಮಾಧ್ಯಮಗಳನ್ನು ಬಳಸಿಕೊಂಡು ಬೆಳೆಸಿಕೊಂಡು ಬಂದ ಈ ಸಮಾಜದ ಮೂಲ ಬಿಗಳನ್ನೇ ಇದು ಅಲ್ಲಾಡಿಸುತ್ತದೆ. ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾದ ಧರ್ಮವನ್ನು ಸಾರ್ವತ್ರಿಕಗೊಳಿಸುತ್ತದೆ. ಆದ್ದರಿಂದ ವರ್ಗ ಶಕ್ತಿಗಳು ಸಹವಾಗಿಯೇ ಇದನ್ನು ಪ್ರತಿಭಟಿಸುತ್ತವೆ.
5: ಇದರ ಜೊತೆಗೆ ಶರಣೆಯರು ತಮ್ಮ ಸಾಧನೆಯಿಂದ ಶರಣರೊಡನೆ ಸರ್ವಸಮಾನವಾಗಿ ಮುಂದುವರಿಯುತ್ತಿದ್ದಾರೆ. ಹೆಣ್ಣಿನ ಮಹತ್ವವನ್ನು ಮರೆತು ಮಾಡಿಕೊಡುತ್ತಿದ್ದಾರೆ. ಇದು ಕೂಡ ಸಂಪ್ರದಾಯವಾದಿಗಳಿಗೆ ನುಂಗಲಾರದ ತುತ್ತಾಗಿದೆ.
2: ನೀಲ ಹೇಳುವುದು ಸರಿ
4: ಅಣ್ಣ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಮಾತೊಂದಿದೆ.
2: ಏನದು ಚೆನ್ನಬಸವಣ್ಣ?
4: ಅದು ನೀವು ಕಲಿಸಿದ್ದೆ ಅಣ್ಣ. ತಮ್ಮ ನಿಷ್ಠೆಯಿಂದ ಅನುಮಾತ್ರವೂ ಹಿಂಜರಿಯದ ದಿಟ್ಟದ ಒಂದು ಕಡೆ, ಯಾರನ್ನೂ ದ್ವೇಷಿಸದ ಪರಮ ಪ್ರೇಮ ಸ್ವರೂಪವಾದ ಸಮರ್ಪಣೆ ಇನ್ನೊಂದು ಕಡೆ. ಇದರಿಂದ ಅಹಂಕಾರವನ್ನು ಸಂಪೂರ್ಣ ನಿರಸನಗೊಳಿಸಿಕೊಂಡು ಶರಣರು ತಮ್ಮ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದಾರೆ. ಹಾ, ಶರಣ ವಿರೋಧಿಗಳು ಆಶ್ಚರ್ಯ ಪಡುವ ರೀತಿಯಲ್ಲಿಯೇ ಬೆಳೆಯುತ್ತಿದ್ದಾರೆ.
2: ಹೌದು, ಅದೇ ಬಹಳ ಮುಖ್ಯ. ಕೊನೆಯಲ್ಲಿ ಉಳಿಯುವುದು ನಾವು ಏನು ಹೇಳುತ್ತೇವೆ ಎಂಬುದಲ್ಲ, ಏನು ಮಾಡುತ್ತೇವೆ ಎಂಬುದು. ಮಡಿವಾಳ ಮಾಚಯ್ಯನವರ ವ್ಯಕ್ತಿತ್ವ ಶಿಖರೋಪಮಿಯಾಗಿ ಬೆಳೆಯುತ್ತಿರುವುದಕ್ಕೆ ಅದೇ ಕಾರಣ.

0: ಶರಣ. ಹೌದು ಹೌದು, ದಿನ ದಿನಕ್ಕೆ ಅವರ ಪೂಜೆ ಧ್ಯಾನ ಅನುಸಂಧಾನಗಳು ಬೆಳೆಯುತ್ತಿವೆ. ಹೊರನೋಟ ಅವರದು ವೀರನಿಷ್ಠೆ, ಅಂತರಂಗದಲ್ಲಿ ಮಧುರ ಸಂಗಮ. ಈಗ ಅವರು ತಮ್ಮ ಕೋಣೆಯಲ್ಲಿ ಆಳವಾದ ಅನುಸಂಧಾನದಲ್ಲಿ ಮಗ್ನರಾಗಿದ್ದಾರೆ.
1: ಅಂಬಿಗರ ಚೌಯನವರಿಗೂ ಈ ಮಾತನ್ನು ಹೇಳಬಹುದು. ಈಗ ಸಾಧನೆಯಲ್ಲಿ ಅವರು ಬಹಳ ಮುಂದುವರೆದಿದ್ದಾರೆ.
0: ಅನ್ಯಾಯವನ್ನು ಕಂಡು ಸಿಡಿದು ಹೇಳುವ ಆಕ್ರೋಶವನ್ನು ಅವರಲ್ಲಿ ಕಂಡರೂ ಅವರ ಅಂತರಂಗ ತಾಯಿಯ ಹೃದಯದಂತೆ ಅನುಕಂಪೆಯಿಂದ ಮಿಡಿಯುವಂತಹದು.
2: ಹೌದು, ಹಾಗೆ ಬೆಳೆದಾಗಲೇ ಸಾಧನೆ ಸಾರ್ಥಕವಾಗುವುದು. ನೀವು ಧ್ಯಾನ ವಿಶ್ರಾಂತಿಗಳಿಗೆ ತೆರಳಿರಿ. ಮಹಾಮನೆಯ ಇಂದಿನ ಕೆಲಸವೆಲ್ಲ ಮುಗಿಯಿತಲ್ಲ ಅಪ್ಪಣ್ಣ?
0: ಇಂದು ಬೆಳಗ್ಗೆ ದಕ್ಷಿಣ ನಾಡಿನ ಮಹಿಷ ಮಂಡಲದ ಕಡೆಯಿಂದ ಕೆಲವು ಜಂಗಮರು ಬಂದಿದ್ದಾರೆ. ಅವರಿಗೆ ಎಲ್ಲ ಏರ್ಪಾಡುಗಳನ್ನೂ ಮಾಡಿದ್ದೇವೆ. ಇಲ್ಲಿನ ಕಾರ್ಯ ಪರಿಚಯವನ್ನು ಅವರಿಗೆ ಮಾಡಿಸಿಕೊಡಬೇಕಾಗಿದೆ. ನಾನು ಮತ್ತು ಚನ್ನಬಸವಣ್ಣ ಅವರ ಬಳಿಗೆ ಹೋಗುತ್ತೇವೆ. ನಾಳೆ ಅವರನ್ನು ನಿಮ್ಮ ಬಳಿಗೆ ಕರೆತರುತ್ತೇವೆ.
2: ಆಯಿತು, ಹಾಗಾದರೆ ನೀವೀಗ ಹೊರಡಿ.
0: ಶರಣು ಶರಣಾರ್ಥಿ,
2: ಶರಣಾರ್ಥಿ. ಬಾನೀಲ, ಎಲ್ಲಿ ಗಂಗಾ?
3: ಅವರು ಲಿಂಗಮ್ಮನನ್ನು ಕರೆದುಕೊಂಡು ದಾಸೋಹ ಮಂಟಪಕ್ಕೆ ಹೋಗಿದ್ದಾರೆ. ಈ ದಿನ ಅನಿರೀಕ್ಷಿತವಾಗಿ ಕೆಲವು ಶರಣೆಯರು ಬಂದರು, ಹಂಪೆ ಕಡೆಯವರಂತೆ. ಅವರಿಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಮಾತನಾಡಿಸಿಕೊಂಡು ಬರಲು ಹೋಗಿದ್ದಾರೆ.
2: ಮಹಾಮನೆಯ ಕೆಲಸಕ್ಕಾಗಿ ಅದೆಷ್ಟು ಜನ ತಮ್ಮನ್ನು ಅರ್ಪಿಸಿಕೊಂಡು ದುಡಿಯುತ್ತಿದ್ದಾರೆ.
3: ನಿಜ, ಆ ಎಲ್ಲ ದುಡಿಮೆಯ ಕೇಂದ್ರ ಚುಂಬಕ ಶಕ್ತಿಯಾಗಿ ನೀವಿದ್ದೀರಿ. ಆ ಶಕ್ತಿಯ ಸುತ್ತ ಈ ವ್ಯವಸ್ಥೆ ತಿರುಗುತ್ತಿದೆ.
2: ಇಲ್ಲ, ಈ ಶಕ್ತಿಯಿಂದ ಹೊರಗೆ ಬಂದು ಸ್ವತಃ ಶಕ್ತಿ ಸಂಪನ್ನವಾಗಿ ಇದು ಕೆಲಸ ಮಾಡಬೇಕು. ಏಕ ವ್ಯಕ್ತಿ ಕೇಂದ್ರೀಕೃತವಾದ ಯಾವ ವ್ಯವಸ್ಥೆಯೂ ಬಹಳ ಕಾಲ ಉಳಿಯುವುದಿಲ್ಲ. ಅದು ತತ್ವನಿಷ್ಠೆಯ ಮೇಲೆ ಕೇಂದ್ರೀಕೃತವಾಗಬೇಕು.
3: ನಿಮ್ಮ ಚುಂಬಕ ಶಕ್ತಿ ಅದು ತತ್ವನಿಷ್ಠ ಶಕ್ತಿಯೇ ಹೊರತು ವ್ಯಕ್ತಿನಿಷ್ಠ ಶಕ್ತಿನ. ಆದುದರಿಂದ ಈಗ ನಡೆಯುತ್ತಿರುವುದೆಲ್ಲ ತತ್ವನಿಷ್ಠ ಶಕ್ತಿಯಿಂದಲೇ.
2: ಏಕೆನಿಲ್ಲ, ಮುಖದಲ್ಲಿ ಆಯಾಸ ಕಾಣುತ್ತಿದೆ. ದಿನವೆಲ್ಲ ಬಿಡುವಿಲ್ಲದೆ ಹೊಡೆದು ಏನು?
3: ಇಲ್ಲ ಇಲ್ಲ, ಅವರೆಲ್ಲರ ದುಡಿಮೆಯ ಮುಂದೆ ನನ್ನದು ಎಷ್ಟರದು. ಈಗಂತೂ ನಾಗಕ್ಕ ನಾನು ಕೆಲಸ ಮಾಡುವುದಕ್ಕೆ ಬಿಡುವುದಿಲ್ಲ. ಈಗ ಆಯ ಮಾಡಿಕೋಬಾರದು, ವಿಶ್ರಾಂತಿ ತಗೋ ಎನ್ನುತ್ತಿರುತ್ತಾರೆ.
2: ಓಹೋ, ನೋಡಿದ್ಯಾ, ಮರ್ತೇ ಬಿಟ್ಟಿದ್ದೆ. ಈಗ ನೀಲ ನಿಜವಾಗಿಯೂ ಅಮ್ಮನಾಗಲಿದ್ದಾಳೆ ಎಂಬುದನ್ನ. ಈ ಹೇಳ್ತಾನೆ ಮಗ, ಮನೆಗೆ ಮಗುವೊಂದು ಬರುವ ಈ ಸಂದರ್ಭ ಮಂಗಳಕರವಾದದ್ದು. ಅಕ್ಕ ಹೇಳುವ ಹಾಗೆ ಈಗ ಎಚ್ಚರಿಕೆಯಿಂದ ಇರಬೇಕು. ನಿಜ ಹೇಳು, ಈ ಸಂದರ್ಭದಲ್ಲಿ ನಿನಗೆ ಏನಾದರೂ ಬಯಕೆಗಳಿವೆಯೇನು? ಇಡುವುದು, ಕೊಡುವುದು, ತಿನ್ನುವುದು, ಇನ್ನೇನಾದರೂ?
3: ಇಲ್ಲ ಇಲ್ಲ, ಆ ರೀತಿಯ ಯಾವ ಬಯಕೆಯೂ ನನಗಿಲ್ಲ. ನಿಮ್ಮ ದಯೆಯಿಂದ ಅವುಗಳನ್ನು ಮೀರಿದ್ದೇನೆ.
2: ಜನ ಇದನ್ನು ಮಹಾಮನೆ ಎಂದು ಕರೆಯುತ್ತಾರೆ. ಮಹಾಮಂತ್ರಿಯಾಗಿ ನಾನು ಇದರ ಒಡೆಯ ಎನ್ನುತ್ತಾರೆ. ಆದರೆ ಇದಾವುದು ನನಗೆ ಸೇರಿದ್ದಲ್ಲ. ಇದೆಲ್ಲ ಶರಣರ ಸ್ವತ್ತು, ಶರಣಿಗಾಗಿ ಮೀಸಲಾದುದು. ಅದನ್ನು ಕಾಯ್ದುಕೊಂಡಿರುವ ಕಾವಲುಗಾರ ನಾನು ಅಷ್ಟೇ.
3: ನಿಜ, ಆ ಭಾವನೆಯಿಂದಲೇ ತಾವು ಬಾಳುತ್ತಿದ್ದೀರಿ. ಅದರ ಒಂದು ಭಾಗವಾಗಿರುವ ನಾವು ಬೇರೆ ರೀತಿಯಲ್ಲಿ ಆಲೋಚಿಸುವುದು ಹೇಗೆ ಸಾಧ್ಯ?
2: ಇದು ಜೀವನದ ಕೊರತೆಗೆ ಅಥವಾ ಅರಕೆಗೆ ಕಾರಣವಾಗಬಾರದು. ನಮ್ಮ ಅಗತ್ಯಗಳನ್ನು ಪೂರೈಸುವ ಸಮೃದ್ಧ ಜೀವನವನ್ನು ನಾವು ಬದುಕಬೇಕು. ವೈರಾಗ್ಯವೆಂದರೆ ಎಲ್ಲವನ್ನೂ ತಿರಸ್ಕರಿಸಿ ಕೊರಗುವ ಜೀವನವಲ್ಲ. ಹಾಗೆಯೇ ಅದು ಸ್ವೇಚ್ಛಾಚಾರವೂ ಆಗಬಾರದು. ನಮ್ಮ ಅಗತ್ಯಗಳು ಸಮಷ್ಟಿ ಜೀವನದ ಅಗತ್ಯಗಳಿಗೆ ಸುಸಂಗತವಾಗಿರಬೇಕು. ಜನಸಾಮಾನ್ಯರ ಅಗತ್ಯಗಳೇ ಬೆರೆತು ಹೋಗಬೇಕು. ಅವರಿಗೆ ಇಲ್ಲದುದು ನಮಗೂ ಬೇಡ. ನಾವು ಪಡೆದುಕೊಳ್ಳಬೇಕಾದರೆ ಅವರಿಗೂ ಅದು ಲಭಿಸುವಂತಾಗಬೇಕು. ಈ ಭಾವನೆ ಸಮಷ್ಟಿ ಶಕ್ತಿಯೊಡನೆ ನಮ್ಮನ್ನು ಆತ್ಮೀಯಗೊಳಿಸುತ್ತದೆ.
3: ಜನಸಾಮಾನ್ಯರ ಜೀವನದೊಡನೆ ಅದೆಷ್ಟರ ಮಟ್ಟಿಗೆ ನೀವು ಅವಿನಾ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತಿದ್ದೀರಿ?
2: ನೀಲ, ನೀನೀಗ ವಿಶ್ರಾಂತಿಯನ್ನು ಪಡೆ ಹೋಗು. ನಾನು ಆಸ್ಥಾನದ ನಾಳಿನ ಕಾರ್ಯಕಲಾಪಗಳನ್ನು ಪರಿಶೀಲಿಸಬೇಕಾಗಿದೆ. ಈ ಕುಳಿತು ಅದನ್ನು ನೋಡುತ್ತೇನೆ.
3: ನಾಳೆ ಮಹಾಮನೆಯಲ್ಲಿಯೂ ನಿಮಗೆ ತುಂಬಾ ಕೆಲಸ ಇದೆ. ಹೆಚ್ಚು ನಿದ್ದೆಗೆಡಬೇಡಿ. ಇದನ್ನು ಆದಷ್ಟು ಜಾಗ್ರತೆ ಮುಗಿಸಿ

0: ಕಳ್ಳ, ಅಯ್ಯೋ ಕಳ್ಳ, ಕಳ್ಳ ಹಿಡಿರಿ, ಅವರು ನನ್ನ ಮೊಲಗಳನ್ನ ಅಪ್ಪಿಂದ ಹಿಡಿರಿ, ಯಾರು ಹಿಡಿರಿ ಕಳ್ಳ.
1: ಏನು ನೀಲ, ಏನು ನೀಲ, ಏಕೆ ಕೂಗಿಕೊಂಡೆ?
0: ನೋಡಿ, ಕಳ್ಳ ಒಬ್ಬ ಬಂದು ನನ್ನ ಕಿವಿ ಕೈ ಹಾಕ್ತ, ಓಲೆನ್ ಕಿತ್ಕೊಂಡ, ಅಷ್ಟ್ರಲ್ಲಿ ನಾನು ಚೀರ್ದೆ, ಇನ್ನೊಂದು ಓಲೆನ ಬಿಟ್ಟು ಹೋದ.
2: ಕಳ್ಳ ಇಲ್ಲೇ ಎಲ್ಲೋ ಇರಬೇಕು, ಹಿಡಿದು ತರುವಂತೆ ಕಾವಲ್ಗಾರನಿಗೆ ಹೇಳ್ತೇನೆ.
1: ಬೇಡ ಅಪ್ಪಣ್ಣ, ಆತನನ್ನು ಹಿಡಿದುಕೊಂಡು ಬರುವ ಅಗತ್ಯವೇನಿದೆ? ಪಾಪ, ಅವನ ಅಗತ್ಯ ಏನಿತ್ತೋ ಏನೋ, ಎಲ್ಲೆಲ್ಲಿಯೋ ನೋಡಿರಲೇಬೇಕು, ಎಲ್ಲಿಯೂ ಏನೂ ಸಿಕ್ಕದೆ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಇಷ್ಟಾದರೂ ಅವನಿಗೆ ಸಿಕ್ಕಿತಲ್ಲ.
2: ಇದೇನ ನೀವು ಹೇಳುವುದು? ಕಳ್ಳರಿಗೆಲ್ಲ ಹೀಗೆ ನಾವೇ ಪ್ರೋತ್ಸಾಹ ಕೊಡಕೂಡುದು?
1: ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದ ನೀನು ಹೇಳುವುದು ಸರಿ, ಆದರೆ ಆ ದೃಷ್ಟಿಯಿಂದಲೇ ಯೋಚನೆ ಮಾಡು. ಕಳ್ಳರು ಏಕೆ ಹುಟ್ಟಿಕೊಳ್ಳುತ್ತಾರೆಂಬುದನ್ನು, ಆಗ ಆ ಅಪರಾಧ ನಮ್ಮ ಕಡೆಗೆ ತಿರುಗುತ್ತದೆ. ವಾಸ್ತವವಾಗಿ ಆತ ಕಣ್ಣಲ್ಲ, ಆತ ಕಳ್ಳನಾಗಲು ಕಾರಣ ನಾನು. ಈಗ ನಾನು ಕಳ್ಳನಾದೆ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಬೇರಲ್ಲ, ಕೂಡಲ ಸಂಗಮ ದೇವನಲ್ಲದೆ ಬೇರಲ್ಲ, ಕೂಡಲ ಸಂಗಮ ದೇವನಲ್ಲದೆ ಬೇರಲ್ಲ.
3: ಇದೇನು ಅಣ್ಣವು ಹೇಳುವುದು?
1: ಆಲೋಚನೆ ಮಾಡು ಚೆನ್ನಬಸವಣ್ಣ, ನಾನು ಮಂತ್ರಿ, ಸಾಕಷ್ಟು ಸಂಪಾದಿಸಿ ಸಂಗ್ರಹಿಸಿಟ್ಟುಕೊಂಡಿದ್ದೇನೆ ಎಂದು ಆತ ಭಾವಿಸಿ ಕಳ್ಳಕ್ಕೆ ಬಂದಿದ್ದಾನೆ. ಆತನ ಬಳಿ ಇಲ್ಲದಿರುವುದು ನನ್ನ ಬಳಿ ಇದೆ ಎಂದು ತಾನೇ ಆತ ಬಂದದ್ದು. ಇದರಿಂದ ನಾನು ಕಳ್ಳನಾದೆ. ದರ್ಥದಲ್ಲಿ ನಾವೆಲ್ಲರೂ ಕಳ್ಳರು. ನನ್ನ ನಿತ್ಯದ ಉಪಯೋಗಕ್ಕೆ ಅಗತ್ಯವಾದುದಕ್ಕಿಂತ ಹೆಚ್ಚಿನದನ್ನು ಸಂಗ್ರಹಿಸಿಟ್ಟುಕೊಂಡರೆ ಅದನ್ನು ಇನ್ನೊಬ್ಬರಿಂದ ನಾನೊಗ್ದಂತೆ. ಮಹಾಮನೆಯ ಕಣಜಗಳು ಕಿಕ್ಕಿರಿದು ತುಂಬಿವೆ ಎಂದರೆ ಜನಸಾಮಾನ್ಯರ ತುತ್ತಿನ ಚೀಲಗಳು ಬರಿದಾಗಿವೆ ಎಂದರ್ಥ. ನನ್ನ ಬಳಿ ನನ್ನ ಅಗತ್ಯಕ್ಕಿಂತಲೂ ಹೆಚ್ಚಿ ಬಟ್ಟೆಗಳಿದ್ದರೆ ದಾರಿಯ ನೂರಾರು ಜನರನ್ನು ನಾನು ಅರೆಬೆತ್ತಲು ಮಾಡಿದ್ದೇನೆ ಎಂದರ್ಥ. ನನಗೆ ಬೇಕಾದುದಕ್ಕಿಂತ ಹೆಚ್ಚಾಗಿ ನಾನು ಸಂಗ್ರಹಿಸಿಟ್ಟುಕೊಂಡರೆ ಅಗತ್ಯವಾದವರಿಂದ ಅದನ್ನು ಕಿತ್ತುಕೊಂಡು ಕಳ್ಳನಾಗುತ್ತೇನೆ. ಹಾಗೆ ಇಂದು ನಾನು ಕಳ್ಳನಾಗಿದ್ದೇನೆ. ಈ ಕಳ್ಳ ಮನೆಗೆ ಆ ಕಳ್ಳ ಬಂದದ್ದು ಸಹಜ ತಾನೆ. ನೀನು ಕಳ್ಳ, ನೀನು ಕಳ್ಳ ಎಂದು ನನ್ನ ಮುಖಕ್ಕೆ ಕನ್ನಡಿ ಹಿಡಿದು ಆತ್ಮಶೋಧನೆಗೆ ಕಾರಣನಾದ ಆ ಕೂಡಲ ಸಂಗಮ ಸ್ವರೂಪನಲ್ಲವೇ ನೀಲ? ಒಡೆಯನ ಒಡವೆ ಒಡೆಯನಿಗೆ ಸಲ್ಲಬೇಕು, ಅದಕ್ಕೆ ನೀನೇಕೆ ಕಿರುಚಿಕೊಂಡು ಆತ ಓಡಿ ಹೋಗುವಂತೆ ಮಾಡಿದೆ? ನೀನಾಗಿಯೇ ತೆಗೆದು ಕೊಟ್ಟಿದ್ದರೆ ಮೆಚ್ಚುತ್ತಿದ್ದೆ. ಒಡನಿರ್ದ ಸತಿ ಎಂದು ನೆಚ್ಚಿದ್ದೇನಯ್ಯ ಎಂದು ನಾನು ನಿನ್ನ ಮೇಲೆ ಇಟ್ಟ ನಂಬಿಕೆ ಸಾರ್ಥಕವಾಗುತ್ತಿತ್ತು.
0: ಕ್ಷಮಿಸಬೇಕು ಸ್ವಾಮಿ, ನಿದ್ದೆಯಲ್ಲಿ ನಾನು ಮೈಮರೆತು ಬಿಟ್ಟೆ.
4: ಮಹಾಸ್ವಾಮಿ, ಕಳ್ಳ ಸಿಕ್ಕ, ಅಯ್ಯೋ ಹಿಡಿದುತ್ತೇನೆ.
1: ಅಯ್ಯ ಹೆದರಬೇಡ, ಹೆದರಬೇಡ, ನೀನು ಕಳ್ಳನಲ್ಲ, ನನ್ನನ್ನು ಪರೀಕ್ಷಿಸಲು ಬಂದ ಸಂಗಮನಾಥ. ಒಂದು ಕಿವಿಯ ಓಲೆಯನ್ನು ಮಾತ್ರ ತೆಗೆದುಕೊಂಡಿದ್ದೀಯ, ಅದರ ಜೊತೆಗೆ ಇನ್ನೊಂದು ಓಲೆಯನ್ನು ತೆಗೆದುಕೊಂಡು ಹೋಗು.
5: ಬೇಡ ಸ್ವಾಮಿ ಬೇಡ, ನನ್ನದು ಮಹಾ ಅಪರಾಧವಾಯಿತು.
1: ಇಲ್ಲ ಇಲ್ಲ, ಮೇಲೇಳು, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನಿನಗೆ ಈ ಓಲೆಗಳು ಅಗತ್ಯವಾಗಿ ಬೇಕಾಗಿರಬಹುದು. ಯಾವುದೇ ವಸ್ತುಗಳು ಅಗತ್ಯವಿರುವವರಿಗೆ ಸಿಕ್ಕರೆ ಸಾರ್ಥಕವಾಗುತ್ತದೆ. ಎಲ್ಲವೂ ನನಗೆ ಬೇಕೆಂದು ಸಂಗ್ರಹಿಸಿಕೊಳ್ಳುವುದು ಕಳ್ಳತನವಾಗುತ್ತದೆ. ಈಗ ನಾನೇ ಕಳ್ಳನಾಗಿದ್ದೇನೆ.
0: ಇಗೋ ಇದು ಇನ್ನೊಂದು ಕಿವಿಯ ಓಲೆ, ದಯವಿಟ್ಟು ಸ್ವೀಕರಿಸಬೇಕು.
5: ಬೇಡ ತಾಯಿ ಬೇಡ, ಯಾವುದೋ ಮರವೇ ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು. ಇಲ್ಲಿ ಈ ಕ್ಷಣದಲ್ಲಿ ಒಂದು ಹೊಸ ಜನ್ಮವನ್ನು ನಾನು ಪಡೆದಿದ್ದೇನೆ. ಮತ್ತೆ ನಿಮ್ಮ ಕರುಣೆಯಿಂದ ನನ್ನನ್ನು ಇರಿಯಬೇಡಿ. ನನ್ನ ಕೈಮುಟ್ಟಿ ಈ ಓಲೆ ಅಪವಿತ್ರವಾಗಿದೆ, ಆದರೆ ನನ್ನ ಪಶ್ಚಾತ್ತಾಪದಿಂದ ದಹಿಸಿ ಇದನ್ನು ಶುದ್ಧಗೊಳಿಸಿ ನಿಮ್ಮ ಕೈಗೆ ಇಡುತ್ತಿದ್ದೇನೆ. ಇದನ್ನು ತಾವು ಒಪ್ಪಿಸಿಕೊಳ್ಳಬೇಕು, ನಿಮ್ಮ ಮಗನೆಂದು ನನ್ನನ್ನು ಉದ್ಧರಿಸಬೇಕು.
0: ಬೇಡ ಅಯ್ಯ, ಒಮ್ಮೆ ಕೈ ಬಿಟ್ಟಿದ್ನು ಮತ್ತೆ ನಾನು ತೆಗೆದುಕೊಳ್ಳುವುದಿಲ್ಲ, ಮತ್ತೆಂದೂ ಮರವೆಗೆ ಒಳಗಾಗುವುದಿಲ್ಲ. ತೆಗೆದುಕೋ, ಇದನ್ನು ತೆಗೆದುಕೊಂಡು ಎರಡನ್ನೂ ಅವರ ಪಾದ ತಳದಲ್ಲಿಡು. ಅದು ಸಮಷ್ಟಿ ಹಿತಕ್ಕೆ.

0: ಆಗಿ ವಿನಿಯೋಗವಾಗಲಿ. ಕಳ್ಳತನದಿಂದ ನಮ್ಮನ್ನು ಮುಕ್ತಿಗೊಳಿಸಲಿ.
1: ಆಗಬಹುದು ತಾಯಿ. ಅಣ್ಣ, ಇದನ್ನು ತಮ್ಮ ಪಾದ ತಳದಲ್ಲಿಡುತ್ತೇನೆ, ಕೈಕೊಳ್ಳಬೇಕು. ನನ್ನನ್ನು ತಮ್ಮ ಪಾದಕ್ಕೆ ಒಪ್ಪಿಸಿಕೊಂಡು ಕಾಪಾಡಬೇಕು.
2: ಆಹಾ, ಇದು ಎಂತಹ ದೃಶ್ಯ ಚನ್ನಬಸವಣ್ಣ.
3: ಹೌದು ಅಪ್ಪಣ್ಣ, ಹೌದು. ಜಗತ್ತಿನ ಮಂಗಳಕ್ಕೆ ಕಾರಣವಾಗುವ ದೃಶ್ಯ ಇದು. ಕಳ್ಳನ ಮನೆಗೊಬ್ಬ ಕಳ್ಳ. ಸಮಾಜದ ಹಿತವನ್ನು ಬಯಸುವರೆಲ್ಲರಿಗೂ ಇದು ಮಂತ್ರ ಸದೃಶವಾದ ಮಾತು. ನಾನೇ ಮೊದಲನೆಯ ಕಳ್ಳ ಎಂಬುದನ್ನು ಮೊದಲು ಆತ್ಮವೀಕ್ಷಣೆಯಿಂದ ಕಂಡುಕೊಳ್ಳಬೇಕು.
2: ನಿಜ ನಿಜ ಚನ್ನಬಸವಣ್ಣ, ನನ್ನನ್ನು ನಾನು ತಿದ್ದಿಕೊಳ್ಳದ ಹೊರತು ಇನ್ನಾರನ್ನು ತಿದ್ದುವುದಕ್ಕಾಗುವುದಿಲ್ಲ. ಅಸಂಗ್ರಹ ತತ್ವವನ್ನು ಇಷ್ಟು ಸೂಕ್ಷ್ಮವಾಗಿ ಕಾಣಬಹುದೆಂಬುದೇ ಆಶ್ಚರ್ಯಕರ. ಅದನ್ನು ಇಷ್ಟು ಎಚ್ಚರಿಕೆಯಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೊಂದು ಸಾಮಾಜಿಕ ಸುಧಾರಣೆಯಲ್ಲಿ ಒಂದು ಪವಾಡ ಸದೃಶ ಘಟನೆ, ವೈಯಕ್ತಿಕ ಸಾಧನೆಯ ಸಾಂಕೇತಿಕ ಘಟನೆ ಎಂದು ಇದನ್ನು ಭಾವಿಸಬೇಕು.
1: ನೀವು ಹೇಳುವುದು ನಿಜ, ಆದರೆ ಇದು ಕೇವಲ ವೈಯಕ್ತಿಕ ಅಥವಾ ಸಾಂಕೇತಿಕವಾಗಿ ಉಳಿಯದೆ ಸಾರ್ವತ್ರಿಕ ಆಚರಣೆಯ ಸಾಮೂಹಿಕ ಸತ್ಯವಾಗಬೇಕೆಂಬುದು ನನ್ನ ಆಶಯ. ಆಗ ಸಮಾಜದಲ್ಲಿ ಆರ್ಥಿಕ ವಿಷಮತೆ, ಸಾಮಾಜಿಕ ಅನ್ಯಾಯ, ಧಾರ್ಮಿಕ ಶೋಷಣೆಗಳು ಮಾಯವಾಗಿ ಸುಖಿ ರಾಜ್ಯ ರೂಪುಗೊಳ್ಳುತ್ತದೆ.
3: ಹೌದು ಅಪ್ಪಣ್ಣ, ಬಸವಣ್ಣನವರ ಈ ಸರ್ವಾರ್ಪಣೆಯ ಸಾಮಾಜಿಕ ದೃಷ್ಟಿಯಲ್ಲಿ ಕಳ್ಳರು ಕಳ್ಳರಾಗಿ ಉಳಿಯುವುದಿಲ್ಲ, ಪರಿವರ್ತಿತರಾಗಿ ಕೂಡಲ ಸಂಗಮನೇ ಆಗುತ್ತಾರೆ. ಅಂದರೆ ಅಪ್ಪಣ್ಣ, ವ್ಯಷ್ಟಿಯ ಪರಿವರ್ತನೆ ಸಮಷ್ಟಿಯ ಹಿತಕ್ಕೆ ಕಾರಣವಾಗುತ್ತದೆ. ಅಂತೆಯೇ ಸಾಮಾಜಿಕ ಜೀವನದ ಸಾಮರಸ್ಯ ವೈಯಕ್ತಿಕ ಜೀವನವನ್ನು ಹಸಳಿಸುತ್ತದೆ.
4: ಇಲ್ಲ ಅಣ್ಣ, ಇನ್ನೆಂದೂ ಮುಂದೆ ನಾನು ಕಳ್ಳತನ ಮಾಡುವುದಿಲ್ಲ. ಕಾಯಕ ಮಾಡಿ ಬದುಕುತ್ತೇನೆ, ಕಾಯಕ ಮಾಡಿ ಬದುಕುತ್ತೇನೆ.

0: ಇದುವರೆಗೆ ನೀವು ಕೇಳಿದ ನಾಟಕ ಕಳ್ಳನ ಮನೆಗೊಬ್ಬ ಕಳ್ಳ. ಬರೆದವರು ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ. ಪಾತ್ರವರ್ಗ ಪರಮೇಶ್ವರ, ಡಿಎಸ್ ಸೋಮಶೇಖರ್, ಅಪ್ಪಣ್ಣ ಎಚ್ಎನ್ ಸತ್ಯನಾರಾಯಣ, ಚೆನ್ನಬಸವಣ್ಣ ಎಚ್ ಉಮೇಶಪ್ಪ ಸೊರಬ, ಬಿಜ್ಜಳ ಡಿ ವೆಂಕಟರಮಣಯ್ಯ, ನರಸಿಂಹ ಪೆದ್ದಿ ವಿ ಸುಂದರಮೂರ್ತಿ, ಕಾವಲುಗಾರ ಹಾಗೂ ಕೆಲಸಗಾರ ವಿ ಶಿವಮೂರ್ತಿ, ನೀಲಾಂಬಿಕೆ ಶ್ರೀಮತಿ ವಿಜಯ ಕಾಂತೇಶ್, ಮುಕುಂದ ಭಟ್ಟ ಎಎನ್ ಶಂಕರ ನಾರಾಯಣ, ಕಳ್ಳ ಎಂಎಸ್ ನಾಗೇಂದ್ರ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿ ಗೀತೆಯನ್ನ, ಹಾಡಿದ್ದಾರೆ ಸಹಿತ ಕಟ್ಟಿ.

ಮನಮಿಡಿಯಿತು ಚಿತ್ರದಾಗಿ ಎಂದು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು. ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಕಾವ್ಯಶ್ರೀ ಆಜೇರು ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಬಾಯಿ ಕ್ಯಾನ್ಸರ್ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಶ್ರೀಧರ ಡಿಎಸ್ ರಚಿತ ಕಬನ್ ಮೋಕ್ಷ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ ಕೊಂದಲಕೋಡಿ, ಕೆಂಡೆ ಕುಮಾರಿ ಅಪೂರ್ವ ಸುರತ್ಕಲ್, ನಿರೂಪಣೆ ಹರೀಶ್ ಬಳಂತಿಮುಗರು.

ಶ್ರೀಯುತ ಶ್ರೀಧರ ಡಿ ಎಸ್ ಅವರು ರಚಿಸಿದ ಕಬಂಧ ಮೋಕ್ಷ ಅನ್ನುವಂತಹ ಪ್ರಸಂಗದಿಂದ ಆಯ್ದಂತಹ ಕೆಲವು ಹಾಡುಗಳು. ಮೊದಲಾಗಿ ಗಂಧರ್ವ ಅಧಿಪತಿಯಾದಂತಹ ವಿಶ್ವಾವಸು ಒಡ್ಡೋಲಗವನ್ನು ಕೊಡುವಂತಹ ಸನ್ನಿವೇಶದ ಹಾಡು ಇದು, ದೇವಗಂಧರ್ವ. ಇದು ಜಂಪೆ ತಾಳದಲ್ಲಿ ನಾಟಿ ಹಾಗೂ ಭೈರವಿ ರಾಗದಲ್ಲಿದೆ.

ಪ್ರಾಧಾ ಹಾಗೂ ಕಶ್ಯಪರ ಪುತ್ರನಾಗಿರುವಂತಹ ವಿಶ್ವಾವಸು ಒಡ್ಡೋಲಗವನ್ನು ಕೊಡ್ತಾನೆ. ಪರಮ ಸುಂದರನಾದಂತಹ ಈತ ಬ್ರಹ್ಮನನ್ನು ತಪಸ್ಸು ಮಾಡಿ ದೀರ್ಘಾಯುಷ್ಯವನ್ನು ಪಡೆದಿದ್ದಾನೆ. ಆ ಒಂದು ಅಹಂಕಾರವೂ ಅವನಲ್ಲಿದೆ. ಮಾತ್ರವಲ್ಲ, ಲಲಿತ ಕಲೆಗಳಾದಂತಹ ಸಂಗೀತ, ನಾಟ್ಯ ಇತ್ಯಾದಿಗಳಲ್ಲಿ ಅವನು ಆಸಕ್ತನೂ ಇದ್ದಾನೆ. ತನ್ನ ಒಡ್ಡೋಲಗದಲ್ಲೇ ಅಂತಹ ಕಲೆಗಳ ಪ್ರದರ್ಶನವಾಗಬೇಕು ಅಂತ ಗೆಳೆಯನಾದ ಹಂಸನನ್ನು ಕರೆದು ಈ ರೀತಿಯಾಗಿ ಅವನು ಹೇಳ್ತಾನೆ. ಇದು ಬಿಲಹರಿ ರಾಗ ಅಷ್ಟತಾಳದಲ್ಲಿ ಯಕ್ಷಗಾನವು ಮೊದಲು.

ಗಂಧರ್ವ ಕನ್ಯೆಯರೆಲ್ಲ ಬರ್ತಾರೆ. ವಿಧ ವಿಧವಾದಂತಹ ನಾಟ್ಯಗಳಿಂದ ವಿಶ್ವಾವಸುವಿನ ಮನಸ್ಸನ್ನು ರಂಜಿಸ್ತಾರೆ. ಆದರೂ ಅದು ಸಾಲದು ಅಂತ ಅನ್ನಿಸ್ತದೆ. ಹಾಗಾಗಿ ನಿತ್ಯವೂ ನವನವೀನವಾದಂತಹ ಭೂಲೋಕವನ್ನು ನೋಡಬೇಕು, ಅಲ್ಲಿ ಜಲಕೇಳಿ ಆಡಬೇಕು. ಈ ಭಾವವನ್ನು ಹೊಂದಿದಂತಹ ವಿಶ್ವಾವಸು ತನ್ನ ಗೆಳೆಯನಾದಂತಹ ಹಂಸನನ್ನು ಕರೆದು ಈ ರೀತಿಯಾಗಿ ಹೇಳ್ತಾನೆ, ಪೊರಡೈ ಸಕದರೆಗೆ ಇದು ಸುರುಟಿ.

ಹೀಗೆ ಗೆಳೆಯನಾದಂತಹ ಹಂಸ ಹಾಗೆ ತನ್ನ ಸಖಿಯರ ಜೊತೆಗೂಡಿಕೊಂಡಂತಹ ವಿಶ್ವಾವಸು ಗಂಧರ್ವ ಭೂಲೋಕಕ್ಕೆ ಇಳಿಯುತ್ತಾನೆ, ಜಲಕೇಳಿಯನ್ನಾಡ್ತಾನೆ, ಕೊನೆಗೆ ವನವಿಹಾರವನ್ನು ಎಲ್ಲರೂ ಒಡಗೂಡಿ ಮಾಡುವಂತಹ ಸನ್ನಿವೇಶ ಇದು. ಚತುರೆಯರೆ ನೀವು ನೋಡ ಬನ್ನಿ ವಿತತ ವೈಭವ, ಇದು ರೂಪಕ ಏಕ ಹಾಗೂ ತಿತ್ತಿತ್ತೈ ತಾಳಗಳಲ್ಲಿ ರಾಗ ಮಾಲಿಕೆಯಲ್ಲಿದೆ.

ಹೀಗೆ ವನವಿಹರವನ್ನು ಮಾಡುತ್ತಾ ಹೋಗುತ್ತಿರುವ ಹೊತ್ತಿಗೆ ಅಲ್ಲಿ ಋಷಿಗಳ ಆಶ್ರಮವೆಲ್ಲ ಕಾಣಸಿಗುತ್ತದೆ. ಅದನ್ನು ಕಂಡಾಗ ಗಂಧರ್ವನ ಅಹಂಕಾರ ಕೆರಳುತ್ತದೆ. ಇವರೆಲ್ಲ ಸಾಮಾನ್ಯ, ಏನನ್ನೂ ಮಾಡುವುದಕ್ಕೆ ಸಾಧ್ಯವಾಗದ ದುರ್ಬಲರು ಅಂತ ಋಷಿಗಳ ಕುರಿತಾಗಿ ತಾತ್ಸಾರದ ಮಾತುಗಳನ್ನಾಡುತ್ತಾನೆ. ಆಗ ಜೊತೆಗಿರುವಂತಹ ಹಂಸನಾಗಲಿ ಉಳಿದ ಸಖಿಯಾಗಲಿ ಋಷಿಗಳ ಕುರಿತಾಗಿ ಅಂತಹ ಮಾತುಗಳನ್ನು ಆಡಬೇಡ ಅಂತ ಹೇಳುತ್ತಾರೆ. ಆದರೂ ಅದನ್ನು ಕೇಳದಂತಹ ವಿಶ್ವಾವಸು ತಾನು ರಾಕ್ಷಸ ವೇಷವನ್ನು ಮಾಡಿ ಅವರೆಲ್ಲರನ್ನೂ ಬೆದರಿಸುತ್ತೇನೆ ಅಂತ ರಾಕ್ಷಸ ವೇಷವನ್ನು ಮಾಡುತ್ತಾನೆ. ಕಪ್ಪು ಹಳದಿಯ ಇದು ದ್ವಿಪದಿ.

ಹೀಗೆ ರಾಕ್ಷಸ ವೇಷವನ್ನು ವಿಶ್ವಾವಸು ಧರಿಸಿದ ತಕ್ಷಣ ಅವನ ಜೊತೆಗಿದ್ದಂತಹ ಸಖಿಯರು ಹಾಗೆ ಅವನ ಗೆಳೆಯನಾದಂತಹ ಹಂಸ ಗಂಧರ್ವಲೋಕಕ್ಕೆ ಹೋಗಿಬಿಡ್ತಾರೆ. ಹತ್ತಿರದಲ್ಲಿರುವಂತಹ ವಟು

ಅವುಗಳನ್ನೆಲ್ಲ ತನ್ನ ವೇಷದಿಂದ ವಿಶ್ವಾವಸು ಬೆದರಿಸ್ತಾನೆ. ಇದನ್ನು ತಿಳಿದಂತಹ ಸ್ಥೂಲ ಶಿರ ಅನ್ನುವ ಮಹರ್ಷಿಗಳು ಬಂದು ಆತನಿಗೆ ಈ ರೀತಿಯಾಗಿ ಶಾಪವನ್ನು ಕೊಡ್ತಾರೆ. ಗಂಧರ್ವನೇನಿ, ಇದು

ಯಾವ ವೇಷವನ್ನು ಹಾಕಿ ನೀನು ನಮ್ಮನ್ನು ಬೆದರಿಸಿದೆಯೋ ಆ ರಾಕ್ಷಸೇಷವೇ ನಿನಗೆ ಸ್ಥಿರವಾಗಿರಲಿ, ಅರ್ಥಾತ್ ನೀನು ರಾಕ್ಷಸನಾಗಿ ಹೋಗು ಅಂತ ಸ್ಥೂಲಶಿರ ಮಹರ್ಷಿಗಳು ಆ ವಿಶ್ವಾವಸು ಗಂಧರ್ವನಿಗೆ ಶಪಿಸಿದಾಗ ದುಃಖಿತನಾದಂತಹ ಮಹರ್ಷಿಗಳ ಕಾಲಿಗೆ ಬಿದ್ದು ಈ ರೀತಿಯಾಗಿ ಬೇಡಿಕೊಳ್ತಾರೆ. ಕೆಡೆದ ಮುನಿಯ, ಇದು ರೂಪಕ ತಾಳದಲ್ಲಿ ಶಿವರಂಜಿನಿ ರಾಗದಲ್ಲಿ.

ಮೂಢನಾಗಿ ಹೋದೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಋಷಿಗಳಲ್ಲಿ ಕೇಳಿಕೊಂಡಾಗ, ನಿನ್ನ ಅಂತರಂಗದ ದೌಷ್ಟ್ಯ ಏನುಂಟೋ ಅದುವೇ ಬಹಿರಂಗದಲ್ಲಿ ಗೋಚರಿ ಹೀಗೆ ಖಳನಾಗುವಂತೆ ಪ್ರಚೋದಿಸಿತು. ನಾನೇನೂ ಮಾಡಲಾರೆ. ಆದರೆ ಮುಂದೆ ಆ ಮಹಾವಿಷ್ಣುವೇ ರಾಮಾವತಾರದಿಂದ ವನವಾಸಿಯಾಗುವಂತಹ ಕಾಲದಲ್ಲಿ ಆತನ ಕೈಯಿಂದಲೇ ನೀನು ಮೋಕ್ಷವನ್ನು ಹೊಂದುತ್ತಿ ಅಂತ ಋಷಿಗಳು ಸಮಾಧಾನಿಸ್ತಾರೆ. ಅಲ್ಲಿಂದ ಮುಂದೆ ವಿಶ್ವವಾಸು ಗಂಧರ್ವ ಈ ರಾಕ್ಷಸ ರೂಪದಲ್ಲೇ ನೇರವಾಗಿ ಸ್ವರ್ಗಲೋಕಕ್ಕೆ ಬರ್ತಾನೆ. ಆದರೆ ಸ್ವರ್ಗದ ದ್ವಾರಪಾಲಕ ಆತನ್ನು ಒಳಗೆ ಬಿಡುವುದಿಲ್ಲ. ತಾನು ವಿಶ್ವವಾಸು ಗಂಧರ್ವ ಅಂತ ಆತ ಹೇಳುವಾಗ ದೇವೇಂದ್ರನಿಗೆ ಹೋಗಿ ದೂರುತ್ತಾನೆ. ದೇವೇಂದ್ರನು ಬಂದು ಆತನಲ್ಲಿ ಹೇಳ್ತಾನೆ, ನೀನು ರಾಕ್ಷಸನಾಗಿದ್ದಿ, ಶಾಪಗ್ರಸ್ತನಾಗಿದ್ದಿ, ಹಾಗಾಗಿ ನಿನಗೆ ಒಳಗೆ ಪ್ರವೇಶವಿಲ್ಲ ಅಂತ ಹೇಳಿದಾಗ ತನ್ನದಾದಂತಹ ರಾಕ್ಷಸೀ ಸ್ವಭಾವವನ್ನೇ ತೋರಿಸಿದಂತಾತ ತಾನು ವಿಧಿಯಿಂದ ವರವನ್ನು ಪಡೆದಿದ್ದೇನೆ ಅಂತ ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಇದು ಭೈರವಿ ಏಕದಲ್ಲಿ ವಿಧಿಯುಂ ಪಡೆದಿಹೇ.

ಹೀಗೆ ಆತ ಯುದ್ಧಕ್ಕೆ ಸನ್ನದ್ಧನಾದಾಗ ವಜ್ರದ ಪಾಣಿಯಾದಂತಹ ದೇವೇಂದ್ರನು ಆತನನ್ನು ವಿರೋಧಿಸ್ತಾನೆ. ಎತ್ತಿ ವಜ್ರದಿಂದ ಲವನ, ಇದು ಮಟ್ಟೆತಾಳದಲ್ಲಿ.

ಯುದ್ಧಕ್ಕೆ ಸಿದ್ಧನಾದಂತಹ ವಿಶ್ವಾಮಸ್ವಿಗೆ ತನ್ನ ವಜ್ರಾಯುಧದಿಂದಲೇ ಎತ್ತಿ ತಲೆಗೆ ಹೊಡೆಯುತ್ತಾನೆ ದೇವೇಂದ್ರ. ಆಗ ಬ್ರಹ್ಮನಿಂದ ದೀರ್ಘಾಯುಷ್ಯವನ್ನು ಪಡೆದಂತಹ ಆತ ಸಾಯುವುದಿಲ್ಲ, ಆತನ ತಲೆ ಹೊಟ್ಟೆಯೊಳಗೆ ಸೇರ್ತದೆ. ಆ ಹೊತ್ತಿಗೂ ಸೋತಂತಹ ಆತ ದೇವೇಂದ್ರನ ಕಾಲಿಗೆರಗಿ ತನ್ನದು ತಪ್ಪಾಯಿತು, ತಾನಿನ್ನೇನು ಮಾಡಲಿ ಅಂತ ಕೇಳ್ತಾನೆ. ಅದೇ ಮಾತನ್ನು ದೇವೇಂದ್ರನು ಆಡನೆ, ಮುಂದೆ ಮಹಾವಿಷ್ಣುವೇ ರಾಮನಾಗಿ ಅವತರಿಸಿದ ಕಾಲದಲ್ಲಿ ನಿನಗೆ ಶಾಪ ವಿಮೋಚನೆ, ಇದು ನಿನ್ನ ತಲೆ ಅನ್ನುವುದು ಹೊಟ್ಟೆಯೊಳಗಿದ್ರೂ ಯೋಜನಾಂತರಕ್ಕೆ ಬೆಳೆಯಲ್ಲಂತಹ ಕೈಗಳನ್ನು ನಿನಗೆ ಕೊಡ್ತೇನೆ, ಅದರಿಂದಲೇ ನೀನು ಪ್ರಾಣಿಗಳನ್ನು ಹಿಡಿದು ಭಕ್ಷಿಸು ಅಂತ ಹೇಳಿ ಆತನನ್ನು ವಜ್ರಾಯುಧದಿಂದ ಎತ್ತಿ ದಂಡಕಾರಣ್ಯದ ಕಡೆಗೆ ಎಸೆದು ಬಿಡ್ತಾನೆ. ಹೀಗೆ ಸುದೀರ್ಘ ಕಾಲದಿಂದ ಅಲ್ಲೇ ಇರ್ತಾನೆ ಕಬಂಧ ಅನ್ನುವಂತಹ ಹೆಸರಿನಿಂದ. ಆ ಹೊತ್ತಿಗೆ ವನವಾಸಕ್ಕೆ ಬಂದಂತಹ ರಾಮ ಲಕ್ಷ್ಮಣರು ಸೀತೆಯನ್ನು ಕಳಕೊಂಡು ಆಕೆಯನ್ನು ಅರಸುತ್ತಾ ಅದೇ ದಾರಿಯಲ್ಲಿ ಬರ್ತಾರೆ. ತನಗೆ ನರಮಾಂಸದ ಭೋಜನವೇ ಸಿಕ್ಕಿತು ಅಂತ ಹತ್ತಿರ ಬಂದ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡಾಗ ಅವರಿಬ್ಬರು ತಮ್ಮ ಖಡ್ಗಗಳಿಂದ ಆತನ ಬಾಹುಗಳನ್ನು ಕತ್ತರಿಸ್ತಾರೆ. ಆಗ ಭೀತನಾದಂತಹ ಕಬಂಧ, ನೀವು ಯಾರು ಅಂತ ಕೇಳ್ತಾನೆ. ಆಗ ಲಕ್ಷ್ಮಣ ಅವನಿಗೆ ಉತ್ತರಿಸ್ತಾನೆ, ಇವನು ದಾಶರಥಿಯಾದಂತಹ ಶ್ರೀರಾಮ, ತಾನು ಆತನ ಸಹೋದರನಾದಂತಹ ಲಕ್ಷ್ಮಣ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ ಗಂಧರ್ವನಿಗೆ ಜ್ಞಾನೋದಯವಾಗುತ್ತದೆ. ರಾಮನೆಂಬ ಸುನಾಮ ವಾಲಿಸಿ ಮತ್ತು ಎರಲಾರೇನು ಪ್ರಭುವೆ, ಇದು ಭಾಮಿನಿ ಹಾಗೂ ಆದಿ ತಾಳಗಳಲ್ಲಿ ರೇವತಿ ರಾಗದಲ್ಲಿ

ರೂಪದ ಮದದಿಂದ ಸ್ಥೂಲ ಶಿರನಿಂದ ಶಾಪಗ್ರಸ್ತನಾದಂತಹ ಗಂಧರ್ವನಿದ್ದೇನೆ ನಾನು. ನನ್ನ ಶಾಪ ವಿಮೋಚನೆಯನ್ನು ಮಾಡಬೇಕು ಅಂತ ರಾಮನ ಕಾಲಿಗೆರಗಿ ಬೇಡಿಕೊಳ್ತಾನೆ. ಹಾಗೆ ಸೀತೆ ಎಲ್ಲಿದ್ದಾಳೆ ಅಂತ ಕೇಳಿದಾಗ, ಮೊದಲು ನೀವು ನನ್ನನ್ನು ಜೀವಂತ ಸುಡಬೇಕು, ಹಾಗೆ ಸುಟ್ಟ ಕಾಲದಲ್ಲಿ ತನ್ನ ಮೂಲ ರೂಪ ತನಗೆ ಸಿಕ್ಕಿ ದಿವ್ಯ ಜ್ಞಾನ ಉಂಟಾಗುತ್ತದೆ ಅಂತ ವಿಶ್ವಾಭಸು ಗಂಧರ್ವ ರಾಮನಿಗೆ ಹೇಳ್ತಾನೆ. ಹಾಗೆ ರಾಮಲಕ್ಷ್ಮಣರು ಒಂದಾಗಿ ಆತನನ್ನು ಕಾಷ್ಟದಲ್ಲಿಟ್ಟು ಸುಡುತ್ತಾರೆ. ಆಗ ದಿವ್ಯ ದೇಹವನ್ನು ಪಡೆದಂತಹ ವಿಶ್ವಾಭಸು ಮುಂದೆ ಸುಗ್ರೀವನ ಬಳಿಗೆ ಹೋಗು, ನಿನಗೆ ಶುಭವಾಗುತ್ತದೆ ಅಂತ ರಾಮನಲ್ಲಿ ಆಡಿ ತಾನು ತನ್ನ ಗಂಧರ್ವ ಲೋಕವನ್ನು ಸೇರ್ತಾನೆ. ಇಲ್ಲಿ ಮಂಗಲ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶ್ರೀಧರ ಡಿಎಸ್ ರಚಿತ ಕಬಂಧ ಮೋಕ್ಷ, ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ ಕೊಂದಲಕೋಡಿ, ಚೆಂಡೆ ಕುಮಾರಿ ಅಪೂರ್ವ ಸುರತ್ಕಲ್, ನಿರೂಪಣೆ ಹರೀಶ್ ಬಳಂತಿಮುಗರು. ಇನ್ನು ಮುಂದೆ ಕೇಳಿ ಬಾಯಿ ಕ್ಯಾನ್ಸರ್ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರಿಗೆ ನಮಸ್ಕಾರ.
2: ನಮಸ್ಕಾರ.
1: ಅರ್ಭರೋಗ ಅಥವಾ ಕ್ಯಾನ್ಸರ್, ಇದಕ್ಕೆ ಕಾರಣಗಳು ಏನೇನು, ಚಿಹ್ನೆಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಒಂದು ಪರೀಕ್ಷೆಯನ್ನು ಮಾಡಿಸಿಕೊಳ್ಬೇಕು, ಹಾಗೂ ಬಾರದ ಹಾಗೆ ಏನಾದರೂ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇದೆಯೇ, ಒಂದು ಸಾರಿ ಬಂದ ನಂತರ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ವಿಚಾರವಾಗಿ ಮಾತನಾಡಬೇಕಾಗಿದೆ. ಹೇಳಿ, ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಅಂದರೆ ಏನು?
2: ನೋಡಿ, ಅರ್ಬುದ ರೋಗ ಅಂತ ಹೇಳಿದರೆ ಶುದ್ಧ ಭಾಷೆಯಲ್ಲಿ ನಾವು ಹೇಳುವಂಥದ್ದು ಕ್ಯಾನ್ಸರ್ ರೋಗಕ್ಕೆ. ಆಡು ಭಾಷೆಯಲ್ಲಿ ಕ್ಯಾನ್ಸರ್ ಅಂತ ಹೇಳೋದನ್ನು ಅರ್ಬುದ ಅಂತ ಹೇಳ್ತೇವೆ. ಯಾಕೆ ಈ ಹೆಸರು ಅಂತ ಹೇಳಿದರೆ, ಅರ್ಬುದ ಅಂದರೆ ಏಡಿ ಅಂತ ಹೇಳಿ. ಅರ್ಬುದ, ಯಾವಾಗ ಒಂದು ಏಡಿ ನಮ್ಮನ್ನು ಕಚ್ಚಿದಾಗ, ಮನುಷ್ಯನನ್ನು ಹಿಡ್ಕೊಂಡಾಗ, ಅದರ ಕದಂಬ ಬಾಹುಗಳಲ್ಲಿ ಹಿಡ್ಕೊಂಡಾಗ, ಅರ್ಬುದ ಏಡಿ ಸತ್ತರೂ ಸಹ ಅದರ ತನ್ನ ಕದಂಬ ಬಾಹುಗಳಿಂದ ಬಿಟ್ಟುಕೊಡುವುದಿಲ್ಲ. ಈ ಕಾರಣದಿಂದಲೇ ಅರ್ಬುದ ರೋಗ ಅಂತ ಹೇಳೋ ಹೆಸರು ಬಂದಿದೆ. ಒಮ್ಮೆ ದೇಹಕ್ಕೆ ಕ್ಯಾನ್ಸರ್ ಬಂದ ಮೇಲೆ ಅಡ್ವಾನ್ಸ್ಡ್ ಸ್ಟೇಜ್ಗಳಲ್ಲಿ ಅದು ದೇಹದೆಲ್ಲೆಡೆ ಪಸರಿಸ್ತದೆ, ಹರಡುತ್ತದೆ, ಮತ್ತೆ ಒಂದು ಯಾವ ರೀತಿ ಏಡಿ ನಮ್ಮನ್ನು ಬಂಧಿಸ್ತದೆ ಅದೇ ರೀತಿ ನಮ್ಮನ್ನು ಒಂದು ಬಂಧನಕ್ಕೆ ಒಳಪಡಿಸ್ತದೆ. ಈ ಕಾರಣದಿಂದ ಅರ್ಬುದ ರೋಗ ಅಂತೇಳಿ ಹೆಸರು ಬಂದಿದೆ. ಹಿಂದಿನ ಕಾಲದಲ್ಲೆಲ್ಲ ತಂತ್ರಜ್ಞಾನ, ವೈದ್ಯಕೀಯ ಸವಲತ್ತುಗಳು ಇರಲಿಲ್ಲ, ವೈದ್ಯರ ಸಂಖ್ಯೆಯು ಬಹಳ ವಿರಳ ಇತ್ತು. ಆ ಕಾಲದಲ್ಲಿ ಕ್ಯಾನ್ಸರ್ ರೋಗ ಬಂದಾಗ ಚಿಕಿತ್ಸೆ ಇಲ್ಲ, ಕ್ಯಾನ್ಸರ್ ಗುಣಪಡಿಸಲಾಗದ ಕಾಯಿಲೆ ಅಂತ ಹೇಳಿ ಈ ರೀತಿ ಅರ್ಬುದ ರೋಗ ಅಂತೇಳಿ ಒಂದು ಹೆಸರು ಬಂತು. ಈಗ ತಂತ್ರಜ್ಞಾನ ಬೆಳೆದಿದೆ, ವೈದ್ಯಕೀಯ ಶಾಸ್ತ್ರದಲ್ಲಿ ಬಹಳಷ್ಟು ಮಹತ್ವವಾದ ಬದಲಾವಣೆಗಳಾಗಿದೆ, ನುರಿತ ವೈದ್ಯರಿದ್ದಾರೆ, ನುರಿತ ಶಸ್ತ್ರಚಿಕಿತ್ಸಕರಿದ್ದಾರೆ. ಸೊ ಈ ಕಾರಣದಿಂದ ಈಗ ಕ್ಯಾನ್ಸರ್ ಅನ್ನೋದು ಗುಣಪಡಿಸಲಾಗದ ಕಾಯಿಲೆ ಅಲ್ಲ, ಗುಣಪಡಿಸಬಹುದಾದಂತಹ ಕಾಯಿಲೆ. ಜನರು ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದರೆ ಒಂದ್ಮೇಲೆ ಇಗಿಲುಗೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ. ಚಿಕಿತ್ಸೆಯಿಂದ ಗುಣಪಡಿಸಬಹುದಾದಂತಹ ಪರಿಣಾಮಕಾರಿ ಚಿಕಿತ್ಸೆ ಇರುವಂತಹ ರೋಗ ಕ್ಯಾನ್ಸರ್. ಆರಂಭಿಕ ಹಂತದಲ್ಲೇ ಗುರುತಿಸಬೇಕು, ಆರಂಭಿಕ ಹಂತದಲ್ಲಿಯೇ ಸಕಾಲವಾದಂತಹ ಚಿಕಿತ್ಸೆ ನೀಡಬೇಕು, ಖಂಡಿತವಾಗಿಯೂ ಈ ಅರ್ಬುದ ರೋಗವನ್ನು ಗೆಲ್ಲಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
1: ಈಗ ಸದ್ಯದಲ್ಲಿ ನಮ್ಮ ಭಾರತದಲ್ಲಿ ಇದರ ಒಂದು ಪರಿಸ್ಥಿತಿ ಹೇಗಿದೆ, ಮತ್ತು ಈ ಫೆಬ್ರವರಿ ಮೊದಲ ವಾರವನ್ನು ಒಂದು ಜಾಗೃತಿ ಸಪ್ತಾಹವಾಗಿ, ಫೆಬ್ರವರಿ ಮೊದಲ ವಾರವನ್ನು ಈ ಒಂದು ಕ್ಯಾನ್ಸರ್ ಜಾಗೃತಿ ಸಪ್ತಾಹವಾಗಿ ಆಚರಣೆ ಕೂಡ ಮಾಡಲಾಗ್ತದೆ, ಈ ಬಗ್ಗೆ ಹೇಳಿ.
2: ನೋಡಿ, ಪ್ರತಿ ವರ್ಷ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಅಂತೇಳಿ ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಕ್ಯಾನ್ಸರ್ ರಿಸರ್ಚ್ ಅವರಿಂದ ಈ ಕಾರ್ಯಕ್ರಮ ನಡೆಯುವಂಥದ್ದು. ಜನರಲ್ಲಿ ಈ ಕ್ಯಾನ್ಸರ್ನ ಬಗ್ಗೆ ಏನೇನು ಮೂಢನಂಬಿಕೆಗಳಿದೆ, ಅಪನಂಬಿಕೆಗಳಿದೆ, ತಪ್ಪು ಕಲ್ಪನೆಗಳಿದೆ, ಇದನ್ನು ಜನರಿಂದ ಹೋಗಲಾಡಿಸಿ, ಮತ್ತು ಕ್ಯಾನ್ಸರ್ ಬಗ್ಗೆ, ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬಹುದು, ಕ್ಯಾನ್ಸರ್ ಯಾಕೆ ಬರುತ್ತದೆ, ಕ್ಯಾನ್ಸರ್ ಬಂದಾಗ ಹೇಗೆ ಗುರುತು ಹಚ್ಚುವುದು, ಈ ಎಲ್ಲ ವಿಚಾರಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಜನರಿಗೆ ಅರಿವು ಮೂಡಿಸಬೇಕು. ಈ ಕಾರಣದಿಂದಲೇ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದೆ, ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಗುರುತಿಸಿದರೆ, ಚಿಕಿತ್ಸೆ ನೀಡಿದರೆ ಪರಿಣಾಮಕಾರಿ ಚಿಕಿತ್ಸೆ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ. ಈ ಕಾರಣದಿಂದ ನಾವು ಫೆಬ್ರವರಿ 4ರಂದು ಮತ್ತು ನವೆಂಬರ್ 7ರಂದು ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನ ಅಂತ ಹೇಳಿ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಫೆಬ್ರವರಿ ತಿಂಗಳಿಡೀ ಬಹಳಷ್ಟು ಬೀದಿ ನಾಟಕ ಇರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ, ರೇಡಿಯೋ ಕಾರ್ಯಕ್ರಮಗಳಿರ್ಬೋದು, ಅಥವಾ ಟಿವಿಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಅಥವಾ ಬೇರೆ ಬೇರೆ ಕಡೆ ಈ ರೀತಿಯ ಜನರಿಗೆ ಒಂದು ಅಪನಂಬಿಕೆಗಳನ್ನು ತೊಡೆದು ಹಾಕಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ, ಒಬ್ಬ ವೈದ್ಯರಿಗೆ ನಮಗೆ ಒಂದು ಸಾಮಾಜಿಕವಾದ ಹೊಣೆಗಾರಿಕೆ ಇದೆ. ರೋಗ ಚಿಕಿತ್ಸೆಗಿಂತ ರೋಗವನ್ನು ನಾವು ತಡೆಗಟ್ಟುವ ಒಂದು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲೆ, ಸಾಮಾಜಿಕ ಹೊಣೆಗಾರಿಕೆ. ಈ ನಿಟ್ಟಿನಲ್ಲಿ ನಾವು ಜನರಿಗೆ ಬೇರೆ ಬೇರೆ ರೀತಿಯ ಮಾಹಿತಿ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ತಿಳಿಸಿ ಜನರಿಗೆ ಎಜುಕೇಟ್ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಫೆಬ್ರವರಿ 4ರಂದು ಸಹ ಎಂಟೈರ್ ಫೆಬ್ರವರಿ ತಿಂಗಳಲ್ಲಿ ನಾವು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ.
1: ದೇಶದಲ್ಲಿ ಹೇಗಿದೆ ಪರಿಸ್ಥಿತಿ ಕ್ಯಾನ್ಸರ್?
2: ನೋಡಿ, ಕ್ಯಾನ್ಸರ್ ಅನ್ನೋದು ಮರಣಕ್ಕೆ ಕಾರಣವಾಗುವ ಅತಿ ಕಾಮನ್ ರೀಸನ್ ಅಂದರೆ ಒಂದು ಹಾರ್ಟ್ ಅಟ್ಯಾಕ್. ಅತಿ ಹೆಚ್ಚು ಕಾರಣವಾಗುವಂಥ ರೀಸನ್ ಅಂದರೆ ಹಾರ್ಟ್ ಅಟ್ಯಾಕ್. 2ನೇ ಸ್ಥಾನ ನಮ್ಮ ಕ್ಯಾನ್ಸರಿಗೆ ಬಂದಿದೆ.

0: ಕ್ಯಾನ್ಸರ್ ಮೊದಲೆಲ್ಲ ಈ ಅದು 7ನೇ ಸ್ಥಾನದಲ್ಲಿ ಇತ್ತು, ಈಗ 2ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಯಾಕೆ? ಕ್ಯಾನ್ಸರ್ ಅನ್ನೋದು ದಿನೇ ದಿನೇ ಸ್ಪ್ರೆಡ್ ಆಗ್ತಾ ಇದೆ, ದಿನ ದಿನೇ ಹೆಚ್ಚುತ್ತಾ ಇದೆ. ಯಾಕೆ ಹೆಚ್ಚುತ್ತಾ ಇದೆ ಅಂದ್ರೆ ಜನರಿಗೆ ಇದು ಚಟಗಳಿಂದಾಗಿ, ತಂಬಾಕು ಮುಂತಾದ ಉತ್ಪನ್ನಗಳ ಬಳಕೆಗಳ ಹೆಚ್ಚಳದಿಂದಾಗಿ ಈ ರೀತಿ ತೊಂದರೆಗಳು, ಕ್ಯಾನ್ಸರ್ನ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಳ ಇದೆ. ಈ ಕಾರಣದಿಂದ ನಾವು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕಾಗಿದೆ. ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ ಬಾಯಿ ಕ್ಯಾನ್ಸರ್ ಮೊದಲು 10ನೇ ಸ್ಥಾನದಲ್ಲಿ ಇದ್ದಿದ್ದು ಈಗ 2ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಇದು ಗುಟ್ಕಾ ಮತ್ತೆ ಪಾನ್ ಪರಾಗ್ ಧೂಮಪಾನ ಮದ್ಯಪಾನದಿಂದ ಉಂಟಾದಂತಹ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ. ಪ್ರತಿ ವರ್ಷ ಭಾರತ ದೇಶ ಒಂದರಲ್ಲಿ 5 ಲಕ್ಷ ಮಂದಿ ಈ ಬಾಯಿ ಕ್ಯಾನ್ಸರ್ಗೆ ತುತ್ತಾ ಇದ್ದಾರೆ. ವಿಶ್ವದಾದ್ಯಂತ ನಮ್ಮ ಭಾರತದ ಜನಸಂಖ್ಯೆ ತೆಗೆದುಕೊಂಡ್ರೆ 130 ಕೋಟಿಯಲ್ಲಿ ಸುಮಾರು ಒಂದು 5 ಲಕ್ಷ ಮಂದಿ ವರ್ಷಕ್ಕೆ ಬಾಯಿ ಕ್ಯಾನ್ಸರ್ಗೆ ಮಾತ್ರ ತುತ್ತಾಗ್ತಾ ಇದ್ದಾರೆ. ವಿಶ್ವದಲ್ಲಿ ತೆಗೆದುಕೊಂಡ್ರೆ ಏನಿಲ್ಲ, ಒಂದು 35 ಲಕ್ಷ ಮಂದಿ ಬಾಯಿ ಕ್ಯಾನ್ಸರ್ಗೆ ಪ್ರತಿ ವರ್ಷ ತುತ್ತಾಗ್ತಾ ಇದ್ದಾರೆ. ಇದು ಈ ಬದಲಾಗುತ್ತಿರುವ ಜೀವನ ಶೈಲಿ, ಬದಲಾಗುತ್ತಿರುವ ಆಹಾರ ಪದ್ಧತಿ, ಬದಲಾಗುತ್ತಿರುವಂತಹ ನಮ್ಮ ಈ ಚಟಗಳಿಂದಾಗಿ ಈ ರೀತಿಯ ತೊಂದರೆಗಳಿಗೆ ಹೆಚ್ಚು ಹೆಚ್ಚು ಜನರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿರುವುದು ಬಹಳ ಶೋಚನೀಯವಾದಂತಹ ಒಂದು ದೌರ್ಭಾಗ್ಯಕರವಾದಂತಹ ವಿಚಾರ ಆಗಿದೆ.
1: ದೇಹದ ಬೇರೆ ಬೇರೆ ಭಾಗಗಳಿಗೆ ಕ್ಯಾನ್ಸರ್ ಕಾಯಿಲೆ ಬರ್ತದೆ ಅಂತ ನಮಗೆ ಗೊತ್ತಿದೆ. ಈ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ, ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರುವಂತಹ ಒಂದು ಭಾಗಗಳು ಯಾವ್ಯಾವು, ಯಾವ್ಯಾವ ಕ್ಯಾನ್ಸರ್ ಹೆಚ್ಚು ಪ್ರಾಣಾಂತಿಕವಾಗಿರುವಂತಹದ್ದು?
0: ನೋಡಿ, ಕ್ಯಾನ್ಸರ್ ಅದು ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಅಥವಾ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಅಥವಾ ಬಾಯಿ ಕ್ಯಾನ್ಸರ್ ಇರ್ಬೋದು, ಅಥವಾ ಸ್ತನದ ಕ್ಯಾನ್ಸರ್ ಇರ್ಬೋದು, ಅಥವಾ ಸರ್ವಿಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಅಥವಾ ಕರುಳಿನ ಕ್ಯಾನ್ಸರ್ ಇರ್ಬೋದು, ಅಥವಾ ಮೇದೋಜೀರಕ ಗ್ರಂಥಿ ಲಿವರ್ ಕ್ಯಾನ್ಸರ್ ಇರ್ಬೋದು, ದೇಹದ ಎಲ್ಲಾ ಅಂಗಗಳಿಗೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ. ಸಾಮಾನ್ಯವಾಗಿ ಹೆಚ್ಚು ಕ್ಯಾನ್ಸರ್ ಇನ್ಸಿಡೆನ್ಸ್ ಪುರುಷರಿ ಪ್ರೋಸ್ಟೇಟ್ ಕ್ಯಾನ್ಸರ್ ಮತ್ತು ಲಂಗ್ಸ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ವೃಷಣದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಶ್ವಾಸಕೋಶದ ಕ್ಯಾನ್ಸರ್ ಪುರುಷರಲ್ಲಿ ಯಾಕೆ ಜಾಸ್ತಿ ಅಂದ್ರೆ, ಪುರುಷರಲ್ಲಿ ಸಾಮಾನ್ಯವಾಗಿ ಈಗ ಬೀಡಿ ಸಿಗರೇಟು, ತಂಬಾಕು ಸೇವನೆ, ಸ್ಮೋಕಿಂಗ್ ಬಹಳ ಮುಖ್ಯ ಕಾರಣ ಆಗಿರ್ತದೆ. ಕ್ಯಾನ್ಸರ್ ಬರಲಿಕ್ಕೆ ಹೆಚ್ಚಿನ ಎಲ್ಲ 90% ಕ್ಯಾನ್ಸರ್ಗೆ ಕಾರಣ ತಂಬಾಕು ದುರ್ಬಳಕೆಯೇ ಆಗಿರುವಂತದ್ದು. ಇನ್ನು ಮಹಿಳೆ ಗರ್ಭಕೋಶದ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಮತ್ತೆ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಇದು ಬಹಳ ಕಾಮನ್ ಇರುವಂತದ್ದು. ಇನ್ನು ಕಡೆ ಅತಿ ವಿರಳವಾಗಿರುವಂತಹ ಬ್ಲಡ್ ಕ್ಯಾನ್ಸರ್ ಇರ್ಬೋದು, ಅದು ಮಕ್ಕಳಲ್ಲಿ ಬರುವಂತದ್ದು, ಲಿಂಫೋಮಾ ಅಂತ ಹೇಳ್ತೇವೆ, ಮತ್ತೆ ಬೇರೆ ಬೇರೆ ಕರುಳಿನ ಕ್ಯಾನ್ಸರ್ ಇರ್ಬೋದು, ಅಥವಾ ಬೇರೆ ಬೇರೆ ಅಂಗಗಳಿಗೆ ನಮಗೆ ಬೋನ್ಗೆ ಆಸ್ಟಿಯೋಸಾರ್ಕೋಮಾ ಅಂತೇಳಿ ಎಲುಬಿಗೆ ಬರುವಂತದ್ದು, ದೇಹದ ಪ್ರತಿಯೊಂದು ಅಂಗಕ್ಕೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ. ಆದರೆ ಅದರ ಇನ್ಸಿಡೆಂಟ್ಸ್ ಬಹಳಷ್ಟು ಕಡಿಮೆ ಇರುತ್ತದೆ. ಹೆಚ್ಚು ಬರುವಂತದ್ದು ಶ್ವಾಸಕೋಶ, ಯುಟ್ರೆಸ್ ಮತ್ತೆ ಸ್ತನದ ಕ್ಯಾನ್ಸರ್ ಜಾಸ್ತಿ ಇರುವಂತದ್ದು. ಬಾಯಿ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವೇಗವಾಗಿ ಅದರ ಇನ್ಸಿಡೆನ್ಸ್ ಹೆಚ್ಚಾಗ್ತಾ ಇದೆ.
1: ಇವತ್ತಿನ ಒಂದು ಸಂದರ್ಶನದಲ್ಲಿಯೂ ಕೂಡ ನಾವು ಹೆಚ್ಚಿನ ಒಂದು ಒತ್ತನ್ನು ಇದಕ್ಕೆ ಕೊಡುವ ಬಾಯಿ ಕ್ಯಾನ್ಸರ್ನ ಬಗ್ಗೆ. ಈ ಬಾಯಿ ಕ್ಯಾನ್ಸರ್ ಯಾಕಾಗಿ ಬರ್ತದೆ, ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ, ಯಾವ ವಯೋಮಾನದಲ್ಲಿ ಇದಕ್ಕೇನಾದ್ರು ಸಂಬಂಧ ಉಂಟು, ಅಥವಾ ಪುರುಷರಲ್ಲಿ ಮಹಿಳೆಯರಲ್ಲಿ ಇದಕ್ಕೇನಾದ್ರು ಸಂಬಂಧ ಉಂಟಾ, ಈ ವಿಚಾರವಾಗಿ ಹೇಳಿ.
0: ನೋಡಿ, ಬಾಯಿ ಕ್ಯಾನ್ಸರ್ ಅನ್ನೋದು ಹಿಂದಿನ ಕಾಲದಲ್ಲೆಲ್ಲ ಕ್ಯಾನ್ಸರ್ ಅಂದ್ರೆ 70-80 ವಯಸ್ಕರಲ್ಲಿ ಬರುವ ರೋಗ ಅಂತ ಇತ್ತು. ಈಗ ಅದು ಬಹಳಷ್ಟು ಚೇಂಜ್ ಆಗಿದೆ. ಯಾಕೆಂತ ಹೇಳಿದ್ರೆ, ಈಗಿನ ಯುವಕರು 10 ವರ್ಷದಿಂದಲೇ ಗುಟ್ಕಾ ಪಾನ್ ಪರಾಗ್ ತಿನ್ನುವ ಅವಸ್ಥೆಗೆ ಹೊಂದಿಕೊಂಡಿದ್ದಾರೆ. ಈ ತಂಬಾಕಿನ ದುರ್ಬಳಕೆಯಿಂದಾಗಿ 20-30 ವಯಸ್ಸಿನಲ್ಲಿ ಈ ಕ್ಯಾನ್ಸರ್ ಬರುವುದು ಬಹಳ ಒಂದು ದುರದೃಷ್ಟಕರವಾದಂತಹ ವಿಚಾರ ಆಗಿದೆ. ಹಿಂದಿನ ಕಾಲದಲ್ಲಿ 70-80 ಬರುತ್ತಿದ್ದಂತಹ ರೋಗ ಈಗ 20-30 ಬರ್ತಾ ಇದೆ. ಇದು ಬರೀ ಕ್ಯಾನ್ಸರ್ಗೆ ಮಾತ್ರ ಅಲ್ಲ, ನಮ್ಮ ಹಾರ್ಟ್ ಅಟ್ಯಾಕು ಅಷ್ಟೇ. ಅದು ಯಾಕೆಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಬದುಕಿನ ಕ್ರಮದಿಂದಾಗಿ ಬರುವಂತದ್ದು. ಈ ಕಾರಣದಿಂದ ಕ್ಯಾನ್ಸರ್ ಸಣ್ಣ ಪ್ರಾಯದಲ್ಲೇ ಈಗ ಬರಲಿಕ್ಕೆ ಶುರುವಾಗಿದೆ. ಇನ್ನು ಬಾಯಿ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಮೇನ್ಲಿ 10 ಕ್ಯಾನ್ಸರ್ಗೆ ಇಂಥದ್ದೇ ಒಂದು ನಿರ್ದಿಷ್ಟವಾದ ಕಾರಣ ಅಂತ ಇಲ್ಲ, ಅದು ಮೋಸ್ಟ್ ಆಫ್ ದ ಟೈಮ್ ಇದು ತಂಬಾಕು ದುರ್ಬಳಕೆಯಿಂದ ಆಗ್ತದೆ. ಮದ್ಯಪಾನ ಇರ್ತದೆ, ಧೂಮಪಾನ ಇರ್ತದೆ, ಗುಟ್ಕಾ ಪಾನ್ ಪರಾಗ್ ಇಂತಹ ಬೇರೆ ಬೇರೆ ಬೈ ಪ್ರಾಡಕ್ಟ್ಗಳನ್ನು ಬಳಸುವಂಥದ್ದು ನಂಬರ್. ಇದಲ್ಲದೆ ವೈರಾಣುವಿನಿಂದ ಬರುವ ಚಾನ್ಸಸ್ ಇದೆ. ಎಪ್ಸ್ಟೈನ್ ಬಾರ್ ವೈರಸ್ ಅಂತಿದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದೆ, HIV ವೈರಸ್ ಅಂತಿದೆ, ವೈರಾಣುಗಳಿಂದಲೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ. ಇನ್ನು ಬಾಯಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಲ್ಲ ಅಂದರೆ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಬಾಯಿಯಲ್ಲಿ ಏನಾದರೂ ವಿಕಿರಣದ ತೊಂದರೆ, ನಾವು ಈಗ ಪರಿಸರದಲ್ಲಿ ಕಲುಷಿತವಾದಂಥ ವಾತಾವರಣ, ಕಲುಷಿತವಾದಂಥ ಗಾಳಿ, ನಾವು ತಿನ್ನುವ ಆಹಾರವು ಅಡಲ್ಟ್ರೇಟೆಡ್, ಈಗ ಏನಂತ ಹೇಳ್ತೇವೆ, ವಿಷಪೂರಿತವಾದಂಥ ಆಹಾರಗಳು, ಪ್ರಿಸರ್ವೇಟಿವ್ ಇರುವಂಥ ಆಹಾರಗಳು, ಕೆಮಿಕಲ್ ಇರುವ ಆಹಾರನ ನಾವು ತಿನ್ನುತ್ತೇವೆ. ಇದರಿಂದ ಏನಾಗುತ್ತೆ, ನಮ್ಮ ಜೀವಕೋಶಗಳ ಮೇಲೆ ಒಂದು ರೀತಿಯ ಅತ್ಯಾಚಾರ ಅಂತ ಹೇಳ್ತೇವೆ ನಾವು. ಜೀವಕೋಶಗಳಲ್ಲಿ ಇರುವಂತಹ ಡಿಎನ್ಎಗಳಲ್ಲಿ ಇರುವಂತಹ ಜೀನ್ ವರ್ಣತಂತುಗಳ ಮೇಲೆ ಒಂದು ವಿಶೇಷವಾದಂತಹ ತೊಂದರೆ ನೀಡಿ ಅದು ಬದಲಾವಣೆ ಹೊಂದಿ ಮತ್ತೆ ಈ ಅರ್ಬುದ ರೋಗಕ್ಕೆ ನಾಂದಿ ಹೇಳುತ್ತದೆ. ಬೇಸಿಕಲಿ ಅರ್ಬುದ ರೋಗ ಅಂತ ಹೇಳಿದ್ರೆ ಜೀವಕೋಶಗಳಲ್ಲಿ ಅನಿಯಂತ್ರಿತವಾಗಿ ಗೆಡ್ಡೆಗಳು ಬೆಳೆಯುವಂಥದ್ದು. ಈ ಪರಿಸರದ ಕಾರಣ ಇರಬಹುದು, ಕಿರಣ ಇರಬಹುದು, ಅಥವಾ ನಾವು ದೈನಂದಿನ ದಿನಬಳಕೆ ಆಹಾರ ಪದಾರ್ಥಗಳಿರ್ಬೋದು ಅಥವಾ ತಂಬಾಕು ಇರ್ಬೋದು, ಇವೆಲ್ಲ ಒಟ್ಟು ಸೇರಿ ಮನುಷ್ಯನಿಗೆ ಈ ರೀತಿ ಗೆಡ್ಡೆ ಬಾಯಿ ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಆಗ್ತದೆ.
1: ರೋಗಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಇದನ್ನು ಗುರುತಿಸುವಂತಹದ್ದು?
0: ನೋಡಿ, ಬಾಯಿ ಕ್ಯಾನ್ಸರ್ ಅನ್ನೋದು ಅತ್ಯಂತ ವಿಶಿಷ್ಟವಾದಂತಹ ಕ್ಯಾನ್ಸರ್. ಉಳಿದ ಕ್ಯಾನ್ಸರ್ಗಳಿಗಿಂತ ಭಿನ್ನ. ಯಾಕೆಂತ ಹೇಳಿದ್ರೆ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಆದಾಗ ಪತ್ತೆ ಹಚ್ಚಲಿಕ್ಕೆ ಅಷ್ಟು ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಇದ್ರೆ ನೋಡುವ ಕಣ್ಣಿಗೆ ಕಾಣುವುದಿಲ್ಲ, ಅಥವಾ ಕರುಳಿನಲ್ಲಿ ಕ್ಯಾನ್ಸರ್ ಆದರೆ ಕಾಣುವುದಿಲ್ಲ. ಆದ್ರೆ ಬಾಯಿ ಕ್ಯಾನ್ಸರ್ ಬಾಯಿ ತೆರೆದಾಗ ಅಷ್ಟು ನಮಗೆ ಕಾಣುದೇ, ಅಲ್ಲಿ ಏನೋ ತೊಂದರೆ ಇದೆ ಅಂತ ಕಾಣುತ್ತದೆ.
1: ಹುಣ್ಣಾಗಿದೆ.
0: ಶ್ರೀಕೃಷ್ಣ ಪರಮಾತ್ಮ ರಾಧೆಗೆ ಬಾಯಿ ತೆರೆದಾಗ ಬ್ರಹ್ಮಾಂಡವನ್ನೇ ತೋರಿಸಿದಂತ ಒಂದು ಮಾತಿದೆ. ಪ್ರತಿಯೊಬ್ಬರು ಸಹ ದಂತವೈದ್ಯರ ಬಳಿ ಅಥವಾ ಸರ್ಜನ್ಗಳ ಬಂದ ಬಾಯಿ ತೆರೆಯಲೇಬೇಕು. ಯಾವುದೇ ವೈದ್ಯರ ಬಳಿ ಹೋದಾಗ ಫಸ್ಟ್ ನೋಡೋದು ನಾಲಿಗೆ ತೋರಿಸಿ, ಬಾಯಿ ತೋರಿಸಿ, ಕಣ್ಣು ತೋರಿಸಿ ಅಂತ ಹೇಳ್ತಾರೆ. ಸೊ ಬಾಯಿ ತೆರೆದಾಗ ನಮಗೆ ಖಂಡಿತವಾಗಿಯೂ ಏನಾದರೂ ತೊಂದರೆಗಳಿದ್ದೇ ಕಾಣುತ್ತದೆ. ಬಾಯಿ ಕ್ಯಾನ್ಸರ್ನಲ್ಲಿ ಲಕ್ಷಣಗಳು: ಒಂದು, ಆರಂಭಿಕದಲ್ಲಿ ಬಾಯಿನಲ್ಲಿ ಉರಿ, ಯಾವುದೇ ಖಾರ ಪದಾರ್ಥ ಮಸಾಲೆ ಪದಾರ್ಥ ತಿಂದಾಗ ಬಾಯಿಯಲ್ಲಿ ಉರಿ ಬರುವಂತದ್ದು. ಆಮೇಲೆ ಬಾಯಿಯ ಒಳಗಡೆ ಕೆಂಪು ಅಥವಾ ಬಿಳಿ ಮಚ್ಚೆಗಳು ಕಾಣಿಸಿಕೊಳ್ಳುವಂಥದ್ದು. ಆ ಬಳಿಕ ಸಣ್ಣ ಹುಣ್ಣಾಗುವಂಥದ್ದು. ಈ ಕ್ರಮೇಣ ಈ ಹುಣ್ಣು, ಒಂದು ಬಾಯಿನಲ್ಲಿ ಒಂದು ಹುಣ್ಣು, ಎರಡು ವಾರಕ್ಕಿಂತ ಜಾಸ್ತಿ ಒಣಗದಂಥ ಹುಣ್ಣಿದ್ರೆ ನೇರವಾಗಿ ದಂತ ವೈದ್ಯರ ಬಳಿ ಅಥವಾ ಇತರ ವೈದ್ಯರ ಬಳಿ ತೋರಿಸಿಕೊಳ್ಬೇಕಾಗತ್ತು. ಒಂದು ಎರಡು ವಾರಕ್ಕಿಂತ ಜಾಸ್ತಿ ಬಾಯಿನಲ್ಲಿದ್ದರೆ ಅದು ಏನೋ ಒಂದು ಸಸ್ಪಿಷಿಯಸ್, ಸಂಶಯಾಸ್ಪದ ಅಂತ ಹೇಳಿ ನಾವು ತಿಳಿಬೇಕಾಗತ್ತೆ, ವೈದ್ಯರ ಬಳಿ ತೋರಿಸಬೇಕಾಗತ್ತೆ. ಮತ್ತೆ ಬಾಯಿ ಉರಿ, ಬಾಯಿ ಹುಣ್ಣು, ಮತ್ತೆ ಬಾಯಿ ತೆರೀಲಿಕ್ಕೆ ಕಷ್ಟ ಆಗುವಂಥದ್ದು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ 5 ಸೆಂಟಿಮೀಟರ್ 50 ಮಿಲಿಮೀಟರ್ನಷ್ಟು ಬಾಯಿ ತೆರೀಲಿಕ್ಕೆ ಆಗ್ತದೆ. ಯಾವಾಗ ಕ್ಯಾನ್ಸರ್ ಬರ್ತದೆ ಆವಾಗ ಏನಾಗ್ತದೆ, ಬಾಯಿ ತೆರೀಲಿಕ್ಕೆ ಕಷ್ಟ
1: ಆಗುವಂಥದ್ದು.
0: ಬಾಯಿ ನೋವು ಇರ್ತದೆ, ಹುಣ್ಣು ಇರುತ್ತೆ, ಎಂಜಲು ಜಾಸ್ತಿ ಬರುವಂತ ಇರ್ತದೆ, ಬಾಯಿ ತೆರೀಲಿಕ್ಕೆ ಕಷ್ಟ ಆಗುವಂಥದ್ದು. 50 ಸೆಂಟಿಮೀಟರ್ 5 ಸೆಂಟಿಮೀಟರ್ 50 ಮಿಲಿಮೀಟರ್ ಇರುವಂತದ್ದು 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಕ್ರಮೇಣ ಬಾಯಿ ಮುಚ್ಚಿಕೊಳ್ತದೆ. ಈ ಎಲ್ಲ ಲಕ್ಷಣಗಳಿದ್ರೆ ಖಂಡಿತವಾಗಿ ಅವನಿಗೇನು ಬಾಯಿನಲ್ಲಿ ತೊಂದರೆ ಇದೆ ಅಂತೇಳಿ. ಕೂಲಂಕುಷವಾಗಿ ನಾವು ಅದನ್ನು ನಾವು ಪರೀಕ್ಷೆ ಮಾಡ್ತೀವಿ, ಅವನ ಹ್ಯಾಬಿಟ್ಗಳನ್ನು, ಚರಿತ್ರೆಯನ್ನು ತಿಳ್ಕೊಳ್ತೀವಿ, ಅವನ ಜೀವನ ಶೈಲಿಯನ್ನು ತಿಳ್ಕೊಳ್ತೀವಿ, ಆಹಾರ ಪದಾರ್ಥವನ್ನು ತಿಳ್ತೀವಿ. ಇದೆಲ್ಲವನ್ನು ಕೋರಿಲೇಟ್ ಮಾಡಿ ಇವನಿಗೆ ಕ್ಯಾನ್ಸರ್ ಇರಬಹುದು ಅಂತೇಳಿ ನಾವು ವೈದ್ಯರು ಅಂದಾಜಿಸ್ತೇವೆ. ಅದನ್ನು ಕನ್ಫರ್ಮ್ ಮಾಡಬೇಕಾದ್ರೆ ಬಯೋಪ್ಸಿ ಅಂತ ಹೇಳುವ ಒಂದು ಪರೀಕ್ಷೆ ಇದೆ. ಬಯೋಪ್ಸಿ ಅಂದರೆ ಯಾವ ಭಾಗದಲ್ಲಿ ಕೆಂಪು ಕಲಿದೆಯೋ ಅಥವಾ ಬಿಳಿ ಮಚ್ಚೆಗಳಿದೆಯೋ ಅಥವಾ ಹುಣ್ಣಿದೆಯೋ ಆ ಜಾಗದಿಂದ ಒಂದು ಸಣ್ಣದ ಮಾಂಸದ ತುಣುಕನ್ನು ನಾವು ಕಟ್ ಮಾಡಿ ತೆಗಿತೇವೆ, ಬಯೋಪ್ಸಿ ಅಂತ ಹೇಳಿ. ಅದನ್ನು ತೆಗೆದು ನಾವು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿದೆ. ಅಲ್ಲಿ ಏನು ಜೀವಕೋಶಗಳಲ್ಲಿ ಏನಾದರೂ ಪ್ಲಿಯೋಮಾರ್ಫಿಸಮ್ ಅಂತ ಹೇಳ್ತೇವೆ, ಏನಾದರೂ ಹೆಚ್ಚು ಕಡಿಮೆ ಬದಲಾವಣೆಗಳಿದೆಯೋ ಅದನ್ನು ನಾವು ನೋಡ್ತೇವೆ. ನ್ಯೂಕ್ಲಿಯಸ್ ಮತ್ತೆ ಸೈಟೋಪ್ಲಾಸಮ್ ರೇಷಿಯೋವನ್ನು ನಾವು ನೋಡಿ ಅದರಲ್ಲಿ ವಿಶೇಷವಾದಂತಹ ಪ್ಲಿಯೋಮಾರ್ಫಿಸಮ್ ಅಂತ ಏನು ಹೇಳ್ತೇವೆ ಅಥವಾ ಬದಲಾವಣೆಗಳು ಏನೇನಿದೆ ಅದನ್ನು ಕಂಡುಹಿಡಿದು ಅವರಿಗೆ ಯಾವ ರೀತಿಯ ಕ್ಯಾನ್ಸರ್ ಇದೆ ಅಂತೇಳಿ ನಾವು ಈ ಪೆಥಾಲಜಿಸ್ಟ್ಗಳು ನಮಗೆ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕ್ಲಿನಿಕಲ್ ಏನು ಫೈಂಡಿಂಗ್ಸ್ ಇದೆ, ಬಾಯಿನಲ್ಲಿ ಏನು ಕಾಣ್ತದೆ ಮತ್ತೆ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಏನು ಕಾಣ್ತದೆ ಅದನ್ನು ಕೋರಿಲೇಟ್ ಮಾಡಿ ನಾವು ಒಂದು ರೋಗ ನಿರ್ಣಯವನ್ನು ಮಾಡ್ತೇವೆ. ಆ ಬಳಿಕ ಯಾವ ರೀತಿಯ ಚಿಕಿತ್ಸೆ ಅಂತೇಳಿ, ಕ್ಯಾನ್ಸರ್ಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ಗಳಿದೆ. ಬಾಯಿ ಕ್ಯಾನ್ಸರ್ಗಳಲ್ಲಿ ಬಿನೈನ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಮ್ಯಾಲಿಗ್ನೆಂಟ್ ಕ್ಯಾನ್ಸರ್. ಬಿನೈನ್ ಕ್ಯಾನ್ಸರ್ ಅಂದ್ರೆ ಅದು ನಿಯಂತ್ರಿತವಾಗಿ ಬೆಳೆಯುವಂಥದ್ದು, ಬಹಳ ವೇಗವಾಗಿ ಬೆಳೆಯುವುದಿಲ್ಲ, ನೋವಿರುವುದಿಲ್ಲ, ಅದಕ್ಕೆ ಒಂದು ಸುತ್ತ ಒಂದು ಕವಚ ಇರ್ತದೆ, ಬೇರೆ ಕಡೆ ಸ್ಪ್ರೆಡ್ ಆಗುವುದಿಲ್ಲ. ಆದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳಿದ್ರೆ ಅದಕ್ಕೆ ಸುತ್ತ ಕವಚ ಇರುವುದಿಲ್ಲ, ಬಹಳ ವೇಗವಾಗಿ ಬೆಳೀತದೆ, ನೋವಿರ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗ್ತದೆ. ಬಾಯಿಯಿಂದ ಕುತ್ತಿಗೆ, ಕುತ್ತಿಗೆಯಿಂದ ಬೇರೆ ಕಡೆ ಸ್ಪೈನ್ಗೆ ಇರ್ಬೋದು, ಲಿವರ್ಸ್ಗೆ ಇರ್ಬೋದು, ಲಂಗ್ಸ್ಗೆ ಇರ್ಬೋದು, ಮೆದುಳಿಗೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಯಾವ ರೀತಿಯ ಕ್ಯಾನ್ಸರು ಯಾವ ಸ್ಟೇಜಿಂಗ್ನಲ್ಲಿ ಇದೆ ಅಂತ ನೋಡಿ ನಾವು ರೋಗ ನಿರ್ಣಯವನ್ನು ಮಾಡಿ ಯಾವ ರೀತಿ ಚಿಕಿತ್ಸೆ ಅನ್ನೋದನ್ನು ನಾವು ವೈದ್ಯರು ಸಕಾಲದಲ್ಲಿ ಗುರುತಿಸಿ ಚಿಕಿತ್ಸೆ ನೀಡಿದರೆ ಖಂಡಿತವಾಗಿಯೂ ಬಾಯಿ ಕ್ಯಾನ್ಸರನ್ನು ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇರ್ತದೆ.
1: ಈಗ ಯಾವ ಹಂತದಲ್ಲಿ ಈ ರೋಗ ಬರುತ್ತದೆ ಅಂತ ಹೇಳಿ, ಈಗ ವಯೋಮಾನದಲ್ಲಿಯೂ ಕೂಡ ಚಿಕ್ಕವರಲ್ಲಿಯೂ ಕೂಡ ಇದು ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ವಯಸ್ಕರಲ್ಲಿಯೂ ಕೂಡ ಬರಬಹುದು, ಪುರುಷರಲ್ಲಿ ಮಹಿಳೆಯರಲ್ಲಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಅಥವಾ ಅವರ ವ್ಯಕ್ತಿಗತವಾಗಿ ಬರುವಂತಹದ್ದು ಹೇಗೆ ಇದೆ, ಅದು ಹೇಗೆ ಹರಡುತ್ತದೆ?
0: ನೋಡಿ, ಕೆಲವೊಂದು ಕ್ಯಾನ್ಸರ್ಗಳು ಆನುವಂಶಿಕವಾಗಿ ಬರುವಂಥದ್ದು. ಈಗ ಮಹಿಳೆಯರಲ್ಲಿ ತಗೊಂಡ್ರೆ ಸ್ತನದ ಕ್ಯಾನ್ಸರ್, ಅದು ಏನಾಗ್ತದೆ, ಕರುಳಿನ ಕ್ಯಾನ್ಸರ್ ಇರುವಂಥದ್ದು, ಅದು ಆನುವಂಶಿಕವಾಗಿ ಬರುವಂಥದ್ದು. ತಂದೆ ತಾಯಿಯರಿಗಿದ್ರೆ ಹೆಚ್ಚಾಗಿ ಮಕ್ಕಳಲ್ಲಿ ಮಗಳಲ್ಲಿ ಬರುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಆದರೆ ಬಾಯಿ ಕ್ಯಾನ್ಸರ್ ಖಂಡಿತವಾಗಿ ಆನುವಂಶಿಕವಾಗಿ ಬರುವುದಿಲ್ಲ. ತಂದೆಗೆ ಕ್ಯಾನ್ಸರ್ ಇದೆ ಅಂದರೆ ಮಗನಿಗೆ ಬರಬೇಕು ಅಂತ ಏನೂ ಇಲ್ಲ. ಸೊ ಇದೊಂದು ಬಹಳ ಒಂದು ಸಂತಸದ ವಿಚಾರ. ಹೆಚ್ಚಿನ ಬಾಯಿ ಕ್ಯಾನ್ಸರ್ಗಳು ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಬಾಹ್ಯ ಕಾರಣಗಳಲ್ಲಿ ಬರುವಂಥದ್ದು. ಬಾಹ್ಯ ಕಾರಣಗಳು ಈಗ ತಾನೇ ನಾನು ಹೇಳಿದೆ, ಅದು ತಂಬಾಕು ಇರ್ಬೋದು, ಧೂಮಪಾನ ಇರ್ಬೋದು, ವೈರಾಣು ಇರ್ಬೋದು, ಬಾಯಿ ಸ್ವಚ್ಛತೆ ಇಲ್ಲದಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಆನುವಂಶಿಕವಾಗಿ ಬಾಯಿ ಕ್ಯಾನ್ಸರ್ ಬರುವುದಿಲ್ಲ. ಆರಂಭಿಕ ಹಂತದಲ್ಲಿ ಗುರುತಿಸಲಿಕ್ಕೆ ಆಗ್ತದೆ, ಚಿಕಿತ್ಸೆ ನೀಡಲಿಕ್ಕೂ ಆಗ್ತದೆ. ಇನ್ನು ಬೇರೆ ಕ್ಯಾನ್ಸರ್ಗಳನ್ನು ನಾವು ಟ್ಯೂಮರ್ ಮಾರ್ಕರ್ ಅಂತೇಳಿ ಒಂದು ಪರೀಕ್ಷೆ ಇದೆ. ಒಬ್ಬ ವ್ಯಕ್ತಿಗೆ ಅನುವಂಶಿಕವಾಗಿ ಬರುತ್ತದ ಮೊದಲೇ ಬರ್ತದ ಅಂತ ಹೇಳಿ ನಾವು ಅದನ್ನು ಖಂಡಿತವಾಗಿ ತಿಳಿಲಿಕ್ಕೆ ಸಾಧ್ಯವಿದೆ. ಯಾಕೆಂದ್ರೆ ನಮಗೆ ಮೈಕ್ರೋಸ್ಕೋಪ್ನಲ್ಲಿ ಒಂದು ಸ್ಟೇಜ್ ದಾಟಿದ ಮೇಲೆ ನಮಗೆ ಗೊತ್ತಾಗುವಂಥದ್ದು. ಆರಂಭಿಕ ಹಂತದಲ್ಲಿ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಸರ್ವಿಕ್ಸ್ ಕ್ಯಾನ್ಸರ್ ಇರ್ಬೋದು ಅಥವಾ ಸ್ಮಾಲ್ ಇಂಟೆಸ್ಟೈನ್ ಕ್ಯಾನ್ಸರ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಅನ್ನು ಸಹ ನಾವು ಟ್ಯೂಮರ್ ಮಾರ್ಕರ್ ಅಂತ ಹೇಳಿ ಒಂದು ರಕ್ತದಲ್ಲಿ ರಕ್ತವನ್ನು ಸ್ಯಾಂಪಲ್ ತೆಗೆದು ಅದನ್ನು ಪರೀಕ್ಷೆ ಮಾಡಿದಾಗ ಓರಲ್ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಆಂಟಿಜನ್ ಅಂತ ಹೇಳಿ ಒಂದು ಮಾರ್ಕರ್ ಇರ್ತದೆ, ಅದು ನಮಗೆ ರಕ್ತದಲ್ಲಿ ಹೆಚ್ಚು ಕಂಡು ಬಂದರೆ ಅವನಿಗೆ ಕ್ಯಾನ್ಸರ್ ಬರ್ತದೆ ಅಂತೇಳಿ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ಬ್ರೆಸ್ಟ್ ಕ್ಯಾನ್ಸರಿಗೂ ಒಂದು ಸ್ಪೆಸಿಫಿಕ್ ಆದಂತ ಟ್ಯೂಮರ್ ಮಾರ್ಕರ್ ಇದೆ. ಈ ಕಾರಣದಿಂದ ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರನ್ನ ನಾವು ರಕ್ತ ಪರೀಕ್ಷೆ ಮಾಡಿ ಅವರಿಗೆ ಮೊದಲೇ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಮೊದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇನ್ನು ಮಹಿಳೆಯರಲ್ಲಿ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಕಡಿಮೆ, ಪುರುಷರಲ್ಲಿ ಜಾಸ್ತಿ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಈ ತಂಬಾಕು, ಗುಟ್ಕಾ, ಪಾನ್ ಪರಾಗ್ ಪುರುಷರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಮಹಿಳೆಯರು ಕಡಿಮೆ. ಈ ಕಾರಣದಿಂದ ಪುರುಷರಲ್ಲಿ ಜಾಸ್ತಿ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ, ಅಮೆರಿಕ, ಯುರೋಪ್ ಅಂತಹ ದೇಶಗಳಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಒಂದೇ ಇನ್ಸಿಡೆನ್ಸ್ ಇದೆ. ಯಾಕೆಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಧೂಮಪಾನ, ಮದ್ಯಪಾನ ಎಲ್ಲವೂ ಸಹ ಪುರುಷ ಮಹಿಳೆ ಎನ್ನುವ, ಅದು ಸಾಮಾಜಿಕ ಕಾರಣದಿಂದ ಪುರುಷ ಮಹಿಳೆ ಎನ್ನುವ ಭೇದ ಇಲ್ಲದೆ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ ಆ ರೀತಿ ಆಗುವ ಸಾಧ್ಯತೆಗಳಿದೆ. ಯಾಕೆಂದ್ರೆ ಜೀವನ ಶೈಲಿ ಇರ್ಬೋದು ಅಥವಾ ನಮ್ಮ ಸಾಮಾಜಿಕ ಗುಣಮಟ್ಟ, ಬದುಕಿನ ವೇಗ ಎಲ್ಲವನ್ನು ನೋಡಿದಾಗ ಅದು ಮುಂದಿನ ಹಂತಗಳಲ್ಲಿ ಈ ರೀತಿ ಬದಲಾವಣೆ ಆಗುವ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ.
1: ಆಮೇಲೆ ಡಾಕ್ಟರ್, ಈಗ ಎಲ್ಲ ಕ್ಯಾನ್ಸರ್ ಬಗ್ಗೆ ಮಾತನಾಡುವಾಗ ಹೇಳುವಂತಹದ್ದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಫೈನಲ್ ಸ್ಟೇಜ್ ಅಂತೆಲ್ಲ ಹೇಳ್ತೀವಲ್ಲ, ಈ ಸ್ಟೇಜ್ ಅಂದ್ರೆ ಏನು, ಅದರ ಒಂದು ಲಕ್ಷಣಗಳು ಹೇಗಿರ್ತವೆ, ಹೇಗೆ ಗುರುತಿಸುವಂತಹದ್ದು?
0: ನೋಡಿ, ಸ್ಟೇಜಿಂಗ್ ಅಂದ್ರೆ ನಾವು ನಮ್ಮ ವೈದ್ಯ ಭಾಷೆಯಲ್ಲಿ ಹೇಳೋದಾದ್ರೆ, ಒಂದು ನಮ್ಮ ಎಲ್ಲಿ ಗಡ್ಡೆ ಬೆಳೀತಾ ಇದೆ ಅಲ್ಲಿ ಗಡ್ಡೆಯ ಸೈಜ್ ಅನ್ನು ನೋಡ್ತೇವೆ. ಹೌದು, ಲೋಕಲೈಸ್ಡ್ ಆಗಿ ಯಾವ ಜಾಗದಲ್ಲಿ ಗಡ್ಡೆ ಬೆಳೀತಾ ಇದೆ, ಅದು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅದರ ಡೆಪ್ತ್ ಎಷ್ಟಿದೆ, ಮತ್ತೆ ಯಾವ ರೀತಿಯ ಅದರಲ್ಲಿ ಸೆಲ್ಗಳ ಪ್ಯಾಟರ್ನ್ ಏನಿದೆ ಅದನ್ನು ನಾವು ತಿಳಿತೇವೆ. ಇನ್ನೊಂದು, ಕುತ್ತಿಗೆಗೆ ಸಾಮಾನ್ಯವಾಗಿ ಈ ಇಲ್ಲಿ ಒರಿಜಿನಲ್ ಹುಟ್ಟಿದ ಜಾಗದಿಂದ ಅದು ಕುತ್ತಿಗೆಗೆ ಸ್ಪ್ರೆಡ್ ಆಗುವಂಥದ್ದು ಲಿಂಫ್ ನೋಡ್ ಮೆಟಾಸ್ಟೈಸಿಸ್ ಅಂತ ಹೇಳ್ತೇವೆ. ಲಿಂಫ್ ದ್ರವ್ಯ ಅಂತಿದೆ, ಅದರ ಮುಖಾಂತರ ಕುತ್ತಿಗೆಗೆ ಸ್ಪ್ರೆಡ್ ಆಗ್ತದೆ. ಕುತ್ತಿಗೆ ಸ್ಪ್ರೆಡ್ ಆದಾಗ ಇಲ್ಲಿ 5 ಲೆವೆಲ್ಗಳು ಇರ್ತದೆ ಕುತ್ತಿಗೆಯಲ್ಲಿ. ಆ ಯಾವ ಲೆವೆಲ್ಗಳು, ಲೆವೆಲ್ 1, 2, 3, 4, 5 ಅಂತಿದೆ, ಯಾವ ಲೆವೆಲ್ಗೆ ಸ್ಪ್ರೆಡ್ ಆಗಿದೆ ನೋಡಿ ಅದನ್ನು ನಾವು ಸ್ಟೇಜಿಂಗಿಗೆ ಯೂಸ್ ಮಾಡ್ತೇವೆ. ಆಮೇಲೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಲಿವರ್ಸಿಗೆ, ಲಂಗ್ಸಿಗೆ, ಸ್ಪೈನಿಗೆ ಸ್ಪ್ರೆಡ್ ಆಗಿದ್ರೆ ಅದು ಮೆಟಾಸ್ಟಾಸಿಸ್ ಅಂತ ಹೇಳಿದೆ, ದೂರದ ಜಾಗಕ್ಕೆ ಸ್ಪ್ರೆಡ್ ಆಗಿದ್ರೆ. ಒಮ್ಮೆ ಮೆಟಾಸ್ಟಾಸಿಸ್ ಆದಮೇಲೆ ಮತ್ತೆ ಯಾವುದೇ ರೀತಿಯ ಚಿಕಿತ್ಸೆ ಮಾಡಿ ಪ್ರಯೋಜನ ಇಲ್ಲ. ಆವಾಗ ನಾವು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಮಾಡಲ್ಲ, ಚಿಕಿತ್ಸೆ ಅಂತೇಳಿ ಮಾಡಲ್ಲ, ಅವನಿಗೆ ಒಂದು ಆರಾಮದಾಯಕ ಜೀವನವನ್ನು ನೀಡಲಿಕ್ಕೆ ಬೇಕಾದಂತಹ ಕೀಮೋಥೆರಪಿ ಅಂತ ಹೇಳಿ ನಾವು ಕೊಡುವಂಥದ್ದು. ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೇವೆ, ಕ್ಯೂರೇಟಿವ್ ಥೆರಪಿ ಅಲ್ಲ, ಬದುಕಿರುವಷ್ಟು ಸಮಯ ಚೆನ್ನಾಗಿ ಬದುಕಲಿ ಅಂತ ಉದ್ದೇಶದಿಂದ ಕೊಡುವಂಥದ್ದು ಮೆಟಾಸ್ಟಾಸಿಸ್ ಆದಮೇಲೆ. ಆದರೆ ಲೋಕಲೈಸ್ಡ್ ಆಗಿರುವಂತಹ ಗಡ್ಡೆ ಕುತ್ತಿಗೆಗೆ ಮಾತ್ರ ಸ್ಪ್ರೆಡ್ ಆಗಿದ್ರೆ ಯಾವ್ಯಾವ ಲಿಂಫ್ ನೋಡ್ ಲೆವೆಲ್ಗೆ ತಲುಪಿದೆ ನೋಡ್ಕೊಂಡು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಮಾಡ್ತೀವಿ. ಸ್ಟೇಜ್ 4, A, B ಎಲ್ಲ ಇದೆ. ಸ್ಟೇಜ್ 1, ಸ್ಟೇಜ್ 2 ಸಾಮಾನ್ಯವಾಗಿ ಸರ್ಜರಿಗೆ ಮಾಡಿದರೆ ಶಸ್ತ್ರಚಿಕಿತ್ಸೆಯಿಂದ ಪರಿಣಾಮಕಾರಿಯಾದಂತಹ ಗುಣ ಇದೆ, ಚಿಕಿತ್ಸೆ ನೀಡಿ ಸಾಧ್ಯ ಇದೆ. ಸ್ಟೇಜ್ 3 ಕಳೆದ ಮೇಲೆ, ಸ್ಟೇಜ್ 4 ಆದಮೇಲೆ ಖಂಡಿತವಾಗಿಯೂ ಸಹ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಸ್ಟೇಜಿಂಗ್ ಅನ್ನೋದು ನಾವು ವೈಜ್ಞಾನಿಕವಾಗಿ ನಾವು CT ಸ್ಕ್ಯಾನ್ ಮಾಡ್ತೇವೆ, ಮತ್ತೆ ಲಿಂಫ್ ನೋಡ್ ಯಾವ್ಯಾವ ಲೆವೆಲ್ಗಿದೆ ಅಂತ ನಾವು ಮಾಡ್ತೇವೆ, ಕ್ಲಿನಿಕಲ್ ಅಸೆಸ್ಮೆಂಟ್ ಮಾಡಿ ನಾವು ಅದನ್ನು ವೈದ್ಯಕೀಯವಾಗಿ ನಿರ್ಣಯ ಮಾಡ್ತೇವೆ ಯಾವ ಸ್ಟೇಜಿಗೆ ಯಾವ ರೀತಿಯ ಚಿಕಿತ್ಸೆ ಅನ್ನೋದು ನಮಗಿದೆ. ಒಂದು ಚಿಕಿತ್ಸೆನಲ್ಲಿ ಸರ್ಜರಿ ಅಂತಿದೆ, ರೇಡಿಯನ್ ಥೆರಪಿ ಅಂತಿದೆ, ಕೀಮೋಥೆರಪಿ ಅಂತಿದೆ.
1: ಯಾವ ಸ್ವಲ್ಪ ವಿವರವಾಗಿ ಹೇಳಿ, ಬೇರೆ ಬೇರೆ ಹಂತಗಳಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡಿಸುವಂತಹದ ಬಗ್ಗೆ
0: ನೋಡಿ. ಆರಂಭಿಕ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಅದು ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ. 90% ಕ್ಯಾನ್ಸರ್ಗಳಿಗೆ ಶಸ್ತ್ರಚಿಕಿತ್ಸೆಯೇ ಮದ್ದು. ಬಾಯಿ ಕ್ಯಾನ್ಸರ್ಗಂತೂ ಶಸ್ತ್ರಚಿಕಿತ್ಸೆ ಆರಂಭಿಕ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗತ್ತೆ. ಶಸ್ತ್ರಚಿಕಿತ್ಸೆ ಮಾಡಿ ಎಲ್ಲೆಲ್ಲಿ ಗಡ್ಡೆ ಬೆಳೆದಿದ್ದು ಅದನ್ನು ಕಂಪ್ಲೀಟ್ ಆಗಿ ಅದರ ಸುತ್ತಲಿನ ನಾರ್ಮಲ್ ಟಿಶ್ಯೂನ ಜೊತೆಗೆ ನಾವು ಅದನ್ನು ಕಟ್ ಮಾಡಿ ಸರ್ಜರಿ ಮಾಡಿ ತೆಗಿತೇವೆ. ಅದರ ಜೊತೆಗೆ ಎಲ್ಲಿ ಲಿಂಫ್ ನೋಡ್, ಕುತ್ತಿಗೆ ಏನು ಲಿಂಫ್ ನೋಡಿಗೆ ಸ್ಪ್ರೆಡ್ ಆಗಿದೆ ಅದನ್ನು ಸಹ ನಾವು ನೆಕ್ ಡೈಸೆಕ್ಷನ್ ಅಂತ ಹೇಳ್ತೇವೆ. ಆ ರೀತಿ ಮಾಡಿ ಅಲ್ಲಿ ಸ್ಪ್ರೆಡ್ ಆಗಿರುವಂಥದ್ದು ತೆಗೆಯುವಂಥದ್ದು. ಸ್ಟೇಜ್ 1, ಸ್ಟೇಜ್ 2 ಸರ್ಜರಿಯೇ ಶಸ್ತ್ರಚಿಕಿತ್ಸೆಯೇ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ. ಅದರ ಜೊತೆಗೆ ಕುತ್ತಿಗೆಯಲ್ಲಿ ನಮಗೆ ಸಂಶಯ ಇದ್ರೆ ನಾವು ರೇಡಿಯೇಷನ್, ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೇವೆ. ಸ್ಟರ್ಲೈಸ್ ಮಾಡುವಂಥದ್ದು ಕುತ್ತಿಗೆಯನ್ನು, ಅಂದ್ರೆ ಕರೆಂಟ್ ಕೊಡುವಂಥದ್ದು ಅಂತ ಆಡುಭಾಷೆಯಲ್ಲಿ ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ರೇಡಿಯೇಷನ್ ಚಿಕಿತ್ಸೆ ಮಾಡಿ ಕರೆಂಟ್ ಕೊಟ್ಟು ಎಲ್ಲೆಲ್ಲಿ ಮೆಟಾಸ್ಟಾಸಿಸ್ ಆಗಿದೆ, ಕ್ಯಾನ್ಸರ್ ಕಾರಕ ಸೆಲ್ಗಳು ಎಲ್ಲೆಲ್ಲಿ ಹೋಗಿದೆ ಅದನ್ನು ನಾವು ಕೊಲ್ಲುವಂಥ ಒಂದು ಪ್ರಕ್ರಿಯೆಗೆ ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೇವೆ. ಇನ್ನು ಬೇರೆ ದೇಹದ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಮೆಟಾಸ್ಟಾಸಿಸ್ ಆಗಿದೆ ಅಂದಮೇಲೆ ಸರ್ಜರಿ ಮಾಡಲಿಕ್ಕೆ ಯಾವ ವೈದ್ಯರು ಹೋಗುವುದಿಲ್ಲ. ಆ ವ್ಯಕ್ತಿಗೆ ಆರಾಮದಾಯಕ ಜೀವನವನ್ನು ನೀಡಲಿಕ್ಕೆ ಬೇಕಾದಂತಹ ಪ್ಯಾಲಿಯೇಟಿವ್ ಥೆರಪಿ, ಕೀಮೋಥೆರಪಿ ಕೊಟ್ಟು ಅವನಿಗೆ ಇರುವಷ್ಟು ದಿವಸ ಅವರು ಆರಾಮದಾಯಕ ಇರಲಿ ಅಂತ ಹೇಳೋ ಉದ್ದೇಶದಿಂದ ಚಿಕಿತ್ಸೆ ನೀಡುವಂಥದ್ದು.
1: ಏನಿದು ಕೀಮೋಥೆರಪಿ ಅಂದ್ರೆ?
0: ಕೀಮೋಥೆರಪಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಡ್ರಗ್ಸ್ಗಳಿದೆ ಸೆಲ್ ವಿಷನ್ ಆಗುವುದಂತ. ಒಟ್ಟಿನಲ್ಲಿ ಕ್ಯಾನ್ಸರ್ ಅಂದ್ರೆ ಅನಿಯಂತ್ರಿತವಾದಂತಹ ಸೆಲ್ಗಳು ಡಿವೈಡ್ ಆಗಿ ಸೆಲ್ಗಳ ಜೀವಕೋಶಗಳು ಒಂದು ಗೆಡ್ಡೆಯ ತರ ಮಾರ್ಪಾಡಾಗುವಂಥದ್ದು. ಈ ಕೀಮೋಥೆರಪಿ ಮಾಡುವುದರ ಮುಖಾಂತರ ಈ ಅನಿಯಂತ್ರಿತವಾಗಿ ಏನು ಸೆಲ್ಗಳು ಡಿವೈಡ್ ಆಗ್ತದೆ, ಜೀವಕೋಶಗಳು ದ್ವಿಗುಣವಾಗ್ತದೆ, ಮಲ್ಟಿಪಲ್ ಆಗ್ತದೆ, ಅದನ್ನು ನಾವು ತಡೆಯುವಂಥದ್ದು. ಆದರೆ ಏನಾಗ್ತದೆ ಅಂದರೆ ಕೀಮೋಥೆರಪಿ ಮಾಡಾಗ ಎಲ್ಲಿ ಕ್ಯಾನ್ಸರ್ ಗಡ್ಡೆಗಳಿಗೆ ಅದು ಕ್ಯಾನ್ಸರ್ ಇದು ನಿಯಂತ್ರಣ ಮಾಡ್ತದೆ, ಉಳಿದ ಟಿಶ್ಯೂಗಳ ನಾರ್ಮಲ್ ಜೀವಕೋಶಗಳ ಮೇಲೂ ಸಹ ಅದು ಆಕ್ಷನ್ ಆಗ್ತದೆ. ಆ ಕಾರಣದಿಂದ ಬಹಳಷ್ಟು ಉಳಿದ ತೊಂದರೆಗಳು ಕೀಮೋಥೆರಪಿ ಮಾಡುವಾಗ ಕೂದಲು ಉದುರುವಂಥದ್ದು, ಬಾಯಿ ಉರಿಯುವಂಥದ್ದು, ಬೇರೆ ಬೇರೆ ರೀತಿಯ ಪ್ಲೇಟ್ಲೆಟ್ ಕಡಿಮೆ ಆಗುವಂಥದ್ದು.

0: ಅದು ಬೇರೆ ಬೇರೆ ರೀತಿಯ ತೊಂದರೆಗಳು ಉಂಟಾಗ್ತದೆ. ಸೊ ಕೆಲವೊಂದು ಪ್ಯಾರಾಮೀಟರ್ಗಳಿದೆ, ಅದನ್ನು ನೋಡಿಕೊಂಡೇ ಕೀಮೋಥೆರಪಿ ಕೊಡಲಾಗುತ್ತೆ. ಹಾಸ್ಪಿಟಲೈಸ್ ಮಾಡಿ ಅವರಿಗೆ ಬೇಕಾದಂಥ ಅವರ ಬಾಡಿಯ ಹೆಲ್ತ್ ಸ್ಟೇಟಸನ್ನು ಸ್ಟೆಬಿಲೈಸ್ ಮಾಡಿ ಕೊಡುವಂಥದ್ದು. ಸೊ ಕೀಮೋಥೆರಪಿ ಅನ್ನೋದು ಒಂದು ಲಾಸ್ಟ್ ಆಪ್ಷನ್ ಆಗಿರ್ತದೆ. ಆದರೆ ಕೆಲವೊಂದು ರೋಗ ಕ್ಯಾನ್ಸರ್ಗಳಿಗೆ, ಬಾಯ್ ಕ್ಯಾನ್ಸರ್ನ ಬಗ್ಗೆ ಹೇಳೋದಲ್ಲ, ಈಗ ಲಿಂಫೋಮ ಅಂತ ಹೇಳ್ತೇವೆ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ಇದ್ರೆ, ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ಸೆಲ್ಯುಲರ್ ಟೈಪ್ಸ್ಗಳನ್ನು ನೋಡಿ ನಾವು ಅದನ್ನು ಗುರುತಿಸ್ತೇವೆ. ಕೆಲವೊಂದು ರೀತಿಯ ಬ್ಲಡ್ ಕ್ಯಾನ್ಸರ್ಗಳಿಗೆ, ಲಿಂಫೋಮಗಳಿಗೆ ಕೀಮೋಥೆರಪಿಯೇ ಚಿಕಿತ್ಸೆ. ಆ ಕೀಮೋಥೆರಪಿ ಮುಖಾಂತರ ಅಲ್ಲಿ ನಾವು ಸರ್ಜರಿ ಮಾಡೋದಿಲ್ಲ. ಅದು ಅದಕ್ಕೆ ನಾನು ಹೇಳಿದ್ದು, ಯಾವ ರೀತಿಯ ಕ್ಯಾನ್ಸರ್ ಅನ್ನೋದನ್ನು ನಾವು ಫಸ್ಟ್ ಪತ್ತೆ ಹಚ್ಚುತ್ತೆ. ಶೇಕಡ ಒಂದು 5% ಕ್ಯಾನ್ಸರ್ಗಳಿಗೆ ಕೀಮೋಥೆರಪಿಯೇ ಮದ್ದು, ಶಸ್ತ್ರಚಿಕಿತ್ಸೆ ಅಗತ್ಯ ಇರುವುದಿಲ್ಲ. ಸೊ ಯಾವ ರೀತಿಯ ಕ್ಯಾನ್ಸರ್ ಬಂದಿದೆ, ಎಲ್ಲಿ ಬಂದಿದೆ, ಅದರ ಯಾವ ಸ್ಟೇಜ್ನಲ್ಲಿದೆ ಅಂತ ನಾವು ಗುರುತು ಹಚ್ಚಿ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಅನ್ನೋದನ್ನು ನಾವು ನಿರ್ಧರಿಸ್ತೇವೆ. ಸಕಾಲದಲ್ಲಿ ಸೂಕ್ತವಾದ ಚಿಕಿತ್ಸೆ ನೀಡಿದರೆ ಖಂಡಿತವಾಗಿಯೂ ಕ್ಯಾನ್ಸರ್ ಅನ್ನುವುದು ಗೆಲ್ಲಲಾರದಂತಹ ರೋಗ ಅಲ್ಲ. ಕ್ಯಾನ್ಸರ್ ಬಂದವರು ಸತ್ತೇ ಹೋಗ್ತಾರೆ ಅನ್ನೋದು ಬಹಳ ತಪ್ಪು ಕಲ್ಪನೆ. ಈಗಿನ ವೈಜ್ಞಾನಿಕತೆ ಮುಂದುವರೆದಿದೆ, ಸೌಲಭ್ಯಗಳು ಇದೆ, ಸೌಕರ್ಯಗಳು ಇದೆ, ವೈದ್ಯರ ಲಭ್ಯತೆಯೇ, ಎಲ್ಲ ರೀತಿಯ ಕ್ಯಾನ್ಸರ್ಗಳಿಗೂ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದೆ. ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಸಹ ಆರಾಮದಾಯಕವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ.
1: ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಕ್ಯಾನ್ಸರ್ ಬಂದವರು ಅಧೀರರಾಗ್ತಾರೆ, ಒಂದು ಧೈರ್ಯವನ್ನ ಕಳ್ಕೊಳ್ತಾರೆ ಎನ್ನುವಂತಹ ಒಂದು ವಿಚಾರ. ಈ ಧೈರ್ಯ ಮತ್ತೊಂದು ಮಾನಸಿಕ ಸ್ಥಿರತೆ ಎಷ್ಟರ ಮಟ್ಟಿಗೆ ಈ ಕಾಯಿಲೆಯನ್ನ ಮೆಟ್ಟಿ ನಿಲ್ಲುವಲ್ಲಿ ಸಹಕರಿಸುತ್ತದೆ ಅಂತ?
0: ಖಂಡಿತವಾಗಿ ಸಹ. ಯಾಕೆ ಅಂತ ಹೇಳಿದ್ರೆ, ಒಂದು ರೋಗದ ಚಿಕಿತ್ಸೆಯಲ್ಲಿ ಪ್ಲಾಸಬೋ ಇಫೆಕ್ಟ್ ಅಂತ ಹೇಳ್ತೇವೆ. ವೈದ್ಯ ರೋಗಿಯ ನಡುವೆ ಇರುವಂತಹ ಒಂದು ನಂಬಿಕೆ, ವಿಶ್ವಾಸ. ನಮ್ಮ ಎಲ್ಲ ಹೆಚ್ಚಿನ ಚಿಕಿತ್ಸೆಗಳು ವಿಶ್ವಾಸದ ತಳಹದಿಯ ಮೇಲೆ
1: ನಡೆಯುವಂಥದ್ದು.
0: ಸೊ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ, ಕ್ಯಾನ್ಸರ್ ಅಂತ ತಿಳಿದುಕೊಳ್ಳಿ, ಜನರು ದಿಗಿಲುಕೊಳ್ತಾರೆ. ಯಾವ ರೀತಿಯ ಕ್ಯಾನ್ಸರ್ ಏನು ಅನ್ನೋ ಬಗ್ಗೆ ವಿಚಾರ ಮಾಡುವುದಿಲ್ಲ. ಸೊ ವೈದ್ಯರಾಗಿ ನಮಗೊಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಯಾವ ರೀತಿಯ ಕ್ಯಾನ್ಸರ್ ಬಂದಿದೆ ಅನ್ನೋದನ್ನು ತಿಳಿ ಹೇಳಬೇಕು. ಇದರಿಂದ ಯಾವ ರೀತಿ ತೊಂದರೆಗಳಾಗ್ತದೆ, ಯಾವ ರೀತಿ ನೀವು ಬದುಕಬಹುದು, ಯಾವ ರೀತಿ ತೊಂದರೆಗಳಾಗುವುದಿಲ್ಲ, ಇದನ್ನೆಲ್ಲ ನಾವು ಬಿಡಿಸಿ ಹೇಳಬೇಕಾಗತ್ತೆ. ಇನ್ನು ಅವರ ಕೌಟುಂಬಿಕರು, ಅವರ ಸ್ನೇಹಿತರು, ಅವ್ರ ಜೊತೆ ಬದುಕುವವರು, ಅವರಿಗೆ ಒಂದು ರೀತಿಯ ಮನೋಧೈರ್ಯವನ್ನು ನೀಡಬೇಕಾಗತ್ತೆ. ಏನಾಗ್ತದೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದ ಸೌಲಭ್ಯಗಳ ಕೊರತೆ ಇದ್ದಾಗ ಹೆಚ್ಚಿನ ಎಲ್ಲ ಕ್ಯಾನ್ಸರ್ಗಳು ಅಡ್ವಾನ್ಸ್ ಸ್ಟೇಜ್ಗಳಲ್ಲಿ ಟ್ರೀಟ್ಮೆಂಟ್ಗೆ ಬರ್ತಾ ಇತ್ತು. ಸ್ಟೇಜ್ 4ನಲ್ಲಿ ಚಿಕಿತ್ಸೆಗೆ ಬಂದಾಗ ಏನಾಗ್ತದೆ, ಹಳ್ಳಿ ಪ್ರದೇಶಗಳಲ್ಲಿ ಸೌಲಭ್ಯ ಇರಲಿಲ್ಲ, ಯಾವುದೇ ಚಿಕಿತ್ಸೆನೂ ಇರಲಿಲ್ಲ, ಆರ್ಥಿಕ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ. ಆವಾಗ ಲಾಸ್ಟ್ ಸ್ಟೇಜ್ ನಲ್ಲಿ ಬಂದಾಗ ಅವರಿಗೆ ಕ್ಯಾನ್ಸರ್ ಆಗಿದೆ, ಅವರು ತೀರಿ ಹೋದ್ರು ಅಂತ. ಅಂದ್ರೆ ಕ್ಯಾನ್ಸರ್ ಬಂದ್ರೆ ಸತ್ತೋಗ್ತಾರೆ ಅಂತ ಭಾವನೆ ಜನರಲ್ಲಿ ಇನ್ನೂ ಇದೆ. ಸೊ ಅದನ್ನ ನಾವು ತೀರಿಸಿ ಹಾಕ್ಬೇಕು. ನಾವು ಕೌಟುಂಬಿಕರು, ಸ್ನೇಹಿತರು, ಅವ್ರ ಜೊತೆ ಅವರಿಗೆ ಮಾನಸಿಕವಾದ ಧೈರ್ಯ ಸ್ಥೈರ್ಯವನ್ನ ನೀಡಬೇಕು. ಮತ್ತೆ ಕ್ಯಾನ್ಸರ್ನ ಬಗ್ಗೆ ಕೆಲವೊಂದು ಅಪನಂಬಿಕೆಗಳಿವೆ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ಗಳನ್ನು ಮುಟ್ಟಿದ್ರೆ ಕ್ಯಾನ್ಸರ್ ಹರಡುತ್ತದೆ ಅಂತೇಳಿ, ಇನ್ನು ನಿಮ್ಮ ಬೇರೆ ಬೇರೆ ಟ್ರೈಬಲ್ ಏರಿಯಾದಲ್ಲಿ ಇರುವವರು ಅವ್ರನ್ನ ಐಸೋಲೇಟ್ ಮಾಡಿಬಿಡ್ತಾರೆ. ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ. ಕ್ಯಾನ್ಸರ್ ಮೂಡುವುದರಿಂದ ಹರಡುವುದಿಲ್ಲ. ಕ್ಯಾನ್ಸರ್ ಒಬ್ಬ ವ್ಯಕ್ತಿಗೆ ಬಂದ್ರೆ ಅವನಿಂದ ಬೇರೆ ವ್ಯಕ್ತಿಗೆ ಹರಡುವ ಸಾಧ್ಯತೆ ಇಲ್ಲ. ಇದನ್ನೆಲ್ಲ ನಾವು ಜನರಿಗೆ ತಿಳಿ ಹೇಳಬೇಕಾಗತ್ತೆ. ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದ್ರೆ ಅದು ಸ್ಪರ್ಶದಿಂದ ಆಗಲಿ, ಬೇರೆ ಯಾವುದೇ ರೀತಿ ಇನ್ನೊಬ್ಬರಿಗೆ ಹರಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇನ್ಹೆರೆಂಟ್ ಆಗಿ ಅವರ ದೇಹದಲ್ಲಿ ಉಂಟಾಗಿರುವಂತಹ ತೊಂದರೆ. ಇದನ್ನ ನಾವು ಗುರುತಿಸಿ ಹೇಳಬೇಕು, ತಿಳಿ ಹೇಳಬೇಕು. ಮಾನಸಿಕವಾದಂತಹ ಧೈರ್ಯ ಸ್ಥೈರ್ಯ, ಮೋರಲ್ ಸಪೋರ್ಟ್ ಅಂತ ನಾವು ಹೇಳ್ತೇವೆ, ಅದನ್ನು ನೀಡಿ ರೋಗಿಗಳಿಗೆ. ಒಂದು ಚಿಕಿತ್ಸೆ ಪರಿಣಾಮಕಾರಿ ಆಗಬೇಕಾದ್ರೆ ಚಿಕಿತ್ಸೆ ಮೇಲೆ ನಂಬಿಕೆ ಇರಬೇಕು, ನನಗೇನು ಆಗೋದಿಲ್ಲ ಅಂತೇಳೋ ಒಂದು ಮನೋಧೈರ್ಯ ಆ ರೋಗಿಗೆ ಇರಬೇಕು. ಅದನ್ನು ನಾವು ವೈದ್ಯರು ಮಾಡಬೇಕು, ರೋಗಿಯ ಚಿಂತಕರು ಮಾಡಬೇಕು. ಹಾಗೆ ಮಾಡಿದರೆ ಖಂಡಿತವಾಗಿಯೂ ಸಹ ಚಿಕಿತ್ಸೆ ಹೆಚ್ಚು ಪರಿಣಾಮಕಾರಿ ಆಗಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಮಾಜ ಅವರನ್ನ ನೋಡುವ ದೃಷ್ಟಿಕೋನ ಬದಲಾಗಬೇಕು. ಸಮಾಜ ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಅವರನ್ನ ಸಮಾಜದ ಮುಖ್ಯವಾಹಿನಿಯಿಂದ ಹೊರಹಾಕುವ ಬದಲು ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಮಾಡಬೇಕು. ಹಾಗೆ ಮಾಡಿದ್ರೆ ಈಗ ನಾವು ಏನು ಕ್ಯಾನ್ಸರ್ ಅವೇರ್ನೆಸ್ ಡೇ ಅಂತ ಏನು ಆಚರಣೆ ಮಾಡ್ತೇವೆ, ಅದು ಹೆಚ್ಚು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಎಲ್ಲರನ್ನ ನಾವು ಅವರಿಗೆ ಒಂದು ಧೈರ್ಯ ಸ್ಥೈರ್ಯವನ್ನು ನೀಡಿ ಅವರಿಗೆ ಒಂದು ಅವರನ್ನ ನಾವು ವಿಶೇಷವಾಗಿ ಅವರಿಗೆ ಒಂದು ಮಾನಸಿಕವಾದಂತಹ ಒಂದು ಧೈರ್ಯ ನೀಡಿದರೆ ಅವರು ಸಹ ಉಳಿದವರಂತೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಅದನ್ನು ಈ ಕಾಲಘಟ್ಟದಲ್ಲಿ ನಾವು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ.
1: ಈ ಕ್ಯಾನ್ಸರ್ ಚಿಕಿತ್ಸೆ ಎನ್ನುವಂಥದ್ದು ಎಷ್ಟು ಸುದೀರ್ಘವಾಗಿರ್ತದೆ ಮತ್ತು ಆ ಸಂದರ್ಭದಲ್ಲಿ ಈ ರೋಗಿ ಯಾವ ರೀತಿ ಜೀವನ ಕ್ರಮವನ್ನು ಅನುಸರಿಸಬೇಕು?
0: ನೋಡಿ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈಗ ತಾನೇ ಹೇಳಿದೆ ಶಸ್ತ್ರಚಿಕಿತ್ಸೆ ಅನ್ನೋದು. ಶಸ್ತ್ರಚಿಕಿತ್ಸೆ ಮಾಡುವಾಗ ಮಾನಸಿಕವಾಗಿ ನಾವು ರೋಗಿಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಯಾವ ರೀತಿಯ ಚಿಕಿತ್ಸೆ, ಅದರ ಕಾಂಪ್ಲಿಕೇಶನ್ಸ್ ಹೇಳಬೇಕಾಗತ್ತೆ, ಯಾವ ರೀತಿ ಮಾರ್ಬಿಡಿಟಿ ಆಗ್ತದೆ ಅವರಿಗೆ, ಯಾವ್ಯಾವ ರೀತಿ ತೊಂದರೆಗಳನ್ನು, ಅದನ್ನು ನಾವು ಮೊದಲೇ ತಿಳಿ ಹೇಳಬೇಕಾಗತ್ತೆ ಅವರ ಕುಟುಂಬದವರಿಗೆ, ಅವರ ಜೊತೆಯಲ್ಲಿರುವವರಿಗೆ, ಸ್ನೇಹಿತರಿಗೆ ಅದನ್ನು ಹೇಳಬೇಕಾಗತ್ತೆ. ಇನ್ನು ರೇಡಿಯೇಷನ್ ಚಿಕಿತ್ಸೆ ಮಾಡಿದಾಗ, ಹಿಂದಿನ ಕಾಲದಲ್ಲೆಲ್ಲ ವಿಕಿರಣ ಚಿಕಿತ್ಸೆ ಅಂದರೆ ನಾವು ನೋಡಿದಾಗ ಮುಖದ ಒಂದು ಸೈಡ್ ಫುಲ್ಲು ಕಪ್ಪಾಗಿರುವಂಥದ್ದು. ಆವಾಗೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಲಿಲ್ಲ. ಈಗ ಎಲ್ಲ ಹೊಸ ಹೊಸ ತಂತ್ರಜ್ಞಾನದಿಂದ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕ್ಯಾನ್ಸರ್ ಗಡ್ಡೆ ಬೆಳೆದಿದ್ರೆ ಆ ಏರಿಯಾಕ್ಕೆ ಮಾತ್ರ ರೇಡಿಯೇಷನ್ ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಸೊ ಅತ್ಯಾಧುನಿಕವಾದ ಸೌಲಭ್ಯಗಳು ಇದೆ, ಅತ್ಯಾಧುನಿಕವಾದಂತಹ ಸಲಕರಣೆಗಳ

0: ಮುಖಾಂತರ ನಿರ್ದಿಷ್ಟ ಜಾಗಕ್ಕೆ ನಿರ್ದಿಷ್ಟ ಟೈಮ್ನಲ್ಲಿ ಅತಿ ಕನಿಷ್ಠ ಸೈಡ್ ಇಫೆಕ್ಟ್ಸ್ಗಳೊಂದಿಗೆ ಈ ವಿಕಿರಣಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ, ಸೌಲಭ್ಯಗಳು ಇದೆ. ಈ ಕಾರಣದಿಂದ ವಿಶೇಷವಾದಂಥ ತೊಂದರೆ ಮೊದಲಾದಾಗ ಈಗ ಆಗ್ತಾ ಇಲ್ಲ. ಇನ್ನು ಕೀಮೋಥೆರಪಿಗಳಲ್ಲಿ ಅಷ್ಟೇ, ಹಿಂದಿನ ಕಾಲದಲ್ಲೆಲ್ಲ ಅಡ್ವಾನ್ಸ್ಡ್ ಮೆಡಿಸಿನ್ಸ್ಗಳಿಲ್ಲ, ಈಗ ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೆ ಮೆಡಿಸಿನ್ಸ್ಗಳು ಲಭ್ಯವಿದೆ, ಅದರಲ್ಲಿ ಆಗುವ ತೊಂದರೆಗಳಿಗೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆನೂ ನಮ್ಮಲ್ಲಿ ಲಭ್ಯವಿದೆ. ಈ ಕಾರಣದಿಂದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಮಾನಸಿಕವಾಗಿ ರೋಗಿಯನ್ನು ಸಿದ್ಧತೆ ಪಡಿಸಿ ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ನಾವು ನೀಡುವುದರ ಜೊತೆಗೆ ಕೌಟುಂಬಿಕರು, ಸ್ನೇಹಿತರು ಮತ್ತು ಸಮಾಜ ಅವರನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿದರೆ ಖಂಡಿತವಾಗಿ ಸಹ ಒಬ್ಬ ಕ್ಯಾನ್ಸರ್ ರೋಗಿ ಗುಣಮುಖನಾಗಿ ನಾರ್ಮಲ್ ಮೈನ್ ಸ್ಟ್ರೀಮಿಗೆ ಬರಲಿಕ್ಕೆ ಸಾಧ್ಯ ಇದೆ. ಇದು ಚರಿತ್ರೆಯಿಂದ ಸಾಬೀತಾಗಿದೆ. ದೊಡ್ಡ ದೊಡ್ಡ ಯುವರಾಜ್ ಸಿಂಗ್ ಇರ್ಬೋದು, ಬೇರೆ ಬೇರೆ ಕ್ರಿಕೆಟ್ ಪ್ಲೇಯರ್ಸ್, ಫಿಲ್ಮರ್ಸ್ಗಳಿರ್ಬೋದು, ಅವರಿಗೆ ಎಲ್ಲ ರೀತಿಯ ಸಪೋರ್ಟನ್ನು ಸಮಾಜ ನೀಡಿದೆ, ಆರ್ಥಿಕ ಬೆಂಬಲವನ್ನು ಇದೆ ಅವರಿಗೆ, ಅದರ ಮುಖಾಂತರ ಅವರು ಮೈನ್ ಸ್ಟ್ರೀಮಿಗೆ ಬಂದಿದ್ದಾರೆ. ಈ ರೀತಿಯ ವ್ಯವಸ್ಥೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಆಗಬೇಕು. ಹಾಗೆ ಆದರೆ ಸಹ ಒಂದು ಹಾಗೆ ಆದರೆ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇದೆ.
1: ಈ ವಿಶೇಷವಾಗಿ ಬಾಯಿ ಕ್ಯಾನ್ಸರ್ ಬಾರದ ಹಾಗೆ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕು, ನಮ್ಮ ಜೀವನ ಕ್ರಮ ಹೇಗಿರಬೇಕು ಅಂತ
0: ನೋಡಿ. ನಂಬರ್ ಒನ್, ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳು ಯಾವುದು, ತಂಬಾಕು ಪ್ರಾಡಕ್ಟ್ಗಳನ್ನು ಖಂಡಿತವಾಗಿ ಸಹ ನಾವು ಉಪಯೋಗಿಸಲೇಬಾರದು. ಇದು ಏನಾಗ್ತದೆ ಅಂತಿದ್ರೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವುದು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ನೀವು ಕ್ಯಾನ್ಸರ್ ಸಿಗರೇಟಿನ ಮೇಲೆ, ಸಿಗರೇಟ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಇದೆ. ಗುಟ್ಕಾ ಪ್ಯಾಕೆಟ್ನ ಮೇಲೆ ಅಲ್ಲಿ ಇಡಿಯ ಚಿತ್ರನೇ ಇದೆ, ಅಂದರೆ ಗುಟ್ಕಾ ತಿಂದರೆ ನಿಮ್ಗೆ ಕ್ಯಾನ್ಸರ್ ಬರ್ತದೆ ಅಂತೇಳಿ ಇದೆ. ಇಷ್ಟು ಗೊತ್ತಿದ್ದು ಸಹ ನಾವು ಅದನ್ನೇ ಪುನಃ ತಿಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಕೆಲವರು ಮೊಂಡು ಹಟವಾದಿಗಳಿದ್ದಾರೆ. ನನ್ನ ಅಜ್ಜ 40 ವರ್ಷದಿಂದ ಎಲೆ ಅಡಿಕೆ ತಿಂತಾ ಇದ್ದಾರೆ, ತಂಬಾಕು ಅವರಿಗೆ ರೋಗ ಬರಲಿಲ್ಲ, ನನಗೂ ಬರಲಿಕ್ಕಿಲ್ಲ ಅಂತೇಳಿ. 100ರಲ್ಲಿ 1000ರಲ್ಲಿ ಒಬ್ಬರಿಗೆ ಆ ರೀತಿ ಬಂದಿರುವ ಬರದೇ ಇರುವ ಸಾಧ್ಯತೆ ಇದೆ. 90% ಕ್ಯಾನ್ಸರ್ ತಂಬಾಕಿನಿಂದಲೇ ಬರುವಂಥದ್ದು ಅಂತೇಳಿ ಚರಿತ್ರೆಯಿಂದ ಸಾಬೀತಿದೆ. ಸೊ ತಂಬಾಕು ಉತ್ಪನ್ನಗಳು, ಬೀಡಿ, ಸಿಗರೇಟ್, ಯಾವುದೇ ರೀತಿಯ ರೂಪದಲ್ಲಿ ಅದನ್ನು ಬಳಸಲೇಬಾರದು. ಆ ರೀತಿ ಮಾಡಿದರೆ ಖಂಡಿತವಾಗಿ ಸಹ ಈ ರೋಗವನ್ನು, ಕ್ಯಾನ್ಸರ್ ಬರದೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇನ್ನು ಬೇರೆ ಬೇರೆ ರೀತಿ ಆಹಾರ ಪದ್ಧತಿ ನೋಡಿ, ನಾವು ಆಹಾರವನ್ನು ಹೆಚ್ಚು ಸಾವಯವ ಆಹಾರಗಳನ್ನು, ಅಡಲ್ಟ್ರೇಟೆಡ್ ಆಹಾರಗಳನ್ನು ತಿನ್ನಬಾರದು. ಹೆಚ್ಚಾಗಿ ಈಗ ಏನಾಗಿದೆ, ನಾವೆಲ್ಲ ಜಂಕ್ ಫುಡ್ ಅಂತದ್ದು, ಪ್ರಿಸರ್ವೇಟಿವ್ ಇರುವಂತಹ, ಕೆಮಿಕಲ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬೇಕು.
1: ಕೃತಕ ಬಣ್ಣ
0: ಇರುವಂತಹ ಇದೆಲ್ಲ ಏನಾಗ್ತದೆ, ಇವತ್ತು ತಿಂದರೆ ನಾಳೆ ಕ್ಯಾನ್ಸರ್ ಬರಬೇಕಂತ ಏನಿಲ್ಲ,
1: ಸಾಧ್ಯತೆಯನ್ನು ಹೆಚ್ಚದೆ
0: ಖಂಡಿತವಾಗಿ. ಈ ಆಹಾರವನ್ನು ನೀವು ವರ್ಷಾನುಗಟ್ಟಲೆ ತಿಂದಾಗ ಜೀವಕೋಶಗಳ ಮೇಲೆ ಒಂದು ರೀತಿಯ ಅತ್ಯಾಚಾರ ನಡೆಯುತ್ತದೆ. ಅದರ ಬದಲಾಗಿ ನಾವು ಹಸಿ ತರಕಾರಿಗಳು, ಹಣ್ಣು ಹಂಪಲುಗಳನ್ನು, ಗೆಡ್ಡೆ ಗೆಣಸುಗಳನ್ನು ತಿಂದರೆ ಅದು ಏನಾಗ್ತದೆ, ನಮ್ಮ ದೇಹಕ್ಕೆ ಪೂರಕವಾದಂಥ ವ್ಯವಸ್ಥೆ, ನಮ್ಮ ದೇಹದ ಇಮ್ಯುನಿಟಿಯನ್ನು, ರಕ್ಷಣಾ ವ್ಯವಸ್ಥೆಯನ್ನು ಭದ್ರಗೊಳಿಸ್ತದೆ. ಈ ರೀತಿಯ ಜಂಕ್ ಆಹಾರಗಳನ್ನು ನಾವು ತಿಂದರೆ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ, ಕ್ರಮೇಣವಾಗಿ ದೇಹದ ಜೀವಕೋಶಗಳ ಮೇಲೆ ನಿಧಾನವಾದಂಥ ಒಂದು ಪರಿಣಾಮ ಬೀರಿ ಒಂದು ಹಂತದಲ್ಲಿ ಯಾವಾಗ ಒಂದು ಪರಿಧಿಯನ್ನು ದಾಟುತ್ತೋ ಆವಾಗ ಅದು ಸೆಲ್ಲುಗಳು ಅನಿಯಂತ್ರಿತವಾಗಿ ಗಡ್ಡೆ ಬೆಳೀಲಿಕ್ಕೆ ಸಾಗ್ತದೆ. ಸೊ ನಾವು ಒತ್ತಡವಾದ ಜೀವನ ಶೈಲಿಯನ್ನು ನಿಲ್ಲಿಸಬೇಕು, ಆಹಾರ ಪದ್ಧತಿಯನ್ನು ಬದಲಾಯಿಸಬೇಕು. ದೈನಂದಿನ ಜೀವನದಲ್ಲಿ ನಾವು ಒಂದು ದೈಹಿಕ ಪರಿಶ್ರಮ ಇರುವಂತಹ ಒಂದು ವ್ಯಾಯಾಮ, ಸೈಕ್ಲಿಂಗ್, ಬಿರುಸು ನಡಿಗೆ, ಈ ರೀತಿಯ ಎಲ್ಲ ದೇಹಕ್ಕೆ ಪೂರಕವಾದ, ಆರೋಗ್ಯಕ್ಕೆ ಪೂರಕವಾದ ವಾತಾವರಣ ಇರುವಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ, ಒತ್ತಡ ರಹಿತ ಜೀವನವನ್ನು ರೂಢಿಸಿಕೊಂಡ್ರೆ, ಆರೋಗ್ಯಪೂರ್ಣವಾದಂತಹ ಸಮತೋಲಿತ ಆಹಾರವನ್ನು ತೆಗೆದುಕೊಂಡ್ರೆ ಕ್ಯಾನ್ಸರ್ ಬಿಡಿ ಯಾವುದೇ ರೋಗವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ.
1: ಬಹಳ ಸಂತೋಷ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರೇ. ಅದ್ಭುತ ರೋಗ ಅಥವಾ ಕ್ಯಾನ್ಸರ್ ರೋಗ, ಅದರಲ್ಲೂ ವಿಶೇಷವಾಗಿ ಬಾಯಿಯ ಕ್ಯಾನ್ಸರ್ ಯಾಕಾಗಿ ಬರ್ತದೆ, ಇದರ ಒಂದು ಲಕ್ಷಣಗಳು ಏನೇನು, ಹಾಗೂ ಇದಕ್ಕೆ ಕಾರಣವಾದಂತಹ ಒಂದು ಅಂಶಗಳನ್ನು ನಮ್ಮ ಜೀವನದಿಂದ ಹಾಕಿದ್ರೆ ಈ ರೋಗ ಬಾರದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು, ಹಾಗೂ ರೋಗ ಬಂದ ನಂತರ ಯಾವ ರೀತಿ ಒಂದು ಚಿಕಿತ್ಸೆಯನ್ನು ಕೊಡಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳಷ್ಟು ವಿಚಾರವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಬಾಯಿ ಕ್ಯಾನ್ಸರ್ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ನಮಸ್ಕಾರಗಳು. ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿಕ್ಕೆ ಬಂದಿದ್ದಾರೆ ಎನ್ಆರ್ಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಈಗ ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ವಿಘ್ನೇಶ್ವರನ ಪ್ರಾರ್ಥನೆಯನ್ನು ನೀಡುವಂಥ ಮಕ್ಕಳು ಜಾಯ್ಸ್, ಅಲ್ಹೀನಾ, ಉಮೇ ಸಲ್ಮಾ, ಸುಮಯ ಕಾನಂ.

0: ಪ್ರಾರ್ಥನೆಯನ್ನು ಕೇಳಿದರಲ್ಲ, ಈಗ ಭಕ್ತ ಪ್ರಹ್ಲಾದನ ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸಿದಾಳೆ ಕುಮಾರಿ ಸಿಂಚನಾ ಎಚ್ ಎಸ್.
1: ಹಿಂದೆ ಹಿರಣ್ಯಕಶ್ಯಪ ಎಂಬ ಒಬ್ಬ ಬಹುದೊಡ್ಡ ರಾಕ್ಷಸರಾಜನಿದ್ದ. ಅವನಿಗೆ ಮಾನವರು ಮತ್ತು ಮೂರು ಲೋಕದಲ್ಲಿರುವ ದೇವತೆಗಳು ಕೂಡ ಹೆದರುತ್ತಿದ್ದರು. ಇವನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮನಿಂದ ಭಯಂಕರವಾದ ವರವನ್ನು ಪಡ್ಕೊಂಡಿದ್ದ. ಹೀಗಾಗಿ ಯಾವುದೇ ದೇವತೆಗಳಾಗಲಿ ಇವನ ತಂಟೆಗೆ ಹೋಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಅಹಂಕಾರಿಯಾದ ಆ ಹಿರಣ್ಯಕಶ್ಯಪ ರಾಜನು, ನಾನೇ ಈ ಮೂರು ಲೋಕಗಳಿಗೆ ದೇವರು ಮತ್ತು ನಾನೇ ಅನ್ನದಾತನು, ನೀವೆಲ್ಲರೂ ನನ್ನನ್ನು ದೇವರೆಂದು ಪೂಜಿಸಬೇಕು ಎಂದು ಎಲ್ಲರಿಗೂ ಆಜ್ಞೆ ಮಾಡಿದ. ಮುಂದೊಂದು ದಿನ ಹಿರಣ್ಯಕಶ್ಯಪ ರಾಜನು ಪ್ರಹ್ಲಾದನೆಂಬ ಒಬ್ಬ ಮಗನು ಹುಟ್ಟಿದ. ಪ್ರಹ್ಲಾದನನ್ನು ಕಂಡು ಹಿರಣ್ಯಕಶ್ಯಪ ರಾಜನಿಗೆ ತುಂಬಾ ಸಂತೋಷವಾಯಿತು. ಪ್ರಹ್ಲಾದನಿಗೆ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಗುರುಗಳಾದ ಚಂಡ ಮತ್ತು ಅಮರ್ಕರ ಬಳಿಗೆ ಕಳಿಸಿದ. ಆಗ ಚಂಡ ಮತ್ತು ಅಮರ್ಕರು ಯಾರು ಶತ್ರುಗಳು ಮತ್ತು ಯಾರು ಮಿತ್ರರು ಎಂಬ ವಿಷಯವನ್ನು ಬೋಧಿಸಿಕೊಟ್ಟರು. ಆದರೆ ಪ್ರಹ್ಲಾದನಿಗೆ ಅವರು ಹೇಳುವ ಪಾಠಗಳು ಸ್ವಲ್ಪವೂ ಇಷ್ಟ ಆಗುತ್ತಿರಲಿಲ್ಲ. ಮುಂದೊಂದು ದಿನ ಹಿರಣ್ಯಕಶ್ಯಪ ರಾಜನು ತನ್ನ ಮಗನಾದ ಪ್ರಹ್ಲಾದನನ್ನು ನೋಡಲು ಗುರುಕುಲಕ್ಕೆ ಬರ್ತಾನೆ. ಆಗ ಪ್ರಹ್ಲಾದನನ್ನು ಕರೆದು, ಎಲ್ಲಿ ಮಗು, ಗುರುಗಳು ಏನು ಹೇಳ್ಕೊಟ್ರು ಎಂದು ಕೇಳ್ತಾನೆ. ಆಗ ಪ್ರಹ್ಲಾದನು, ಅಪ್ಪಾಜಿ, ಇವರು ಒಬ್ಬರನ್ನು ಶತ್ರುರೆಂತಲೂ ಇನ್ನೊಬ್ಬರನ್ನು ಮಿತ್ರರೆಂತಲೂ ಹೇಳುತ್ತಿದ್ದಾರೆ. ನನಗೆ ಇವರ ಮಾತುಗಳು ಸ್ವಲ್ಪವೂ ಇಷ್ಟ ಆಗುತ್ತಿಲ್ಲ. ಜಗದ ಎಲ್ಲರೂ ಹರಿಯೊಬ್ಬನೇ ವ್ಯಾಪಿಸಿಕೊಂಡು ಎಲ್ಲರ ಸಂರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಈ ಜಗತ್ಗೆ ಅವನೇ ದೇವರು, ಅವನಿಲ್ಲದೆ ಅನ್ಯ ದೈವಗಳು ಇಲ್ಲಿಲ್ಲ ಎಂದನು. ಆಗ ಮಗನ ಮಾತುಗಳ ಕೇಳಿ ಕಶ್ಯಪ ರಾಜನಿಗೆ ತುಂಬಾ ಕೋಪ ಬಂದಿತು. ಕಶ್ಯಪ ರಾಜನು ತನ್ನ ಮಗನಿಗೆ ಎಷ್ಟು ಹೇಳಿದರೂ ಆತನು ತನ್ನ ತಂದೆಯ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ನವೈರಿಯಾದ ಆ ಹರಿಯನ್ನು ಪೂಜಿಸುವವರು ಯಾರಾದರೂ ಸರಿ, ಅವರನ್ನು ಕೊಂದು ಬಿಡಿ ಎಂದು ತನ್ನ ಸೇವಕರಿಗೆ ಆಜ್ಞೆ ಮಾಡಿದ. ಆಗ ಆತನ ಸೇವಕರು ಪ್ರಹ್ಲಾದನನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿದರು, ಆನೆಯ ಕಾಲ್ ಕೆಳಗೂ ಹಾಕಿದರು, ದೊಡ್ಡ ದೊಡ್ಡ ಬೆಟ್ಟಗಳಿಂದ ಎಸೆದರು ಮತ್ತು ತಾಯಿಯಿಂದ ವಿಷ ಕುಡಿಸಿದರು. ಆದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ನಿನ್ನ ಹರಿಯು ಎಲ್ಲಿರುವನು ಎಂದು ಕೇಳಿದ. ಆಗ ಪ್ರಹ್ಲಾದನು, ಹರಿಯು ಎಲ್ಲಾ ಕಡೆ ಇರುವನು ಎಂದನು. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ಎಲ್ಲಾ ಕಡೆಯೂ ಇರಿಸಿ, ನಿನ್ನ ಹರಿ ಇಲ್ಲಿರುವನೇ ಎಂದು ಕೇಳಿದನು. ಆಗ ಕೊನೆಗೆ, ಈ ಕಂಬದಲ್ಲಿರುವನೇ ಎಂದು ಕೇಳಿದನು. ಆಗ ಪ್ರಹ್ಲಾದನು, ಅಲ್ಲಿಯೂ ಇರುವನು ಎಂದನು. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು ಆ ಕಂಬವನ್ನು ಹೊಡೆಯತೊಡಗಿದ. ಆಗ ಆ ಹರಿಯು ಸಿಟ್ಟಿನಿಂದ ಆ ಕಂಬದಿಂದ ಪ್ರತ್ಯಕ್ಷನಾಗಿ ಆ ಹಿರಣ್ಯಕಶ್ಯಪ ರಾಜನನ್ನು ಕೊಂದು ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಆಶೀರ್ವಾದ ಮಾಡಿದ. ಈ ಕಥೆ ನೀತಿ ಏನೆಂದರೆ, ಅಚಲವಾದ ಶ್ರದ್ಧೆ ಭಕ್ತಿಗೆ ದೇವರು ಮೆಚ್ಚುತ್ತಾನೆ, ನಮ್ಮನ್ನು ಕಷ್ಟದಿಂದ ಪಾರು ಮಾಡುತ್ತಾನೆ.
0: ಈಗ ಕೇಳಿ ಒಂದು ಸಂಪ್ರದಾಯದ ಜಾನಪದ ಗೀತೆ.

0: ಈಗ ಒಂದು ಅಕ್ಬರ್ ಬೀರ್ಬಲ್ಲರ ಆಧಾರಿತ ಒಂದು ಕಥೆಯನ್ನ ನಾಟಕ ರೂಪದಲ್ಲಿ ಕೇಳೋಣ. ಪಾತ್ರಧಾರಿಗಳು ನಂದನ್, ಶಿವಮೂರ್ತಿ, ಹಾರಿಸ್ ಮತ್ತು ಅಕ್ಷಯ ಇವರಿಂದ.
1: ಮಹಾಮಂತ್ರಿಗಳೇ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಒಂದೇ ರೀತಿಯ ನ್ಯಾಯವಿರಬೇಕು.
2: ಆಗಲಿ ಮಹಾಪ್ರಭುಗಳೇ.
1: ಬೀರ್ಬಲ್, ನೀವು ನಮ್ಮ ರಾಜ್ಯ ಭಟರಿಗೆ ಹೇಳಿ ಹಿಂದೆ ನಮ್ಮ ಅರಮನೆಯ ಮುಂದೆ ಒಂದು ದೊಡ್ಡವಾದ ಕಂಬವನ್ನು ಹಾಕಿಸಿ, ಅದಕ್ಕೊಂದು ಗಂಟೆಯನ್ನು ಕಟ್ಟಿರಿ. ನ್ಯಾಯ ಕೇಳ ಬರುವ ಮನುಷ್ಯರು ಮತ್ತು ಪ್ರಾಣಿಗಳು ಸುಲಭವಾಗಿ ಗಂಟೆ ಹೊಡೆಯಲು ಅದಕ್ಕೊಂದು ಹಗ್ಗವನ್ನು ಕಟ್ಟಿರಿ.
2: ಆಗಲಿ ಮಹಾಪ್ರಭುಗಳೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಯಾರಲ್ಲಿ? ರಾಜ್ಯ ಭಟರೇ?
3: ಮಹಾಪ್ರಭುಗಳಿಗೆ ವಂದನೆಗಳು. ಮಂತ್ರಿಗಳೇ, ಹೇಳಿ, ನನ್ನಿಂದ ಏನಾಗಬೇಕು?
2: ರಾಜ್ಯ ಭಟರೇ, ನಮ್ಮ ಅರಮನೆಯ ಮುಂದೆ ಒಂದು ಕಂಬಕ್ಕೆ ಗಂಟೆ ಕಟ್ಟಿರಿ. ಅದನ್ನು ನ್ಯಾಯ ಕೇಳುವವರು ಅಂದರೆ ಸುಲಭವಾಗಿ ಹೊಡೆಯುವಂತೆ ಮಾಡಿರಿ. ಇದು ರಾಜಾಜ್ಞೆ.
3: ಆಗಲಿ ಮಂತ್ರಿಗಳೇ.
1: ಮಂತ್ರಿಗಳೇ, ಸಭಾಸದರೇ ಹಾಗೂ ಸೇನಾಧಿಪತಿಗಳೇ, ಇಂದಿನ ಸಭೆ ಇಲ್ಲಿಗೆ ಮುಗಿಯಿತು. ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ. ರಾಜ್ಯ ಭಟರೇ, ನಮ್ಮ ನ್ಯಾಯ ಗಂಟೆಯನ್ನು ಯಾರು ಹೊಡೆದರು?
3: ಮಹಾಪ್ರಭುಗಳೇ, ನಮ್ಮ ನ್ಯಾಯದ ಗಂಟೆಯನ್ನು ಯಾರು ಹೊಡೆಯಲಿಲ್ಲ. ಒಂದು ಎತ್ತಿನ ಕೊಂಬಿಗೆ ಸಿಕ್ಕಿದ್ದರಿಂದ ಆ ಎತ್ತು ಗಾಬರಿಯಾಗಿ ಓಡಾಡತೊಡಗಿತು. ನಾನೀಗ ಅದನ್ನು ಬಿಡಿಸಿ ಓಡಿಸಿ ಬಂದಿದ್ದೇನೆ.
1: ಸರಿ, ಹಾಗಾದರೆ ಇದೇನಿದು? ನಮ್ಮ ನ್ಯಾಯದ ಗಂಟೆ ಮತ್ತೆ ಬರುತ್ತಿದೆಯಲ್ಲ, ಯಾರಲ್ಲಿ? ರಾಜ್ಯ ಭಟರೇ, ಹೋಗಿ ನೋಡಿ.
3: ಮಹಾಪ್ರಭುಗಳೇ, ಆ ಎತ್ತು ಮತ್ತೆ ಬಂದು ನಮ್ಮ ನ್ಯಾಯದ ಗಂಟೆಯನ್ನು ಬಾರಿಸುತ್ತಿದೆ. ಬಹುಶಃ ಆ ಎತ್ತು ನ್ಯಾಯಕ್ಕಾಗಿ ಬಂದಿರಬಹುದು.
1: ಆಗಲಿ, ನಾನು ಈ ಕೂಡಲೇ ಬರುತ್ತೇನೆ. ಮಂತ್ರಿಗಳಿಗೆ ಹೇಳಿ ಸಭೆ ಸಿದ್ಧಪಡಿಸಿ.
3: ಆಗಲಿ ಮಹಾಪ್ರಭು.
4: ಮಹಾರಾಜರಿಗೆ ವಂದನೆಗಳು. ಮಹಾರಾಜರಿಗೆ ವಂದನೆಗಳು.
1: ಮಂತ್ರಿಗಳೇ,

0: ಪ್ರಾರ್ಥನೆ ಏನೆಂದು ತಿಳಿದುಕೊಂಡು ಬನ್ನಿ.
1: ಅಲ್ಲಿ ಮಹಾಸ್ವಾಮಿ. ಆಹಾ, ಎಲ್ಲೋ ಮುದ್ದೆ, ನಿನ್ನ ಪ್ರಾರ್ಥನೆ ಏನೆಂದು ನನಗೆ ಗೊತ್ತಾಯಿತು. ಚಿಂತಿಸಬೇಡ, ನಾನು ಈಗಲೇ ಮಹಾರಾಜರು ಹೇಳಿ ನಿನಗೆ ಸರಿಯಾದ ನ್ಯಾಯ ಕೊಡಿಸುತ್ತೇನೆ. ಮಹಾರಾಜ, ಆ ಎತ್ತಿನ ಮಾಲೀಕನು ಅದರ ವಯಸ್ಸು ಮುಗಿಯುವವರೆಗೂ ಚೆನ್ನಾಗಿ ದುಡಿಸಿಕೊಂಡಿದ್ದೆ. ಈಗ ಅದಕ್ಕೆ ವಯಸ್ಸಾಗಿರುವುದರಿಂದ ಅದನ್ನು ಹೊರಗೆ ಓಡಿಸಿದ್ದಾನೆ. ಆದ್ದರಿಂದ ಆ ಎತ್ತು ನನ್ನ ಮಾಲೀಕನಿಂದ ನನಗೆ ಸರಿಯಾದ ನ್ಯಾಯ ಕೊಡಿಸಬೇಕೆಂದು ಕೇಳಿಕೊಳ್ಳುತ್ತಿದೆ.
0: ಸೇವಕರೇ, ಕೂಡಲೇ ಹೋಗಿ ಆ ಎತ್ತಿನ ಮಾಲೀಕನನ್ನು ಕರೆದುಕೊಂಡು ಬನ್ನಿ.
2: ಆಗಲಿ ಮಹಾಪ್ರಭು.
1: ಅಯ್ಯ, ಈ ಎತ್ತಿನ ಮಾಲೀಕ ನೀನೇನು?
3: ಹೌದು ಬುದ್ಧಿ.
1: ಅಲ್ಲಯ್ಯ, ಈ ಎತ್ತನ್ನು ನೀನು ಇದುವರೆಗೂ ಚೆನ್ನಾಗಿ ದುಡಿಸಿಕೊಂಡು ಈಗ ಅದನ್ನು ಹೊರಗೆ ಓಡಿಸುವುದು ನ್ಯಾಯವೇ?
3: ಮಹಾಸ್ವಾಮಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಉದ್ಧರಿಸಿ.
0: ಎಲ್ಲವೋ ಮೂರ್ಖ, ನಿನ್ನ ಒಲಿತಿಗಾಗಿ ಈ ಎತ್ತನ್ನು ದುಡಿಸಿಕೊಂಡು ಈಗ ಮನೆಯ ಬಿಟ್ಟು ಓಡಿಸುವುದು ನ್ಯಾಯವೇ? ಅದಕ್ಕೆ ನಿನ್ನನ್ನು ಒಂದು ತಿಂಗಳವರೆಗೂ ಜೈಲು ಶಿಕ್ಷೆ ಹಾಗೂ ಎತ್ತು ಇರುವವರೆಗೂ ನೀನೇ ನೋಡಿಕೊಳ್ಳಬೇಕು. ತಿಳಿಯಿತೆ? ರಾಜ್ಯಭಟರೆ, ಈ ಎತ್ತನ್ನು ಪಶು ಸಂರಕ್ಷಾಲಯಕ್ಕೆ ಕರೆದುಕೊಂಡು ಹೋಗಿ ಇವನನ್ನು ಒಂದು ತಿಂಗಳವರೆಗೂ ಜೈಲಿಗೆ ಹಾಕಿ. ಇದು ರಾಜಾಜ್ಞೆ.
2: ಆಗಲಿ ಮಹಾಪ್ರಭು.
4: ಮಹಾರಾಜರಿಗೆ ಜಯವಾಗಲಿ, ಮಹಾಮಂತ್ರಿಗಳಿಗೆ ಜಯವಾಗಲಿ.
5: ಈಗ ಕೇಳಿ ಜಾನಪದ ಗೀತೆ.

0: ಕಾರ್ಯಕ್ರಮ ಕೇಳ್ತಾ ಇದ್ದಂಗೆ ಎಲ್ಲರೂ ನಗಬೇಕನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಈಗ ಒಂದು ಮಿಮಿಕ್ರಿ ಕೇಳೋಣ ಕುಮಾರ್ ಗೌತಮ್ನಿಂದ.
1: ಚಿಕ್ಕಮಗಳು ಮೇಕೆ ಕೂಗುವುದು, ದೊಡ್ಡ ನಾಯಿ ಮತ್ತು ಸಣ್ಣ ನಾಯಿ ಕೂಗುವುದು, ನರಿ ಕೂಗುವುದು, ದೊಡ್ಡ ಬೆಕ್ಕು ಜಗಳವಾಡೋದು,

0: ಕೋಳಿ ಕೂಗೋದು ಕತ್ತೆ ಕೂಗೋದು.
1: ಇದುವರೆಗೆ ಕಾರ್ಯಕ್ರಮವನ್ನ ಇಡಿರುವಂತಹ ಮಕ್ಕಳು ಎನ್ಆರ್ಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು.

ತೀರ್ಥಹಳ್ಳಿ ತಾಲೂಕು ಆಗುಂಬೆಯ ಅನ್ನಪೂರ್ಣ ವಿದ್ಯಾಮಂದಿರ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ನಾವು ಕಾರ್ಯಕ್ರಮ ನೀಡುತ್ತಿದ್ದೇವೆ. ವಿಘ್ನ ನಿವಾರಕನು, ಜ್ಞಾನದಾತನು, ಅಭೀಷ್ಟ ವರದನೂ ಆದ ಗಣೇಶನ ಸ್ತುತಿಯ ಶ್ಲೋಕದೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ.

ಈಗ ಒಂದು ದೇಶಭಕ್ತಿ ಗೀತೆ. ಹಾಡುವವರು ನಿದರ್ಶ ಪಿ ನಿಲುವಾಸೆ, ಅರ್ಪಿತಾ ಕೆಬಿ, ಸೂರಜ್ ಎನ್, ಅನ್ನಪೂರ್ಣ ಇಎಸ್, ವಿಘ್ನೇಶ್ ಕಾಮತ್, ಶಿವನ ಕೆಎಸ್.

ವಾದ್ಯಗಳನ್ನು ನುಡಿಸುವುದು ಒಂದು ಕಲೆ, ಅದರಲ್ಲಿ ತಬಲವಾದವೂ ಒಂದು. ತಾಳಕ್ಕೆ ತಕ್ಕನಾಗಿ ತಬಲ ಬಾರಿಸುವುದನ್ನು ಅಭ್ಯಾಸ ಮಾಡಿರುವ ಮಯೂರ್ ಕಾಮತ್ ಈಗ ತಬಲವನ್ನು ಬಾರಿಸುತ್ತಾನೆ, ಕೇಳೋಣವೇ.

0: ವ್ಯವಸ್ಥಿತವಾಗಿ ಧ್ವನಿ ಹೊರಡಿಸುವ ಶಕ್ತಿ ಮಾನವನಲ್ಲಿ ಸಹಜವಾಗಿ ಮೂಡಿಬಂದಿರುತ್ತದೆ. ಪಶು ಪಕ್ಷಿಗಳ ಅನುಕರಣ ಮಾಡುತ್ತಾ ಆದಿಮಾನವನು ಭಾಷಾ ಶಬ್ದಗಳ ನಿರ್ಮಾಣ ಮಾಡಿರಬಹುದು ಎಂಬುದು ಅನುಕರಣವಾದದಿಂದ ತಿಳಿದು ಬರುತ್ತದೆ. ಮನುಷ್ಯರಾದ ನಾವು ನಮಗೆ ಬೇಕಾದಂತೆ ಧ್ವನಿ ಹೊರಡಿಸಲು ತರಬೇತಿ ಮತ್ತು ಅಭ್ಯಾಸವು ಮುಖ್ಯ. ವಿವಿಧ ಧ್ವನಿಗಳ ಅನುಕರಿಸುವ ಕಿರು ಪ್ರಯತ್ನವನ್ನು ನನ್ನ ಸಹಪಾಠಿಗಳಾದ ಸುಮುಖ ಪುರಾಣಿಕ್, ಅಮೃತಾಂಶು, ಶಿವನಾ ಕೆಎಸ್, ಮಯೂರ್ ಕಾಮತ್, ನಾಗಹರ್ಷ ಕೆಪಿ ಇವರು ಮಾಡುವವರಿದ್ದಾರೆ. ಈಗ ಅವರಿಂದ ಮಿಮಿಕ್ರಿ.
1: ನಮ್ಮ ಶಾಲೆಗೆ ರಜೆ ಕೊಟ್ಟಿದ್ರು, ನಾನು ಮನೆಗೆ ಹೋದೆ. ನಮ್ಮ ಮನೆಯಲ್ಲೊಂದು ಚಿಕ್ಕ ಪಾಪು ಇದೆ, ಅದನ್ನ ನಾನು ಎತ್ಕೊಂಡೆ. ಆಗ ಆ ಮಗು ಒಂದೇ ಸತಿ ಅತ್ತೆ ಬಿಡೋದ, ಆ ಮಗುವಿಗೆ ಜ್ವರ ಬಂದಿತ್ತು. ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಂತ ಒಂದು ಆಟೋ ಬಂತು.

ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಯ ಪಕ್ಕದಲ್ಲೂ ದೇವಸ್ಥಾನವಿದೆ. ನಾವು ಆಟೋದಿಂದ ಇಳಿದ ಕೂಡ್ಲೇ ಅಲ್ಲಿಂದ ಒಂದು ಶಂಕರ ಶಬ್ದ ಬಂತು. ಆ ಮಗುನ ಆಸ್ಪತ್ರೆಗೆ ತೋರಿಸ್ಕೊಂಡು ಮನೆಗೆ ಆಟೋದಲ್ಲಿ ಬರ್ತಾ ಇದ್ವಿ. ಅಲ್ಲಿ ಒಂದು ರೇಸ್ ಬೈಕ್ ಹೋಯ್ತು ನೋಡಿ.

ಹಾಗೆ ಹೋಗ್ತಾ ಇದ್ವಿ. ಒಂದು ನಾಯಿ ಮರಿ ಆಟೋಗೆ ಸಿಕ್ತು. ಅದು ನೋವಿಗೆ ಹೀಗೆ ಕೂಗ್ತು. ನಾವು ಮನೆಗೆ ಹೋದ ತಕ್ಷಣ ಅಲ್ಲಿಗೊಬ್ಬ ಹಾವಾಡಿಗ ಬಂದ. ಅವನು ದಾನ ಕೇಳ್ದ. ಅದಕ್ಕೆ ನಾನು ಹೇಳ್ದೆ, ನೀನ್ ಮೊದಲು ನುಡಿಸಪ್ಪ, ಆಮೇಲೆ ಕೊಡ್ತೀವಿ ಅಂದೆ. ಅವನು ತಕ್ಷಣ ಆ ಮಗುವಿಗೆ ಇನ್ನೂ ಜ್ವರ ಕಡಿಮೆ ಆಗ್ಲೇ ಇಲ್ಲ. ಇನ್ನೇನ್ ಮಾಡೋದು, ಬೆಂಗಳೂರಲ್ಲಿರುವ ಯಾವ್ದಾದರೂ ಬೇರೆ ಆಸ್ಪತ್ರೆಗೆ ತೋರಿಸ್ ಹೋಗೋಣ ಅಂತ ಸಿದ್ಧರಾದ್ವಿ. ಬಸ್ನಲ್ಲಿ ಹೋಗೋದು ಬೇಡ ಅಂತ ರೈಲ್ನಲ್ಲಿ ಹೋಗೋಣ ಅಂತ ರೈಲ್ ನಿಲ್ದಾಣದಲ್ಲಿ ನಿಂತಿದ್ವಿ. ಆ ರೈಲು ಹೊರಟಿತು.

ಅಪಾಯಿಂಟ್ಮೆಂಟ್ ಮಾಡಿಸ್ಕೊಂಡು 5 ದಿನ ಬಿಟ್ಟು ಮನೆಗೆ ಬಂದ್ವಿ. ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಒಂದು ಹೊಸ ಡಾಬರ್ ನಾಯಿ ತಂದಿದ್ದಾರೆ. ಅದು ನಾವು ಹೋದ ತಕ್ಷಣ ತುಂಬಾ ಸುಸ್ತಾಗಿತ್ತು. ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಿಗ್ಗೆ ಆಯ್ತು, ನಾನು ಎದ್ದೆ. ಎದ್ದ ತಕ್ಷಣ ಹಕ್ಕಿಗಳ ಇಂಪಾದ ಧ್ವನಿ ಕೇಳಿಸ್ತಿತ್ತು.

0: ರಾತ್ರಿ ತುಂಬಾ ಸುಸ್ತು ಆಗಿತ್ತು, ತುಂಬಾ ಹೊತ್ತು ಕೂಡ ಆಗಿತ್ತು. ನಾವು ಹೋಗಿ ಮಲ್ಕೊಂಡ್ವಿ.
1: ಈಗ ಒಂದು ಜನಪದ ಗೀತೆ. ಹಾಡುವವರು ನಿದರ್ಶಾಪಿ ನಿಲುವಾಸೆ.

0: ಇದೀಗ ಸ್ವರಚಿತ ಕವನ ಸಂಕೀರ್ತಿ ಜಿಕೆ ಇವರಿಂದ.
1: ಕವನದ ಶೀರ್ಷಿಕೆ ತಾಯಿ. ಮಗು ತನ್ನ ತಾಯಿಯ ಕುರಿತು ಕನವರಿಸುವ ಒಂದು ವನ ನಿಮ್ಮ ಮುಂದೆ. ಅಮ್ಮ ನೀ ಎಲ್ಲಿರುವೆ, ನಿನ್ನ ಕಂದ ನಾನಿನ್ನ ನೆನೆಯುತ್ತಿರುವೆ. ನನಗಾಗಿ ನೀ ಮಾಡಿದ ಕೆಲಸ ಒಂದೆರಡಲ್ಲ, ಅದನ್ನ ಎಂದಿಗೂ ಮರೆಯುವುದಿಲ್ಲ. ನನ್ನಪ್ಪುಗಳನ್ನು ಮನ್ನಿಸು, ಮನಕ್ಕೆ ಧೈರ್ಯವ ತುಂಬಿಸು. ಜನ್ಮ ವ್ಯಕ್ತಿ ಬಂದರೂ ಸಾಲದು ನಿನ್ನ ಋಣ ತೀರಿಸಲು. ಅಮ್ಮ ನೀ ಎಲ್ಲಿರುವೆ, ನಿನ್ನ ಕಂದ ನಾನಿನ್ನ ನೆನೆಯುತ್ತಿರುವೆ.

ಕವನದ ಶೀರ್ಷಿಕೆ ಸ್ನೇಹ. ಬಾಂಧವ್ಯದ ಸಂಕೇತ ಸ್ನೇಹ, ನಿಮಗೆಲ್ಲರಿಗೂ ನನ್ನದೊಂದು ಭಿನ್ನಹ, ಬಗೆಯದಿರಿ ಎಂದಿಗೂ ದ್ರೋಹ. ನೋವು ನಲುವಿನಲ್ಲೂ ಸಹ ಭಾಗಿಯಾಗುವುದು ಈ ಸ್ನೇಹ, ಮರೆಸುವುದು ಎಲ್ಲ ನೋವ. ಸ್ನೇಹ ಒಂದು ತರಹದ ಗೇಹ, ಇಲ್ಲಿರುವುದು ಸ್ನೇಹಿಗಳ ಸಮೂಹ. ಈ ಸ್ನೇಹಕ್ಕೆ ಋಣಿಯಾಗಿದ್ದರೆ ಮಾತ್ರ ನೀನಾಗುವೆ ಮಾನವ, ನೀನಾಗುವೆ ಮಾನವ. ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವ ಒಂದು ಭಾವಗೀತೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ನಾಗಹರ್ಷಕಾರಂತ್ ಹಾಡುತ್ತಾನೆ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದುಡಿಯುವ ಮಹಿಳೆಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಈ ಕುರಿತ ಚರ್ಚೆ ಪ್ರಸಾರವಾಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಎನ್ಎಸ್ ಕುಸುಮಾದೇವಿ, ಶ್ರೀಮತಿ ಮಲ್ಲಿಗೆ ಹಾಗೂ ಶ್ರೀಮತಿ ಜಯಶ್ಮಮ್ಮ. ಚರ್ಚೆಯನ್ನ ನಡೆಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಲತಾ ಮೈಸೂರು.
1: ದುಡಿಯುವ ಮಹಿಳೆಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಈ ವಿಷಯ ಕುರಿತು ವಿವಿಧ ಆಯಾಮಗಳಲ್ಲಿ ಚರ್ಚಿಸಲು ನಾವಿಲ್ಲಿ ನಾಲ್ವರು ಸೇರಿದ್ದೀವಿ. ನಮ್ಮ ಇಲ್ಲಿರುವ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ ಮೈಸೂರಿನ ಜನಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿರುವ ಶ್ರೀಮತಿ ಎನ್ಎಸ್ ಕುಸುಮಾದೇವಿಯವರು, ಹಾಗೆ ಮಂಡ್ಯದ ಕರ್ನಾಟಕ ಜನಶಕ್ತಿ ಮತ್ತು ಅಸಂಘಟಿತ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ದುಡಿಯುತ್ತಾ ಇರುವಂತಹ ಶ್ರೀಮತಿ ಮಲ್ಲಿಗೆಯವರಿದ್ದಾರೆ. ಹಾಗೇನೆ ಕೆಆರ್ಪೇಟೆಯ ಚಿಕ್ಕಳೆ ಗ್ರಾಮದಲ್ಲಿ ತಮ್ಮೆಲ್ಲ ದಿನನಿತ್ಯದ ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ತಾವೇ ಬೆಳಕೊಂಡು ಸಂಪೂರ್ಣ ಸ್ವಾವಲಂಬನೆಯನ್ನು ಸಾಧಿಸಿಕೊಂಡಿರುವ ಒಂದು ಮಾದರಿ ಕೃಷಿಕ ಮಹಿಳೆಯಾಗಿರುವಂತ ಶ್ರೀಮತಿ ಜಯಲಕ್ಷ್ಮಮ್ಮ ಅವರು ಕೂಡ ಇಲ್ಲಿ ಇದ್ದಾರೆ. ಈ ಕಾರ್ಯಕ್ರಮವನ್ನ ನಾನು ಮೈಸೂರಿನ ಮಹಾರಾಣಿ ಕಲಾ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಲತಾ ಮೈಸೂರು ನಡೆಸ್ಕೊಡೋದಿಕ್ಕೆ ನಂಗೆ ಸಂತೋಷ ಆಗ್ತಾ ಇದೆ. ಈ ವಿಷಯದಲ್ಲಿ ಇರುವಂತಹ ದುಡಿಮೆ ಅನ್ನುವ ಪದನೇ ತಗೊಂಡ್ರೆ ಸೃಷ್ಟಿಯಾದ ಪ್ರತಿಯೊಂದು ಜೀವಿ ಕೂಡ ತನ್ನ ಇಡೀ ಜೀವನವನ್ನ ತನ್ನ ಸ್ವಂತ ದುಡಿಮೆಯಿಂದಲೇ ನಿರ್ವಹಿಸ್ತವೆ. ದುಡಿಮೆ ಅನ್ನೋದೇನೆ ಒಂದು ನೈಸರ್ಗಿಕವಾದಂತಹ ಒಂದು ಸೃಷ್ಟಿ ನಿಯಮ. ಕಣ್ಣಿಗೆ ಕಾಣೋ ಇರುವೆಯಿಂದ ಹಿಡಿದು ಕಣ್ಣಿಗೆ ಕಾಣಿಸ್ತಾ ಇರುವ ಕ್ರಿಮಿ ಕೀಟಾದಿಗಳು ಕೂಡ ತಮ್ಮ ಆಹಾರವನ್ನ ತಾವೇ ಸ್ವಯಂ ಸಂಪಾದನೆ ಮಾಡಿಕೊಳ್ತವೆ. ಇವತ್ತು ದುಡಿಮೆ ಅಂದ ತಕ್ಷಣ ಹೊರಗಡೆ ಹೋಗಿ ದುಡಿಯೋದು, ಹಣ ಸಂಪಾದನೆ ಮಾಡೋದು ಅನ್ನುವ ಹಣದ ಮಾನದಂಡದಿಂದ ಮಾತ್ರ ಅಳಿಯೋಷ್ಟು ಸೀಮಿತ ಆಗ್ಬಿಟ್ಟಿದೆ. ಹಾಗಾಗಿ ನಾವಿಲ್ಲಿ ಇದರ ಬೇರೆ ಎಲ್ಲ ಆಯಾಮಗಳನ್ನ, ಬರೀ ಹಣದ ಮಾನದಂಡ ಅಲ್ಲದೇನೆ, ಒಂದು ಮಹಿಳೆ ಸ್ವತಂತ್ರ ಮತ್ತು ಸ್ವಾವಲಂಬನೆ ಮತ್ತು ಘನತೆಯ ಬದುಕನ್ನ ಹೇಗೆ ಜೀವಿಸಬಹುದು ಅನ್ನುವಂತಹ ಒಂದು ಇತ್ಯಾತ್ಮಕವಾದ ದೃಷ್ಟಿಕೋನದ ಈ ಚರ್ಚೆಯನ್ನ ನಾವೀಗ ಆರಂಭಿಸ್ತಾ ಇದ್ದೀವಿ. ಮೊದಲಿಗೆ ಕುಸುಮ ಅವರೇ, ನೀವು ಅನಕ್ಷರಸ್ಥ ಅಕ್ಷರಸ್ಥ ಗೃಹಿಣಿಯರು ನಿರುದ್ಯೋಗಿ ಯುವಕ ಯುವತಿಯರಿಗೆ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನ ನೀವು ನಡೆಸ್ಕೊಂಡು ಬಂದಿದ್ದೀರಾ. ನಿಮ್ಮ ಅನುಭವದಲ್ಲಿ ಈ ತರಬೇತಿ ಪಡೆದಂತ ಹೆಣ್ಣು ಮಕ್ಕಳು ಇವುಗಳನ್ನ ಎಷ್ಟು ಮಟ್ಟಿಗೆ ಪಡ್ಕೋತಾರೆ ಅಂತ ಅನ್ಸುತ್ತೆ?
2: ಒಂದು ವರ್ಷದಲ್ಲಿ ನಮ್ಮ ತರಬೇತಿಗಳಲ್ಲಿ 2-2.5 ಸಾವಿರ ಮಹಿಳೆಯರು ಸ್ವಉದ್ಯೋಗಿಗಳಾಗಿ ಹೊರಗೆ ಬರ್ತಾರೆ, ಸ್ವಾವಲಂಬನೆ ಬಗನ್ನ ನಿರ್ವಹಿಸ್ತಾ ಇದ್ದಾರೆ. ಅವರು ಅವಿದ್ಯಾವಂತರಾಗಿರ್ತಾರೆ, ಮನೆಯಲ್ಲೇ ಕೂತಂತಹ ಗೃಹಿಣಿಯರಾಗಿರ್ತಾರೆ, ಅವರಿಗೆ ಒಂದು ಹೊರಗಿನ ಪ್ರಪಂಚ

0: ಪ್ರಪಂಚದ ಅರಿವೇ ಇರೋದಿಲ್ಲ. ಆತ ಒಂದು ಪರಿಸ್ಥಿತಿನಲ್ಲಿ ಇದ್ದಾಗ ಈ ಕಾರ್ಯಕ್ರಮಗಳು ಇದಾವೆ ಅಂತ ಪರಿಚಯ ಸಿಗ್ಬೇಕು ಅಂತಂದಾಗ್ಲೇನೆ ಆಕೆ ಮನೆಯಿಂದ ಹೊರಗೆ ಬರಬೇಕಾಗತ್ತೆ. ಅದನ್ನ ನಾವು ತುಂಬಾ ವರ್ಷಗಳ ಹಿಂದಿಂದ ಬೀದಿ ನಾಟಕ ಮತ್ತೆ ಫೀಲ್ಡ್ ಪಬ್ಲಿಸಿಟಿ ಆಫೀಸ್ನ ಸಹಾಯದಿಂದ ಅದರ ಚಲನಚಿತ್ರಗಳು ಆ ಹಂತದಿಂದ ಶುರು ಮಾಡಿ ತರಬೇತಿಗಳು ಇದಾವೆ ಅಂತ ಮಹಿಳೆಯರಿಗೆ ಮನೆ ಮನೆಗೆ ಹೋಗಿ ತಿಳಿಸಿ ಹೊರಗೆ ಕರೆಸಿದೀವಿ. ಕೈ ಕೆಲಸದಿಂದ ಹಿಡಿದು ಹೊರಗಡೆ ತಾನು ಹೇಗೆ ತನ್ನ ಬದುಕನ್ನ ನಿರ್ವಹಿಸ್ಕೋಬಹುದು, ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ಮೊದಲನೇದಾಗಿ ಬರಬೇಕು, ಸುರಕ್ಷಿತ ಬದುಕು, ನಾನು ಸ್ವತಂತ್ರ ಮಹಿಳೆ, ನನಗೆ ಒಂದು ಘನತೆ ಗೌರವ ಹೆಚ್ಚಿಸ್ಕೋಬೇಕು ನಾನು, ಹಾಗೂ ನನ್ನಲ್ಲಿರೋ ತುಂಬಾ ಒತ್ತಡ ದುಮ್ಮಾನ ದುಗುಡ ಇವುಗಳನ್ನ ನಿಭಾಯಿಸಬೇಕು ಅಂತಂದ್ರೆ ತರಬೇತಿಗಿನ ಮುಂಚೆ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರನ ಒಂದೇ ದಿನ ಬೆಳಗ್ಗಿನ ಸಂಜೆ ತನಕ ಕೊಟ್ಟಾಗ ಆಕೆಗೆ ಅಲ್ಲೇನೆ ತನ್ನ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಂಡು ವೃತ್ತಿಪರ ಕೌಶಲ್ಯಗಳು ಯಾವ್ದಿದೆ, ನಾನು ಯಾವ್ದಕ್ಕೆ ಅರ್ಹತೆ ಇದೆ ನನಗೆ ಅಂತ ತಿಳ್ಕೊಂಡು ಆಕೆ ತರಬೇತಿಗಳನ್ನ ಪಡೆದಿದ್ದಾಳೆ, ಪಡಿತಾ ಇದ್ದಾಳೆ, ಸ್ವಾವಲಂಬಿ ಬದುಕನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಆ ಸ್ವಾವಲಂಬಿ ಬದುಕು ಅಂದ್ರೆ ತಕ್ಷಣ ಬರುವಂತದ್ದು ಮಾನಸಿಕ ಸದೃಢವಾಗಿದ್ದಾರೆ, ಸ್ವತಃ ತೀರ್ಮಾನ ತಗೊಳ್ತಾ ಇದ್ದಾರೆ, ನಾನು ಯಾವ್ದನ್ ತಗೋಬೇಕು, ಹೇಗೆ ದುಡಿಮೆನ ನಿರ್ವಹಿಸ್ಕೋಬೇಕು, ಆತ್ಮಾಭಿಮಾನ ಬೆಳೆಸ್ಕೊಂಡಿದ್ದಾರೆ, ಸಾಮಾಜಿಕ ಚಟುವಟಿಕೆಗಳ ಕ್ರಿಯಾಶೀಲರಾಗಿದ್ದಾರೆ. ಒಂದು ಬ್ಯೂಟಿಷಿಯನ್ ತರಬೇತಿ ಪಡೆದಂತಹ ಮಹಿಳೆ, ಕೈ ಕೆಲಸಗಳಲ್ಲಿ ಬ್ಯಾಗ್ ಮೇಕಿಂಗ್, ಫ್ಲವರ್ ಮೇಕಿಂಗ್, ಆರ್ಟಿಫಿಷಿಯಲ್ ಜ್ಯುವೆಲರೀಸ್, ಈ ಎಂಬ್ರಾಯ್ಡ್ರಿ, ಗ್ರೀಟಿಂಗ್ ಕಾರ್ಡ್ ಮೇಕಿಂಗ್, ಮೆಹೆಂದಿ ಹಚ್ಚೋದು, ಸೊ ಈ ಸಣ್ಣ ಸಣ್ಣ ಅವಧಿಗಳು, ಒಂದು ವಾರ, 15 ದಿನ, 20 ದಿನ ತರಬೇತಿಗಳನ್ನ ಬಹಳ ಸುಲಭದಲ್ಲಿ ಪಡೆದ ಆರ್ಟಿಸ್ಟ್ಗಳಾಗಿದ್ದಾರೆ ಮಹಿಳೆಯರು. ಎಂಬೋಸಿಂಗು, ಬಾಟಿಕ್ ಪ್ರಿಂಟಿಂಗು, ಟೈ ಅಂಡ್ ಡೈ, 3 ತಿಂಗಳು 4 ತಿಂಗಳು ತರಬೇತಿಗಳನ್ನ ಪಡೀಲಿಕ್ಕೆ ಶುರು ಮಾಡಿದ್ರು. ಇವುಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಪರಿಪೂರ್ಣವಾಗಿ ಒಂದು ಮಹಿಳೆ 6ನೇ ತಿಂಗಳಲ್ಲಿ ಈ ತರಬೇತಿನ ಪಡೆದು ಎಷ್ಟು ಮಟ್ಟಿಗೆ ಅವಳು ತನ್ನನ್ನ ತಾನು ನಿಭಾಯಿಸ್ಕೊಂಡು ಮನೇನ ನಡೆಸ್ಕೊಂಡು ಸಾರನ್ನ ಸಾಗಿಸ್ತಾ ಇದ್ದಾಳೆ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಹೊನ್ನಮ್ಮ ಅಂತ ಹೇಳಿ ಒಂದು ಮಹಿಳೆ, ಆಕೆಗೆ ಸ್ವತಃ ನಾನು ಏನ್ ಇದೆ ನನ್ನಲ್ಲಿ ಶಕ್ತಿ ಅಂತ ಗೊತ್ತಿಲ್ಲ, ಬಟ್ ಯಾವಾಗ ನಾವು ವ್ಯಕ್ತಿತ್ವ ವಿಕಸನ ಶಿಬಿರ ತರಬೇತಿ ಕೊಟ್ವೋ ಅವಳು ನಾನು ಏನ್ ಬೇಕಾದ್ರು ಮಾಡಬಲ್ಲೆ, ನನ್ಗೆ ಆ ಶಕ್ತಿ ಇದೆ ಅಂತ ಹೇಳಿ ಬಂದು ತರಬೇತಿನ ಪಡೆದು ಮನೆಯಲ್ಲಿ ಸಮಯದಾಗ್ಲೆಲ್ಲ ಕೈನಲ್ಲಿ ಹೊಲ್ದು ಕಚೇರಿಗೆ ಬಂದು ಮಿಷಿನ್ ಉಪಯೋಗಿಸ್ಕೊತಾ ಇದ್ಲು. ಮನೆಯಲ್ಲಿ ಹೊಲಿಗೆ ಯಂತ್ರ ಇರ್ಲಿಲ್ಲ ಆಕೆ ಹತ್ರ, ಹೊಲಿಗೆ ತರಬೇತಿ ಕಲ್ತ್ಲು, ಹೊಲಿಗೆನ ಮನೆಯಲ್ಲಿ ಶುರು ಮಾಡಿದ್ಲು, ಬರೀ ಸಣ್ಣದಾಗಿ ಉದ್ಯಮನ ಮಾಡ್ಕೊಳ್ತಾ ಎಲ್ಲಾ ಮಹಿಳೆಯರಿಗೂ ಮಾದರಿಯಾಗಿದೆ.
1: ದುಡಿಯುವ ಮಹಿಳೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಸ್ವಾವಲಂಬಿ ಪಡಿತಾಳೆ ಅಂತ ಜೀವಂತ ಉದಾಹರಣೆ ಕೊಟ್ರಿ ಕುಸುಮ ಅವರು. ಈಗ ಅದನ್ನ ತನ್ನ ಬದುಕಿನಲ್ಲಿ ಸಾಧ್ಯ ಮಾಡಿಕೊಂಡಿರುವಂತಹ ನಮ್ಮ ದಿಟ್ಟ ಮಹಿಳೆ, ಕೃಷಿ ಮಹಿಳೆ ಜಯಲಕ್ಷ್ಮಮ್ಮ ಅವರು, ಒಂದ್ ರೀತಿನಲ್ಲಿ ಇವರು ಆಹಾರದ ಅವಲಂಬನೆ, ಒಂದನ್ನು ಅಂಗಡಿಯಿಂದ ತರದೆ, ಒಂದೇ ಒಂದು ರಾಸಾಯನಿಕನ್ನು ಹಾಕದೆ, ತಮಗೆ ಇರುವ ಕಡಿಮೆ ಭೂಮಿಯಲ್ಲಿ ತಮ್ಮ ಎಲ್ಲ ಆಹಾರದ ಸ್ವಾವಲಂಬನೆಯನ್ನ ಮಾಡಿಕೊಂಡು ಹೊಸ ರೀತಿಯ ಒಂದು ತಮ್ಮ ಸ್ವಂತ ಮಾರ್ಗವನ್ನ ಹುಡ್ಕೊಂಡಿರುವಂತವರು ಶ್ರೀಮತಿ ಜಯಲಕ್ಷ್ಮಮ್ಮ ಅವರು. ಇವರು ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು.
2: ಜೀವನದಲ್ಲಿ ಪ್ರಪಂಚದ ಜ್ಞಾನದಿಷ್ಟ ಏನು ಅನ್ನೋದೇ ನನಗೆ ಅರಿವಿಲ್ಲ. ಅಂತ ಟೈಮಲ್ಲಿ ನಮ್ಮ ತಂದೆ ತೀರೋದ್ರು. ನಮ್ಮ ತಂದೆ ತೀರೋದಾಗ ನಮ್ಮ ಸ್ವಾದ್ರಮ್ಮನಿಗೆ ನಮ್ಮನ್ನ ಮದುವೆ ಮಾಡಿಸಿದ್ರು, ಬರೀ 11 ವರ್ಷಕ್ಕೇನೆ. ಅಂಥ ಟೈಮಲ್ಲಿ ನಮಗೆ ಇನ್ನೂ ಸರಿಯಾಗಿ ಬುದ್ಧಿವಂತ ಬಂದೇ ಇಲ್ಲ. ಅಂಥ ಟೈಮಲ್ಲಿ ನಮ್ಗೆ 3 ಮಕ್ಕಳು ಆದವು. ಇವರು ಮಧ್ಯದಲ್ಲಿ ಕುಡಿಯೋದು ಅದನ್ನೆಲ್ಲ ಕಲ್ತ್ಕೊಂಡಿದ್ದು, ಲಿವರ್ ಕ್ಯಾನ್ಸರ್ ಆಗಿ ನಮ್ಮ ಯಜಮಾನರು ತೀರ್ಕೊಂಡ್ರು. ಅಂಥ ಟೈಮಲ್ಲಿ ಏನು ಕೆಲಸ ಮಾಡೋಕ್ಕೂ ನನಗೆ ಅರಿವಿಲ್ಲ. ಆದರೂ ಯೋಚನೆ ಮಾಡಿಕೊಂಡು ನಮ್ಮ ಭೂಮಿಗೆ ಹೋಗಿ 4 ಗಂಟೆಗೆ ಜನಗಳೆಲ್ಲ ಎದ್ರೆ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಆಡ್ಕೋತಾರೆ ಅನ್ನೋದೊಂದು ಉದ್ದೇಶಕ್ಕೆ 4 ಗಂಟೆಗೆ ಹೋಗಿ ಆ ಕೆಲಸಗಳೆಲ್ಲ ಹಂಗೋ ಹಿಂಗೋ ಕಲ್ತ್ಕೊಂಡು ಉಳುಮೆ ಮಾಡೋದ. ಆಮೇಲೆ ಚೆನ್ನಾಗಿ ನೀಟಾಗಿ ಕೆಲಸ ಮಾಡೋಕ್ಕೆ ಬಂದಮೇಲೆ ಎಲ್ಲ ಫಾರಂಭ ಮಾಡಿದೆ. ನನ್ನ ಕೆಲಸನ ಉಳುಮೆ ಮಾಡೋದು, ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು, ಅವರೆಕಾಳು, ಹುಳಿ ಕಾಳು ಇಂಥದನ್ನೆಲ್ಲ ಬೆಳ್ಕೊಂಡು ಎಲ್ಲದನ್ನು ಕೂಡಿಸ್ಕೊಂಡೆ. ದುಡ್ಡಿಲ್ಲ ಗೊಬ್ಬರ ತಂದಾಕಕ್ಕೆ ಮಾಡೋಕ್ಕೆ, ನಮ್ಮ ಮನೆ ಗೊಬ್ಬರದಲ್ಲೇ ಎಲ್ಲ ಬಳಕೆ ಮಾಡಿಕೊಂಡು ಬೇರೆಯವ್ರನ್ನ ನಮಗೆ ಮುಯ್ಯಾಳು ಕರ್ಕೊಂಡು ಕೊಡಕ್ಕೆ ದುಡ್ಡಿಲ್ಲದೆ ಇರೋದಕ್ಕೆ ನಾನು ಹೋಗಿ ಅವ್ರಿಗೆ ಕೆಲಸ ಮಾಡಿಕೊಂಡು ಹಾಗೆ ಮುಂದೆ ಮಾಡ್ಕೊಂಡು ಮಾಡ್ಕೊಂಡು ಬಂದೆ. ಹಿಂಗೆ ಮಾಡಿ ಏನು ಮಾಡೋದು, ತರಕ್ಕೆ ಅದು ಇದು ದುಡ್ಡಿಲ್ವಲ್ಲ ಅಂತ ಅಲ್ಲಿ ಇಲ್ಲಿ ಇಷ್ಟು ಬೀಜ ಬಿತ್ತನೆಗಳು ತಂದು, ಕೊತ್ತಂಬರಿ, ಮೆಂತ್ಯ ಇಂಥವೆಲ್ಲ ಸೊಪ್ಪುಗಳೆಲ್ಲ ತಂದು ಬೆಳೆಸ್ಕೊಳ್ಳೋದು, ಸುತ್ತ ಜಮೀನು ಸುತ್ತ ತೆಂಗಿನ ಅಡಿಕೆ ಗಿಡ ಇವನ್ನೆಲ್ಲ ಮಧ್ಯೆ ನೆಟ್ಕೊಂಡು, ಬಾಳೆ ಗಿಡ ಇವನ್ನೆಲ್ಲ ಬಳಕೆಗೆ ಬರುತ್ತಲ್ಲ ಅಂತ ಎಲ್ಲದನ್ನು ಯೋಚನೆ ಮಾಡಿಕೊಂಡು ಒಂದು ಹಾಗಲ ಗಿಡ ನೆಡೋದು, ಒಂದು ಹೀರೆ ಗಿಡ ನೆಡೋದು, ಜಮೀನು ಕಡಿಮೆ ಐತೆ ತಳ ಹಂಚುಗಂಚಗೆ ನೆಡೋದು, ಅದನ್ನೇ ಒಂದು ಸಾಲು ಮಾಡಿ ನೀರು ಹಾಕ್ಕೊಳ್ಳೋದು, ಅದಕ್ಕೆ ಅದೆಲ್ಲ ಹಬ್ಕೊಂಡು ಬಳ್ಳಿ ಎಲ್ಲ ಹೊರಗಡೆ ಹೋಗೋದು. ಅದರಲ್ಲೇ ಏನ್ ಕಾಯಿ ಬರುತ್ತೋ

0: ನಾನು ಬಿಡಿಸ್ಕೊಂಡು ಬಳಕೆ ಮಾಡ್ಕೊಳ್ಳೋದು, ಇದೇ ರೀತಿ ಮಾಡ್ಕೊಂಡೆ. ಆಮೇಲೆ ಇದ್ದಿದ್ದು ಹುಲ್ಲು ಮನೇಲಿ ಇದ್ದು ಅವಾಗಿನ ಕಾಲದಲ್ಲಿ, ಹಾಗೆ ಏನೋ ಹಂಗೋ ಹಿಂಗೋ ಅಷ್ಟೋ ಇಷ್ಟೋ ಎಲ್ಲ ಬೆಳ್ಕೊಂಡು ಕೂಲಿಲಲ್ಲಿ ಮಾಡ್ಕೊಂಡು ಅದರಲ್ಲೇ ಮುಂದೆ ಬಂದೆ. ಬಂದು ಮನೇನೂ ಕಟ್ಕೊಂಡು ಇವಾಗ ಒಬ್ಬ ಮಗಳು, ಇಬ್ಬರು ಗಂಡು ಮಕ್ಕಳು, ಒಬ್ಬ ಮಗಳು ಮದುವೆ ಮಾಡಿದ್ದೀವಿ, ಇನ್ನು ಒಬ್ಬ ಮಗನ ಮದುವೆ ಮಾಡಿದ್ದೀವಿ. ಇನ್ನು ಹಾಗೆ ಮಹಿಳಾ ಸಂಘಕ್ಕೂ ಕೂಡ ಅಳವಡಿಸ್ಕೊಂಡೆ. ಈಗ ಮತ್ತೆ ಅದರಲ್ಲೂ ರೈತರ ಸಂಘನೂ ಮಾಡಬೇಕು ಅನ್ನೋದು ಆಸೆ ಹುಟ್ಕೋತು. ಇವಾಗ ಅದನ್ನು ಮಾಡ್ಕೊ ಹೋಯ್ತಾ ಇದ್ದೀನಿ. ಬಂಡವಾಳ ಹಾಕ್ದಂಗೆ, ಸಾಲ ಸೋಲ ತಗೊಳ್ದಂಗೆ, ಬೇರೆಯವ್ರ ಅದರಿಂದ ಬದುಕ್ದಂಗೆ, ಒಂದು ನನ್ನ ಧೈರ್ಯದಿಂದ ನನ್ನ ಕಾಲು ನಾನು ನಿಂತ್ಕೊಂಡಂಗೆ ಇಲ್ಲ, ಒಂದು ಇದೆಯಾ ಇಲ್ಲ, ಯಾವ್ದು ಮಾಡ್ತೀನಿ ಅನ್ನಕ್ಕವೆ ಅಂಥದ್ರಲ್ಲೆಲ್ಲ ಬಿಟ್ಟು ನನ್ನ ಸ್ವಯಾರ್ಜಿತಿ ಒಂದ ಖುಷಿಯಿಂದನೇ ಮುಂದೆ ಬಂದಿದ್ದೀನಿ ಇಲ್ಲಿ ತನಕ.
1: ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋತಾ ಇರುವ ಈ ಹೊತ್ತಿನಲ್ಲಿ ಕೃಷಿಕ ಭಾರತಕ್ಕೆ ಒಂದು ಬಹಳ ದೊಡ್ಡ ಮಾದರಿ ನೀವು. ಸಂಪೂರ್ಣವಾಗಿ ಅದರಲ್ಲೂ ವಿಷಮುಕ್ತವಾಗಿ ಸ್ವಂತವಾಗಿ ಇರೋ ಕಡಿಮೆ ಭೂಮಿಯಲ್ಲೇ ಕಷ್ಟಪಟ್ಟು, ಅದು ಬಾಲ್ಯ ವಿವಾಹ ಆಗಿ ಗಂಡನ್ ಕಳ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಅನಕ್ಷರಸ್ತೆಯಾಗಿ ಒಂದೊಂದು ಅದ್ಭುತವಾದ ಬದುಕನ್ನ ನೀವು ಕಟ್ಕೊಂಡಿದ್ದೀರಾ. ನಿಮ್ಮಿಂದ ಇನ್ನು ಹೆಚ್ಚು ಹೆಚ್ಚು ಹೆಣ್ಮಕ್ಳು ಸ್ಫೂರ್ತಿ ಆಗ್ಲಿ, ಪ್ರೇರಣೆ ಪಡ್ಕೊಳ್ಳಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ ನಮ್ಮ ಮಂಡ್ಯದ ಮಲ್ಲಿಗೆಯವರು, ಅವರ ಅನುಭವದಲ್ಲಿ ದುಡಿಮೆಯ ಆರ್ಥಿಕ ಸ್ವಾತಂತ್ರ್ಯ ಸ್ವಾವಲಂಬನೆ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ತಂದು ಕೊಡ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆ?
2: ಮಹಿಳೆಯರ ದುಡಿಮೆಗೆ ಇನ್ನೊಂದು ಆಯಾಮ ಇದೆ ಅನ್ನೋದು ನನಗೆ ಸಂಘಟನೆ ಮಾಡ್ತಾ ಮಾಡ್ತಾ ಹೆಣ್ಮಕ್ಳ ಜೊತೆಲಿ ಕೆಲಸ ಮಾಡ್ತಾ ಗೊತ್ತಾಗಿರೋ ವಿಷಯ. ಸಾಮಾನ್ಯವಾಗಿ ದುಡಿಮೆ ಅಂತ ಕೂಡ್ಲೇನೆ ಅದ್ರ ಜೊತೆಗೆ ಆರ್ಥಿಕತೆ ಜೋಡಿಸ್ಕೊಂಡಂಗೆ ಇರುತ್ತೆ. ಮಹಿಳೆಯರ ದುಡಿಮೆಗೆ ಮಾತ್ರನೇ ಎರಡು ಆಯಾಮಗಳಿದಾವೆ ಅನ್ನೋದು ನನಗನ್ಸುತ್ತೆ. ಮಹಿಳೆಯರ ದುಡಿಮೆ ಒಳಗಡೆ ಹೊರಗಡೆ ಅವ್ರು ಹೋಗಿ ದುಡಿಯುವಂಥದ್ದಕ್ಕೆ ಏನೋ ಒಂದಷ್ಟರ ಮಟ್ಟದ ಆರ್ಥಿಕತೆಯ ಸಂಪರ್ಕ ಇದ್ರೆ, ಅವ್ರ ಮನೆ ಒಳಗಡೆ ಮಾಡುವಂಥ ಅಪಾರವಾದಂಥ ಶ್ರಮ ಏನಿದೆಯೋ ಆ ಶ್ರಮ ಎಲ್ಲ ಕೂಡ ಸಂಪೂರ್ಣವಾಗಿ ಅದು ಕರ್ತವ್ಯ ಅಥವಾ ಸೇವೆ ಅನ್ನೋ ಹೆಸರಿನಲ್ಲಿ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಹಂಗಿರೋದ್ರಿಂದ ಏನಾಗಿದೆ ಅಂದ್ರೆ, ಮನೆ ಒಳಗಡೆ ಆಕೆಯ ಶ್ರಮಕ್ಕೆ ಯಾವಾಗ ಬೆಲೆ ಇಲ್ವೋ, ಹೊರಗಡೆ ಹೋಗಿ ಮಾಡೋಂಥ ಕೆಲಸಕ್ಕೂ ಅದಕ್ಕೆ ನಿಜವಾಗ್ಲೂ ಇರುವ ಆರ್ಥಿಕ ಮೌಲ್ಯ ಹೆಣ್ಣುಮಕ್ಳಿಗೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆ ಒಳಗಡೆ ನಾವು ಮಹಿಳಾ ಕಾರ್ಮಿಕರ ಮತ್ತು ಒಟ್ಟಾರೆ ಅಸಂಘಟಿತ ಕಾರ್ಮಿಕರ ಸಂಘಗಳನ್ನ ಮಾಡಬೇಕಾದಂತ ಸಂದರ್ಭ ಇದು. ಈ ಸಂಘಗಳನ್ನು ಮಾಡ್ತಾ ಮಾಡ್ತಾ ನಾವು ನೋಡಿದ್ದು, ನಿಜವಾಗಿಯೂ ನಮ್ಮ ಸಮಾಜದಲ್ಲಿ ಅಲ್ಲೇ ಬೇರೂರ್ಕೊಂಡಿರುವಂತ ಪಿತೃಪ್ರಧಾನ ಮೌಲ್ಯಗಳ ಕಾರಣಕ್ಕೆ ಬೇರಾದ್ರೂ ಹೆಣ್ಮಕ್ಳ ಶ್ರಮನ ಗೌರವಿಸೋದಿರ್ಲಿ, ಸ್ವತಃ ಹೆಣ್ಣುಮಕ್ಳೇ ತಮ್ಮ ಶ್ರಮವನ್ನು ಗೌರವಿಸೋ ಪರಿಸ್ಥಿತಿಲಿ ಇರಲ್ಲ. ಆ ಮನಸ್ಥಿತಿಲಿ ಅವ್ರು ಬೆಳೆದಿರೋದೇ ಇಲ್ಲ. ಅವ್ರಿಗೇನೆ ತಾವು ಈ ಸಮಾಜದಲ್ಲಿ ಕೀಳಾದವರು ಮತ್ತು ನಮ್ಮ ಶ್ರಮ ಯಾವತ್ತೂ ಯಾವ ದರ್ಜೆದು ಅನ್ನೋ ಮನಸ್ಥಿತಿಲೇನೆ ಬೆಳೆದು ಬಂದಿರ್ತಾರೆ. ಈ ಮನಸ್ಥಿತಿಲಿದ್ದವರು ಇವತ್ತು ನಮ್ಮ ಕಾರ್ಮಿಕ ಸಂಘಗಳಲ್ಲಿ ನಾವು ನೋಡ್ತಾ ಇರೋದು, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳಲ್ಲೂ ಬಂದಂತ ಹೆಣ್ಣುಮಕ್ಳು ನಿಜವಾಗಿಯೂ ಎಲ್ಲಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಏನ್ ಕಲ್ತಿದ್ದಾರೆ ಅಂದ್ರೆ, ತಮ್ಮನ್ನ ತಾವು ಗೌರವಿಸ್ಕೊಳ್ಳೋದನ್ನ ಕಲ್ತಿದ್ದಾರೆ, ತಮ್ಮ ಶ್ರಮವನ್ನ ಗೌರವಿಸ್ಕೊಳ್ಳೋದನ್ನ ಕಲ್ತಿದ್ದಾರೆ, ಮತ್ತು ತಮ್ಮ ಶ್ರಮಕ್ಕಿರುವ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಮಗೆ ನ್ಯಾಯಬದ್ಧವಾಗಿ ಅದರೊಳಗಡೆ ಏನ್ ಸಿಕ್ಕಬೇಕು ಅದನ್ನ ಪಡ್ಕೊಳ್ಳೋ ಅಂತ ಪ್ರಯತ್ನಗಳಿಗೆ ಮುಂದಾಗ್ತಾ ಇದ್ದಾರೆ. ಅಂತ ಆತ್ಮವಿಶ್ವಾಸ, ಅಂತ ಶಕ್ತಿ ಅವ್ರಿಗೆ ಬರೋದು ಹೆಣ್ಮಕ್ಳು ಒಂದ್ ಕಡೆ ಸೇರೋದ್ರಿಂದ, ಸಂಘಟ ಆಗೋದ್ರಿಂದ.
3: ಮಲ್ಲಿಗೆ ಹೇಳ್ತಾ ಇರೋ ಅಂತಹ ವಿಷಯದಲ್ಲಿ ಮನೆಗೂ ಬೇಕು, ಮನೆಯಿಂದ ತಗೋತಾ ಇರೋದು ಹೊರಗೂ ಬೇಕು ಅನ್ನೋ ಎರಡೂ ಆಯಾಮಗಳಲ್ಲಿ ಆಕೆ ಹೇಗೆ ಎದ್ದು ನಿಲ್ಲಬಹುದು, ಹೇಗೆ ತನ್ನನ್ನ ತಾನು ಗುರುತಿಸ್ಕೋಬಹುದು ಸಮಾಜಕ್ಕೆ ಅಂತ ಸುಮಾರು ಜನ ಮಹಿಳೆಯರನ್ನ ಅವ್ರನ್ನ ಮನವೊಲಿಸೋದಿದೆ. ಮತ್ತೆ ಸಮಯ ನೋಡಿ ಅವ್ರನ್ನ ಹೊರಗೆ ತಂದು ಸ್ವಾವಲಂಬನೆ ಬದುಕಿಗೆ
0: ಬೆಳವಣಿಗೆ ಮಾಡಬೇಕು,
3: ಬೆಳವಣಿಗೆಗೆ ಸಹಾಯ ಮಾಡ್ತಾ ಇರೋದು ಅದ್ಭುತವಾಗಿ. ಆರ್ಥಿಕ ಸ್ವತಂತ್ರ ತಗೊಂಡ ತಕ್ಷಣ ನಾನು ತುಂಬಾ ಸಪೋರ್ಟಿವ್ ಆಗಿದ್ದೀನಿ, ಏನ್ ತೊಂದರೆ ಇಲ್ಲ ಅನ್ನೋದು. ಮಹಿಳೆ ಒಬ್ಳೆ ಬೇರೆ ಬೇರೆ ಸ್ಥಳಗಳಿಗೆ ಹೇಗೆ ಹೋಗ್ಬೇಕು, ಯಾರ ಜೊತೆ ಬೆರಿಬೇಕು, ನಾನು ಒಬ್ಳೆ ಇದ್ದೀನಿ ಆದ್ರೆ ನನಗೆ ಜನ ಇದ್ದಾರೆ, ಬೆಂಬಲ ಇದೆ, ಸಂಘಟನೆಗಳಿದೆ, ಆ ಸಂಘಟನೆಗಳ ಸಹಾಯ ತಗೊಂಡ್ರೆ ನಾನು ಈಚೆ ಹೋಗ್ಬಲ್ಲೆ, ಬರಬಲ್ಲೆ. ಮನಸ್ಸಿಗೆ ಒಂದು ಯೋಚನೆಯ ಲಹರಿಗಳು ಮಹಿಳೆಯರಿಗೆ ಕೊಡಬೇಕು.
2: ಜಯಲಕ್ಷ್ಮಮ್ಮ ಅವ್ರನ್ನ ಮಾತಾಡ್ತಾ ಇದ್ದಾಗ ಬಹಳ ಆಸಕ್ತಿಕರವಾಗಿರುವಂತ ಅವ್ರ ಅನುಭವ ಏನು ಅಂದ್ರೆ, ಬೇರೆಯವರೆಲ್ಲ ಹೋಗಿ ಹೊರಗಡೆ ಅದನ್ನ ಕೊಳ್ಳಕ್ಕೆ ಇದನ್ನ ಕೊಳ್ಳಕ್ಕೆ ಅಂತ ಹೇಳಿ ತಾವು ದುಡಿದು ದುಡ್ಡನ್ನೆಲ್ಲ ಅದಕ್ಕೆ ಖರ್ಚು ಮಾಡ್ತಿರುವಾಗ, ಇವರು ನಮ್ಮ ಬಡತನ ನಿಲ್ಸ್ಕೊಳ್ಳೋದು ಹೆಂಗೆ ಅಂತ ಯೋಚನೆ ಮಾಡಿ ನಾನು ನನಗ್ ಬೇಕಾದ್ದೆಲ್ಲಾನು ನಾನೇ ಬೆಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಅವ್ರು ಹೇಳಿದ್ರು.
1: ಬಹಳ ದೊಡ್ಡ ದುಡಿಮೆ ಮಾಡೋದಿಕ್ ಬೇಕಾಗಿರುವ ವಿದ್ಯೆಯನ್ನ ಕೌಶಲ್ಯನ ಗಳಿಸೋದು, ದುಡಿದ್ಮೇಲೆ ಆರ್ಥಿಕ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋದು ಮತ್ತು ಘನತೆ ಗೌರವ ಪಡ್ಕೊಂಡು ಯಾವುದೇ ದೌರ್ಜನ್ಯಗಳಿಗೆ ಒಳಗಾಗದೆ ಬದುಕೋದು ಕೂಡ ಇವತ್ತು ಬಹಳ ದೊಡ್ಡ ಸವಾಲಾಗಿದೆ.
0: ಮಾಡಬಹುದು, ಧೈರ್ಯದಿಂದ ಮಾಡಬಹುದು, ಅದನ್ನ ಸಾಧ್ಯವಿದೆ. ಹೆಣ್ಮಕ್ಳುಗಳು ಯಾವುದೇ ದೌರ್ಜನ್ಯ ಬಂದ್ರು ಎಷ್ಟು ನಮ್ಮ ಶಕ್ತಿಯನ್ನ ನಾವು ಪಡ್ಕೋತೀವೋ, ನಮ್ಮ ಮುಜುಗರ ಬಿಟ್ಟು ಎಷ್ಟು ಮುಂದೆ ಬಂದು ಧೈರ್ಯ ತಗೋತೀವೋ, ಅಷ್ಟು ಏನೇ ಬಂದ್ರೂ ನಾವು ಬೇರೆ ಇದಕ್ಕೆ ಕೈ ಚಾಚ್ದಂಗೆ ನಾವೇ ಹೆಣ್ಮಕ್ಳು ನೂರಾರು ಜನಕ್ಕೆ ದಾನ ಮಾಡುವಷ್ಟ ಧೈರ್ಯವ ನಾವು ತಂದ್ಕೋಬಹುದು. ಆ ಉದ್ಯೋಗ ಆದ್ರ ಆ ಭಾವನೆಗಳು ಆ ಸಂಕಷ್ಟ ಎಲ್ಲ ನಮ್ಮಲ್ಲಿ ಐತಿ, ಹೆಣ್ಮಕ್ಳಲ್ಲೈತಿ. ಯಾರಲ್ಲಿ ಆಗದೆ ಇರುವಂತ ಕೆಲಸ ನಮ್ಮ ಹೆಣ್ಮಕ್ಳಲ್ಲೈತಿ.

0: ಮತ್ತೆ ಬರೋದಿಲ್ಲ, ಕೈಕಾಲುಗಳು ಸರಿಯಾಗಿ ಚಲನೆ ವಲನೆಗಳಲ್ಲಿ ಇಲ್ಲ. ಆಕೆ ಬಂದಾಗ ನಮ್ಮ ಕಚೇರಿಗೆ ನಾನು ಖಂಡಿತ ಯಾವ ತರನೂ ನಿನಗೆ ಸಹಾಯ ಮಾಡಕ್ ಆಗಲ್ಲ ಅನ್ನೋ ತರದಲ್ಲೇ ಮಾತಾಡಿ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತ ಕೇಳಿದಾಗ ಕಂಪ್ಯೂಟರ್ ಅಂತ ತೋರಿಸ್ತಾಳೆ ಕಂಪ್ಯೂಟರ್ನ. ಆ ಕಂಪ್ಯೂಟರ್ ಸೆಂಟರ್ಗೆ ನಾನು ಮಾರ್ಗದರ್ಶನ ನೀಡಿ ಒಂದು ಕಂಪ್ಯೂಟರ್ಗೆ ಸೇರಿಸಿದಾಗ ಆಕೆ ತರಬೇತಿ ಪಡೆದು ಪೇಪರ್ ಪ್ರೆಸೆಂಟೇಷನ್ ಮತ್ತೆ ಕೆಲವೆಲ್ಲ ಕಲಿತು ಮೊದಲಾಗಿ ನಿಂತ್ಕೊಂಡಿದ್ದಾಳೆ ಕಂಪ್ಯೂಟರ್ನೇ. ಆಕೆಗೆ ಒಂದು ಗೌರವ ಕೊಟ್ಟರು, ಒಂದು ಸರ್ಟಿಫಿಕೇಟ್ನ ಕೊಟ್ಟರು. ಆ ಕಂಪ್ಯೂಟರ್ನವರೇ ನಾನು ನಿಮ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಆಕೆಗೆ ತಗೊಂಡು ಒಂದು ಕೆಲಸನ ಕೊಡ್ತಾ ಇದ್ದಾರೆ. ಅಂದ್ರೆ ಮಾನಸಿಕವಾಗಿ ಅವಳಿಗೆ ಧೈರ್ಯ ಸಿಕ್ತು. ಯಾರಿಗೆ? ತಾಯಿಗೆ ಸಿಕ್ತು. ಫಸ್ಟ್ ತಾಯಿ ಪ್ರತಿ ದಿನ ಕರ್ಕೊಂಡು ಹೋಗಿ ಬೇಕು, ಕರ್ಕೊಂಡು ಬರಬೇಕು, ಅಲ್ಲೇ ಕೂತಿರ್ಬೇಕು. ಅಂದ್ರೆ ತಾಯಿ ಎಷ್ಟು ತನ್ನ ಪ್ರತಿ ಒಂದು ಕೆಲಸನೂ ನಿರ್ವಹಿಸಿ ತನ್ನ ಮಗಳನ್ನ ಹೇಗಾದ್ರೂ ಮಾಡಿ ಒಂದು ಸ್ವಾವಲಂಬಿ ಬದುಕಿಗೆ ಅವಕಾಶ ಕೊಡಬೇಕು ಅಂತ ಮಾಡಿದ್ದು ಒಂದು ನಿರ್ದೇಶನ ಇದೆ. ಹಾಗೇನೆ ಒಂದು ಮಹಿಳೆ ಹೊಲಿಗೆ ತರಬೇತಿನ ಪಡೆದ್ಮೇಲೆ ಹೊಲಿಗೆ ಯಂತ್ರಗಳ ರಿಪೇರಿ ಬೇಕು, ಅವ್ರಿಗೆ ಒಂದು ದಾರಿನ ತೋರಿಸ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಹೊಲಿಗೆ ರಿಪೇರಿ ಯಂತ್ರನ ರಿಪೇರಿ ಮಾಡೋದು ಹೇಗೆ ಅಂತ ಒಂದು ಮಾದರಿಯಾಗಿ ಒಂದೇ ವಾರದ ತರಬೇತಿ ಕೊಟ್ಟಾಗ ಈಗ ಅವಳು ಆ ಟೂಲ್ಸ್ಗಳನ್ನ ಹಿಡಿದು ಎಲ್ಲಿ ಹೊಲಿಗೆ ಯಂತ್ರಗಳ ರಿಪೇರಿ ಬೀಳತ್ತೆ ಅವುಗಳನ್ನ ಮಾಡಿಕೊಂಡು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾಳೆ. ಅಂದ್ರೆ ಆರ್ಥಿಕ ಮಟ್ಟನ ಎತ್ಕೋತಾ ಇದ್ದಾಳೆ, ತನ್ನ ಸ್ವಾವಲಂಬನೆ ಬದುಕನ್ನ ಕಂಡಿಡ್ಕೊಳ್ಳಿಕ್ಕಾಗಿದೆ.
1: ಈಗ ಪ್ರತಿಯೊಂದು ಹೆಣ್ಮಕ್ಳು ಒಂದು ಅಕ್ಷರ ವಿದ್ಯೆ ವೃತ್ತಿ ಕೌಶಲ್ಯನೋ ಕಲ್ತು ದುಡಿಯುವ ತಮ್ಮನ್ನ ತಾವೇ ತಿನ್ನುವ ಸಾಮರ್ಥ್ಯ ಗಳಿಸ್ಕೊಂಡು ಛಲ ಗುರಿಯನ್ನು ಹೊಂದಿದ್ದು ದುಡಿಮೆನೂ ಪಡೆದು ಆಮೇಲೆ ದುಡ್ದಿರೋ ಹಣದಲ್ಲಿ ನಿಜವಾಗ್ಲೂ ಕೂಡ ಅವಳು ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಅನುಭವಿಸ್ತಿದ್ದಾಳ.
2: ಅನುಭವಿಸಕ್ಕೆ ಕೆಲವ್ರಿಗೆ ಬುದ್ಧಿ ಚಲನೆ ಮಾಡಿಕೊಂಡ್ರೆ ಅನ್ಭವಿಸ್ಬಹುದು, ಕೆಲವರು ಅದರಿಂದನೇ ನಾಶವಾಗಿ ಹೋಗೋರು. ಹೆಂಗನ್ನೇ ಅದನ್ನ ತಂದು ಬಳಕೆ ಮಾಡಕ್ ಬರ್ದನೆಯ, ಸಾಲ ತೀರ್ಸಕ್ ಬರ್ದನೆಯ, ಮತ್ತಷ್ಟು ಸಾಲ ಆಗಿ. ನಾನೊಂದು ಹಸು ತಗೊಂಡಿರೋದು ಹೇಳ್ತೀನಿ ಕೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸ್ವಸಹಾಯ ಸಂಘದಲ್ಲಿ 10,000 ರೂಪಾಯಿ ಇತ್ತು ನನಗೆ. 10,000 ರೂಪಾಯಿ ಜೊತೆಗೆ ನಾನೇನು ಮಾಡಿದೆ, ಇನ್ನು 5,000 ರೂಪಾಯಿ ಸಾಲ ಮಾಡಿ ಹಾಕ್ಕೊಂಡು 15,000 ರೂಪಾಯಿ ಹೊಸ ತಗೊಂಡೆ. ಅದೆಷ್ಟು 3 ಲೀಟ್ರ್ ಹಾಲು ಕೊಡೋದು, 3 ಲೀಟ್ರ್ ಹಾಲು ಕೊಡೋದ. ನಾನೇನು ಮಾಡಿದೆ ಅಂದರೆ ಹೊರಗಡೆ ಅದಕ್ಕೆ ಫುಡ್ ತಂದು ಹಾಕ್ತಿರ್ಲಿಲ್ಲ, ನಮ್ಮ ಮನೆಯದೇ ಫುಡ್ ಮಾಡ್ಕೊಳ್ಳಿವಿ. ಮನೇಲಿ ಭತ್ತ, ರಾಗಿ, ಕಾಳು, ಕಡ್ಡಿ ಇದನ್ನೆಲ್ಲ ಬೆಳಿತೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿವಿ. ಈ ಹಳಸೋರೆಕಾಯಿ, ಕುಂಬಳಕಾಯಿ ಅಂಥದ್ದು ಇಂಥದ್ದೆಲ್ಲ ಬೆಳಿತೀನಲ್ಲ, ಆ ಕಾಯಿಗಳು ತರಕಾರಿಗಳೆಲ್ಲನೂ ಹಸಿಗೆ ಮೇವು ಮಾಡಿ ಹಾಕಕ್ಕೆ ಮಾಡಿಕೊಂಡೆ. ಆವಾಗ ನನಗೇನಾಯ್ತು, ಅದಕ್ಕೆ ತಿಂಡಿ ತಂದು ಹಾಕ್ತಿದ್ನಲ್ಲ ಆ ಹಣ ಉಳ್ಕೋತು. ನಾನೇನು ಮಾಡಿವೆ, ಅದರಲ್ಲಿ ವಾರಕ್ಕೆ 260 ರೂಪಾಯಿ ಕಟ್ಟೋ ಅಂಥದ್ದು ನನಗಿತ್ತಲ್ಲಿ ಆ ಲೋನ್ ತಗೊಂಡಿರೋದಕ್ಕೆ. ಅಷ್ಟ ಕಟ್ಕೊಂಡು ಏನು ಮಾಡಿವಿ ಅಂದರೆ, ಒಂದು ದಿವಸಕ್ಕೆ 10 ರೂಪಾಯಿ ನಂಗೆ ಪಿಗಣಿ ಕಟ್ಕೊಂಡು ಹೋಗಿವಿ. ಆ ಪಿಗಣಿ ದುಡ್ಡು ನನಗೆ ಉಳಿತಾಯ ಆಯಿತು. ಹಸಿನ ಸಾಲ ತೀರೋದ್ರೊಳಗೆ ಅದು 9,000 ರೂಪಾಯಿ ದುಡ್ಡು ನನಗೆ ಉಳಿದಿತ್ತು 10,000 ರೂಪಾಯಿಂದು. 230 ರೂಪಾಯಿ ಕಟ್ತಿದ್ನಲ್ಲ ಅದು ಸಾಲ ಸಾಲಂಗೆ ತೀರೋಯ್ತು. ನನಗೆ ಹೊಸ ಹಸಿನಂಗೆ ಉಳಿ. ನಮ್ಮನೆಗೆ ಕಾಫಿ ತಿಂಡಿಗೆ ಹೋದವ್ರಿಗೆ ಬಂದವ್ರಿಗೆಲ್ಲ ಹಾಲೆಲ್ಲ ಅದನ್ನು ಬಳಕೆ ಮಾಡ್ಕೊಳ್ಳೋವು. ಅದು ಕಾಯಿಸಿದ ಕೆನೆ ಬತ್ತಿತ್ತಲ್ಲ ಅದನ್ನು ಬೆಣ್ಣೆ ಮಾಡಿದರೆ ಮನೆ ಮಕ್ಕಳಿಗೆ ತುಪ್ಪ ಆಗೋದು.
1: ದುಡಿಯುವ ಹಣ ನಾವು ಹೇಗೆ ಸರಿಯಾಗಿ ಬಳಕೆ ಮಾಡ್ಕೋಬೇಕು?
0: ದುಡಿತಾ ಇದ್ದಾಳೆ, ಅವಳಿಗೀಗಾಗಲೇ ಆರ್ಥಿಕವಾಗಿ ಒಂದು ಧೈರ್ಯ ಬಂದಿದೆ. ಎಷ್ಟು ಹಣ ತಗೋತಾಳೆ ಅದನ್ನ ಮನೆಯಲ್ಲಿ ಮೊದಲೇ ನಮಗೆ ಸಮಸ್ಯೆಗಳ ಒಂದು ಗುಟ್ಟು ಗೊತ್ತಿರುತ್ತೆ. ಮನೆ ಕಟ್ಟಕ್ಕೆ ಲೋನ್ ತಗೊಂಡಿರಬಹುದು, ಯಾವುದೋ ವಿದ್ಯಾಭ್ಯಾಸಕ್ಕೆ ಲೋನ್ ತಗೊಂಡಿರಬಹುದು. ಆ ಹಣನ ನೇರ ನಾವು ಮನೆಗೆ ತರೋ ಬದಲು ಮೊದಲೇ ಅದನ್ನ ನಾವು ಆರ್ಥಿಕ ಪರಿಸ್ಥಿತಿನಲ್ಲಿ ಇಷ್ಟು ಲೋನ್ಗೆ ಹೋಗ್ಲಿ, ಇಷ್ಟು ವೆಹಿಕಲ್ಗೆ ಹೋಗ್ಲಿ, ಇಷ್ಟು ಮನೆ ಸಂಸಾರಕ್ಕಾಗ್ಲಿ ಅನ್ನೋ ಒಂದು ತೀರ್ಮಾನನ ತಗೊಳ್ಬೇಕು ಮಹಿಳೆ. ಆಗ ದುಡಿದಿದ್ದ ಹಣ ನಮ್ಗೆ ಎಲ್ಲೆಲ್ಲಿ ಹಂಚಿ ಹೋಗುತ್ತೆ ಅನ್ನೋದು ನಮ್ಗೆ ಒಂದು ಪಿಕ್ಚರ್ ಸಿಕ್ಕತ್ತೆ. ಒಂದು ಎರಡನೇದು, ಆ ಒಂದು ಸಾಲಗಳನ್ನ ತೀರಿಸಿದಾಗ ದುಡಿಯುವ ಮಹಿಳೆ ಎಷ್ಟು ಮಟ್ಟಿಗೆ ಸ್ವತಂತ್ರಳು, ಸ್ವಾವಲಂಬಿ, ಹೇಗೆ ತನ್ನ ಹಣನ ತಾನು ನಿರ್ವಹಿಸಿಕೊಂಡ್ಲು ಅನ್ನೋದು ಮುಖ್ಯ ಅಂತ ಅನ್ಸುತ್ತೆ.
1: ಅಲ್ಲ, ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಒಂದು ಪುರುಷ ಪ್ರಧಾನ ಸಮಾಜದ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅವಳು ಎಷ್ಟೇ ಸ್ವತಂತ್ರವಾಗಿ ದುಡ್ದು ತಂದ್ರು ಅವಳ ಹಣನೇ ಅವಳ ಕೈಗೆ ಸಿಗದಿರುವಂತಹ ಒಂದು ದಬ್ಬಾಳಿಕೆಗಳು ಆಗ್ತಿದ್ದಾವೆ. ಅವುಗಳನ್ನ ಹೆಂಗೆ ಎದುರಿಸ್ಬೇಕು ಅಂತ.
3: ಇದು ಕುಟುಂಬದ ಒಳಗೂ ಆಗತ್ತೆ, ಕುಟುಂಬದ ಹೊರಗೂ ಆಗತ್ತೆ. ದುಡಿಯುವ ಮಹಿಳೆ ನಿಜಕ್ಕೂ ಸ್ವಾವಲಂಬಿ ಆಗ್ಬೇಕು ಅಂದ್ರೆ ಈ ಎರಡನ್ನೂ ಕೂಡ ಯಶಸ್ವಿಯಾಗಿ ಸಮರ್ಥವಾಗಿ ನಿಭಾಯಿಸಬೇಕು, ನಿಭಾಯಿಸಕ್ ಸಾಧ್ಯ ಇದೆ. ಇದನ್ನ ನಾವು ಸಂಘ ಸಂಸ್ಥೆಗಳಲ್ಲಿ, ಕಾರ್ಮಿಕ ಮಹಿಳೆಯರ ಸಂಘಗಳಲ್ಲಿ ಇದ್ರಲ್ಲಿ ನಾವು ನೋಡ್ತಾ ಇದೀವಿ. ಮನೆ ಒಳಗಡೆ ಆತ್ಮವಿಶ್ವಾಸನ ಆಕೆ ಪಡ್ಕೊಳ್ಳೋದು ಬಹಳಷ್ಟು ಸಂದರ್ಭಗಳಲ್ಲಿ ಹೊರಗಡೆ ಸಂಘಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಆಗಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೊದಲು ಎದ್ದೇಳ್ತಾನೆ ಮನೆಯನ್ನ ಎದುರಾಕೊಂಡು ಇದ್ ಮಾಡುವಂತ ಸಂದರ್ಭಗಳಿಗಿಂತಲೂ ಹೆಚ್ಚು ನಾವು ನೋಡಿರೋ ಹಾಗೆ ಕೆಲಸದ ಸ್ಥಳಗಳಲ್ಲಿ ಈ ತರದ ಸಾಕಷ್ಟು ಪ್ರಕರಣಗಳು ಈಗಲೂ ನಡೀತಿದ್ದಾವೆ. ಮೊದಲಿಗೆ ಹೇಳಬೇಕು ಅಂದ್ರೆ ಕಾರ್ಮಿಕ ಸಂಘಗಳು ಆರಂಭ ಆಗೋದೇ ಇದಕ್ಕೋಸ್ಕರ. ಹೆಣ್ಣು ಮಕ್ಕಳಿಗೆ ಒಂದು ಕೂಲಿ

0: ಕೊಡ್ತಾರೆ, ಗಂಡಸರಿಗೆ ಒಂಥರದ ಕೂಲಿ ಕೊಡ್ತಾರೆ. ಕೂಲಿಲಿರುವಂತ ತಾರತಮ್ಯ ಅಂದ್ರೆ ಅವರ ಶ್ರಮಕ್ಕೆ ತಕ್ಕಂತ ಏನು ಪ್ರತಿಫಲ ಸಿಗ್ಬೇಕೋ ಅದು ಸಿಗ್ತಾ ಇರಲ್ಲ. ಎರಡನೇದಾಗಿ ಕೂಲಿ ಕೊಟ್ಟ ನಂತರ ಕೂಡ ಅದಕ್ಕೆ ಸಂಬಂಧಪಟ್ಟ ಇರುವಂತ ಅನೇಕ ತರದ ಲಾಬಿಗಳು ಇದರಲ್ಲಿ ಕೆಲಸ ಮಾಡ್ತವೆ. ಆ ಹೆಣ್ಮಕ್ಳಿಗೆ ಅತಿ ಹೆಚ್ಚಿನ ಬಡ್ಡಿಗೆ ಸಾಲ ಕೊಡುವಂತ, ಅದ್ರ ಮೂಲಕ ಅವರನ್ನು ಶೋಷಣೆ ಮಾಡುವಂತ ಈ ತರದ ಅನೇಕ ತರದ ಲಾಬಿಗಳು ಕೆಲಸ ಮಾಡ್ತವೆ. ಮೂರನೇದಾಗಿ ಸರ್ಕಾರನೇ ಕೊಡುವಂತ ಎಷ್ಟೋ ಸವಲತ್ತುಗಳನ್ನ ಮಾಹಿತಿಯ ಕೊರತೆ ಕಾರಣಕ್ಕಾಗಿ ಹೆಣ್ಮಕ್ಳು ಪಡ್ಕೊಳಕಾಗ್ತಿರಲ್ಲ, ಸಂಬಂಧಪಟ್ಟಂತವ್ರು ಅದನ್ನ ಇವ್ರಿಗೆ ತಲುಪಿಸ್ತಾ ಇರಲ್ಲ. ಯಾವ ರೀತಿಯಲ್ಲಿ ಅದನ್ನ ಹೆಣ್ಮಕ್ಳಿಗೆ ಖಾತ್ರಿಪಡಿಸಬೇಕು ಅನ್ನುವಂತ ಚಿಂತನೆಯನ್ನ ಕಾರ್ಮಿಕ ಸಂಘಗಳು ಮಾಡ್ತವೆ. ಈ ರೀತಿಯಲ್ಲಿ ಅವರು ನಿಧಾನವಾಗಿ ತಮ್ಮ ಕೈಗೆ ಬರುವಂತ ಆದಾಯವನ್ನ ಅದನ್ನ ಇನ್ಯಾವುದೋ ಒಂದು ಸ್ಥಳದಲ್ಲಿ ಅದನ್ನ ಬಡ್ಡಿಗೆ ಇನ್ನೊಂದಕ್ಕೂ ಬಲಿಯಾಗ್ದೇನೆ ಅಥವಾ ಆ ರೀತಿ ಮೋಸ ಹೋಗದೇನೆ, ನಮಗೆ ನಿಜಕ್ಕೂ ಕಾನೂನು ಪ್ರಕಾರ ಎಷ್ಟು ಬರಬೇಕು ಆದಾಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ, ತಮ್ಮ ಹಕ್ಕುಗಳೇನು ಕಾನೂನುಗಳೇನಿದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಅದಕ್ಕೋಸ್ಕರ ಹೋರಾಡ್ತಾರೆ, ಅದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ. ಆ ರೂಪದಲ್ಲಿ ಅವ್ರಿಗೆ ತಮ್ಮ ಹಣದ ಮೇಲೆ, ತಮ್ಮ ಶ್ರಮದ ದುಡಿಮೆಯ ಮೇಲೆ ನಮ್ಮ ಹಕ್ಕಿದೆ ಅನ್ನೋದು ಅರ್ಥ ಆಗುತ್ತೆ. ಆಗೇನಾಗತ್ತೆ ಅಂದ್ರೆ ಮನೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ನಾವಿದನ್ನ ಎಷ್ಟೋ ಕಾಲದಿಂದ ನೋಡ್ಕೊಂಡ್ ಬಂದಿದ್ವಿ. ಅಂದ್ರೆ ಮಹಿಳೆ ದುಡಿಮೆ ಅನ್ನೋದು ಮನೆಯಿಂದ ಹೊರಗಡೆ ಹೋಗಿ ಆಫೀಸಲ್ಲೋ ಕಾಲೇಜಲ್ಲೋ ದುಡಿದಾಗ್ಲೇನೆ ದುಡಿಮೆ ಅಲ್ಲ. ಹಿಂದೆನೂ ಕೂಡ ಮನೆಯ ಕುಟುಂಬದ ಒಡೆತನದ ಹೊಲಗಳಲ್ಲಿ ಹೆಣ್ಮಕ್ಳು ದುಡಿದಿದ್ದಾರೆ ಅಥವಾ ಮನೆ ಒಟ್ಟಿನ ದುಡಿಮೆಯಲ್ಲಿ ಹೆಣ್ಮಕ್ಳು ಪಾಲ್ಗೊಂಡಿದ್ದಾರೆ. ಆದ್ರೆ ಆ ಶ್ರಮದಿಂದ ಬರ್ತಿದ್ದ ಪ್ರತಿಫಲದ ಮೇಲೆ ಆಕೆಗೆ ಹಕ್ಕಿರ್ಲಿಲ್ಲ. ಇವತ್ತೇನಾಗ್ತಾ ಇದೆ ಅಂತಂದ್ರೆ ಹೆಣ್ಣುಮಕ್ಕಳು ಈ ರೀತಿಯ ಒಗ್ಗಟ್ಟಿನ ಸಂಘಟಿತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಹಣದ ಮೇಲೆ ನಮ್ ಹಕ್ಕಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ಕೆಲವು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ಮನೆಯಲ್ಲಿ ಕುಡಿತದಿಂದ ಮದ್ಯಪಾನದ ಪರಿಣಾಮವಾಗಿ ಈಕೆ ದುಡಿದಂತ ಹಣನ ಬಳಸೋದಕ್ಕೆ ಅಧಿಕಾರ ಸಿಕ್ಕದೇ ಇರುವಂತ ಸಂದರ್ಭಗಳಲ್ಲಿ ಮದ್ಯವರ್ಜನಾ ಶಿಬಿರಗಳಿಗೆ ಮನೆಯ ಕುಟುಂಬದ ಸದಸ್ಯರನ್ನ ಸೇರಿಸಬೇಕು ಅನ್ನೋ ಮಟ್ಟದ ಅರಿವನ್ನ ಹೆಣ್ಣುಮಕ್ಳು ಇವತ್ತು ಗಳಿಸ್ಕೊಳ್ತಾ ಇದ್ದಾರೆ. ಅಥವಾ ಯಾವ ರೀತಿಯಲ್ಲಿ ತಮ್ಮ ಆದಾಯವನ್ನು ಉಳಿಸ್ಕೊಳ್ಬೇಕು ಅನ್ನೋ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಲ್ಲಿ ತಾವು ಗಳಿಸಿದಂತ ಆದಾಯನ ಉಳಿಕೆ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಇನ್ನು ಮುಂದೆ ಹೆಚ್ಚು ಯಾವ ರೀತಿ ಅಭಿವೃದ್ಧಿ ಹೊಂದಬಹುದು ಅನ್ನುವಂತ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ.
1: ಇಲ್ಲಿ ಮಹಿಳೆ ಅಂದ್ರೆ ಹುಡಿ ಒಂದು 21-22 ವಯಸ್ಸಿಗೆ ಕೆಲಸಕ್ಕೆ ಬರ್ತಾಳೆ. ಅವಳು ತನ್ನ ಆರ್ಥಿಕ ಪರಿಸ್ಥಿತಿ ಮುಂದಿನ ಇದನ್ನ ಅರ್ಥ ಮಾಡಿಕೊಂಡು ಹಣನ ಡಿವೈಡ್ ಮಾಡ್ತಾ ಹೋಗ್ತಾಳೆ. ನನ್ನ ಮದುವೆ ತಾನೇ ಮಾಡ್ಕೊಳ್ಳಿಕ್ಕೆ ಇಷ್ಟು ಸಂಪಾದನೆ ಬೇಕಾಗುತ್ತೆ, ನನ್ನ ನಾನು ಮತ್ತೊಬ್ಬರನ್ನ ಅವಲಂಬಿ ಆಗದೆ ನಾನು ನನ್ನ ಸ್ವತಃ ಜೀವನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ಬೇಕು. ಆದ್ರೆ ಅವಳು ಆರ್ಥಿಕವಾಗಿ ನಂದು ಇಷ್ಟು ಹಣ, ನಾನು ಇಷ್ಟು ಸೇವ್ ಮಾಡಿದ್ದೀನಿ, ನನ್ನ ಮದುವೆ ನಾನೇ ಮಾಡ್ಕೋತೀನಿ, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಗಿಲ್ಲ, ಅದನ್ನ ನಿಭಾಯಿಸ್ಕೋತೀನಿ ಅನ್ನೋ ದುಡಿಯುವ ಮಹಿಳೆ ಮುಂಚಿತವಾಗಿಯೇ ತಾನು ತನ್ನ ತೀರ್ಮಾನನ ತಗೊಳ್ಬೇಕಾಗುತ್ತೆ, ತಗೋತಾ ಇದ್ದಾಳೆ ಈಗಿನ ಪರಿಸ್ಥಿತಿನಲ್ಲಿ ಅಂತ ಹೇಳ್ಬೋದು.
2: ಹೌದು, ಹಿಂದಿಗಿಂತ ಹೆಚ್ಚು ಇವತ್ತು ಹೆಣ್ಮಕ್ಳು ಕಲಿದಾರೆ, ಜಾಗೃತಿ ಹೊಂದಿದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ. ನನ್ಗನ್ಸುತ್ತೆ ಕೇವಲ ಅವ್ರಿಗೆ ಮಾತ್ರ ಸ್ವಾತಂತ್ರ್ಯ ಸಮಾನತೆ ಪಡ್ಕೊಳ್ತಾ ಇಲ್ಲ, ಸ್ವಾವಲಂಬನೆ ಪಡ್ಕೊತಾ ಇಲ್ಲ, ಹೆತ್ತ ತಂದೆ ತಾಯಿಗಳನ್ನು ನೋಡ್ಕೊಳ್ಬಹುದಾದದ್ದು. ಗಂಡು ಮಕ್ಕಳಿಗೆ ಏನ್ ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿನ ಹಂಚಿಕೊಂಡು ಹೆತ್ತವರನ್ನು ನೋಡ್ಕೊಳ್ಳುವ ಒಂದು ಆತ್ಮವಿಶ್ವಾಸ, ಒಂದು ಸಮಾನ ಕರ್ತವ್ಯ ಮಾಡೋದಿಕ್ಕೂ ಕೂಡ ಈ ಆರ್ಥಿಕತೆ ಅನ್ನೋದು, ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಅವ್ರಿಗೆ ಬಲ ತುಂಬುತ್ತಾ ಇದೆ. ಒಂದು ಕಾಲಕ್ಕೆ ಇದು ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸುವಷ್ಟರ ಮಟ್ಟಿಗೆ ಕೂಡ ಇದು ಪರಿಣಾಮಕಾರಿ ಆಗ್ಬೋದು. ಈ ತರದ ಮಹಿಳಾ ಜಾಗೃತಿ ಮತ್ತು ತಮ್ಮ ಕರ್ತವ್ಯ ಮತ್ತು ತಮ್ಮ ಬದುಕಿನ ಸ್ವಾವಲಂಬನೆಯಿಂದ ಒಳ್ಳೆ ಸ್ವಾಸ್ಥ್ಯ ಸಮಾಜವನ್ನ ಕಟ್ಟಕ್ ಸಾಧ್ಯ ಆಗ್ತದೆ.
0: ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅನ್ಸುತ್ತೆ. ಈ ರೀತಿಯ ಹೆಣ್ಣು ಮಕ್ಕಳು, ಯಾರು ಆರ್ಥಿಕ ಸ್ವಾವಲಂಬನೆ ಗಳಿಸ್ಕೊಳ್ಳೋಕೆ ಪ್ರಯತ್ನ ಪಡುವಂತ ಹೆಣ್ಣು ಮಕ್ಕಳು ಸಹಜವಾಗಿಯೇ ಕೆಲವು ಸವಾಲುಗಳನ್ನ ಎದುರಿಸೋ ಸಂದರ್ಭಗಳಿದಾವೆ. ದುಡಿಯೋಕೆ ಹೋಗುವಂತ ಹೆಣ್ಣು ಮೇಲೆ ದೌರ್ಜನ್ಯ ನಡೆಯುವಂತ ಘಟನೆಗಳ ಬಗ್ಗೆ ಏನು, ಆದ್ರೆ ಆ ಕಾರಣಕ್ಕೆ ಹೆಣ್ಣು ಮಕ್ಕಳು ಹಿಂಜರಿಯುವಂತ ಅವಶ್ಯಕತೆ ಇಲ್ಲ, ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇವತ್ತು ಅಂತಹವನ್ನೆಲ್ಲವನ್ನು ಎದುರಿಸೋದಕ್ಕೆ ಬೇಕಿರುವಂತ ಅಗತ್ಯ ಇರುವಂತ ಸಂಘ ಸಂಸ್ಥೆಗಳು, ಅದಕ್ಕೆ ಬೇಕಿರುವಂತ ಕಾನೂನುಗಳು ಇದಾವೆ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಈ ತರದ ಎಷ್ಟೋ ಕಾರ್ಯಕ್ರಮಗಳಿದಾವೆ, ಅದ್ರ ಬಗ್ಗೆ ನಾವು ನಮ್ಮ ಕಣ್ಣನ್ನು ತೆರ್ಕೊಳ್ಬೇಕು. ಆ ಕಾರಣಕ್ಕಾಗಿ ಪೋಷಕರು ಯಾವ ಕಾರಣಕ್ಕೂ ತಮ್ಮ ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾತಂತ್ರ್ಯವನ್ನ ಅಥವಾ ಸ್ವಾವಲಂಬನೆಯನ್ನ ಕಡಿತಗೊಳಿಸುವ ಅವಶ್ಯಕತೆ ಇಲ್ಲ. ಅದ್ರ ಬದಲಿಗೆ ಎಂತ ಎಚ್ಚರಿಕೆಯಿಂದ ತಮ್ಮ ಹೆಣ್ಣು ಮಕ್ಕಳನ್ನ ಈ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಪೋಷಕರು ಅರ್ಥಕೊಳ್ಬೇಕಾಗಿದೆ. ಅವರನ್ನ ಇನ್ನೂ ಹೆಚ್ಚು ಮನವೊಳಗೆ ತಳ್ಳೋದ್ರ ಬದಲು ಅವರು ತಮ್ಮ ಆತ್ಮರಕ್ಷಣೆಯನ್ನ ಮಾಡಿಕೊಳ್ಳುವಂತ ಸಬಲತೆಯನ್ನು ಗಳಿಸ್ಕೊಳ್ಳುವಂತ ದಿಕ್ಕಿನಲ್ಲಿ ಅವ್ರನ್ನ ಬೆಳೆಸಿದಂತ ಸಂದರ್ಭದಲ್ಲಿ ತಮ್ಮ ಮುಂದೆ ಬರುವ ಎಲ್ಲ ಸವಾಲುಗಳನ್ನ ಹೆಣ್ಮಕ್ಳು ಎದುರಿಸ್ಕೊಳ್ತಾರೆ, ತಮ್ಮ ಆತ್ಮರಕ್ಷಣೆಯನ್ನು ಮಾಡಿಕೊಂಡು ತಾವು ಸ್ವಾವಲಂಬಿಗಳಾಗ್ತಾ ತಮ್ಮ ಕುಟುಂಬಕ್ಕೂ ಒಂದು ಆರ್ಥಿಕ ಸುಭದ್ರತೆಯನ್ನು ಕೊಡ್ತಾ, ಈಗಾಗಲೇ ಲತಾ ಮೇಡಮ್ ಅವ್ರು ಹೇಳಿದಾಗೆ ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಬೇಕಿರುವಂತ ಒಂದು ವೇಗವನ್ನು ಕೂಡ ಅವ್ರು ಗಳಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ.
2: ಜೊತೆಗೆ ಇದರಿಂದ ಉದ್ಯೋಗ ಪುರುಷ ಲಕ್ಷಣಂ ಅನ್ನೋದನ್ನ ಬದಲಾಯಿಸಿ ಉದ್ಯೋಗ ಮನುಷ್ಯ ಲಕ್ಷಣಂ ಅನ್ನುವ ವಿಸ್ತಾರ ನೆಲೆಯಲ್ಲಿ ಹೋದಾಗ ಬಹುಶಃ ಸಮಾಜ ಬಹಳ ತನ್ನ ಜೀವನ ಮಟ್ಟನ ಮುಂದುವರಿಸ್ಕೊಳ್ತಾ ಪ್ರಗತಿ ಕಾಣೋದಿಕ್ಕೆ ಸಾಧ್ಯ ಆಗತ್ತೆ.
3: ನಾವೆಲ್ಲಕ್ಕಿಂತ ಮೊದಲು ಒಬ್ಬರ ಹತ್ರ ಈಸ್ಕೋತೀವಿ, ನಾವು ಅವ್ರ ಹತ್ರ ತಗೋಬೇಕು ಈಸ್ಕೋಬೇಕು ಅನ್ನೋದನ್ನ ಬಿಟ್ಟು ನಾವು ಒಬ್ಬರಿಗೆ ಕೊಡ್ತೀವಿ ಅನ್ನೋದು ಯಾರು ಕಲಿ

0: ರೈತರು ಯಾವತ್ತು ಮುಂದೆ ಬಂದೇ ಬರ್ತಾರೆ, ಈ ಪ್ರಪಂಚ ಯಾವತ್ತು ಉದ್ಧಾರ ಆಗಿ ಆಯ್ತದೆ.
1: ಬಹಳ ಒಳ್ಳೆ ಮಾತು.
0: ನಾವು ಯಾರಾದ್ರೂ ಅಲ್ಲಿ ಅನುದಾನ ಸಿಗ್ತದೆ, ಅಲ್ಲಿ ಅದು ಕೊಡ್ತಾರೆ, ಇಲ್ಲಿ ಇದು ಕೊಡ್ತಾರೆ ಅಂತ ಯಾರು ಕೈಚಾರಣೆಯ ನಾವೊಬ್ರಿಗೆ ಹಾಕ್ತೀವಿ ಭಿಕ್ಷನ ಅನ್ನೋದ ಕಲಿತೀವೋ ಅವ್ರು ಯಾವತ್ತು ಮುಂದೆ ಬಂದೇ ಬರ್ತೀವಿ. ನಾವು ಯಾವಂಥ ಕಷ್ಟದಲ್ಲಿ ಯಾವ ಪಾತಾಳದಲ್ಲಿ ಮುಳುಗಿದ್ರೂ ಕೂಡ ನಾವು ಮೇಲೆ ಬರ್ತೀವಿ.
1: ದುಡಿಯುವ ಮಹಿಳಾ ಆರ್ಥಿಕ ಸ್ವಾತಂತ್ರ್ಯ ಸ್ವಾವಲಂಬನೆ ಕುರಿತು ನಿಮ್ಮ ಮಾತೇನಿದೆ ಮಲ್ಲಿಗೆಯವರೇ?
2: ಆರ್ಥಿಕ ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತವಾದ ಹಕ್ಕು. ಅದನ್ನು ಗೌರವಿಸಬೇಕಾಗಿರುವಂಥದ್ದು ಈ ಸಮಾಜದ ಕರ್ತವ್ಯ. ಅದು ಮಹಿಳೆ ಅನ್ನುವಂಥ ಸಂದರ್ಭ ಬಂದಾಗ ಮಹಿಳೆ ಇಡೀ ಕುಟುಂಬದ ಚುಕ್ಕಾಣಿ ಹಿಡಿದಿರುವಂಥವರಾಗಿರೋ ಕಾರಣದಿಂದ ಮಹಿಳೆ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಸ್ವಾವಲಂಬನೆ ಮತ್ತು ತಮ್ಮ ದುಡಿಮೆಯ ಪ್ರತಿಫಲವನ್ನು ತಾವು ಅರಿತು ಸರಿಯಾದಂಥ ರೀತಿ ಒಳಗೆ ತಮ್ಮ ಅವಶ್ಯಕತೆಗಳನ್ನು ಕೂಡ ಈಡೇರಿಸಿಕೊಂಡು ಅದನ್ನು ಬಳಸುವಂಥ ಎಲ್ಲ ರೀತಿಯ ಹಕ್ಕು ಮತ್ತು ಸ್ವಾತಂತ್ರ್ಯ ಇರಲೇಬೇಕು. ಇದರೊಳಗೆ ಬರುವಂಥ ಯಾವುದೇ ರೀತಿಯ ಅಡ್ಡಿಗಳಿಗೆ ಅವರು ಖಂಡಿತವಾಗಿ ಹೆದರಬೇಕಾದಂಥ ಅಗತ್ಯ ಇಲ್ಲ ಅನ್ನೋದನ್ನು ಮಹಿಳೆಯರು ಅರ್ಥ ಕೊಳ್ಬೇಕು.
1: ಜಯಲಕ್ಷ್ಮಿ ಅವರೇ, ನೀವೇನು ಹೇಳ್ತೀರಾ?
0: ಆದಷ್ಟು ಎಷ್ಟು ದುಡಿತೀವೋ ಅದನ್ನು ಸರಿಯಾಗಿ ಕಂಟ್ರೋಲ್ ಆಗಿ ವಿಧಾನವಾಗಿ ಏನು ಬಳಸಿ ಉಳಿಕೆ ಏನು ಮಾಡಿಕೊಂಡು ಮುಂದಿನ ಸಂಕಷ್ಟೆಯ ಆಲೋಚನೆ ಮಾಡಿಕೊಂಡು ನಮ್ಮ ಭವಿಷ್ಯತಿಗೆ ಏನು ಕೂಡಿಡಬೇಕು ಯಾವುದ ಕಳಿಬೇಕು ಅನ್ನೋದನ್ನು ಯೋಚನೆ ಮಾಡಿ 10 ಪೈಸ ದುಡಿದ್ರೆ 5 ಪೈಸ ಇಡ್ತೀವಲ್ಲ ಅದೇ ಮೇನ್ ಅಂತ ನನಗನ್ನಿಸ್ತು.
1: ಕುಸುಮ ಮೇಡಮ್.
3: ಸ್ವಾವಲಂಬನೆ ಬದುಕಿಗೆ ವೃತ್ತಿ ಕೌಶಲ್ಯ ತರಬೇತಿಗಳೇ ದಾರಿ. ಅವಿದ್ಯಾವಂತರಾಗಲಿ ಅನಕ್ಷರಸ್ಥರಾಗಲಿ ನಿರುದ್ಯೋಗಿಗಳಾಗಲಿ ಬೇಕಾದಂಗೆ ದಾರಿ ಇದೆ. ಅವು ವೃತ್ತಿ ಕೌಶಲ್ಯ ತರಬೇತಿನ ಪಡೆದು ಉದ್ಯೋಗನ ಮನೆಯಲ್ಲೇ ಕೂತು ನಿರ್ವಹಿಸಬಹುದು. ಯಾವುದೇ ಒಂದು ಇದಕ್ಕೆ ಆರ್ಥಿಕವಾದ ಬಲ ಇಲ್ಲದೆ ಇದ್ರೆ ಅಂದರೆ ಹಣ ಇಲ್ಲದೇನೆ ಉದ್ಯೋಗನ ಶುರು ಮಾಡಿ ತರಬೇತಿನ ತಗೊಂಡು ಹಣನ ಗಳಿಸ್ಲೂಬಹುದು ಉಳಿಸ್ಲೂಬಹುದು.
1: ಈ ಆಶಾಭಾವನೆಯ ನಮ್ಮ ಚರ್ಚೆಯನ್ನು ಮುಗಿಸ್ತಾ ಕೊನೆಯದಾಗಿ ದುಡಿಯೋ ಹೆಣ್ಮಕ್ಳಲ್ಲಿ ನಾವು ಕೋರೋದು ಒಂದೇನಪ್ಪ ಅಂದ್ರೆ ಇಡೀ ಕುಟುಂಬದ ಬಲವಾಗಿ ಬೆನ್ನೆಲುಬಾಗಿ ಅಡಿಪಾಯವಾಗಿ ನಿಂತ ಹೆಣ್ಣು ಮಕ್ಕಳು ಬರೀ ದುಡಿಮೆಯಲ್ಲಿ ಕಳೆದು ಹೋಗದೆ ತಮ್ಮ ಆರೋಗ್ಯವನ್ನ ತಮ್ಮ ಮಾನಸಿಕ ಸ್ವಾಸ್ಥ್ಯವನ್ನ ತಮಗ್ ಸಂತೋಷ ಅನಿಸುವಂತಹ ಸಮಯ ಮತ್ತು ಹಣನ ತಮಗಾಗಿ ಉಳಿಸ್ಕೊಂಡು ತಾವು ಆರೋಗ್ಯವಾಗಿದ್ದು ಕುಟುಂಬವನ್ನು ಆರೋಗ್ಯವಾಗಿಟ್ಕೊಂಡು ಸಮಾಜದ ಮುನ್ನಡೆಗೆ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಒಟ್ಟು ನಮ್ಮ ಚರ್ಚೆಯಲ್ಲಿ ವೃತ್ತಿ ಕೌಶಲ್ಯ ಕೊಡ್ತಿರೋ ಅಧಿಕಾರಿ ಒಬ್ರು, ಸ್ವಯಂ ತಮ್ಮ ಜೀವನದಲ್ಲಿಯೇ ಬದುಕಿನ ಮಾರ್ಗ ಕಂಡುಕೊಂಡ ದಿಟ್ಟ ಮಹಿಳೆ, ಅಸಂಘಟಿತರನ್ನ ಸಂಘಟಿಸ್ತಾ ಇರುವಂತಹ ಮಹಿಳೆ, ಈ ಎಲ್ಲರ ಅಭಿಪ್ರಾಯಗಳ ಒಟ್ಟು ಫಲಿತ ಅಂದ್ರೆ ನಾವು ಹೆಣ್ಣು ಮಕ್ಕಳನ್ನ ಅವರು ಹೊರೆ ಅಂತ ನೋಡಿದೆ, ಬಾಲ್ಯ ವಿವಾಹ ಮಾಡಿದೆ, ಅಥವಾ ಅವರಿಗೆ ಸರಿಯಾದ ಅವರ ಅಕ್ಷರ ವಿದ್ಯಾನರು ಆಗಿರ್ಬೋದು ಅಥವಾ ವೃತ್ತಿ ಕೌಶಲ್ಯ ಆಗಿರ್ಬೋದು, ದುಡಿದು ತಿನ್ನೋ ಸಾಮರ್ಥ್ಯ ಬರುವಂತಹ ಒಂದು ದೃಷ್ಟಿಕೋನದಿಂದ ಹೆಣ್ಣು ಮಕ್ಕಳನ್ನ ಬೆಳೆಸಬೇಕಿದೆ. ಮತ್ತೆ ಹೆಣ್ಣು ಮಕ್ಕಳಲ್ಲೂ ಈ ಛಲ ಬರಬೇಕಾಗಿದೆ. ಮೊದಲು ಸ್ವಾವಲಂಬಿ ಆಮೇಲೆ ಸಂಗಾತಿ ಅನ್ನುವ ಒಂದು ಛಲ ಬಂದಾಗ ಈ ದುಡಿಮೆಯಿಂದ ಒಂದು ಆರ್ಥಿಕ ಸ್ವಾತಂತ್ರ್ಯ ಆತ್ಮವಿಶ್ವಾಸ ಒಂದು ಘನತೆಯನ್ನ ಪಡ್ಕೋಬಹುದು. ಮತ್ತು ಈ ಸಾಮಾಜಿಕ ದೌರ್ಜನ್ಯ ಮತ್ತು ಏನು ಅಸ್ವಸ್ಥದ ಒಂದು ಘಟನೆಗಳು ನಡೀತಾ ಇದೆಯೋ ಅಸ್ವಾಸ್ಥ್ಯವನ್ನು ಉಂಟು ಮಾಡುವಂಥದ್ದು ಅಲ್ಲಿ ಹೆಣ್ಣು ಇನ್ನೂ ಹೆಚ್ಚು ಚೆನ್ನಾಗಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಆರೋಗ್ಯಕರವಾದಂತಹ ಒಂದು ವಾತಾವರಣ ಉಂಟು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ದುಡಿಯೋ ಮಹಿಳೆಯರು ತಮ್ಮ ಕಷ್ಟನ ವ್ಯಕ್ತಿ ನೆಲೆಯಲ್ಲಿ ಎದುರಿಸೋದಕ್ಕಿಂತ ಪರಸ್ಪರ ಕಷ್ಟಗಳಿಗೆ ಸುಖಗಳಿಗೆ ಒಂದಾಗ್ತಾ ಸಂಘಟಿತವಾಗಿ ಸಮಸ್ಯೆನ ಬಗೆಹರಿಸೋದಕ್ಕೆ ಶುರು ಮಾಡಿದ್ರೆ ಆ ಸಹೋದರತ್ವದ ಪರಿಕಲ್ಪನೆಯಲ್ಲೂ ಕೂಡ ಒಂದು ಮಹಿಳಾ ಶಕ್ತಿ ಅನ್ನುವಂಥದ್ದು ಬಹಳ ಸದೃಢವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಇದರಿಂದ ಕೌಟುಂಬಿಕ ವಲಯದಲ್ಲೂ ಮಹಿಳಾ ಸಮಾನತೆ ಮತ್ತು ಜಾಗೃತಿ ಎಲ್ಲವೂ ಮೂಡೋದಕ್ಕೆ ಸಾಧ್ಯ ಆಗ್ತದೆ.
4: ಇದುವರೆಗೆ ದುಡಿಯುವ ಮಹಿಳೆಯ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಈ ಕುರಿತ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ಎಸ್ ಕುಸುಮಾದೇವಿ, ಶ್ರೀಮತಿ ಮಲ್ಲಿಗೆ ಹಾಗೂ ಶ್ರೀಮತಿ ಜಯಲಕ್ಷ್ಮಮ್ಮ. ಚರ್ಚೆಯನ್ನ ನಡೆಸಿಕೊಟ್ಟವರು ಡಾಕ್ಟರ್ ಲತಾ ಮೈಸೂರು. ಇಲ್ಲಿಗೆ ಇವತ್ತಿನ ಮಹಿಳಾ ರಂಗ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ.

0: ಪ್ರೀತಿಯ ಮಕ್ಕಳಿಗೆಲ್ಲ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖಾಮುಖಿ, ನೇತ್ರ ಹಾಗೂ ಅದರ ಸಂರಕ್ಷಣೆ, ಈ ವಿಷಯವಾಗಿ ಭಾಗವಹಿಸುತ್ತಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಜಿಎಸ್ ಗೋಪಿನಾಥ್ ಅವರು. ಇವರೊಂದಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಭಾಗವಹಿಸಿರುವ ಮಕ್ಕಳು ಆದರ್ಶ್ ಎಂಬಿ ಹಾಗೂ ಪಲ್ಲವಿ ಪಿ. ಬನ್ನಿ ಕೇಳೋಣ ಮುಖಾಮುಖಿ.
1: ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲೂ ಪಂಚೇಂದ್ರಿಯಗಳು ಅತ್ಯಮೂಲ್ಯ. ಈ ಪಂಚೇಂದ್ರಿಯಗಳಲ್ಲಿ ಬೆಳಕನ್ನು ಕಾಣುವ ಜ್ಞಾನೇಂದ್ರಿಯ ಕಣ್ಣುಗಳು. ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ, ಅದರಲ್ಲೂ ಮಾನವನ ದೇಹದಲ್ಲಿ ಇದರ ರಚನೆ ತುಂಬಾ ಸೂಕ್ಷ್ಮವಾದದ್ದು. ಈ ಕಣ್ಣುಗಳನ್ನು ಹೇಗೆ ಪೋಷಿಸುವುದು, ಇದಕ್ಕೆ ಸಂಬಂಧಿತ ತೊಂದರೆಗಳನ್ನು ಹೇಗೆ ನಿವಾರಿಸುವುದು, ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಡಲು ನಮ್ಮೊಡನಿದ್ದಾರೆ ಕಣ್ಣಿನ ತಜ್ಞರಾದ ಡಾಕ್ಟರ್ ಜಿಎಸ್ ಗೋಪಿನಾಥ್ ಸರ್. ನಮಸ್ಕಾರ ಸರ್.
2: ನಮಸ್ಕಾರಪ್ಪ.
1: ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಧನ್ಯವಾದಗಳು. ನಾನು ಆದರ್ಶ್.
3: ನಾನು ಪಲ್ಲವಿ.
2: ಇಬ್ಬರಿಗೂ ನಮಸ್ತೆ.
1: ಸರ್, ಮೊದಲಿಗೆ ನಮಗೆ ಕಣ್ಣಿನ ರಚನೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀರಾ?
2: ಈಗಾಗಲೇ ನೀವು ಹೇಳಿರೋ ರೀತಿ ಕಣ್ಣುಗಳು ಅಂದರೆ ನಮ್ಮಲ್ಲಿ ಏನ್ ಹೇಳ್ತೇವೆ ಸುಭಾಷಿತದಲ್ಲಿ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಅಂದರೆ ನಮ್ಮ ಎಲ್ಲ ಅಂಗಗಳಲ್ಲಿ ಅತಿ ಅಮೂಲ್ಯವಾದದ್ದು ಕಣ್ಣುಗಳು. ನಿಮ್ಗೆಲ್ಲರಿಗೂ ತಿಳಿದಿದೆ ಮಕ್ಕಳೇ, ಕಣ್ಣಿರೋದು ನಮ್ಮ ದೃಷ್ಟಿಗೋಸ್ಕರ. ಸೊ ಕಣ್ಣು ಪ್ರಧಾನವಾದ ಕೆಲಸ ಅಂದ್ರೆ ಕಣ್ಣಿನ ದೃಷ್ಟಿ, ದೃಷ್ಟಿ ಬರೋದು ಒಂದು. ಈ ಕಣ್ಣಿನ ಆಕಾರ ದೇವರು ಯಾವ ರೀತಿ ಮಾಡಿದಾನೆ ಅಂದ್ರೆ, ಮುಂದ್ಗಡೆ ಒಂದು ಕಾರ್ನಿಯ ಅಂತಿರುತ್ತೆ, ಅಂದ್ರೆ ಒಂದು ನಮ್ಮಲ್ಲಿ ಮನೆಯಲ್ಲಿ ಕಿಟಕಿ ಇರೋ ತರ. ಅದಾದ ಮೇಲೆ ಹಿಂದ್ಗಡೆ ಅಕ್ಷಿಪಟಲ ಅಂತ ಹೇಳ್ತೀವಿ, ಅಂದ್ರೆ ರೆಟಿನಾ ಅಂತ ಹೇಳ್ತೀವಿ. ಅಲ್ಲಿಂದ ಅದು ಕಣ್ಣಿನ ನರ ಹೋಗಿ ಬ್ರೈನ್ ಅಂದ್ರೆ ಮೆದುಳಿಗೆ ಹೋಗುತ್ತೆ. ಸೊ ನಾವು ಏನ್ ನೋಡ್ತೀವಿ ಅದು ಕಣ್ಣಲ್ಲಿ ಒಂದು ಉಲ್ಟವಾಗಿ ಅದು ಇಮೇಜ್ ಅಂದ್ರೆ ಬಿಂಬ ಬೀಳುತ್ತೆ, ಅದು ಬ್ರೈನ್ ಅಲ್ಲಿ ಮತ್ತೊಮ್ಮೆ ಅದು ರಿವರ್ಸ್ ಆಗಿ ನಮಗೆ ಒಂದು ವ್ಯಕ್ತಿಯ ಆಕಾರ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಕಾರ್ನಿಯ ಅಂತ ಹೇಳ್ತೀವಿ ಮುಂದೆ, ಅದಾದ್ಮೇಲೆ ಮಧ್ಯದಲ್ಲಿ ಲೆನ್ಸ್ ಅಂದ್ರೆ ಮಸೂರ ಅಂತ ಹೇಳ್ತೀವಿ. ಈಗ ನೀವು ತಿಳಿದಿರಬಹುದು ವಯಸ್ಸಾದ್ಮೇಲೆ ಕಣ್ಣು ಆಪರೇಷನ್ ಮಾಡ್ತಾರೆ, ಆ ಆಪರೇಷನ್ ಏನ್ ಮಾಡ್ತಾರೆ ಅಂದ್ರೆ ಆ ಲೆನ್ಸ್ ಅನ್ನೋದು ಪೊರೆ ಆಗ್ಬಿಡು, ಆ ಪೊರೆನ ತೆಗೆದು ನಾವು ಲೆನ್ಸ್ ಅಳವಡಿಸ್ತೀವಿ, ಅದನ್ನ ಲೆನ್ಸ್ ಅಂತ ಹೇಳ್ತೀವಿ. ಈ ಕಾರ್ನಿಯ ಮತ್ತೆ ಲೆನ್ಸ್ ಅತಿ ಮುಖ್ಯವಾದ ನಮ್ಮ ರಿಫ್ರಾಕ್ಟಿವ್ ಸರ್ಫೇಸಸ್ ಅಂದ್ರೆ ಅದರಿಂದ ಕಣ್ಣಿನ ಮೇಲೆ ದಿನ ಮೇಲೆ ಲೈಟ್ ಬೀಳ್ಬೇಕು, ಆ ತರ ಆಗುತ್ತೆ. ಯಾವಾಗ ಕಣ್ಣಿನ ಮೇಲೆ ಲೈಟ್ ಬೀಳೋದಿಲ್ವಾ ಅಂತ ಮಕ್ಕಳಿಗೆ ದೃಷ್ಟಿಹೀನತೆ ಇರುತ್ತೆ. ಸೊ ಅದು ಕನ್ನಡಕಕ್ಕೆ ಕಾರಣವಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಕಣ್ಣಲ್ಲಿ ನಮಗೆ ಇಟ್ ಇಸ್ ಅ ಪ್ಯಾಸಿವ್ ಆರ್ಗನ್, ಬಟ್ ನಿಜವಾದ ನಮ್ಮ ಕಣ್ಣುಗಳು ಇರುವುದು ಮೆದುಳಿನಲ್ಲಿ, ಅದು ಆಕ್ಸಿಪಿಟಲ್ ಕಾರ್ಟೆಕ್ಸ್ ಅಂತ, ನಮ್ಮ ತಲೆಯ ಹಿಂಭಾಗದಲ್ಲಿ ಆಕ್ಸಿಪಿಟಲ್ ಕಾರ್ಟೆಕ್ಸ್ ಅಂತ ಜಾಗದಲ್ಲಿ ಇದೆ.
3: ಡಾಕ್ಟ್ರೆ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ಕನ್ನಡಕಗಳನ್ನ ಧರಿಸ್ತಿದ್ದಾರೆ, ಇದಕ್ಕೇನ್ ಕಾರಣ?
2: ಈಗಾಗಲೇ ನಾನು ತಿಳಿಸಿದಂಗೆ ನಿಮಗೆ, ಕಣ್ಣಿನ ಮೂಲಕ ಹಾದು ಹೋಗುವಂತ ಲೈಟ್ ಅದು ರೆಟಿನಾ ಮೇಲೆ ಫೋಕಸ್ ಆಗ್ಬೇಕು. ಯಾವಾಗ ಅದು ರೆಟಿನಾ ಮೇಲೆ ಫೋಕಸ್ ಆಗಿಲ್ಲ ಅಂದ್ರೆ ಅಂತ ವ್ಯಕ್ತಿಗೆ ಎಲ್ಲ ಮಂಜಾಗಿ ಕಾಣುವಂತ ಸ್ಥಿತಿ ಇರುತ್ತೆ. ಸೊ ಅದರಿಂದ ಎಲ್ಲರಿಗೂ ಕನ್ನಡಕ ಹಾಕುವ ಒಂದು ಇದು ಬರುತ್ತೆ. ಕನ್ನಡಕ ಹಾಕಕ್ಕೆ ಎರಡು ಮುಖ್ಯವಾದ ಕಾರಣ, ಒಂದು ಕಣ್ಣಿನ ಅಳತೆಯಲ್ಲಿ ವ್ಯತ್ಯಾಸ ಇರುತ್ತೆ, ಇಲ್ಲ ಕಣ್ಣಿನ ಉದ್ದ. ಈಗ ಕಣ್ಣಿನ ಉದ್ದ ನೀವು ಮುಂದಿಂದ ಹಿಂದಕ್ಕೆ ಅಳತೆ ಮಾಡಿ ಒಂದ್ ಇಂಚು ಅಂದ್ರೆ 24 mm ಉದ್ದ ಇರುತ್ತೆ, ಹೆಚ್ಚು ಕಮ್ಮಿ ಒಂದ್ ಇಂಚಷ್ಟು ಉದ್ದ ಇರುತ್ತೆ ನಮ್ ಕಣ್ಣಿನ ಗುಡ್ಡೆ ಅಷ್ಟೇ. ಸೊ ಆ ಕಣ್ಣಿನ ಉದ್ದ ಅಲ್ಲಿ ವ್ಯತ್ಯಾಸ ಆದರೆ ನಿಮಗೆ ಇಲ್ಲ ಲಾಂಗ್ ಸೈಟ್ ಶಾರ್ಟ್ ಸೈಟ್ ಅಂತ ಏನ್ ಹೇಳ್ತೀವಿ ಅದು ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಣ್ಣಿಂದು ಅಳತೆ ಉದ್ದ ಆಗ್ಬಿಟ್ರೆ ಅಂತ ಮಕ್ಕಳಿಗೆ ಶಾರ್ಟ್ ಸೈಟ್ ಅಥವಾ ಮಯೋಪಿಯಾ ಅಂತ ಹೇಳ್ತೀವಿ, ಅದನ್ನ ಮೈನಸ್ ನಂಬರ್ ಕನ್ನಡಕದಲ್ಲಿ ಕರೆಕ್ಟ್ ಮಾಡ್ತೀವಿ. ಅದೇ ರೀತಿ ಕಣ್ಣಿಂದು ಲೆಂತ್ ಕಮ್ಮಿ ಇದ್ದ ಮಕ್ಕಳಿಗೆ ಪ್ಲಸ್ ಪವರ್ ಅಥವಾ ಹೈಪರ್ಮೆಟ್ರೋಪಿಯಾ ಬರುತ್ತೆ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಕಾರಣ, ಕಣ್ಣಿಂದ ಅಳತೆ ಕೆಲವು ಮಕ್ಕಳಿಗೆ ಕರೆಕ್ಟ್ ಆಗಿರುತ್ತೆ, ಕಣ್ಣಿನ ಮುಂಭಾಗದ ಕಾರ್ನಿಯಲ್ ಶೇಪ್ ಅಂತ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿರೋದಿಲ್ಲ. ಸೊ ಈಗ ನೀವು ಉದಾಹರಣೆಗೆ ಒಂದು ಮೇಲಿಂದ ಕೆಳವರೆಗೆ ನೀವು ಕರಿಗುಡ್ಡೆನ ಮೆಜರ್ ಮಾಡಿದ್ರೆ ಒಂದು ಕರ್ವೇಚರ್ ಅಥವಾ ಉಬ್ಬು ಎಷ್ಟಿರುತ್ತೆ ಅದು ಈ ಕಡೆಯಿಂದ ಆ ಕಡೆ ಮೆಜರ್ ಮಾಡಿದ್ರು ಇರುತ್ತೆ. ಸೊ ಅದಿಲ್ದೆ ಇದ್ದಾಗ ಏನಾಗುತ್ತೆ, ಒಂದು ಮೆರಿಡಿಯನ್ ಅಂತ ಹೇಳ್ತೀವಿ ಅದರಲ್ಲಿ ಮಾತ್ರ ಜಾಸ್ತಿ ಉಬ್ಬಿದ್ದಾಗ ಏನಾಗುತ್ತೆ, ಅಸ್ಟಿಗ್ಮ್ಯಾಟಿಸಮ್ ಅಂತ ಒಂದು ದೃಷ್ಟಿಹೀನತೆ ಬರುತ್ತೆ. ಇಲ್ಲವನ್ನು ಕನ್ನಡಕದಲ್ಲಿ ನಾವು ಹಾಕಿದಾಗ, ಕನ್ನಡಕ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಣ್ಣಿನ ರೆಟಿನಾ ಮೇಲೆ ಫೋಕಸ್ಡ್ ಇಮೇಜ್ ಬರುತ್ತೆ, ಅವಾಗ ಆ ಒಂದು ವ್ಯಕ್ತಿಗೆ ಕ್ಲಿಯರ್ ಕಟ್ ಇಮೇಜ್ ಸಿಗುತ್ತೆ. ಈ ಕಾರಣದಿಂದ ಕನ್ನಡಕ ಹಾಕುವ ಒಂದು ಸ್ಥಿತಿ ಬರುತ್ತೆ.
1: ಸರ್, ಮಕ್ಕಳಲ್ಲಿ ಯಾವಾಗ ಕಣ್ಣಿನ ಪರೀಕ್ಷೆ ಮಾಡಿಸಬೇಕಾಗುತ್ತದೆ?
2: ಕಣ್ಣಲ್ಲಿ ಅತಿ ಮುಖ್ಯವಾದ ಕಾರಣ ಅಂದ್ರೆ ದೂರದಲ್ಲಿ ಕಾಣಿಸಲ್ಲ ಅಂತ ಬರ್ತಾರೆ. ಈಗ ಒಂದು 6 ವರ್ಷದ ಮಗು ಅಥವಾ 7 ವರ್ಷದ ಮಗು ಸ್ಕೂಲಲ್ಲಿ ಕೂತ್ಕೊಂಡಾಗ ಬೋರ್ಡ್ ಅಲ್ಲಿ ಕಾಣಿಸೋದಿಲ್ಲ. ಕೆಲವೊಮ್ಮೆ ಅದ್ ಮಕ್ಳು ಹೇಳ್ಬಹುದು, ಇಲ್ಲದೆ ಇದ್ರೆ ತಂದೆ ತಾಯಿ ಹೇಳ್ತಾರೆ, ಇಲ್ಲದಕ್ಕಿಂತ ಮುಖ್ಯವಾಗಿ ಟೀಚರ್ ಹೇಳ್ತಾರೆ. ಟೀಚರ್ ನೋಡ್ತಾರೆ ಓದ್ತಾ ಇರೋ ಮಗು ಕರೆಕ್ಟ್ ಆಗಿ ಬರ್ಕೊಂಡ್ ಬರಲ್ಲ, ಇಲ್ಲ ಅಂತಾದ್ರೆ ಸ್ಟಡೀಸ್ ಅಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇದ್ದಾನೆ. ಈ ತರ ಇದ್ದಾಗ ಅವನಿಗೆ ಬಹುಶಃ ಕರೆಕ್ಟ್ ಆಗಿ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್

0: ಅಂದ್ರೆ ಕಾಪಿ ಮಾಡೋದನ್ನ ತಪ್ಪು ಕಾಪಿ ಮಾಡ್ಕೊಂಡ್ ಬರ್ತಾರೆ. ಸೊ ಬೋರ್ಡ್ ಕಾಪಿ ಮಾಡುವಾಗ ತಪ್ಪು ಕಾಪಿ ಮಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಅವನಿಗೆ ದೂರದ್ದು ಸ್ವಲ್ಪ ಕಾಣಿಸ್ತಾ ಇಲ್ಲ. ಸೊ ಅಂತ ಮಕ್ಕಳನ್ನ ನಾವು ಫಸ್ಟ್ ಪರೀಕ್ಷೆ ಮಾಡಿ ಅವರನ್ನ ಕನ್ನಡಕ ಒಂದು ಪರೀಕ್ಷೆಗೆ ಗುರಿಪಡಿಸಬೇಕಾಗುತ್ತೆ. ಒಂದು ಎರಡನೇದು ಮುಖ್ಯವಾದ ಕಾರಣ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ತಲೆನೋವು. ತಲೆನೋವು ಒಂದು ಅತಿ ಮುಖ್ಯವಾದ ಕಾರಣ ಕಣ್ಣಿನ ತೊಂದರೆ ಇದ್ರೆ. ಕಣ್ಣಿನ ತೊಂದರೆ ಅಂದ್ರೆ ಈ ರಿಫ್ರಾಕ್ಟಿವ್ ಎರರ್ ಅಂತ ಏನ್ ನಾನಿದೆ ಅಂದ್ರೆ ಕಣ್ಣಿನ ಮೇಲೆ ರೆಟಿನಾ ಮೇಲೆ ಫೋಕಸ್ ಆಗದೆ ಇದ್ದಾಗ ಅಂತ ಮಕ್ಕಳಿಗೆ ಸಂಜೆ ಆದಾಗ ಎಸ್ಪೆಷಲಿ ತಲೆನೋವು ಬರಬಹುದು, ಇಲ್ಲ ಕಣ್ಣಲ್ಲಿ ಉರಿ ಆಗಂತಾಗಬಹುದು, ಇಲ್ಲ ತೇವಾಂಶ ಕಡಿಮೆ ಆಗಿ ಡ್ರೈನ್ ಅಂತ ಆಗ್ಬಹುದು. ಸೊ ಇಷ್ಟೆಲ್ಲ ಆಗಿ ಮಕ್ಕಳಲ್ಲಿ ಸ್ವಲ್ಪ ಹೊತ್ತು ಓದದ್ಮೇಲೆ ಡಬಲ್ ಕಾಣಂಗಾಗಬಹುದು, ಇಲ್ಲ ಒಂದ್ ಅರ್ಧ ಗಂಟೆ ಆದ್ಮೇಲೆ ಕಣ್ಣೆಲ್ಲ ನೋವು ಬರುತ್ತೆ ಅಂತ ಕಣ್ಣಲ್ಲಿ ಕೂಡ ನೋವು ಬರಬಹುದು ತಲೆನೋವು ಜೊತೆಗೆ. ಸೊ ಈ ಕಾರಣಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ಗ್ರೂಪ್ ಕನ್ನಡಕ ಹಾಕಕ್ಕೆ. ಅದ್ ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದು ಗ್ರೂಪ್ ಅಂದ್ರೆ ಮಾಲ್ಗಣ್ಣಿರೋ ಮಕ್ಕಳು. ಮಾಲ್ಗಣ್ಣಿರೋ ಮಕ್ಕಳಿಗೆ ಏನಾಗೋಗುತ್ತೆ ಅಂದ್ರೆ ಒಂದು ಕಣ್ಣಲ್ಲಿ ಎಷ್ಟೋ ಸರ್ತಿ ದೃಷ್ಟಿಹೀನತತೆ, ಅದು ನಾವು ಪರೀಕ್ಷೆ ಮಾಡದೆ ಇದ್ರೆ ಅದು ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಇನ್ನೊಂದ್ ಕಣ್ ಚೆನ್ನಾಗಿದ್ದಾಗ ಏನಾಗುತ್ತೆ, ಈಗ ಎರಡು ಎತ್ತಿದ್ದಾಗ ಒಂದ್ ಎತ್ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದ್ ಎತ್ ಆರಾಮಾಗಿ ಮಲ್ಕೊಂಡಿರುತ್ತಲ್ವಾ. ಅದೇ ರೀತಿ ಕಣ್ಣಲ್ಲೂ ಕೂಡ ಒಂದು ಕಣ್ಣು ಲೇಜಿ ಅಂತ ಆಗ್ಬಿಡುತ್ತೆ, ಅಂದ್ರೆ ಸೋಮಾರಿ ಕಣ್ಣು ಅಂತ ಹೇಳ್ತೀವಿ ಅದಕ್ಕೆ ನಾವು. ಅದನ್ನ ಟೆಕ್ನಿಕಲ್ ಟರ್ಮ್ ನಾವು ಡಾಕ್ಟರ್ಸ್ ಆಂಬ್ಲಿಯೋಪಿಯಾ ಅಂತ ಹೇಳ್ತೀವಿ. ಸೊ ಈ ಒಂದು ಆಂಬ್ಲಿಯೋಪಿಯಾನ ತಡೆಗಟ್ಟೋಕ್ಕೆ ನಾವು ಮಕ್ಕಳಿಗೆ ಕನ್ನಡಕನ ಹಾಕುವಂತ ಸ್ಥಿತಿ ಬರುತ್ತೆ.
1: ಸರ್, ನೀವು ಹೇಳಿದ ಹಾಗೆ ದೂರದೃಷ್ಟಿ ಮತ್ತೆ ಸಮೀಪ ದೃಷ್ಟಿ ಅದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ?
0: ಈಗಾಗಲೇ ನಾನು ಹೇಳ್ದೆಮ್ಮ ನಿಮ್ಗೆ, ಕಣ್ಣಿನ ಈ ನಿಯರ್ ಸೈಟೆಡ್ನೆಸ್ ಅಥವಾ ಲಾಂಗ್ ಸೈಟೆಡ್ನೆಸ್ ಅಥವಾ ಶಾರ್ಟ್ ಸೈಟ್ ಲಾಂಗ್ ಸೈಟ್ ಅಂತ ಹೇಳ್ತೀವಿ. ಕಾಮನ್ ಆಗಿ ನೀವು ಕೇಳಿರೋದು ಶಾರ್ಟ್ ಸೈಟ್ ಇಲ್ಲ ಲಾಂಗ್ ಸೈಟ್. ಶಾರ್ಟ್ ಸೈಟ್ ಅಂದ್ರೆ ಅರ್ಥ ಏನು ಅಂದ್ರೆ ಅವರಿಗೆ ಅತಿ ದೂರದ್ದು ಕಾಣಿಸುವಲ್ಲ. ಸೊ ಅದರಿಂದ ಏನು ಅಂದ್ರೆ ಅವನಿಗೆ ಬೋರ್ಡ್ ಅಲ್ಲಿ ಬರ್ದಿರೋದು ಕಾಣಿಸೋದಿಲ್ಲ. ಅದೇ ಅವನ ಕೈಯಲ್ಲಿ ಪುಸ್ತಕ ಕೊಡಿ, ಎಂತ ಸಣ್ಣದ್ ಬೇಕಾದ್ರು ಓದ್ತಾನೆ ಬರೀತಾನೆ ಅಂತ ಮಗು. ಇದಕ್ಕೆ ನಾವು ಶಾರ್ಟ್ ಸೈಟ್ ಅಂತ ಹೇಳ್ತೀವಿ. ನಮ್ಮ ಒಂದು ಟೆಕ್ನಿಕಲ್ ಟರ್ಮ್ ಅಂದ್ರೆ ಮಯೋಪಿಯಾ ಅಂತ ಹೇಳ್ತೀವಿ. ಈ ಮಯೋಪಿಯಾ ಅನ್ನೋದ್ರಲ್ಲಿ ಏನಾಗುತ್ತೆ, ಲೈಟ್ ಪ್ಯಾರಲಲ್ ಆಗಿರೋ ಲೈಟ್ ರೆಟಿನಾ ಮೇಲೆ ಬೀಳೋದಿಲ್ಲ, ರೆಟಿನಾದ ಮುಂಭಾಗದಲ್ಲಿ ಬೀಳುತ್ತೆ. ಯಾಕೆ ಅಂದ್ರೆ ಕಣ್ಗುಡ್ಡೆ ಉದ್ದ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಎಲ್ಲಿಗೆ ಬರುತ್ತೆ ಅಂದ್ರೆ ಕಣ್ಣಿನ ಜಿಯೋಮೆಟ್ರಿ ವ್ಯತ್ಯಾಸದಲ್ಲಿ ಈ ಒಂದು ಶಾರ್ಟ್ ಸೈಟ್ ಅಥವಾ ಲಾಂಗ್ ಸೈಟ್ ಅಂತ ಏನ್ ಹೇಳ್ತೀರಾ ಅದು ಬರುತ್ತೆ.
2: ಸರ್, ಟಿವಿ ಮೊಬೈಲ್ ಕಂಪ್ಯೂಟರ್ ಗಳನ್ನು ನೋಡೋದ್ರಿಂದ ಕಣ್ಣಿಗೆ ಏನು ಪ್ರಭಾವ ಆಗುತ್ತೆ?
0: ನಿಜ ಹೇಳ್ಬೇಕಾದ್ರೆ ಟಿವಿನ ಕರೆಕ್ಟ್ ದೂರದಿಂದ ಕೂತ್ಕೊಂಡು ನೋಡಿದ್ರೆ ಅಥವಾ ಮೊಬೈಲ್ನ ಕರೆಕ್ಟ್ ಆಗಿ ನೋಡಿದ್ರೆ ಯಾವುದೇ ರೀತಿಯಾದಂತ ಪ್ರಭಾವ ಬರಲ್ಲ. ಹಂಗ್ಬಿಟ್ಟು ನಾನಿಲ್ಲಿ ನಿಮ್ಗೆ ಮಕ್ಕಳಿಗೆ ಅದ್ರ ಬಗ್ಗೆ ಜಾಸ್ತಿ ಹೊತ್ತು ನೋಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಣ್ಣಿಗೆ ಖಂಡಿತ ಹತ್ರ ಹೋಗಿ ನೋಡೋದ್ರಿಂದ ಅದರಿಂದ ಬರುವ ಕಿರಣಗಳು ಅಂದ್ರೆ ರೇಡಿಯೇಷನ್, ಈಗ ಟಿವಿಯಿಂದ ನಿಮ್ಗೆ ರೇಡಿಯೇಷನ್ ಬರುತ್ತೆ, ಬಟ್ ಈಗ ಮಾಡರ್ನ್ ಟೆಕ್ನಾಲಜಿನಲ್ಲಿ ಅವೆಲ್ಲ ಆದಷ್ಟನ್ನ ಪ್ರಿವೆಂಟ್ ಮಾಡಿದ್ದಾರೆ. ಆದರೂ ಕೂಡ ಒಂದು ಟಿವಿನ ನೋಡ್ಬೇಕಾದ್ರೆ ಒಂದ್ ಸರಾಸರಿ ಹತ್ತಡಿ ದೂರದಿಂದ ಕೂತ್ಕೊಂಡು ನೋಡ್ಬೇಕು. ಅದು ಬರುವ ಕಿರಣಗಳಿಂದ ಆಗುವಂತ ಒಂದು ಕಣ್ಣಿಗೆ ಅಪಾಯ ಅದಲ್ಲದೆ ಕಣ್ಣಿಗೆ ಒಂದು ಸ್ಟ್ರೈನ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನೀವು ಕಣ್ಣತ್ರ ಹೋದಷ್ಟು ನಿಮ್ದು ಕನ್ವರ್ಜೆನ್ಸ್ ಅಂತ, ಈಗ ಫಾರ್ ಎಕ್ಸಾಂಪಲ್ ನಾವು ಹತ್ತಡಿ ದೂರದಿಂದ ನೋಡಿದ್ರೆ ನಮ್ದು ಕಣ್ಣು ಸ್ವಲ್ಪ ನೇರ ಇರುತ್ತೆ. ಅದೇ ನೀವು ಎರಡಡಿಯಿಂದ ಹೋಗಿ ನೋಡ್ತು ಅಂದ್ರೆ ಒಂದು ವಸ್ತುನ ನಿಮ್ಮ ಕಣ್ಣುಗಳು ಮೂಗಿನ ಕಡೆಗೆ ತಿರುಗಬೇಕಾಗತ್ತೆ. ಸೊ ಆತರ ಆದಾಗ ಈ ಕನ್ವರ್ಜೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ ನಾವು. ಈ ಕನ್ವರ್ಜೆನ್ಸ್ ಮಾಡದಷ್ಟು ಏನಾಗುತ್ತೆ, ನಿಮಗೆ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, ತಲೆನೋವು ಬರುತ್ತೆ. ಇದೆಲ್ಲ ಟೆಂಪ್ರರಿ ಶಾರ್ಟ್ ಲಿವ್ಡ್ ಅಂದ್ರೆ ನೀವು ಅಂದಿನ ದಿನ ತೊಂದರೆ ಆಗ ಸ್ವಲ್ಪ ರೆಸ್ಟ್ ತಗೊಂಡ ಮೇಲೆ ಮತ್ತೊಮ್ಮೆ ಇದಾಗುತ್ತೆ. ಅದೇ ರೀತಿ ಕಂಪ್ಯೂಟರಲ್ಲೂ ಕೂಡ ತುಂಬಾ ನಮ್ಮ ಕಣ್ಣಿಗೆ ಪ್ರಭಾವ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಣ್ಣನ್ನ ನೀವು ಕಂಪ್ಯೂಟರ್ ನೋಡುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಿನ ಅಲ್ಲಲ್ಲಿ ಯಾವತ್ತು ಕಂಪ್ಯೂಟರ್ ಇಟ್ಕೋಬೇಡಿ. ಕಣ್ಣಿಂದ ಕೆಳಗೆ ಇರಬೇಕು, ಒಂದು 15-20 ಡಿಗ್ರಿ ಕಣ್ಣಿಂದ ಕೆಳಗಡೆ ಇದ್ದಷ್ಟು ನಮ್ಮ ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ. ಕೆಲವು ನೀವು ನೋಡಿರ್ಬೋದು ಎಷ್ಟೋ ಬಸ್ ಸ್ಟ್ಯಾಂಡು ಅಲ್ಲಿ ಅವರು ಕಂಪ್ಯೂಟರ್ ಕೂತ್ಕೊಂಡು ಹಿಂಗೆ ತಲೆ ಎತ್ಕೊಂಡು ಕಣ್ಣು ಎತ್ಕೊಂಡು ಮೇಲೆ ಎತ್ಕೊಂಡು ನೋಡ್ತಾ ಇರ್ತಾರೆ. ಕಣ್ಣಿಗೊಂದೇ ಅಲ್ಲ, ಕುತ್ತಿಗೆಯಿಂದ ಹಿಡಿದು ನಾವು ಬೆನ್ನಿಗೂ ಅದು ತೊಂದರೆ ಕೊಡೋ ಸಾಧ್ಯತೆ ಇತ್ತು. ಸೊ ಕಂಪ್ಯೂಟರ್ ಇದಕ್ಕೆ ಒಂದು ದೊಡ್ಡ ಪದ ಬಳಸ್ತೀವಿ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಸೊ ಈ ಕಂಪ್ಯೂಟರ್ ನಲ್ಲಿ ಏನಾಗುತ್ತೆ ನಿಮಗೆ ಇಂಪಾರ್ಟೆಂಟ್ ಆಗಿ, ನೀವು ಯಾರೇ ಒಂದು ವ್ಯಕ್ತಿ ಕಣ್ಣಲ್ಲಿ ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ನೋಡ್ತಾ ಇದ್ರೆ ನಿಮ್ಮ ಒಂದು ಬ್ಲಿಂಕ್ ರೇಟ್ ಅಂದ್ರೆ ನಾವು ರಪ್ಪೆನ ಒಂದು ನಿಮಿಷಕ್ಕೆ ಸರಾಸರಿ 15 ಬಾರಿ ಕಣ್ಣನ್ನ ಮುಚ್ಚಿ ತೆಗೆದು ಮಾಡ್ತೀವಿ. ಈ ಒಂದು ಕ್ರಿಯೆ ಭಗವಂತ ದೇವರು ಯಾಕೆ ಕೊಟ್ಟಿದ್ದಾನೆ ನಮ್ಗೆ ಅಂದ್ರೆ ಅದನ್ನ ನಮ್ಮ ಕಾರಲ್ಲಿ ಒಂದು ವೈಪರ್ ಇದ್ದಂಗೆ ಅದು ನಮ್ಮ ಕಣ್ಣನ್ನ ಕ್ಲೀನ್ ಮಾಡುತ್ತೆ, ಮತ್ತೆ ಆ ಟಿಯರ್ ಫಿಲಮ್ ಅಂತ ಏನಿರುತ್ತೆ ಮುಂದೆ ಅದು ಕ್ಲಿಯರ್ ಆಗಿರುತ್ತೆ. ಸೊ ನಮ್ ದೃಷ್ಟಿ ಕೂಡ ಅದರಿಂದ ಮೇಂಟೈನ್. ಸೊ ನೀವೀಗ ಏನಾಗುತ್ತೆ ಅಂತ ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ ನ ನೋಡ್ತಾ ಇದ್ದಾಗ ಅವ್ರ ಕಣ್ಣನ್ನ ಓಪನ್ ಮಾಡ್ಕೊಂಡಿರ್ತಾರೆ ಜಾಸ್ತಿ ಹೊತ್ತು. ಸೊ ಓಪನ್ ಮಾಡ್ಕೊಂಡಿಟ್ಟಾಗ ಏನಾಗುತ್ತೆ, ಕಣ್ಣಲ್ಲಿರೋಂತ ಒಂದು ಆ ನೀರಿನಂಶ ಆವಿಯಾಗಿ ಹೊರಟೋಗುತ್ತೆ. ಸೊ ಅವ್ರಿಗೆ ಏನ್ ಪ್ರಾಬ್ಲಮ್ ಬರುತ್ತೆ, ಕಂಪ್ಯೂಟರ್ ಯೂಸ್ ಮಾಡಿ ಸಾಯಂಕಾಲದೊತ್ತಿಗೆನೆ ಕಣ್ಣಲ್ಲಿ ಉರಿ ಆಗೋದು, ಚುಚ್ಚೋದು, ಒತ್ತದು, ಕೆಂಪಾಗೋದು, ಮತ್ತೆ ಇನ್ನೂ ಕೆಲವರಿಗೆ ಕಣ್ಣಿನ ಟಿಯರ್ ಫಿಲಮ್ ಹಾಳಾಗೋದ್ರಿಂದ ಮಂಜು ಕೂಡ ಬರಂಗಾಗೆ, ಅದಲ್ದೆ ಎಷ್ಟೋ ಸತಿ ಅವ್ರಿಗೆ ತಲೆನೋವೆಲ್ಲ ಬರುತ್ತೆ. ಸೊ ಇದನ್ನ ನೀವು ತಡೆಗಟ್ಟಗೆ ಏನ್ ಮಾಡ್ಕೋಬೇಕು, ಕಂಪ್ಯೂಟರ್ನ ಒಂದ್ ಅರ್ಧ ಗಂಟೆ ತನಕ ಮಾಡಿ, ಕಂಟಿನ್ಯೂಸ್ ಆಗಿ ಮಾಡಕ್ ಹೋಗ್ಬೇಡಿ. ಅರ್ಧ ಗಂಟೆ ಆದ ಮೇಲೆ ಒಂದ್ 5-10 ನಿಮಿಷ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೊಮ್ಮೆ ಅದರ ಅವಶ್ಯಕತೆ ಇದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಕೆಲವೊಮ್ಮೆ ಗ್ಲಾಸಸ್ ಅಲ್ಲಿ

0: ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಗ್ಲಾಸ್ ಅಂತ ಬರುತ್ತೆ. ಸೊ ಆ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಗ್ಲಾಸ್ ಇದ್ರೆ ಕಂಪ್ಯೂಟರ್ ನೋಡೋದಕ್ಕೆ ಅದು ಎಕ್ಸ್ಟ್ರಾ ಲೈಟ್ ಏನ್ ಬರುತ್ತೆ, ಆ ರೇಡಿಯೇಷನ್ ಏನ್ ಬರುತ್ತೆ, ಅದನ್ನ ಸ್ವಲ್ಪ ಕಟ್ ಡೌನ್ ಮಾಡುತ್ತೆ.
1: ಸರ್, ಈಗ ಹಬ್ಬಗಳೆಲ್ಲ ಪಟಾಕಿಗಳಿಂದ ಅನೇಕ ಅನಾಹುತಗಳು ಸಂಭವಿಸುತ್ತೆ, ಅದನ್ನೆಲ್ಲ ನಾವು ತಡೆಗಟ್ಟಬಹುದು?
0: ಇದು ಬಹಳ ಮುಖ್ಯ ಪ್ರಶ್ನೆ. ಮಕ್ಕಳೇ, ಪಟಾಕಿನ ದೂರದಿಂದ ಹೊಡೀರಿ. ಎಷ್ಟು ದೂರದಿಂದ ನೀವು ನಿಂತ್ಕೊಂಡು ಹೊಡಿತೀರಾ ಅಷ್ಟು ಒಳ್ಳೇದು. ಇಲ್ಲ, ಅದರ ಆನಂದ ಕಿವಿಗೆ ಆಗಂತ ಇದಕ್ಕಿಂತ ಕಣ್ಣಿಗೆ ಆನಂದ ಆಗುವಂತ ಪಟಾಕಿ ಹೊಡೀರಿ. ಶಬ್ದ ಬರುವಂತ ಪಟಾಕಿ ಬೇಡ. ಮತ್ತೆ ಹಚ್ಚಕ್ಕೆ ದೊಡ್ಡವರು ಇರ್ತಾರೆ, ಅವರು ಹುಷಾರಾಗಿ ಹಚ್ಚಲಿ. ಕೆಲವೊಮ್ಮೆ ಇಷ್ಟೆಲ್ಲ ನೀವು ಜಾಗ್ರತೆ ವಹಿಸಿದ್ ಕೆಲವೊಮ್ಮೆ ಅನಾಹುತಗಳಾಗತ್ತೆ, ಏನು ಮಾಡಕ್ಕಾಗಲ್ಲ. ಪಟಾಕಿಯಿಂದ ಒಂದು ಮೆಕ್ಯಾನಿಕಲ್ ಇಂಜುರಿ ಅಂದ್ರೆ ಡೈರೆಕ್ಟ್ ಆಗಿ ಪಟಾಕಿ ಬಂದು ನಮಗೆ ಹೊಡಿಬಹುದು. ಇನ್ ಕೆಲವು ಸತಿ ಅದು ಕೆಮಿಕಲ್ ಇರುತ್ತೆ, ಅದರೊಳಗೆ ನಿಮ್ಗೆ ಗೊತ್ತಿರಂಗೆ ಸ್ಫರು ಫಾಸ್ಫರಸ್ ಇವೆಲ್ಲ ಇರುತ್ತೆ. ಈ ಕೆಮಿಕಲ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಕೆಮಿಕಲ್ ಇಂಡ್ಯೂಸ್ಡ್ ರಿಯಾಕ್ಷನ್ ಕೂಡ ಕಣ್ಣಲ್ಲಾಗುತ್ತೆ. ಅದರಿಂದ ಇದಕ್ಕೆ ಇಂಪಾರ್ಟೆಂಟ್ ಆಗಿ ನೀವು ಪಟಾಕಿ ಏನಾದ್ರು ಕಣ್ಣಿಗೆ ಬಿತ್ತು ಏನಾರು ಆಯ್ತು ಅಂದ್ರೆ ಇಮ್ಮಿಟ್ ಆಗಿ ಯಾವುದೇ ಕಾರಣಕ್ಕೂ ಕಣ್ಣು ಉಜ್ಜಬೇಡಿ. ಕಣ್ಣು ಉಜ್ಜಬಾರದು. ಉಜ್ಜೋದ್ರಿಂದ ಏನಾಗುತ್ತೆ, ಆ ಮುಂದ್ಗಡೆ ಇರೋ ಕರಿಗುಡ್ಡೆ ಮೇಲಿರೋ ಚರ್ಮ ಎಲ್ಲ ಕಿತ್ಕೊಂಡ್ಬರುತ್ತೆ. ಸ್ವಲ್ಪ ಇಮ್ಮಿಡಿಯೇಟ್ ಆಗಿ ಏನ್ ನೀರ್ ಕ್ಲೀನ್ ಆಗಿರೋ ನೀರ್ ಸಿಗುತ್ತೋ ನೀರಲ್ಲಿ ಕಣ್ಣನ್ನ ತೊಳಿರಿ. ಯಾಕಂದ್ರೆ ಏನ್ ಕೆಮಿಕಲ್ಸ್ ಕಣ್ಣೊಳಗೆ ಹೋಗಿರುತ್ತೆ ಅದು ಕಣ್ಣಿನ ಹೊರಗಡೆ ಅದೆಲ್ಲ ಹೋಗುತ್ತೆ. ಜೊತೆಗೆ ಕಣ್ಣಿಂದು ಒಂದೇ ಕಣ್ಣಿಗೆ ಏಟ್ ಬಿದ್ದಿದ್ರೆ ಇನ್ನೊಂದ್ ಕಣ್ಣು ಮುಚ್ಚಿಬಿಟ್ಟು ದೂರದ ದೃಷ್ಟಿ ನೋಡ್ಕೊಳ್ಳಿ. ಸಪೋಸ್ ಏನು ಜಾಸ್ತಿ ಡ್ಯಾಮೇಜ್ ಆಗಿ ದೃಷ್ಟಿಲಿ ಏನು ತೊಂದರೆ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಏನು ಕಣ್ಣಿನ ಡಾಕ್ಟರ್ ತೋರಿಸುವಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ದೃಷ್ಟಿಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಯಾವುದೇ ಕಾರಣಕ್ಕೂ ತಡ ಮಾಡಿ ಕಣ್ಣಿನ ವೈದ್ಯರ ಬಳಿ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳೋದು ಬಹಳ ಸೂಕ್ತ. ಮತ್ತೆ ಹಚ್ಚುವಾಗ್ಲೂ ಅಷ್ಟೇ, ಕಾಟನ್ ಬಟ್ಟೆಗಳು ಹಾಕೊಳ್ಳೋದು ಯಾವತ್ತು ಒಳ್ಳೇದು. ಯಾಕಂದ್ರೆ ನಿಮ್ಗೆಲ್ಲ ಚೆನ್ನಾಗಿ ತಿಳಿದಿದೆ, ನೈಲಾನ್ ಬಟ್ಟೆಗಳು ಅಂತವೆಲ್ಲ ಏರ್ ಫ್ಲೇಮಬಲ್ ಅಂದ್ರೆ ಸುಲಭವಾಗಿ ಬೆಂಕಿ ಹತ್ಕೊಳ್ಳಂತ ವಸ್ತುಗಳು. ಅಂತ ಬಟ್ಟೆಗಳನ್ನ ದಯವಿಟ್ಟು ಹಾಕೋಬೇಡಿ, ದೂರದಿಂದ ಹಚ್ಚಿ.
2: ಹಾಗೆ ಕಣ್ಣಿನ ಪೋಷಣೆಗೆ ಯಾವ ಯಾವ ಹಣ್ಣು ತರಕಾರಿಗಳ ಸೇವನೆ ಸೂಕ್ತವಾಗಿದೆ?
0: ಈಗ ಕೆಲವರು ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ನನ್ನ ಮಗನ್ಗೆ ನಾನು ಕ್ಯಾರೆಟ್, ನಾನು ಇದು ಮಾವಿನ ಹಣ್ಣು ಇದೆಲ್ಲ ಕೊಟ್ಬಿಟ್ಟಿದ್ದೀನಿ ಸರ್, ಚೆನ್ನಾಗಿ ತಿಂದಿದ್ದಾನೆ, ಆದ್ರೂ ಏನಕ್ಕೆ ಸರ್ ಕನ್ನಡಕ ಇದ್ದಾನೆ ಅಂತ ಕೆಲವರು ಅನ್ಕೋತಾರೆ. ಕ್ಯಾರೆಟ್ ತಿನ್ನಕ್ಕೂ ಅಥವಾ ಮಾವಿನ ಹಣ್ಣು ತಿನ್ನಕ್ಕೂ ಅದರಲ್ಲಿ ಯಾವುದೇ ರೀತಿಯಾದಂತ ಕನ್ನಡಕದ ಮೇಲೆ ಆಗುವಂತ ಪ್ರಭಾವ ಅಲ್ಲ ಅದು. ನಿಜ, ವಿಟಮಿನ್ ಎ ಅಂತ ಒಂದು ಅಂಶ ಇದೆ, ನಿಮ್ಗೆ ತಿಳಿದಿರಬೇಕು, ನೀವು ಕ್ಲಾಸ್ ಅಲ್ಲಿ ಓದಿರ್ತೀರಾ. ವಿಟಮಿನ್ ಎ ಅನ್ನೋದು ಈ ಕಣ್ಣಿನ ಒಂದು ಕೆಲಸಕ್ಕೆ ಅದು ಬಹಳ ಅತಿ ಮುಖ್ಯವಾದಂತ ಒಂದು ವಸ್ತು. ಈ ವಿಟಮಿನ್ ನಿಂದ ನಮ್ಮ ಕಣ್ಣಲ್ಲಿ ಎರಡು ತರ ಇಂಪೆಂಡ್ ಆಗುತ್ತೆ. ಒಂದು, ರಾತ್ರಿಯ ದೃಷ್ಟಿಗೆ ನಮ್ಗೇನ್ ಬೇಕೋ ಅದು ಹೆಲ್ಪ್ ಆಗುತ್ತೆ. ಹಂಗಾಗಿ ವಿಟಮಿನ್ ಎ ಕೊರತೆ ಇದ್ದ ಮಕ್ಕಳಲ್ಲಿ ನೈಟ್ ಬ್ಲೈಂಡ್ನೆಸ್ ಅಂತ ಇರುತ್ತೆ. ಸೊ ಇಂಪಾರ್ಟೆಂಟ್ ಕಾಸ್ ಅಂದ್ರೆ ರಾತ್ರಿ ಹೊತ್ತು ಕಾಣದೆ ಇರೋವಾಗ ನೀವು ಅಷ್ಟು ನೋಡ್ಕೋಬೇಕಾಗಿರೋದು ವಿಟಮಿನ್ ಎ ಡೆಫಿಷಿಯನ್ಸಿ. ಅದಕ್ಕೆ ಇಂಪಾರ್ಟೆಂಟ್ ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಈ ಹಸಿರು ಸೊಪ್ಪು ಅದೇ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತೆ ಯೆಲ್ಲೋ ಕಲರ್ ಫ್ರೂಟ್ಸ್ ವೆಜಿಟೇಬಲ್ಸ್, ಕ್ಯಾರೆಟ್, ಪಪ್ಪಾಯ ಇವೆಲ್ಲ ತುಂಬಾ ವಿಟಮಿನ್ ಎ ನಲ್ಲಿ ಸತ್ವ ಜಾಸ್ತಿ ಇರುತ್ತೆ. ಹಂಗನ್ಬಿಟ್ಟು ನಾರ್ಮಲ್ ಆಗಿರೋ ಮಕ್ಕಳಿಗೆ, ಚೆನ್ನಾಗಿರೋ ಮಕ್ಕಳಿಗೆ ನೀವು ಕ್ಯಾರೆಟ್ ಇದೆಲ್ಲ ಕೊಟ್ಬಿಟ್ಟು ಸರಿ ಮಾಡ್ತೀನಿ ಅನ್ನೋದ್ರ ಮಾತ್ರ ಅರ್ಥ ಇಲ್ಲ. ಹಳೆ ಕಾಲದಲ್ಲಿ ತುಂಬಾ ಹಿಂದೆ ಏನಾಗೋದು ಅಂದ್ರೆ, ವಿಟಮಿನ್ ಎ ಕೊರತೆ ಇದ್ದು ಮಕ್ಕಳಲ್ಲಿ ತುಂಬಾ, ಈಗ 6 ತಿಂಗಳು 8 ತಿಂಗಳು ಮಕ್ಕಳಲ್ಲಿ ಅದು ಬಹಳ ಸರ್ವೇ ಸಾಮಾನ್ಯ ಇತ್ತು. ಕಣ್ಣು ಡ್ರೈ ಆಗ್ಬಿಟ್ಟು ಕಾರ್ನಿಯಾ ಪರ್ಫರೇಟ್ ಆಗ್ಬಿಟ್ಟು ಕಣ್ಣು ಕಳ್ಕೊಂಡಂತಹದ್ದು ತುಂಬಾ ಇತ್ತು ಮೊದಲು. ಈಗ ಅದು ಇಲ್ಲ, ಯಾಕಂದ್ರೆ ಅದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಸೊ ವಿಟಮಿನ್ ಎ ಪ್ರೊಫಿಲಾಕ್ಸಿಸ್ ಅಂದ್ಬಿಟ್ಟು ಕೊಡ್ತೀವಿ ನಾವು. ಇದು ತಾಯಂದ್ರಿಗೆ ಅಂತಂದ್ರೆ ಮಕ್ಕಳ ಲಿವರ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಈ ವಿಟಮಿನ್ ಎ. ಸೊ ಫಸ್ಟ್ 6 ತಿಂಗಳು ಮಕ್ಕಳಲ್ಲಿ ಏನ್ ಡಯಟ್ ವ್ಯತ್ಯಾಸ ಇದ್ರೂ ಗೊತ್ತಾಗೋದಿಲ್ಲ. ಸೊ ಮಗುಗೆ ಯಾವಾಗ ವಿಟಮಿನ್ ಎ ಸ್ಟೋರೇಜ್ ನಲ್ಲಿ ಏನಿದೆ ಅದು ಖಾಲಿ ಆದ್ಮೇಲೆ, ಆ ಮಗು ಕರೆಕ್ಟ್ ಆಗಿ 6 ತಿಂಗಳ ಮೇಲೆ ಅವ್ರಿಗೆ ಡಯಟ್ ಅಲ್ಲಿ ವಿಟಮಿನ್ ಎ ಸರಿಗಿಲ್ಲ ಅಂದ್ರೆ, ಅಂತ ಮಕ್ಕಳಲ್ಲಿ ರಾತ್ರಿ ಹೊತ್ತು ಕಣ್ಣು ಮಂಜಾಗೋದು, ಪ್ಲಸ್ ಕಣ್ಣಲ್ಲಿ ಬೈಟ ಪಾಟ್ ಅಂತ ಬರುತ್ತೆ, ಪ್ಲಸ್ ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಅಂದ್ರೆ ಕಣ್ಣು ಡ್ರೈ ಆಗುತ್ತೆ, ತೇವಾಂಶ ಕಡಿಮೆ ಆಗಿ ಮುಂದೆ ತೊಂದರೆ ಆಗಂತ ಸಾಧ್ಯತೆ ಇದೆ. ಸೊ ಅಂತ ಮಕ್ಕಳಲ್ಲಿ ಈ ಒಂದು ಕ್ಯಾರೆಟ್ ಮತ್ತೆ ಪಪ್ಪಾಯ ಅಥವಾ ಮಾವಿನ ಹಣ್ಣು ತುಂಬಾ ಉಪಯೋಗವಾಗುತ್ತೆ.
1: ಡಾಕ್ಟರ್, ಈಗ ಕಣ್ಣು ಕೆಂಪಾಗುತ್ತಲ್ಲ, ಅದ್ರ ಲಕ್ಷಣಗಳೇನು ಅಂತ ತಿಳಿಸ್ಕೊಡ್ತೀರಾ?
0: ಓ, ವೆರಿ ಗುಡ್. ಈಗ ಕಣ್ಣು ಕೆಂಪಾಗಕ್ಕೆ ನಾನಾ ಕಾರಣಗಳಿದೆ ಅಮ್ಮ. ಅದರಲ್ಲಿ ಮುಖ್ಯವಾದ ಕಾರಣ ಏನು ಅಂದ್ರೆ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಕಂಜಂಕ್ಟಿವೈಟಿಸ್ ಅಂದ್ರೆ ಅದು ಮೆಡ್ರಾಸ್ ಕಣ್ಣು ಅಂತ ಹೇಳಿದ್ರೆ ಎಲ್ಲಾರ್ಗು ಗೊತ್ತಾಗ್ಬಿಡುತ್ತೆ. ಈಗ ಅದೇ ಯಾವುದೋ ಒಂದ್ ಕಾಲದಲ್ಲಿ ಮೆಡ್ರಾಸ್ ಒಂದು ಸಿಟಿನಲ್ಲಿ ಬಂದ್ಬಿಡ್ತು. ಸೊ ಅದಕ್ಕೆ ಮೆಡ್ರಾಸ್ ಕಣ್ಣು ಅಂತ ಇಟ್ಬಿಟ್ರೆ ಹೆಸರು, ಕೆಲವರು ಬರೀ ಕಣ್ಣು ಅಂತ ಹೇಳ್ತಾರೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡಂತ ಒಂದು ಕಾಯಿಲೆ. ಇದು ಮಕ್ಕಳಲ್ಲಿ ಎಸ್ಪೆಷಲಿ ಈಗ ಒಟ್ಟಿಗೆ ಎಲ್ಲ ಆಟ ಇರ್ತಾರೆ ಅಂದ್ರೆ ಒಂದು ಪದಾರ್ಥಗಳನ್ನ ಅವರು ಶೇರ್ ಮಾಡ್ಕೋತಾರೆ. ಕೆಲವೊಮ್ಮೆ ಒಬ್ರು ಮುಟ್ಟಿದ್ದನ್ನ ಇನ್ನೊಬ್ರು ಮುಟ್ತಾರೆ, ಕೆಲವರು ಬಟ್ಟೆನಲ್ಲಿ ಇನ್ನೊಬ್ರು ಟಚ್ ಮಾಡ್ಕೊಂಡು ಕೂತ್ಕೋತಾರೆ. ಸೊ ಹಿಂಗಾಗಿ ಏನಾಗುತ್ತೆ, ಅದು ನೋಡೋದ್ರಿಂದ ಒಬ್ರಿಗೊಬ್ರು ಹರಡಲ್ಲ. ತುಂಬಾ ಜನ ಅನ್ಕೋತಾರೆ, ಸರ್ ನಾನು ನೋಡ್ಬಿಟ್ಟೆ ನನಗೆ ಬಂದ್ಬಿಡ್ತು ಸಾರ್ ಅಂತ ಹೇಳ್ತಾರೆ, ಹಂಗ್ ಬರಲ್ಲ. ಇದು ಫೋಮೈಟ್ ಅಂತ ಹೇಳ್ತೀವಿ. ಫೋಮೈಟ್ ಅಂದ್ರೆ ನಾವೇನ್ ಉಪಯೋಗ ಮಾಡ್ತೀವಿ, ನಮ್ಮ ಕೈಯಲ್ಲಿರುವಂತ ಮೊಬೈಲ್, ಪೆನ್, ಕನ್ನಡಕ, ಒಬ್ರು ಮುಟ್ಟಿ ಇನ್ನೊಬ್ರು ಅವ್ರ ಕಣ್ಣ ಮುಟ್ಕೊಂಡ್ರೆ ಅವಾಗ ಈ ಚಕ್ರ ಅಥವಾ ಸೈಕಲ್ ಕಂಪ್ಲೀಟ್ ಆಗುತ್ತೆ, ಅವಾಗ ಅವ್ರಿಗೆ ಕಂಜಂಕ್ಟಿವೈಟಿಸ್ ಬರುತ್ತೆ. ಕಂಜಂಕ್ಟಿವೈಟಿಸ್ ಬಂದಾಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದು ಟ್ರೀಟ್ಮೆಂಟ್ ತಗೊಂಡ್ರು ಹೆಚ್ಚು ಕಮ್ಮಿ ಒಂದ್ ವಾರದಿಂದ 10 ದಿವಸ ಬೇಕು ವಾಸಿ ಆಗಕ್ಕೆ. ಅದಕ್ಕೆ ಡಾಕ್ಟರ್ ಹತ್ರ ಹೋದಾಗ ಅವರು ಡ್ರಾಪ್ಸ್ ಕೊಡ್ತಾರೆ. ಮತ್ತೆ ಕಂಜಂಕ್ಟಿವೈಟಿಸ್ ಬಂದ್ರೆ ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ಆಗಿ ಕಣ್ಣನ್ನ ಬ್ಯಾಂಡೇಜ್ ಮಾಡಬೇಡಿ, ಅಥವಾ ಕಣ್ಣಿಗೆ ಪದೇ ಪದೇ ಕಣ್ಣು ತೊಳೆಯೋ ಅಭ್ಯಾಸ ಇರುತ್ತೆ ಕೆಲವರಿಗೆ, ಅದನ್ನು ಕೂಡ ಮಾಡಬೇಡಿ. ಯಾಕಂದ್ರೆ ಕಣ್ಣು ಜಾಸ್ತಿ ತೊಳೆದಷ್ಟು ಕಣ್ಣಲ್ಲಿರೋಂತ, ಈಗ ನೀವು ಅನ್ಕೊಂಡಿರ್ಬೋದು ಕಣ್ಣೀರು ಬರೀ ನೀರಿರುತ್ತೆ, ಅಲ್ಲ. ಈಗ ನೋಡಿರ್ಬೋದು ಅತ್ತಿದ ತಕ್ಷಣ ಬಾಯೊಳಗೆ ಹೋದ್ರೆ ನಿಮ್ಗೆ ಹೆಂಗಿರುತ್ತೆ ನೀರು, ಹುಳಿಯಾಗಿರುತ್ತಲ್ವಾ. ಸೊ ಅದರಲ್ಲಿ ಯಾಕಿರುತ್ತೆ ಅಂದ್ರೆ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಇರುತ್ತೆ. ಆ ಎಲೆಕ್ಟ್ರೋಲೈಟ್ಸ್ ಎಲ್ಲ ನೀವು ತೆಗೆದ ತಕ್ಷಣ ಏನಾಗುತ್ತೆ, ಆಸ್ಮೋಲಾರಿಟಿ ಅಂತ ಒಂದು ಪದ ಬಳಸ್ತೀವಿ ನಾವು. ಕಣ್ಣಿನ ಟಿಯರ್ಸ್ ಟು ಆಸ್ಮೋಲಾರಿಟಿ ಚೇಂಜ್ ಆಗಿದ ತಕ್ಷಣ ಐದರ್ ಇಟ್ ವಿಲ್ ಬಿಕಮ್ ಹೈಪರ್ ಆಸ್ಮೋಲಾರ್. ಸೊ ಅವಾಗ ಏನಾಗುತ್ತೆ, ಉರಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಷ್ಟೋ ಸತಿ ಅದರಿಂದ ಪೇಷಂಟ್ ಕಣ್ಣು ಉರಿತಾ ಇದೆ ಅಂತ ತೊಳೆಯಕ್ ಹೋಗ್ತಾರೆ, ಅದಿನ್ನೂ ತಪ್ಪು. ಇನ್ನು ಮುಖ್ಯವಾದ ಕಾರಣ ಅಂದ್ರೆ ಈ ಕಂಜಂಕ್ಟಿವೈಟಿಸ್ ಇನ್ಫೆಕ್ಟಿವ್. ಇನ್ನೊಂದು ಕಂಜಂಕ್ಟಿವೈಟಿಸ್ ಅಂದ್ರೆ ಅಲರ್ಜಿ, ಅದರಿಂದಾನು ನಿಮಗೆ ಕಣ್ಣಲ್ಲಿ ರೆಡ್ನೆಸ್ ಬರುತ್ತೆ, ಅದರ ಟ್ರೀಟ್ಮೆಂಟ್ ಬೇರೆ ತರ. ನೆಕ್ಸ್ಟ್ ಕೆಲವು ಸೀರಿಯಸ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದ್ರೆ ಕಾರ್ನಿಯಲ್ ಅಲ್ಸರ್ ಅಂತ ಹೇಳ್ತೀವಿ, ಕರಿಗುಡ್ಡೆ ಮೇಲೆ ಗಾಯ ಆದಾಗ, ಅಂತವೆಲ್ಲ ಕಣ್ಣಲ್ಲಿ ಕೆಂಪಾಗ ಸಾಧ್ಯತೆ ಇರುತ್ತೆ. ಇನ್ ಕೆಲವು ಸತಿ ಕಣ್ಣಲ್ಲಿ ಧೂಳು ಬಿದ್ದಿದ ತಕ್ಷಣ ಕೆಂಪಾಗುತ್ತೆ, ಅದು ಸ್ವಲ್ಪ ಹೊತ್ತು ನೀವು ಹಂಗೆ ಇದ್ರೆ ಅದ್ರ ಪಾಠಕ್ಕೆ ಅದು ಕಡಿಮೆ ಆಗ್ತಾ ಬರುತ್ತೆ. ಇನ್ ಕೆಲವು ಕಾಯಿಲೆಗಳಲ್ಲಿ ಕಣ್ಣು ಕೂಡ ಕೆಂಪಾಗುತ್ತೆ, ಅವು ಕಣ್ಣಿನ ವೈದ್ಯರ ಬಳಿ ಹೋಗುವುದು ಒಳ್ಳೇದು. ಎಸ್ಪೆಷಲಿ ಕಣ್ಣು ಕೆಂಪಾಗಿ ದೃಷ್ಟಿ ಮಂಜಾಯ್ತು ಅಂದ್ರೆ ಮಾತ್ರ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳೋದು ಸೂಕ್ತ.
2: ಸರ್, ಮತ್ತೊಂದು ಪ್ರಶ್ನೆ, ನಮ್ಮ ಹಿರಿಯರು ಗ್ರಹಣವನ್ನು ಬರಿಗಣ್ಣಿನಿಂದ ವೀಕ್ಷಿಸಬಾರದು ಅಂತಿದ್ರು, ಇದಕ್ಕೆ ಏನು ಕಣ?
0: ಒಳ್ಳೆ ಪ್ರಶ್ನೆ ಕೇಳಿದೆ ಆದರ್ಶ್. ನಾವು ಯಾವುದೇ ಕಾರಣಕ್ಕೂ ನನ್ನ ಕೇಳಿದ್ರೆ ಗ್ರಹಣನೇ ನೋಡ್ಬೇಡಿ. ನೀವೇನ್ ನೋಡ್ಬೇಕು ಅಂದ್ರೆ ಟಿವಿನಲ್ಲಿ ನೋಡಿ, ಅಥವಾ ಅದ್ರದ್ದು ಫೋಟೋಸ್ ವಿಡಿಯೋಸ್ ನೋಡಿ ಬೇರೆ ಹೊರತು, ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಕೆಲವರು ನಾನು ನೋಡಿದೀನಿ ಬಕೆಟ್ ಅಲ್ಲಿ ನೀರ್ ಇಟ್ಬಿಟ್ಟು ಆ ಬಕೆಟ್ ಅಲ್ಲಿ ನೋಡ್ತಾರೆ, ಇಲ್ಲಾಂದ್ರೆ ಮಿರರ್ ಅಲ್ಲಿ ಇಟ್ಬಿಟ್ಟು ಮಿರರ್ ನೋಡಿದೀವಿ ಅಂತಾರೆ. ಯಾವುದೇ ಕಾರಣಕ್ಕೂ ನೀವೇನ್ ಅರ್ಥ ಮಾಡ್ಕೋಬೇಕು, ಯಾಕೆ ಗ್ರಹಣ ಡೇಂಜರಸ್ ಅಂದ್ರೆ, ಆ ಟೈಮಲ್ಲಿ ಈ ಇನ್ಫ್ರಾ ರೆಡ್ ಲೈಟ್ ಮತ್ತೆ ಅಲ್ಟ್ರಾ ವೈಲೆಟ್ ಲೈಟ್ ಅಂತ ಇರುತ್ತಲ್ಲ, ಅದು ಬಹಳ ಹೈ ಕಾನ್ಸಂಟ್ರೇಷನ್ ನಲ್ಲಿ ಉತ್ಪತ್ತಿ ಆಗಿರುತ್ತೆ. ದಿನ ಎದ್ದು ಬೆಳಗ್ಗೆ ಸೂರ್ಯ ನಮಸ್ಕಾರ ಅಂತ ಮಾಡ್ತಾರೆ ಕೆಲವರು, ಅದೂ ನೀವು ಡೈರೆಕ್ಟ್ ಆಗಿ ಸೂರ್ಯನ ಅರ್ಧ ಗಂಟೆ ಮೇಲೆ ನೋಡ್ತು ಅಂದ್ರೆ ಕಣ್ಣಲ್ಲಿ ಅದನ್ನು ಸೇಮ್ ನಿಮ್ಗೇನ್ ಗ್ರಹಣದಲ್ಲಿ ಆಗುವಂತ ಒಂದು ತೊಂದ್ರೆನೂ ಆಗೋ ಚಾನ್ಸ್ ಇರುತ್ತೆ. ಬಟ್ ಯಾರು ಅಷ್ಟೊತ್ತು ನೋಡಕ್ ಆಗಲ್ಲ, ಯಾಕಂದ್ರೆ ಸೂರ್ಯ ನೋಡಿದ ತಕ್ಷಣ ನಾವು ಕಣ್ಣು ಮುಚ್ಚಿಬಿಡ್ತೀವಿ, ಅದರಿಂದ ಕಣ್ಣೊಳಗೆ ಲೈಟ್ ಹೋಗಲ್ಲ. ಈ ಗ್ರಹಣದಲ್ಲಿ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ಇನ್ಫ್ರಾ ರೆಡ್ ಲೈಟ್ ಮತ್ತೆ ಅಲ್ಟ್ರಾ ವೈಲೆಟ್ ಕಿರಣಗಳು ಅತಿಯಾದಂತ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಇರೋದ್ರಿಂದ ಅವು ಕಣ್ಣಿಗೆ ಹೋಗಿ ಡ್ಯಾಮೇಜ್ ಮಾಡುತ್ತೆ. ಸೊ ಈ ಒಂದು ಗ್ರಹಣ ನೋಡೋದ್ರಿಂದ ಯಾವ ಭಾಗಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ನಮ್ಮ ಕಣ್ಣಿನ ರೆಟಿನಾ ಅಂತ ಹೇಳ್ತೀವಲ್ಲ, ಅಕ್ಷಿಪಟಲ, ಆ ಅಕ್ಷಿಪಟಲದಲ್ಲಿ ಒಂದು ಹೋಲ್ ಅಂತ ಆಗ್ಬಿಡುತ್ತೆ, ಒಂದು ಸಣ್ಣ ತೂತರ ಆಗುತ್ತೆ. ಸೊ ಅದು ಎಲ್ಲಾಗತ್ತೆ ಅಂದ್ರೆ ನಮ್ಮ ಅತಿ ತೀಕ್ಷ್ಣತೆಯಾಗಿ ನಮಗೆ ದೃಷ್ಟಿ ಬರುವಂತ ಜಾಗ ಯಾವುದು ಅಂದ್ರೆ ಫೋವಿಯಾ ಅಥವಾ ಮ್ಯಾಕ್ಯುಲಾ ಅಂತ ಹೇಳ್ತೀವಿ. ಈ ಅಕ್ಷಿಪಟಲದಲ್ಲಿ ಒಂದು ಬಹಳ ಮುಖ್ಯವಾದ ಜಾಗ ಅಂದ್ರೆ ಮ್ಯಾಕ್ಯುಲಾ. ಆ ಫೋವಿಯಾದಲ್ಲೇ ಕೆಲವು ಸತಿ ಸ್ಕಾರ್ ಅಥವಾ ಒಂದು ಗಾಯದಿಂದ ಆಗುವ ಒಂದು ಕಲೆ ಅದಾಗ್ಬಿಟ್ಟಾಗ ಏನಾಗುತ್ತೆ, ವ್ಯಕ್ತಿಗೆ ದೃಷ್ಟಿ ಮಂಜಾಗುತ್ತೆ. ಬಟ್ ಯಾರು ಕುರುಳಾಗೋದ್ರಿಲ್ಲ, ಕಣ್ಣು ಕಳ್ಕೊಂಡ ಗ್ರಹಣ ನೋಡಿ ಅಂತ ಅಂದ್ರೆ ನಾನು ಇಷ್ಟಪಡೋದಿಲ್ಲ ಆತ ಹೇಳಿದ್ರೆ. ಬಟ್ ಆದ್ರೂ ಒನ್ಸಿ ಅದು ಏನಾಗುತ್ತೆ, ಅದು ಶಾಶ್ವತವಾಗಿ ಉಳಿದೋಗುತ್ತೆ, ಅದಕ್ಕೆ ಯಾವುದೇ ಒಂದು ಮಾರ್ಗ ಇಲ್ಲ ವಾಸಿ ಮಾಡಕ್ಕೆ. ಹಂಗಾಗಿ ನನ್ ಕೇಳಿದ್ರೆ ಏನೇ ಒಂದು ಗ್ರಹಣನ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ಯಾವುದು ಬೇರೆ ಮಾರ್ಗಗಳನ್ನ ಉಪಯೋಗಿಸಬೇಡಿ. ಯಾವುದೇ ಒಂದು ಒಳ್ಳೆ ಮಾರ್ಗ ಅಂತ ಯಾರೇ ಅಂದ್ರೂ ಅದು ನನ್ನ ಪ್ರಕಾರ ನೋಡದೆ ಇರೋದೇ ಒಳ್ಳೇದು.
1: ಸರ್, ಕಣ್ಣು ಅದ್ರುವಿಕೆ ಅಂತ ಹೇಳ್ತಾರಲ್ಲ, ಹಾಗಂದ್ರೇನು?
0: ಕಣ್ಣು ಅದ್ರುವಿಕೆ ಅಂದ್ರೆ ಈಗ ಕಣ್ಣು ಒಂದು ಪಟ್ ಪಟ ಅಂತ ಹೊಡ್ಕೊಳತ್ತೆ ಅಂತ ಹೇಳ್ತಾರೆ, ಅದು ಕಣ್ಣಿಂದ ಅಲ್ಲ ಏನು ಪ್ರಾಬ್ಲಮ್. ಕಣ್ಣಿನ ಹೊರಗಡೆ ನಮ್ಮ ರಪ್ಪೆ ಇರುತ್ತಲ್ಲ, ರಪ್ಪೆಯಲ್ಲಿ ಮಾಂಸ ಖಂಡಗಳಲ್ಲಿ ಸಡನ್ ಆಗಿ ಒಂದು ಇರಿಟೇಷನ್ ಆಗುತ್ತೆ. ಸೊ ಆತರ ಆಗ ಆ ಮಸಲ್ ಗೋಸ್ ಇನ್ ಟು ವಾಟ್ ಇಸ್ ಕಾಲ್ಡ್ ಎ ಸ್ಪಾಸಮ್. ಸ್ಪಾಸಮ್ ಅಂದ್ರೆ ಕಣ್ಣು ಸಡನ್ ಆಗಿ ಈ ತರ ಅಳ್ಳಾಡತ್ತಲ್ಲ, ಅದಷ್ಟೇ. ಅದ್ ಯಾವುದೇ ರೀತಿಯಾದ ಕೆಲವರು ಬಲ್ಗಡೆ ಆದ್ರೆ ಒಳ್ಳೇದು, ಎಡಗಡೆ ಆದ್ರೆ ಒಳ್ಳೇದು, ಆತರ ಎಲ್ಲ ಹೇಳಿದ್ರೆ ಅವ್ಗೇನು ನಾವು ಡಾಕ್ಟರ್ಗಳು ವೈದ್ಯರು ಯಾರು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಅಂಡ್ ಬರೀ ಒಂದು ಕಣ್ಣಿನ ಅದುರುವಿಕೆಯಿಂದ ಕಣ್ಣಿಗೇನು ಅಪಾಯ ಇಲ್ಲ.
2: ಸರ್, ನೀವು ಇರುಳು ಗಣ್ಣುಗಳ ಬಗ್ಗೆ ಹೇಳಿದ್ರೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ತಿಳಿಸ್ಕೊಡ್ತೀರಾ ಸರ್?
0: ಈಗಾಗಲೇ ನಾನು ಹೇಳ್ದೆಪ್ಪ ನಿಮ್ಗೆ, ವಿಟಮಿನ್ ಎ ಕೊರತೆಯಿಂದ ಇರುಳು ಗಣ್ಣು ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ನಾವು. ಈ ನೈಟ್ ಬ್ಲೈಂಡ್ನೆಸ್ ಬರಬೇಕಾದ್ರೆ ಮಕ್ಕಳಲ್ಲೇ ಜಾಸ್ತಿ ಬರೋದು. ಇದಕ್ಕೆ ಅತಿ ಮುಖ್ಯವಾದ ಕಾರಣ ಅಂದ್ರೆ ವಿಟಮಿನ್ ಎ ನಮ್ಮ ಏನು ನಾವು ಶರೀರದಲ್ಲಿ ಕೊರತೆ ಉಂಟಾದಾಗ ಬರುತ್ತೆ. ಶರೀರದಲ್ಲಿ ಕೊರತೆ ಉಂಟಾಗಕ್ಕೆ ಪ್ರೈಮರಿ ಸೆಕೆಂಡರಿ ಅಂತ ಎರಡು ಕಾರಣ ಹೇಳಿ. ಪ್ರೈಮರಿ ಅಂದ್ರೆ ನಾವು ತಗೊಳ್ಳೋ ಅಂತ ಆಹಾರದಲ್ಲೇ ಕೊರತೆ ಇರುತ್ತೆ. ಕೆಲವು ಸತಿ ಈ ಏನ್ ವಿಟಮಿನ್ ಎ ಯಾವ್ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ನಾನು ಈಗಾಗಲೇ ಹೇಳಿದೆ. ಒಂದು ಹಸಿರು ಇರುವಂತ ಫ್ರೂಟ್, ಹಸಿರುವಂತ ಸೊಪ್ಪು ಅವೆಲ್ಲ ಇರುತ್ತೆ, ತುಂಬಾ ಒಳ್ಳೇದು. ಅದಲ್ದೆ ನೆಕ್ಸ್ಟ್ ಎಲ್ಲೋ ಫ್ರೂಟ್ಸ್, ಎಸ್ಪೆಷಲಿ ಪಪ್ಪಾಯ ಮತ್ತೆ ಮಾವಿನಕಾಯಿ. ಅದಲ್ದೆ ನೆಕ್ಸ್ಟ್ ಮೀನು, ಅಂತದ್ರಲ್ಲೆಲ್ಲ ತುಂಬಾ ವಿಟಮಿನ್ ಜಾಸ್ತಿ ಇರುತ್ತೆ. ಕೆಲವು ಸತಿ ಕರೆಕ್ಟ್ ಆಗಿ ಡಯಟ್ ಇದ್ರೂ ಕೂಡ ನಮ್ಮ ಬಾಡಿನಲ್ಲೇ ಅದು ಅಂದ್ರೆ ನಮ್ಮ ರಕ್ತನಾಳಕ್ಕೆ ಅದು ಸೇರಕ್ ಆಗ್ತಾ ಇರಲ್ಲ ಯಾವ್ದಾದ್ರು ಒಂದು ಕಾರಣದಿಂದ, ಇಲ್ಲ ಮಕ್ಕಳಿಗೆ ಅತಿಸಾರ ಇರುತ್ತೆ ಆತರ ಏನಾದ್ರು ತೊಂದರೆ ಇದ್ದಾಗ ಅದು ವಿಟಮಿನ್ ಎ ಸೆಕೆಂಡರಿ ಕಾಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ತಗೊಳ್ತಾ ಇರೋ ಆಹಾರ ಕರೆಕ್ಟ್ ಆಗಿದೆ ಬಟ್ ಅದು ನಮ್ಮ ದೇಹಕ್ಕೆ ರೀಚ್ ಆಗ್ತಾ ಇಲ್ಲ. ಸೊ ಹಿಂಗಾಗಿಯೂ ವಿಟಮಿನ್ ಎ ಡೆಫಿಷಿಯನ್ಸಿ ಕೊರತೆ ಬರುತ್ತೆ ಒಂದು. ಎರಡನೇ ಕಾರಣ, ಕೆಲವು ವಂಶ ಪಾರಂಪರ್ಯವಾಗಿ ಬರುವಂತ ಇನ್ನೊಂದು ಕಾಯಿಲೆ ಇದೆ, ಅದ್ರ ಹೆಸರು ರೆಟಿನೈಟಿಸ್ ಪಿಗ್ಮೆಂಟೋಸ ಅಂತ ಹೇಳ್ತೀವಿ. ಆ ರೆಟಿನೈಟಿಸ್ ಪಿಗ್ಮೆಂಟೋಸ ಇರೋಂತ ಮಕ್ಕಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ. ಅದಕ್ಕೆ ಇಲ್ಲಿವರೆಗೇನು ವಿಜ್ಞಾನಿಗಳು ಎಲ್ಲಾ ತರ ರಿಸರ್ಚ್ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಸದ್ಯಕ್ಕಂತೂ ಅದಕ್ಕೆ ಏನು ಆ ಒಂದು ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಇಲ್ಲ. ಆದರೆ ವಿಟಮಿನ್ ಎ ಇಂದ ಆಗುವಂತ ನೈಟ್ ಬ್ಲೈಂಡ್ನೆಸ್ಗೆ ಬಹಳ ಸುಲಭವಾಗಿ ಒಂದು ಇಂಜೆಕ್ಷನ್ ಕೊಟ್ಟೆ ವಾಸಿ ಮಾಡಬಹುದು.
1: ಸರ್, ನಂದೊಂದು ಪ್ರಶ್ನೆ, ಮಕ್ಕಳಲ್ಲೆಲ್ಲ ಮಾಲ್ಗಣ್ಣಿದ್ರೆ ಅದೃಷ್ಟ ಅಂತ ಕೇಳಿದೀವಿ.
0: ಬಹಳ ಮುಖ್ಯ ಪ್ರಶ್ನೆ ಕೇಳಿದೆ ಮಾಪಲ್ಲ,
1: ಇದು ನಿಜನಾ ಡಾಕ್ಟರ್?
0: ಓ ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀನ್ ಕೇಳಿದ್ಯಾ. ಮಾಲ್ಗಣ್ಣಿದ್ರೆ ಖಂಡಿತ ಅವ್ರಿಗೆ ಲಕ್ ಇಲ್ಲ, ಅವ್ರಿಗೆ ಬ್ಯಾಡ್ ಲಕ್ಕೇ ಜಾಸ್ತಿ, ತಂದೆಗೂ ತಂದೆ ತಾಯಂದ್ರಿಗೂ ಪ್ಲಸ್ ಆ ಮಗು ಕೂಡ. ಯಾಕಂದ್ರೆ ಮಾಲ್ಗಣ್ಣ ಇರೋ ಮಕ್ಕಳಲ್ಲಿ ತುಂಬಾ ಮಕ್ಕಳಿಗೆ ಒಂದು ಕಣ್ಣಲ್ಲಿ ದೃಷ್ಟಿಹೀನತೆ ಇರುತ್ತೆ. ಹಂಗನ್ಬಿಟ್ಟು ನಾನು ಮಾಲ್ಗಣ್ಣ ಇರೋ ಮಕ್ಕಳಿಗೆಲ್ಲ ದೃಷ್ಟಿಹೀನತೆ ಇರುತ್ತೆ ಅಂತ ನಾ ಹೇಳ್ತಾ ಇಲ್ಲ. ಅಂದ್ರೆ ಈ ಮಾಲ್ಗಣ್ಣಗೆ ನಮ್ಮದ ಸ್ಕ್ವಿಂಟ್ ಅಂತ, ಈ ಸ್ಕ್ವಿಂಟ್ ಇರೋ ಮಕ್ಕಳಲ್ಲಿ ಕೆಲವು ಅದೃಷ್ಟವಂತರು ಇರ್ತಾರೆ ನಿಜವಾಗ್ಲು. ಯಾಕೆಂದ್ರೆ ಅದೃಷ್ಟ ಅಂದ್ರೆ ನಾನು ಹೇಳೋದೇನಂದ್ರೆ ಕಣ್ಣಿನ ದೃಷ್ಟಿ ಚೆನ್ನಾಗಿದ್ರೆ ಅವ್ರನ್ನ ಅದೃಷ್ಟ ಅಂತ ಹೇಳ್ಕೋಬಹುದೇ ಹೊರತು ಅದ್ ಯಾವಾಗ ಆಗುತ್ತೆ ಅಂದ್ರೆ ಆಲ್ಟರ್ನೇಟಿಂಗ್ ಸ್ಕ್ವಿಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಕಣ್ಣು ನೇರ ಇರುತ್ತೆ, ಇನ್ನೊಂದ್ ಕಣ್ಣು ಮಾಲ್ಗಣ್ಣಾಗಿರುತ್ತೆ. ಒಂದ್ ನಿಮಿಷ ಬಿಟ್ಟು ತಿರುಗಿ ನೋಡಿ ಅದೇ ವ್ಯಕ್ತಿನ, ಉಲ್ಟಾ ಆಗಿರುತ್ತೆ. ಅಂದ್ರೆ ಬಲ್ಗಣ್ಣ ಇದ್ದಾಗ ಎಡಗಣ್ಣು ತಗೊಳತ್ತೆ, ಇನ್ನೊಂದ್ಸತಿ. ಸೊ ಎರಡು ಕಣ್ಣನ್ನು ಅವ್ರು ಉಪಯೋಗಿಸ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಕಣ್ಣಿನ ದೃಷ್ಟಿ ಮೇಲೆ ಏನು ಪ್ರಭಾವ ಬೀರಲ್ಲ. ಅದೇ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಕಣ್ಣಲ್ಲಿ ಮಾತ್ರ, ಇಲ್ಲ ಅವ್ರಿಗೆ ಹೈಪರ್ಮೆಟ್ರೋಪಿಯಾ ಅಥವಾ ನಾನು ಹೇಳದ್ನಲ್ಲ ಅದು ರಿಫ್ರಾಕ್ಟಿವ್ ಎರರ್ಸ್ ಅಂತ, ಅಂದ್ರೆ ಕಣ್ಣಿನ ಮೇಲೆ ಫೋಕಸ್ ಆಗ್ತಾ ಇರಲ್ಲ ಒಂದು. ಇಲ್ಲ ಅಂದ್ರೆ ಕೆಲವು ಮಕ್ಕಳಲ್ಲಿ ಬೇರೆ ಕಾರಣಗಳಿಂದ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇಂದನು ಯಾವುದು ಮಾಲ್ಗಣ್ಣ ಬರಬಹುದು. ಇನ್ನು ಕೆಲವು ಮಕ್ಕಳಲ್ಲಿ ಕ್ಯಾಟ್ರಾಕ್ಟ್ ಇರುತ್ತೆ, ಕಂಜನೈಟಲ್ ಕ್ಯಾಟ್ರಾಕ್ಟ್, ಇಲ್ಲಾಂದ್ರೆ ಇನ್ ಕೆಲವು ಕಣ್ಣಿನ ತೊಂದರೆಗಳಿರುತ್ತೆ, ಅಂತ ಮಕ್ಕಳಲ್ಲೂ ಕೂಡ ಮಾಲ್ಗಣ್ ಬರುತ್ತೆ. ಸೊ ಎಸ್ಪೆಷಲಿ ರೆಟಿನೋಬ್ಲಾಸ್ಟೋಮಾ ಅಂತ ಒಂದು ಟ್ಯೂಮರ್ ಬರುತ್ತೆ. ಸೊ ರೇರ್ ಅದು, ಆದ್ರೂ ಇವೆಲ್ಲ ನಾವು ಕಾರಣಗಳನ್ನ ಮುಖವಾಗಿ ಇಟ್ಕೋಬೇಕು. ಅದರಿಂದ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವ ಒಂದು ಮಗುವಿಗೆ ಮಾಲ್ಗಣ್ಣ ಇದ್ರೆ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಕಣ್ಣಿನ ವೈದ್ಯರ ಬಳಿ ಕೂಡಲೇ ಅದನ್ನ ತೋರಿಸಿ ಅದರ ನಿವಾರಣೆ ಕಾರಣ ಯಾಕಾಯ್ತು ಅಂತ ಕೇಳ್ಕೊಂಡು.
2: ನಾವು ಕೆಲವೊಮ್ಮೆ ಮಕ್ಕಳು ಕಣ್ಣನ್ನ ಪದೇ ಪದೇ ಉಜ್ಜುತ್ತಿರೋದನ್ನ ಕಾಣಬಹುದು, ಇದಕ್ಕೆ ಕಾರಣ ಏನು ಸರ್?
0: ಇದು ಕಣ್ಣಿನ ಉಜ್ಜುವಿಕೆಗೆ ಮುಖ್ಯವಾದ ಕಾರಣ ಇದು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ 12-15 ವಯಸ್ಸು ತನಕ ಆಗುವಂತ ಮಕ್ಕಳಲ್ಲಿ ಇದು ಬಹಳ ಬರುತ್ತೆ. ಅದರಲ್ಲೂ ನಮ್ಮ ಟ್ರಾಪಿಕಲ್ ಕಂಟ್ರಿ ಅಂತ ಹೇಳ್ತೀವಲ್ಲ, ನಮ್ಮ ಇಂಡಿಯಾನ ಟ್ರಾಪಿಕಲ್ ಕಂಟ್ರಿ ಹೇಳ್ತೀವಿ. ಸೊ ಈ ಟ್ರಾಪಿಕಲ್ ವೆದರ್ಗೆ ಮಕ್ಕಳಲ್ಲಿ ಈ ಅಲರ್ಜಿ ಬರುತ್ತೆ. ಇದಕ್ಕೆ ನಾವು ನೋಡಿರಂಗೆ ಕಾರಣ ಈ ಪಾರ್ಥೇನಿಯಂ ಗಿಡ. ನೀವೆಲ್ಲ ನೋಡಿರ್ಬೋದು ಖಾಲಿ ಸೈಟ್ಗಳಲ್ಲಿ ಅದಾಗೆ ಬೆಳ್ಕೊಳ್ಳೋಂತ ಪಾರ್ಥೇನಿಯಂ ಗಿಡ. ಆ ಪಾರ್ಥೇನಿಯಂ ಗಿಡದಲ್ಲಿ ಒಂದು ಹೂವಿರುತ್ತೆ, ಆ ಹೂವಲ್ಲಿ ಪೋಲನ್ ಇರುತ್ತೆ. ಪೋಲನ್ ಅನ್ನೋದು ಏನಾಗುತ್ತೆ, ಒಂದ್ಸತಿ ಗಾಳಿ ಬಡಿದ್ರೆ 1000 ಅಥವಾ 1,00,000 ಪೋಲನ್ಸ್ ಗಾಳಿಲಿ ಇರುತ್ತೆ. ಯಾರಿಗೆ ಇದು ಸೆನ್ಸಿಟಿವ್ ಇರುತ್ತೋ ಅಂತ ಮಕ್ಕಳಲ್ಲಿ ಮಾತ್ರ. ಈಗ ನೀವು ನೋಡಿರ್ಬೋದು ಕೆಲವರಿಗೆ ಆಸ್ತಮಾ ಇರುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಅವನಿಗೆ ಸಡನ್ ಆಗಿ ಎಲ್ಲೋ ಚಳಿಲು, ಎಲ್ಲರಿಗೂ ಚಳಿಲು ಹೋಗಿದ ತಕ್ಷಣ ಆಸ್ತಮಾ ಬರಲ್ಲ ಅಲ್ವಾ? ಅದೇ ರೀತಿ ಈ ಕೆಲವು ಮಕ್ಕಳಲ್ಲಿ ಯಾರಿಗೆ ಆ ಪ್ರಿಡಿಸ್ಪೋಸಿಷನ್ ಅಂತ ಹೇಳ್ತೀವಿ, ಅಂದ್ರೆ ಸೆನ್ಸಿಟಿವಿಟಿ ಯಾರಿಗಿರುತ್ತೆ ಅಂತ ಮಕ್ಕಳಲ್ಲಿ ಈ ಅಲರ್ಜಿ ಆಗುತ್ತೆ. ಸೊ ಈ ಅಲರ್ಜಿ ಇರೋ ಮಕ್ಕಳಲ್ಲಿ ಈ ಒಂದು ಕಣ್ಣು ಉಜ್ಜುವಿಕೆ ಇರುತ್ತೆ. ಇದನ್ನ ಸುಲಭವಾಗಿ ಕಣ್ಣಿನ ಔಷಧಿಗಳಲ್ಲಿ ವಾಸಿ ಮಾಡಬಹುದು.
1: ಕಣ್ಣನ್ ದಾನ ಬಹಳ ಶ್ರೇಷ್ಠವಾದದ್ದು. ದಾನ ಮಾಡುವಾಗ ಪ್ರಮುಖವಾಗಿ ನೀವು ಯಾವ್ಯಾವ ವ್ಯಕ್ತಿಗಳಿಂದ ಕಣ್ಣನ್ ತಗೋತೀರಾ ಡಾಕ್ಟ್ರೆ?
0: ಈಗ ಕಣ್ಣಿನ ದಾನ ಯಾರು ಮಾಡಬಹುದು? ದಾನ ಮಾಡ್ತು ಅಂದಿದ ತಕ್ಷಣ ನಾವೇನ್ ಇರೋರ್ನ, ಜೀವಂತವಾಗಿರೋರ್ನ ನಾವ್ ಯಾರು ಕಣ್ಣಿಂದ ತಗೊಳ್ಳೋದಿಲ್ಲ, ಅದ್ ನಿಮ್ಗೆಲ್ಲರಿಗೂ ತಿಳಿದೇ ಇದೆ. ಕಣ್ಣಿನ ದಾನ ಅನ್ನೋದು ಆ ಒಂದು ವ್ಯಕ್ತಿ ಸತ್ತ ಮೇಲೆ ಬರುವಂತದ್ದು. ಆ ಒಂದು ವ್ಯಕ್ತಿ ಸತ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವರ ಸಂಬಂಧಿಗಳು ನಮ್ಮ ಒಂದು ಐ ಬ್ಯಾಂಕ್ ಅಂತ ಇರುತ್ತಲ್ಲ ಅಲ್ಲಿಗೆ ಒಂದು ಮಾಹಿತಿ ಕೊಡಬೇಕು, ಇಲ್ಲದೆ ಇದ್ರೆ ನಮಗೆ ಗೊತ್ತಾಗಲ್ಲ. ಮಾಹಿತಿನ ಯಾವುದೇ ಕಾರಣಕ್ಕೂ 6 ಒಳಗಡೆ ನಾವು ಕಣ್ಣನ್ನ ತಗೋಬೇಕಾಗತ್ತೆ. ಸೊ ಒಂದು ವ್ಯಕ್ತಿ ಮರಣ ಹೊಂದಿದ 6 ಒಳಗಡೆನೆ ಕಣ್ಣಿನ ತಗೋಬೇಕಾಗತ್ತೆ. ಅದರಿಂದ ಏನಂದ್ರೆ ಒಂದ್ಸತಿ ನಾವು ಅವ್ರ ವ್ಯಕ್ತಿ ಯಾವ ಕಾರಣದಿಂದ ಮೃತಪಟ್ಟಿದ್ದಾರೆ ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಯಾವ ಕಾರಣದಿಂದ ಮರಣ ಹೊಂದಿದ್ರು ಅಂತ ಗೊತ್ತಿರೋದಿಲ್ಲ, ಅಂದ್ರೆ ಡೆತ್ ಫ್ರಮ್ ಅನ್ನೋನ್ ಕಾಸ್. ಸೊ ಆತರ ಇದ್ದಾಗ ನಾವು ಅದನ್ನ ತಗೊಳ್ಳಿ ಇಷ್ಟಪಡಲ್ಲ. ಕೆಲವೊಮ್ಮೆ ಕ್ಯಾನ್ಸರ್ ಕಾಯಿಲೆಯಿಂದ ತೀರ್ಕೊಂಡಿರ್ತಾರೆ. ಸೊ ಅಂತವ್ರದಲ್ಲೂ ನಾವು ಅದನ್ನ ತಗೊಂಡು ಇನ್ನೊಬ್ಬರ ಕಣ್ಣಿಗೆ ಅದನ್ನ ಜೋಡಣೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಸೊ ಅದ್ ಬಿಟ್ರೆ ಯಾವ ವಯಸ್ಸವ್ರು ಬೇಕಾದ್ರೂ ದಾನ ಮಾಡಬಹುದು. ಚಿಕ್ಕ ವಯಸ್ಸಿನಲ್ಲಿ ಮೃತಪಟ್ಟಿರಂತವ್ರದ್ದು ಕಣ್ಣುಗಳು ಚೆನ್ನಾಗಿರುತ್ತೆ. ಬಟ್ ಈವನ್ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿರೋರು ಕೂಡ ದಾನ ಮಾಡಬಹುದು. ಇಷ್ಟನ್ನ ನೀವು ಮಾಹಿತಿನ ಅರ್ಥ ಮಾಡ್ತೀರಾ
2: ಸರ್. ಕಣ್ಣಿನ ದಾನದಲ್ಲಿ ಪೂರ್ತಿಯಾಗಿ ಕಣ್ಣನ್ನೇ ತೆಗೆದು ಬೇರೆಗೆ ಹಾಕ್ತೀರಾ ಅಥವಾ ಅದರ ಭಾಗವನ್ನು ಮಾತ್ರ ತೆಗೆದು ಹಾಕ್ತೀರಾ?
0: ಇದು ತುಂಬಾ ಜನ ಕೇಳುವಂತ ಪ್ರಶ್ನೆಪ್ಪ. ಯಾವುದೇ ಕಾರಣಕ್ಕೂ ನಾವು ಪೂರಾ ಕಣ್ಣನ್ನ ತೆಗೆಯೋದಿಲ್ಲ, ಕಣ್ಣಿನ ಮುಂಭಾಗನ ಮಾತ್ರ ತೆಗಿತೀವಿ. ಅಂದ್ರೆ ನಮಗೆ ಕಾರ್ನಿಯ ಮತ್ತೆ ಸ್ಕ್ಲೀರಾ ಅಂತ ಏನ್ ಹೇಳ್ತೀವಿ, ಬಿಳಿ ಇದೆಯಲ್ಲ ಈ ಕರಿಗುಡ್ಡೆ ಪಕ್ಕದಲ್ಲಿ ಇರುವಂತದ್ದು ಬಿಳಿ, ಆ ಒಂದು ಪೋರ್ಷನ್ ನ ಮಾತ್ರ ತಗೋತೀವಿ. ಅಂದ್ರೆ ಕಾರ್ನಿಯಾ ಅಂಡ್ ಸ್ಕ್ಲೀರಾ, ಮಿಕ್ಕ ಪೋರ್ಷನ್ ನ ನಾವು ಮಾಡಕ್ಕಾಗಲ್ಲ. ಅದೇ ರೀತಿ ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ಕಣ್ಣಿನ ಜೋಡಣೆಯಿಂದ ಎಲ್ಲಾ ತರ ಕಣ್ಣಿನ ಅಂಧತ್ವಕ್ಕೆ ನಾವು ನಿವಾರಣೆ ಮಾಡಕ್ಕಾಗಲ್ಲ. ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂದ್ರೆ ಅಂಧತ್ವಕ್ಕೆ ಕಾರ್ನಿಯಿಂದ ಆಗಿರಂತಹ ದೋಷಗಳಿಗೆ ಮಾತ್ರ ನಾವು ನಿವಾರಣೆ ಮಾಡಬಹುದೇ ಹೊರತು, ಕೆಲವರು ನೀವು ನೋಡಿರೋದು ದುರಾದೃಷ್ಟವಾಗಿ ಹುಟ್ಟಿನಿಂದನೇ ಕುರುಡಾಗಿರ್ತಾರೆ, ಅಂತವರಿಗೆ

0: ಇಲ್ಲ, ನಾವು ಈ ಕಣ್ಣನ್ನ ಫುಲ್ ತೆಗೆದ್ಬಿಟ್ಟು ಜೋಡಣೆ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನೀವು, ನಾನು ಆವಾಗ್ಲೇ ಹೇಳದ್ನಲ್ಲ ನಿಮಗೆ, ಕಣ್ಣು ಅನ್ನೋದು ಒಂದು ಪ್ಯಾಸಿವ್ ಆರ್ಗನ್. ಅಲ್ಲಿಂದ ಮುಂದಕ್ಕೆ ಹೆಂಗೆ ಅಂದ್ರೆ, ಈಗ ನೀವು ಟ್ಯೂಬ್ ಲೈಟ್ ಸ್ವಿಚ್ ಹಾಕಿದ ತಕ್ಷಣ ಸ್ವಿಚ್ ಎಲ್ಲಿರುತ್ತೆ, ಟ್ಯೂಬ್ ಲೈಟ್ ಎಲ್ಲೋ ಇರುತ್ತೆ, ಟ್ಯೂಬ್ ಲೈಟ್ ಆನ್ ಆಗತ್ತಲ್ವಾ. ಅದೇ ರೀತಿ ನಮ್ ಕಣ್ಣು ಕಣ್ಣಿಗೂನು ಮತ್ತೆ ನಮ್ಮ ಮೆದುನು ತುಂಬಾ ಅಂತರ ಇದೆ. ಆ ಒಂದು ನರದಲ್ಲಿ ಕ್ರಿಯೆ ಆಗೋದ್ರೆ ಮಾತ್ರ ಮನುಷ್ಯನಿಗೆ ಕಾಣುತ್ತೆ. ನೀವು ಸುಮ್ನೆ ಕಣ್ಣನ್ನ ತೆಗೆದಿಟ್ರೆ ಅದೇನಕ್ಕೂ ಉಪಯೋಗ ಬರಲ್ಲ.
1: ಈಗ ಕನ್ನಡಕ ಹಾಕೋತಾರಲ್ಲ ಮಕ್ಕಳು, ಅವ್ರ ಯಾವ್ಯಾವ ಕಣ್ಣಿಗೆ ಪರೀಕ್ಷೆ ಒಳಗಾಗಬೇಕು?
0: ಯಾತಕ್ಕೆ ಅವ್ರನ್ನ ಪದೇ ಪದೇ ಪರೀಕ್ಷೆ ಮಾಡಬೇಕು ಅಂದ್ರೆ, ಅವರಲ್ಲಿ ಈ ಒಂದು ಕಣ್ಣಿಗೆ ನಂಬರ್ ಅಂತ ಹೇಳ್ತೀವಿ, ಅಂದ್ರೆ ಕಣ್ಣಿಂದ ಏನ್ ಪವರ್ ಇರುತ್ತೆ ಅದು ವ್ಯಕ್ತಿ ಮಗು ಬೆಳೆದಂಗೆ ಕಣ್ಣಿನ ನಂಬರ್ ಜಾಸ್ತಿ ಆಗುತ್ತೆ. ಇದನ್ನೇ ಕೆಲವರು ನಮ್ಮ ಹತ್ರ ಬಂದ್ಬಿಟ್ಟು, ಸರ್ ನನ್ನ ಮಗು ಕನ್ನಡಕ ರೆಗ್ಯುಲರ್ ಆಗಿ ಆಗ್ತಾ ಇದೆ ಆದ್ರೂ ಕೂಡ ನಂಬರ್ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಅದು ಜಾಸ್ತಿ ಆಗಿರೋ ಕನ್ನಡಕದಿಂದ ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ ಕಣ್ಣು 80% ಬೆಳೆದಿರುತ್ತೆ, ಬ್ರೈನು 80% ಬೆಳೆದಿರುತ್ತೆ, ಆದ್ರೆ ದೇಹ ಮಾತ್ರ 20% ಬೆಳೆದಿರುತ್ತೆ. ಸೊ ಆ 20% 80% ಇನ್ನೂ ಬೇಕು. ಅದೇ ರೀತಿ ಕಣ್ಣು 80% ಆಗ್ಲೇ ಬೆಳೆದ್ಬಿಟ್ಟಿದೆ, ಇನ್ 20% ಬೆಳೆಯೋದು 16-18 ವಯಸ್ಸು ತನಕ ಬೆಳೀತಾ ಇರುತ್ತೆ. ಈ ಬೆಳವಣಿಗೆಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ನಾನು ಅವಾಗ್ಲೇ ಹೇಳ್ದಂಗೆ ಕಣ್ಣಿನ ಗುಡ್ಡೆಯ ಲೆಂತ್ ಅಂದ್ರೆ ಉದ್ದವಿಕೆಯಲ್ಲಿ ವ್ಯತ್ಯಾಸ ಆದ್ರೆ ದೃಷ್ಟಿದು ಪವರ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ವರ್ಷಕ್ಕೊಮ್ಮೆ ಆದ್ರೂ ಕಣ್ಣಿನ ಪರೀಕ್ಷೆ ಮಾಡೋದು ಸೂಕ್ತ.
1: ಚಿಕ್ಕ ಮಕ್ಳಿಗೆ ಕಣ್ಣಿಗೆ ಏನಾದ್ರೂ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಡಾಕ್ಟ್ರೆ?
0: ಅತಿ ಮುಖ್ಯವಾದ್ದು, ಯಾರೇ ಒಂದ್ ಮಗು ನಿಮ್ಗೆ ತಿಳಿದಿರೋದು ಇರ್ಲಿ, ಯಾರಾದ್ರೂ ಆಗ್ಲಿ, ಒಂದ್ 5-6 ನನ್ನ ಪ್ರಕಾರ ಬಹಳ ಸೂಕ್ತವಾದ ವಯಸ್ಸು ಈ ಒಂದು ಆಂಬ್ಲಿಯೋಪಿ ಅಥವಾ ಲೇಜಿ ಐನ ಪ್ರಿವೆಂಟ್ ಮಾಡಕ್ಕೆ. ಯಾವ ರೀತಿ ಅಂದ್ರೆ, ಏನು ಮಾಡೋದ್ ಬೇಡ, ಯಾವ ಕಣ್ಣಿನ ಡಾಕ್ಟರ್ ಬೇಡ, ಸುಮ್ನೆ ನೀವೇ ಒಂದು ಒಂದ್ ಕಣ್ಣನ್ನ ಕೈಯಲ್ಲಿ ಮುಚ್ಚಿಬಿಟ್ಟು ದೂರವಾದ ವಸ್ತುನ ಕಾಣುತ್ತಾ ಅಂತ ಕೇಳ್ಬಹುದು ನೀವು. ಸೊ ಆತರ ಮಗು ಎಸ್ ಅಂತ ಹೇಳಿದ್ರೆ, ಇನ್ನೊಂದ್ ಕಣ್ಣನ್ನ ಮಾಡಿ ಅದೇ ತರ ಮುಚ್ಚಿಬಿಟ್ಟು ನೋಡಿ, ಎರಡು ಕಣ್ಣಲ್ಲೂ ಒಂದೇ ರೀತಿ ದೃಷ್ಟಿ ಕಾಣುತ್ತೆ ಅಂದ್ರೆ ಮೋಸ್ಟ್ಲಿ ಏನ್ ಬೇಕಾಗಿರಲ್ಲ ಪರೀಕ್ಷೆ. ಅದೇ ರೀತಿ ಕೆಲವೊಮ್ಮೆ ಎಷ್ಟೋ ಜನ ಬರ್ತಾರೆ, ಒಂದ್ ಕಣ್ಣಲ್ಲಿ ಫುಲ್ ಪವರ್ ಇರುತ್ತೆ, ಗೊತ್ತೇ ಆಗಿರಲ್ಲ ಅವ್ರಿಗೆ. ಸೊ ಅದರಿಂದ ನಾವು 5-6 ಒಳಗಡೆ ಟೈಮ್ ಅಲ್ಲಿ ಪರೀಕ್ಷೆ ಮಾಡಿದ್ರೆ, 5-6 ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, 5 ಒಳಗಡೆ ಪರೀಕ್ಷೆ ಮಾಡಕ್ಕೆ ನಿಮ್ಗೆ ಸ್ಪೆಷಲ್ ಟೆಕ್ನಿಕ್ಸ್ ಬೇಕು. 6 ಅಥವಾ 8 ಮೇಲೆ ಪರೀಕ್ಷೆ ಮಾಡಿದ್ರೆ ಟ್ರೀಟ್ಮೆಂಟ್ಗೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ಈಗಾಗಲೇ ಹೇಳದಂಗೆ, ನಮ್ಮ ಒಂದು ದೊಡ್ಡವ್ರಿಗೆ ಆಗಿರತಿ ಕಣ್ಣು ಬೆಳವಣಿಗೆ ಆಗಬೇಕಾದ್ರೆ 8-9 ಬೇಕು. ಸೊ ಈ ಬೆಳವಣಿಗೆಯ ಟೈಮಲ್ಲಿ ಯಾವುದೇ ಒಂದು ತೊಂದರೆ ಆದರೆ ಮಗು ಕಣ್ಣಿನಲ್ಲಿ ಶಾಶ್ವತವಾಗಿ ಒಂದು ಕಣ್ಣು ಕಮ್ಮಿ ಆಗೋ ದೃಷ್ಟಿ ಇದೆ. ಸೊ ಅದರಿಂದ ಅದನ್ನ ತಡೆಗಟ್ಟಬೇಕೆ, ಎರಡು ಕಣ್ಣಲ್ಲೂ ಈಕ್ವಲ್ ಆಗಿ ದೃಷ್ಟಿ ಇದ್ರೆ ಈ ಪ್ರಾಬ್ಲಮ್ ಆಗೋಲ್ಲ.
1: ಇದುವರೆಗೆ ಕಣ್ಣಿನ ಬಗ್ಗೆ ಮುಗಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್.
2: ಧನ್ಯವಾದಗಳು.
3: ಧನ್ಯವಾದಗಳು ಸರ್.
1: ನಮಸ್ಕಾರ.
4: ಇದುವರೆಗೆ ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮುಖಾಮುಖಿ ಕೇಳಿದಿರಿ. ನೇರ ಹಾಗೂ ಅದರ ಸಂರಕ್ಷಣೆ ಈ ಕುರಿತ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ನೇತ್ರ ತಜ್ಞರಾದ ಡಾಕ್ಟರ್ ಜಿಎಸ್ ಗೋಪಿನಾಥ್. ಭಾಗವಹಿಸಿದ್ದ ಮಕ್ಕಳು ಆದರ್ಶ್ ಎಂಬಿ ಹಾಗೂ ಪಲ್ಲವಿ ಪಿಎ. ಮತ್ತೆ ಮುಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಚಿತ್ರ ಚರಿತ್ರ ಶ್ರೀ ರಾಘವೇಂದ್ರ ಮನು ಹಾಡಿರುವ ಗೀತೆ

0: ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ.
1: ಕಾರ್ಯಕ್ರಮದ ಕಡೆಯಲ್ಲಿ ಸತೀಸೂತ ಪುರುಷರಿಗೆಲ್ಲಕ್ಕೂ ಸೌದಾಮಿನಿ ವೆಂಕಟೇಶ್ ಆಡಿರುವ ಏಳೇಶ್ವರ ಕೇತಯ್ಯ ಅವರ

ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು 1975 ಭಾರತರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಭಾರತದ 4ನೇ ರಾಷ್ಟ್ರಪತಿಗಳಾಗಿದ್ದ ಶ್ರೀ ವರಾಹಗಿರಿ ವೆಂಕಟಗಿರಿ ಅಥವಾ ವಿ

ಈಗಾಗಲೇ ಹೇಳಿದ ಹಾಗೆ ಶ್ರೀ ವರಾಹಗಿರಿ ವೆಂಕಟಗಿರಿ ಅಥವಾ ವಿವಿ ಗಿರಿ ಅವರು ಭಾರತದ 4ನೇ ರಾಷ್ಟ್ರಪತಿಗಳು. ಇವರು ಒಬ್ಬ ಶ್ರೇಷ್ಠ ಕಾರ್ಮಿಕ ನಾಯಕರಾಗಿದ್ದವರು. ವರಾಹಗಿರಿ ವೆಂಕಟಗಿರಿ.

ಅಥವಾ ವಿವಿ ಗಿರಿಯವರು 1894 ಇಸವಿ ಆಗಸ್ಟ್ 10 ಒರಿಸ್ಸಾದ ಬರ್ಹಾಂಪುರದಲ್ಲಿ ಜನಿಸಿದ್ರು. ಇವರ ತಂದೆ ಜೋಗಯ್ಯ ಪಂತುಲು ವೃತ್ತಿಯಲ್ಲಿ ವಕೀಲರಾಗಿದ್ರು. ಅವರದು ದೊಡ್ಡ ಕುಟುಂಬ, 12 ಜನ ಮಕ್ಕಳಿದ್ರು. ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದ ಇವರ ತಂದೆ ಜೋಗಯ್ಯನವರು ಒಬ್ಬ ಉತ್ತಮ ಸ್ವಾತಂತ್ರ್ಯ ಹೋರಾಟಗಾರರೂ ಹೌದು. ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ರು. ಪಂಡಿತ್ ಮೋತಿಲಾಲ್ ನೆಹರು ಹಾಗೂ ಚಿತ್ತರಂಜನ್ ದಾಸ್ ಅವರು ಸ್ಥಾಪಿಸಿದ ಸ್ವರಾಜ್ಯ ಪಕ್ಷವನ್ನು ಸೇರಿದ ಇವರು 1927 ಕೇಂದ್ರ ಶಾಸಕಾಂಗ ಸಭೆ

ಆಯ್ಕೆಯಾದರು. ಬಂಗಾಳ ನಾಗಪುರ ರೈಲ್ವೆ ಯೂನಿಯನ್ನಿನ ಕೆಲಸಗಳಲ್ಲೂ ಸಹ ಇವರು ಮುತುವರ್ಜಿ ವಹಿಸ್ತಾ ಇದ್ರು. ತಂದೆಯಲ್ಲಿದ್ದ ಈ ಎಲ್ಲಾ ಗುಣಗಳು ಹಾಗೂ ಕುಟುಂಬದ ವಾತಾವರಣವು ವಿ ವಿ ಗಿರಿಯವರ ಮನಸ್ಸು

ಗಿರಿಯವರ ಪ್ರಾಥಮಿಕ ಹಾಗೂ ಕಾಲೇಜು ವಿದ್ಯಾಭ್ಯಾಸವು ಬರಹಾಪುರದಲ್ಲಿಯೇ ನಡೆಯಿತು. ಅಲ್ಲಿನ ಕಲ್ಲಿಕೋಟೆ ಕಾಲೇಜಿನಲ್ಲಿ ಬಿಎ ಪದವಿಯನ್ನು ಇವರು ಪಡೆದ್ರು. ನಂತರ ಮದ್ರಾಸಿನಲ್ಲಿ ಸೀನಿಯರ್ ಕೇಂಬ್ರಿಜ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ 1913 ಐರ್ಲೆಂಡಿನ ರಾಜಧಾನಿ ಡೆಬ್ಲಿನ್ಗೆ ಕಾನೂನು ಪದವಿ ಗಳಿಸೋದಕ್ಕೆ ಹೋದ್ರು. ಅಲ್ಲಿ ಕಿಂಗ್ಸ್ಟನ್ ಕಾಲೇಜಿಗೆ ಸೇರಿದ್ರು. ಆಗ ಐರ್ಲೆಂಡಿನಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಾ ಇತ್ತು. ಗಿರಿಯವರು ಐರ್ಲೆಂಡ್ ನಾಯಕರ ಡಿವಿಲಿಯರ್ಸ್ನ್ನು ಭೇಟಿ ಮಾಡಿದ್ರು. ಐರ್ಲೆಂಡಿನಲ್ಲಿ ಓದುತ್ತಿದ್ದ ಭಾರತೀಯ ವಿದ್ಯಾರ್ಥಿಗಳು ಕ್ರಾಂತಿಕಾರಿ ಸಂಘವೊಂದನ್ನು ಸ್ಥಾಪಿಸಿದ್ರು. ಅವರು ಸ್ವಾತಂತ್ರ್ಯ ಚಳವಳಿಗಾಗಿ ಹೋರಾಟ ನಡೆಸ್ತಾ ಇದ್ರು. ಗಿರಿಯವರು ಸಹ ಆ ಸಂಘವನ್ನು ಸೇರಿದ್ರು. 1914 ಲಂಡನ್ನಿಗೆ ಗಾಂಧೀಜಿ ಬಂದಿದ್ದಾಗ ಗಿರಿಯವರು ಅವರನ್ನು ಭೇಟಿ ಮಾಡಿದ್ರು. ಅವರ ಮನದ ಮೇಲೆ ಗಾಂಧೀಜಿಯವರು ಬಹುವಾಗಿ ಪ್ರಭಾವ ಬೀರಿದ್ರು. 1916 ಐರ್ಲೆಂಡಿನಲ್ಲಿ ಈಸ್ಟರ್ ದಂಗೆ ನಡೆಯಿತು. ಅದು ಗಿರಿಯವರಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿಕೊಟ್ಟಿತು. ಭಾರತದ ಕಾರ್ಮಿಕ ವರ್ಗವನ್ನು ಈಸ್ಟರ್ ದಂಗೆಯ ರೀತಿ ಭಾರತ ಸ್ವಾತಂತ್ರ್ಯ

ಅಮೆರಿಕಕ್ಕೆ ಹೋಗಲು ಸಾಧ್ಯವಾಗದೆ 1916 ಮತ್ತೆ ಅವರು ಭಾರತಕ್ಕೆ ಹಿಂತಿರುಗಿದ್ರು. ಭಾರತಕ್ಕೆ ಹಿಂತಿರುಗಿದ ನಂತರ ಗಿರಿಯವರು ಬರ್ಹಾಂಪುರದಲ್ಲಿ ವಕೀಲಿ ವೃತ್ತಿಯನ್ನು ಆರಂಭಿಸಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದರು. 1916 ಲಕ್ನೋದಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಇವರು ಭಾಗವಹಿಸಿದ್ರು. ವಕೀಲಿ ವೃತ್ತಿಯಲ್ಲಿ ಬೇಗನೆ ಯಶಸ್ಸನ್ನು ಕಂಡ್ರು. 1926 ಸ್ವಾತಂತ್ರ್ಯ ಚಳವಳಿಗೆ ಪೂರ್ಣ ಪ್ರಮಾಣದಲ್ಲಿ ಇವರು ಧುಮುಕಿದ್ರು. ಗಂಜಾಂನಲ್ಲಿ 1922 ಬಂಧನಕ್ಕೊಳಗಾದ್ರು ವಿ ವಿ ಗಿರಿಯವರು. ಅವರನ್ನು ಬರ್ಹಾಂಪುರ ಜೈಲಿಗೆ

0: ಇವರು ಉಪವಾಸ ಮುಷ್ಕರ ಹೂಡಿದ್ರು. ನಂತರ ಜೈಲಿನಿಂದ ಬಿಡುಗಡೆ ಹೊಂದಿದ ಮೇಲೆ ರೈಲ್ವೆ ಕೆಲಸಗಾರರ ಸಂಘವನ್ನು ವಿವಿ ಗಿರಿಯವರು ಸ್ಥಾಪಿಸಿದ್ರು. ಅದು ಬಹುಬೇಗನೆ ಬೆಳೆದು 1923ರಲ್ಲಿ ಅಖಿಲ ಭಾರತ ರೈಲ್ವೆ ಫೆಡರೇಷನ್ನಲ್ಲಿ ಗಿರಿಯವರೇ ಅಧ್ಯಕ್ಷರಾದ್ರು. ಇದರಿಂದ ಅವರೊಬ್ಬ ಸಮರ್ಥ ಕಾರ್ಮಿಕ ನಾಯಕರಾದ್ರು.
1: ದುಡಿಮೆಯೇ ಬಡತನ ಅಳಿಸಲು ಸಾಧನ, ಓಡಿ ಬಾಳೋಣ.

ಇವರು ಎರಡು ಬಾರಿ ಅಂದ್ರೆ 1926 ಹಾಗೂ 1942 ಟ್ರೇಡ್ ಯೂನಿಯನ್ನಿನ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಚುನಾಯಿತರಾದರು. ಟ್ರೇಡ್ ಯೂನಿಯನ್ನಿನ ಉತ್ತಮ ನಾಯಕರಾದ ಅವರು ಹಲವಾರು ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಭಾಗವಹಿಸಿದ್ರು. ಹಾಗೆ 1927 ಜಿನೆವಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದಲ್ಲೂ ಸಹ ಇವರು ಪಾಲ್ಗೊಂಡಿದ್ರು. 1931-32 ಲಂಡನ್ನಿನಲ್ಲಿ ನಡೆದಂತಹ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾರ್ಮಿಕರ ಪ್ರತಿನಿಧಿಯಾಗಿ ಇವರು ಭಾಗವಹಿಸಿದ್ರು. ಉತ್ತಮ ಕಾರ್ಮಿಕ ನಾಯಕರಾಗಿದ್ದ ಗಿರಿಯವರು ರಾಷ್ಟ್ರೀಯ ಚಳವಳಿಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನು ಸಂಘಟಿಸುವಲ್ಲಿ ಒಳ್ಳೆಯ ಸಹಕಾರವನ್ನು ನೀಡಿದ್ರು. ಮಾತ್ರವಲ್ಲ, ಅಸಹಕಾರ ಚಳವಳಿಗೂ ಸಹ ಇವರು ಬೆಂಬಲವನ್ನು ನೀಡಿದ್ರು. ಸಾವಿರದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ನಂತೆ ಕಾಂಗ್ರೆಸ್ ಪ್ರಾಂತೀಯ ಶಾಸನಸಭಾ

ಮಂತ್ರಿಯರು. ಅವರಿಗೆ ಕಾರ್ಮಿಕ, ಕೈಗಾರಿಕೆ, ಸಹಕಾರ, ವಾಣಿಜ್ಯ ಹಾಗೂ ಮೀನುಗಾರಿಕೆ ಖಾತೆಗಳನ್ನು ನೀಡಲಾಯಿತು. 1938 ಅಖಿಲ ಭಾರತ ರಾಷ್ಟ್ರೀಯ ಯೋಜನಾ ಆಯೋಗದ ಸಂಚಾಲಕರಾದ ಗಿರಿ ಆಯೋಗದ ಸಮ್ಮೇಳನದಲ್ಲಿ ಪಂಚವಾರ್ಷಿಕ ಅಥವಾ ದಶವಾರ್ಷಿಕ ಯೋಜನೆಗಳನ್ನು ರೂಪಿಸಬೇಕೆಂದು ಹೇಳಿದರು. ಅವರು ಕಾರ್ಮಿಕ ನಾಯಕರಾಗಿದ್ದರೂ ಏಕಾಏಕಿ ಮುಷ್ಕರ ನಡೆಸ್ತಾ ಇರಲಿಲ್ಲ. ಕೊನೆಯವರೆಗೂ ಬಿಡದೆ ಸಂಧಾನ ನಡೆಸಿ ಶಾಂತಿಯ, ನ್ಯಾಯದ ಎಲ್ಲಾ ಹಾದಿಗಳು ಮುಚ್ಚಿದ ನಂತರ ಮಾತ್ರ ಅವು ಮುಷ್ಕರಕ್ಕೆ ಕರೆ ನೀಡ್ತಾ ಇದ್ರು.

1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಗಿರಿಯವರನ್ನು 1948ರಲ್ಲಿ ಶ್ರೀಲಂಕಾದಲ್ಲಿ ಭಾರತದ ರಾಯಭಾರಿಯನ್ನಾಗಿ ನೇಮಿಸಲಾಯಿತು. ಮುಂದೆ ಭಾರತದ ಸಂವಿಧಾನ ಜಾರಿಗೆ ಬಂದು ಅದರನ್ವಯ 1952ರಲ್ಲಿ ಮೊದಲ ಮಹಾಚುನಾವಣೆಗಳು ನಡೆದಾಗ ಲೋಕಸಭೆಗೆ ಸ್ಪರ್ಧಿಸಿ ಆಯ್ಕೆಯಾದ ಗಿರಿಯವರು ಕೇಂದ್ರ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಮಂತ್ರಿಯಾದರು. 1954ರಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ರು ವಿವಿ ಗಿರಿಯವರು. ನಂತರ ಅವರು 1957ರಲ್ಲಿ ಉತ್ತರ ಪ್ರದೇಶ, 1960ರಲ್ಲಿ ಕೇರಳ ಹಾಗೆ 1965ರಲ್ಲಿ ಕರ್ನಾಟಕ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು. ಆಗ ಸಕ್ರಿಯ ರಾಜಕಾರಣದಿಂದ ಅವರು ನಿವೃತ್ತರಾಗಿದ್ದರು. ರಾಜ್ಯಪಾಲರಾಗಿದ್ದಾಗ ಅವರು ಸದಾ ರಾಜ್ಯಪಾಲರು ಕೇವಲ ಮಾಮೂಲು ಕಾರ್ಯಗಳನ್ನು ಮಾಡಿಕೊಂಡು ಹೋಗುವುದನ್ನು ನಾನು ಒಪ್ಪುವುದಿಲ್ಲ, ಅವರು ಸಹ ಜನತೆಯ ಸೇವೆಯಲ್ಲಿ ತೊಡಗಿ ಮುಖ್ಯವಾದ ಕಾರ್ಯಗಳನ್ನು ನಿರ್ವಹಿಸಬೇಕು ಎಂದು ಹೇಳ್ತಾ ಇದ್ರು.